ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 30ನೆಯ ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 21ನೇ ತಾರೀಖು ಶುಕ್ರವಾರ. ಈಗ ಸಮಯ ಸರಿಯಾಗಿ 5:58:48. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಆಕಾಶವಾಣಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ, 7:15 ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. 7:45 ಹಾಗೂ 8:30 ಚಿತ್ರಗೀತೆಗಳನ್ನ ಕೇಳುವಿರಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ, 150 ಸಂಭ್ರಮ ಆಕಾಶವಾಣಿಗೆ, 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ, 10:30 ಸುನ್ಹೆರೆಪಲ್, 11:00 ಸವಿ ನೆನಪು. ಮಧ್ಯಾಹ್ನ 12:05 ವನಿತಾ ವಿಹಾರ, ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ, ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ತೊನ್ನು ಅಥವಾ ವಿಟಿಲಿಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಈ ಕುರಿತು ಮಾಹಿತಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ, ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮ, 6:30 ಅವಲೋಕನ. ಕೃಷಿರಂಗ ಕಾರ್ಯಕ್ರಮ, ಬರಗಾಲದಲ್ಲಿ ರೈತನ ಕೈ ಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು, ಈ ಕುರಿತು ಡಾಕ್ಟರ್ ಯಮನೂರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಬೆಂಗಳೂರಿನ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳುವಿರಿ. 7:45 ವಿಧಾನಮಂಡಲದಲ್ಲಿ ಇಂದು

ಇದುವರೆಗೆ ಪ್ರವೀಣ್ ಕರಡಗಿ ಅವರ ದನಿಯಲ್ಲಿ ಭಕ್ತಿಗೀತೆಗಳನ್ನ ಕೇಳಿದ್ರಿ. ಇವರಿಗೆ ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಕಾರ್ತಿಕ್ ಡಿ, ಹಾರ್ಮೋನಿಯಂ ಮಧುಸೂದನ್ ಭಟ್. ಇನ್ನೀಗ ಕೇಳೋಣ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪುರಂದರದಾಸರ ರಚನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ.

ಇನ್ನೀಗ ಕೇಳಿ ಬಿಕೆ ಸುಮಿತ್ರಾ ಅವರ ದನಿಯಲ್ಲಿ ವಿಜಯನಾರಸಿಂಹರ ರಚನೆ ದಯವಿರಿಸಿ ಚಿತ್ತೈಸು ಧನಲಕ್ಷ್ಮಿ ಮಾತೆ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಗೀತಾ ಶ್ರೀನಿವಾಸ್ ಅವರಿಂದ.
1: ಹಬ್ಬಗಳು ನಮ್ಮ ದೈನಂದಿನ ದಿನಚರಿಯಲ್ಲಿನ ಏಕತಾನತೆಯನ್ನು ಕಳೆದು ಹೊಸ ಉತ್ಸಾಹ, ಸಂಭ್ರಮ, ಸಂತೋಷವನ್ನು ನೀಡುತ್ತವೆ. ಹಬ್ಬ ಎಂದಾಗ ಮನೆಯ ಮಟ್ಟಿಗೆ ಮಾತ್ರ ಆಚರಿಸದೆ ಮನೆಯ ಅಕ್ಕಪಕ್ಕದವರನ್ನು, ಬಂಧುಗಳನ್ನು, ಆತ್ಮೀಯರನ್ನು ಕರೆದು ಒಟ್ಟಿಗೆ ಆಚರಿಸುತ್ತೇವೆ. ಅದರಿಂದ ಪ್ರೀತಿ ಬಾಂಧವ್ಯಗಳು ಗಟ್ಟಿಯಾಗುತ್ತದೆ, ದೇಹಕ್ಕೆ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ಹೀಗಾಗಿ ನಮ್ಮ ಪೂರ್ವಜರು ಹಲವಾರು ಹಬ್ಬಗಳ ಆಚರಣೆಯನ್ನು ರೂಢಿಗೆ ತಂದರು. ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ವ್ರತ ಎಂದು ಆಚರಿಸಲ್ಪಡುತ್ತದೆ. ಲಕ್ಷ್ಮಿಯು ಸಂಪತ್ತಿನ ಅಧಿದೇವತೆಯಾದ್ದರಿಂದ ಎಲ್ಲರಿಗೂ ಬೇಕಾದವಳು, ಪ್ರಿಯಳಾದವಳು ಆಗಿದ್ದಾಳೆ. ಹೀಗಾಗಿ ಈ ವ್ರತವು ವ್ಯಾಪಕವಾಗಿ ಎಲ್ಲೆಡೆ ಆಚರಿಸಲ್ಪಡುತ್ತದೆ. ಈ ಹಬ್ಬವನ್ನು ಕೇವಲ ಧಾರ್ಮಿಕ ಆಚರಣೆಯಾಗಿ ಮಾತ್ರವಲ್ಲದೆ ಅದರ ಹಿಂದಿರುವ ವೈಜ್ಞಾನಿಕ ಕಾರಣಗಳು, ಪರಿಸರ ರಕ್ಷಣೆ, ಮಾನಸಿಕ ಆರೋಗ್ಯ, ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಆಚರಿಸುವುದು ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ. ಇಂದಿಗೆ ಅದು ಪ್ರಸ್ತುತವೂ ಹೌದು. ಶ್ರದ್ಧೆ ಇಲ್ಲದವರಿಗೆ ಹಬ್ಬ ಯಾಕಾದರೂ ಬರುತ್ತದೋ ಎನಿಸಿದರೆ, ಭಕ್ತಿ ಇದ್ದವರಿಗೆ ಹಬ್ಬವು ಉತ್ಸಾಹ, ಉಲ್ಲಾಸದಿಂದ ಮಾಡುವ ಎಲ್ಲ ಕೆಲಸವೂ ದೇವರ ಸೇವೆ ಎಂದು ಭಾವಿಸುತ್ತಾರೆ. ಭಗವಂತನಲ್ಲಿ ನಂಬಿಕೆ ಇರಬೇಕು ನಿಜ, ಆದರೆ ಮೂಢನಂಬಿಕೆ ಇರಬಾರದು. ಹಬ್ಬದ ದಿನ ಲಕ್ಷ್ಮಿ ಮನೆಗೆ ಬರುತ್ತಾಳೆ ಎಂದು ಬಾಗಿಲು ತೆರೆದೇ ಇಟ್ಟಿರುತ್ತಾರೆ. ಇದರಿಂದ ಹಣ, ಒಡವೆ, ಪೂಜಾ ಸಾಮಗ್ರಿಗಳು ಕಳ್ಳರ ಪಾಲಾಗುತ್ತದೆ. ಎಲ್ಲ ಆಚರಣೆಗಳ ಹಿಂದಿನ ವೈಜ್ಞಾನಿಕ ಹಿನ್ನೆಲೆಯನ್ನು ಅರಿತು ಆಚರಿಸುವುದು ಉತ್ತಮ. ಹಬ್ಬಕ್ಕೆ ಮೊದಲು ಇಡೀ ಮನೆಯನ್ನು ಶುದ್ಧಗೊಳಿಸುತ್ತೇವೆ. ಶ್ರಾವಣ ಮಾಸ ಎಂದರೆ ಮಳೆಗಾಲ. ವಾತಾವರಣದಲ್ಲಿ ತೇವಾಂಶ ಅಧಿಕವಾಗಿರುತ್ತದೆ, ಬ್ಯಾಕ್ಟೀರಿಯಾ, ವೈರಸ್ಗಳ ಹಾವಳಿ ಹೆಚ್ಚಾಗಿರುತ್ತದೆ. ಶುದ್ಧಿ ಮಾಡುವುದರಿಂದ ರೋಗಗಳು ಬರದಂತೆ ತಡೆಗಟ್ಟುವ ಉತ್ತಮ ಮಾರ್ಗವಾಗಿದೆ. ಇನ್ನು ನಮ್ಮಲ್ಲಿನ ಕಲಾ ನೈಪುಣ್ಯವನ್ನು ತೋರ್ಪಡಿಸಲು ಹಬ್ಬ ಒಂದು ಉತ್ತಮ ಅವಕಾಶ. ಮಂಟಪದ ಅಲಂಕಾರ, ಕಲಶವನ್ನು ಸುಂದರವಾಗಿ ಜೋಡಿಸುವುದು, ಪ್ಲಾಸ್ಟಿಕ್ ಹೂ, ಥರ್ಮಾಕೋಲ್ ಹೂಗಳನ್ನು ಬಳಸದೆ ತಾಜಾ ಹೂಗಳು, ಮಾವಿನ ಎಲೆ, ಬಾಳೆ ಎಲೆ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಿದರೆ ಹಬ್ಬದ ನಂತರ ಇವು ಸುಲಭವಾಗಿ ಮಣ್ಣಿನಲ್ಲಿ ಕರಗುತ್ತವೆ. ಇನ್ನು ಹಬ್ಬದಲ್ಲಿ ರಂಗೋಲಿಗೆ ಪ್ರತ್ಯೇಕ ಪ್ರಾಮುಖ್ಯತೆಯೇ ಇದೆ. ಅಕ್ಕಿ ಹಿಟ್ಟಿನಿಂದ ಬಿಡಿಸಿದ ರಂಗೋಲಿ ಕ್ರಿಮಿಕೀಟಗಳಿಗೆ ಆಹಾರವೂ ಆಗುತ್ತದೆ. ಅರಿಶಿನ, ಕುಂಕುಮಗಳಂತಹ ನೈಸರ್ಗಿಕ ಬಣ್ಣಗಳು ರಂಗೋಲಿಯ ಸೌಂದರ್ಯವನ್ನು ಅಧಿಕಗೊಳಿಸುತ್ತದೆ. ಈ ರಂಗೋಲಿಗಳು ಜ್ಯಾಮಿತೀಯ ಆಕಾರಗಳಲ್ಲಿದ್ದು ಅವುಗಳನ್ನು ನೋಡುವವರ ಮೆದುಳಿನ ಎಡ ಬಲಭಾಗಗಳು ಸಮತೋಲನಕ್ಕೆ ಬರುತ್ತದೆ. ನಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಇನ್ನು ಪೂಜೆಯ ಸಮಯದಲ್ಲಿ ಹೇಳುವ ಮಂತ್ರಗಳು, ಸ್ತೋತ್ರಗಳು, ಅಷ್ಟೋತ್ತರ, ಸಹಸ್ರನಾಮ ಇತ್ಯಾದಿಗಳನ್ನು ಸ್ಪಷ್ಟವಾಗಿ, ಜೋರಾಗಿ ಉಚ್ಚರಿಸಿದಾಗ ಉತ್ಪತ್ತಿಯಾಗುವ ಧ್ವನಿ ತರಂಗಗಳು ಮನೆಯ ವಾತಾವರಣವನ್ನು ಶುದ್ಧಿಗೊಳಿಸುತ್ತದೆ. ಮೆದುಳಿನಲ್ಲಿ ಆಲ್ಫಾ ತರಂಗಗಳನ್ನು ಹೆಚ್ಚಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಋಣಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೈವಿಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ. ಅಲ್ಲದೆ ಆ ದಿನ ಮಾಡುವ ನೈವೇದ್ಯವೂ ಕೂಡ ಆಯಾ ಋತುಮಾನಕ್ಕೆ ಅನುಗುಣವಾಗಿ ದೇಹಕ್ಕೆ ಬೇಕಾಗುವ ಪೌಷ್ಟಿಕಾಂಶಗಳಿಂದ ಕೂಡಿರುತ್ತದೆ. ಹೀಗಾಗಿ ಹಬ್ಬಗಳು ನಮ್ಮಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ಸಂತೋಷ, ಸಂಭ್ರಮ ಮನೆಯಲ್ಲಿ ತುಂಬುವಂತೆ ಮಾಡುತ್ತದೆ. ಪರಿಸರದ ಕಾಳಜಿ ವಹಿಸಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಪದ್ಧತಿಗಳನ್ನು ಹಾಕಿಕೊಟ್ಟಿದ್ದಾರೆ. ಅವರ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಇದನ್ನೆಲ್ಲ ನಾವೂ ತಿಳಿದು ಮಕ್ಕಳಿಗೂ ತಿಳಿಸಿ ಹೇಳೋಣ. ಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಿ ಸಂಭ್ರಮಿಸೋಣ.
0: ಇದುವರೆಗೆ ಗೀತಾ ಶ್ರೀನಿವಾಸ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ
1: ಆರಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
3: ಸಾಹಿತ್ಯ ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರ ಬಡಾರ ಸತ್ತು ಹೋದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನಪ ಸಾಹಿತ್ಯ ಹೇಳ್ತಾರೆ, ಹಾಡನ್ನ ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನ ಯಾವಾಗಲೂ ಬಂದು ಹಾಡ್ಕೊಂತೀವಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡು. ಕರಿಯತ್ತರುಗ್ರತ ಹಿರಿ ಕಾಲಬಲಗಳ ಮೆರವು ಸರ್ದಾರ ಅರಿತ ನಾಯಕರ ನಿರುತ್ತ ವೀರರ ಮೃತ್ಯು ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರನ್ನ ರಾಘವ ಹೊನ್ನ ಪಂಪರ ನಿಲ್ಲ ಕ್ವಿ ಸಣ್ಣ ಚರಷಾಕ್ಷರಿ ರನ್ನ ಪೊರದೆಯಮ್ಮ ನಮ್ಮ ನೀ ಕಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗೆ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾರಣ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತ, ಇಲ್ಲಕ್ಕೆ ಅವ್ರದ್ದು ನಮ್ಮಲ್ಲಿ ಬರ್ತಾವ ನಮ್ದು ನಾಲ್ಕು ಆ ಕಡೆ ಹೋಗ್ತಾವ. ಈಗ ಸಾಯಿ ಮಠ ಜೀವನದೊಳಗೆ ಬಡಾಳ ಕುಂತು ಹೋಗುದಲ್ಲ, ಸಾಹಿತ್ಯ ಕುಡಿಸೋದು ಜೀವನ ಬಡಾಳ ಕುಂತು ದಿವಸ ಅದ್ರ ಫಲ ಇದೆ. ಇವತ್ತಿನ ದಿವಸ ಅದು ಎಷ್ಟು ಚಲ ಕನ್ನಡ ಇರ್ತಕ್ಕಂಥ ಸ್ವಾದ ಇವತ್ತಿನ ದಿವಸ ಚೆನ್ನಿ ಮೊಸರ ಅವಲಕ್ಕಿ ನೆನೆಸಿ ತಯಾರು ಮಾಡಿ ಸಿರಿಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕರೆಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಅಲ್ಲಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ್ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪರ ಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಬನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಸಣ್ಣ ಶಾವಿಗೆ ಎಣ್ಣೆ ಹೋಳಿಗೆ ಚಿನ್ನ ಸಕ್ಕರೆಯ ನುಣ್ಣಗುಡಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಹತ್ತ ಸೋಳಮ್ಮ ನಿತ್ಯ ತುಪ್ಪ ಸುರಿಸಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ಮೂರು ಕೋಟಿ ಹರಿವ ಹಳ್ಳಿ ಮೂರು ಕೋಟಿ ಜನ ಮೂರು ಕೋಟಿ ಹರಿವ ಹಳ್ಳಿ ಎರಿಯಮ್ಮ ನಿನ ಸಿರಿ ಎಂಜನದಮ್ಮ ದರಿ ಮೇಲೆ ಸರಿಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಕರ್ನಾಟಕದಂತ ಶ್ರೇಷ್ಠವಂತ ನಾಡ ಜಗತ್ತಿನ ಇತಿಹಾಸಕ್ಕೆ ಸಿರಿಸ್ತಾಯಿದ್ರಿ. ಅನೇಕ ಜಗತ್ತಿನ ಮುಗುಡು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಇವತ್ತಿನ ಸಮುದ್ರ ಇರ್ಬೋದು, ಮ್ಯಾಲ್ ಕೋಟ್ ತಳಕ್ಕೆ ಬರ್ಬೋದು, ಆ ಸುಖ ದೇಶ ಫಲ ಪಡೋದು ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಿಳ್ಕೊಬೇಕು. ಇವತ್ತಿನ ದಿವಸ ನೀವು ಬ್ಯಾಡ ನೀವು ಬ್ಯಾಡ ನೀವು ಹೋಗ್ರಿ ಅಂತ ದೇಶ ಅಲ್ಲ ಅಂತ ಪ್ರಾಂತ ಅಲ್ಲ, ಏನಕ್ಕೆ ಪ್ರಾಂತ ನಡೆದ ನೀವು ಹೋಗ್ರಿ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ ನೀವು ಬರ್ರಿ ಇವನ ಆರಾಮ ಇವನ ಆರಾಮ ಎಂದ್ರೆ ಸರಿಯ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡೋದು ದೇಶ ಕರ್ನಾಟಕ ದೇಶ ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಗೋಬೇಕು ನೀವು.
2: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

ಆಕಾಶವಾಣಿ ಬೆಂಗಳೂರು. ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಬಾಬಾರೆ ತಾಯಿ ಭಾರತೀಯ ಬಾರೇ.

ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ರೈತರಿಗೆ

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರ ದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಏನ್ ಕಮ್ಲಿ, ಸಪ್ ಮೊರ ಹಾಕೊಂಡಿದೀಯಾ? ಡಾಕ್ಟರ್ ಏನ್ ಹೇಳಿದ್ರು? ಏನಾಯ್ತು?
1: ಏನು ಇಲ್ಲ ಬಿಡತ್ತೆ.
0: ಪರವಾಗಿಲ್ಲ ಹೇಳ.
1: ಈ ಸಾರಿನು ಹೆಣ್ಣೆ.
0: ಅಯ್ಯ ಇಷ್ಟೇ ನೀನ್ ಅಣೆ ಬರ.
2: ಯಾಕವ ಹಂಗಂತ್ಯ?
0: ಇನ್ನೇನು ಆರ್ತಿ ಬೆಳಗಿ ಮನೆ ಕರ್ಕೋಬೇಕಿತ್ತ? ನಿಂಗೆ ಇನ್ನೊಂದ್ ಮದ್ವೆ ಮಾಡದೇಯ.
2: ಅವ ನಿಂಗೆ ಬುದ್ಗಿದ್ದಿ ನೆಟ್ಕೈತಾ ಹೆಂಗೆ? ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದೀಯ? ಹೆಣ್ಣು ನಮ್ ಜೀವ, ನಮ್ ಮುಸುರು, ನಮ್ ದೈವ ಕಣವ. ಅದಕ್ಕೆ ನಮ್ ಹಿರಿಯರು ಮನುಷ್ಯನಿಗೆ ಅಗತ್ಯ ಇರೋದಕ್ಕೆಲ್ಲ ಹೆಣ್ಣನ ಹೆಸರಿಟ್ ಕರೆಯೋದು. ಭೂಮಿಗೆ ಭೂಮ್ತಾಯಿ ಅಂತ, ಹಣಕ್ಕೆ ಲಕ್ಷ್ಮವ್ವ, ವಿದ್ಯೆಗೆ ಸರಸ್ವತಿ, ನೀರಿಗೆ ಗಂಗೆ ಅಂತ ಕರೆಯೋದು ಅವುಗಳು ನಮಗೆ ಮಾಡಿರೋ ಉಪಕಾರದ ಕೃತಜ್ಞತೆಗೋಸ್ಕರ. ಅವ್ವ ನಿಮ್ಮವ್ವ ಹೆಣ್ಣಲ್ವಾ?
0: ಹೌದು.
2: ನೀ ಹೆಣ್ಣಲ್ವಾ?
0: ಹೌದು.
2: ನಿನ್ ಸೊಸೆನೂ ಹೆಣ್ಣಲ್ವಾ? ನಿಮ್ಮವ್ವ ಹೆಣ್ಬೇಡ ಅಂತ ಯೋಚಿಸಿದ್ರೆ ನೀನಿವತ್ತು ಭೂಮಿ ಮೇಲೆ ಬರ್ತಿದ್ದ? ಇವರೆಲ್ಲ ಬೇಕು, ಪ್ರಪಂಚನೇ ನೋಡ್ದಿರೋ. ನನ್ನ ಮಗಳು ಬೇಡವನವ್ವ.
0: ನೀನು ಹೇಳ್ತಿದ್ರೆ ನನ್ ಕರುಳು ಕಿತ್ತು ಬರ್ತೈತೆ. ನಾನು ಅನ್ಕೊಂಡಿದ್ದು ತಪ್ಪಾಯ್ತು ಮಗ, ಕ್ಷಮಿಸ್ಬಿಡು.
2: ಅವ್ವ ಇದ್ರಾಗೆ ಕ್ಷಮಿಸೋದು ಏನೂ ಇಲ್ಲ. ಪ್ರತಿಯೊಬ್ರು ತಿಳ್ಕೊಳ್ರಿ, ಯಾರು ಹೆಣ್ಣನ್ನ ಕೀಳಕ್ ಕಾಣ್ತಾರೋ ಅವರು ಉದ್ಧಾರ ಆಗಕ್ಕಿಲ್ಲ, ಅವ್ರ ಮನೆ ಬೆಳಗಕ್ಕಿಲ್ಲ.
3: ಹೌದು, ಮನೆಗೆ ಬಂದರೆ ಹೆಣ್ಣು ಅದೇ ಮನುಕುಲದ ಕಣ್ಣು.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳಿ ರೈತರಿಗೆ ಸಲಹೆ.
1: ಹಣ್ಣಿನ ಬೆಳೆಗಳು ಮಾವಿನ ತಳಿ ಅರ್ಕಾ ಮೇಘಾಲಿ ಗಿಡಗಳು ಮಧ್ಯಮ ಬೆಳವಣಿಗೆಯನ್ನು ಹೊಂದಿದ್ದು ಬೆಳೆ 125 ದಿನಗಳಲ್ಲಿ ಮುಗಿಯುತ್ತದೆ. ಹಣ್ಣುಗಳು ಮಧ್ಯಮ ಗಾತ್ರ ಅಂದರೆ ಕನಿಷ್ಠ 65 ಗ್ರಾಂ ಇರುತ್ತದೆ. ಕಡುಗೆಂಪು ಮಣ್ಣವನ್ನು ಹೊಂದಿರುತ್ತದೆ. ಇದು ಮಳೆ ಆಶ್ರಯದಲ್ಲಿ ಬೆಳೆಯಲು ಸೂಕ್ತವಾದ ತಳಿಯಾಗಿದೆ. 1 ಹೆಕ್ಟೇರ್ಗೆ 18 ಟನ್ ಇಳುವರಿಯನ್ನು ಪಡಿಬಹುದಾಗಿದೆ. ಸಂಕ್ರಾಂತಿ ಹಣ್ಣುಗಳು ಮಧ್ಯಮ ಗಾತ್ರದಿಂದ ಕೂಡಿದ್ದು ದುಂಡನೆಯಾಕಾರ ಹೊಂದಿರುತ್ತವೆ. ಇದೊಂದು ಮಧ್ಯಮ ಅವಧಿಯ ತಳಿ. 95 ರಿಂದ 105 ದಿನಗಳಲ್ಲಿ ಮುಗಿತದೆ. ಇದು ಎಲೆ ಮುದುಡು ನಂಜು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವುದು. ಹೆಕ್ಟೇರ್ಗೆ ಕನಿಷ್ಠ 40 ರಿಂದ 45 ಟನ್ ಇಳುವರಿಯನ್ನು ಕೊಡ್ತದೆ. ನಂದಿ ಈ ತಳಿಯ ಹಣ್ಣುಗಳು ಮಧ್ಯಮ ಗಾತ್ರದಾಗಿರುತ್ತವೆ. ಇದು ಅಧಿಕ ಇಳುವರಿ ಕೊಡ್ತದೆ. ಎಲೆ ಮುಟುರು ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಪಡೆದಿರುತ್ತದೆ. ಪ್ರತಿ ಹೆಕ್ಟೇರ್ಗೆ 40 ರಿಂದ 45 ಟನ್ ಇಳುವರಿಯನ್ನು ಕೊಡುತ್ತದೆ. ವೈಭವ್ ತಳಿ ಇದು ಮಧ್ಯಮ ಗಾತ್ರದ ಹಣ್ಣುಗಳನ್ನು ಕೊಡುತ್ತದೆ. ಈ ತಳಿಯ ಹಣ್ಣುಗಳು ದೂರ ಸಾಕಾಣಿಕೆಗೆ ಸೂಕ್ತವಾದ ಗುಣಗಳನ್ನು ಹೊಂದಿರುತ್ತದೆ. ಹೆಕ್ಟೇರ್ಗೆ 45 ರಿಂದ 50 ಟನ್ ಇಳುವರಿ ಕೊಡುವ ಸಾಮರ್ಥ್ಯ ಹೊಂದಿದ್ದು ಎಲೆ ಮುದುಡು ನಂಜು ರೋಗ ನಿರೋಧಕ ಶಕ್ತಿ ಪಡೆದುಕೊಂಡಿರುತ್ತದೆ. ಈ ತಳಿಯು ದುಂಡಾಣು ಸೊರಗು ರೋಗ ಹಾಗೂ ಅಧಿಕ ಉಷ್ಣತೆ ತಡೆಯುವ ಶಕ್ತಿಯನ್ನು ಸಹ ಹೊಂದಿರುತ್ತದೆ. PTR 6 ಅಥವಾ ಕೃಷ್ಣೆ ಈ ತಳಿಯ ಹಣ್ಣುಗಳು ಮಧ್ಯಮ ಗಾತ್ರ ಹಾಗೂ ಕಡುಗೆಂಪು ಬಣ್ಣ ಹೊಂದಿದ್ದು ದೂರದ ಸಾಗಾಣಿಕೆಗೆ ಯೋಗ್ಯವಾಗಿವೆ. ಅಧಿಕ ಇಳುವರಿ ಕೊಡುವ ತಳಿಯಾಗಿದ್ದು ಹುಳಿಯುಕ್ತ ಸಿಹಿಯಾದ ಹಣ್ಣುಗಳು ಸಂಸ್ಕರಣೆಗೆ ಸೂಕ್ತವಾಗಿವೆ. ಈ ತಳಿಯು ಆರಂಭದಲ್ಲಿ ಬರುವ ಅಂಗಮಾರಿ ಹಾಗೂ ಎಲೆಮುರುಟು ರೋಗಗಳಿಗೆ ಮಧ್ಯಮ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಅರ್ಕ ಆಶೀಷ್ಗಿಂತಲೂ 20% ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಟೊಮೆಟೊದಲ್ಲಿ ಇನ್ನೂ ಕೆಲವು ಸಂಕರಣ ತಳಿಗಳು ಇವೆ. ಅವು ಯಾವೆಂದರೆ ಅರ್ಕ ಅನನ್ಯ ಅಧಿಕ ಇಳುವರಿ ಕೊಡುವ ಸಂಕರಣ ತಳಿಯಾಗಿದ್ದು ಎಲೆ ಮುದುಡು ಮತ್ತು ದುಂಡಾಣು ಸೊರಗು ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಂಡಿರುತ್ತದೆ. ಹಣ್ಣುಗಳು ಗುಂಡಾಗಿದ್ದು ಗಟ್ಟಿಯಾಗಿರುತ್ತವೆ. ಕಾಯಿಗಳು ಹಣ್ಣಾದಾಗ ಕಡುಗೆಂಪು ಬಣ್ಣಕ್ಕೆ ತಿರುಗುತ್ತವೆ. 140 ದಿನಗಳಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 65 ರಿಂದ 70 ಟನ್ ಇಳುವರಿಯನ್ನು ಇದು ಕೊಡಬಲ್ಲದು. ಅರ್ಕ ರಕ್ಷಕ್ ಅಧಿಕ ಇಳುವರಿ ನೀಡುವ ಈ ಸಂಕರಣ ಎಫ್1 ಹೈಬ್ರಿಡ್ ತಳಿಯು 3 ರೋಗಗಳನ್ನು ಅಂದರೆ ಎಲೆ ಮುಟುರು ನಂಜು ರೋಗ ದುಂಡಾಣು ರೋಗ ಸೊರಗು ರೋಗ ಎಲೆ ಚುಕ್ಕೆ ರೋಗ ಇವುಗಳನ್ನು ನಿರೋಧಿಸುವ ಶಕ್ತಿ ಹೊಂದಿರುತ್ತದೆ. ಮಧ್ಯಮ ಬೆಳವಣಿಗೆಯ ಈ ತಳಿಯು ದಟ್ಟ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿದ್ದು ಸೂರ್ಯನ ಕಿರಣಗಳಿಂದ ಕಾಯಿಲೆಗೆ ರಕ್ಷಣೆ ನೀಡುತ್ತದೆ. ನಾಟಿ ಮಾಡಿದ 65 ರಿಂದ 70 ದಿನಗಳ ನಂತರ ಮೊದಲನೆಯ ಕಟಾವು ಮಾಡಬಹುದು. ಹಣ್ಣುಗಳು ಚೌಕಾಕಾರದಲ್ಲಿ ಗುಂಡಾಗಿದ್ದು ಪ್ರತಿ ಹಣ್ಣಿನ ತೂಕ ಸರಾಸರಿ 80 ರಿಂದ 90 ಗ್ರಾಂ ಇರುತ್ತದೆ. ಹಣ್ಣುಗಳು ದಟ್ಟ ಕೆಂಪು ಬಣ್ಣ ಹೊಂದಿದ್ದು ತುಂಬ ಗಟ್ಟಿಯಾಗಿದ್ದು ಬಹಳ ದಿನಗಳವರೆಗೆ ಸಾಮಾನ್ಯ ವಾತಾವರಣದಲ್ಲಿ ಕೆಡದಂತೆ ಇಡಬಹುದು. ಕಟಾವು ಮಾಡಿದ 20 ರಿಂದ 25 ದಿನಗಳ ತನಕನೂ ಇದು ಉಳಿತದೆ. ಈ ತಳಿಯು ಸಂಸ್ಕರಣೆಗೆ ಹಾಗೂ ತಾಜಾ ಮಾರುಕಟ್ಟೆಗೆ ಸೂಕ್ತವಾಗಿದ್ದು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಲು ಯೋಗ್ಯವಾಗಿದೆ. ಈ ಸಂಕರಣ ತಳಿಯು ಪ್ರತಿ ಹೆಕ್ಟೇರ್ಗೆ 75 ರಿಂದ 80 ಟನ್ ಸರಾಸರಿ ಇಳುವರಿಯನ್ನು 140 ರಿಂದ 145 ದಿನಗಳಲ್ಲಿ ಕೊಡುತ್ತದೆ.
0: ರೈತರಿಗೆ ಸಲಹೆ ಕೇಳಿದಿರಿ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 7 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
2: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
1: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
2: ಮನೆಗೆ ಅಗತ್ಯ ಇರೋ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
1: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
2: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
1: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
2: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
1: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
2: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
1: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.
3: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
4: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
5: ಅಕ್ಕ ಮಹಾದೇವಿಯಾದಿ ಶಿವ ಶರಣರ ನಾಡು
3: ನಮ್ಮ ಕನ್ನಡ ನಾಡು.
4: ಚನ್ನ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನ.
0: ಸಮಯ 7:02. ಮೊದಲಿಗೆ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
6: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
7: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
8: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
7: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
8: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
9: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
0: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿ ಇದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸಮರ್ಪಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭ್ಯ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗಡೆ ಆಯ್ಕೆ. ಈಗ ವಾರ್ತೆಗಳ ವಿವರ. ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯ ರಾಜ್ಯದ 10 ಜಿಲ್ಲೆಗಳ ಒಟ್ಟು 39 ತಾಲೂಕುಗಳ 1449 ಗ್ರಾಮಗಳನ್ನು ಕೇಂದ್ರ ಸರ್ಕಾರ ಕರಡು ಅಧಿಸೂಚನೆಯಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿಯಡಿ ನಮೂದಿಸಿದೆ. ವಿಧಾನಸಭೆ ಕಲಾಪದಲ್ಲಿ ನಿಯಮ 73ರ ಅಡಿ ಶಾಸಕರುಗಳಾದ ಟಿಡಿ ರಾಜೇಗೌಡ ಹಾಗೂ ಆರಗ ಜ್ಞಾನೇಂದ್ರ ಮಂಡಿಸಿದ ಗಮನ ಸೆಳೆಯುವ ಸೂಚನೆಗೆ ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉತ್ತರಿಸಿದರು. ಡಾ ಕೆ ಕಸ್ತೂರಿ ರಂಗನ್ ವರದಿ ಆಧರಿಸಿ ಕೇಂದ್ರ ಸರ್ಕಾರ ಜುಲೈ 27ರಂದು 7ನೇ ಹೊಸ ಕರಡು ಅಧಿಸೂಚನೆಯನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದರು. 20,668 ಚದರ ಕಿಲೋಮೀಟರ್ ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಲು ಗುರುತಿಸಲಾಗಿದ್ದು, ಕರಡು ಅಧಿಸೂಚನೆಯ ದಿನಾಂಕದಿಂದ 60 ದಿನಗಳೊಳಗಾಗಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಸಲ್ಲಿಸಬೇಕಿದೆ ಎಂದರು. ಪಶ್ಚಿಮಘಟ್ಟದ ನದಿ ಹಾಗೂ ಜಲಾನಯನ ಪ್ರದೇಶಗಳಲ್ಲಿ ಮಾನವ ಹಸ್ತಕ್ಷೇಪಗಳಿಂದ ಬದಲಾದ ಭೂದೃಶ್ಯಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆ ಕುರಿತಾದ ಪ್ರಸ್ತಾವ ಮಂಡಿಸಿದ ಅಂತಾರಾಷ್ಟೀಯ ಖ್ಯಾತಿಯ ಕಪ್ಪೆಗಳ ತಜ್ಞ ಡಾ ಕೆವಿ ಗುರುರಾಜ್ ಹಾಗೂ ತಂಡಕ್ಕೆ ಹೊಸದಿಲ್ಲಿಯ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಭಾರತದಲ್ಲಿರುವ ಒಟ್ಟು 475 ಉಭಯಜೀವಿ ಪ್ರಭೇದಗಳ ಪೈಕಿ 200 ಪ್ರಭೇದಗಳು ಅಳಿವಿನ ಭೀತಿಯನ್ನು ಎದುರಿಸುತ್ತಿವೆ. ಸ್ಥಳೀಯ ಸಮುದಾಯದ ಸಹಯೋಗದಲ್ಲಿ ಖಾಸಗಿ ಕೃಷಿ ಅರಣ್ಯ ಪ್ರದೇಶಗಳಲ್ಲಿ ಬೆಟ್ರಾಕೇರಿಯಂ ಉಭಯಚರಗಳ ಸಂರಕ್ಷಣಾ ತಾಣಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಬೆಂಗಳೂರಿನ ಸೃಷ್ಟಿ ಮಣಿಪಾಲ್ ಕಲೆ ವಿನ್ಯಾಸ ಮತ್ತು ತಂತ್ರಜ್ಞಾನ ಸಂಸ್ಥೆ ಪ್ರಾಧ್ಯಾಪಕ ಡಾ ಕೆವಿ ಗುರುರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: 2026ನೇ ಸಾಲಿನ ದ ಹ್ಯಾಬಿಟಾಟ್ ಟ್ರಸ್ಟ್ ವತಿಯಿಂದ ನೀಡುತ್ತಿರುವ ಪ್ರತಿಷ್ಠಿತ ಸಂರಕ್ಷಣಾ ಅನುದಾನವನ್ನು ನಮ್ಮ ಸಂಸ್ಥೆಗೆ, ಅದರಲ್ಲೂ ಕಪ್ಪೆಗಳ ಸಂರಕ್ಷಣೆಗೆ ದೊರೆತಿರುವುದು ನಮಗೆ ಅತ್ಯಂತ ಸಂತೋಷವಾಗ್ತಿದೆ. ಈ ಅನುದಾನವನ್ನು ದ ಹ್ಯಾಬಿಟಾಟ್ ಟ್ರಸ್ಟ್ ಸಂಸ್ಥೆಯು, ಅದು ದೆಹಲಿಯಲ್ಲಿದೆ, ಫೈನಲ್ ಜೂರಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಈ ಅನುದಾನ ಜನಸಾಮಾನ್ಯರ ಜೊತೆಗೆ ಕಪ್ಪೆ ಸಂರಕ್ಷಣೆ, ಇಂಗ್ಲಿಷ್ನಲ್ಲಿ ಕ್ರೋಕ್ ಕೋಎಕ್ಸಿಸ್ಟೆಂಟ್ ಕನ್ಸರ್ವ್ ಎನ್ನುವ ನಮ್ಮ ಪ್ರಸ್ತಾವನೆಗೆ ಈ ಅನುದಾನ ಲಭಿಸಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 6 ಸ್ಥಳಗಳಲ್ಲಿ 3 ವರ್ಷಗಳ ಕಾಲ ಸ್ಥಳೀಯರ ಸಹಭಾಗಿತ್ವ ಕಪ್ಪೆಗಳ ಆಪ್ ಅಭಿವೃದ್ಧಿ ಮತ್ತು ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ಅಧ್ಯಯನ ನಡೆಸಲು 1 ಕೋಟಿ ರೂ ಅನುದಾನ ದೊರೆತಿದೆ. ಇದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅತ್ಯಂತ ಸಂತೋಷವಾಗ್ತಾ ಇದೆ.
0: ವಸತಿ ಶಾಲೆಗಳಿಲ್ಲದ ರಾಜ್ಯದ 66 ಗ್ರಾಮೀಣ ಹೋಬಳಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಮಂಜೂರು ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಪಾತಪಾಳ್ಯ ಹೋಬಳಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಮಂಜೂರು ಮಾಡಿದ್ದಾಗಿ ತಿಳಿಸಿದರು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಕಳೆದ 2023ರಿಂದ ಇಲ್ಲಿಯ ತನಕ ಮಾದಕ ವಸ್ತು ಆನ್ಲೈನ್ ಜೂಜಾಟಕ್ಕೆ ಸಂಬಂಧಿಸಿ 1095 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕ ಬಸನಗೌಡ ಬಾದರ್ಲಿ ಅವರ ಪ್ರಶ್ನೆಗೆ ಗೃಹ ಖಾತೆ ಸಚಿವರ ಪರವಾಗಿ ಉತ್ತರಿಸಿದರು.

0: ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ದ ರಾಜ್ಯ ಸರ್ಕಾರ ಆರಂಭಿಸಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 7ನೇ ಹಂತದ ಆನ್ಲೈನ್ ನೋಂದಣಿಯ ಅಂತಿಮ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಖಿನವರೆಗೆ ವಿಸ್ತರಿಸಿದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರೂ ಸೇರಿದಂತೆ 18ರಿಂದ 30 ವರ್ಷ ವಯಸ್ಸಿನ ಯುವಜನತೆ ಯುವ ಸಂಗಮ ಪೋರ್ಟಲ್ ಮೂಲಕ ಹೆಸರು ನೋಂದಾಯಿಸಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಪ್ಪಳ ಜಿಲ್ಲೆಯ ಗೋಪಾಲಕರು ಹಿಂಡಿನಲ್ಲಿ ಸಾಕಾಣಿಕೆ ಮಾಡುವ ದೇಸಿ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ ದೊರೆತಿದೆ. ಜವಾರಿ ದನ ಬದಲಾಗಿ ಕೊಪ್ಪಳ ದನದ ತಳಿ ಎಂದು ಗುರುತಿಸಲಾಗಿದೆ. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾ ಬಿಕೆ ರಮೇಶ್ ಹಾಗೂ ಡಾ ಮಹಂತೇಶ್ ನೇತೃತ್ವದಲ್ಲಿ 2017-18ರಲ್ಲಿ ಆರಂಭಗೊಂಡ ಅಧ್ಯಯನ ಬಳಿಕ ಬೀದರಿನ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಡಾ ಕೊಟ್ರೇಶ್ ಪ್ರಸಾದ್ ಹಾಗೂ ಡಾ ಬಸವರಾಜ್ ಇನಾಮದಾರ್ ಅವರ ಸಹಯೋಗದಲ್ಲಿ ಮುಂದುವರೆಯಿತು. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಕರ್ನಾಲ್ ಕೊಪ್ಪಳ ತಳಿಗೆ ಈಗ ಮಾನ್ಯತೆ ನೀಡಿದೆ. ಬಳ್ಳಾರಿ ಜಿಲ್ಲೆ ಕೃಷಿ ಮಹಾವಿದ್ಯಾಲಯದ ಪ್ರಾಣಿಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಡಾ ಬಿಕೆ ರಮೇಶ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
4: ಕೊಪ್ಪಳ ಜಿಲ್ಲೆಯಲ್ಲೊಂದು ವಿಶಿಷ್ಟ ಪದ್ಧತಿ ಇದೆ. ಗೋಪಾಲಕರು ತಮ್ಮಲ್ಲಿರತಕ್ಕಂತಹ ಹಿಂಡು ದನಗಳು ರಾತ್ರಿ ವೇಳೆ ಹೊಲಗಳಲ್ಲಿ ತಿರುಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸತಕ್ಕಂತಹ ಕಾಯಕವನ್ನು ಪರಂಪರಾಗತವಾಗಿ ಮಾಡ್ತಾ ಬಂದಿರೋದನ್ನ ನಾವು ಈ ಭಾಗದಲ್ಲಿ ಕಾಣ್ತೇವೆ. ಇದನ್ನು ಗಮನಿಸಿದಂತಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಮತ್ತು ಪಶುಪಾಲನಾ ಇಲಾಖೆ ಇವರುಗಳು ಜಂಟಿಯಾಗಿ ಈ ದನಗಳಿಗೆ ವಿಶೇಷ ತಳಿಗುಣಗಳಿದ್ದಾವೆ, ಒಂದು ವಿಸ್ತೃತ ಅಧ್ಯಯನವನ್ನು ಕೈಗೊಂಡು ಅದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ತಳಿ ಅಂತ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಪರಿಶೀಲಿಸಿ ಅಂತ ಹೇಳಿ ಆ ಅರ್ಜಿಯನ್ನು ಪರಿಗಣಿಸಿ ICR ಲೆವೆಲ್ ಅಲ್ಲಿ ಒಂದು ಪ್ರೀ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಇರುತ್ತೆ, ಅದರಲ್ಲಿ ಅವುಗಳನ್ನು ಪ್ರೆಸೆಂಟೇಷನ್ ಮಾಡಿ ಈಗಾಗಲೇ ಗುರುತಿಸಲ್ಪಟ್ಟಂತಹ ತಳಿಗಳಿಗಿಂತ ಪ್ರತ್ಯೇಕವಾದಂತಹ ವಿಶೇಷ ಗುಣಗಳಿದ್ದಾವೆ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವು ಕೊಪ್ಪಳ ಭಾಗದಲ್ಲಿ ಇದಾವೆ ಅನ್ನೋದನ್ನ ಮನಗಂಡ್ಬಿಟ್ಟು ದನಗಳನ್ನು ನಾವು ಜವಾರಿ ದನಗಳು ಅಂತ ಕರಿತಾ ಇದ್ವು, ಅವುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ತಳಿ ಮಾನ್ಯತೆ ಸಿಕ್ಕಿದೆ, ಕೊಪ್ಪಳ ದನದ ತಳಿ ಅಂತ ಹೇಳಿ ಪರಿಗಣಿಸ್ತೇವೆ.
0: ಧಾರವಾಡದ ಪಂಡಿತ್ ಬಸವರಾಜ ರಾಜಗುರು ರಾಷ್ಟೀಯ ಸ್ಮಾರಕ ಟ್ರಸ್ಟ್ ರಾಜಗುರು ಅವರ 106ನೇ ಜನ್ಮದಿನಾಚರಣೆ ಹಿನ್ನೆಲೆ ರಾಷ್ಟೀಯ ಪ್ರಶಸ್ತಿಗೆ ಖ್ಯಾತ ಶಾಸ್ತ್ರೀಯ ಸಂಗೀತಜ್ಞ ಬೆಂಗಳೂರಿನ ಪಂಡಿತ್ ಪರಮೇಶ್ವರ ಹೆಗಡೆ ಅವರನ್ನು ಆಯ್ಕೆ ಮಾಡಿದೆ. ಪ್ರಶಸ್ತಿ 1,00,000 ರೂಪಾಯಿ ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಪಂಡಿತ್ ಬಸವರಾಜ ರಾಜಗುರು ಯುವ ಪ್ರಶಸ್ತಿಗೆ ಬೆಂಗಳೂರಿನ ಯುವ ಗಾಯಕ ಅನಿರುದ್ಧ ಐತಾಳ್ ಹಾಗೂ ಮೈಸೂರಿನ ಸರೋದ್ವಾದಕ ಸಚಿನ್ ಹಂಪೆ ಭಾಜನರಾಗಿದ್ದಾರೆ. ಪ್ರಶಸ್ತಿ 25,000 ರೂಪಾಯಿ ಬಹುಮಾನ ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ. ಹಿರಿಯ ನಾಗರಿಕರ ಕೊಡುಗೆಗಳನ್ನು ಗುರುತಿಸಲು ಮತ್ತು ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 21ರಂದು ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ವಯೋವೃದ್ಧರ ಕೊಡುಗೆಗಳನ್ನು ಗೌರವಿಸಲು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಪರಿಹರಿಸುವ ಅಗತ್ಯವನ್ನು ಈ ದಿನ ನೆನಪಿಸುತ್ತದೆ. ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ಮನೆಗಳಲ್ಲಿ, ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭಗೊಂಡಿವೆ. ತಿಳಿರು ತೋರಣ, ಬಾಳೆ ಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಹುಬ್ಬಳ್ಳಿ, ಮಂಗಳೂರು, ಬೆಂಗಳೂರು ಹಾಗೂ ಮೈಸೂರು ಸೇರಿದಂತೆ

0: ರಾಜ್ಯದ ಪ್ರಮುಖ ರೈಲು ನಿಲ್ದಾಣಗಳ ಆಹಾರ ಮಳಿಗೆಗಳಲ್ಲಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಕೈಗೊಂಡಿದ್ದು ಗಂಭೀರ ಲೋಪಗಳು ಪತ್ತೆಯಾಗಿವೆ. ರಾಜ್ಯದ 36 ರೈಲು ನಿಲ್ದಾಣಗಳು ಹಾಗೂ 112 ಆಹಾರ ಮಳಿಗೆಗಳಿಗೆ ದಿಢೀರ್ ಭೇಟಿ ನೀಡಿ ತಪಾಸಣೆ ನಡೆಸಲಾಗಿದ್ದು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮಘಟ್ಟ ಪರಿಸರ ಸೂಕ್ಷ್ಮ ವಲಯ, ರಾಜ್ಯದ 10 ಜಿಲ್ಲೆಗಳು ಕೇಂದ್ರದ ಕರಡು ಅಧಿಸೂಚನೆಯಲ್ಲಿ ನಮೂದು. ಪಶ್ಚಿಮಘಟ್ಟದ ಅಳಿವಿನಂಚಿನಲ್ಲಿರುವ ಉಭಯ ಜೀವಿಗಳ ಸಂರಕ್ಷಣೆಗೆ ಹ್ಯಾಬಿಟ್ಯಾಟ್ಸ್ ಟ್ರಸ್ಟ್ 1 ಕೋಟಿ ರೂಪಾಯಿ ಅನುದಾನ. ದೇಸಿ ತಳಿಯ ಕೊಪ್ಪಳ ದನಕ್ಕೆ ರಾಷ್ಟೀಯ ಅಧಿಕೃತ ತಳಿ ಮಾನ್ಯತೆ. ಪಂಡಿತ್ ಬಸವರಾಜ್ ರಾಜ್ಗುರು ರಾಷ್ಟೀಯ ಪ್ರಶಸ್ತಿ, ಪಂಡಿತ್ ಪರಮೇಶ್ವರ ಹೆಗ್ಡೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಬೆಂಗಳೂರು. ಭಾವಗೀತೆಗಳು. ಭಾವಗೀತೆಗಳು ಕಾರ್ಯಕ್ರಮದಲ್ಲಿ ಇಂದು ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ರಚನೆ ಇಂದು ಕೆಂದಾವರೆಯ.

ಇನ್ನೀಗ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ರಚನೆ ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ದಿವ್ಯಾಂಬರ ಸಂಚಾರಿ.

0: ಇದುವರೆಗೆ ಸ್ಮಿತಾ ವಸಂತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ಒಂದೇ

0: ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಈ ಸುಗ್ಗಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ,
4: ಆಯಾಸ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ, ಬಾಳು ಹಸನಾಗುತ್ತೆ.
2: ಮನೆ ಅಂಗಳದಲ್ಲಿ ಕೃಷಿ, ಬಾಳಿನಲ್ಲಿ ಖುಷಿ.
5: ಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಅನ್ಯಾಯ, ಇವುಗಳನ್ನು ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥಾ ಎಂದಿದೆ ಮಹಾಭಾರತ.

0: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
1: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
0: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
1: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
0: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬರ ಕರ್ತವ್ಯ.
1: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
0: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
1: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
0: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನು ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
2: ಸಮಯ 7:34. ಮೊದಲಿಗೆ ಪ್ರಕಟಣೆಗಳು, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮ ನಿವಾಸದಲ್ಲಿ 3ನೇ ಉನ್ನತ ಮಟ್ಟದ ಸಭೆ ನಡೆಸಿದರು. ಮೂಲಸೌಕರ್ಯ ಮತ್ತು ಸಂಪರ್ಕ, ಭದ್ರತೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಆಡಳಿತವನ್ನು ನಿರ್ವಹಿಸುವ ಸಚಿವಾಲಯಗಳು ಮತ್ತು ಇಲಾಖೆಗಳ ಭವಿಷ್ಯದ ಕಾರ್ಯಸೂಚಿಯ ಕುರಿತು ಚರ್ಚಿಸಿದರು. ದೇಶದ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಎಂಬ ಕುರಿತು ದೀರ್ಘಾವಧಿಯ ದೃಷ್ಟಿಕೋನದಿಂದ ಯೋಚಿಸುವಂತೆ ಅವರು ಕಾರ್ಯದರ್ಶಿಗಳನ್ನು ಒತ್ತಾಯಿಸಿದರು. ಹೆಚ್ಚಿನ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ದತ್ತಾಂಶದ ಪರಿಣಾಮಕಾರಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದರು. ಅಧಿಕಾರಿಗಳಲ್ಲಿ ಅನೌಪಚಾರಿಕ ಸಂವಹನ ಇರಬೇಕು, ಸಾಂಘಿಕ ಮನೋಭಾವವನ್ನು ನಿರ್ಮಿಸುವ ಮಹತ್ವದ ಬಗ್ಗೆ ತಿಳಿದುಕೊಳ್ಳಬೇಕು, ವಿಶ್ವವಿದ್ಯಾಲಯಗಳು ಮತ್ತು ಯುವಜನರ ನಡುವೆ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ರಕ್ಷಣಾ ಉದ್ಯಮವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಜಾಗತಿಕ ಮಟ್ಟದಲ್ಲಿ ಅದನ್ನು ಹೆಚ್ಚು ಸ್ಪರ್ಧಾತ್ಮಕವಾಗಿಸುವ ಅಗತ್ಯವಿದೆ. ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಬಳಕೆಗೆ ಮತ್ತು ಎಐ ಸಾಮರ್ಥ್ಯಗಳನ್ನು ಮಾನವ ಪರಿಣಿತಿಯೊಂದಿಗೆ ಸಂಯೋಜಿಸುವ ನವೀನ ಮಾರ್ಗಗಳನ್ನು ಅನ್ವೇಷಿಸಬೇಕು. ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಮತ್ತು ದೀರ್ಘಾವಧಿಯ ದೃಷ್ಟಿಕೋನದೊಂದಿಗೆ ಭಾರತದ ಭವಿಷ್ಯವನ್ನು ರೂಪಿಸಲು ಹೆಚ್ಚಿನ ಸಮನ್ವಯತೆ ಜೊತೆಗೆ ನವೀನ ಚಿಂತನೆ ಮತ್ತು ಸಾಮೂಹಿಕ ಮಾಲೀಕತ್ವದ ಅಗತ್ಯವನ್ನು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೋಯಿಜುಮು ಪ್ರಧಾನಿ ನರೇಂದ್ರ ಮೋದಿಯವರನ್ನು ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದರು. ಭಾರತ ಮತ್ತು ಜಪಾನ್ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬಗ್ಗೆ ಉಭಯ ನಾಯಕರು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆ ಶಾಂತಿ, ಸ್ಥಿರತೆ ಮತ್ತು ಸಮೃದ್ದಿಯನ್ನು ಹೆಚ್ಚಿಸುವಲ್ಲಿ ಭಾರತ ಜಪಾನ್ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಮಹತ್ವವನ್ನು ಈ ಸಮಾಲೋಚನೆ ಅನಾವರಣಗೊಳಿಸುತ್ತದೆ. ರಕ್ಷಣಾ ವಲಯದಲ್ಲಿ ಭಾರತೀಯ ಕಂಪನಿಗಳು ಮತ್ತು ನವೋದ್ಯಮಗಳೊಂದಿಗೆ ವಿಶೇಷವಾಗಿ ಮೇಕ್ ಇನ್ ಇಂಡಿಯಾ ಆಶ್ರಯದಲ್ಲಿ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆಗಾಗಿ ಜಪಾನ್ ಪಾಲುದಾರಿಕೆ ಮಾಡಿಕೊಳ್ಳಲು ಲಭ್ಯವಿರುವ ಅವಕಾಶಗಳ ಬಗ್ಗೆ ಪ್ರಧಾನಿ ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಜಪಾನ್ ನಡುವಿನ ರಕ್ಷಣಾ ಮತ್ತು ಭದ್ರತಾ ಸಂಬಂಧಗಳನ್ನು ಗಾಢಗೊಳಿಸುವ ಕುರಿತು ಅತ್ಯುತ್ತಮ ಸಂಭಾಷಣೆ ನಡೆಸಿದ್ದೇವೆ. ಇಂಡೋ ಪೆಸಿಫಿಕ್ ಮತ್ತು ಅದರಾಚೆಗಿನ ಶಾಂತಿ, ಸ್ಥಿರತೆ ಮತ್ತು ಸಮೃದ್ದಿಗೆ ಎರಡೂ ರಾಷ್ಟಗಳ ನಡುವಿನ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆ ಪ್ರಮುಖ ಆಧಾರವಾಗಿದೆ ಎಂದು ಹೇಳಿದ್ದಾರೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯಲ್ಲಿ ಸಭೆ ನಡೆಯಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ನಿರ್ಧಾರವು ಲಡಾಖ್ನ ದೂರದ ಪ್ರದೇಶಗಳಲ್ಲಿನ ನಾಗರಿಕರಿಗೆ ನ್ಯಾಯದಾನದ ಪ್ರವೇಶವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಮತ್ತು ಅವರು ಅರ್ಹ ಕಾನೂನು ಸೇವೆಗಳನ್ನು ಪಡೆಯಲು ಸಮಯವನ್ನು ಕಡಿಮೆ ಮಾಡುತ್ತದೆ. ಲಡಾಖ್ನ ಸರ್ವತೋಮುಖ ಅಭಿವೃದ್ದಿಗೆ ಮತ್ತು ಸಾಂವಿಧಾನಿಕ ಸುರಕ್ಷತೆಗಳನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಕೀ ಉತ್ತರದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಆನ್ಸರ್ ಕೀ ಚಾಲೆಂಜ್ ಎಂಬ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಿದೆ. ಈ ವ್ಯವಸ್ಥೆ ದುಬಾರಿಯಾಗಿದೆ ಎಂಬ ಕಳವಳಗಳನ್ನು ಎನ್ಟಿಎ ತಿರಸ್ಕರಿಸಿದೆ. ಇದು ಒಂದು ಆನ್ಲೈನ್ ಪ್ರಕ್ರಿಯೆಯಾಗಿದ್ದು ಅಲ್ಲಿ ಜೆಇಇ ಮುಖ್ಯ ಎನ್ಇಇಟಿ ಅಥವಾ ಯುಜಿಸಿ ನೆಟ್ನಂತಹ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಅಭ್ಯರ್ಥಿಗಳು ತಾತ್ಕಾಲಿಕ ಕೀ ಉತ್ತರದ ದೋಷಗಳ ಬಗ್ಗೆ ಆಕ್ಷೇಪ ಸಲ್ಲಿಸಬಹುದು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಎನ್ಟಿಎ ಹೇಳುವಂತೆ ಒಬ್ಬ ಅಭ್ಯರ್ಥಿಯು ಪ್ರಶ್ನೆಯನ್ನು ಪ್ರಶ್ನಿಸಿದರೆ ಮತ್ತು ವಿಷಯ ತಜ್ಞರು ಸವಾಲನ್ನು ಸ್ವೀಕರಿಸಿದರೆ ಪರಿಷ್ಕೃತ ಉತ್ತರ ಕೀ ಪರೀಕ್ಷೆ ಬರದ ಪ್ರತಿಯೊಬ್ಬ ಅಭ್ಯರ್ಥಿಗೂ ಅದು ಅನ್ವಯವಾಗಲಿದೆ. ಅನಗತ್ಯ ಸವಾಲುಗಳನ್ನು ನಿರುತ್ಸಾಹಗೊಳಿಸಲು ಇದಕ್ಕಾಗಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಮತ್ತು ಸವಾಲು ಸರಿಯಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 200 ರೂಪಾಯಿ ದರ ನಿಗದಿಪಡಿಸಲಾಗಿದೆ. ಯಾವುದೇ ಅಭ್ಯರ್ಥಿಯಿಂದ ನಿಖರವಾದ ಸವಾಲು ಎದುರಾದರೆ ಲಕ್ಷಾಂತರ ಇತರ ದಾಖಲೆಗಳನ್ನು ಸರಿಪಡಿಸಲು ನೆರವಾಗಲಿದೆ ಎಂದು ಎನ್ಟಿಎ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವರಮಹಾಲಕ್ಷ್ಮಿ ಹಬ್ಬ. ನಾಡಿನಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಮನೆ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿದೆ. ತಳಿರು, ತೋರಣ, ಬಾಳೆಕಂಬ, ಸಾಲು ದೀಪಗಳು, ಹೂಮಾಲೆಗಳ ಅಲಂಕಾರಗಳಿಂದ ವರಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆಗೊಂಡು ದೈವಕಳೆ ಮೇಳೈಸಿದೆ. ಬೆಲೆ ಏರಿಕೆಯ ಮಧ್ಯೆಯೂ ವರಮಹಾಲಕ್ಷ್ಮಿ ಹಬ್ಬದ ಅಗತ್ಯ ವಸ್ತುಗಳ ಖರೀದಿ ಭರಾಟೆ ಇಂದು ಸಹ ಜೋರಾಗಿದೆ. ಈ ವರ್ಷದ ಅಕ್ಟೋಬರ್ 31ರವರೆಗೆ 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳಲು ಸರ್ಕಾರ ಅನುಮತಿ ನೀಡಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ನಿರ್ದಿಷ್ಟ ಷರತ್ತುಗಳಿಗೆ ಒಳಪಟ್ಟು 10 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ಸಕ್ಕರೆಯನ್ನು ಸುಂಕವಿಲ್ಲದೆ ಆಮದು ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. ಹಬ್ಬದ ಋತುವಿಗೆ ಮುಂಚಿತವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಹಬ್ಬದ ಸಂದರ್ಭದಲ್ಲಿ ಸಕ್ಕರೆ ಬೇಡಿಕೆ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟವಾಗಿದೆ. ಆಮ್ಸ್ಟೆಲ್ವಿನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ ಪೂಲ್ ಬಿ ಗುಂಪಿನ ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ದ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ 2ನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಭಾರತದ ರಕ್ಷಣಾ ವಿಭಾಗವು ಸ್ಪರ್ಧೆಯ ಉದ್ದಕ್ಕೂ ದೃಢವಾಗಿತ್ತು. ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ಭಾರತವು ಇಂಗ್ಲೆಂಡ್ನಿಂದ ಅನೇಕ ಪೆನಾಲ್ಟಿ ಕಾರ್ನರ್ಗಳನ್ನು ತಡೆದಿತ್ತು. ಸಲೀಮಾ ತೇಟೆ ನೇತೃತ್ವದ ಭಾರತದ ಪೂಲ್ ಡಿಯಲ್ಲಿ ಪ್ರಮುಖ 2ನೇ ಸ್ಥಾನವನ್ನು ಗಳಿಸಲು ಈ ಡ್ರಾ ನೆರವಾಯಿತು. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಶಟ್ಲರ್ಗಳು ಇಂದು ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಮೂರನೇ ಶ್ರೇಯಾಂಕದ ಚೀನಾದ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರ ವಿರುದ್ದ ಹೋರಾಡಲಿದ್ದಾರೆ. ಈ ಜೋಡಿ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಮಲೇಷಿಯಾದ ಜುನೈದಿ ಆರಿಫ್ ಮತ್ತು ರಾಯ್ ಕಿಂಗ್ ಯಾಪ್ ಅವರನ್ನು 21-13, 21-19, 21-17 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಡಬಲ್ಸ್ನಲ್ಲಿ ತ್ರಿಸಾಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಅವರನ್ನೊಳಗೊಂಡ ಭಾರತದ ಜೋಡಿ 4ನೇ ಶ್ರೇಯಾಂಕದ ಚೀನಾದ ಜಿಯಾಇ ಫ್ಯಾನ್ ಮತ್ತು ಜಾಂಗ್ ಶು ಕ್ಸಿಯಾನ್ಸಿ ಜೋಡಿಯನ್ನು ಎದುರಿಸಲಿದೆ. ಏತನ್ಮಧ್ಯೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು, ಪುರುಷರ ಸಿಂಗಲ್ಸ್ ಶೆಟ್ಲರ್ ಆಯುಷ್ ಶೆಟ್ಟಿ ಮತ್ತು ಮಿಶ್ರ ಡಬಲ್ಸ್ ಜೋಡಿ ಧ್ರುವ ಕಪಿಲಾ ಮತ್ತು ತನಿಷಾ ಕ್ರಾಸ್ಟು ತಮ್ಮ ಪ್ರೀಕ್ವಾರ್ಟರ್ ಫೈನಲ್ಸ್ನಲ್ಲಿ ಹಣಾಹಣಿಯಲ್ಲಿ ಸೋಲುಂಡರು. ಇದರಿಂದಾಗಿ ಆಯಾ ವಿಭಾಗಗಳಲ್ಲಿ ಭಾರತದ ಯಾನ ಕೊನೆಗೊಂಡಿತು. ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು 3ನೇ ಶ್ರೇಯಾಂಕದ ವಾಂಗ್ ಜಿಯಿ ವಿರುದ್ದ ಪರಾಭವಗೊಂಡರು. ಪುರುಷರ ಸಿಂಗಲ್ಸ್ನಲ್ಲಿ ಆಯುಷ್ ಶೆಟ್ಟಿ ಅವರನ್ನು ಇಂಡೋನೇಷ್ಯಾದ ಅಲ್ವಿ ಫರ್ಹಾನ್ ಸೋಲಿಸಿದರು. ನೈಜೀರಿಯಾದ ವಾಯುವ್ಯ ಸುಕೋಟೋ ರಾಜ್ಯದ ನದಿಯಲ್ಲಿ ದೋಣಿಯೊಂದು ಮುಳುಗಿ ಕನಿಷ್ಠ 47 ಜನರು ಸಾವನ್ನಪ್ಪಿದ್ದಾರೆ. ದೋಣಿಯಲ್ಲಿದ್ದ 80ಕ್ಕೂ ಹೆಚ್ಚು ಜನರು ಗೋರವ್ ಪಟ್ಟಣದಲ್ಲಿ ಕೆಲಸಕ್ಕಾಗಿ ತೆರಳುತ್ತಿದ್ದರು. ನೈಜೀರಿಯಾದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ದೋಣಿ ಅಪಘಾತಗಳು ಸಾಮಾನ್ಯವಾಗಿದೆ. ಈ ವರ್ಷದ ಜನವರಿಯಲ್ಲಿ ಯೋಬೆ ರಾಜ್ಯದಲ್ಲಿ ಇದೇ ರೀತಿ ದುರಂತದಲ್ಲಿ 25 ಜನ ಸಾವನ್ನಪ್ಪಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿಕಾರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಯುವ ಸಮೂಹದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಬೇಕು, ಪ್ರಧಾನಿ ನರೇಂದ್ರ ಮೋದಿ. ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅಧ್ಯಕ್ಷತೆಯಲ್ಲಿ ಇಂದು ಪುಣೆಯ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಲಡಾಖ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹೈಕೋರ್ಟ್ ಪೀಠ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿ, ಇಂದು ಭಾರತ ನೆದರ್ಲ್ಯಾಂಡ್ಸ್ ತಂಡಗಳ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು ಎಸ್

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಇನ್ನೀಗ ಕೇಳಿ ಪುರಂದರದಾಸರ ರಚನೆ. ಸಂಗೀತ ನೀಡಿದ್ದಾರೆ ಜಿಕೆ ವೆಂಕಟೇಶ್. ಭೂದಾನ ಚಿತ್ರದ ಗೀತೆ ಹಾಡಿದ್ದಾರೆ ರಾಧಾ ಜಯಲಕ್ಷ್ಮಿ.

ಇನ್ನೀಗ ಕೇಳಿ ಎಸ್ ಜಾನಕಿ ಅವರ ದನಿಯಲ್ಲಿ ಹೊಸ ಇತಿಹಾಸ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇದೆ.

0: ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ, ಆನಂತರ ಇಂಗ್ಲಿಶಿನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಪ್ರಭಾತ್ ಕೆ ಸಾಥ್ ಮೈ ಮುಕೇಶ್ ಕುಮಾರ್ ಬಲ್. ಪ್ರಧಾನಮಂತ್ರಿ

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಸಾಂಪ್ರದಾಯಿಕ ರಚನೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಸಂಧ್ಯಾರಾಗ ಚಿತ್ರಕ್ಕಾಗಿ ಪಂಡಿತ್ ಭೀಮಸೇನ್ ಜೋಶಿ ಹಾಗೂ ಡಾ ಎಂ ಬಾಲಮುರಳೀಕೃಷ್ಣ ಅವರು ಹಾಡಿರುವ ಗೀತೆ, ಪುರಂದರದಾಸರ ರಚನೆಗೆ ಜಿಕೆ ವೆಂಕಟೇಶ್ ಹಾಗೂ ಪಂಡಿತ್ ಡಾ ಎಂ ಬಾಲಮುರಳೀಕೃಷ್ಣ ಅವರ ಸಂಗೀತವಿದೆ.

ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಓಮಲ್ಲಿಗೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ತನ್ನ ರುಚಿ ರಾಮ ರುಚಿ ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದೆ. ತನ್ನ ರುಚಿ ರಾಮ ರುಚಿ ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿಯಿಂದೆ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ.

ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ತೋರಿ ಮೇರು ಸಂಸ್ಕೃತಿಯ ಉದಾಹರಣೆಯಾದ ಶಬರಿಯ ಕಥೆಯನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾ ಇದ್ದಾರೆ. ರಾಮನ ಭಕ್ತೆ ಈ ಶಬರಿ. ಸೀತೆಯನ್ನು ಹುಡುಕ್ತಾ ಶ್ರೀರಾಮ ಕಾಡಿನ ಪ್ರಾಂತ್ಯಗಳಲ್ಲೆಲ್ಲ ತಿರುಗಿದ. ಮತಂಗ ಮಹರ್ಷಿಗಳ ಆಶ್ರಮಕ್ಕೂ ಬಂದ. ಇದೇ ಆಶ್ರಮದಲ್ಲಿ ವ್ರತನಿಷ್ಠೆಯಾಗಿದ್ಲೋ, ಸುಧರ್ಮ ಅನುಯಾಯಿಯೂ ಆಗಿದ್ಲು ಆ ಶಬರಿ. ಅಂಥ ಶಬರಿ ರಾಮನನ್ನು ನೋಡಿದ್ಲು. ಆ ತಾಯಿ ರಾಮನು ತನ್ನ ಪ್ರಯಾಣದ ಕಾಲದಲ್ಲಿ ಈ ದಾರಿಯಲ್ಲಿ ಬಂದಾನು, ಹೀಗೆ ಬಂದಾಗ ಆ ಮಹಾನ್ ಭಾವನೆಗೆ ರುಚಿಯಾದ ಫಲಗಳನ್ನು ಅರ್ಪಿಸಬೇಕು. ತನ್ನ ರುಚಿಯೇ ರಾಮನಿಗೂ ರುಚಿ, ತನ್ನ ಸಂತುಷ್ಟಿಯೇ ರಾಮ ಸಂತುಷ್ಟಿಯಿಂದ ಪೂರ್ಣವಾಗುವುದು ಎಂದು ಫಲ ಮೂಲಾದಿಗಳನ್ನು ಸಂಗ್ರಹಿಸಿಟ್ಟುಕೊಂಡು ರಾಮನಿಗೆ ಕೊಡ್ತಾಳೆ. ಪ್ರಾತಸ್ಮರಣೀಯರಾದ ವಿ ಸಿ ಅವರ ಶಬರಿ ಪದ್ಯವನ್ನು ಒಂದು ಸತಿ ಓದಿ, ಬಹಳ ಹೃದಯಂಗಮವಾಗಿ ಚಿತ್ರಿಸ್ತಾರೆ. ಬಂದಾನೋ ಬಾರನೋವು, ತಂದಾನೋ ತಾರನೋವು ಅಂತ ಹೇಳ್ತಾ ಹೋಗಿ ಆ ಶಬರಿ ರಾಮನಿಗಾಗಿ ತಹತಹಿಸ್ತಾಳೆ. ರಾಮ ಬರಲಿ, ರಾಮ ಬರಲಿ, ರಾಮ ಬರಲಿ ಅನ್ನೋದೇ ಆಕೆಯ ಧ್ಯೇಯವಾಕ್ಯ ಆಗಿಬಿಡುತ್ತೆ. ಅಂಥ ಶಬರಿ ಹೀಗೆ ತಾನು ಆ ಶ್ರೀರಾಮನೊಡನೆ ಐಕ್ಯ ಭಾವನೆ ಹೊಂದುತ್ತಾಳೆ. ಆಕೆ ಸಹಜವಾದ ದೈವಾತ್ಮ ಭಾವದಲ್ಲಿ ತನ್ನನ್ನು ಧನ್ಯಳಾಗಿಸಿಕೊಳ್ತಾಳೆ, ತನ್ನ ಬದುಕನ್ನು ಸಾರ್ಥಕವಾಗಿಸಿಕೊಳ್ತಾಳೆ. ಮೇರು ಸಂಸ್ಕೃತಿಗೆ ಅತ್ಯಂತ ಎತ್ತರದ ಉದಾಹರಣೆಯಾಗಿ ನಿಲ್ತಾಳೆ. ಸಾರ್ಥಕ ಜೀವ ಆ ತಾಯಿಯದು. ಅಂಥ ಸಹಜವಾದಂಥ ದೈವಾತ್ಮ ಭಾವದಲ್ಲಿ ಶಬರಿ ಹೇಗೆ ಧನ್ಯಾತ್ಮತೆ ಆದಳು ಅಥವಾ ಧನ್ಯತೆಯನ್ನು ಕಂಡಳು, ಅಂಥ ಸಾರ್ಥಕವಾದ ಬದುಕು ಕೂಡ ನಮ್ಮದಾಗಲಿ ಅಂತ ಇದ್ದಾರೆ ಡಿ ವಿ ಜಿಯವರು.

ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ಅನುಸಂಧಿಯಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಅನುಸಂಧಿಯಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ.

0: ವಾಯುಪುತ್ರ, ಅಂಜನಾಸುತ, ಸುಗ್ರೀವನ ಅಮಾತ್ಯ, ನಮ್ಮ ಹನುಮಂತ, ವೀರ, ಸಂಸ್ಕಾರ ಸಂಪನ್ನ, ಸುಸಂಸ್ಕೃತ ಬದುಕು ಈ ಮಹಾನುಭಾವನದ್ದು. ರಾಮಾಗಮನಕ್ಕಾಗಿಯೇ ಬಹಳ ವರ್ಷಗಳಿಂದ ಕಾದಿದ್ದ ಈತ. ಆತನ ಆಗಮನವಾಗುತ್ತಲೇ ಆತನ ಸೇವೆಯಲ್ಲಿ ತನ್ನ ಏನೆಲ್ಲವನ್ನೂ ಶ್ರೀರಾಮಾರ್ಪಣ ಎಂದು ವಿನಿಯೋಗಿಸಿದ ಮಹಾನುಭಾವ ಈ ಹನುಮಂತ. ತನ್ನದೆನ್ನುವುದನ್ನು ಎಲ್ಲವನ್ನೂ ದೂರ ತಳ್ಳಿ ರಾಮಚಂದ್ರನ ಸೇವೆಯೇ ಪರಮ ಪುರುಷಾರ್ಥ ಅಂದುಬಿಟ್ಟ. ರಾಮ ಸೇವೆಯಲ್ಲಿ ದಿನ ರಾತ್ರಿ ಮನಸ್ಸನ್ನು ಸಂಪೂರ್ಣವಾಗಿ ಕೊಟ್ಟುಬಿಟ್ಟ, ಮೈ ಮರೆತುಬಿಟ್ಟ. ರಾಮ ಸೇವೆಯ ಮಹಾಸಂಕಲ್ಪವೇ ಹನುಮಂತನ ಕಂಡುಕೊಂಡ ಘನತತ್ವ. ಹೀಗೆ ಘನತತ್ವವೊಂದಕ್ಕೆ ಮನಸೋತು ದಿನರಾತ್ರಿ ಆತನನ್ನು ನೆನೆಯದೆ ಒಂದು ಕೆಲಸಕ್ಕೂ ಆತ ಕೈ ಹಾಕ್ತಾ ಇರಲಿಲ್ಲ. ಅದರ ಅನುಸಂಧಾನವೇ ಆತನ ಜೀವನ. ಹನುಮಂತ ಆಧ್ಯಾತ್ಮ ತತ್ವವನ್ನು ಅನುಸಂಧಾನ ಮಾಡಿದ ಪ್ರಕರಣವನ್ನು ತಿಳಿಯಬೇಕು ಅಂತ ಆಸೆ ಪಡೋರು DVC ಅವರ ಶ್ರೀರಾಮ ಪರೀಕ್ಷಣಂ ಕಾವ್ಯದ ಕಡೆಯ ಭಾಗವನ್ನು ಓದಲೇಬೇಕು. ತನ್ನೊಬ್ಬನ ಸುಖ ಸಂತೋಷಕ್ಕಾಗಿ ಬದುಕನ್ನು ಮೀಸಲಾಗಿಡದೆ ಮೇರು ಸದೃಶ ಕಾರ್ಯವೊಂದಕ್ಕಾಗಿ ಬದುಕನ್ನು ಸವೆಸುವುದರ ನಿದರ್ಶನದ ಬದುಕು ಆ ಮಾರುತಿಯದು. ಅದೇ ಕೃತಕೃತ್ಯತೆಯ ಬದುಕು, ಜೀವ ವಿಸ್ತರಣೆಯ ಬ್ರಹ್ಮಾನುಸಂಧಾನದ ದಾರಿ ಇದು. ಹನುಮಂತನ ಈ ಉಪದೇಶ ಮನುಷ್ಯನಾದವನು ಹೇಗೆ ಬದುಕಬೇಕು, ಶ್ರದ್ಧೆಯೊಂದಿಗೆ ಹೇಗೆ ತನ್ನನ್ನು ಸಮರ್ಪಿಸಿಕೊಳ್ಳಬೇಕು ಅನ್ನೋದಕ್ಕೆ ಬಹುದೊಡ್ಡ ಉದಾಹರಣೆ. ಮೇರು ಸಂಸ್ಕೃತಿ ಅಂತ ಕರೀತಾರಲ್ಲ, ಆ ಮೇರು ಸಂಸ್ಕೃತಿಗೆ ಇದು ಅತ್ಯಂತ ಉತ್ತಮವಾದಂತಹ ಉದಾಹರಣೆ. ಹೀಗೆ ಆ ಮಾರುತಿಯ ಬದುಕು ಆ ಧನ್ಯಾತ್ಮತೆಯನ್ನು ಕಂಡಂತಹ ರೀತಿ ಸಾರ್ಥಕವಾದದ್ದು ಅಂತಾರೆ ಗುಂಡಪ್ಪನವರು.
1: ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಶ್ರೀನಿಧಿ, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MR ಶಿವರಾಮ್. ಕಗ್ಗದ ಸಿರಿ

ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 9 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಭಾರತದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.
2: ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ

0: ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಈ ಸರಣಿಯಲ್ಲೇ ಬಹಳ ವಿಶೇಷವಾದದ್ದು ಅಂತ ಹೇಳಬಹುದು. ಇವತ್ತು ನಮ್ಮೊಂದಿಗೆ ಜನರಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು ಅಂದರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
2: ಜೈ ಹಿಂದ್.
1: ಮುಖ್ಯವಾಗಿ ನಮಗೆ ತುಂಬಾ ಇನ್ನೊಂದು ಸಂತೋಷ ಆಗ್ತಿರೋದು ಅಂದ್ರೆ ನೀವು ನಮ್ಮ ಕೊಡಗಿನವರು. ಕೊಡಗು ವಿಶೇಷವಾಗಿ ಸೈನಿಕರ ನಾಡು ಅಂತಲೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಕೊಡಗಿನಲ್ಲಿ 128 ಜನರಲ್ಗಳು ಆಗಿದ್ದಾರೆ. ಅದು ನಮ್ಮ ಕರ್ನಾಟಕದ ದೊಡ್ಡ ಹೆಮ್ಮೆ. ಆ 128 ಜನರಲ್ಗಳಲ್ಲಿ ನೀವು ಒಬ್ಬರಾಗಿದ್ದೀರಾ. ಅದಕ್ಕೆ ನಿಮಗೆ ಮೊದಲನೇದಾಗಿ ತುಂಬಾ ಅಭಿನಂದನೆಗಳನ್ನ ನಾನು ಎಲ್ಲ ಕರ್ನಾಟಕದವರ ಪರವಾಗಿ ಹೇಳ್ತೀನಿ.
2: ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಆಗಿದ್ದು.
1: ಈಗ ನಾನು ಹೇಳಿದಾಗೆ ಕೊಡಗು ವೀರರ ನಾಡು. ಕೊಡಗಿನಲ್ಲಿ ಅಂತರ್ಗತವಾಗಿ ಇರುವಂತಹ ವೀರತ್ವ ಏನಿದೆಯಲ್ಲ, ಅದೇ ನಿಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ಆಯ್ತಾ? ಹೇಗೆ?
2: ಹೌದು, ಯಾಕೆಂತ ಹೇಳಿದ್ರೆ ಕೊಡಗಿನಲ್ಲಿ ಮೊದಲು ಎರಡು ಸೊಳಬ ಪ್ರೊಫೆಷನ್ ಇದ್ದಿದ್ದು. ಒಂದು ಕಲ್ಟಿವೇಷನ್ ಆಫ್ ಕಾಫಿ ಅಂಡ್ ಪ್ಯಾಡಿ, ಮಿಲಿಟರಿ ಸರ್ವಿಸ್. ಈ ತರವಾಗಿ ಯಾರು ಕಾಫಿ ಪ್ಲಾಂಟಿಗೆ ಹೋಗ್ತಾರೋ, ಇನ್ನೊಬ್ಬರು ಯಾರಾದರೂ ಸೈನ್ಯಕ್ಕೆ ಸೇರ್ತಾರೆ. ಆ ತರ ನಾನು ಸೈನ್ಯಕ್ಕೆ ಸೇರಿ ಈ ತರವಾಗಿ ನಾನು ಮುಂದೆ ಬಂದಿದ್ದು.
1: ಅಂದ್ರೆ 1941 ನೀವು ಹುಟ್ಟಿದ್ದು.
2: ಹೌದು.
1: ಅಲ್ಲಿಂದ ಸೈನ್ಯಕ್ಕೆ ಸೇರಿದ್ದು 1961. ಆ 20 ವರ್ಷ ಬಹುಶಃ ನಿಮ್ಮ ಜೀವನದಲ್ಲಿ ಸೈನ್ಯದ ಹತ್ರ ಕರ್ಕೊಂಡು ಹೋಗೋಕೆ ತುಂಬಾ ಕೆಲಸ ಮಾಡಿರ್ಬೇಕು. ಹೇಗೆ ಸೈನ್ಯಕ್ಕೆ ಸೇರೋದು? ನೀವು ಯಾರು? ನಿಮ್ಮ ತಂದೆ ತಾಯಿ?
2: ನಮ್ಮ ತಂದೆ ತಾಯಿ ಮತ್ತೆ ನಾನು NCCಯಲ್ಲಿ ಬಹಳ ಇಷ್ಟ ಇತ್ತು. NCCಯಲ್ಲಿ ಒಳ್ಳೆ ಪದವಿ ತಗೊಂಡು NCCಯ ಸಿ ಸರ್ಟಿಫಿಕೇಟ್ ಮಾಡಿದೆ. ಜನರಲ್ ಕಾರ್ಯಪ್ಪನವರು ನಮ್ಮ ಮನೆಯ ಮುಂದುಗಡೆ ಅವರ ತಾಯಿಯ ಸಿಸ್ಟರ್ ಇರ್ತಿದ್ರು, ಅವರು ಅಲ್ಲಿಗೆ ಬರ್ತಾ ಇದ್ರು. ಆ ತಾಯಿಯ ಸಿಸ್ಟರ್ ಕಿರುಮಕ್ಕಳು, ನಾನು ಒಂದೇ ಒಂದು ವಯಸ್ಸು, ನಾವು ಅಲ್ಲಿ ಆಟ ಆಡ್ತಿರೋದು. ಅವರು ಬಂದು ನಮಗೆ ಶಭಾ ಶಭಾ ಅಂತ ಮಾತು, ನಮ್ಮ ಜೊತೆ ಜನರಲ್ ಕಾರ್ಯಪ್ಪ ಅವರು ಅವ್ರು ಮಾತಾಡ್ತಾ ಇದ್ರು. ಅವರು ನಮ್ಗೆ ಹೇಳ್ತಾರೆ ನೀವು ಮಿಲಿಟರಿಗೆ ಸೇರ್ಬೇಕು ಅಂತ ಎಲ್ಲ ಹೇಳ್ದಕ್ಕೆ ಅದೊಂದು ಉದ್ದೇಶ ಮಾಡಬೇಕು ಅಂತ ಅವ್ರ ಕಾಲೇಜಿಗೆ ಬಂದು ಮಾತಾಡ್ತಾ ಇದ್ರು. ಕಾಲೇಜಿಗೆ ದೇಶ ಸೇವೆ ಎಲ್ಲ ವಿಷಯ ಮಾತಾಡುವಾಗ, ಅವ್ರ ಮಿಲಿಟರಿಯಲ್ಲಿ ಹೇಗೆ ದೇಶ ಸೇವೆ ಮಾಡ್ತಾರೆ ಅದು ಮಾತಾಡುವಾಗ, ನಮ್ಗೇನು ಕೂಡ ನಾನು ದೇಶ ಸೇವೆಗೋಸ್ಕರ ಮಿಲಿಟರಿಗೆ ಸೇರ್ಬೇಕು ಅಂತ ನನಗೆ ಒಂದು ಮನಸ್ಸಿಗೆ ಆಗಿತ್ತು. ಅದೇ ತರಕಾರ ಮಾಡಿದ್ರು. ನಾನು ಮಿಲಿಟರಿ ಸೇರಿದ ಮೇಲೆ ನಮಗೆ ನಿಮ್ಗೊಂದು ಮಾತು ಹೇಳಬೇಕು. ನಾವು IMAಯಲ್ಲಿ ಪಾಸ್ ಔಟ್ ಆಗುವಾಗ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದು ಜನರಲ್ ಚೆಟ್ವುಡ್. ಅವರು ಅಲ್ಲಿ ಒಂದು ದೊಡ್ಡ ಬೋರ್ಡ್ ಅಲ್ಲಿ ಬರೆದಿದ್ದಾರೆ, ದ ಸೇಫ್ಟಿ ಹಾನರ್ ಅಂಡ್ ವೆಲ್ಫೇರ್ ಆಫ್ ಯುವರ್ ಕಂಟ್ರಿ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. ದ ಸೇಫ್ಟಿ ಹಾನರ್ ವೆಲ್ಫೇರ್ ಅಂಡ್ ಕಂಫರ್ಟ್ ಆಫ್ ದ ಮೆನ್ ಅಂಡರ್ ಯುವರ್ ಕಮಾಂಡ್ ಕಮ್ಸ್ ನೆಕ್ಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಯುವರ್ ಓನ್ ಸೇಫ್ಟಿ, ಯುವರ್ ಓನ್ ವೆಲ್ಫೇರ್, ಯುವರ್ ಓನ್ ಕಂಫರ್ಟ್ ಕಮ್ಸ್ ಲಾಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್. ಈ ಮಾತು ಗೋಲ್ಡನ್ ಲೆಟರ್ ಬರೆದು ನಮ್ಮ ಹೃದಯದಲ್ಲಿ ಅದು ಇಂಪ್ರೆಷನ್ ಆಗಿದೆ. ಈಗಲೂ ಕೂಡ ನನಗೆ ಅದೇ ಇಂಪ್ರೆಷನ್ ಅಲ್ಲಿ ನಾನು ದೇಶ ಸೇವೆ ಮಾಡಲಿಕ್ಕೆ. ಈವನ್ ನಮ್ಮ ಬೀದಿ ಗುಡಿಸ್ತಾರಲ್ಲ ಅವರು ದೇಶ ಸೇವೆ ಮಾಡ್ತಾರೆ. ಅವರ ಕಂಫರ್ಟ್ ವೆಲ್ಫೇರ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಓನ್ ಕಂಫರ್ಟ್ ವೆಲ್ಫೇರ್ ನಮ್ದು ಲಾಸ್ಟ್. ಈ ನಮ್ದು ಒಂದು ಉದ್ದೇಶ ನಮ್ಗೆ ಯಾವಾಗ್ಲೂ ಇರ್ತದೆ.
1: ನೀವು ಬಹಳ ಸಂತೋಷ ಅಂದ್ರೆ ನೀವು ಕಾರ್ಯಪ್ಪ ಅವರನ್ನ ನೋಡಿಕೊಂಡು ಬೆಳೆದ್ರಿ, ಅದು ದೊಡ್ಡ ಸ್ಫೂರ್ತಿ ಖಂಡಿತ ಆಗೇ ಆಗುತ್ತೆ. ಏಕೆಂದ್ರೆ ಅವರು ಫೀಲ್ಡ್ ಮಾರ್ಷಲ್ ಅನ್ನುವಂತ ಒಂದು ದೊಡ್ಡ ಪದವಿಯನ್ನ ಪಡೆದಂತವರು.

0: ಕೊನೆಯವರೆಗೂ ಅವರ ನಂತರವೂ ಆ ಫೀಲ್ಡ್ ಮಾರ್ಷಲ್ ಅನ್ನೋ ಪದವಿ ಅವರಿಗೆ ಉಳಿಯುತ್ತೆ. ಹಾಗೆ ಕೇವಲ ಇಬ್ಬರಿಗಂತಹ ಪದವಿ ನಮ್ಮ
1: ಹೇಳ್ಬೇಕು. ಅವಳ ಮಗ ಏರ್ ಮಾರ್ಷಲ್ ನಂದ, ನಾನು ಅವರು ಒಟ್ಟಿಗೆ ಸ್ಟಾಫ್ ಕಾಲೇಜ್ ಮಾಡಿದ್ರು. ಅವ್ರು ನಮ್ ಬಹಳ ಸ್ನೇಹಿತರು, ನಮ್ಮ ಜೊತೆ ಬಹಳ ಬರ್ತಾ ಇದ್ರು. ಅವರು ನಾನು ಯಾವ ಜನರಲ್ ಆಗಿದೆ, ಅವ್ರ ಪಕ್ಕದಲ್ಲೇ ಏರ್ ವೈಸ್ ಮಾರ್ಷಲ್ ಆಗಿದ್ರು, ಬರ್ತಾ ಇದ್ರು, ಭೇಟಿ ಆಗ್ತಾ ಇದ್ರು. ಅವ್ರ ಜೊತೆ ನಮಗೆ ಬಹಳ ಸಂತೋಷ.
0: 20 ವರ್ಷದವರಾಗಿದ್ದಾಗ ನೀವು ಅಂದ್ರೆ 1961 ಸೈನ್ಯವನ್ನ ಸೇರಿದ್ರಿ.
1: ಕರೆಕ್ಟ್.
0: ನಿಮ್ಗೆ ತರಬೇತಿಯ ನಂತರ ಒಂದ್ ಕಡೆಗೆ ಪೋಸ್ಟಿಂಗ್ ಅಂತ ಆಗುತ್ತೆ.
1: ಹೌದು.
0: ಆ ತರಬೇತಿಯನ್ನ ನೆನ್ಪ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಆ ಕಾಲದಲ್ಲಿ ಈಗಿನ ತರದ ತರಬೇತಿ ಇರಲಿಲ್ಲ. ತರಬೇತಿ, ಭಾರತೀಯ ಸೈನ್ಯದ ತರಬೇತಿ ಯಾವತ್ತೂ ಬಹಳ ಪ್ರಸಿದ್ಧವಾದದ್ದು.
1: ನಾನು ಹೇಳ್ತೀನಿ, ಆ ತರಬೇತಿ ಏನೆಂದ್ರೆ, ನೀವು ನಿಮ್ಮ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಯುವರ್ ಹೆಲ್ತ್ ಹ್ಯಾಸ್ ಟು ಬಿ ಸ್ಟ್ರಾಂಗ್. ಅದಕ್ಕೋಸ್ಕರ ಪಿ ಟಿ, ಆಬ್ಸ್ಟಿಕಲ್ ಕೋರ್ಸ್, ಜನರ ಎಲ್ಲ ಮಾಡಬೇಕು, ಫಸ್ಟ್ ಫಸ್ಟ್ ಬರಬೇಕು. ಆ ಥರ ನಾವು ಮಾಡ್ತಾ ಇದ್ದೆವು. ಆ ಥರ ಮಾಡಿ ಮಾಡಿ ಮುಂದೆ ಮುಂದೆ ಡ್ರಿಲ್, ನಿಮ್ಮ ವೆಪನ್ ಟ್ರೈನಿಂಗ್, ನಿಮ್ಮ ಆಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಲ್ಲದರಲ್ಲೂ ಪ್ರಗತಿ ಮಾಡಬೇಕು. ಆ ಥರ ಮಾಡಿ ನೀವು ಕಂಪ್ಲೀಟ್ ಆದಮೇಲೆ ನೀವು ಪಾಸ್ ಔಟ್ ಆಗ್ತೀರ. ನಾನು 6th ಲೈಟ್ ಇನ್ಫೆಂಟ್ರಿಯಲ್ಲಿ ಹೋಗಿದ್ದು, ಅದು ಸರ್ದಾರ್ಜಿ ಅವರ ಬಟಾಲಿಯನ್. ಅಲ್ಲಿ ನನಗೆ ಫಸ್ಟ್ ಸಿ ಓ ಬಹಳ ಒಳ್ಳೆಯವರು, ಅವನು ಹೇಳಿದ್ದಾರೆ, ನಾನು ಪಾಸ್ ಔಟ್ ಆಗಾಗ ನಾನು 2nd ಇನ್ ಆರ್ಡರ್ ಆಫ್ ಮೆರಿಟ್ ಪಾಸ್ ಔಟ್ ಆಗಿದ್ದ ಐಎಮ್ ಇಂದ. ಅವರು, ನೀವು ಬಹಳ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಬಂದಿದ್ದೀರಾ, ಯು ಹ್ಯಾವ್ ಟು ಮೇಂಟೈನ್ ದಟ್ ಅಂಡ್ ಯು ಕ್ಯಾನ್ ಓನ್ಲಿ ಮೇಂಟೈನ್ ವಿತ್ ಯುವರ್ ಅಸೋಸಿಯೇಷನ್ ವಿತ್ ದ ಜವಾನ್. ಜವಾನ್ ಜೊತೆ ಇರಬೇಕು. ನಿಮಗೆ ಪಂಜಾಬಿ ಬರೋದಿಲ್ಲ, ಈಗ ಪಂಜಾಬಿ ಕಲಿಸಬೇಕು ನೀವು. ನಾನು ಅವರು ನಮ್ಮ ಗುರುದ್ವಾರದ ಜ್ಞಾನಿ ಅವ್ರು ಹೇಳಿ, ಇವರಿಗೆ ನೀನು ಪಂಜಾಬಿ ಕಲಿಸ್ತು. ನಾನು ಅವನ ಜೊತೆ ಸಾಯಂಕಾಲ ಯಾವಾಗ್ಲೇ ಹೋಗಿ ಅವನ ಜೊತೆ ಮಾತಾಡಿ ಅವ್ರು ಬರೀಲಿಕ್ಕೆ ಕಲಿಸಿದೆ. ಅದಾದ್ಮೇಲೆ 2 ತಿಂಗಳಾದ್ಮೇಲೆ ಆ ಸಮಯದಲ್ಲಿ ಆರ್ಮಿಯಲ್ಲಿ ರೆಜಿಮೆಂಟಲ್ ಲ್ಯಾಂಗ್ವೇಜ್ ಟೆಸ್ಟ್ ಪಾಸ್ ಮಾಡಬೇಕಂತ ಒಂದಿದ್ದಿತ್ತು. ನಾನು ಪಾಸ್ ಆದ್ಮೇಲೆ ನನಗೆ 300 ರೂಪಾಯಿ ಬಹುಮಾನ ಸಿಕ್ಕಿತ್ತು ಪಾಸ್. ಅದರ ಮೇಲೆ ನನ್ನ ಆರ್ಮಿ ಲಿಸ್ಟ್ ಇದೆ, ಹೋಲ್ ಆರ್ಮಿ ಲಿಸ್ಟ್ ಇರ್ತದೆ, ಹೆಸರು ಮುಂದ್ಗಡೆ ಪಿ ಬಿ ಅಂತ ಬರೆದಿದ್ರು, ಅದು ಈಗಲೂ ಇದ್ದಿದೆ. ಅವರಿಗೆ ಇನ್ನೊಂದು ಸಂತೋಷ ಅಂದ್ರೆ, ನಾವು ಪಂಜಾಬಿ ಕಲಿತು ಅವ್ರ ಜೊತೆ ಯುದ್ಧ ಮಾಡಿದ್ದೇನಲ್ಲ, ಅದಕ್ಕೋಸ್ಕರ ಅವರಿಗೆ ನಮ್ಮ ಮೇಲೆ ಬಹಳ ಒಂದು ತರ ರೆಸ್ಪೆಕ್ಟ್. ಅವಳಿಗೆ ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ, ನಮ್ಮ ಮಗ ಕೂಡ ಅದೇ ಬೆಟಾಲಿಯನ್ಗೆ ಹೋಗಿ ಕಮಿಷನ್ ಆಗಿ ಸಿ ಓ ಆಗಿ ಹೋಗಿದ್ದು, ಅದಕ್ಕೆ ಅವರಿಗೆ ಬಹಳ ಸಂತೋಷ. ನೀವು ನಿಮ್ಮ ಮಗನು ಕೂಡ ನಮ್ಮ ಬೆಟಾಲಿಯನ್ಗೆ ಕಳಿಸಿದಿರಲ್ಲ, ಅವನು ಸಿ ಓ ಆಗಿ ಬಹಳ ಒಳ್ಳೆ ಸಿ ಓ ಹಾಗೆ ಮಾಡಿದ ನಮ್ಗೆ ಬಹಳ ಸಂತೋಷ ಅಂತ ಅವರಿಗೆ.
0: ಹೇಗಿತ್ತು ಅವಾಗ ನೀವು 61 ಪಂಜಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಹೇಗಿತ್ತು ಅವಾಗ ಗಡಿ ಭಾಗಗಳಲ್ಲಿ?
1: ಏನ್ ತೊಂದರೆ ಇರಲಿಲ್ಲ. ನಾವು ಪಂಜಾಬಲ್ಲಿರೋ ಬೆಟಾಲಿಯನ್ ನ ಹೋಲ್, ನಾಟ್ ಓನ್ಲಿ ಬೆಟಾಲಿಯನ್, ಹೋಲ್ ಡಿವಿಷನ್ ನ ಅಲ್ಲಿ ನೀಫಾಕ್ಕೆ ಸಿಕ್ಕಿಂಬೆ ಕಳಿಸಿದ್ರು,
0: ಅರುಣಾಚಲ ಪ್ರದೇಶ
1: ಅರುಣಾಚಲ ಪ್ರದೇಶಕ್ಕೆ ಸಿಕ್ಕಿಂಬೆ ಕಳಿಸಿದ್ರು. ನಮ್ಮ ಭಾಗ ಇದ್ದು ನಾವು ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದು. ಆದ್ರೆ ನಮ್ಗೆ ಆ ಚೈನೀಸ್ ಜೊತೆ ಯುದ್ಧ ಮಾಡಕ್ಕೆ ನಮ್ಮ ವೆಪನ್ಸ್ ಇರಲಿಲ್ಲ, ನಮ್ಮ ಇದಿರಲಿಲ್ಲ, ಅದಕ್ಕೋಸ್ಕರ ನಾವು ವಿಡ್ರಾ ಮಾಡಿ ಬರಬೇಕಾಗಿತ್ತು. ಅದಕ್ಕೆ ನನಗೆ ಅದರ ವಿಷಯ ಬಹಳ ಬಹಳ ವ್ಯಸನ, ಯಾಕೆಂದ್ರೆ ನಾನು IMA ಇಂದ ಹೊರಡುವಾಗ ಯುದ್ಧ ಮಾಡಿ ಗೆಲ್ಲಬೇಕು ಅಂತ ನನಗೆ ಒಂದಿತ್ತು. ಅದು ಈ ತರ ಆಗಿದ್ದು ನನಗೆ ಒಂದು ಬೇಸರ ಅಂತ ಹೇಳ್ಬಹುದು. ಆಮೇಲೆ ಟ್ರೈನಿಂಗ್ ಮಾಡಿ ಹೊಸ ಎಕ್ವಿಪ್ಮೆಂಟ್ ತಂದು ನಾವು 1965 ಅಲ್ಲಿ ಯುದ್ಧ ಮಾಡುವಾಗ ನಾವು ಗೆದ್ದು ಪಾಕಿಸ್ತಾನ ಅವ್ರನ್ನ ಸೋಲಿಸಿದ ನನಗೆ ಬಹಳ ಹೆಮ್ಮೆ.
0: 65ರ ಯುದ್ಧ ಆಯ್ತಲ್ಲ
1: ಬಹಳ, ಯಾಕೆಂತ ಹೇಳಿದ್ರೆ ನಾವು ಯುದ್ಧ ಮಾಡುವಾಗ ನಮ್ಮ ಬೆಟಾಲಿಯನ್ ಏನಾಯ್ತು ಅಂದ್ರೆ, ನಮ್ಮ ಕೋರ್, ಆ ಕೋರ್ ಕಮಾಂಡರ್ ನಮ್ಮ ಬೆಟಾಲಿಯನ್ ಅನ್ನು ಲೀಡಿಂಗ್ ಬೆಟಾಲಿಯನ್ ಅಂತ ಆಯ್ಸಿದ್ರು. ನಾವು ಲೀಡಿಂಗ್ ಬೆಟಾಲಿಯನ್ ಆದ ಕಾರಣ ನಾವ್ಗೆ ಟಾಸ್ಕ್ ಕೊಟ್ರು, ಜಮ್ಮು ಸೆಲ್ಕಟ್ ರೋಡ್ ಅಲ್ಲಿ ಈ ತರ ಒಂದು ಕಂಪನಿ ಇದೆ, ಅದು ತೊಂದರೆ ಮಾಡ್ತದೆ, ಅದನ್ನ ನೀವು ಗೆಲ್ಲಬೇಕು ಅಂತ.
0: ನೀವು ಕಮಾಂಡರ್?
1: ನಾವಾಗ ಮೇಜರ್, ಸಣ್ಣ ಕಂಪನಿ ಕಮಾಂಡರ್ ನಾನು. ಆಗ ನಾವು ಅಲ್ಲಿ ಹೋಗಿ ಅವ್ರನ್ನ ಸೋಲಿಸಿ ಗೆದ್ಬಿಟ್ಟು ನಾವು ಆ ಕಂಪನಿಯನ್ನು ಕ್ಯಾಪ್ಚರ್ ಮಾಡಿದ್ದು. ಅದಕ್ಕೆ ನಮ್ಗೆ ಅದೊಂದು ನನಗೆ ಹೆಮ್ಮೆ. ನಾನು ಆಗ ಅಡ್ಜುಟೆಂಟ್ ಆಗಿದ್ದೆ. ಫೈರಿಂಗ್ ಸಕ್ಸಸ್ ಸಿಗ್ನಲ್ ಕಳಿಸ್ತೇವೆ, ರೆಡ್ ಓವರ್ ಗ್ರೀನ್ ಓವರ್ ರೆಡ್, ಅದನ್ನ ನಾನು ಫೈರ್ ಮಾಡಿದ್ದು ನನಗೆ ಒಂದು ಬಹಳ ಹೆಮ್ಮೆ. ದೇಶಕ್ಕೇಕೆ ನಾ ಈಗ ಮಾಡಿದ್ದೀನಲ್ಲ ಅಂತ ನನಗೊಂದು ಹೆಮ್ಮೆ ಅದು. ಅದನ್ನ ನೋಡಿ ಬಹಳ ಸಂತೋಷ. ಆಮೇಲೆ ಅಲ್ಲಿಂದ ನಾವು ವಾಪಸ್ ಬಂದು ನಾವು ಯುನೈಟೆಡ್ ನೇಷನ್ಸ್ ಎಮರ್ಜೆನ್ಸಿ ಫೋರ್ಸ್ಗೆ ಸೆಲೆಕ್ಟ್ ಆಗಿ ನಮ್ಮ ಬೆಟಾಲಿಯನ್ ಹೋಲ್ಡ್ ನಾವು ಗಾಜಾಕ್ಕೆ ಹೋಗಿ ಅಲ್ಲಿ ಇದ್ದು ಆ ಯುದ್ಧದಲ್ಲಿ
0: ಎಷ್ಟು ಸಮಯ ಇದ್ರಿ?
1: 1 ವರ್ಷ ನಾವು ಅಲ್ಲಿ ಇದ್ದು ಆ ಯುದ್ಧ ನೋಡಿ ಅವರನ್ನು

0: ವಾಪಸ್ ಬಂದಿತು.
1: ಅಲ್ಲಿ ನಿಮ್ಮ ಕೆಲಸ ಏನಿತ್ತು?
0: ನಾವು ಅಡ್ಜುಟೆಂಟ್ ಆಫ್ ದ ಬೆಟಾಲಿಯನ್. ಆದ್ರೆ ಏನಾಯ್ತು, ಆ ಸಮಯದಲ್ಲಿ ನಾವೊಂದು ಐದಾರು ಯಂಗ್ ಆಫೀಸರ್ ಇದ್ದಿದ್ದು. ಆಗ ಆ ಯುದ್ಧ ಆದ ಸಮಯದಲ್ಲಿ ನಮ್ಮ ಸಿ ಒ ಅವರು ಹೆಡ್ ಕ್ವಾರ್ಟರ್ಗೆ ಹೋಗಿ ಅವರಿಗೆ ಹೇಳಿದ್ರು, ಇದು ಟರ್ಮಿನೇಟ್ ಆಯ್ತು, ನೀವು ಈಗ ವಾಪಸ್ ಬರಬೇಕು. ಅವ್ರು ನನಗೆ ಟೆಲಿಫೋನ್ ಮಾಡಿದ್ರು, ಬೆಲಿಯಪ್ಪ ಯು ಗೋ ಟು ದೀಸ್ ಟು ಫಾರ್ವರ್ಡ್ ಲೈನ್ಸ್ ಅಂಡ್ ಟೆಲ್ ದೋಸ್ ಬಾಯ್ಸ್ ಟು ಪ್ಯಾಕಪ್. ಅವ್ರು ಪ್ಯಾಕಪ್ ಮಾಡಿ ಅವ್ರನ್ನ ವಾಪಸ್ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ಗೆ ಕರ್ಕೊಂಡು ಬನ್ನಿ. ನಾನು ನಾಲ್ಕೈದು ಗಾಡಿ ಒಂದು ಜೀಪ್ ತಗೊಂಡು ಎಕ್ಸ್ಟ್ರೀಮ್ ರೈಟ್ ಕಂಪನಿ, ಅದಕ್ಕೆ ನಾವು ಆ ಸಮಯದಲ್ಲಿ ಆ ಕಂಪನಿಗಳಿಗೆ ನೇಮ್ ಕೊಟ್ಟಿದ್ವಿ, ಕಲ್ಕಟ್ಟಾ ಪೋಸ್ಟ್, ಚಂಡೀಗಢ ಪೋಸ್ಟ್, ಗಾಜಾದಲ್ಲಿ ಅಂಡ್ ಹಾಗೆ ಹೆಸರು ಕೊಟ್ಟಿದ್ದೆವು. ನಾವು ಚಂಡೀಗಢಿಗೆ ಪೋಸ್ಟ್ ಹೋಗಿ ಅವರಲ್ಲಿ ಸೆಕೆಂಡ್ ಲೆಫ್ಟಿನೆಂಟ್ಗೆ, ನೋಡಪ್ಪ ನಾ ಗಾಡಿ ತಂದಿದ್ದೇನೆ, ನೀನು ಪ್ಯಾಕ್ ಮಾಡಿ 20 kilometers ಬ್ಯಾಕ್ ನಾ ಬೆಟಾಲಿಯನ್ ಅಲ್ಲಿಗೆ ಹೋಗಿ ಎಲ್ಲರೂ. ನಾನು ಕ್ಯಾಲ್ಕಟ್ಟಾ ಪೋಸ್ಟ್ಗೆ ಅವರಿಗೆ ರೆಡಿ ಆಗ್ಲಿಕ್ಕೆ ಹೇಳ್ತೇನೆ, ನೀವು ಹೋದ್ಮೇಲೆ ಆ ಗಾಡಿನ ಕ್ಯಾಲ್ಕಟ್ಟಾ ಪೋಸ್ಟ್ಗೆ ಕಳಿಸಿದ್ರು. ನಾವು ಕ್ಯಾಲ್ಕಟ್ಟಾ ಪೋಸ್ಟ್ ಹೋದಲ್ಲಿ ಅಲ್ಲಿ ರೆಡಿ ಆಗ್ತಾ ಇರುವಾಗ ಇಸ್ರೇಲ್ದು ಒಂದು ಸ್ಕ್ವಾಡ್ರನ್ ನಮ್ಮ ಮೇಲೆ ಫೈರ್ ಮಾಡ್ತಾ ಇದ್ರು. ನಾವು ಫೈರ್ ಮಾಡ್ತಾ ಇಲ್ಲ, ನಾವು ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್, ಯಾಕೆ ಈಗ ಫೈರ್ ಮಾಡೋದು? ನಮ್ಮ ಎರಡು
1: ಜನರು
0: ಫ್ಲಾಗ್, ಯುನೈಟೆಡ್ ನೇಷನ್ ಫ್ಲಾಗ್ ಇಸ್ ಫ್ಲೈಯಿಂಗ್. ಸ್ವಲ್ಪ ಸಮಯ ನಿಂತ ನಂತರ ನಾನು ಟೆನ್ಷನ್ ಹೋಗಿ ಆ ಟ್ಯಾಂಕ್ ಅಲ್ಲಿ ಒಂದು ಫ್ಲಾಗ್ ಹಾಕ್ತಾ ಇದ್ದು, ಅದು ಗೊತ್ತು ನನ್ನ ಸ್ಕ್ವಾಡ್ರನ್ ಲೀಡರ್ ಫ್ಲಾಂಕ್ ಅಂತ. ನಾವು ಅವನ ಹತ್ರ ಹೋಗಿ ಅವನ ಕರೆದೆ, ಐ ಶುಡ್ ಕಾಲ್ ದ ಸ್ಕ್ವಾಡ್ರನ್ ಲೀಡರ್ ಕರಿ ಅಂತ. ಸ್ಕ್ವಾಡ್ರನ್ ಲೀಡರ್ ಕರೆದ್ರು, ನಾನು ಹೇಳಿದೆ ನೀ ಏನ್ ಮಾಡ್ತೀಯ? ನಾವು ಇಲ್ಲಿಂದ ಬೆಟಾಲಿಯನ್ ಹೆಡ್ ಕ್ವಾರ್ಟರ್ ಅದು ಡ್ಯಾರೆಲ್ ಬಾಲ ಅಂತ 20 kilometers ದೂರ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಮ್ಗೆ ಐ ಡೋಂಟ್ ವಾಂಟ್ ಏನೂ ಅಡಚಣೆ ಬಾರದು, ನಾವು ಅಲ್ಲಿಗೆ ಪೀಸ್ ಕೀಪಿಂಗ್ ಫೋರ್ಸ್ ಹೋಗ್ತಾ ಇದ್ದೇವೆ, ನಮಗೆ ಅಶ್ಯೂರೆನ್ಸ್ ಕೊಡಿ, ನಾವು ಅಲ್ಲಿಗೆ ವಿದೌಟ್ ಎನಿ ಪ್ರಾಬ್ಲಮ್ಸ್. ಈ ಪೋಕ್ ಟು ಸಮ್ ಆಫ್ ದಿ ಸಿಇಓಸ್ ಅಂಡ್ ಅದರ್ಸ್, ಈ ಶೆಡ್ ಓಕೆ ಮೇಜರ್ ಯು ಕ್ಯಾನ್ ಟೇಕ್ ಯರ್ ಬಾಯ್ಸ್ ಅಂಡ್ ಗೋ. ಅವ್ರು ಅಶ್ಯೂರೆನ್ಸ್ ಕೊಟ್ರು. ಇದೆಲ್ಲ ನಂದು ಒಂದು ವಾರ್ ಟೈಮಲ್ಲಿ ಇದೆಲ್ಲ ನನಗೊಂದು ಪರಿಚಯ, ನನಗೊಂದು ಲೆಸನ್ಸ್ ಸಿಕ್ಕೋದು.
1: ಹೌದು ಅಂದ್ರೆ ಗಾಜಾದಂತ ಇವತ್ತಿಗೂ ಕೂಡ ಬಹಳ ಪ್ರಕ್ಷುಬ್ಧವಾಗಿ ಯುದ್ಧ ನಡೀತಾನೆ ಇರುತ್ತೆ, ಅಲ್ಲಿ ಯಾವತ್ತೂ ಯುದ್ಧ ಅಂತ ನಿದ್ದೆ ಇಲ್ಲ. ಅಂತದ್ರಲ್ಲಿ ನೀವು ಹೋಗಿ ಸ್ಕ್ವಾಡ್ರನ್ ಲೀಡರ್ಗೆ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳೋದನ್ನ ನಾವ್ ಇವತ್ತು ಊಹಿಸ್ಕೊಳ್ಳೋದು ಆಗಲ್ಲ.
0: ನಮ್ ಜವಾನ್ ಸರ್ ಹೋಗ್ಬೇಡಿ ಹೋಗ್ಬೇಡಿ, ನಾನು ಹೋಗ್ತೇನೆ ಅವನಿಗೆ ಹೇಳ್ತೇನೆ, ಅಲ್ಲಿ ಹೋಗಿ ಹೇಳಿದ್ದು ಅದು ಒಂದು ನನಗೆ.
1: ಹೌದು ಅಂದ್ರೆ ಎಷ್ಟು ಧೈರ್ಯ ನೋಡಿ, ನಿಮ್ಮ ಬಹಳ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಯುದ್ಧ ನಡೀತಿರುವಾಗ ಅಥವಾ ಅಲ್ಲಿಂದ ಟ್ಯಾಂಕ್ ನಿಂದ ನಿಮ್ಗೆ ಬೊಂಬಾರ್ಡಿಂಗ್ ಆಗ್ತಿರುವಾಗ ನೀವು ಅದನ್ನ ಎದುರಿಸಿ ಹೋಗ್ತೀರಾ ಅಂತಂದ್ರೆ ಅವ್ರ ಟೆರಿಟರಿಗೆ ಹೋಗೋದೇ ಅವ್ರು ಯಾವಾಗ್ಲೂ ಶೂಟ್ ಮಾಡಬಹುದು.
0: ಮತ್ತೆ ಆದ್ಮೇಲೆ ಬಂದು ನಾನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಇನ್ಸ್ಟ್ರಕ್ಟರ್ ಆಗಿ ನಾನು ಎಲ್ಲಾ ಕೋರ್ಸ್ ಮಾಡಿದಲ್ಲಿ ನಾನು ಫಸ್ಟ್ ಕ್ಲಾಸ್ ಫಸ್ಟ್ ಬಂದಿದ್ದು. ಅದಕ್ಕೋಸ್ಕರ ಇನ್ಸ್ಟ್ರಕ್ಟರ್ ಆಗಿ ನಮ್ಗೆ ರೆಕಮೆಂಡ್ ಮಾಡಿ ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ವೆಪನ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಆಗಿ ಹೋಗಿದ್ದು. ಅಲ್ಲಿ 2 ವರ್ಷ ನಾ ಇದ್ದು ನಾ ಟ್ರೈನಿಂಗ್ ಮಾಡಿ ಜವಾನ್ಸ್ಗೆ ಆಫೀಸರ್ಸ್ಗೆ ಸಂತೋಷ ಕೊಟ್ಟು ನಾನು ಅಲ್ಲಿಂದ ಮಿಜೋ ಹಿಲ್ಸ್ಗೆ ಹೋದೆ. ಆ ಸಮಯದಲ್ಲಿ ಮಿಜೋ ಹಿಲ್ಸ್ ಅಲ್ಲಿ ಇನ್ಸರ್ಜೆನ್ಸಿ ಸ್ಟಾರ್ಟ್ ಆಗಿತ್ತು. ಅವರು ಬಹಳ ತೊಂದರೆ ಕೊಡ್ತಿದ್ರು. ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಅಲ್ಲಿ ಸುಮಾರು ಇನ್ಸರ್ಜೆನ್ಸ್ನ ಕ್ಯಾಪ್ಚರ್ ಮಾಡಿ ಆಯಿತು. ಅದಾದ್ಮೇಲೆ ನಾವು ಅಲ್ಲಿಂದ ನೀಫಾಕ್ಕೆ ಬಂದು ನೀಫಾದಲ್ಲಿ ನಾನು 1.5 ವರ್ಷ ಇದ್ದು ನಾನು ಸ್ಟಾಫ್ ಕಾಲೇಜ್ಗೆ ಸೆಲೆಕ್ಟ್ ಆಗಿ ವೆಲಿಂಗ್ಟನ್ಗೆ ಬಂದೆ. ಸ್ಟಾಫ್ ಕಾಲೇಜಲ್ಲಿ 1 ವರ್ಷ ಇದ್ಮೇಲೆ ಸ್ಟಾಫ್ ಆಫೀಸರ್ ಆಗಿ ನಮಗೆ ಜಾಮ್ನಗರ್ ಗುಜರಾತಲ್ಲಿ ಪೋಸ್ಟಿಂಗ್ ಆಯಿತು. ಅಲ್ಲಿಂದ ನಾನು ಬಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ CMP ಸೆಂಟ್ರಲ್ಲಿ ಸ್ವಲ್ಪ ಸಮಯ ಇದ್ದು ನಾನು ವಾಪಸ್ ನಮ್ಮ ಬೆಟಾಲಿಯನ್ಗೆ ಹೋದೆ ಕಾರ್ಗಿಲ್. ಕಾರ್ಗಿಲ್ನಲ್ಲಿ ನಾನು ಬೆಟಾಲಿಯನ್ನ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸು ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ನ ಬಹಳ ಪ್ರಶಂಸೆ ಮಾಡಿ ನಾ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದೆ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡ್ ಅಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ ನ ಕಮಾಂಡ್ ಮಾಡಿದ್ದು ನನಗೊಂದು ದೇವ್ರದ್ದು ಕೊಟ್ಟ ಒಂದು ವರದಾನ.
1: ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ. ಬ್ರಿಗೇಡ್ ನಲ್ಲಿ ಇದ್ರಿ ನೀವು ಅಷ್ಟೇ, ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೆ ಈಗ ಆ ಬ್ರಿಗೇಡ್ ಅನ್ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ.
0: ನಾ ಇನ್ನೊಂದು ಮಾತು ಹೇಳ್ತೀನಿ, ನಾನು ಬ್ರಿಗೇಡಿಯರ್ ಆದ್ಮೇಲೆ ನಾನು ಬಾಂಗ್ಲಾದೇಶಿಗೆ ಮಿಲಿಟರಿ ಅಂಬಾಸಿಡರ್, ಮಿಲಿಟರಿ ಅಟ್ಯಾಚ್ ಆಗಿ ಹೋಗಿದ್ದೇನೆ. ಅಲ್ಲಿಂದ ಬಾಂಗ್ಲಾದೇಶ ಬಂದ ಮೇಲೆ ನಮ್ಮ ಕೋಟಾದಲ್ಲಿ ಜನರಲ್ ಆಗಿದ್ದೇನೆ. ಕೋಟಾದಲ್ಲಿ ನಮ್ಮ ರಾಜಸ್ಥಾನದ ಬಾರ್ಡರ್ ಅಲ್ಲಿ ನಮ್ಗೆ ಬ್ರಿಗೇಡಿಯರ್ ಇದಾಯ್ತು. ಅಲ್ಲಿ ಬಾರ್ಡರ್ಗೆ ಹೋಗ್ತಾ ಇದ್ದೇನೆ, ನೋಡ್ಲಿಕ್ಕೆ ಹೇಗೆ ಇದ್ದಾರೆ, ಹಾಗೆ

0: ಮಾಡ್ತಾ ಇದ್ದಾರೆ ಅಂತೆಲ್ಲ. ಅಲ್ಲಿ ರಾಜಸ್ಥಾನದಲ್ಲಿ ಬಹಳ ಸಂತೋಷದ ಸಮಯ ಸಿಕ್ತು. ನಾವು ಅದಾದ್ಮೇಲೆ ನನ್ನನ್ನು ಇನ್ಫೆಂಟ್ರಿ ಸ್ಕೂಲ್ ಅಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಪೋಸ್ಟಿಂಗ್ ಮಾಡಿ ಮಾಹು ಅಂತೇಳಿ ಮಧ್ಯಪ್ರದೇಶ. ಅದು ಬೇರೆ ಮಿಲಿಟರಿ ಸ್ಟೇಷನ್, ಅಲ್ಲಿ ಇನ್ಫೆಂಟ್ರಿ ಸ್ಕೂಲ್, ಸಿಗ್ನಲ್ ಸ್ಕೂಲ್, ಮಿಲಿಟರಿ ಟ್ರೈನಿಂಗ್ ಏರಿಯಾ. ನಾವು ಅಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದು ಅಲ್ಲಿಂದ ರಿಟೈರ್ ಆಗಿ ನಾವು ಬೆಂಗಳೂರಿಗೆ ಬಂದಿವಿ 1990. ಆಗ ನನಗೆ ನಮ್ಮ ಸರ್ವಿಸಿಂದಲೇ ಮಾಡಿದ್ದಕ್ಕೆ ನನಗೆ ಬಹಳ ಒಂದು ಥರ ಸಂತೋಷ, ಹೆಮ್ಮೆ, ನಾನು ಈ ಸರ್ವಿಸ್ ಮಾಡಿದ್ದೀನಲ್ಲ.
1: ನೀವು ಬ್ರಿಗೇಡಿಯರ್ ಆಗಿದ್ದವರು ಜನರಲ್ ಆದ್ರಲ್ಲ, ಎಲ್ಲಿ ಜನರಲ್ ಆಗಿ ಇದ್ದಿದ್ದು ಮತ್ತೆ ಭಾರತದ ಸೇನೆಯಲ್ಲಿ ಜನರಲ್ ಆಗುವಂತಹ ಒಂದು ದೊಡ್ಡ ಅವಕಾಶ ನಿಮ್ಮ ಅವಧಿಯಲ್ಲಿ ಸಿಕ್ತಲ್ಲ?
0: ಯಾಕೆಂತೇಳಿ ನಾನು ಬ್ರಿಗೇಡಿಯರ್ ಆದ್ಮೇಲೆ ನಾನು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಬಂದ ಮೇಲೆ ನನ್ನ ಇಮಿಡಿಯೇಟ್ಲಿ ಆಗಿ ನನಗೆ ರಾಜಸ್ಥಾನದಲ್ಲಿ 18 ಡಿವ್ ಅದರಲ್ಲಿ ನನಗೆ ಜನರಲ್ ಆಗಿ ಪೋಸ್ಟ್ ಮಾಡಿದ್ರು. ಆಕ್ಚುಲಿ ನಾನು ಲೇಟ್ ಆಗಿ ಬಂದೆ, ಯಾಕೆಂತ ಹೇಳಿದ್ರೆ ಬಾಂಗ್ಲಾದೇಶದಲ್ಲಿ ನಾವು ಮಾಡಿದ ಕೆಲಸ ಬಾಂಗ್ಲಾದೇಶದ ಗವರ್ಮೆಂಟ್, ಬಾಂಗ್ಲಾದೇಶ ಸೇನಾಧಿಕಾರಿಗಳು ಬಹಳ ಸಂತೋಷ ಪಟ್ಟು ನನಗೆ ಅಲ್ಲೇ ಇರಬೇಕು ಗವರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿ ನನಗೆ 1.5 ವರ್ಷ ನಮ್ಮನ್ನ ಅಲ್ಲೇ ಇತ್ತು
1: ಬಾಂಗ್ಲಾದೇಶ.
0: ಅಲ್ಲೇ ಇವ್ರು ಇತ್ತ ಒಳ್ಳೆಯವರು, ನಮ್ಮಲ್ಲಿ ಇವ್ರು ಇರಲೇಬೇಕು. ಯಾಕೆಂತ ಹೇಳಿದ್ರೆ ಅವರ ಟ್ರೈನಿಂಗ್ ಕಿಲಿ ಮೊದಲು ನಾವು ಹೋಗೋ ಮುಂಚೆ ಒಂದು 20-21 ಜನ ಬರ್ತಾ ಇದ್ರು ಟ್ರೈನಿಂಗ್ ಇಂಡಿಯಾಗೆ. ನಾ ಹೋದ್ಮೇಲೆ 118 ಆಫೀಸರ್ ಜೇಸಿಯೋಸ್ ಬಂದು ಟ್ರೈನಿಂಗ್ ಮಾಡಿದ್ರು.
1: ನೀವು ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ, ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತಹ, ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದು ಅದೆಲ್ಲ ಅವಕಾಶಗಳು ನಿಮ್ಗೆ ಸಿಕ್ತು ಅಂತ ನನಗೆ ನಿಮ್ಮ ಅನುಭವವನ್ನ ಕೇಳಿದಾಗ ಅನ್ಸುತ್ತೆ.
0: ಆದ್ರೆ ನಮ್ದು ಹೇಳ್ಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರದಲ್ಲಿ ಬರೆದ ಕಾರಣ ಬಂದಿದ್ದು. ನಮ್ಮ ತಂದೆ ತಾಯಿಯನ್ನು ಹೇಳಿದಾಗೆ ತಂದೆ ತಾಯಿ ಇಗುತ್ತಪ್ಪ ಕಾವೇರಿ ಅವರ ಆಶೀರ್ವಾದದಿಂದ ಆಗಿದ್ದು, ಆದ್ರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿರಿ.
1: ನೀವೀಗ ಈ ತರ ಬೇರೆ ಬೇರೆ ಸೇವೆಗಳಲ್ಲಿ ಬೇರೆ ಬೇರೆ ಕಡೆಗಳಿಗೆ ಹೋಗುವಾಗ ಸಹಜವಾಗಿ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವುದೇ ಆಗಿರಬಹುದು ಅವರಿಗೆ ಪದಕಗಳನ್ನ, ಪಾರಿತೋಷಕಗಳನ್ನ, ಬಹುಮಾನಗಳನ್ನ ಕೊಡ್ತಾರೆ. ಹಾಗೆ ನಿಮ್ಗೆ ವಿಶಿಷ್ಟ ಸೇವಾ ಮೆಡಲ್ ಮತ್ತೆ ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ ನಿಮ್ಗೆ ಸಿಕ್ಕಿದೆ, ಅದರ ಬಗ್ಗೆ ಹೇಳಿ.
0: ವಿಶಿಷ್ಟ ಸೇವಾ ಮೆಡಲ್ ನನಗೆ IPKF ಆಫ್ ಶ್ರೀಲಂಕಾ ಕೊಟ್ಟಿತ್ತು. ಒಂದು ಮಾತು ಹೇಳಬೇಕಾಗಿತ್ತು, ನಾವು ಶ್ರೀಲಂಕಾ ಆಪರೇಷನ್ ನಿಲ್ಲಿಸಿಬಿಟ್ರು, ನಮ್ಮ ಹೋಲ್ ಡಿವಿಷನ್ ಅಲ್ಲಿ ಇತ್ತು, ಅದನ್ನೆಲ್ಲ ವಾಪಸ್ ಕಳಿಸಿದ್ರು. ಒಂದೇ ಒಂದು ಬ್ರಿಗೇಡ್ ಅಲ್ಲಿ ಇದ್ದಿದ್ದು. ಆಗ ನಾವು ಹೋಗುವಾಗ ಪುನಃ ಪ್ರಭಾಕರನ್ ಸ್ಟಾರ್ಟ್ ಮಾಡ್ಬಿಟ್ಟ ಗಲಾಟೆ. ಆಗ ಇಲ್ಲಿ ಅಮ್ಮಿ ಎಟ್ಕೊಂಡು ಹೇಳಿದ್ರು ಇಲ್ಲ ನಾವು ಪುನಃ ಹೋಗ್ಬೇಕು ಅಂತ ಹೇಳಿದ್ರು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ನಾವು ವಾಪಸ್ ಬರುವಾಗ ನಮ್ಮ ಅಮ್ಯುನಿಷನ್ ಎಲ್ಲ ತಂದು ಬಿಟ್ಟೆ ವಾಪಸ್. ನಾನು ಮತ್ತೆ ಆಮಿ ಎಟ್ಕೊಂಡು ಹೇಳಿ ಆ ಇರುವ ಸಮಯಕ್ಕೆ ಎಷ್ಟು ಅಮ್ಯುನಿಷನ್ ಬೇಕು ಅಂತ ನಾನು ಡಿಮಾಂಡ್ ಮಾಡಿದೆ. ಇಷ್ಟು ಬೇಕೇ ಬೇಕು. ನನಗೆ ಏರ್ಫೋರ್ಸ್ ಜೊತೆ ಬಹಳ ಸ್ನೇಹಿತರಾಗಿದ್ದರು, ನೇವಿ ಜೊತೆ ಸ್ನೇಹಿತರಾಗಿದ್ದರು. ನಾನು ಅವರ ಜೊತೆ ಮಾತಾಡಿ ಈ ಅಮ್ಯುನಿಷನ್ ಎಲ್ಲ ನಾನು ಏರ್ಫೋರ್ಸ್ ಮತ್ತೆ ನೇವಿ ಸಹಿತ ಕಳಿಸಿದೆ ಶ್ರೀಲಂಕಾಕ್ಕೆ. ಅದನ್ನ ನಮ್ಮ ಜನರಲ್ ಸುಂದರ್ಜಿ ಅವ್ರ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು, ಅವ್ರ ಜೊತೆ ನಾನು ಬಹಳ ಕೆಲಸ ಮಾಡಿದ್ದೇನೆ. ಅವರು ಬ್ಯಾಂಗ್ಳೂರ್ ಅವರು, ಅದಕ್ಕೋಸ್ಕರ ನನಗೆ VSM ಕೊಟ್ಟಿದ್ದು
1: ವಿಶಿಷ್ಟ ಸೇವಾ ಮೆಡಲ್.
0: ಅದಾದ್ಮೇಲೆ ನಾನು ಜನರಲ್ ಆಗಿರುವಾಗ ನಾನು ಟ್ರೈನಿಂಗ್ ಅಲ್ಲಿ ಬಹಳ ಪರಿವರ್ತನೆ ಮಾಡಿದ್ದೇನೆ. ಅದಕ್ಕೋಸ್ಕರ ನನ್ನನ್ನು ಚೇರ್ಮನ್ ಆಫ್ ದ ಆರ್ಮಿ ಟ್ರೈನಿಂಗ್ ಕಮಿಟಿ ಮಾಡಿದ್ರು. ಆ ಕಮಿಟಿ ಪ್ರಕಾರ ನಾನು ಆಗ ಏನಾಯ್ತು ಅಂತೇಳಿದ್ರೆ, ಆರ್ಮಿ ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಟ್ರೈನಿಂಗ್ ಅಲ್ಲಿ ತುಂಬಾ ಇನ್ಸ್ಟ್ರಕ್ಟರ್ಸ್ ASLEPT, CMP ಸೆಂಟ್ರಲ್ PT, MAGLEPT ಮತ್ತೆ ಪ್ಯಾರಾಸೆಂಟ್ರಲ್ PT. ನಾ ಹೇಳಿದ್ದೆ ಒಂದೇ ಸೆಂಟ್ರಲ್ ಅಲ್ಲಿ ಇಷ್ಟು ಜನ ಇರುವಾಗ ಒಂದೇ ಸೆಂಟ್ರಲ್ಲಿ PT ಟ್ರೈನಿಂಗ್ ಮಾಡಿ, ಒಂದೇ ಸೆಂಟರ್ದಲ್ಲಿ ವೆಪನ್ ಟ್ರೈನಿಂಗ್ ಮಾಡಿ, ಅದಕ್ಕೋಸ್ಕರ ಹೀಗೆ ಮಾಡಿ ನಾನು ರೆಕಮೆಂಡ್ ಮಾಡಿದ ಕಾರಣ ನನ್ನ ಈ ವಿಷಯನ ಕೇಳಿ ನಾ ಬ್ರೀಫಿಂಗ್ ಅನ್ಕೊಂಡು ಇವನು ಬಹಳ ಕರೆಕ್ಟ್ ಆಗಿ ಇವನು ಇದು ಮಾಡಿದ್ದಾನೆ, ನಮ್ಮ ಫೈಟಿಂಗ್ ಸ್ಟ್ರೆಂತ್ ನ ಜಾಸ್ತಿ ಮಾಡಲಿಕ್ಕೆ ಇವನು ಸಹಾಯ ಮಾಡಿದ್ದಾನೆ, ಅದಕ್ಕೋಸ್ಕರ ನನಗೆ VBS.
1: ಜನರಲ್ MM ಬೆಳ್ಳಿಯಪ್ಪ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ

ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
3: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
4: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
3: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
5: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
3: ಹೌದಾ?
4: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
6: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
7: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
8: ನಮ್ಮ ಆಹಾರದ ಒಂದಂಶ,
7: ನಮ್ಮ ಸಮಯದ ಒಂದಂಶ,
8: ನಮ್ಮ ಆದಾಯದ ಒಂದಂಶ,
7: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
8: ಆಗ ನಮ್ಮ ಬದುಕು ಪಾವನವಾಗುವುದು.
7: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ಬೆಂಗಳೂರು. ಗಾನಗಂಗೆ ಶ್ರೋತೃ ಬಾಂಧವರಿಗೆಲ್ಲ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

ಪ್ರಮುಖ ಕಾರಣ ಅಂತ ಅಂದರೆ ಆ ಶತಮಾನದಲ್ಲಿ ಜರುಗಿದಂತಹ ವಚನ ಚಳುವಳಿ ಅಥವಾ ವಚನ ಕ್ರಾಂತಿ. ಸಮಾಜದಲ್ಲಿದ್ದ ಅಸಮಾನತೆ ಮೌಢ್ಯತೆಯ ವಿರುದ್ಧ ನಡೆದ ಸಾಹಿತ್ಯ ಕ್ರಾಂತಿ. ಅಲ್ಲಿ ಯಾವುದೇ ಜಾತಿಯ ಭೇದವಿಲ್ಲದೆ ಎಲ್ಲ ವರ್ಗದ ಜನರು ವಚನಗಳ ಮುಖೇನ ತಮ್ಮ ಅನುಭವವನ್ನ ಹಂಚಿಕೊಂಡ್ರು, ಅನುಭವಾಮೃತವನ್ನ ಇಡೀ ಜಗತ್ತಿಗೆ ಸಾರಿದ್ರು. ಅಂತ ಅನೇಕ ವಚನಕಾರರ ಕೆಲವೊಂದು ವಚನಗಳನ್ನು ಇಂದು ಗಾನಗಂಗೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಆ ವಚನದ ಅರ್ಥವನ್ನು ಗ್ರಹಿಸ್ತಾ ಚಿತ್ರಗೀತೆಗಳನ್ನು ಕೇಳ್ತಾ ಹೋಗೋಣ. ಜ್ಞಾನದಲರಿದಡೇನಯ್ಯ ಕ್ರಿಯೆನಾಚರಿಸದನ್ನಕ್ಕ ನೆನೆದ ಮಾತ್ರದಲ್ಲಿ ಅಹುದೇ ಕಾರ್ಯದಲ್ಲದೆ ಕುರುಡ ಕಾಣ ಪಥವ ಹೆಳವ ನಡೆಯಲರಿಯ. ಒಂದಿಲ್ಲದಿರ್ದೊಡೊಂದಾಗದು ಜ್ಞಾನವಿಲ್ಲದಿರ್ದ ಕ್ರೀ ಜಡನು ಕ್ರೀ ಇಲ್ಲದ ಜ್ಞಾನ ವಾಗ್ಜಾಲ ಭ್ರಾಂತು. ಇದು ಕಾರಣ ಸಿದ್ಧ ಸೋಮನಾಥ ಲಿಂಗವ ಕೂಡುವ ಶರಣಂಗೆ ಎರಡೂ ಬೇಕು. ಇದು ಶಿವಶರಣರಾದ ಅಮುಗೇದೇವಯ್ಯನವರ ವಚನ. ಈ ವಚನದ ಅರ್ಥ ಈ ರೀತಿಯಲ್ಲಿ ಇದೆ. ಈ ವಚನದಲ್ಲಿ ಜ್ಞಾನ ಮತ್ತು ಕ್ರಿಯೆಗಳ ಪರಸ್ಪರ ಸಂಬಂಧವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅಮುಗೇದೇವಯ್ಯನವರು ನಿರೂಪಿಸಿದ್ದಾರೆ. ಮಾನವನ ಬದುಕಿನಲ್ಲಿ ಕೇವಲ ಜ್ಞಾನವಿದ್ದರೆ ಸಾಕಾಗುವುದಿಲ್ಲ. ಆ ಜ್ಞಾನವು ಕ್ರಿಯೆಯ ರೂಪದಲ್ಲಿ ವ್ಯಕ್ತವಾದಾಗ ಮಾತ್ರ ಅದರ ಸಾರ್ಥಕತೆ ಸಿದ್ಧಿಸುತ್ತದೆ. ಅದೇ ರೀತಿ ವಿವೇಚನೆ ಮತ್ತು ಅರಿವಿಲ್ಲದ ಕ್ರಿಯೆಯು ದಿಕ್ಕಿಲ್ಲದ ಪ್ರಯತ್ನವಾಗಿ ಪರಿಣಮಿಸುತ್ತದೆ. ನೆನೆದ ಮಾತ್ರದಲ್ಲಿ ಅಹುದೇ ಕಾರ್ಯದಲ್ಲದೆ ಎಂಬ ಪ್ರಶ್ನೆಯ ಮೂಲಕ ಈ ವಚನಕಾರ ಕೇವಲ ಮನಸ್ಸಿನಲ್ಲಿ ಯೋಚಿಸಿಕೊಂಡರೆ ಅಥವಾ ಆಶಿಸಿದರೆ ಯಾವುದೇ ಕಾರ್ಯ ಸಾಧನೆಯಾಗುವುದಿಲ್ಲ, ಅದಕ್ಕೆ ಅನುಗುಣವಾದ ಪ್ರಯತ್ನ ಮತ್ತು ಆಚರಣೆ ಅಗತ್ಯವೆಂದು ತಿಳಿಸುತ್ತಾರೆ. ಈ ಸತ್ಯವನ್ನು ಸ್ಪಷ್ಟಪಡಿಸಲು ಅವರು ಕುರುಡ ಮತ್ತು ಕುಂಟರ ರೂಪಕವನ್ನೂ ಸಹ ಬಳಸಿದ್ದಾರೆ. ಕುರುಡನಿಗೆ ನಡೆಯಲು ಶಕ್ತಿ ಇದ್ದರೂ ದಾರಿ ಕಾಣೋದಿಲ್ಲ, ಕುಂಟನಿಗೆ ದಾರಿ ಗೊತ್ತಿದ್ರೂ ನಡೆಯೋದಕ್ಕೆ ಸಾಧ್ಯವಿಲ್ಲ. ಇವರಿಬ್ಬರು ಪರಸ್ಪರ ಸಹಕಾರದಿಂದ ಮಾತ್ರ ತಮ್ಮ ಗುರಿಯನ್ನ ತಲುಪಬಹುದು. ಈ ರೂಪಕ ಜ್ಞಾನ ಮತ್ತು ಕ್ರಿಯೆಗಳ ಅವಿನಾಭಾವ ಸಂಬಂಧವನ್ನ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುತ್ತೆ. ಮುಂದೆ ಜ್ಞಾನವಿಲ್ಲದ ಕ್ರಿಯೆಯನ್ನ ಕವಿ ಅಂದರೆ ವಚನಕಾರರು ಜಡ ಅಂತೇಳಿ ಕರೀತಾರೆ. ಅಂದರೆ ಅರಿವಿಲ್ಲದೆ ಮಾಡುವ ಕಾರ್ಯಕ್ಕೆ ನಿಜವಾದ ಮೌಲ್ಯವಿರುವುದಿಲ್ಲ. ಅದೇ ವೇಳೆ ಕ್ರಿಯೆಯಿಲ್ಲದ ಜ್ಞಾನವನ್ನು ವಾಗ್ಜಾಲ ಭ್ರಾಂತು ಅಂತ ಕೂಡ ವರ್ಣಿಸ್ತಾರೆ. ಅಂದರೆ ಅದು ಕೇವಲ ಮಾತಿನ ಆಡಂಬರವಾಗಿ ಉಳಿದು ಜೀವನದಲ್ಲಿ ಯಾವುದೇ ಪರಿವರ್ತನೆಯನ್ನು ಉಂಟು ಮಾಡಲಾರದು. ಹೀಗಾಗಿ ಜ್ಞಾನ ಮತ್ತು ಕ್ರಿಯೆ ಒಂದಕ್ಕೊಂದು ಪೂರಕವಾಗಿದ್ದು ಒಂದರ ಪೂರ್ಣತೆ ಮತ್ತೊಂದರಲ್ಲಿಯೇ ಅಡಕವಾಗಿದೆ ಎಂಬುದನ್ನು ವಚನಕಾರ ಅಮುಗೇದೇವಯ್ಯ ಒತ್ತಿ ಹೇಳ್ತಾರೆ. ಶರಣ ತತ್ವದ ಹಿನ್ನೆಲೆಯಲ್ಲಿ ಈ ವಚನವನ್ನು ಅವಲೋಕಿಸಿದಾಗ ಶಿವನನ್ನ ಅರಿಯಲು ಮತ್ತು ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನ ಸಾಧಿಸಲು ಕೇವಲ ತಾತ್ವಿಕ ಜ್ಞಾನ ಅಥವಾ ಭಕ್ತಿಭಾವ ಸಾಕಾಗೋದಿಲ್ಲ. ಅದನ್ನು ಜೀವನದಲ್ಲಿ ಆಚರಿಸುವ ಸತ್ಕಾರ್ಯ, ಸದಾಚಾರ ಮತ್ತು ನಿಷ್ಠೆಯೂ ಅಗತ್ಯವೆಂಬ ಸಂದೇಶ ಇಲ್ಲಿ ವ್ಯಕ್ತವಾಗುತ್ತೆ. ಆದ್ದರಿಂದ ಶರಣನಾದವನು ಜ್ಞಾನ ಮತ್ತು ಕ್ರಿಯೆಗಳ ಸಮನ್ವಯದ ಮೂಲಕವೇ ಪರಮಾತ್ಮನನ್ನ ಸೇರುವ ಮಾರ್ಗದಲ್ಲಿ ಮುನ್ನಡೆಯಬೇಕು ಎಂಬುದು ಅಮುಗೇದೇವಯ್ಯನವರ ಮುಖ್ಯ ಆಶಯ ಅಂತಾನೆ ಹೇಳ್ಬೋದು. ಇನ್ನೀಗ ಕೇಳೋಣ ಶಿಶುನಾಳ ಶರೀಫರ ರಚನೆಗೆ ಸಿ ಅಶ್ವಥ್ ಅವರು ಸಂಗೀತ ನೀಡಿ ಹಾಡಿರುವ ಸಂತ ಶಿಶುನಾಳ ಶರೀಫ ಚಿತ್ರದ ಒಂದು ಗೀತೆ.

ಹನ್ನೆರಡನೆಯ ಶತಮಾನ ಅಂತ ಅಂದರೆ ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಶತಮಾನವೇ ಹೌದು. ಅದಕ್ಕೆ

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಅಂಗವ ಅಂದ ಮಾಡಿಕೊಂಡು ತಿರುಗುವ ಭಂಗಗೇಡಿಗಳು ನೀವು ಕೇಳಿ.

0: ಇರೋ ಅಂಗಕ್ಕೆ ಅಂದವಾವುದೆಂದರೆ ಗುರುವಿಗೆ ತನುವ ಕೊಟ್ಟಿರುವುದೇ ಚೆಂದ, ಲಿಂಗಕ್ಕೆ ಮನವ ಕೊಟ್ಟಿರುವುದೇ ಚೆಂದ, ಜಂಗಮಕ್ಕೆ ಧನವ ಕೊಟ್ಟಿರುವುದೇ ಚೆಂದ. ಅಷ್ಟಾವರಣದಲ್ಲಿ ನಿಬ್ಬೆರಗಿನಿಂದ ಕೂಡಿ ಭಕ್ತಿ ಎಂಬ ಸಮುದ್ರದಲ್ಲಿ ಈಸಾಡುವುದೇ ಚೆಂದ, ಶಿವನ ಪಾದವ ಹೊಂದುವುದೇ ಚೆಂದ. ಈ ಮಾರ್ಗವ ಬಿಟ್ಟು ಸಂಸಾರವೇ ಅಧಿಕವೆಂದು ತನ್ನ ಹೆಂಡಿರು ಮಕ್ಕಳು ಸಂಪತ್ತು ಇವು ತನಗೆ ಶಾಶ್ವತವೆಂದು ತಿಳಿದು ಒಂದು ಕಾಸನಾದರೂ ಪರರಿಗೆ ಕೊಡದೆ ತಾನೇ ತಿಂದು ನೆಲದಲ್ಲಿ ಮಡಗಿ ಕಡೆಗೆ ಯಮನ ಕೈಯಲ್ಲಿ ಸಿಲುಕಿ ನರಕ ಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ. ಇಂತಹ ಅಂದಗೇಡಿಗಳ ಮುಖವ ನೋಡಲಾಗದೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣನು. ಶಿವಶರಣ ಅಂಬಿಗರ ಚೌಡಯ್ಯನವರ ವಚನವಿದು. ವಚನದ ವಿವರಣೆ ಈ ರೀತಿಯಲ್ಲಿ ಇದೆ. ವಚನದಲ್ಲಿ ಶಿವಶರಣ ಅಂಬಿಗರ ಚೌಡಯ್ಯ ಅವರು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವೇ ಶ್ರೇಷ್ಠ ಎಂಬ ಸಂದೇಶವನ್ನ ಸಾರ್ತಾರೆ. ಜನರು ತಮ್ಮ ದೇಹವನ್ನ ಅಲಂಕರಿಸಿಕೊಂಡು ಸುಂದರವಾಗಿ ಕಾಣಲು ಪ್ರಯತ್ನಿಸುತ್ತಾರೆ. ಆದರೆ ಕೇವಲ ದೇಹದ ಸೌಂದರ್ಯವೇ ನಿಜವಾದ ಅಂದವಲ್ಲ ಅಂತ ಹೇಳಿ ಅಂಬಿಗರ ಚೌಡಯ್ಯ ಹೇಳ್ತಾರೆ. ನಿಜವಾದ ಅಂದ ಅಂತ ಅಂದರೆ ಯಾವುದು ಅನ್ನೋದಕ್ಕೆ ಅವರು ಕೊಡೋ ಉದಾಹರಣೆ, ಗುರುವಿಗೆ ತನುವನ್ನು ಅರ್ಪಿಸುವುದು ತನ್ನ ದೇಹವನ್ನು ಸತ್ಪ್ರವೃತ್ತಿಗಳಿಗೆ ಮತ್ತು ಗುರುಸೇವೆಗೆ ಸಮರ್ಪಿಸುವುದು, ಲಿಂಗಕ್ಕೆ ಮನಸ್ಸನ್ನು ಅರ್ಪಿಸುವುದು ಅಂದರೆ ಶಿವಭಕ್ತಿಯಲ್ಲಿ ಮನಸ್ಸನ್ನು ಲೀನಗೊಳಿಸುವುದು, ಜಂಗಮಕ್ಕೆ ಧನವನ್ನು ಅರ್ಪಿಸುವುದು ಅಂದರೆ ಸಮಾಜ ಹಿತ ಮತ್ತು ದಾಸೋಹಕ್ಕಾಗಿ ಸಂಪತ್ತನ್ನು ಬಳಸುವುದು, ಅಷ್ಟಾವರಣಗಳನ್ನು ಪಾಲಿಸುವುದು ಅಂತ ಅಂದರೆ ವೀರಶೈವ ಧರ್ಮದ ಆಚಾರಗಳನ್ನು ಅನುಸರಿಸುವುದು, ಭಕ್ತಿಯ ಸಮುದ್ರದಲ್ಲಿ ಮುಳುಗುವುದು ಅಂದರೆ ಪರಮೇಶ್ವರನ ಮೇಲಿನ ಅಚಲ ಭಕ್ತಿಯನ್ನು ಬೆಳೆಸಿಕೊಳ್ಳುವುದು, ಶಿವನ ಪಾದವನ್ನು ಹೊಂದುವುದು, ಮೋಕ್ಷ ಮತ್ತು ಶಿವಸಾಯುಜ್ಯವನ್ನು ಪಡೆಯುವುದು ಎಂದರ್ಥ. ಇದಕ್ಕೆ ವಿರುದ್ಧವಾಗಿ ಕೆಲವರು ಸಂಸಾರವೇ ಶಾಶ್ವತ ಅಂತ ಹೇಳಿ ಭಾವಿಸ್ತಾ ಹೆಂಡತಿ ಮಕ್ಕಳು ಸಂಪತ್ತು ಇವೇ ಎಲ್ಲವೂ ಎಂದುಕೊಂಡು ಬದುಕ್ತಾರೆ. ಅವರು ದಾನ ಧರ್ಮ ಮಾಡದೆ ಸ್ವಾರ್ಥದಿಂದ ಬದುಕಿ ಕೊನೆಯಲ್ಲಿ ಮರಣದ ನಂತರ ದುಃಖಕರ ಫಲವನ್ನು ಅನುಭವಿಸ್ತಾರೆ ಅಂತೇಳಿ ವಚನಕಾರರು ಹೇಳ್ತಾರೆ. ಅಂತಹವರು ಹೊರಗೆ ಸುಂದರವಾಗಿ ಕಂಡರೂ ನಿಜವಾದ ಅಂದವಿಲ್ಲದವರು, ಆದ್ದರಿಂದ ಅವರ ಮುಖವನ್ನು ನೋಡಲೂ ಇಷ್ಟವಿಲ್ಲ ಅಂಥೇಳಿ ಅಂಬಿಗರ ಚೌಡಯ್ಯ ಹೇಳ್ತಾರೆ. ಒಟ್ಟಾರೆ ಸಾರಾಂಶ ಹೇಳೋದಾದರೆ ಈ ವಚನದ ಮುಖ್ಯ ಆಶಯ ಈ ರೀತಿ ಇದೆ. ದೇಹದ ಸೌಂದರ್ಯಕ್ಕಿಂತ ಭಕ್ತಿ, ದಾನ, ಗುರುಭಕ್ತಿ, ಶಿವನಿಷ್ಠೆ ಮತ್ತು ಸದಾಚಾರಗಳಿಂದ ಕೂಡಿದ ಆಂತರಿಕ ಸೌಂದರ್ಯವೇ ನಿಜವಾದ ಅಂದವಾಗಿದೆ. ಬದುಕಿನ ಶಾಶ್ವತ ಗುರಿ ಶಿವಪ್ರಾಪ್ತಿಯಾಗಬೇಕು. ಸಂಸಾರ ಮತ್ತು ಸಂಪತ್ತಿನ ಮೋಹದಲ್ಲಿ ಮುಳುಗಬಾರದು ಎಂಬುದು ವಚನದ ಮುಖ್ಯ ಸಂದೇಶ ಆಗಿದೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಪುರಂದರದಾಸರ ರಚನೆಗೆ ಹಂಸಲೇಖ ಅವರು ಸಂಗೀತ ನೀಡಿರುವ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ.
3: ಸರಿಗಮ ಪದ ನಿಸ ಸ ದ ನಿ ಸರಿ ಸರಿ ದ.

ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಅವರು ಸಂಗೀತ ನೀಡಿದ್ದ ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ನಿಂದೆ ಸ್ತುತಿಗಳಿಗೆ ಕಿವುಡನಾಗಿರಬೇಕು, ಪರನಾರಿ ದ್ರವ್ಯಕ್ಕೆ ಅಂಧಕನಾಗಿರಬೇಕು, ಶಬ್ದ ಸಂಭ್ರಮದ ತಾರ್ಕಿಕರೊಡನೆ ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು, ಇವನಳಿದ ಶರಣರ ಹೃತ್ಕಮಲದೊಳಗೆ ತಾನು ತಾನಾಗಿ ಹಾ ತ್ರೈಲೋಚನಾ ಮನೋಹರ ಮಾಣಿಕೇಶ್ವರ ಲಿಂಗನು. ಶಿವಶರಣ ತ್ರೈಲೋಚನಾ ಮನೋಹರ ಮಾಣಿಕೇಶ್ವರ ಅವರ ವಚನವಿದು. ಈ ವಚನದ ಅರ್ಥ ಈ ರೀತಿಯಲ್ಲಿ ಇದೆ: ನಿಂದೆ ಸ್ತುತಿಗಳಿಗೆ ಕಿವುಡನಾಗಿರಬೇಕು ಅಂತ ಅಂದ್ರೆ, ಇತರರು ಮಾಡುವ ಹೊಗಳಿಕೆ ಅಥವಾ ಟೀಕೆಗಳಿಂದ ಮನಸ್ಸು ಚಂಚಲವಾಗದಂತೆ ಇರಬೇಕು, ಹೊಗಳಿಕೆಯಿಂದ ಅಹಂಕಾರವೂ ಬರಬಾರದು, ನಿಂದೆಯಿಂದ ದುಃಖವೂ ಆಗಬಾರದು. ಪರನಾರಿ ದ್ರವ್ಯಕ್ಕೆ ಅಂಧಕನಾಗಿರಬೇಕು ಅಂತ ಅಂದ್ರೆ, ಇತರರ ಸ್ತ್ರೀ ಮತ್ತು ಆಸ್ತಿಯ ಮೇಲೆ ಆಸೆಯನ್ನ ಪಡದೆ ಅವುಗಳ ಕಡೆಗೆ ದೃಷ್ಟಿಯನ್ನೇ ಹರಿಸದಷ್ಟು ಸಂಯಮಿಯಾಗಿರಬೇಕು, ಶಬ್ದ ಸಂಭ್ರಮದ ತಾರ್ಕಿಕರೊಡನೆ ಮಾಗಿಯ ಕೋಗಿಲೆಯಂತೆ ಮೂಕನಾಗಿರಬೇಕು ಅಂತ ಅಂದ್ರೆ, ಕೇವಲ ವಾದ ವಿವಾದ ಮಾತಿನ ಆಡಂಬರ ಮತ್ತು ಅಹಂಕಾರದ ತರ್ಕಗಳಲ್ಲಿ

ತೊಡಗಿರುವವರೊಂದಿಗೆ ಅನಗತ್ಯ ಚರ್ಚೆ ಮಾಡದೆ ಮಾವಿನ ಮರದ ಮೇಲೆ ಕುಳಿತ ಕೋಗಿಲೆಯಂತೆ ಮೌನವಾಗಿರಬೇಕು. ಕೊನೆಯ ಸಾಲಿನಲ್ಲಿ ಇಂತಹ ಸದ್ಗುಣಗಳನ್ನು ಹೊಂದಿದ ಶರಣರ ಹೃದಯ ಕಮಲದಲ್ಲಿ ತ್ರೈಲೋಚನ ಮನೋಹರ ಮಾಣಿಕೇಶ್ವರಲಿಂಗ ಸ್ವತಃ ನೆಲೆಸಿರುತ್ತಾನೆ ಅಂಥೇಳಿ ಈ ವಚನಕಾರರು ಹೇಳುತ್ತಾರೆ. ಈ ವಚನವು ಶರಣನ ಆದರ್ಶ ಜೀವನವನ್ನ ತಿಳಿಸುತ್ತೆ. ನಿಂದೆ ಸ್ತುತಿಗಳನ್ನ ಸಮನಾಗಿ ಸ್ವೀಕರಿಸುವುದು, ಪರದ್ರವ್ಯ ಪರನಾರಿಯ ಆಸೆಯಿಂದ ದೂರವಿರುವುದು, ವ್ಯರ್ಥವಾದಗಳಲ್ಲಿ ತೊಡಗಿಕೊಳ್ಳದಿರುವುದು ಮತ್ತು ಅಂತರ್ಮುಖ ಜೀವನ ನಡೆಸುವುದು ಶರಣನ ಲಕ್ಷಣಗಳು. ಇಂತಹ ಶುದ್ಧ ಹೃದಯದಲ್ಲಿ ಶಿವನು ತಾನೇ ತಾನಾಗಿ ನೆಲೆಸಿರುತ್ತಾನೆ ಅಂತ ಹೇಳಿ ಶರಣರು ಹೇಳುತ್ತಾರೆ. ಇನ್ನೀಗ ಕೇಳೋಣ ಶಶಾಂಕ್ ಶೇಷಗಿರಿ ಅವರ ದನಿಯಲ್ಲಿ ಮಹಾವೀರ ಮಾಚಿದೇವ ಚಿತ್ರದ ಒಂದು ಗೀತೆ. ಬಸವಣ್ಣನವರ ವಚನಕ್ಕೆ ಹಂಸಲೇಖ ಅವರ ಸಂಗೀತವಿದೆ.

ಗಾನಗಂಗೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮದ ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತದೆ.

0: ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 10 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕುಂತಲ್ಲು ನೀನೇನೆ, ಎಲ್ಲೆಲ್ಲು ನೀನೇ ಕಾಡುವೆ.
4: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
5: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
4: ನೀನು, ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
6: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
4: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ.

0: ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
1: ಬಿಡು ಬಿಡು ಬಿಡು ಕದ್ದು ಕದ್ದು ನೋಡೋದನ್ನ.
2: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
3: ಬೆಟ್ಟ ಗುಡ್ಡ
4: ಕೆರೆ ಕುಂಟೆ
3: ಗಿಡ ಮರಗಳಿಲ್ಲದ ಊರು
4: ಮರುಭೂಮಿ ಇದ್ದಂತೆ.
3: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
4: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
3: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
4: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
3: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
4: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ. ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಶ್ರೋತೃ ಬಾಂಧವರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ವಚನಗಳನ್ನು ತಿಳ್ಕೊತಾ, ವಚನಗಳ ಸಾರವನ್ನು ಅರಿತಾ ಇದ್ವಿ. ಇನ್ನೀಗ ಮತ್ತೊಂದು ವಚನವನ್ನು ಕೇಳೋಣ. ಜಡೆಮುಡಿ ಬೋಳು ಹೇಗಾದಡಾಗಲಿ, ನಡೆನುಡಿ ಸಿದ್ಧಾಂತವಾದಡೆ ಸಾಕು. ಆತ ಪರಂಜ್ಯೋತಿಗುರುವಹ, ಆ ಇರವ ನಿನ್ನ ನೀನರಿ, ಪುಣ್ಯಾರಣ್ಯ ದಹನ ಭೀಮೇಶ್ವರಲಿಂಗ ನಿರಂಗಸಂಗ. ಶಿವಶರಣರಾದ ಕೋಲ ಶಾಂತಯ್ಯನವರ ವಚನವಿದು. ಜಡೆಮುಡಿ ಜಟೆ ಧರಿಸಿರುವುದು, ಬೋಳು ತಲೆ ಬೋಳಿಸಿಕೊಂಡಿರುವುದು, ನಡೆನುಡಿ ಆಚಾರ ವಿಚಾರ ವರ್ತನೆ ಮತ್ತು ಮಾತು, ಸಿದ್ಧಾಂತ ಧರ್ಮದ ತತ್ವ ಮತ್ತು ಸತ್ಯಮಾರ್ಗ, ಪರಂಜ್ಯೋತಿ ಪರಮ ಪ್ರಕಾಶ ಸ್ವರೂಪಿ ದೈವಿಕ ಬೆಳಕು, ಇರವ ಇರುವಿಕೆ ಅಸ್ತಿತ್ವ, ನಿನ್ನ ನೀನರಿ ಅಂದರೆ ನಿನ್ನ ನಿಜ ಸ್ವರೂಪವನ್ನು ನೀನೇ ಅರಿತುಕೋ, ನಿರಂಗಸಂಗ ಯಾವುದೇ ಆಸಕ್ತಿ ಮೋಹ ಬಂಧನವಿಲ್ಲದ ಸ್ಥಿತಿ. ಈ ವಚನದ ಅರ್ಥವನ್ನು ನಾವು ನೋಡೋದಾದರೆ, ವಚನದಲ್ಲಿ ಕೋಲ ಶಾಂತಯ್ಯನವರು ಬಾಹ್ಯ

ವೇಷಭೂಷಣಗಳಿಗಿಂತ ಆಂತರಿಕ ಶುದ್ಧತೆ ಮತ್ತು ಸತ್ಪ್ರವೃತ್ತಿಯೇ ಮುಖ್ಯವೆಂದು ತಿಳಿಸ್ತಾರೆ. ಒಬ್ಬನು ಜಟೆ ಬಿಟ್ಟಿರಲಿ ಅಥವಾ ತಲೆ ಬೋಳಿಸಿಕೊಂಡಿರಲಿ ಅವನ ಹೊರರೂಪ ಹೇಗಿದ್ದರೂ ಪರವಾಗಿಲ್ಲ. ಆದರೆ ಅವನ ನಡೆ ನುಡಿ ಶಿವತತ್ವದ ಸಿದ್ಧಾಂತಕ್ಕೆ ಅನುಗುಣವಾಗಿರಬೇಕು. ನಿಜವಾದ ಗುರು ಪರಂಜ್ಯೋತಿಯ ಸ್ವರೂಪನಾಗಿದ್ದು ಆತ್ಮಜ್ಞಾನವನ್ನು ನೀಡುವವನಾಗಿರುತ್ತಾನೆ. ಮಾನವನು ತನ್ನೊಳಗಿನ ದೈವಿಕ ಅಸ್ತಿತ್ವವನ್ನು ಅರಿತುಕೊಂಡಾಗ ಮಾತ್ರ ನಿಜವಾದ ಜ್ಞಾನ ದೊರೆಯುತ್ತದೆ. ಬಾಹ್ಯ ಆಡಂಬರಗಳನ್ನು ಬಿಟ್ಟು ಆತ್ಮಸ್ವರೂಪವನ್ನು ಅರಿತು ಆಸಕ್ತಿ ಮೋಹಗಳಿಂದ ಮುಕ್ತನಾದಾಗ ಶಿವನೊಂದಿಗಿನ ಐಕ್ಯತ್ವವನ್ನ ಏಕತ್ವವನ್ನ ಸಾಧಿಸಬಹುದು ಅಂತೇಳಿ ಈ ಶಿವಶರಣ ಸಂದೇಶವನ್ನ ನೀಡ್ತಾರೆ. ಒಟ್ಟಾರೆ ಸಾರಾಂಶವನ್ನ ನಾವು ನೋಡೋದಾದ್ರೆ, ಹೊರಗಿನ ವೇಷವಲ್ಲ, ಒಳಗಿನ ಶುದ್ಧ ನಡೆ ನುಡಿ ಮತ್ತು ಆತ್ಮಜ್ಞಾನವೇ ವ್ಯಕ್ತಿಯ ಶ್ರೇಷ್ಠತೆಯನ್ನ ನಿರ್ಧರಿಸುತ್ತೆ. ತನ್ನ ನಿಜಸ್ವರೂಪವನ್ನ ಅರಿತು ಸಿದ್ಧಾಂತದಂತೆ ಬದುಕುವವನೇ ಶಿವನಿಗೆ ಪ್ರಿಯನಾಗುತ್ತಾನೆ ಅಂತೇಳಿ ಕೋಲಶಾಂತಯ್ಯನವರು ಹೇಳ್ತಾರೆ. ಇನ್ನೀಗ ಕೇಳಿ ಕೆಜೆ ಯೇಸುದಾಸ್ ಅವರ ದನಿಯಲ್ಲಿ ಪಿತಾಮಹ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತರಚನೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

ಅಕ್ಕ ಮಹಾದೇವಿಯವರ ವಚನಕ್ಕೆ ಕುಮಾರ್ ಈಶ್ವರ್ ಅವರು ಸಂಗೀತ ನೀಡಿರುವ ಶ್ರೀ ಅಲ್ಲಮ ಪ್ರಭು ಚಿತ್ರದ ಗೀತೆ ಹಾಡಿದ್ದಾರೆ ಅನುಪಮ ಶರದಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅತಿಯಾಶೆ ಎಂಬುದೇ ಪಾಪ, ಬೇರೆ ಪಾಪೆಂಬುದಿಲ್ಲ. ಕಂಡಿರೆ ಅಯ್ಯ, ಪರಿಣಾಮವೆಂಬುದೇ ಪರಮಾನಂದ, ಬೇರೆ ಪರಲೋಕವಿಲ್ಲ. ಕಂಡಿರೆ ಅಯ್ಯ, ಇಹ ಪರದಾಶೆ ಇಲ್ಲದಿಹುದೇ ಶಿವಯೋಗ. ಮಹಾಲಿಂಗ ಕಲ್ಲೇಶ್ವರ ಬಲ್ಲ ಸಿದ್ಧರಾಮನ ಪರ್ಯ. ಶಿವಶರಣ ಹಾವಿನ ಹಾಳ ಕಲ್ಲಯ್ಯನವರ ವಚನವಿದು. ಈ ವಚನ ಆಳವಾದ ತತ್ವವನ್ನು ಒಳಗೊಂಡಿರತಕ್ಕಂಥ ವಚನವೇ ಆಗಿದೆ. ಅತ್ಯಂತ ಸರಳ ಪದಗಳಲ್ಲಿ ಇಡೀ ಮಾನವನ ಜೀವನದ ಸಾರ ಮತ್ತು ಮುಕ್ತಿಯ ಮಾರ್ಗವನ್ನು ಇಲ್ಲಿ ಕಲ್ಲಯ್ಯನವರು ಬಿಡಿಸಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅತ್ಯಾಶೆ ಎಂಬುದೇ ಪಾಪ, ಬೇರೆ ಪಾಪವೆಂಬುದಿಲ್ಲ. ಕಂಡಿರೆ ಅಯ್ಯ ಅಂದರೆ ಮನುಷ್ಯನಿಗೆ ಎಲ್ಲದರ ಮೇಲಿನ ಅತಿಯಾದ ಆಸೆ, ದುರಾಶೆ ಅಂತ ಅಂದರೆ ಆಯ್ದು ಆ ದುರಾಸೆ ಇರುವುದೇ ನಿಜವಾದ

ಪಾಪ, ಅದನ್ನು ಬಿಟ್ಟು ಬೇರೆಲ್ಲೂ ಪಾಪ ಎಂಬುದು ಪ್ರತ್ಯೇಕವಾಗಿ ಇರೋದಿಲ್ಲ. ದುರಾಸೆಯೇ ಎಲ್ಲ ತಪ್ಪುಗಳಿಗೆ ದುಃಖಗಳಿಗೆ ಮೂಲ ಕಾರಣ ಅಂತ ಹೇಳ್ತಾರೆ. ಪರಿಣಾಮವೆಂಬುದೇ ಪರಮಾನಂದ, ಬೇರೆ ಪರಲೋಕವಿಲ್ಲ. ಕಂಡಿರೆ ಅಯ್ಯ, ಪರಿಣಾಮ ಅಂತ ಅಂದರೆ ಇಲ್ಲಿ ತೃಪ್ತಿ. ಸಿಕ್ಕಿದ್ದರಲ್ಲಿ ತೃಪ್ತಿ ಪಡುವುದೇ ನಿಜವಾದ ಪರಮಾನಂದ, ಅಂದರೆ ಮಹೋನ್ನತ ಸುಖ. ಅದನ್ನು ಬಿಟ್ಟು ಸತ್ತ ಮೇಲೆ ಸಿಗುವ ಬೇರೆ ಯಾವುದೇ ಸ್ವರ್ಗ ಅಥವಾ ಪರಲೋಕವೆಂಬುದು ಇರುವುದಿಲ್ಲ. ಇರುವ ಜಾಗದಲ್ಲಿ ತೃಪ್ತಿಯಿಂದ ಬಾಳುವುದೇ ನಿಜವಾದ ಸ್ವರ್ಗ ಅಂತ ಹೇಳ್ತಾರೆ. ಇಹ ಪರದಾಶೆ ಇಲ್ಲದಿಹುದೇ ಶಿವಯೋಗ. ಈ ಲೋಕದ ಸುಖ ಭೋಗಗಳ ಮೇಲಾಗಲಿ ಅಥವಾ ಸತ್ತ ಮೇಲೆ ಸಿಗುವ ಪುಣ್ಯ ಸ್ವರ್ಗಗಳ ಮೇಲಾಗಲಿ ಯಾವುದೇ ಆಸೆಯಿಲ್ಲದೆ ನಿಷ್ಕಾಮ ಭಾವದಿಂದ ಇರುವುದೇ ನಿಜವಾದ ಶಿವಯೋಗ. ಮಹಾಲಿಂಗ ಕಲ್ಲೇಶ್ವರ ಬಲ್ಲ ಸಿದ್ಧರಾಮನ ಪರ್ಯ, ಅಂದರೆ ಕಲ್ಲಯ್ಯನವರ ಆರಾಧ್ಯ ದೈವ ಮಹಾಲಿಂಗ ಕಲ್ಲೇಶ್ವರ ಮಹಾಶಿವಯೋಗಿ ಸಿದ್ಧರಾಮೇಶ್ವರರ ನಡೆ ಹಾಗೂ ತತ್ವ ಈ ರೀತಿಯದ್ದಾಗಿತ್ತು ಎಂಬುದನ್ನು ತನ್ನ ಆರಾಧ್ಯ ದೈವವಾದ ಮಹಾಲಿಂಗ ಕಲ್ಲೇಶ್ವರನು ಬಲ್ಲನು ಎಂದು ಕಲ್ಲಯ್ಯನವರು ವಚನದಲ್ಲಿ ಹೇಳಿದ್ದಾರೆ. ಸಂದೇಶವನ್ನು ನಾವು ನೋಡೋದಾದರೆ, ಈ ವಚನವು ನಮಗೆ ದುರಾಸೆಯನ್ನು ಬಿಟ್ಟು ಸಿಕ್ಕಿದ ಜೀವನದಲ್ಲಿ ತೃಪ್ತಿಯನ್ನು ಕಾಣಲು ಬೋಧಿಸುತ್ತೆ. ಸ್ವರ್ಗ ನರಕಗಳು ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಆಸೆ ಮತ್ತು ತೃಪ್ತಿಯಲ್ಲೇ ಇವೆ ಎಂಬ ಪ್ರಾಯೋಗಿಕ ಸತ್ಯವನ್ನು ಇದು ಎತ್ತಿ ಹಿಡಿಯುತ್ತೆ. ತುಂಬ ಅರ್ಥಗರ್ಭಿತವಾದ ವಚನ ಇದಾಗಿದೆ. ಇನ್ನೀಗ ಕೇಳಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಚಿತ್ರ ಅವರು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಹಾಡಿದ್ದಾರೆ ಹಾಗೂ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್ ಅವರು. ಶಿಶುನಾಳ ಶರೀಫರ ರಚನೆ ಇದು.

ಈ ವಚನವು ಒಂದಾಗಿದೆ. ಮೇಲ್ನೋಟಕ್ಕೆ ಇದು ಪರಸ್ಪರ ವಿರೋಧಾಭಾಸದಂತೆ ಕಂಡರೂ ಇದರ ಹಿಂದೆ ನಿಷ್ಕಾಮ ಕರ್ಮ ಮತ್ತು ಅಹಂಕಾರರಹಿತ ಬದುಕು ಎಂಬ ಶ್ರೇಷ್ಠ ಆಧ್ಯಾತ್ಮಿಕ ಸತ್ಯ ಈ ವಚನದಲ್ಲಿ ಅಡಗಿದೆ. ಮಾಡುವಂತಿರಬೇಕು, ಮಾಡದಂತಿರಬೇಕು. ಅಂದರೆ ನಾವು ಸಂಸಾರದಲ್ಲಿದ್ದುಕೊಂಡು ಸಮಾಜದಲ್ಲಿದ್ದುಕೊಂಡು ಕೂಡ ನಮಗೆ ವಹಿಸಿದ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕು. ಆದರೆ ಆ ಕೆಲಸವನ್ನು ನಾನೇ ಮಾಡಿದೆ ಎಂಬ ಕರ್ತೃತ್ವ ಭಾವ ನಮ್ಮಲ್ಲಿ ಇರಬಾರದು. ಕೆಲಸ ಮಾಡಿಯೂ ಮಾಡದ ತಾವರೆ ಎಲೆಯ ಮೇಲಿನ ನೀರಿನಂತಿರಬೇಕು. ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಅಥವಾ ಸಾಧನೆ ಮಾಡಿದಾಗ ಆ ಸಾಧನೆಯ ಒಳಗೆ ನಮ್ಮ ಸ್ವಾರ್ಥ ಅಥವಾ ನಾನು ಎಂಬ ಅಹಂಭಾವ ಇರಬಾರದು. ಕಾಯಕವೇ ಕೈಲಾಸ ಎಂದು ದುಡಿಯುವಾಗ ಕ್ರಿಯೆ ಮಾತ್ರ ಕಾಣಿಸಬೇಕೇ ಹೊರತು ಕ್ರಿಯೆಯನ್ನು ಮಾಡುವವನ ಅಹಂಕಾರವಲ್ಲ. ಕೂಡಲ ಸಂಗಮ ದೇವರ ನೆನೆವುತ್ತಾ ನೆನೆವುತ್ತಾ ನೆನೆಯದಂತಿರಬೇಕು. ಅಂತ ಅಂದರೆ ಭಗವಂತನನ್ನ ಸದಾಕಾಲ ಸ್ಮರಿಸಬೇಕು. ಆದರೆ ಆ ಸ್ಮರಣೆ ಎಷ್ಟು ಸಹಜವಾಗಿರಬೇಕೆಂದರೆ ನಾನು ದೇವರನ್ನ ಧ್ಯಾನಿಸುತ್ತಿದ್ದೇನೆ ಎಂಬ ಪ್ರಜ್ಞೆಯೂ ಮರೆತು ಹೋಗಬೇಕಂತೆ. ಉಸಿರಾಟ ನಮಗೆ ತಿಳಿಯದಂತೆ ಹೇಗೆ ನಿರಂತರವಾಗಿ ನಡೆಯುತ್ತದೆಯೋ ಹಾಗೆ ಭಕ್ತಿ ಎಂಬುದು ನಮ್ಮ ಉಸಿರಾಗಬೇಕು. ಪ್ರದರ್ಶನದ ಭಕ್ತಿ ಆಗಬಾರದು ಅಂತೇಳಿ ಹೇಳ್ತಾರೆ. ಒಟ್ಟಾರೆ ಅರ್ಥವನ್ನು ನಾವು ಗ್ರಹಿಸೋದಾದರೆ ಬಸವಣ್ಣನವರು ಈ ವಚನದ ಮೂಲಕ ಕರ್ತೃತ್ವರಹಿತ ಕರ್ಮ ಮತ್ತು ಅಹಂಕಾರ ಶೂನ್ಯ ಭಕ್ತಿಯನ್ನ ಬೋಧನೆ ಮಾಡಿದ್ದಾರೆ. ಲೋಕದ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರೂ ಅದಕ್ಕೆ ಅಂಟಿಕೊಳ್ಳದೆ ಸಾಕ್ಷಿ ಪ್ರಜ್ಞೆಯಿಂದ ಬದುಕೋದೇ ನಿಜವಾದ ಶೈವ ಶರಣನ ಲಕ್ಷಣ ಅಂತೇಳಿ ಹೇಳ್ತಾರೆ. ಇಂಥ ಅನೇಕ ಜ್ಞಾನ, ಕಾಯಕ, ಸಮಾನತೆ, ಆಧ್ಯಾತ್ಮ ಭಾವ, ಭಕ್ತಿ ಎಲ್ಲ ರೀತಿಯ ಮೌಲ್ಯಗಳನ್ನು ಸಾರುವಂತಹ ವಚನಗಳ ಅಮೃತ ಪಾನವನ್ನು ಅನೇಕ ಶಿವಶರಣರು ಮಾಡಿಸಿದ್ದಾರೆಂದೇ ಹೇಳಬಹುದು. ಒಂದೊಂದು ವಚನವು ನಮ್ಮ ಜೀವನಕ್ಕೆ ದಾರಿದೀಪಗಳೇ ಆಗಿವೆ. ಇವು ಸರ್ವಕಾಲಕ್ಕೂ ಅನ್ವಯವಾಗುವಂತಹವುಗಳು. ಸಾರ್ವಕಾಲಿಕ ಸತ್ಯ ಇದರಲ್ಲಿ ಅಡಗಿದೆ. ಅಂತಹ ಮಹಾನ್ ವಚನಕಾರರಿಗೆಲ್ಲ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.

ಗಾನಗಂಗೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಸುನಹರೆ ಪಲ್ ಸುನಹರೆ ಪಲ್ನಲ್ಲಿ ಹಳೆಯ ಸುಮಧುರವಾದ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಉಷಾ ಮಂಗೇಶ್ಕರ್ ಅವರ ದನಿಯಲ್ಲಿ ಜೈ ಸಂತೋಷಿ ಮಾ ಚಿತ್ರದ ಗೀತೆ. ಪ್ರದೀಪ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಸಿ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಜ್ರು ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರು ಸಂಗೀತ ನೀಡಿರುವ ಯಾದೋಂಕಿ ಬಾರಾತ್ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಮುಕದ್ದರ್ ಕಾ ಸಿಕಂದರ್ ಚಿತ್ರದ ಗೀತೆ ಹಾಡಿ ಸಾಹಿತ್ಯ ಪ್ರಕಾಶ್ ಮೆಹ್ರಾ, ಸಂಗೀತ ಕಲ್ಯಾಣ್ ಜಿ ಹಾಗೂ ಆನಂದ್ ಜಿ ಅವರದು.

ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ದನಿಯಲ್ಲಿ ಇನೀಗ ಕೇಳಿ ನಸೀಬ್ ಚಿತ್ರದ ಗೀತೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತವಿದೆ.

ಇನ್ನೀಗ ಕೇಳಿ ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಬ್ಲ್ಯಾಕ್ ಮೇಲ್ ಚಿತ್ರದ ಒಂದು ಗೀತೆ. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ಸಂಯೋಜನೆ ಇದೆ.

ಬ್ಲ್ಯಾಕ್ಮೇಲ್ ಚಿತ್ರದ ಗೀತೆ ಕೇಳಿದ್ರಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿತ್ತು. ರಾಜೇಂದ್ರ ಕೃಷ್ಣನ್ ಅವರ ಗೀತೆ ರಚನೆಗೆ ಕಲ್ಯಾಣ್ ಜಿ ಆನಂದ್ ಜಿ ಸಂಗೀತ ನೀಡಿದ್ದರು. ಸುನಾರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 11:35. ಸವಿನೆನಪು. ಸವಿನೆನಪು ಕಾರ್ಯಕ್ರಮದ ಮೊದಲ ಗೀತೆ ಮಳ್ಳಯ್ಯ ಮಾರುತ ಚಿತ್ರದ್ದು. ಕೆಜೆ ಜೇಸುದಾಸ್, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಚೆ ಉದಯಶಂಕರ್ ಅವರ ಗೀತರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿವೇಗ ಕೇಳುತ್ತಿರುವ ಗೀತೆ ಯೋಗ ಪುರುಷ ಚಿತ್ರದ್ದು. ಹಂಸಲೇಖ ಅವರ ಗೀತೆ ರಚನೆ ಮತ್ತು ಸಂಗೀತವಿದೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಟಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ. ಚಿತ್ರ ಮೃಗಾಲಯ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿಜಯರಾಮ್.

ಮರೆಯದ ಹಾಡು ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ. ಮುತ್ತಯ್ಯ ಭಾಗವತರ್ ಅವರ ಗೀತ ರಚನೆಗೆ ಜಿಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿನೆನಪು ಕಾರ್ಯಕ್ರಮದ ಮುಂದಿನ ಗೀತೆ ಸಿಂಗಾಪುರದಲ್ಲಿ ರಾಜಕುಳ್ಳ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಕೆಜೆ ಜಯಸುದಾಸ್ ಅವರ ಧ್ವನಿಯಲ್ಲಿದೆ. ಚೆ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರದ ಸಂಗೀತವಿದೆ.

0: ನೀನಿರು ಹೇಗೆ ನೀನಿರು ಎಂದು ಸ್ನೇಹದಿಂದಿರು.
1: So what is life? Life is a game. Then play it, I say.
0: ಹಗಲು ಇರು.

ಒಗಿದ ತರೆಗೆಲೆ ತುಳಿಯುತ್ತ ಮೆಲ್ಲಗೆ ಆ ಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಮೊಲಗಳು ಬೆದರಿತ್ತು, ಜಿಂಕೆಯ ಮರಿಗಳು ಬೆಚ್ಚಿತ್ತು.

ಬೇಡನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ಕಾಯುತ್ತ ಕುಳಿತಿರುವ

ವಿಷ್ಣು ಮತ್ತು ರಮಾ ಸಿ ಕೆ ಅವರ ಧ್ವನಿಯಲ್ಲಿದೆ ಬಾಳನೌಕೆ ಚಿತ್ರದ ಒಂದು ಗೀತೆ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ಸುಖದೇವ್ ಕೆಪಿ ಸಂಗೀತ ನೀಡಿದ್ದಾರೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಾಕ್ಷಾತ್ಕಾರ ಚಿತ್ರದ ಒಂದು ಗೀತೆ ಪಿ ಸುಶೀಲಾ ಅವರ ಧ್ವನಿಯಲ್ಲಿದೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಗೀತ ರಚನೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಮತ್ತು ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿದೆ ಧ್ರುವತಾರೆ ಚಿತ್ರದ ಒಂದು ಗೀತೆ. ಜಯ ಉದಯಶಂಕರ್ ಅವರ ಗೀತ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತ ನೀಡಿದ್ದಾರೆ.

ಸೇಡಿನ ಹಕ್ಕಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದ್ರಿ. ಬಸವೇಶ್ವರ ಅವರ ವಚನಕ್ಕೆ ರಾಜನ್ ನಾಗೇಂದ್ರರ ಸಂಗೀತವಿತ್ತು. ಸವಿನೆನಪು ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಹಾರ ಧಾನ್ಯಗಳ ರಾಷ್ಟೀಯ ಅಂತಾರಾಷ್ಟೀಯ ಗುಣಮಟ್ಟ ಮತ್ತು ಸುರಕ್ಷತಾ ಮಾನದಂಡ ಪೂರೈಕೆ ಖಾತ್ರಿಪಡಿಸಲು ಕಚ್ಚಾ ವಸ್ತುಗಳು ಮತ್ತು ಸಿದ್ಧಪಡಿಸಿದ ಉತ್ಪನ್ನಗಳ ಮೌಲ್ಯಮಾಪನಕ್ಕಾಗಿ ರಾಷ್ಟೀಯ ಪರೀಕ್ಷಾ ಸದನವನ್ನು ಪುನಾರಚಿಸುವ ನಿಟ್ಟಿನಲ್ಲಿ ಕೇಂದ್ರ ಆಹಾರ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹೊಸದಿಲ್ಲಿಯಲ್ಲಿ ಸಭೆ ನಡೆಸಿದರು. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿ, ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ತಾವು ಸಭೆ ನಡೆಸಿದ್ದು, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಪರೀಕ್ಷಾ ಮೂಲಸೌಕರ್ಯ ತಾಂತ್ರಿಕ ಸಾಮರ್ಥ್ಯವನ್ನು ಬಲಪಡಿಸುವ ಕುರಿತು ಚರ್ಚಿಸಿದ್ದಾಗಿ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಅಲೆಬೂರು, ಕೆಂಪ್ತೂರು ಹಾಗೂ ದುಗ್ಲಿ ಪದವಿನಲ್ಲಿ ಬಾಳೆ ದಾಸ್ತಾನು ಕೇಂದ್ರಗಳ ಮೇಲೆ ಸಹಾಯಕ ಆಯುಕ್ತರಾದ ಎಸ್ಆರ್ ರಶ್ಮಿ ನೇತೃತ್ವದಲ್ಲಿ ದಾಳಿ ನಡೆಸಿದ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಂಡ 10 ಕಿಲೋದಷ್ಟು ರಾಸಾಯನಿಕ ಮತ್ತು ರಾಸಾಯನಿಕ ಲೇಪಿತ ಬಾಳೆಹಣ್ಣುಗಳನ್ನು ನಾಶಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆಯೋಜಿಸಲಾಗಿದೆ. ಕೇಂದ್ರ ವಿಮಾನಯಾನ ಖಾತೆ ಸಚಿವ ಕಿಂಜರಾಪು ರಾಮಮೋಹನ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿದೆ. ಸಮಗ್ರ ಶಿಕ್ಷಣ ಯೋಜನೆಯಡಿ 2025-26 ಸಾಲಿನಲ್ಲಿ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ 4 ಶಾಲೆಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆಯ ಕಲಾಪದಲ್ಲಿ ತಿಳಿಸಿದ್ದಾರೆ. ಹಿರೇಕೆರೂರು ಕ್ಷೇತ್ರದ ಶಾಸಕ ಯುಬಿ ಬಣಕಾರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪ್ರಸ್ತಾವ ಸ್ವೀಕೃತಗೊಂಡು ಪರಿಶೀಲಿಸಿದ ಬಳಿಕ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ದೋರನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ಪದವಿ ಪೂರ್ವ ಕಾಲೇಜನ್ನಾಗಿ ಉನ್ನತೀಕರಿಸಿ ಆದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯ ನಾಟಕ ಅಕಾಡೆಮಿ ಜೀವಮಾನ ಸಾಧನೆ ಗೌರವ ಪ್ರಶಸ್ತಿಗೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಭಾಜನರಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗಳಿಗೆ ಧಾರವಾಡದ ವಿಶ್ವೇಶ್ವರಿ ಬಸವಲಿಂಗಯ್ಯ ಹಿರೇಮಠ್ ಸೇರಿದಂತೆ ನಾಡಿನ ಹಲವು ಕಲಾವಿದರು ಆಯ್ಕೆಯಾಗಿದ್ದಾರೆ. ವಾರ್ಷಿಕ ಪ್ರಶಸ್ತಿಗೆ ಭಾಜನರಾದ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಗದಿಗಯ್ಯ ವಿ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.

0: ನನ್ನ ಆರನೇ ವಯಸ್ಸಿನಿಂದ ಪ್ರಾರಂಭ. ಪ್ರತಿ ವರ್ಷ ಎರಡು ಮೂರು ನಾಟಕ ಮಾಡ್ತಾ ಮಾಡ್ತಾ ನಿರ್ದೇಶನ ಮಾಡುವಂತದ್ದು ಮತ್ತು ನಾಟಕಗಳನ್ನು ರಚನೆ ಮಾಡುವಂತಹ ಹವ್ಯಾಸ ಬೆಳೆಯಿತು. ಸುಮಾರು 40-50 ಹೆಚ್ಚು ನಾಟಕಗಳಿಗೆ ನಿರ್ದೇಶನ ಮಾಡಿ 100 ಹೆಚ್ಚು ನಾಟಕಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಸಾಕ್ಷರತಾ ಆಂದೋಲನದಲ್ಲಂತೂ ನನ್ನ ನೇತಾಜಿ ತರುಣ ಸಂಘದಿಂದ 16 ಜನರ ಗುಂಪನ್ನು ಕಟ್ಕೊಂಡು ನಮ್ಮ ಗೆಳೆಯರ ಬಳಗದೊಂದಿಗೆ 3 ಮನೆ ಮಠ ಮರೆತು ನಾವು ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ಜಾಗೃತ ಸಮಿತಿ ಕೆಲಸ ಮಾಡಿ ಕಲಾವಿದರಾದೀವಿ. ಧಾರವಾಡದಲ್ಲಿ ನಾನು ಎಜುಕೇಶನ್ ಮಾಡೋ ಟೈಮ್ನಾಗ ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ನಡೆಯುವಂತಹ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾನು ಸಾಕ್ಷಿಯಾಗಿರ್ತಿದ್ದೆ. ಇವತ್ತು ಅಕಾಡೆಮಿಯ ಪ್ರಶಸ್ತಿ ಬಂದದ್ದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗಿದೆ.
1: ಇಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಜಾಗೃತ ನೌಕರರ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಈ ತಿಂಗಳ 28 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. 25,000 ನೌಕರರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ರಾಜ್ಯಾಧ್ಯಕ್ಷ ಡಿ ಶಿವಶಂಕರ್ ರಾಮನಗರದಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಹಾರ ಸೇವಿಸಿ ಅಸ್ವಸ್ಥರಾಗಿದ್ದ ಮಕ್ಕಳ ಆರೋಗ್ಯ ಸುಧಾರಿಸಿದ್ದು ಸ್ಥಿರವಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಬನ್ನದೇಶ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಐಮಂಗಲ ಬಳಿ ರಾಷ್ಟೀಯ ಹೆದ್ದಾರಿಯಲ್ಲಿ ಖಾಸಗಿ ವಾಹನವೊಂದು ಪಲ್ಟಿಯಾಗಿ ಸಂಭವಿಸಿದ ಅಪಘಾತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಚಾಲಕ ಗುರುಪ್ರಸಾದ್ ಹಾಗೂ ಕ್ಲೀನರ್ ಶಂಕರ್ ಎಂದು ಗುರುತಿಸಲಾಗಿದೆ. ಬೆಂಗಳೂರು ಅರಿಕೆರೆಯಲ್ಲಿರುವ ಯೂನಿವರ್ಸಲ್ ನರ್ಸಿಂಗ್ ಕಾಲೇಜಿನ 53 ವಿದ್ಯಾರ್ಥಿಗಳು ಹಾಗೂ 4 ಸಿಬ್ಬಂದಿ ಗೋವಾ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಹಿಂತಿರುಗುತ್ತಿರುವಾಗ ಅಪಘಾತ ಸಂಭವಿಸಿದೆ. ತೀವ್ರ ಗಾಯಗೊಂಡ 26 ಹೆಚ್ಚು ವಿದ್ಯಾರ್ಥಿಗಳನ್ನು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಐಮಂಗಲ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಚಿತ್ರಕಲಾಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಕಾರ್ಯಕ್ರಮ 3 ದಿನಗಳ ಕಾಲ ಆಯೋಜಿಸಿದೆ. ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ರಂಜಾನ್ ದರ್ಗಾ ಉದ್ಘಾಟಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ಸಮಯ 12:05:50. ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ. ಕೇಳೋಣ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರಮಹಾಲಕ್ಷ್ಮಿ.
1: ಕೇಳುಗರೆ, ಶ್ರಾವಣ ಮಾಸ ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದು. ಈ ಮಾಸಗಳಲ್ಲಿ ಶುಕ್ರವಾರಗಳಿಗೆ ವಿಶೇಷ ಮಹತ್ವವಿದ್ದು, ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಭಕ್ತಿಯಿಂದ ಆಚರಿಸುತ್ತೇವೆ. ವರಮಹಾಲಕ್ಷ್ಮಿ ದೇವಿಯನ್ನು ಸಂಪತ್ತು, ಸಮೃದ್ಧಿ, ಸೌಭಾಗ್ಯ, ಆರೋಗ್ಯ ಮತ್ತು ಕುಟುಂಬದ ಕ್ಷೇಮವನ್ನು ನೀಡುವ ದೇವಿಯಾಗಿ ಆರಾಧಿಸುತ್ತೇವೆ. ಈ ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ ಅಂದರೆ ಲಕ್ಷ್ಮೀದೇವಿಯ ಆರಾಧನೆಯ ಮೂಲಕ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಆದಿಲಕ್ಷ್ಮಿ ಮತ್ತು ಗಜಲಕ್ಷ್ಮಿ ಸೇರಿದಂತೆ ಅಷ್ಟಲಕ್ಷ್ಮಿಯ ಅನುಗ್ರಹವನ್ನು ಪಡೆಯುತ್ತೇವೆ ಎಂಬ ನಂಬಿಕೆ.
2: ಹರೇ ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರಗಳು. ಶ್ರೀ ರಂಗವಿಠಲ ಭಜನಾ ಮಂಡಳಿ, ದೇಶ್ಮುಖ್ ವಾಡ, ಬ್ರಹ್ಮಪುರ್, ಕಲಬುರಗಿ. ನಾವು ಇಂದು ಶ್ರಾವಣ ಮಾಸದಲ್ಲಿ ಬರುವ ಅಷ್ಟೈಶ್ವರ್ಯ ದಯಪಾಲಿಸುವ, ಬೇಡಿದ ವರಗಳನ್ನು ಕೊಡುವ, ಇಷ್ಟಾರ್ಥಗಳನ್ನು ಈಡೇರಿಸುವ ಶ್ರೀ ವರಮಹಾಲಕ್ಷ್ಮಿಯ ಹಾಡುಗಳನ್ನು ಪ್ರಸ್ತುತಪಡಿಸಲಿದ್ದೇವೆ. ಮೊದಲಿಗೆ ಗಣಪತಿ ಹಾಡು, ಕೃತಿ ಮಧ್ವೇಶ ವಿಠಲದಾಸರದು.

0: ವರಮಹಾಲಕ್ಷ್ಮಿ ಹಬ್ಬ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗಿ ಸೇರಿ ಭಕ್ತಿ ಮತ್ತು ಸಂತೋಷದಿಂದ ಆಚರಿಸುವ ಸುಂದರ ಸಂಪ್ರದಾಯ. ಶ್ರಾವಣದ ಹಸಿರು ವಾತಾವರಣ, ದೇವರ ಪೂಜೆ, ಹೂವಿನ ಅಲಂಕಾರ ಮತ್ತು ಭಕ್ತಿ ಗೀತೆಗಳು ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಕೇಳುಗರೆ, ನಿಮ್ಮೆಲ್ಲರ ಮನೆಗಳಲ್ಲಿ ಸಂಪತ್ತು ಮಾತ್ರವಲ್ಲ, ಪ್ರೀತಿ, ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ಸದಾ ನೆಲೆಸಿರಲಿ ಅನ್ನೋದು ನಮ್ಮೆಲ್ಲರ ಆಶಯ.
1: ಶ್ರೀ ರಂಗವಿಠಲ ಭಜನಾ ಮಂಡಳಿಯ ಸದಸ್ಯರಿಂದ ವರಮಹಾಲಕ್ಷ್ಮಿಯ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ರೇಖಾ ಜೋಶಿ ನಾಗಣಸೂರ್, ಶ್ರೀಮತಿ ಕರುಣಾ ಜೋಶಿ ಬೆಡಜೆಯವರಿಗೆ, ಶ್ರೀಮತಿ ಅರುಂಧತಿ ಕುಲಕರ್ಣಿ ಜೇವರ್ಗಿ, ಶ್ರೀಮತಿ ಪಂಕಜ ಜೋಶಿ ನಾಗಣಸೂರ್, ಶ್ರೀಮತಿ ಲಕ್ಷ್ಮೀ ಟೇಂಗ್ಳಿ, ಶ್ರೀಮತಿ ಸವಿತಾ ಟೇಂಗ್ಳಿ.
0: ರಾಜ್ಯವ್ಯಾಪಿ ಪ್ರಸಾರವಾದ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 12:30.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
7: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
8: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
7: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
1: ಕಟ್ಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೋರೆಯು ನಾನು.
2: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು

0: ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃ ಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
1: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
2: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
3: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
2: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ. ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
3: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
4: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಹುಣ್ಣು ಅಥವಾ ವಿಟಿಲಿಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೇಯಾ ಆರ್. ಮೇಡಮ್ ನಮಸ್ಕಾರ.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಮೇಲೆ ಬಿಳಿ ಮಚ್ಚೆಗಳಾಗುತ್ತಲ್ಲ, ಸಾಮಾನ್ಯವಾಗಿ ಅದನ್ನ ನಿಮ್ಮ ಮೆಡಿಕಲ್ ಟರ್ಮಿನಾಲಜಿನಲ್ಲಿ ವಿಟಿಲುಗು ಅಂತ ಹೇಳ್ತಾ, ತೊನ್ನು ಅಂತ ಆಡು ಭಾಷೆನಲ್ಲಿ ಹೇಳ್ತೀವಿ, ಅದ್ರ ಕುರಿತಂಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ ಇವತ್ತು.
1: ಓಕೆ.
0: ತೊನ್ನು ಅಂದ್ರೆ ಏನು?
1: ತೊನ್ನು ಅಂದ್ರೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಅದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ನೋಡಕ್ಕೆ ಏನಿರುತ್ತೆ, ಬಿಳಿ ಮಚ್ಚೆಗಳು, ಆಲ್ಮೋಸ್ಟ್ ಹಾಲಿನ ಬಣ್ಣ ತರ ಇರೋ ಬಿಳಿ ಮಚ್ಚೆಗಳು ಕಾಣಿಸುತ್ತೆ. ಅದು ಒಂದೇ ಇರ್ಬೋದು, ಎರಡೇ ಇರ್ಬೋದು, ಹಾಗೆ ಇರ್ಬೋದು, ಇಲ್ಲ ತುಂಬಾ ಬೆಳ್ದಿ ಮೈಯೆಲ್ಲ ತಗೊಳ್ಳೋ ತರನು ಆಗ್ಬೋದು. ಹೆಂಗಾಗುತ್ತೆ, ಏನಕ್ಕಾಗುತ್ತೆ ಅಂದ್ರೆ, ಈಗ ನಮ್ಮ ಚರ್ಮದಲ್ಲಿ ಮೆಲನೋಸೈಟ್ಸ್ ಅಂತ ಕೋಶಗಳು ಇರುತ್ತೆ. ಅದು ಮೆಲನಿನ್ ಅಂತ ಒಂದು ಕೆಮಿಕಲ್ ಅಥವಾ ದ್ರವನ ಉತ್ಪಾದನೆ ಮಾಡುತ್ತೆ. ಈ ಮೆಲನಿನ್ನಿಂದ ನಮ್ಮ ಚರ್ಮಕ್ಕೆ ಬಣ್ಣ ಬರುತ್ತೆ. ಒಬ್ಬೊಬ್ಬರು ಬಣ್ಣ ಒಂದೊಂದು
0: ಕಲರ್ ಇರುತ್ತೆ. ಕೆಲವ್ರಿಗೆ ಕಪ್ಪು, ಕೆಲವ್ರಿಗೆ ಗೋಧಿ ಬಣ್ಣ, ಕೆಲವ್ರಿಗೆ ಕೆಂಪು. ಹಾಗೆ
1: ಸೊ ಈ ಮೆಲನಿನ್ ದ್ರವ್ಯದಲ್ಲೂ ಸುಮಾರು ರೀತಿ ಇರುತ್ತೆ. ಏನ್ ಇಂಪಾರ್ಟೆಂಟ್ ನಮ್ಗೆ ಈ ಕಾಯಿಲೆಯಲ್ಲಿ ಅಂದ್ರೆ, ಈ ಮೆಲನೋಸೈಟ್ಸ್ ಅನ್ನೋ ಕೋಶಗಳು ಈ ಮೆಲನಿನ್ ದ್ರವ್ಯನ ಉತ್ಪಾದನೆ ಮಾಡುತ್ತೆ. ಟಿಲಿಗೋ ಅಲ್ಲಿ ಏನಾಗುತ್ತೆ, ನಾನಾ ಕಾರಣದಿಂದಾಗಿ ಈ ಮೆಲನೋಸೈಟ್ಸ್ ಕೆಲಸ ಕಮ್ಮಿ ಆಗುತ್ತೆ. ಇಲ್ಲ ಮೆಲನೋಸೈಟ್ಸ್ ನಾಶ ಆಗ್ಬೋದು, ಇಲ್ಲ ಮೆಲನಿನ್ ಉತ್ಪನ್ನ ಮಾಡೋ ಶಕ್ತಿ ಅತ್ಕೊಳ್ಬಹುದು. ಅದರಿಂದಾಗಿ ಬಿಳಿ ಮಚ್ಚೆಗಳು ಕಾಣಕ್ಕೆ ಶುರು ಆಗುತ್ತೆ. ಸೊ ಇದಕ್ಕೆ ನಾನಾ ಕಾರಣಗಳು ಇರ್ಬೋದು, ಮನಸ್ಸಿನ ಒತ್ತಡ, ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ಅಂದ್ರೆ ಕೌಟುಂಬಿಕ ಇತಿಹಾಸ ಇರುತ್ತೆ ಕೆಲವು ಪೇಷಂಟ್ಸ್ ಅಲ್ಲಿ, ಇಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕೆಲವು ಸತಿ, ಇಲ್ಲ ಕೆಲವು ಬೇರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದ್ರೆ ಥೈರಾಯ್ಡ್ ಇಂದಾಗಿರ್ಬೋದು, ಇಲ್ಲ ಟೈಪ್ 1 ಡಯಾಬಿಟೀಸ್ ಅಂತೀವಿ, ಟೈಪ್ 2 ಅಲ್ಲ ಟೈಪ್ 1 ಡಯಾಬಿಟೀಸ್ ಅಂತ ಆಟೋ ಇಮ್ಯೂನ್ ಡಿಸೀಸ್. ಅಂತವ್ರಿಗೆಲ್ಲ ಇದಿರ್ಬೇಕು ಅಂತಿಲ್ಲ,
0: ಇಲ್ಲ
1: ಅಥವಾ ಇದ್ದವ್ರಿಗೆಲ್ಲ ಅದು ಡಿಸೀಸ್ ಇಲ್ಲ, ಬಟ್ ಇದನ್ನು ಒಂದು ಕಾರಣ ಇರುತ್ತೆ.
0: ಬೇರೆ ಕಾರಣಗಳು,
1: ಬೇರೆ ಕಾರಣ
0: ಅಲ್ಲ, ಕೆಲವರು ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ಏನೋ ಒಂದು ವಿರುದ್ಧ ಆಹಾರಗಳನ್ನು ಸೇವಿಸಿರ್ತಾರೆ ಅದಕ್ಕಾಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ನಿಜನಾ?
1: ಕಾಮನ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಹಾಲು ಮತ್ತೆ ಮೀನು ಒಟ್ಟಿಗೆ ಸೇವಿಸಿದ್ರೆ ಈ ತರ ಆಗುತ್ತೆ ಅಂತ ಅಂತಾರೆ. ಬಟ್ ನಮ್ಮ ಮೆಡಿಕಲ್ ಇದ್ರಲ್ಲಿ ಅದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಈಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಕರೆಕ್ಟ್ ಮಾಡ್ತೀವಿ ನಾವು, ಈಗ ಏನು ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ

0: ಅಂತೀವಿ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದ್ರೆ ಈಗ ನಮ್ಮ ಬಾಡಿಲಿ ಯಾವುದೋ ಒಂದು ಇದರಿಂದ ನಮ್ಮ ಅಂಶಗಳಿಗೆ ಡ್ಯಾಮೇಜ್ ಆಗೋದು ಆಗುತ್ತೆ, ಅದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಅಂತೀವಿ. ಸೊ ಅದು ಕಮ್ಮಿ ಮಾಡೋಕ್ಕೆ ಒಳ್ಳೆ ಆಹಾರ ತಗೋಬೇಕು ಅನ್ನೋದು ನಮ್ಗಿದ್ದೇ ಇರುತ್ತೆ ಟ್ರೀಟ್ಮೆಂಟ್ ಪ್ಲಾನ್ ಅಲ್ಲಿ. ಫ್ರೆಶ್ ಫ್ರೂಟ್ಸ್, ತರಕಾರಿ, ಹಣ್ಣುಗಳು ತಗೋಬೇಕು ಅಂತ ಅಡ್ವೈಸ್ ಅಲ್ಲಿ ಇರುತ್ತೆ. ಬಟ್ ಬೇರೆ ಒಂದು ತಗೊಂಡು ಇದರಿಂದನೇ ತನ್ನು ಶುರು ಆಗುತ್ತೆ, ವಿಟಿಲಿಗೋ ಶುರು ಆಗುತ್ತೆ ಅನ್ನೋದು ನಮ್ದು ಯಾವುದೇ ಎವಿಡೆನ್ಸ್ ಇಲ್ಲ. ಸೊ ಅದು ಮೂಢನಂಬಿಕೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್.
1: ಈಗ ಇದೇನು ಬಹಳ ಸಹಜವಾಗಿ ಕಾಣಿಸ್ಕೊಳ್ಳುವಂಥದ್ದಲ್ಲ, ಎಲ್ಲೋ ಒಂದು ಅಪರೂಪಕ್ಕೆ ನೋಡ್ತೀವಿ ಅಲ್ವಾ.
0: ಎಷ್ಟು ವಿಶ್ವದಲ್ಲಿ ಆಲ್ಮೋಸ್ಟ್ 2% ಇದೆ ಅಂತ ಸ್ಟಡೀಸ್ ಇದೆ, 1-2%. ನಮ್ಮ ಇಂಡಿಯಾದಲ್ಲೂ ಆಲ್ಮೋಸ್ಟ್ ಸೇಮ್ ಸ್ಟಾಟಿಸ್ಟಿಕ್ ಬರುತ್ತೆ. ಅಂದ್ರೆ ಟೋಟಲ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 1.5-2% ಜನಕ್ಕೆ ಇದಿರುತ್ತೆ ಅಂತ.
1: ಯಾವ ಭಾಗದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ?
0: ಆತರ
1: ಅಂದ್ರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದ್ರೆ, ಏನಾದರೂ ನಮ್ಮ ಅಂದ್ರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಅದಕ್ಕೆ ಕಾರಣ ಆಗುತ್ತಾ? ಪ್ರದೂಷಣೆ ಇರಬಹುದು ಅಥವಾ ಈ ವೆದರ್ ಅಂತ ಏನು ಹೇಳ್ತೀವಿ ಅದಿರಬಹುದಾ?
0: ಆತರ ಯಾವ ಭಾಗದಲ್ಲಿ ಜಾಸ್ತಿ ಅಂತ ಇಲ್ಲ,
1: ವಾತಾವರಣದಿಂದ ಇದಕ್ಕೆಲ್ಲ ಏನು ತೊಂದರೆ ಇಲ್ಲ.
0: ಅದನ್ನೇ ಈಗ ನಾನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಹೇಳಿದೆ, ಅದಕ್ಕೆ ಈಗ ಪೊಲ್ಯೂಷನ್, ನಾವು ನಮ್ಮ ಲೈಫ್ ಸ್ಟೈಲ್, ಮನಸ್ಸಿನ ಒತ್ತಡ ಇರ್ಬೋದು, ಅದೆಲ್ಲ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಮಾಡ್ಬೋದು. ಅಂದ್ರೆ ನಮ್ಮ ಬಾಡಿಲೇ ಇನ್ಫ್ಲಮೇಷನ್ ಜಾಸ್ತಿ ಮಾಡ್ಬೋದು, ಅದರಿಂದಾಗಿ ಈ ವಿಟಿಲಿಗೋ ಅನ್ನೋ ಕಾಯಿಲೆ ಸ್ಟಾರ್ಟ್ ಆಗ್ಬೋದು. ಬಟ್ ಖಂಡಿತವಾಗಿ ಇದೇ ರೀಜನ್ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ ಅಥವಾ ಹೆಣ್ಮಕ್ಳಲ್ಲಿ ಗಂಡ್ಮಕ್ಳಿಗಿಂತ ಜಾಸ್ತಿ ಇದೆ ಆ ತರ ಯಾವುದೂ ಇಲ್ಲ. ಮತ್ತೆ ಯಾವುದೇ ಏಜ್ ಅಲ್ಲೂ ಆಗ್ಬೋದು ಇದು. 50% ಜನದಲ್ಲಿ ಲೆಸ್ ದನ್ 20 ಇಯರ್ಸ್, 20 ವರ್ಷದಿಂದ ಕಮ್ಮಿ ವಯಸ್ಸಿನಲ್ಲೇ ನೋಡ್ಬೋದು ನಾವು. ಸೊ ಇದು ಬರೀ ದೊಡ್ಡವ್ರದಗೆ ಆಗೋದು ಅಥವಾ ಈ ಜಾಗದಲ್ಲೇ ಆಗೋದು, ಇದೇ ಹೆಣ್ಮಕ್ಳಿಗೆ ಜಾಸ್ತಿ ಆಗೋದು ಆ ತರ ಎಂತ ಇಲ್ಲ ಇದು.
1: ಈಗ ಚರ್ಮ ಬಿಳಿ ಆದಾಗ ಮಾತ್ರ ಗೊತ್ತಾಗುತ್ತೆ ಏನೋ ವ್ಯತ್ಯಾಸ ಆಗಿದೆ ಅಂತ. ಅದನ್ನ ಬಿಟ್ಟರೆ ಬೇರೆ ಏನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂದ್ರೆ ಸಿಂಪ್ಟಮ್ಸ್ ಬೇರೆ ಬೇರೆ ಏನಿರುತ್ತೆ ಇದಕ್ಕೆ? ಅದಾಗುವಾಗ ಚರ್ಮಕ್ಕೆ ಏನಾದ್ರು ವ್ಯತ್ಯಾಸ ಆಗುವಾಗ ಮಾನಸಿಕವಾಗಿ ದೈಹಿಕವಾಗಿ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳು ಕಾಣಿಸ್ಕೊಳುತ್ತಾ ಹೇಗೆ?
0: ಇದು ಮುಖ್ಯವಾಗಿ ಚರ್ಮದ ಕಾಯಿಲೆ ಅಷ್ಟೇ. ಇದರಿಂದ ಬೇರೆ ಯಾವುದೇ ಬಾಡಿ ಸಿಸ್ಟಮ್ಸ್ ಏನಂತೀವಿ ಬೇರೆ ಯಾವ ಆರ್ಗನ್ಸ್ಗೂ ಎಫೆಕ್ಟ್ ಆಗಲ್ಲ ಇದು. ಈಗ ಆಟೋಇಮ್ಯೂನ್ ಡಿಸೀಸ್ ಇದ್ರೆ ಮುಂಚೆನೆ, ಈಗ ಥೈರಾಯ್ಡ್ ಇತ್ತು ಅದು ಆಟೋಇಮ್ಯೂನ್ ಥೈರಾಯ್ಡ್ ಡಿಸೀಸ್, ಥೈರಾಯ್ಡ್ ಟೈಪ್ 1 ಡಯಾಬಿಟೀಸ್ ಅಥವಾ ಇನ್ನೊಂದು ಹಾರ್ಮೋನ್ ಆಡಿಸಿನ್ಸ್ ಡಿಸೀಸ್ ಅಂತವೆಲ್ಲ ಇತ್ತು ಅಂದ್ರೆ ಅವರು ಬಿಳಿ ಮಚ್ಚೆ ನೋಡ್ಕೊಂಡ ತಕ್ಷಣ ಡಾಕ್ಟರಿಗೆ ಬಂದು ತೋರಿಸಿ ಅಂತ ಅವ್ರಿಗೆ ಅವೇರ್ನೆಸ್ ಇರಬೇಕು. ಇಲ್ಲ ಯಾರಿಗಾದ್ರೂ ಅದು ಅವೇರ್ನೆಸ್ ಇರಬೇಕು ಬಿಳಿ ಮಚ್ಚೆ ಈ ಥರ ಬಂತು ಅಂದರೆ ಒಂದ್ಸತಿ ಡಾಕ್ಟರ್ಗೆ ಹೋಗಿ ತೋರಿಸಿ. ಬಟ್ ಅದಲ್ಲೇ ಈಗ ಬೇರೆ ಸಿಂಪ್ಟಮ್ಸ್ ಅಂತ ಬರುತ್ತೆ, ಬೇರೆ ಲಕ್ಷಣಗಳು ಕಾಣುತ್ತೆ ಆ ಥರದ್ದು ಏನೂ ಇರಲ್ಲ.
1: ಏನೂ ಇರಲ್ಲ
0: ಬಿಳಿ ಮಚ್ಚೆ ನೋಡ್ಕೊಂಡಾಗ್ಲೇ ಪೇಷಂಟ್ಗೂ ಗೊತ್ತಾಗೋದು ಡಾಕ್ಟರ್ಗೂ ಗೊತ್ತಾಗೋದು. ಅದಕ್ಕೆ
1: ಈಗ ಆರಂಭಿಕ ಹಂತದಲ್ಲಿ ದೇಹದ ಯಾವುದೋ ಒಂದು ಭಾಗದಲ್ಲಿ ಬಿಳಿ ಮಚ್ಚೆ ಕಾಣಿಸ್ಕೊಳ್ಬಹುದು ಅಥವಾ ಇದಕ್ಕಿದ್ದಂಗೆ ಅಂದ್ರೆ ರಾತ್ರಿಯಾಗಿ ಬೆಳಗಾಗೋ ಹೊತ್ತಿಗೆ ಇಡೀ ಚರ್ಮ ಏನು ಬದಲಾವಣೆ ಆಗಿರಲ್ಲ, ಇದು ತುಂಬಾ ನಿಧಾನವಾಗಿ ಆಗುವಂತ ಬದಲಾವಣೆ. ಒಂದು ಕಡೆಗೆ ಅವ್ರಿಗೆಲ್ಲಾರು ಮಚ್ಚೆ ಕಾಣಿಸ್ಕೊಳ್ತು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು ಅವರು?
0: ಈಗ ನೀವ್ ಹೇಳ್ದಂಗೆ ಒಂದ್ಸತಿಗೆ ಓವರ್ ನೈಟ್ ಏನು ಒಂದು ದೊಡ್ಡ ಮಚ್ಚೆ ಕಾಣಲ್ಲ, ಸಣ್ಣದಾಗಿ ಒಂದು ಸ್ಮಾಲ್ ಸ್ಪಾಟ್ ಇರ್ಬೋದು, ಒಂದ್ ರಾಗಿ ಕಾಳಷ್ಟು ಇರ್ಬೋದು ಅಥವಾ ಲೈಟ್ ಆಗಿರೋದು, ಆಮೇಲೆ ಸ್ವಲ್ಪ ಲೈಟ್ ಸ್ಕಿನ್ ತರ ಇರೋದು, ಬರ್ತಾ ಬರ್ತಾ ಪೂರ್ತಿ ಹಾಲಿನ ಬಣ್ಣದ ಬಿಳಿ ಆಗ್ಬೋದು. ಆ ತರ ಪೇಷಂಟ್ ನೋಡ್ಕೋಬೇಕು, ತಾವೇ ಹೆಂಗ್ ಆಗ್ತಾ ಇದೆ ಅಂತ ನೋಡ್ಕೋಬೇಕು. ಕೆಲವ್ರಿಗೆ ಕೆಲವು ಸಲ ಏನಾಗುತ್ತೆ, ಅದೊಂದು ಸಣ್ಣ ಮಚ್ಚೆ ಇರೋದು ಬೇಗ ಅಂದ್ರೆ ಒಂದ್ ವಾರದ ಸಮಯದಲ್ಲೇನೆ ಅದು ತುಂಬಾ ದೊಡ್ಡದಾಗ ಪೇಷಂಟ್ಸ್ ನಾವು ನೋಡಿದೀವಿ, ಅಥವಾ ಒಂದ್ ವಾರದ ಸಮಯದಲ್ಲೇ ಇನ್ನ ಜಾಸ್ತಿ ಭಾಗ ಕರಡೋ ಪೇಷಂಟ್ ನೋಡಿದೀವಿ. ಸೊ ಆ ತರ ಇದ್ದಾಗ ಇಮಿಡಿಯೇಟ್ ಬಂದು ತೋರಿಸ್ಕೋಬೇಕು. ಅಥವಾ ಕೀಬ್ನರ್ಸ್ ಫಿನಾಮಿನಾ ಅಂತ ಅಂತೀವಿ, ಅಂದ್ರೆ ಎಲ್ಲಾದ್ರೂ ನಾವು ಗಾಯ ಆದ್ರೆ ವಾಸಿ ಆಗ್ಬೇಕಾದ್ರೆ ನಮ್ಗೆ ಸ್ವಲ್ಪ ಕಪ್ಪಾಗಿ ವಾಸಿ ಆಗುತ್ತೆ, ಆಮೇಲೆ ನಾರ್ಮಲ್ಸ್ ಬಣ್ಣಕ್ಕೆ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಅದು ಬಿಳಿಯಾಗಿ ವಾಸಿ ಆಗುತ್ತೆ, ಅಂಥವ್ರು ಬಂದು ಒಂದ್ಸತಿ ತೋರಿಸ್ಕೊಳ್ಳೋದು ಒಳ್ಳೇದು. ಅಥವಾ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು ಮೈ ಮೇಲೆ, ಈ ತರ ಸಣ್ಣ ಬಿಳಿ ಮಚ್ಚೆ ಇದ್ದಾಗ ಅದ್ರ ಜೊತೆ ಬಿಳಿ ಕೂದಲು ಕಾಣಿಸ್ಕೊಳ್ಳೋದು ಆ ತರ ಇದ್ರು ಒಂದ್ಸತಿ ಬಂದು ಡರ್ಮಟಾಲಜಿಸ್ಟ್ ನ ಭೇಟಿ ಮಾಡೋದು ಒಳ್ಳೇದು.
1: ಒಂದ್ಸರ್ತಿ ಹಾಗಾಯ್ತು ಅಂದ್ರೆ ನೀವು ಅದಕ್ಕೆ ಏನ್ ಕಾರಣಗಳು ಅಂತ ಪತ್ತೆ ಮಾಡಿಬಿಟ್ಟು ಔಷಧಿಗಳನ್ನ ಕೊಡ್ತೀರಾ ಅಲ್ವಾ? ಹೇಗೆ ಅದು ಅಂದ್ರೆ ಜೀವನ ಪೂರ್ತಿ ತಗೋಬೇಕಾ ಅಥವಾ ಅದಕ್ಕೇನಾದ್ರೂ ಕ್ಯೂರ್ ಇದೆಯಾ, ಮತ್ತೆ ಚರ್ಮದ ಬಣ್ಣನ ಸಹಜ ಸ್ಥಿತಿಗೆ ತರಬಹುದಾ, ಹೀಗೆ
0: ಬಹಳ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಈಗ ಡರ್ಮಟಾಲಜಿಲಿ. ಮತ್ತೆ ಡರ್ಮಟೋ ಸರ್ಜರಿನೂ ಬಂದಿದೆ, ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಬಟ್ ಏನೇ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ರೂ ತಾಳ್ಮೆ ಇರಬೇಕು ಇದಕ್ಕೆ, ಯಾಕೆಂದ್ರೆ ಬಣ್ಣ ಇಮಿಡಿಯೇಟ್ ಬರ್ಸಕ್ಕಾಗಲ್ಲ. ಯಾವುದೇ ಈಗ ಬಂಗು ಅಂತಾನು ಬರ್ತಾರೆ, ಅದಕ್ಕೂ ತುಂಬಾ ಪೇಷಂಟ್ಸ್ ಅದನ್ನ ಕಮ್ಮಿ ಮಾಡಕ್ಕೂ ತುಂಬಾ. ಸೊ ಇದು ಬಣ್ಣದ್ದು ಚರ್ಮದ ಬಂದಾಗ

0: ತುಂಬ ಪೇಷಂಟ್ಸ್ ಬೇಕೇ ಬೇಕು ಯಾವುದೇ ಇದ್ರೂ. ವಿಟಿಲಿಗೋ ಅಲ್ಲಿ ಈಗ ನೀವು ಟ್ರೀಟ್ಮೆಂಟ್ ಆಪ್ಷನ್ಸ್ ಕೇಳಿದ್ರಿ, ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಈಗ ಬರೀ ಕೆಲವರಿಗೆ ಒಂದೇ ಎರಡೇ ಮಚ್ಚೆ ಇರುತ್ತೆ, ಅದು ಆಲ್ಮೋಸ್ಟ್ ತಾನಾಗೆ ಬಣ್ಣ ಬರೋದು, ತಾನಾಗೆ ಬಣ್ಣ ಹೋಗೋದು, ಅವ್ರಿಗೇನೆ ಅವ್ರು ನೋಡ್ಕೊಂಡಿರ್ತಾರೆ ಪೇಷಂಟ್ಸ್ ಕೆಲವರು. ಕೆಲವು ಸತಿ ಇಲ್ಲ ಹೋಗಿತ್ತು ಮತ್ತೆ ಬಂತು, ಅದೇ ಹೋಗಿತ್ತು ಅಂತಲೂ ಅಂತಾರೆ. ಕೆಲವು ಸತಿ ಅದೇ ತಾನಾಗೆ ಬಣ್ಣ ಬರೋ ಚಾನ್ಸಸ್ಸು ಇದ್ದೇ ಇರುತ್ತೆ. ಈ ಥರ ಆದಾಗ ಏನು ಮಾಡ್ತೀವಿ ನಾವು, ಈ ಥರ ಪೇಷಂಟ್ಸ್ ಇದ್ದರೆ ಬರೀ ಹಚ್ಚ ಕ್ರೀಮ್ಗಳು ಕೊಡ್ತೀವಿ, ಟ್ರೋಲಿಮಿಸ್ ಅಂತ ಇರುತ್ತೆ ಅಥವಾ ಮಾಡ್ರೇಟ್ ಸ್ಟೀರಾಯ್ಡ್ಸ್ ಅಂತ ಬರುತ್ತೆ, ಆ ಥರ ಬರೀ ಹಚ್ಚ ಕ್ರೀಮ್ಗಳಲ್ಲೇ ಸುಮಾರು ಜನಕ್ಕೆ ವಾಸಿ ಆಗುತ್ತೆ. ಇಲ್ಲ ತುಂಬ ಬೇಗ ಹರಡ್ತಾ ಇದೆ, ಪೇಷಂಟ್ ನೋಟಿಸ್ ಮಾಡಿದ್ರೆ ಒಂದು ಎರಡು ಮೂರು ತಿಂಗಳಲ್ಲಿ ಸುಮಾರು ಮಚ್ಚೆಗಳಾಗಿದ್ದಾವೆ, ಆ ಥರ ಇದ್ದಾಗ ಮಾತ್ರೆಗಳು ಕೊಡ್ತೀವಿ. ಪಲ್ಸ್ ಥೆರಪಿ ಇರುತ್ತೆ, ಹೊಸದು ಜಾಕ್ ಇನ್ಹಿಬಿಟರ್ಸ್ ಅಂತ ಬಂದಿದೆ ಈಗ, ಅದ್ರದ್ದು ಎವಿಡೆನ್ಸ್ ಇದೆ. ಆ ಥರ ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬ ಇದೆ. ಇನ್ನೊಂದೇನು, ಈಗ ಸ್ಟೇಬಲ್ ವಿಟಿಲಿಗೋ ಅಂತೀವಿ, ಅಂದ್ರೆ ಸ್ಥಿರವಾಗಿರೋ ವಿಟಿಲಿಗೋ, ಅಂದ್ರೆ ಈಗ ಲಾಸ್ಟ್ ಒನ್ ಇಯರ್ ಅಲ್ಲಿ ಏನ್ ಮಚ್ಚೆ ಇತ್ತು ಅಷ್ಟೇ ಇದೆ, ಪೂರ್ತಿ ಹೋಗಿಲ್ದೆ ಹೋದ್ರು ಸುಮಾರು ವಾಸಿ ಆಗಿದ್ರು ಜಾಸ್ತಿ ಆಗಿಲ್ಲ, ಹೊಸ ಮಚ್ಚೆ ಯಾವುದು ಬಂದಿಲ್ಲ, ಹಳೆ ಮಚ್ಚೆನ ದೊಡ್ಡದಾಗಿಲ್ಲ, ಗಾಯ ಆಗಿದ ಕಡೆ ಬಿಳಿ ಆಗಲ್ಲ, ಆ ತರ ಎಲ್ಲ ಇದ್ದಾಗ ಅದು ಒಂದು ವರ್ಷ ಡ್ಯೂರೇಷನ್ ಅದೇ ತರ ಇತ್ತು ಅಂದ್ರೆ ಅದನ್ನ ಸ್ಟೇಬಲ್ ವಿಟಿಲಿಗೋ ಅಂತ. ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇನ್ನ ಜಾಸ್ತಿ ಇರುತ್ತೆ. ಈಗ ಬೇರೆದೆಲ್ಲ ರೆಸ್ಪಾಂಡ್ ಆಗಿದೆ, ಯಾವುದೋ ಒಂದ್ ಮಳೆ ಹೋಗ್ತಾ ಇಲ್ಲ, ಈಗ ಯೂಶ್ವಲಿ ಮೊಣಕೈ ಮೊಣಕಾಲಲ್ಲಿರೋದು ಬೇಗ ಹೋಗಲ್ಲ, ಕೈಯಲ್ಲಿರೋದೆಲ್ಲ ಬೇಗ ಹೋಗಲ್ಲ, ಯಾಕೆಂದ್ರೆ ಅದು ಯಾವಾಗ್ಲೂ ಫ್ರಿಕ್ಷನ್ ಇದ್ದೇ ಇರುತ್ತೆ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತೀವಿ, ಏನಾದ್ರೂ ಊರ್ತಾ ಇರ್ತೀವಿ, ಆ ಜಾಗದಲ್ಲೆಲ್ಲ ಸ್ವಲ್ಪ ಕಲರ್ ಬರೋದು ಲೇಟು. ಅಲ್ಲಿಗೆಲ್ಲ ಸ್ಟೇಬಲ್ ವಿಟಿಲಿಗೋ ಇದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂದ್ರೆ ಸರ್ಜಿಕಲ್ ಆಪ್ಷನ್ಸ್ ಇರುತ್ತೆ, ಗ್ರಾಫ್ಟಿಂಗ್ ಮಾಡ್ಬೋದು, ಸ್ಕಿನ್ ಗ್ರಾಫ್ಟಿಂಗ್, ಸ್ಕಿನ್ ಗ್ರಾಫ್ಟಿಂಗ್ ಅಲ್ಲೇ ನಾನಾ ತರ ಆಪ್ಷನ್ಸ್ ಇದೆ, ಡರ್ಮಬ್ರೇಷನ್ ಅಂತ ಇದೆ, ಅದಲ್ದಲೆ ಮೆಲನೋಸೈಟ್ ಟ್ರಾನ್ಸ್ಫರ್ ಅಂತ ಇದೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಹಳ ಇದೆ, ಬಟ್ ಪೇಷಂಟ್ಗೆ ಮತ್ತೆ ಡಾಕ್ಟರ್ಗೆ ಏನ್ ಬೇಕು ಇಬ್ರಿಗೂ ಸ್ವಲ್ಪ
1: ತಾಳ್ಮೆ ಇರಬೇಕು. ಈಗ ಮಾತ್ರೆ ಮತ್ತೆ ಔಷಧಿ ಎಲ್ಲ ತಗೊಂಡಾಗ ಕಡಿಮೆ ಆಗಿ ಮತ್ತೆ ಬರೋ ಸಂದರ್ಭಗಳು ಇರುತ್ತೆ.
0: ಇದು ಒಂದ್ಸತಿ ಹೋಗಿ ಮತ್ತೆ ಬರಕಾಗರೇ ಇಲ್ಲ ಅಂತ ಹೇಳಕ್ ಬರಲ್ಲ. ಈಗ ನಾವು ಅದೇನ್ ನಾನಾ ಕಾರಣಗಳು ಅಂತ ಅಂದ್ವಿ, ಆ ನಾನಾ ಕಾರಣಗಳನ್ನ ಎಲ್ಲವನ್ನು ಕಂಡಿಡಿಯಕ್ಕೂ ನಮಗ್ ಕಷ್ಟ,
1: ಆಮೇಲೆ ಎಲ್ಲದಕ್ಕೂ ಒಂದೇ ಸರ್ತಿನೂ ಚಿಕಿತ್ಸೆ
0: ಕೊಡೋದು ಕಷ್ಟ ಆಗುತ್ತೆ. ಸೊ ಈಗ ಮತ್ತೆ ಅದು ಒಂದು ಮಾನಸಿಕ ಒತ್ತಡ ಪೇಷಂಟ್, ಮತ್ತೆ ಥೈರಾಯ್ಡ್ ವ್ಯತ್ಯಾಸ ಆಯ್ತು, ಅಥವಾ ಆಲ್ಮೋಸ್ಟ್ 50% ಟೈಮ್ ಇಡಿಯೋಪತಿಕ್ ಅಂತೀವಿ, ಅಂದ್ರೆ ಅದ ಕಾರಣ ನಮಗೆ ಕಂಡಿಡಿಯಕ್ ಆಗಲ್ಲ. ಸೊ ಆ ತರ ಇದ್ದಾಗ ನಮ್ಗೆ ಅದು ಮತ್ತೆ ಬರದ್ದೇ ಇಲ್ಲ ಅಂತ ಪೇಷಂಟ್ಗೆ ವಿಶ್ವಾಸ ಕೊಡಕ್ ಆಗಲ್ಲ. ಬಟ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಡಯಟ್, ಓವರ್ ಆಲ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಸುಮಾರು ಪೇಷಂಟ್ಸ್ ನಾವು ನೋಡಿದೀವಿ ಪೂರ್ಣ ವಾಸಿಯಾಗಿ ಮತ್ತೆ ಏನು ಕಂಪ್ಲೇಂಟ್ಸ್ ಇಲ್ದಲೇ ಇದಾರೆ. ಆ ತರನೂ ಇದೆ.
1: ಆದ್ರೆ ವೈದ್ಯರು ಹೇಳಿರೋ ರೀತಿ ನಡ್ಕೊಳ್ಳೋದು ಅಲ್ಲದೆ ಅವರನ್ನ ಮತ್ತೇನಾದ್ರು ವ್ಯತ್ಯಾಸಗಳಾದಾಗ
0: ಇಮಿಡಿಯೇಟ್ ಬಂದು
1: ಕಾಣಬೇಕು. ಈಗ ಚರ್ಮದ ಮೇಲೆ ಮತ್ತೆ ಬದಲಾವಣೆಗಳು ಕಾಣಿಸ್ಕೊಳ್ಳೋದು ಅಂತಂದ್ರೆ, ಒಂದು ಬಿಳಿ ಮಚ್ಚೆಗಳು, ಅದನ್ನ ಬಿಟ್ಟು ಕೆಂಪು ಮಚ್ಚೆಗಳು ಸಹ ಆಗುತ್ತಲ್ಲ, ಅದೇನು ಕೆಂಪು ಮಚ್ಚೆಗಳು ಇರುತ್ತಲ್ಲ, ಸಣ್ಣ ಸಣ್ಣ ಗುಳ್ಳೆಗಳ ತರ ಆಗುತ್ತೆ, ಎಲ್ಲೋ ಇರುತ್ತೆ ಬಟ್ಟೆ ಭಾಗದಲ್ಲೋ ಕೈ ಭಾಗದಲ್ಲೋ ಕಂಕುಳದಲ್ಲೋ.
0: ಅದು ಈಗ ನೀವ್ ಹೇಳ್ತಾ ಇರೋದು ಹೆಮಾಂಜಿಯೋಮಾ ಅಂತ ಅಂತೀವಿ, ಅದು ರಕ್ತನಾಳದ್ದು ಮ್ಯಾಲ್ಫಾರ್ಮೇನ್ ಅಂತ ಅಂತೀವಿ, ಅದರಿಂದ ಆತರ ಗುಳ್ಳೆ ಆಗುತ್ತೆ. ಅದು ಏನು ಸಮಸ್ಯೆ ಇಲ್ಲ, ಬಟ್ ಕಾಸ್ಮೆಟಿಕಲಿ ಅಂದ್ರೆ ನೋಡಕ್ಕೆ ಅದು ಪೇಷಂಟ್ ನೋಡ್ಕೊಳ್ಳಕ್ಕೆ ಅದು ಅವ್ರಿಗೆ ಸಮಸ್ಯೆ ಮಾಡ್ತಾ ಇದೆ ಅಂದ್ರೆ ಅದನ್ನ ತೆಗಿಬಹುದು. ಇಲ್ಲ ನಾವು RF ಅಂತ ಮಾಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ, ಅದರಲ್ಲಿ ತೆಗಿಬಹುದು, ಇಲ್ಲ ಸರ್ಜಿಕಲ್ ಆಗೂ ತೆಗಿಬಹುದು, ಬಟ್ ಅದು ಪೇಷಂಟ್ಗೆ ಯಾವುದೇ ತರ ಸಮಸ್ಯೆ ಮಾಡಲ್ಲ. ಅದು ಇಲ್ಲ ನಾರುಳ್ಳಿ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ಅಂತ ಅಂತೀವಿ, ಸ್ಕಿನ್ ಟ್ಯಾಗ್ಸ್ ತುಂಬಾ ಕಾಮನ್.
1: ಬಟ್ ಬರುತ್ತೆ ಅದು ಚಿಕ್ಕ ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ,
0: ಯೂಶ್ವಲಿ ಮಿಡ್ಲ್ ಏಜ್ ಅಲ್ಲೇ ಜಾಸ್ತಿ ಆಗುತ್ತೆ. ಇದರಲ್ಲೂ ಸಹ ಏನಂತೀವಿ ಕೌಟುಂಬಿಕ ಇತಿಹಾಸ, ಅದು ಈಗ ಅಪ್ಪ ಅಮ್ಮಂದ್ರಲ್ಲಿ
1: ವಂಶವಾಹಿನಲ್ಲಿ
0: ಅದು ಸ್ವಲ್ಪ ಜೆನೆಟಿಕ್ ಕಾಂಪೊನೆಂಟ್ ಇರುತ್ತೆ ಅದಕ್ಕೆ, ಅದಲ್ದಲ್ಲೇ ಸ್ವಲ್ಪ ತೂಕ ಜಾಸ್ತಿ ಆಗಿರೋದು, ಇಲ್ಲ ಬೇರೆ ಅಂಡರ್ಲೈಯಿಂಗ್ ಹಾರ್ಮೋನ್ ಡಿಸೀಸಸ್ ಅಥವಾ ಮೆಟಬಾಲಿಕ್ ಡಿಸೀಸ್. ಮೆಟಬಾಲಿಕ್ ಡಿಸೀಸ್ ಅಂದ್ರೆ ಅದೇ ಮತ್ತೆ ತೂಕ ಜಾಸ್ತಿ ಆಗೋದು, ಇಲ್ಲ ಡಯಾಬಿಟೀಸ್ ಇರೋದು, ಇಲ್ಲ ಬೇರೆ ಥೈರಾಯ್ಡ್ ಡಿಸೀಸ್ ಇರೋದು, ಆ ತರದಿದ್ರೆ ಇದು ಇನ್ನ ಬೇಗ ಕಾಣಿಸ್ಕೊಳ್ಳುತ್ತೆ.
1: ಅದನ್ನ ಹೇಗೆ ತೆಗ್ಸ್ಬೋದಾ ಅಥವಾ ಒಳಗಡೆ ಸಿಸ್ಟಮ್ ಅಂದ್ರೆ ನೀವ್ ಹೇಳಿ ಡಯಾಬಿಟೀಸ್ ಥೈರಾಯ್ಡ್ ಈ ತರದ ಏನಾದ್ರು ಇದ್ದಾಗ ಅದ್ ಸರಿ ಹೋದಾಗ ಅದ್ ಸರಿ ಹೋಗುತ್ತಾ ಹೇಗೆ?
0: ಇಲ್ಲ ಅದು ಒಂದ್ಸತಿ ಬಂದ ಮೇಲೆ ಅದನ್ನ ತೆಗಿಲೇಬೇಕು, ಯಾಕಂದ್ರೆ ಒಳಗಡೆ ಅಂತೂ ಮತ್ತೆ ಅದು ತಾನಾಗೆ ಹೋಗಲ್ಲ. ಬಟ್ ನಾವು ಪೇಷಂಟ್ ಬಂದಾಗ ತೆಕ್ಕೊಡ್ತೀವಿ, ಅವ್ರು ಪೇಷಂಟ್ಗೂ ಅದಿದ್ದೇ ಇರುತ್ತೆ ಮತ್ತೆ ಬರುತ್ತಾ ಅಂತ ಕೇಳ್ತಾರೆ. ಸೊ ಮತ್ತೆ ಬರೋ ಚಾನ್ಸಸ್ ಇದ್ದೇ ಇರುತ್ತೆ, ಅವಾಗ ನಾವು ಹೇಳೋದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಡಯಟ್ ಚೇಂಜ್ ಮಾಡ್ಕೊಳ್ಳಿ.
1: ಡಯಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ?
0: ಡಯಟ್ ಮತ್ತೆ ಲೈಫ್ ಅಂದ್ರೆ ಈಗ
1: ತೂಕ ಕಡಿಮೆ
0: ಇರೋ ಪೇಷಂಟ್ಸ್ ಇದ್ರೆ ತೂಕ ಕಮ್ಮಿ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ಸುಮಾರು ಈಗ ಮತ್ತೆ ರಿಕರೆನ್ಸ್ ಅಂತ

0: ನೆನೆ ಮತ್ತೆ ಪುನಃ ಬರೋದು, ಒಂದೇ ಬರಲ್ಲ ಅಂತ ಹೇಳಕ್ ಬರಲ್ಲ, ಐದಾಗೋದು ಒಂದಾಗ್ಬೋದು, ದಪ್ಪ ದಪ್ಪ ಬೆಳೆಯೋದು, ಸ್ವಲ್ಪ ಚಿಕ್ಕದಾಗಿ ಬೆಳಿಬೋದು ಆ ಥರ. ಈ ಕೊನೆಗೆ ಎಲ್ಲಿ ನೋಡೋದು ನಾವು, ಜಾಸ್ತಿ ಫ್ರಿಕ್ಷನ್ ಎಲ್ಲಿರುತ್ತೆ, ಜಾಸ್ತಿ ಉಜ್ಜಾಡಾಟ ಎಲ್ಲಿರುತ್ತೆ ಅಲ್ಲೇ ನೋಡೋದು ನಾವು. ಈಗ ಕುತ್ತಿಗೆ ನೆಕ್ ಫೋಲ್ಡ್ ಅಂತ, ಕುತ್ತಿಗೆ ಫೋಲ್ಡ್ ಅಲ್ಲಿ ಬಗ್ಲಲ್ಲಿ ಅಂತ ಕಡೆ ಫ್ರಿಕ್ಷನ್ ಎಲ್ಲಿರುತ್ತೆ ಅಲ್ಲೇ ಬರೋದು. ಸೊ ಆ ಜಾಗಕ್ಕೆ ಒತ್ತಡ ಕಮ್ಮಿ ಆಗ್ತಿದ್ದಂಗೆ ಅದು ಸ್ಕಿನ್ ರಿಯಾಕ್ಷನ್ ಅಲ್ಲಿ ಕಮ್ಮಿ ಆಗುತ್ತೆ. ವೇಟ್ ಲಾಸ್ ತುಂಬಾ ಹೆಲ್ಪ್ ಮಾಡುತ್ತೆ, ಶುಗರ್ ಏನಾದ್ರೂ ಇದ್ರೆ ಅದನ್ನ ಕಂಟ್ರೋಲ್ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಒಂದ್ಸತಿ ಬಂದ ಮೇಲೆ ಅದನ್ನ ತೆಗಿಸ್ಲೇಬೇಕು.
1: ತೆಗಿಸ್ಬೇಕು, ತೆಗೆಸಿದ್ಮೇಲೆ ಮತ್ತೆ ಬರಬಹುದು,
0: ಬರೋ ಚಾನ್ಸಸ್ ಇರುತ್ತೆ. ಬಟ್ ತೆಗ್ಸೋದು ತುಂಬಾ ಸಿಂಪಲ್ ಪ್ರೊಸೀಜರ್. ಏನು ನಂಬಿಂಗ್ ಕ್ರೀಮ್ ಅಂತ ಅಂತೀವಿ, ಮರಗಟ್ಟ ಕ್ರೀಮ್ ಹಚ್ಚಿ ಒಂದು ಮುಕ್ಕಾಲು ಗಂಟೆಯಿಂದ ಒಂದ್ ಗಂಟೆ ಕೂರಿಸಿ ಇಮಿಡಿಯೇಟ್ ಕಾಟ್ರಿ ಅಂತ ಮಾಡ್ತೀವಿ. ಏನು ನೋವಾಗ್ದಲೇ ಒಂದ್ ಸಣ್ಣ ಸಣ್ಣ ಕಲ್ಲಿ ಎಲ್ಲಾನು ತೆಗಿಬಹುದು. ಅದು ಪೇಷಂಟ್ ಗೆ ಒಂದು ಒಂದು ಕಾಲು ಗಂಟೆ ಟೈಮ್ ತಗೊಳಲ್ಲ, ಬಟ್ ಅವರಿಗೆ ಡಿಫ್ರೆನ್ಸ್ ಬಹಳ ಅನ್ಸುತ್ತೆ ಪೇಷಂಟ್ಸ್ ಗೆ. ಸ್ಕಿನ್ ಟ್ಯಾಗ್ಸ್ ಮುಖದ ಮೇಲೂ ಆಗುತ್ತೆ, ಕಣ್ ಸುತ್ತ ಕೆನ್ನೆ ಮೇಲೆಲ್ಲ ಸಣ್ಣ ಸಣ್ಣದಾಗುತ್ತೆ. ಸೊ ಅದು ಕಮ್ಮಿ ಇದ್ದವ್ರಿಗೆ ಏನು ಅನ್ಸಲ್ಲ, ಜಾಸ್ತಿ ಇದ್ದವ್ರಿಗೆ ತುಂಬಾ ಮುಖ ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. ಅದು
1: ಅದೊಂದ್ ಸೋಷ ಅಲ್ವಾ, ಕಾನ್ಫಿಡೆನ್ಸ್. ಮುಖ ಯಾರಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಯಾರಿಗೂ ಆಸೆ ಇರಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ಚೆನ್ನಾಗಿ ಕಂಡಾಗ ಸಂತೋಷ ಆಗುತ್ತೆ ಸಹಜವಾಗಿ. ಮತ್ತೆ ಈ ಕಪ್ಪು ಮಚ್ಚೆಗಳು ಬರಲ್ಲ, ಕಪ್ಪು ಕಪ್ಪು ಮಚ್ಚೆಗಳಾಗುತ್ತೆ ಕೆಲವು ಸರ್ತಿ, ಅದು ಫೇಡ್ ಆಗುತ್ತೆ. ಇನ್ ಯಾವ್ದೋ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಮಕ್ಳಿಗೂ ಆಗುತ್ತೆ. ಅದು
0: ಮಚ್ಚೆಗಳನ್ನು ಸುಮಾರು ವಿಧಗಳಿದೆ, ಕೆಲವು ಹುಟ್ಟಿನಿಂದನೇ ಬರುತ್ತೆ, ಕೆಲವು ಬೆಳೀತಾ ಬೆಳೀತಾ ಬರ್ತವೆ, ಕೆಲವು ಫುಲ್ ಫ್ಲಾಟ್ ಇರುತ್ತೆ, ಕೆಲವು ಸ್ವಲ್ಪ ಗುಳ್ಳೆ ತರ ಇರುತ್ತೆ, ಕೆಲವ್ರಲ್ಲಿ ಕೂದಲಿರುತ್ತೆ, ಕೆಲವ್ದು ಬಿಳಿ ಮಚ್ಚೆ ಇರುತ್ತೆ. ಮಚ್ಚೆಗಳಲ್ಲೂ ನಾನಾ ರೀತಿ ಇದೆ. ಬಟ್ ಮಚ್ಚೆಗಳಿಗೆ ಕ್ರೀಮ್ ಅಲ್ಲಿ ಯಾವುದೇ ತರದ ಟ್ರೀಟ್ಮೆಂಟ್ ಇಲ್ಲ ಮಚ್ಚೆಗಳಿಗೆ, ಯಾಕೆಂದ್ರೆ ಅದು ಡೀಪರ್ ಕಾಂಪೆಂಟ್ ಇರುತ್ತೆ, ಅದಕ್ಕೆ ಸ್ವಲ್ಪ ಆಳದಲ್ಲೇನೆ ಅದು ಕಲರ್ ಚೇಂಜಸ್ ಎಲ್ಲ ಇರುತ್ತೆ. ಬರೀ ಮಚ್ಚೆಗಳು, ಕೆಲವುದು ರಕ್ತನಾಳದ ಮಚ್ಚೆಗಳನ್ನು ಇರ್ಬೋದು. ಸೊ ಈ ತರ ಇದ್ದಾಗ ಅದು ಯಾವ ತರ ಮಚ್ಚೆ ಅಂತ ನೋಡಿ ಅದ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಈಗ ನೀವ್ ಹೇಳ್ತಾ ಇರೋದು ನಾರ್ಮಲ್ ಕಪ್ಪು ಮಚ್ಚೆಗಳು ಅಥವಾ ಸ್ವಲ್ಪ ಕೂದ್ಲಿರೋ ಗುಳ್ಳೆ ಮಚ್ಚೆಗಳು ಆ ತರದೆಲ್ಲ ಆದ್ರೆ ಸರ್ಜಿಕಲಿ ರಿಮೂವ್ ಮಾಡ್ಕೊಡ್ದು. ಅದನ್ನು ತುಂಬಾ ಸಿಂಪಲ್ ಪ್ರೊಸೀಜರ್, ಓಪಿಡಿಗ್ ಬಂದು ಹಿಂಗೆ ಒಂದ್ ಗಂಟೆಲಿ ಮಾಡಿಸ್ಕೊಂಡು ಹೋಗ್ಬೋದು ಆ ತರ ಪ್ರೊಸೀಜರ್ಗಳು.
1: ಅಂದ್ರೆ ಇದಕ್ಕೆಲ್ಲ ಬಹಳ ಸಹಜವಾಗಿ ತುಂಬಾ ಸರಳ ಚಿಕಿತ್ಸೆ ಇದೆ.
0: ಹೌದು.
1: ಇನ್ನು ಮನೆ ಮದ್ದುಗಳು ಮಾಡ್ಕೊಂಡಿವೆಲ್ಲ ಕಡಿಮೆ ಮಾಡ್ಕೋಬಹುದಾ ಅಂದ್ರೆ, ವೈದ್ಯರಾಗಿ ಏನ್ ಹೇಳ್ತೀರಾ? ತುಂಬಾ ಜನ ಹೇಳ್ತಾರೆ ಅರಶಿನ ಹಚ್ಕೊಳ್ಳಿ, ಇನ್ನೇನೋ ಬೆಳ್ಳುಳ್ಳಿ ಉಜ್ಜಿ ಅದು ಹೋಗ್ಬಿಡುತ್ತೆ, ಆಮೇಲೆ ಈಗೆಲ್ಲ ಪೇಸ್ಟ್ ಹಾಕಿ ಏನೇನೋ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಆಮೇಲೆ ವಿಳ್ಯದೆಲೆ ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಏನೇನೋ ಇದೆ ಅದೆಲ್ಲ
0: ನೋಡಿದೀವಿ ನಾವು. ನನ್ಗೇನು ಇದು ಆಕ್ಚುಲಿ ಐಡಿಯಾ ಇರ್ಲಿಲ್ಲ ಮುಂಚೆ. ಬಟ್ ಇಲ್ಲಿ ಡರ್ಮಟಾಲಜಿಸ್ಟ್ ಆಗಿ ಕೆಲಸ ಮಾಡಕ್ಕೆ, ನನ್ನ ಪೋಸ್ಟ್ ಗ್ರಾಜುಯೇಷನ್ ಇಲ್ಲಿ ಕೆಲಸ ಮಾಡಿದ್ಮೇಲೆ ನಮ್ಗು ಈ ತರ ಬೇರೆ ಬೇರೆ ಮನೆ ಮದ್ದುಗಳು ಗೊತ್ತಾಗ್ತು. ಮನೆ ಮದ್ದು ಮಾಡಿದ್ರು ಮಾಡದೆ ಹೋದ್ರು ನಮ್ಮ ಹತ್ರನೇ ಬರ್ತಾರೆ ಕೊನೆಗೆ. ಮನೆ ಮದ್ದು ಮಾಡದೆ ಹೋದ್ರೆ ಡೈರೆಕ್ಟ್ ಆಗಿ ತೆಗೆಸ್ಕೊಳಕ್ ಬರ್ತಾರೆ, ಮಾಡಿದ್ರೆ ಇನ್ನ ಗಾಯ ಮಾಡ್ಕೊಂಡು ಇನ್ನೊಂದ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮಾಡ್ಕೊಂಡು. ಬೆಳ್ಳುಳ್ಳಿ ಎಸ್ಪೆಷಲಿ ನೋಡಿದೀವಲ್ಲ, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ವಿಳ್ಯದೆಲೆ ಎಲ್ಲ ರುಬ್ಬಿಯನ್ನು ಹಚ್ಚಿ ಅದು ಆ ಜಾಗಕ್ಕಾಗ್ದಲೆ ಸುತ್ತ ಜಾಗಕ್ಕೆಲ್ಲ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗುತ್ತೆ, ಫುಲ್ ಬೊಬ್ಬೆ ಬಂದು ಕೆಂಪಾಗಿ ಇಡೀ ಚರ್ಮನೆ ಹಾಳಾಗೋಗುತ್ತೆ. ಸೊ ಇನ್ನೊಂದು ಇದು ನಾರುಳ್ಳಿ ಇರುತ್ತಲ್ಲ, ನಾರುಳ್ಳಿಗೆ ದಾರ ಕಟ್ಬಿಡ್ತಾರೆ,
1: ಕರೆಕ್ಟ್,
0: ಆ ದಾರ ಕಟ್ಟಿ ಆ ಸುತ್ತ ಜಾಗ ಎಲ್ಲ ಹಸಿರುಗಟ್ಟಿ ಅದನ್ನೇ ಹೇಳಿದ್ದು. ಈಗ ಮನೆ ಮದ್ದು ಮಾಡ್ಕೊಂಡ್ರು ಕೊನೆಗೆ ನಮ್ಮ ಹತ್ರನೇ ಬರ್ತಾರೆ, ಅವಾಗ ಟ್ರೀಟ್ಮೆಂಟ್ ಇನ್ನ ಕಾಂಪ್ಲಿಕೇಟೆಡ್ ಆಗುತ್ತೆ. ಅಷ್ಟೇನೆ
1: ಕೂದ್ಲು ಕಟ್ತಾರೆ,
0: ಕೂದ್ಲು ಕಟ್ತಾರೆ, ಹೌದು,
1: ಆಮೇಲೆ ಕುದುರೆ ಕುದುರೆ ಕೂದ್ಲು,
0: ಕುದುರೆ ಕುದುರೆ ಬಾಲದ ಕೂದ್ಲು ಅಂತ,
1: ಅಂದ್ರೆ ಅದು ತುಂಬಾ ಶಾರ್ಪ್ ಇರುತ್ತೆ ಅನ್ನೋ ಕಾರಣಕ್ಕೆ ಅದೆಲ್ಲ ಕಟ್ಬಿಟ್ಟು ಬೀಳಿಸ್ತಾರೆ.
0: ಬಹಳ
1: ಉಚ್ಚಿಕೊಳ್ಳೋದು ಕೆರ್ಕೊಳ್ಳೋದು ಆ ತರದೆಲ್ಲ ಮಾಡಿ ಮದ್ವೆ ಸಮಸ್ಯೆನೆ ಜಾಸ್ತಿ ಆಗುತ್ತೆ. ಈಗ ಒಟ್ಟು ಚರ್ಮದ ಆರೋಗ್ಯವನ್ನು ಈಗ ನಾವು ಮೂರು ವಿಷಯ ಕುರಿತಂಗೆ ಮಾತಾಡಿದ್ವಿ, ಒಂದು ನರ್ಲಿ ಬರೋದು ಇರಬಹುದು ಅಥವಾ ಮಚ್ಚೆಗಳಿರ್ಬಹುದು, ಇದು ಯಾವುದು ಹೊರಗಡೆ ಚರ್ಮಕ್ಕಾಗಿರೋ ಹಾನಿಯಿಂದನೋ ಪರಿಣಾಮದಿಂದನೋ ಆಗಿದ್ದಲ್ಲ, ಅದು ನಮ್ಮ ದೇಹದ ಒಳಗಿಂದ ದೇಹದಲ್ಲ ಆಗುವಂತಹ ಬದಲಾವಣೆಗಳಿಂದ ಆಗುವಂಥದ್ದು, ಅದಕ್ಕೆ ಟ್ರೀಟ್ಮೆಂಟ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಈಗ ಚರ್ಮ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ
1: ಏನು, ಬೆಳ್ಳಗಾಗಲ್ಲ ನಾನು ಹೇಳೋದು, ಬೆಳ್ಳಗಿರೋ ಚರ್ಮ ಎಲ್ಲ ಆರೋಗ್ಯ ಅಂತ ಅಲ್ಲ, ಇರೋ ಚರ್ಮನ ಆರೋಗ್ಯವಾಗಿ ಇಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಈಗ ಚರ್ಮ ಏನು ನಮ್ಗೆ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ಈಗ ಹೊರ ಎನ್ವೈರನ್ಮೆಂಟ್ ಇಂದ ನಮ್ ಒಳಗಡೆ ಎನ್ವೈರನ್ಮೆಂಟ್ ಇರೋ ಮೇನ್ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಚರ್ಮ. ಅದು ತಾನಾಗೆ ರಿನ್ಯೂವಿಂಗ್ ಆರ್ಗನ್, ಅದು ತಾನಾಗೆ ಚರ್ಮ ಹೋಗುತ್ತೆ ಹೊಸ ಚರ್ಮ ಬರುತ್ತೆ. ಸೊ ನಾವ್ ಏನೂ ಮಾಡಂಗಿಲ್ಲ, ಸಪೋರ್ಟ್ ಮಾಡ್ಬೇಕು ಅದಕ್ಕಷ್ಟೇ, ಯಾಕಂದ್ರೆ ಅದೇ ನಮಗ್ ಸಪೋರ್ಟ್ ಮಾಡ್ತಾರದು.
1: ಕ್ರೀಮ್ಗಳು ಬಳಕೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ?
0: ಕ್ರೀಮ್ ಈಗ

0: ಸನ್ಸ್ಕ್ರೀನ್ ಏನಿದೆ ಉಪಯೋಗಿಸ್ಬೇಕು. ಯಾಕೆಂದ್ರೆ ನಮ್ದು ಇಂಡಿಯನ್ ಸ್ಕಿನ್ ಟೋನು ಪ್ರೋನ್ ಫಾರ್ ಟ್ಯಾನಿಂಗ್ ಅಂತ, ಬೇಗ ಕಪ್ಪಾಗೋ ಲಕ್ಷಣಗಳು ನಮ್ಮ ಸ್ಕಿನ್ ಟೋನಲ್ಲಿ ಇದೆ. ಫಿಟ್ಸ್ ಪ್ಯಾಟ್ರಿಕ್ 3-4-5 ಮೇಲೆ ಬರ್ತೀವಿ ನಾವೆಲ್ಲರೂ. ಸೊ ಟ್ಯಾನಿಂಗ್ ಬೇಗ ಆಗ್ತೀವಿ, ಬೆಳ್ಳಗಾಗಬೇಕು ಕಪ್ಪಗಿರ್ಬೇಕು ಅಂತ ಇದಲ್ಲ. ಬಟ್ ಬಿಸಿಲಿನಿಂದ ಬೇರೆ ಸಮಸ್ಯೆಗಳು ಆಗುತ್ತೆ, ಬರೀ ಬಿಳಿ ಕಪ್ಪು ಅಲ್ಲ, ಬೇಗ ರಿಂಕಲ್ಸ್ ಕಾಣಿಸ್ಕೊಳ್ಳೋದು, ಬಿಸಿಲಿನಿಂದ ಮಚ್ಚೆ ಆಗೋದು, ಬಿಸಿಲಿಂದ ಅಲರ್ಜಿ ಆಗೋದು. ಈಗ ರೈತರಲ್ಲಿ ಈಗ ಇದು ತುಂಬಾ ಕಾಮನ್ ಆಗಿಬಿಟ್ಟಿದೆ. ಬಿಸಿಲಿಗೂ ಹೋಗ್ತಾರೆ, ಕೆಮಿಕಲ್ ಫರ್ಟಿಲೈಸರ್ ಜೊತೆನೂ ಕೆಲಸ ಮಾಡ್ತಾರೆ, ಕಳೆ ಕೀಳ್ತಾರೆ, ಅದೆಲ್ಲ ಕಂಬೈನ್ ಆಗಿ ಫೋಟೋಲಜಿಕ್ ಡರ್ಮಟೈಟಿಸ್ ಅಂತ ಅಂತೀವಿ. ಬಿಸಿಲುದು ಕೆಮಿಕಲ್ದು ಸೇರಿಸಿ ಅದು ಅವರಿಗೆ ತುಂಬಾ ಹಿಂಸೆ ಮಾಡುತ್ತೆ. ಅಂದ್ರೆ ಕೆಲಸಕ್ಕೂ ಕಷ್ಟ, ತುಂಬಾ ಕಡ್ತ, ತುಂಬಾ ಉರಿ, ತುಂಬಾ ನೋವು, ರಸ್ಗಿಡೋದು, ಆ ತರ ಎಲ್ಲ ಆಗುತ್ತೆ. ಸೊ ಬರೀ ಬಿಸಿಲಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಬರೀ ಕಪ್ಪು ಬಿಳಿ ವಿಷಯ ಅಲ್ವೇ ಅಲ್ಲ ಈಗ, ಎಸ್ಪೆಷಲಿ ನಮ್ ಸ್ಕಿನ್ ಟೋನ್ಗೆ. ಸೊ ಸನ್ಸ್ಕ್ರೀನ್ ಒಂದು ರೆಗ್ಯುಲರ್ ಉಪಯೋಗಿಸಕ್ಕೆ ಅಡ್ವೈಸ್ ಮಾಡೇ ಮಾಡ್ತೀವಿ. ಇನ್ನೊಂದು ಮಾಯಿಶ್ಚರೈಸಿಂಗ್ ಕ್ರೀಮ್, ಯಾಕೆಂದ್ರೆ ಚರ್ಮದ್ದು ಸ್ವಲ್ಪ ಸಾಫ್ಟ್ ಇದ್ರೆ ಅಥವಾ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ರೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಮಾಯಿಶ್ಚರೈಸೇಷನ್ ಹೊರಗಡೆಯಿಂದನೂ ಆಗಬೇಕು, ಮತ್ತೆ ಒಳಗಡೆ ನಾವು ತಗೊಳ್ಳೋ ಫುಡ್ಸಿಂದನೂ ಮಾಯಿಶ್ಚರೈಸೇಷನ್ ಆಗಬೇಕು. ಅದಕ್ಕೆ ಅಂದರೆ ಈಗ ತರಕಾರಿ ಹಣ್ಣುಗಳು, ಗುಡ್ ಫ್ಯಾಟ್ಸ್ ಏನಂತಂತೀವಿ ಅಂದರೆ ಘೀ, ಅವಕಾಡೋ, ಒಮೆಗಾ 6 ಫ್ಯಾಟಿ ಆಸಿಡ್ಸ್, ಅವು ಅದೆಲ್ಲ ನಮಗೆ ಫುಡಲ್ಲಿ ಬರೋ ಥರ ಇರಬೇಕು. ಆವಾಗ ನಮ್ಮ ಸ್ಕಿನ್ನು ಅದೇನು ಕೆಲಸ ಮಾಡೋಕ್ಕಿದೆ ಅದು ಚೆನ್ನಾಗಿ ಕೆಲಸ ಮಾಡ್ಬೋದು, ನಮಗೆ ರಕ್ಷಣೆ ಕೊಡೋಂಥ ಕೆಲಸ.
1: ಇದುವರೆಗೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ, ಮತ್ತು ವೈದ್ಯರನ್ನು ಯಾವಾಗ ಕಾಣಬೇಕು, ಯಾವ ಸಂದರ್ಭದಲ್ಲಿ ಕಾಣಬೇಕು, ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ
0: ನೀವು ವಿಟಿಲಿಗೋ ಬಗ್ಗೆ ಮಾತಾಡಿದ್ರಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಎಲ್ಲದಕ್ಕಿಂತ ಇದೆಲ್ಲ ಯಾವ ಡಾಕ್ಟರಿಗೆ ಕೇಳಿದ್ರು ಅಥವಾ ಇಂಟರ್ನೆಟ್ ಅಲ್ಲಿ ಹೊಡೆದ್ರು ಬರುತ್ತೆ ಇದೆಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ ಇದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ, ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ಒಟ್ಟಿಗೆ ಊಟ ಮಾಡೋದ್ರಿಂದ ಹರಡಲ್ಲ, ಮುಟ್ಟೋದ್ರಿಂದ
1: ಹರಡೋದ್ರಿಂದನೂ ಬರೋದಿಲ್ಲ,
0: ಯಾವುದೇ ತರ ರೀತಿ ಹರಡೋ ತರ ಕಾಯಿಲೆ ಅಲ್ವೇ ಅಲ್ಲ. ಸೊ
1: ಹಾಗಾಗಿ ಆ ತರ ಯಾರಾದ್ರೂ ಮನೇಲಿ ಆಗಿದ್ರೆ ಅವರನ್ನು ಒಂಥರ ನೋಡೋದು, ಅವ್ರನ್ನ ಮುಟ್ಟಿಸ್ಕೊಳ್ದೇ ಇರೋದು, ಆ ತರದನ್ನೆಲ್ಲ ಮಾಡಬಾರ್ದು.
0: ತಪ್ಪು, ಏನಾಗಿದೆ ಅವರಿಗೆ ಆತ್ಮವಿಶ್ವಾಸ ಬೆಳೆಸೋ ತರ ನಾವು ಹುಡ್ಕೋಬೇಕೆ ಹೊರತು ಯಾವತ್ತು ಡಿಸ್ಕ್ರಿಮಿನೇಷನ್ ಅಥವಾ ಭೇದ ಭಾವ ಮಾಡೋದು ಮಾಡಬಾರದು ಅಂತ ಹೇಳಿ.
1: ತುಂಬಾ ಧನ್ಯವಾದಗಳು, ಇದುವರೆಗೆ ಬಹಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೂ ತೊನ್ನು ಅಥವಾ ವಿಟಿಲಿಗೋ ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.

0: ಆಕಾಶವಾಣಿ
1: ದಾನೆ ದಾನೆ ಪೆ ಲಿಖಾ ಹೇ ಖಾನೆ ವಾಲೆ ಕಾ ನಾಮ್ ಲೇನೆ ವಾಲೆ ಕರೋಡ್ ದೇನೆ ವಾಲಾ ಏಕ್ ರಾಮ್.
2: ಅನ್ನ ಜೀವರಕ್ಷಕ ವಸ್ತು, ಪ್ರತಿಯೊಂದು ಅಗುಳಿಗೂ ಜೀವ ನೀಡುವ ಶಕ್ತಿ ಇದೆ. ಬೆವರಿಳಿಸಿ ಬೆಳೆದ ಬೆಳೆಗೆ ಬೆಲೆ ಕಟ್ಟಲು ಅಸಾಧ್ಯ. ಸಂತೃಪ್ತ ಸಮೃದ್ಧ ಭೋಜನ ಸವಿಯದೆ ನಿಕೃಷ್ಟವಾಗಿ ಬಿಸಾಡಿದರೆ ಒಂದೊಮ್ಮೆ ಪ್ರತಿ ಅಗುಳಿಗೂ ಪರಿತಪಿಸಬೇಕಾಗಬಹುದು.

ತಿನ್ನುವ ಆಹಾರವನ್ನು ಗೌರವಿಸೋಣ, ಅದು ನಮ್ಮನ್ನು ಉಳಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಡಿಸಿಕೊಂಡು ಚೆಲ್ಲದಿರಿ. ತಿನ್ನುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕಿಲ್ಲ.

0: ಒಂದಲ್ಲ ಎರಡಲ್ಲ.
1: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
0: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
1: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
0: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
1: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
2: ಜೀವನದ ಯಶಸ್ಸಿನ ಗುಟ್ಟುಗಳಲ್ಲಿ ನಾವು ತಿನ್ನುವ ಆಹಾರವೂ ಒಂದು. ಊಟ ಬಲ್ಲವನಿಗೆ ರೋಗವಿಲ್ಲ ಎಂದಿದ್ದಾರೆ ಹಿರಿಯರು.
3: ಅಸುರಕ್ಷಿತ ಆಹಾರ ಮತ್ತು ಅಶುದ್ಧ ನೀರಿನ ಸೇವನೆ ಅಪಾಯಕಾರಿ. ಹೆಚ್ಚು ಹೆಚ್ಚು ತರಕಾರಿ ಹಣ್ಣು ಹಂಪಲುಗಳನ್ನು ಬಳಸಿ ಸಾಕಷ್ಟು ನೀರನ್ನು ಕುಡಿಯಿರಿ. ಆಹಾರ ಪದಾರ್ಥಗಳನ್ನು ವ್ಯರ್ಥ ಪೋಲು ಮಾಡದೆ ಪುನರ್ಬಳಕೆಯ ವಿಧಾನಗಳನ್ನು ತಿಳಿದುಕೊಳ್ಳಿ.
2: ಆಹಾರ ಪದಾರ್ಥಗಳನ್ನು ಗೌರವಿಸಿ, ಅದು ನಿಮ್ಮ ಗೌರವ ಉಳಿಸುತ್ತದೆ. ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ರೋಗಗಳಿಂದ ದೂರವಿರೋಣ.
4: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
5: ನೀರನ್ನು ಉಳಿಸಿ ಸಂರಕ್ಷಿಸೋಣ.
6: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡಲಿರುವವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಸಂದರ್ಶನ ನಡೆಸಿಕೊಡಲಿದ್ದಾರೆ ಪ್ರದೀಪ್ ಡಿಎಂ ಹಾವಂಜೆ.
7: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, ಮಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
8: ನಮಸ್ಕಾರ
7: ಮೇಡಮ್. ಮೊದಲನೇದಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರಿ, ಏನು ಅಂತೇಳಿ?
8: ಕೇಳುಗರಿಗೆ ನಮಸ್ಕಾರ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರ 2020 ಸಾಲಿನಲ್ಲಿ ಘೋಷಿಸಿದಂತಹ ಮೀನುಗಾರಿಕಾ ಇಲಾಖೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಘೋಷಿಸಿದಂತಹ ಒಂದು ಯೋಜನೆ. ಇದು 5 ವರ್ಷಗಳ ಕಾಲ, ಅಂದರೆ 2020-21 ಸಾಲಿನಿಂದ 2025-26 ಸಾಲಿನ ತನಕ ಘೋಷಿಸಿದಂತಹ ಯೋಜನೆಯಾಗಿದ್ದು, ಇದು 1 ವರ್ಷ ಮುಂದುವರಿಸಿರುತ್ತಾರೆ. 2026-27 ಸಾಲಿನ ಸೆಪ್ಟೆಂಬರ್ ತಿಂಗಳವರೆಗೂ ಇದನ್ನು ಮುಂದುವರಿಸಲಾಗಿರುತ್ತದೆ.
7: ಮೇಡಮ್, ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಈ ಒಂದು ಯೋಜನೆಯ ಪ್ರಮುಖವಾದಂತಹ ಉದ್ದೇಶಗಳು ಏನು ಅಂತೇಳಿ?
8: ನಮ್ದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಮೀನುಗಾರಿಕೆ ಸಾಮರ್ಥ್ಯವನ್ನು ಸುಸ್ಥಿರ, ಜವಾಬ್ದಾರಿಯುತವಾಗಿ ಹಾಗೂ ನ್ಯಾಯಸಮ್ಮತ ರೀತಿಯಲ್ಲಿ ಬಳಸಿಕೊಳ್ಳುವುದು, ನೆಲ ಜಲದ ಸಮಗ್ರ ಬಳಕೆಯ ಮೂಲಕ ಮೀನು ಉತ್ಪಾದನೆ ಮತ್ತು ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಮೌಲ್ಯ ಸರಪಳಿಯನ್ನು ಆಧುನೀಕರಿಸುವುದು ಮತ್ತು ಬಲಪಡಿಸುವುದು, ಹಿಡುವಳಿ ನಂತರದ ನಿರ್ವಹಣೆಗೆ ಮತ್ತು ಗುಣಮಟ್ಟದ ಸುಧಾರಣೆಗೆ ಒತ್ತು ನೀಡುವುದು, ಮೀನುಗಾರರ ಹಾಗೂ ಮೀನು ಕೃಷಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕಲ್ಪಿಸುವುದು ಹಾಗೂ ಕೃಷಿ ಜಿಡಿಪಿಗೆ ಹಾಗೂ ರಫ್ತಿಗೆ ಮೀನುಗಾರಿಕೆಯ ಕೊಡುಗೆಯನ್ನು ಹೆಚ್ಚಿಸುವುದು.
7: ಮೇಡಮ್, ಈಗ PMMSY ಈ ಯೋಜನೆ, ಈ ಒಂದು ನಿಗದಿಪಡಿಸಲಾದಂತಹ ಮೀನು ಉತ್ಪಾದನಾ ಗುರಿಗಳು ಎಷ್ಟು ಅಂತೇಳಿ?
8: ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನು ಉತ್ಪಾದನೆ ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನುಷ್ಠಾನ ಆಗುವ ಮೊದಲು 150,000 ಮೆಟ್ರಿಕ್ ಟನ್ ಇತ್ತು. ಈವಾಗ ಪ್ರಸ್ತುತ ಅದು 2,00,000 ಮೆಟ್ರಿಕ್ ಟನ್ನು ತಲುಪಿದೆ.
7: ಪ್ರಮುಖವಾಗಿ ನಮ್ಮ ಕರಾವಳಿ ಪ್ರದೇಶಗಳು, ಅದರಲ್ಲೂ ಕೂಡ ಈ ಮಂಗಳೂರು ಭಾಗದಲ್ಲಿ ಮೀನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ಕೊಡುವಂಥದ್ದು. ಈ ಸಮಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಈ ಒಂದು ಧನ ಸಹಾಯದ ಹಂಚಿಕೆಗಳು ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಹೇಗಿರ್ತದೆ ಅಂತೇಳಿ?
8: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 2 ಯೋಜನೆಗಳಿವೆ. ಒಂದು ಕೇಂದ್ರ ವಲಯ ಯೋಜನೆ, ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆ. ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಅಂದ್ರೆ 100% ಕೇಂದ್ರ ಸರ್ಕಾರದ ಸಹಾಯಧನ ಇರುತ್ತದೆ. ಇದನ್ನ ಮುಖ್ಯವಾಗಿ ನಾವು ಬಂದರುಗಳ ಅಭಿವೃದ್ಧಿಗೆಲ್ಲ ಯೋಜನೆ, ಇದರಲ್ಲಿ ನಾವು

0: ನಮ್ಮ ರಾಜ್ಯಗಳಿಗೆ ಅನುಮೋದನೆಯಾಗ್ತದೆ. ಇದನ್ನು ಹೊರತುಪಡಿಸಿ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳು ಮತ್ತು ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳು ಎರಡು ಥರದ್ದು ಯೋಜನೆ ಇರುತ್ತದೆ. ಫಲಾನುಭವಿ ಆಧಾರಿತ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಫಲಾನುಭವಿಗೆ ನೀಡುವ ಸಹಾಯಧನದಲ್ಲಿ ಶೇಕಡ 60% ಕೇಂದ್ರ ಸರ್ಕಾರ ನೀಡುತ್ತದೆ, 40% ರಾಜ್ಯ ಸರ್ಕಾರ ನೀಡುತ್ತದೆ, ಮತ್ತೆ ಉಳಿದ ಮೊತ್ತವನ್ನು ಫಲಾನುಭವಿಯು ಪಾವತಿಸಬೇಕಾಗಿರುತ್ತದೆ. ಫಲಾನುಭವಿ ಆಧಾರಿತವಲ್ಲದ ಯೋಜನೆಗಳಲ್ಲಿ ಸಹ ಅದೇ ರೀತಿ 60% ಕೇಂದ್ರ ಸರ್ಕಾರ ನೀಡುತ್ತದೆ ಮತ್ತು 40% ರಾಜ್ಯ ಸರ್ಕಾರವನ್ನು ನೀಡುತ್ತದೆ.
1: ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಯೋಜನೆ ಹೇಗೆ ಸಹಾಯ ಮಾಡುತ್ತದೆ ಅಂತೇಳಿ.
0: ಈಗ ಮೀನುಗಾರರ ಆದಾಯವನ್ನು ದ್ವಿಗುಣಗೊಳಿಸುವುದು ಅಂತ ಹೇಳಿದ್ರೆ, ನಮ್ಮದು ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಆರ್ಥಿಕ ಸಹಾಯಧನವನ್ನು ಪಡೆದು ತುಂಬಾ ಘಟಕಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಒಂದು ಮುಖ್ಯ ಘಟಕ ಇದರಲ್ಲಿ ಅನುಷ್ಠಾನವಾಗಿರುವುದು. ಇದರಿಂದಾಗಿ ನಮ್ಮ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆಯ ಸಂಪತ್ತನ್ನ, ಈಗ ಏನು ಮಾಮೂಲಿ ನಾವು ಪರ್ಸಿನ್ ಬೋಟು ಅಥವಾ ಟ್ರಾಲ್ ಬೋಟಲ್ಲಿ ಮೀನು ಹಿಡಿತಾ ಇದ್ದೇವೆ, ಅದನ್ನು ಹೊರತುಪಡಿಸಿ ಆಳ ಸಮುದ್ರದಲ್ಲಿರುವ ಮೀನುಗಾರಿಕೆ ಸಂಪತ್ತನ್ನು ಸಹ ಹಿಡಿದು ತಂದು ಇದರಿಂದಾಗಿ ರಫ್ತು ಮಾಡಿ ಇದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡಿದ್ದಾರೆ ಮೀನುಗಾರರು.
1: ಮೇಡಮ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಮುಖವಾಗಿ ಕರಾವಳಿ ಪ್ರದೇಶದಲ್ಲಿ ಈ ಯೋಜನೆಯನ್ನು ಅಳವಡಿಸಿಕೊಂಡ ನಂತರ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇದುವರೆಗಿನ ಸಾಧನೆಗಳೇನು, ಜೊತೆಗೆ ಯಾವೆಲ್ಲ ಮೀನುಗಾರರ ಕುಟುಂಬಗಳಿರ್ಬೋದು ಅಥವಾ ಮೀನುಗಾರಿಕೆಯನ್ನೇ ಮುಖ್ಯ ಉದ್ಯೋಗವಾಗಿ ಇಟ್ಕೊಂಡಂತವರಿಗೆ ಇದರಿಂದ ಏನೆಲ್ಲ ಸಹಾಯವಾಗಿದೆ ಮತ್ತು ಮೀನುಗಾರಿಕೆಗಳಿಗೆ ಬೇಕಾದಂತಹ ಸಾಧನಗಳಿರ್ಬೋದು, ಇದನ್ನು ನೀಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರಾ ಅಥವಾ ಅವರಿಗೆ ಏನಾದರೂ ಪ್ರೋತ್ಸಾಹ ಧನಗಳಿರ್ಬೋದು ಅಥವಾ ಕಿಟ್ಗಳನ್ನು ಕೊಡುವಂಥದ್ದು ಈ ಥರ ಏನಾದರೂ ಆಗಿದೆ ಅಂತೇಳಿ.
0: ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಅದರ ಆಧುನೀಕರಣ ಇದು ಒಂದು ಮುಖ್ಯ ಘಟಕ. ನಮ್ಮ ಕರಾವಳಿ ಜಿಲ್ಲೆಗೆ ಇದು ತುಂಬ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಾವು ಮೀನನ್ನು ಸಂರಕ್ಷಣೆ ಅಥವಾ ಜೋಪಾನ ಮಾಡಲಿಕ್ಕೆ ಬೇಕಾದ್ದು, ಯಾಕಂತ ಹೇಳಿದರೆ ಮೀನು ತುಂಬ ಬೇಗ ಕೆಡುವಂಥ ಆಹಾರ, ಇದನ್ನು ಬೋಟ್ಗಳಲ್ಲಿ ಹಿಡಿದು ತಂದ ತಕ್ಷಣ ಅದನ್ನು ಜೋಪಾಸಣೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಐಸ್ ಯೂಸ್ ಮಾಡ್ತೇವೆ, ಉಪಯೋಗ ಮಾಡ್ತೇವೆ. ಈ ಐಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಥವಾ ಉತ್ಪಾದನೆ ಮಾಡಲಿಕ್ಕೋಸ್ಕರ ಐಸ್ ಅಥವಾ ಮಂಜುಗಡ್ಡೆ ಘಟಕ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಿದ್ದೇವೆ. ಮತ್ತೆ ಮೀನನ್ನ ಹಿಡಿದು ತಂದ ರಫ್ತು ಮಾಡಬಹುದಾದಂತ ಮೀನುಗಳನ್ನ ಎಲ್ಲ ಶೇಖರಣೆ ಮಾಡಲಿಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಅನ್ನು ಸಹ ಈ ಯೋಜನೆ ಅಡಿಯಲ್ಲಿ ನೀಡಿದ್ದೇವೆ. ಅಂದರೆ ಆ ಘಟಕಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ಇದುವರೆಗೂ ಸುಮಾರು 35-40 ದೋಣಿಗಳನ್ನ, ಅಂದ್ರೆ ಆಳ ಸಮುದ್ರ ಮೀನುಗಾರಿಕೆ ದೋಣಿಗಳಿಗೆ ಸಹಾಯಧನವನ್ನ ನೀಡಿರುತ್ತೇವೆ. ನಮ್ಮ ಸಾಂಪ್ರದಾಯಿಕ ಮೀನುಗಾರಿಗೆ ನಾವು ಹಳೆಯ ಅವರ ಬೋಟ್ ಅನ್ನ ಬದಲಿಗೆ, ಅಂದ್ರೆ ಮರದ ಬೋಟ್ ಇರ್ತದೆ ಅಥವಾ ಚಿಕ್ಕ ಚಿಕ್ಕ ಬೋಟ್ ಇರ್ತದೆ, ಅದರ ಬದಲಿಗೆ FRP ಬೋಟ್ ಅಥವಾ ನಾವು ಯೂಶುವಲಿ ಸಾಂಪ್ರದಾಯಿಕ MO ಬೋಟ್ ಅಂತೀವಿ, ಅದನ್ನ ಖರೀದಿ ಮಾಡಲಿಕ್ಕೆ ಹಾಗೂ ಬಲೆ ಖರೀದಿ ಮಾಡಲಿಕ್ಕೆ ಸುಮಾರು 150 ದೋಣಿಗಳಿಗೆ ಸಹಾಯಧನ ನೀಡಿದ್ದೇವೆ. ವಾಹನಗಳ ಮೂಲಕ ಅಥವಾ ಶೈತ್ಯೀಕರಿಸಿದ ವಾಹನಗಳ ಮೂಲಕ ಸಾಗಾಟ ಮಾಡಬೇಕಾಗ್ತದೆ. ಇದಕ್ಕೂ ಸಹ ಇನ್ಸುಲೇಟೆಡ್ ವೆಹಿಕಲ್ ಅಂಡ್ ರೆಫ್ರಿಜರೇಟೆಡ್ ಎರಡೂ ವಾಹನಗಳಿಗೂ ನಾವು ಸಹಾಯಧನವನ್ನು ನೀಡ್ತೇವೆ. ಮಾರುಕಟ್ಟೆ ಮಾಡಲು ಚಿಕ್ಕ ಚಿಕ್ಕ ಶಾಪ್ಗಳನ್ನಾಗಿ ಮಾಡಲಿಕ್ಕೆ ಅಥವಾ ನಾವು ಏನು ರೀಟೇಲ್ ಔಟ್ಲೆಟ್ ಅಂತೀವಿ ಅದಕ್ಕೂ ಸಹಾಯಧನವನ್ನು ನೀಡಿದ್ದೇವೆ.
1: ಮೇಡಮ್, ಮೀನುಗಾರರ ಕುಟುಂಬಗಳಿಗೆ ಈ ಯೋಜನೆಯಡಿ ಮಹಿಳೆಯರ ಸಬಲೀಕರಣ ಅಂತ ಬರ್ತದೆ, ವಿಶೇಷವಾಗಿ ಮೀನು ಮಾರಾಟಗಾರರು ಮತ್ತು ಕರಾವಳಿ ಮಹಿಳೆಯರು, ಇವರಿಗೆ ಯಾವ ರೀತಿಯಾಗಿ ಇದು ಉತ್ತೇಜನವನ್ನು ನೀಡಿದೆ ಅಂತೇಳಿ.
0: ಮಹಿಳೆಯರಿಗೆ ಎಲ್ಲರಿಗೂ ಅದರ ಹೆಚ್ಚಿನ ಲಾಭ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡ್ಕೊಂಡಿದ್ದು ಮಹಿಳೆಯರು ಉಳಿತಾಯ ಮತ್ತು ಪರಿಹಾರ ಅಂತ ಯೋಜನೆ ಇದೆ. ನಾವು ಜೂನ್ ಮತ್ತು ಜುಲೈ ತಿಂಗಳನ್ನು ಮೀನುಗಾರಿಕೆ ನಿಷೇಧಿತ ಅವಧಿ ಎಂದು ಘೋಷಿಸಿರುತ್ತೇವೆ. ಈ ಸಮಯದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೋಸ್ಕರ ಉಳಿತಾಯ ಮತ್ತು ಪರಿಹಾರ ಅಂತ ಹೇಳುವ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ. ಈ ಯೋಜನೆಯಲ್ಲಿ ಅವರು ಸೆಪ್ಟೆಂಬರಿನಿಂದ ಮೇ ತನಕ ಮೀನುಗಾರಿಕಾ ಋತುವಿನಲ್ಲಿ 1500 ರೂಪಾಯಿಯನ್ನು ಅವರು ಉಳಿತಾಯ ಮಾಡಿ ಇಲಾಖೆಗೆ ಜಮೆ ಮಾಡಬೇಕು. ಇದಕ್ಕೆ ಈ ನಿಷೇಧಿತ ಅವಧಿ ಸಮಯದಲ್ಲಿ ಇಲಾಖೆಯು ಕೇಂದ್ರ ಸರ್ಕಾರದಿಂದ 1500 ಮತ್ತು ರಾಜ್ಯ ಸರ್ಕಾರದಿಂದ 1500, ಒಟ್ಟು 3000 ಸಹಾಯಧನವನ್ನು ಮಹಿಳೆಯರಿಗೆ ನೀಡ್ತಾ ಇದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಮೀನುಗಾರರ ಸುರಕ್ಷತೆಗಾಗಿ, ಸಮುದ್ರದಲ್ಲಿರುವ ಮೀನುಗಾರರ ಹಾಗೂ ಮೀನುಗಾರಿಕಾ ದೋಣಿಗಳ ಸುರಕ್ಷತೆಗಾಗಿ ಕೇಂದ್ರ ಸರ್ಕಾರವು

0: ಇಸ್ರೋ ಸಂಸ್ಥೆಯ ಸ್ಯಾಟ್ಲೈಟ್ ಆಧಾರಿತ ಟ್ರಾನ್ಸ್ಪೋಂಡರನ್ನು ಪರಿಚಯಿಸಿರುತ್ತದೆ. ಇದು ಎಲ್ಲ ದೋಣಿಗಳಿಗೂ ಅಳವಡಿಸುವುದು ಕಡ್ಡಾಯವಾಗಿರುತ್ತದೆ. ಇದನ್ನು ಇಲಾಖೆಯು ಸಂಪೂರ್ಣ ಉಚಿತವಾಗಿ ಮೀನುಗಾರರಿಗೆ ನೀಡುತ್ತಾ ಇರುತ್ತದೆ. ಇದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೂ 1380 ದೋಣಿಗಳಿಗೆ ಅಳವಡಿಸಲಾಗಿರುತ್ತದೆ. ಇದರಿಂದಾಗಿ ಮೀನುಗಾರರು ಸಮುದ್ರದಲ್ಲಿ ಇರುವಾಗ ಏನೇ ಅವಘಡ ಸಂಭವಿಸಿದರೆ ಅಥವಾ ತುರ್ತು ಸಂದರ್ಭದಲ್ಲಿ ಅವರು ಇಲಾಖೆಯು ಮೀನುಗಾರರೊಂದಿಗೆ ಸಂವಹನವನ್ನು ಮಾಡಬಹುದಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಾಮೂಹಿಕ ಅಪಘಾತ ವಿಮೆ, ಮೀನುಗಾರಿಕೆ ನಡೆಸುವ ಸಂದರ್ಭದಲ್ಲಿ ಏನೇ ಅಪಘಾತ ಸಂಭವಿಸಿದರೆ ಅವರಿಗೆ ಅವರ ಕುಟುಂಬಗಳಿಗೆ ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಶ್ರೀದೇವಿ ಪಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ಮಂಗಳೂರು. ಸಂದರ್ಶನ ನಡೆಸಿಕೊಟ್ಟವರು ಪ್ರದೀಪ್ ಡಿಎಂ ಹಾವಂಜೈ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:09:47. 1:10 ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ವಾರ್ತೆಗಳ ವಿವರ: ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಜೈಪುರದಲ್ಲಿ ಆರಂಭವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಕೇಂದ್ರೀಕರಣಗೊಂಡಿರುವ ಎರಡು ದಿನಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರವಾಸೋದ್ಯಮ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಚರ್ಚೆಯ ಪ್ರಮುಖ ಕ್ಷೇತ್ರಗಳು ಸುಸ್ಥಿರ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಎಂಬುದಾಗಿದೆ. ಕೌಶಲ್ಯಾಭಿವೃದ್ಧಿ, ತಡೆರಹಿತ ಪ್ರಯಾಣ ಮತ್ತು ಪ್ರವಾಸೋದ್ಯಮದಲ್ಲಿ ತಂತ್ರಜ್ಞಾನ ಹಾಗೂ ಕೃತಕ ಬುದ್ದಿಮತ್ತೆಯ ಬಳಕೆ ಮತ್ತಿತರೆ ವಿಷಯಗಳು ಸೇರಿವೆ. 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆಯನ್ನು ಭಾರತ ಆಯೋಜಿಸಿದ್ದು, ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ಅಧ್ಯಕ್ಷತೆಯಲ್ಲಿಂದು ಪುಣೆಯಲ್ಲಿ ಸಭೆ ಆರಂಭವಾಗಿದೆ. ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಸಭೆಯನ್ನು ಉದ್ಘಾಟಿಸಿದರು. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ಪ್ರಮುಖ ಕಾರ್ಯಸೂಚಿಯಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ಸಂಪರ್ಕ ವ್ಯವಸ್ಥೆ, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತದೆ. ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ಸಂಜೆ ಬಾಗ್ಡೋಗ್ರಾಕ್ಕೆ ಆಗಮಿಸಿದರು. ಅವರನ್ನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಡಾರ್ಜಿಲಿಂಗ್ ಸಂಸದ ರಾಜು ಬಿಸ್ತಾ ಮತ್ತು ಪ್ರವಾಸೋದ್ಯಮ ಸಚಿವ ಶಂಕರ್ ಘೋಷ್ ಇತರರು ಬಾಗ್ಡೋಗ್ರಾ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಕೇಂದ್ರ ಗೃಹ ಸಚಿವರು ಇಂದು ಸಿಲಿಗುರಿಯಲ್ಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅವರು ಸಶಸ್ತ್ರ ಸೀಮಾಬಲ್ ಅಥವಾ ಎಸ್ಎಸ್ಬಿಯ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳಿಗೆ ಅಡಿಪಾಯ ಹಾಕಲಿದ್ದಾರೆ. ಸಿಲಿಗುರಿ ಕಾರಿಡಾರ್ ಕುರಿತ 2 ಸಭೆಗಳಲ್ಲಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ಕೇಂದ್ರ ಗೃಹ ಸಚಿವರು ಕವಾಖಾಲಿ ಮೈದಾನದಲ್ಲಿ ಭಾರತೀಯ ನ್ಯಾಯ ಸಂಹಿತಾ ಅಥವಾ ಬಿಎನ್ಎಸ್ ಕುರಿತು ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿರುವ ಸಂಸದೀಯ ಸಲಹಾ ಸಮಿತಿಯ ಸಭೆ ಕೇಂದ್ರ ವಿಮಾನಯಾನ ಸಚಿವ ಕೆಂಜರಪು ರಾಮಮೋಹನ್ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು, ಸಭೆಯಲ್ಲಿ ಸಂಸತ್ ಸದಸ್ಯರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಸಿಂಗಾಪುರ ಮತ್ತು ಏಷ್ಯಾದಾದ್ಯಂತ

0: ಆರ್ಥಿಕ ಪಾಲುದಾರಿಕೆಯನ್ನು ಗಾಢವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧತೆ ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಒತ್ತಿ ಹೇಳಿದ್ದಾರೆ. ಸಿಂಗಾಪುರದಲ್ಲಿ ಭಾರತೀಯ ಉದ್ದಿಮೆದಾರರನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಏಷ್ಯಾದಾದ್ಯಂತ ಭಾರತ ಉತ್ತಮ ಪಾಲುದಾರಿಕೆ ಹೊಂದಲು ಆಸಕ್ತವಾಗಿದೆ ಎಂದರು. ಗೋಯಲ್ ಅವರು ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳು, ವ್ಯಾಪಾರ ಮತ್ತು ಕೈಗಾರಿಕೆಗಳ ರಾಜ್ಯ ಸಚಿವ ಗಾನ್ ಸಿಯೋ ಹುವಾಂಗ್ ಹಾಗೂ ಇತರ ಗಣ್ಯರನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದರು. ಇರಾನ್ನೊಂದಿಗೆ ಸಂಪರ್ಕ ಹೊಂದಿರುವ ಕಾರ್ಯತಂತ್ರದ ಜಲಮಾರ್ಗಗಳನ್ನು ಅಮೆರಿಕ ಮೂಲಭೂತವಾಗಿ ನಿಯಂತ್ರಿಸುತ್ತಿದೆ ಮತ್ತು ಶೀಘ್ರದಲ್ಲೇ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಟೆಹ್ರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಪಡೆಯಲು ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ಖಾಸಗಿ ರೇಡಿಯೋ ವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಇರಾನ್ ವಿರುದ್ಧದ ಅಮೆರಿಕದ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿಕೊಂಡರು ಮತ್ತು ಸಂಘರ್ಷದ ಪರಿಣಾಮವಾಗಿ ಅಮೆರಿಕನ್ನರು ಹೆಚ್ಚಿನ ಪೆಟ್ರೋಲ್ ಹಾಗೂ ಇಂಧನ ವೆಚ್ಚಗಳನ್ನು ಎದುರಿಸಬಹುದು ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸಲು ಎಂದಿಗೂ ಅವಕಾಶ ನೀಡುವುದಿಲ್ಲ. ಇರಾನ್ನ ಮಿಲಿಟರಿ ಶಕ್ತಿ ನಾಶವಾಗಿದೆ ಮತ್ತು ಕ್ಷಿಪಣಿಗಳು ಹಾಗೂ ಡ್ರೋನ್ಗಳನ್ನು ಉತ್ಪಾದಿಸುವ ಹೆಚ್ಚಿನ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯ ಪ್ರಯೋಜನಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರು ಸೇರಿದಂತೆ ಎಲ್ಲ ರೈತರಿಗೆ ತಲುಪುವಂತೆ ಸರ್ಕಾರ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣ್ ಅಭಿಯಾನ, ಪಿಎಂ ಆಶಾ, ಗ್ರಾಹಕರಿಗೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳಲು ಈ ಯೋಜನೆಯನ್ನು 2018 ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಬಜೆಟ್ ಹಂಚಿಕೆಯು ವರ್ಷಗಳಲ್ಲಿ ಸ್ಥಿರವಾಗಿ ಹೆಚ್ಚಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2024-25 ಯೋಜನೆಯಡಿಯಲ್ಲಿ ವಾಸ್ತವಿಕ ವೆಚ್ಚವು ಸುಮಾರು 5,400 ಕೋಟಿ ರೂಪಾಯಿಗಳಾಗಿದ್ದು ಇದನ್ನು 2026-27 7,000 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದು ರೈತರಿಗೆ ಆದಾಯ ಬೆಂಬಲವನ್ನು ಖಚಿತಪಡಿಸಿಕೊಳ್ಳುವ ಮತ್ತು ಬೆಲೆ ಭರವಸೆ ಕಾರ್ಯವಿಧಾನಗಳನ್ನು ಬಲಪಡಿಸುವ ಸರ್ಕಾರದ ಗಮನವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ದೆಹಲಿ ಸೈಬರ್ ಘಟಕದ ಪೊಲೀಸರು ಅಂತಾರಾಜ್ಯ ಡಿಜಿಟಲ್ ಸೈಬರ್ ವಂಚನಾ ಜಾಲವನ್ನು ಭೇದಿಸಿದ್ದು ಪಂಜಾಬ್ ಮತ್ತು ರಾಜಸ್ಥಾನದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ನಿವೃತ್ತ ಭಾರತೀಯ ಸೇನಾ ಕರ್ನಲ್ ಒಬ್ಬರಿಗೆ 15 ಲಕ್ಷ ರೂಪಾಯಿಗಳಿಗೂ ಹೆಚ್ಚು ವಂಚನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರನ್ನು ಬಂಧಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ ವಹಿವಾಟುಗಳನ್ನು ಒಳಗೊಂಡ ಬಹುರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 17 ದೂರುಗಳಿಗೆ ಸಂಬಂಧಿಸಿದಂತೆ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಅಪರಾಧದಲ್ಲಿ ಬಳಸಲಾಗಿದೆ ಎನ್ನಲಾದ 4 ಸ್ಮಾರ್ಟ್ಫೋನ್ಗಳು ಮತ್ತು 6 ಸಿಮ್ ಕಾರ್ಡ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದ ನಾಯಕರು ನಂತರ ವಿಧಾನಸೌಧ ಪ್ರವೇಶಿಸಲು ಯತ್ನಿಸಿದಾಗ ಪೊಲೀಸರು ಪ್ರವೇಶ ದ್ವಾರದಲ್ಲಿ ತಡೆದರು. ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ಆಗಮಿಸಬಾರದು ಎಂದು ಮನವಿ ಮಾಡಿದರು. ಬಳಿಕ ವಿಧಾನಸೌಧ ಹಾಗೂ ವಿಧಾನಸಭೆಯನ್ನು ಪ್ರವೇಶಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಬಿ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ವಾಲ್ಮೀಕಿ ನಿಗಮದ ಹಗರಣದಿಂದ ದಲಿತ ಸಮುದಾಯಕ್ಕೆ ಭಾರೀ ಅನ್ಯಾಯವಾಗಿದೆ. ಮನಸೋ ಇಚ್ಛೆ ಸರ್ಕಾರದ ಹಣವನ್ನು ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ 2026 ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಆಟಗಾರರು ಇಂದು ಕಣಕ್ಕಿಳಿಯಲಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಚೀನಾದ 3ನೇ ಶ್ರೇಯಾಂಕದ ಲಿಯಾಂಗ್ ವೇ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಎದುರಿಸಲಿದೆ. ಪಂದ್ಯ 1:50 ಪ್ರಾರಂಭವಾಗಲಿದೆ. ಆಮ್ಸ್ಟೆಲ್ವೀನ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ವಿಶ್ವಕಪ್ ಹಾಕಿ ಟೂರ್ನಿಯ ಪೂಲ್ ಬಿ ಗುಂಪಿನ

ಮೊದಲ ಪಂದ್ಯದಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ನೆದರ್ಲ್ಯಾಂಡ್ಸ್ ವಿರುದ್ಧ ಸೆಣಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ನಿನ್ನೆ ನಡೆದ ಪೂಲ್ ಡಿ ಗುಂಪಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಗೋಲುರಹಿತ ಡ್ರಾ ಸಾಧಿಸಿದ ನಂತರ ಭಾರತ ಎರಡನೇ ಸುತ್ತಿಗೆ ಮುನ್ನಡೆದಿದೆ. ಎರಡೂ ತಂಡಗಳು ಅವಕಾಶಗಳನ್ನು ಸೃಷ್ಟಿಸಿಕೊಂಡವು, ಆದರೆ ಗೋಲು ಗಳಿಸುವಲ್ಲಿ ವಿಫಲವಾದವು. ಇಂದು ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರದ ಅಲೆಗಳು ಹೆಚ್ಚಾಗಿದ್ದು ಅವು ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ. ತಿರುವನಂತಪುರಂ, ಕೊಲ್ಲಂ, ಆಲಪ್ಪುಳ, ಎರ್ನಾಕುಲಂ, ಮಲಪ್ಪುರಂ, ಕೋಯಿಕ್ಕೋಡ್, ಕಣ್ಣೂರು ಮತ್ತು ಕಾಸರಗೋಡು ಕರಾವಳಿಯಲ್ಲಿ 1-1.5 ಮೀಟರ್ ಎತ್ತರದ ಅಲೆಗಳು ಇಂದು ಏಳಬಹುದು ಎಂದು ರಾಷ್ಟೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಎಚ್ಚರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೈಪುರದಲ್ಲಿ ಬ್ರಿಕ್ಸ್ ಪ್ರವಾಸೋದ್ಯಮ ಹಾಗೂ ಪುಣೆಯಲ್ಲಿ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಪ್ರಾರಂಭ. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ಆರಂಭ. ಇರಾನ್ನ ಜಲಮಾರ್ಗಗಳ ಮೇಲೆ ಶೀಘ್ರದಲ್ಲೇ ಅಮೆರಿಕ ನಿಯಂತ್ರಣ, ಡೊನಾಲ್ಡ್ ಟ್ರಂಪ್. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಮತ್ತು ಮಹಿಳೆಯರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಹೋರಾಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30 ಕ್ಕೆ.

ಆಕಾಶವಾಣಿ ಬೆಂಗಳೂರು, ಸಮಯ 1:20.06. ಚಿತ್ರಗೀತೆಗಳು. ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದೆ ಧನಲಕ್ಷ್ಮಿ ಚಿತ್ರದ ಒಂದು ಗೀತೆ. ಜಿ ಉದಯಶಂಕರ್ ಅವರ ಗೀತರಚನೆಗೆ ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

0: ರೆಡಿನಾ, ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.
0: ವಂದೇ ಮಾತರಂ.
1: ವಂದೇ ಮಾತರಂ.
2: ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ.
3: ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ. ಚೆ ಉದಯಶಂಕರ್ ಅವರ ಗೀತ ರಚನೆಗೆ ಸಂಗೀತಂ ಶ್ರೀನಿವಾಸ ರಾವ್ ಸಂಗೀತ ನೀಡಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದ್ರಿ. ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್.
5: ಕೃಷ್ಣ ಹೇಳಿದ ಮಾತನ್ನ ಕೇಳಿಬಿಟ್ಟು ಅರ್ಜುನ ಹೋಗಿ ಆ ಚಂದ್ರಹಾಸನನ್ನ ಆಲಿಂಗನವನ್ನು ಮಾಡಿಕೊಂಡು ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಅರ್ಜುನನನ್ನು ಎತ್ತಬಿಟ್ಟು ಚಂದ್ರಹಾಸ ಹೇಳ್ತಾ ಇದ್ದಾನೆ, ಅಪ್ಪ ಅರ್ಜುನ, ಆ ಯಜ್ಞಾಶ್ವವನ್ನು ನನ್ನ ಮಕ್ಕಳು ಕಟ್ಟಿದ್ರು, ಅವರಿಗೆ ನಾನು ಹೇಳಿದ್ದೇನೆ ಯುದ್ಧವನ್ನು ಮಾಡಿದರೆ ಈ ಧರ್ಮಕ್ಕೆ ನಾವು ಅಪರಾಧವನ್ನು ಮಾಡದಂತೆ ಆಗುತ್ತೆ, ಧರ್ಮರಾಜನ ಯಜ್ಞವನ್ನು ನಾವು ನಿಧಾನ ಮಾಡತಕ್ಕಂಥದ್ದು ತಡೆಯತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ನಾನು ಹೇಳಿಬಿಟ್ಟು ನನ್ನ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದೇನೆ. ಯಜ್ಞಾಶ್ವವನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಅಂತೇಳಿ ಹೇಳಿ ಕಳಿಸಿದ್ದೇನೆ. ಕುದುರೆಯನ್ನು ರಕ್ಷಿಸಲು ನನ್ನ ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ.
6: ಹಲೋ.

0: ಅತಿಭಕ್ತಿಯಿಂದ.
1: ಅರ್ಜುನ, ಹೆಚ್ಚಿನ ಮಾತುಗಳು ಯಾತಕ್ಕೋಸ್ಕರ ಆಡಬೇಕು? ಕೃಷ್ಣನ ದೃಷ್ಟಿಯಲ್ಲಿ ನಾವಿಬ್ಬರೂ ಕೂಡ ಸಮಾನರು. ಕೃಷ್ಣ ನಮಗೂ ಕೂಡ ಆಶ್ರಯವನ್ನು ನೀಡ್ತಕ್ಕಂಥವನು, ನಿಮಗೂ ಕೂಡ ಆಶ್ರಯವನ್ನು ನೀಡಿರ್ತಕ್ಕಂಥವನು. ಕೃಷ್ಣ ಇದ್ದ ಜಾಗದಲ್ಲಿ ಧರ್ಮ ಇದ್ದೇ ಇರುತ್ತೆ. ಆದ್ದರಿಂದ ಈ ಧರ್ಮ ಅಧರ್ಮಗಳ ವಿಷಯ ಇದು ಮಾತು ಈಗ ಬೇಕಾಗಿಲ್ಲ ಅಂಥೇಳಿ ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ. ನನ್ನ ಮಕ್ಕಳನ್ನು ಕರೆಸ್ತೇನೆ, ಅವರು ಯಜ್ಞಾಶ್ವವನ್ನು ಕರೆದುಕೊಂಡು ಹೋಗಿದ್ದಾರೆ, ಅವರು ತಂದು ನಿಮಗೆ ಒಪ್ಪಿಸ್ತಾರೆ ಅಂಥೇಳಿ ಹೇಳ್ತಾ ಅವರನ್ನು ಕಳಿಸ್ಕೊಟ್ಟಿದ್ದಾನಂತೆ. ಚರರನ್ನು ಹೋಗಿ ಅವರು ಮಕ್ಕಳನ್ನು ಕರೆದುಬಿಟ್ಟು ಯಜ್ಞಾಶ್ವವನ್ನು ಕೂಡ ತೆಗೆದುಕೊಂಡು ಬಿಟ್ಟು ಅರ್ಜುನನಿಗೆ ಅಶ್ವವನ್ನು ಒಪ್ಪಿಸಿದ್ದಾರೆ. ಆಮೇಲೆ ಅವರನ್ನು ನಗರಕ್ಕೆ ಕರೆದುಕೊಂಡು ಹೊರಟಿದ್ದಾರೆ.

ಚಂದ್ರಹಾಸನಿಗೂ ಅರ್ಜುನನಿಗೂ ಇಬ್ಬರಿಗೂ ಸ್ನೇಹ ಉಂಟಾಯಿತು. ಅವರೆಲ್ಲರನ್ನೂ ಕರೆದುಕೊಂಡು ನಗರಕ್ಕೆ ಬರ್ತಾ ಇದ್ದಾನೆ ಚಂದ್ರಹಾಸ. ಅವರನ್ನು ಆಧರಿಸ್ತಾ ಇದ್ದಾನೆ, ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ. ಕೃಷ್ಣನೆಲ್ಲ ಅತಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನಂತೆ, ಸ್ತೋತ್ರಗಳನ್ನು ಮಾಡ್ತಾ ಇದ್ದಾನಂತೆ. ಮತ್ತು ಎಲ್ಲ ಕುಂತಳದ ಜನರು ಕೂಡ ಈ ಒಂದು ಕೃಷ್ಣನ ದರ್ಶನವನ್ನು ಪಡೆದು ಭಾಗ್ಯಶಾಲಿಗಳಾಗಿದ್ದಾರೆ. ಜೊತೆಗೆ ಕುಂತಳ ನಗರ ಒಳ್ಳೆಯ ತೋರಣಗಳಿಂದ ಗುಡಿಗೋಪುರಗಳಿಗೆ ಸುಣ್ಣವನ್ನು ಬಳಿದುಬಿಟ್ಟು ಅಲಂಕಾರವನ್ನು ಮಾಡಿಸಿದ್ದಾನಂತೆ. ತುಂಬ ಸಂತೋಷದಿಂದ ಕೃಷ್ಣನನ್ನು ಕರೆದುಕೊಂಡ್ಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಅಪಾರವಾಗಿರ್ತಕ್ಕಂತಹ ವೈಭವ, ಅವನ ಶಕ್ತಿ ಸಾಮರ್ಥ್ಯಗಳು ಹೇಗಿದೆ ಅಂತ ಹೇಳಿದರೆ ದೇವೇಂದ್ರನಿಗೆ ಸಮಾನವಾಗಿರ್ತಕ್ಕಂತಹ, ಇದೇನು ದೇವಲೋಕ ಇಲ್ಲಿ ಇಳಿದಿದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆಯಂತೆ. ದೇವೇಂದ್ರನಂತೆ ಅವನು ಕಂಗೊಳಿಸ್ತಾ ಇದ್ದಾನೆ ಚಂದ್ರಹಾಸ ಅಂಥೇಳಿ ಹೇಳ್ತಾ ಇದ್ದಾರೆ. ಇಂದು ಚಂದ್ರಹಾಸನ ಆಶ್ರಯದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ.

0: ಮೋಕ್ತದಿ ಪೂಜಿಸಿದನು ಅತಿ ಭಕ್ತಿ ಭಾವದಿಂದ.
1: ಚಂದ್ರಹಾಸನ ಆಶ್ರಯದಲ್ಲಿ ಇರ್ತಕ್ಕಂತಹ ಎಲ್ಲ ಪುರಜನರು ಕೃಷ್ಣನ ದರ್ಶನವನ್ನು ಮಾಡಿದ್ದಾರೆ. ಅವನ ಕಂದರ್ಪನ ತಾತ ಮನ್ಮಥನ ತಂದೆಯಾಗಿರ್ತಕ್ಕಂತಹ ಕೃಷ್ಣನ ದರ್ಶನದಿಂದ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ, ಕೃತಕೃತ್ಯರಾಗಿದ್ದಾರೆ. ಜೊತೆಗೆ ಆ ದುಷ್ಟಬುದ್ಧಿ ಏನು ಇವನಿಗೆ ತೊಂದರೆಯನ್ನು ಕೊಟ್ಟಿದ್ದ ಅವನು ಕೂಡ ಒಳ್ಳೆಯವನಾಗಿಬಿಟ್ಟಿದ್ದಾನೆ. ಕೃಷ್ಣನ ದರ್ಶನಕ್ಕೆ ತನ್ನ ಮಗನೊಡನೆ ಅವನನ್ನು ಕೂಡ ಕರೆದುಕೊಂಡ್ಬಿಟ್ಟು ಕೃಷ್ಣನ ದರ್ಶನವನ್ನು ಮಾಡಿದ್ದಾನಂತೆ. ಎಲ್ಲ ಪಾಪವೂ ಕೂಡ ತೊಳೆದು ಹೋಗ್ಬಿಟ್ಟಿದೆ. ದುಷ್ಟಬುದ್ಧಿಗೆ ಅವನು ಮಾಡಿರ್ತಕ್ಕಂತಹ ಪಾಪ ಎಲ್ಲವೂ ಕೂಡ ಈ ಕೃಷ್ಣನ ದರ್ಶನದಿಂದ ಹೊರಟು ಹೋಗಿದೆ. ಗಾಲವನನ್ನು ಕರೆಸಿದ್ದಾರೆ. ಅಸುರ ಮರ್ದನ ಕೃಷ್ಣನನ್ನು ಕರೆದಿದ್ದಾನೆ, ತಂದು ಒಳ್ಳೆಯ ಸಿಂಹಾಸನದ ಮೇಲೆ ಕೂರಿಸಿಬಿಟ್ಟು ಅವರ ಪಾದಾರವಿಂದಗಳನ್ನು ತೊಳೆದುಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಭಕ್ತಿಭಾವದಿಂದ ತುಂಬ ಸಂತೋಷದಿಂದ ಚಂದ್ರಹಾಸ ಪೂಜೆಯನ್ನು ಕೃಷ್ಣನಿಗೆ ಮಾಡ್ತಾ ಇದ್ದಾನೆ.

ಆಗ ಚಂದ್ರಹಾಸ ಪ್ರೀತಿಯಿಂದ ಕೃಷ್ಣನನ್ನ ಕರೆಸಿಬಿಟ್ಟು ಪೂಜೆಯನ್ನು ಮಾಡಿಬಿಟ್ಟು ತನ್ನ ಸಮಸ್ತ ರಾಜ್ಯವನ್ನು ಕೂಡ ಕೃಷ್ಣನ ಪಾದಾರವಿಂದಗಳ ಮೇಲೆ ಅರ್ಪಿಸಿಬಿಟ್ಟಿದ್ದಾನೆ. ಎಲ್ಲವೂ ಕೂಡ ಈ ರಾಜ್ಯ ಪ್ರಾಪ್ತಿಯಾಗಿರ್ತಕ್ಕಂತಹದ್ದು ಕೂಡ ಕೃಷ್ಣನ ಭಕ್ತಿಯಿಂದಲೇ, ಇದೆಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು ಅನ್ನುವಂತಹ ಭಾವದಿಂದ ರಾಜ್ಯವನ್ನು ಕೊಟ್ಟಿದ್ದಾನೆ ಕೃಷ್ಣನಿಗೆ. ಅವನ ಪಾದಾರವಿಂದಗಳ ಮೇಲೆ ಸಮಸ್ತ ರಾಜ್ಯವನ್ನು ಸಂಪತ್ತನ್ನು ಎಲ್ಲವನ್ನೂ ಕೂಡ ಚಂದ್ರಹಾಸ ಕೊಟ್ಟುಬಿಟ್ಟ. ಆಗ ಕೃಷ್ಣ ಏನು ಮಾಡ್ದ, ಪಾರ್ಥನನ್ನು ಕರೆದುಬಿಟ್ಟು ಅವನೊಡನೆ ಸಮಾಲೋಚನೆಯನ್ನು ಮಾಡಿ ಈ ರಾಜ್ಯ ವಿಷಯಕುಮಾರ ವಿಷಯೆಯ ಮಗನಾಗಿರ್ತಕ್ಕಂತಹ ಅವನಿಗೆ ಈ ರಾಜ್ಯ ಸೇರ್ತಕ್ಕಂತಹದ್ದು ಅಂತ ಹೇಳಿ ರಾಜ್ಯವನ್ನು ವಿಷಯೆಯ ಮಗನಿಗೆ ಕೊಟ್ಟುಬಿಟ್ಟು, ಆಗ ಚಂದ್ರಹಾಸ ಖ್ಯಾತವಾಗಿರ್ತಕ್ಕಂತಹ ಅಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಎಲ್ಲ ಸುವಸ್ತುಗಳು ಒಳ್ಳೆಯ ವಸ್ತುಗಳು ಅದನ್ನು ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟಿದ್ದಾನಂತೆ, ಧರ್ಮರಾಜನ ಯಜ್ಞಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದಾನೆ. ಹೀಗೆ ಅವರು ಸತ್ಕೃತನಾಗ್ಬಿಟ್ಟು ಅಲ್ಲಿ ಇದ್ದಾನೆ ಈ ಭೂಪತಿ. ಅವನ ರಾಜ್ಯದಲ್ಲಿ ಕೃಷ್ಣ ಅರ್ಜುನರು ಕೂಡ 3 ದಿವಸ ಇದ್ರಂತೆ. 3 ದಿವಸ ಅಲ್ಲಿ ಇದ್ದುಬಿಟ್ಟು ಅವನ ಆತಿಥ್ಯವನ್ನು ಸ್ವೀಕರಿಸಿಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ.

0: ಸುಖಮಿಪ್ಪುದೋ ಎಂದಿರಿಸಿ ನಿಜದನೆಯರಂ ಶರದಿಗೆಳೆಯಪ್ಪ ವಾಹಿನಿಯೊಡನೆ ಪೊರಮಟ್ಟನು ಆ ಚಂದ್ರಹಾಸನರ್ಜುನನ ಕೂಡೆ.
1: ಕೃಷ್ಣನ ದರ್ಶನದಿಂದ ಹರ್ಷಗೊಂಡಿರ್ತಕ್ಕಂತಹ ಚಂದ್ರಹಾಸ ತನ್ನ ಮಕ್ಕಳನ್ನ ಕರೆದಿದ್ದಾನೆ. ಬಳಿಗೆ ಕರೆದುಬಿಟ್ಟು ಹೇಳ್ತಾ ಇದ್ದಾನೆ, ಅಪ್ಪ ಮಕ್ಕಳಿರ, ನನಗೆ ವಯಸ್ಸಾಯಿತು, ಹೆಚ್ಚು ದಿವಸ ನಾನು ಇನ್ನು ಬದುಕೋದಿಲ್ಲ. ನನಗೆ ಈ ಕೃಷ್ಣನ ದರ್ಶನದಿಂದ ಮೋಕ್ಷ ಅನ್ನತಕ್ಕಂತಹದ್ದು ನಿಶ್ಚಯ. ಆದ್ದರಿಂದ ಈ ರಾಜ್ಯವನ್ನು ನೀವೇ ಪಾಲಿಸಬೇಕು, ಈ ಜನರನ್ನು ಈ ರಾಜ್ಯವನ್ನು ನೀವು ನೋಡಿಕೊಳ್ಬೇಕು, ಧರ್ಮದಿಂದ ರಾಜ್ಯಭಾರವನ್ನು ಮಾಡಿ ನಾನು ಯಜ್ಞಕ್ಕೆ ಹೋಗ್ತೇನೆ, ಧರ್ಮರಾಜನ ಯಜ್ಞವನ್ನು ದರ್ಶನ ಮಾಡ್ತೇನೆ, ನಂತರ ನಾನು ಮತ್ತೆ ನಗರಕ್ಕೆ ಬರೋದಿಲ್ಲ, ನಾನು ಅರಣ್ಯಕ್ಕೆ ಹೋಗಿ ಆ ಭಗವಂತನ ಕೃಷ್ಣನ ಒಂದು ತಪಸ್ಸನ್ನು ನಾನು ಮಾಡ್ತೇನೆ, ನನಗೆ ನಿಶ್ಚಯ ಮೋಕ್ಷ ಅನ್ನತಕ್ಕಂಥದ್ದು, ಮತ್ತೆ ನಾನು ನಗರಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಪಾರ್ಥನ ಸೈನ್ಯದೊಡನೆ ಚಂದ್ರಹಾಸ ಹೊರಟಿದ್ದಾನೆ.

ಹರಿವರವನಿತ್ತು ಆತನಂ ಕೂಡಿಕೊಂಡು ಸುತ್ರಾಮಸುಧನ ಕುದುರೆಗಳೊಡನೆ ತೆರಳ್ದಂ ಧರಿತ್ರಿಯೊಳ್

ಆಗ ಕೃಷ್ಣ ಚಂದ್ರಹಾಸನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಈ ಚಂದ್ರಹಾಸನಿಗೆ ಕಥೆಯನ್ನು ಕೇಳಿದವರಿಗೆ ಪುತ್ರ ಸಂಪತ್ತು ಉಂಟಾಗುತ್ತೆ, ಮತ್ತು ಆಯುಸ್ಸು ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ, ಆ ಭಗವಂತನ ದೃಢ ಭಕ್ತಿ ಉಂಟಾಗುತ್ತೆ. ಚಂದ್ರಹಾಸನ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ದೃಢವಾಗಿರ್ತಕ್ಕಂತಹ ಭಕ್ತಿ ಉಂಟಾಗಲಿ ಅಂಥೇಳಿ ಅವನಿಗೆ ವರವನ್ನು ಕೊಟ್ಟಿದ್ದಾನೆ ಆ ಕೃಷ್ಣ ಪರಮಾತ್ಮ. ಜೊತೆಗೆ ಅವನನ್ನು ಕೂಡ ಕರೆದುಕೊಂಡು ಮತ್ತೆ ಹೊರಟಿದ್ದಾರಂತೆ, ಬೇರೆ ಬೇರೆ ಆ ದೇಶಗಳನ್ನು ಸುತ್ತತಾ ಇದ್ದಾರೆ. ಆ ಕುದುರೆಗಳನ್ನು ತಡೆಯುವಂತಹ ಧೈರ್ಯ ಯಾರಿಗೂ ಕೂಡ ಇಲ್ಲ. ಎಲ್ಲ ರಾಜ ಮಹಾರಾಜರು ಕೂಡ ಆ ಅರ್ಜುನನ ಸೈನ್ಯ ಬಂದಿದೆ ಅಂತ ಹೇಳಿದರೆ ಹೆದರ್ಕೊಂಡ್ಬಿಟ್ಟು ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಸಂಪತ್ತನ್ನು ಆ ಯಜ್ಞಕ್ಕೋಸ್ಕರ ನೀಡಿಬಿಟ್ಟು ಅವರೂ ಕೂಡ ಈ ಅರ್ಜುನನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅರ್ಜುನನೊಡನೆ ಸೇರ್ತಾ ಇದ್ದಾರೆ. ಹೀಗೆ ಕುದುರೆ ಮುಂದೆ ಮುಂದಕ್ಕೆ ಹೋಗ್ತಾ ಇದೆ, ಸಮುದ್ರದ ತೀರಕ್ಕೆ ಬಂದಿದೆ.

ಆಗ ಹೇಳ್ತಾ ಇದ್ದಾರೆ ಜನ್ಮೇಜಯ, ಏನು ಆಶ್ಚರ್ಯ, ಎಲ್ಲ ರಾಜ್ಯಗಳನ್ನು ಕೂಡ ಗೆದ್ದುಬಿಟ್ಟು ಅರ್ಜುನ ಬರ್ತಾ ಇದ್ದಾನೆ. ಬರ್ತಾ ಬರ್ತಾ ಸಮುದ್ರದ ತೀರಕ್ಕೆ ಬಂದಿದ್ದಾರೆ, ಉತ್ತರದ ಸಮುದ್ರ. ಆ ಸಮುದ್ರದ ತೀರದಲ್ಲಿ ಕುದುರೆ ನಿಂತು ಬಿಟ್ಟಿದೆ. ಮುಂದಕ್ಕೆ ಏನು ಮಾಡಬೇಕು, ಹೇಗೆ ಹೋಗಬೇಕು ಅನ್ನತಕ್ಕಂಥ ಉಪಾಯ ಕಾಣ್ತಾ ಇಲ್ಲ. ಆಗ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನನ್ನ, ಕೃಷ್ಣ ಮುಂದಕ್ಕೆ ಉಪಾಯ ಏನು, ಈ ಒಂದು ಸೇನೆಯನ್ನು ತೆಗೆದುಕೊಂಡು ನಾವು ಈ ಸಮುದ್ರವನ್ನು ದಾಟೋದು ಹೇಗೆ, ಯಾವ ರೀತಿ ಮುಂದಕ್ಕೆ ನಮ್ಮ ಪ್ರಯಾಣ ಆಗಬೇಕು, ಯಾವ ರಾಜ್ಯದ ಮೂಲಕ ನಾವು ಮುಂದಕ್ಕೆ ಹೋಗಬೇಕು, ಯಾವ ದೇಶವನ್ನು ನಾವು ಮುಂದಕ್ಕೆ ಹೋಗಬೇಕು ಅಂತ ಹೇಳಿ ಆಗ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ, ಏನು ಮಾಡೋದು ಅಂತಲೇ ದಿಕ್ಕು ತೋಚ್ತಾ ಇಲ್ಲ. ಆ ಕೃಷ್ಣನ ಮಾರ್ಗದರ್ಶನವೇ ನಮಗೆ ಬೇಕು ಈಗ ಅಂಥೇಳಿ ಅವರೆಲ್ಲರೂ

ಕೂಡ ಕೇಳ್ತಾ ಕೃಷ್ಣನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ಮುಂದಕ್ಕೆ ಹೇಗೆ, ನಮಗೆ ಯಾವ ಗತಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಏನು ಯೋಚನೆ ಮಾಡಬೇಡಿ,

0: ಸುಗತಿ ಭ್ರಷ್ಟರಲ್ಲೆಂದು ರುಕ್ಮಿಣಿ ಮುಖ ಪಂಕಜ ಭ್ರಮರನು ಆ ಪಂಚರತಿಗರಂ ಕೂಡಿಕೊಂಡು ಅಂಬುನಿಧಿಯಂ ಪೊಕ್ಕನು.
1: ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಏನು ಯೋಚನೆಯನ್ನು ಮಾಡಬೇಡಿ, ಇವರಿಗೆ ಆ ಸಮುದ್ರದ ಮೇಲೆ ನಡೆಯುವಂತಹ ದುರ್ಗತಿ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಅರ್ಜುನ, ಮಯೂರ ಧ್ವಜ, ಪ್ರದ್ಯುಮ್ನ, ಬಬ್ರುವಾಹನ, ಹಂಸಧ್ವಜ ಇದರಲ್ಲ, ಇವರ ರಥಗಳು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಸೂರ್ಯನಂತೆ ಸೂರ್ಯ ಎಲ್ಲಿ ಬೇಕಾದರೂ ಚಲಿಸ್ತಾನೆ, ಅದೇ ರೀತಿಯಾಗಿ ಇವರ ರಥಗಳಿಗೂ ಕೂಡ ಚಲಿಸುವಂತಹ ಶಕ್ತಿ ಬಂದಿದೆ. ಅಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿಕೊಂಡಿದ್ದಾರೆ. ಆದ್ದರಿಂದ ನೀವೇನು ಯೋಚನೆಯನ್ನು ಮಾಡಬೇಡಿ, ಇದರ ಮೇಲೆ ಪ್ರಯಾಣವನ್ನು ಸಮುದ್ರದ ಮೇಲೆ ಮಾಡಬಹುದು. ಇವರ ರಥಗಳು ನೀರಿನ ಮೇಲೂ ಕೂಡ ಓಡತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿ, ರುಕ್ಮಿಣಿ ಮುಖ ಪಂಕಜ ಭ್ರಮರನು, ರುಕ್ಮಿಣಿಯನ್ನು ಯಾವಾಗಲೂ ಕೂಡ ಪ್ರೇಮದಿಂದ ನೋಡತಕ್ಕಂತಹ ಆ ಒಂದು ಭ್ರಮರದಂತೆ, ದುಂಬಿಯಂತೆ ಈ ಕೃಷ್ಣ ಹೇಳ್ತಾ ಇದ್ದಾನೆ. ಏನು ಯೋಚನೆಯನ್ನು ಮಾಡಬೇಡಿ, ಇವರ ರಥಗಳು ನೀರಿನ ಮೇಲೆ ಹೋಗ್ತಕ್ಕಂತಹ ಶಕ್ತಿ ಪಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ.

ಸಮುದ್ರದ ನಡುವೆ ಒಂದು ದ್ವೀಪ. ಆ ದ್ವೀಪದಲ್ಲಿ ಅಲ್ಲಿ ಕುಳಿತುಕೊಂಡಿದ್ದಾನಂತೆಯೇ ಭಗದಾಲಭ್ಯ ಋಷಿ. ಅವನು ತಪಸ್ಸನ್ನ ಮಾಡ್ತಾ ಇದ್ದಾನೆ. ಆ ಕುದುರೆಗಳು ಎಲ್ಲವೂ ಕೂಡ ವೇಗದಿಂದ ರಥ ಹೋಗಿದೆ, ಅವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಭಗದಾಲಭ್ಯ ಮುನಿ ಕಣ್ಣುಗಳನ್ನು ಮುಂಚಿಕೊಂಡಿದ್ದಾನಂತೆ, ತಪಸ್ಸನ್ನ ಮಾಡ್ತಾ ಇದ್ದಾನೆ, ಯೋಗದಿಂದ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಇವನು ಅವನ ದೇಹ ಛಿದ್ರ ಛಿದ್ರವಾಗಿ ಹೋಗ್ಬಿಟ್ಟಿದೆಯಂತೆ. ಆ ರೀತಿಯಾಗಿ ಎಲ್ಲ ತೊಗಲು ಏನು ಚರ್ಮ ಇದೆ ಅದು ಒಣಗಿ ಒಣಗಿ ಕೊಳತು ಅದೇ ಮತ್ತೆ ಅಂಟ್ಕೊಳ್ತಾ ಇದೆಯಂತೆ. ಆ ರೀತಿಯಾಗಿ ಅವನ ದೇಹ ಇದೆ. ಅವನು ಆ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಒಂದು ಆಲದ ಎಲೆಯನ್ನು ತನ್ನ ತಲೆಯನ್ನು ಮುಚ್ಚಿಕೊಂಡ್ಬಿಟ್ಟು ತನ್ನ ಮುಖವನ್ನು ಮುಚ್ಚಿಕೊಂಡು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಂತಹ ಆ ದೇಹವನ್ನು ಹೊಂದಿರತಕ್ಕಂತಹ ಅಶಾಶ್ವತವಾಗಿರ್ತಕ್ಕಂತಹ ದೇಹ ಇದು. ಇದಕ್ಕೆ ನಾವು ಯಾಕೆ ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಅವನು ಆ ರೀತಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಆ ಅರ್ಜುನಾದಿಗಳು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಚಂದನವನ್ನು ಆ ರಥವನ್ನು ಎಳೆದುಬಿಟ್ಟು ಬಂದು ಮಾತನಾಡಿಸ್ತಾ ಇದ್ದಾರೆ ಭಗದಾಲಭ್ಯರನ್ನು.

ಎಬ್ಬಿಸ್ಬಿಟ್ಟು ಕಣ್ಣು ತೆರೆದು ನೋಡ್ತಾ ಇದ್ದಾರಂತೆ. ಬಗದಾಲಭ್ಯರೋ ನೋಡ್ತಾ ಇದ್ದಾರೆ. ಈ ಪುರುಷೋತ್ತಮ ಇವನು ಕ್ಷಣಕಾಲ ಜೀವನವನ್ನು ಮಾಡ್ತಕ್ಕಂಥವ್ರು, ಇವರ ಆಯುಷ್ಯ ತುಂಬ ಚಿಕ್ಕದೋ, ಅವರು ಇಲ್ಲಿಗೆ ಬಂದುಬಿಟ್ಟು ನನ್ನನ್ನು ಎಸರಿಸ್ತಾ ಇದ್ದಾರಲ್ಲ ಈ ಮನುಷ್ಯರು ಅಂತ ಹೇಳಿ ನೋಡ್ತಾ ಇದ್ದಾನೆ. ಇನ್ನು ನನಗೆ ಇಲ್ಲಿಯೂ ಕೂಡ ಅವಕಾಶವಿಲ್ಲ, ಇಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಯಾರೂ ತೊಂದರೆಯನ್ನು ಮಾಡೋದಿಲ್ಲ ಅಂತ ಹೇಳಿ ನನ್ನ ಅಲ್ಪಾಯುಷ್ಯವನ್ನು ಇಲ್ಲಿ ಕಳೆದುಬಿಟ್ಟು ಆ ಭಗವಂತನ ಸಾನ್ನಿಧ್ಯವನ್ನು ಸೇರ್ಕೋಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದೆ. ಇಲ್ಲೂ ಕೂಡ ಈ ಮನುಷ್ಯರು ಬಂದುಬಿಟ್ಟು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ಅಲ್ಪವಾಗಿರ್ತಕ್ಕಂತಹ ಆಯುಷ್ಯದಲ್ಲಿ ನಾನು ಯಾವ ರೀತಿ ನಾನು ತಪಸ್ಸನ್ನು ಮಾಡಲಿ ಅಂಥೇಳಿ ಅವನು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಈ ಅರ್ಜುನ ವಿಸ್ಮಯದಿಂದ ನೋಡ್ತಾ ಇದ್ದಾನೆ.

ಅರ್ಜುನ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಭಗದಲಭ್ಯ ಮುನಿಗಳನ್ನ. ಏನು ಈ ರೀತಿ ನಿಮ್ಮ ಮೊಣಕಾಲಿನ ಹತ್ತಿರ ಹುತ್ತುಗಳು ಬೆಳೆದಿದೆ, ದೊಡ್ಡದಾಗಿರ್ತಕ್ಕಂತಹ ಒಂದು ವೃಕ್ಷ ಬೆಳೆದಿದೆ, ಅದರ ಮೇಲೆ ಆ ಹಕ್ಕಿಗಳು ಗೂಡನ್ನು ಕಟ್ಕೊಂಡು ಚಿಲಿಪಿಲಿ ಗಾನವನ್ನು ಮಾಡ್ತಾ ಇದೆ, ಕಾಡು ಮೃಗಗಳು ಬಂದುಬಿಟ್ಟು ನಿಮ್ಮ ಮೈಯನ್ನು ತಿಕ್ತಾ ತಮ್ಮ ಒಂದು ತೀಡೆಯನ್ನು ತೀರಿಸ್ಕೊಳ್ತಾ ಇದೆ, ಈ ರೀತಿ ಮೈಯನ್ನು ಉಜ್ಜಿಕೊಳ್ತಾ ಇದೆಯಲ್ಲ, ಏನು ಇದು ಆಶ್ಚರ್ಯ? ಒಂದು ಮನೆಯನ್ನು ಒಂದು ಆಶ್ರಮವನ್ನು ಕಟ್ಟಿಕೊಳ್ಳದೆ ನೀವು ಈ ರೀತಿ ಇದ್ದೀರಲ್ಲ, ಹುತ್ತುಗಳು ಬೆಳೆದಿದೆ, ಜೊತೆಗೆ ಅಲ್ಲಿರ್ತಕ್ಕಂಥ ಹಾವುಗಳು ಎಲ್ಲವೂ ಕೂಡ ನಿಮ್ಮ ಮೈ ಮೇಲೆ ಹರಿದಾಡ್ತಾ ಇದೆ, ಪಕ್ಷಿಗಳು ಬಂದು ನಿಮ್ಮ ಮೇಲೆ ಕುಳಿತುಕೊಳ್ತಾ ಇದೆ, ಹೀಗೆ ಇದ್ದೀರಲ್ಲ, ಆಶ್ರಮವನ್ನು ಕಟ್ಕೊಂಡ್ಬಿಟ್ಟು ತಪಸ್ಸನ್ನು ಮಾಡದೆ ಕೈಯಲ್ಲಿ ಒಂದು ಎಲೆಯನ್ನು ಹಿಡಿದುಬಿಟ್ಟು ಈ ರೀತಿ ತಪಸ್ಸನ್ನು ಮಾಡ್ತಾ ಇದ್ದೀರಲ್ಲ ಅಂಥೇಳಿ ಅರ್ಜುನ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನೆ. ಆಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ,

ಅರ್ಜುನನ ಮಾತನ್ನ ಕೇಳಿಬಿಟ್ಟು ಮಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ, ಈ ಸ್ತ್ರೀ ಪರಿಗ್ರಹ ಅನ್ನತಕ್ಕಂತಹದ್ದು, ಮನೆ ಮಡದಿ ಅನ್ನತಕ್ಕಂತಹದ್ದು ಎಲ್ಲರನ್ನೂ ಕೂಡ ದುಃಖಕ್ಕೆ ಈಡು ಮಾಡಿಬಿಡುತ್ತೆ. ದುಃಖದ ಒಂದು ಸಾಗರದಲ್ಲಿ ಅವರನ್ನು ಮುಳುಗಿಸಿಬಿಡುತ್ತೆ ಈ ಸಂಸಾರ ಅನ್ನತಕ್ಕಂತಹದ್ದು. ಯಾಕೆ ಅಂತ ಹೇಳಿದರೆ, ಸಂಸಾರವನ್ನು ಕಟ್ಟಿಕೊಂಡವನು ತನ್ನ ಹೆಂಡತಿ ಮಕ್ಕಳನ್ನು ಪೋಷಿಸೋದಕ್ಕೋಸ್ಕರ ಕೃತ್ಯಾಕೃತ್ಯಗಳನ್ನು ಎಣಿಸೋದಿಲ್ಲ, ಪಾಪ ಪುಣ್ಯಗಳನ್ನು ಎಣಿಕೆ ಮಾಡೋದಿಲ್ಲ. ಅಧರ್ಮವಾಗಲಿ ಧರ್ಮವಾಗಲಿ ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಲಿ ಅಂತ ಹೇಳಿ ಅವನು ಯೋಚನೆಯನ್ನು ಮಾಡ್ತಾನೆ. ಆಗ ಅವನಿಗೆ ಮೋಕ್ಷ ಅನ್ನತಕ್ಕಂತಹದ್ದು ಸಿಗೋದಿಲ್ಲ. ಕುಕೃತಿಗಳನ್ನು ಕೂಡ ಮಾಡಿಬಿಡ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂತಹ ಸಂದರ್ಭ ಬಂದುಬಿಡುತ್ತೆ ಮನುಷ್ಯನಿಗೆ. ಅವನಿಗೆ ಮೋಕ್ಷ ಅನ್ನತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ಈ ಕನಸಿನ ಸಾಮ್ರಾಜ್ಯವನ್ನು ಕೊಟ್ಟುಕೊಂಡು ಅಧೋಗತಿಗೆ ಬೀಳ್ತಾನೆ. ಜನನ ಮರಣಗಳ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಜನ್ಮವನ್ನು ಪಡೆದುಬಿಟ್ಟು ಅನೇಕ ಪಾಪ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಉಂಟಾಗುತ್ತೆ. ಆದ್ದರಿಂದ ನಾನು ಈ ತಪಸ್ಸನ್ನು ಹೀಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ, ಮೋಕ್ಷದ ದಾರಿಯನ್ನು ಯಾರು ಹುಡುಕ್ತಾರೆ ಅವರಿಗೆ ಸಂಸಾರ ಅನ್ನತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಭಗದಾಲಭ್ಯರು.

ಹೇಳ್ತಾ ಇದ್ದಾರೆ ಭಗದಾಲಭ್ಯ ಮುನಿಗಳು, ಅಪ್ಪ ಮಡದಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಆಸೆ ಉಂಟಾಗುತ್ತೆ, ಅವರನ್ನ ಸಾಕೋದಕ್ಕೋಸ್ಕರ ಹೇಗೆ ಸಂಪಾದನೆ ಮಾಡಲಿ ಎನ್ನತಕ್ಕಂತಹ ವಿವೇಚನೆ. ಭೂಮಿ ಬೇಕು, ಬೆಳೆ, ಹಣ, ಗೋಶಾಲೆ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿಕೊಂಡು ಅವನು ಇದನ್ನು ಹೇಗೆ ರಕ್ಷಿಸಲಿ, ಈ ಸಂಪತ್ತನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಕಾಲವನ್ನು ಕಳೀತಾನೆ. ವೇದ ಶಾಸ್ತ್ರ ಪಠಣ ಅನ್ನತಕ್ಕಂಥದ್ದು ಅವನಿಗೆ ಚಿಂತೆಯೇ ಬರೋದಿಲ್ಲ, ಆ ರೀತಿ ಅವನು ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಹೇಗೆ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿಕೊಳ್ಳಿ, ಹೇಗೆ ಈ ನನ್ನ ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಳಿ ಎನ್ನತಕ್ಕಂತಹ ಅಧರ್ಮ ಮಾರ್ಗವನ್ನು ಹುಡುಕ್ತಾ ಹುಡುಕ್ತಾ ಚಿಂತಿಸಿ ಅಧರ್ಮ ಮಾರ್ಗದಲ್ಲೇ ಬಿದ್ದು ಹೋಗ್ಬಿಡ್ತಾನೆ. ಆದ್ದರಿಂದ ಈ ಆಸೆ ಎನ್ನತಕ್ಕಂಥದ್ದು ಅದಕ್ಕೆ ಬಿದ್ದರೆ ಸಂಸಾರದಲ್ಲಿ ಎಲ್ಲವೂ ಕೂಡ ಕೆಟ್ಟ ಹೋಗುತ್ತೆ, ಜಗತ್ತು ಕೆಡ್ತಾ ಇದೆ. ಇವತ್ತು ಆಸೆಯಿಂದಲೇ ಈ ಜಗತ್ತು ಕೆಟ್ಟ ಹೋಗ್ತಾ ಇದೆ ಅಂತ ಹೇಳಿ ಮಗದಾಲಭ್ಯರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ.

ಮಗದಲ್ಲೊಬ್ಬರು ಹೇಳ್ತಾ ಇದ್ದಾರೆ ಆ ಪಾರ್ಥನಿಗೆ ಮಾಡದಿ ಮಕ್ಕಳು ಅನ್ನತಕ್ಕಂತಹ ಒಂದು ಆಸೆಯಿಂದ ಎಲ್ಲವೂ ಕೂಡ ಕೆಟ್ಟ ಹೋಗ್ಬಿಡುತ್ತೆ, ಮೋಕ್ಷ ಅನ್ನತಕ್ಕಂತಹದ್ದು ಸಿಗೋದಿಲ್ಲ. ಆದ್ದರಿಂದ ನಾನು ಆಶ್ರಮವನ್ನೂ ಕೂಡ ಕಟ್ಕೊಳ್ಳಲಿಲ್ಲ, ಮನೆಯನ್ನು ಕಟ್ಟಲಿಲ್ಲ, ವಿವಾಹವನ್ನು ಮಾಡಿಕೊಳ್ಳಲಿಲ್ಲ. ಇದು ಅಳಿದು ಹೋಗುವಂತಹ ಶರೀರ, ಇವತ್ತು ಇರುತ್ತೆ ನಾಳೆ ಬಿದ್ದು ಹೋಗುತ್ತೆ. ಆದ್ದರಿಂದ ನಾನು ಈ ತರಗು ಎಲೆಯನ್ನು ಒಂದು ಎಲೆಯನ್ನು ಹಿಡಿದುಬಿಟ್ಟು ನಾನು ಹೊತ್ತನ್ನು ಕಳೀತಾ ಇದ್ದೇನೆ, ಅಲ್ಪಾಯುಷ್ಯ ನನಗೆ, ಆದ್ದರಿಂದ ನಾನು ಹೀಗೆ ಇದ್ದೇನೆ ಎಂದಾಗ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನಂತೆ ಅರ್ಜುನ. ಅಲ್ಲ, ನಿಮ್ಮಂತಹ ಮಹಾತ್ಮರು ನಿಮ್ಮಂತಹ ಮುನಿಗಳು ಅಲ್ಪಾಯುಷ್ಯ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, ನನಗೆ ಆಶ್ಚರ್ಯವಾಗ್ತಾ ಇದೆ. ಶಿವಶಿವ, ನಿಮ್ಮ ಆಯುಷ್ಯ ಎಷ್ಟಾಯಿತು, ಎಷ್ಟು ದಿನಗಳನ್ನು ಕಳೆದಿದ್ದೀರಿ ಅಂತ ಹೇಳಿ, ಈ ನಿಮ್ಮ ತಲೆಯ ಮೇಲೆ ಈ ಎಲೆ ಎಷ್ಟು ದಿನದಿಂದ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ.

ಆಗ ಭಗದಾರ್ಲಭ್ಯರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ, ರೋಮಶ ಎಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು. ಇವರು ಚಿರಂಜೀವಿಗಳು, ಇವರ ಕಾಲವೂ ಕೂಡ ಮುಗಿದು ಹೋಗ್ಬಿಡ್ತು. ಪ್ರತ್ಯೇಕವಾಗಿ ಎಷ್ಟು ಜನ ಅಳಿದು ಹೋಗಿದಾರೋ ಎನ್ನುತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸತ್ಯಲೋಕದ ಪದವಿಯನ್ನು ಪಡೆದಂತಹ 20 ಬ್ರಹ್ಮರ ಆಯುಷ್ಯ ನನ್ನ ಆಯುಷ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದೆಯಂತೆ. ಅಷ್ಟು ನನಗೆ ಆಗಿದೆ, ಅಷ್ಟು ದಿನಗಳು ಆಗಿದೆ. ಎಷ್ಟೋ ಲೋಕಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿಬಿಟ್ಟು ಪ್ರಳಯ ಉಂಟಾಗಿದೆ. ಈ ಚತುರ್ಮುಖರ ಬ್ರಹ್ಮರು ಕೂಡ ಹೊರಟು ಹೋಗಿದ್ದಾರೆ. ಎಲ್ಲ ಪದವಿಗಳನ್ನು ನೋಡಿಬಿಟ್ಟು, ಪದವಿಗಳು ಶಾಶ್ವತವಲ್ಲ, ಎಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ನಾನು ನಿರ್ಧಾರವನ್ನು ಮಾಡಿಬಿಟ್ಟು ನನ್ನ ಅಲ್ಪಾಯುಷ್ಯವನ್ನು

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ ಮೂರು ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಭೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಮಹಾನಗರ ದಿನೇ ದಿನೇ ಬೆಳೆಯುತ್ತಿದ್ದು ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಇದಲ್ಲದೆ ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರು ನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಭೈರೇಗೌಡ 2026 ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ರಾಜ್ಯಾದ್ಯಂತ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದು, ಈ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ನ್ನು ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ಘೋಷಣೆಗಳನ್ನು ನಡೆಸುತ್ತಿದ್ದ ನಡುವೆಯೇ ವಿಧೇಯಕಗಳ ಅಂಗೀಕಾರ ನೀಡಲಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರೆದಿದೆ. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಭಟನೆಯಿಂದಾಗಿ ಸುಗಮ ಕಲಾಪಗಳು ನಡೆಸಲು ಸಾಧ್ಯವಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಸೇರಿದಂತೆ ಹಲವು ಸಮಸ್ಯೆಗಳಿದ್ದು ಅವುಗಳ ಕುರಿತು ಚರ್ಚೆ ನಡೆಸುವ ಅಗತ್ಯವಿದೆ ಎಂದು ಸಭಾಪತಿಗಳು ತಿಳಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರಿಯಿತು. ಇದರ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಮೈಸೂರಿನಲ್ಲಿಂದು ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯುತ್ತಿದೆ. ಕೇಂದ್ರ ವಿಮಾನಯಾನ ಸಚಿವ ಕಿಂಜರಪ್ಪು ರಾಮಮೋಹನ್ ನಾಯ್ಡು ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಇಂದಿನ ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೊಹೋಲ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಅನೂಪ್ ಸಂಜಯ್ ಧೋತ್ರೆ, ಚಾವ್ಡಾ ವಿನೋದ್ ಲಖನ್ಶಿ, ದುಷ್ಯಂತ್ ಸಿಂಗ್,

0: ಗೋಪಾಲ್ಜಿ ಠಾಕೂರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸಂವಾದ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆರ್ಥಿಕ ಶಿಸ್ತು ಮತ್ತು ತೆರಿಗೆ ಕ್ಷೇತ್ರದಲ್ಲಿ ಸುಧಾರಣೆ ತರಲು ವಿಶ್ವಾಸಾರ್ಹತೆ ಅಗತ್ಯ. ಸಾರ್ವಜನಿಕರು ಹಾಗೂ ಸರ್ಕಾರದ ನಡುವೆ ಚಾರ್ಟರ್ಡ್ ಅಕೌಂಟೆಂಟ್ಗಳು ನಂಬಿಕೆಯ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದರು. ಹಣ ಮತ್ತು ಆರ್ಥಿಕ ಸಂಪನ್ಮೂಲಗಳು ಸಮಾಜದಲ್ಲಿ ಚಲಾವಣೆಯಲ್ಲಿದ್ದಾಗ ಮಾತ್ರ ದೇಶದ ಸಂಪತ್ತು ಹೆಚ್ಚಲು ಮತ್ತು ಜನರಿಗೆ ಅನುಕೂಲವಾಗಲು ಸಾಧ್ಯ ಎಂದರು. ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ ಕಾಮನ್ವೆಲ್ತ್ 2026 ಕ್ರೀಡಾಕೂಟದಲ್ಲಿ ಮಹಿಳೆಯರ ಪ್ಯಾರಾ ಶಾಟ್ಪುಟ್ ವಿಭಾಗದಲ್ಲಿ ಕಂಚಿನ ಪದಕ ವಿಜೇತರಾದ ಕೆಎಸ್ ಶಿಲ್ಪಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಶುಕ್ರವಾರ ಅಭಿನಂದನೆ ಸಲ್ಲಿಸಿ ಕೊಡುಗೆಯಾಗಿ 20 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕ ರವಿಶಂಕರ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯ ಗೋವಿಂದರಾಜು ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಹಲವೆಡೆ ವಿಶೇಷವಾಗಿ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರದಲ್ಲಿಂದು ವರಮಹಾಲಕ್ಷ್ಮಿ ವ್ರತವನ್ನು ಸಡಗರ ಸಂಭ್ರಮ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮುಖ್ಯಮಂತ್ರಿ, ಸ್ತ್ರೀ ಶಕ್ತಿಯನ್ನು ಮಹಾಲಕ್ಷ್ಮಿಯ ಸ್ವರೂಪವೆಂದು ಗೌರವಿಸುವುದು ನಮ್ಮ ನೆಲದ ಸಂಸ್ಕೃತಿಯಾಗಿದ್ದು, ತಾಯಿ ವರ ಮಹಾಲಕ್ಷ್ಮಿ ಕೃಪೆಯಿಂದ ನಾಡಿನ ಜನತೆಗೆ ಸುಖ ಶಾಂತಿ ಹಾಗೂ ಸಮೃದ್ಧಿ ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಉಪಮುಖ್ಯಮಂತ್ರಿ, ಸರ್ವರಿಗೂ ಆಯುರ್ ಆರೋಗ್ಯ ಸಮೃದ್ಧಿಯನ್ನು ವರಮಹಾಲಕ್ಷ್ಮಿ ಕರುಣಿಸಲಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಆತಂಕ ಮೂಡಿಸಿರುವ ಸಂದರ್ಭದಲ್ಲಿ ಸಮಸ್ತ ಜನತೆಗೆ ಶಾಂತಿ ಮತ್ತು ನೆಮ್ಮದಿಯ ದಾರಿ ತೋರಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೋಲಾರದಲ್ಲೂ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಮನೆ ಹಾಗೂ ದೇವಾಲಯಗಳಲ್ಲಿ ಬೆಳಿಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ತಳಿರು ತೋರಣ, ಬಾಳೆಕಂಬ, ಹೂ ಹಣ್ಣುಗಳ ಅಲಂಕಾರಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಹೂವು ಹಣ್ಣು ಅಗತ್ಯ ವಸ್ತುಗಳ ದುಬಾರಿ ಬೆಲೆಗಳ ಏರಿಕೆ ನಡುವೆಯೂ ಹಬ್ಬದ ಸಂಭ್ರಮ ಕಾಣುತ್ತಿದೆ. ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ದಾವಣಗೆರೆ ಜಿಲ್ಲಾದ್ಯಂತವೂ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವಿವಿಧ ಸಾಂಪ್ರದಾಯಿಕ ಆಭರಣಗಳಿಂದ ಶೃಂಗರಿಸಿ ವಿಶೇಷ ಪೂಜೆ ಹಾಗೂ ನೈವೇದ್ಯವನ್ನು ಅರ್ಪಿಸಲಾಯಿತು. ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಗ್ರಾಮ ದೇವತೆ ದುರ್ಗಮ್ಮ, ಲಿಂಗೇಶ್ವರ ದೇವಾಲಯ, ಹಳೇಪೇಟೆ ಕನ್ನಿಕಾ ಪರಮೇಶ್ವರಿ ಹಾಗೂ ತುಳಜಾ ಭವಾನಿ ದೇವಾಲಯಗಳು ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ ಹೊಳೆ ಮುರಿದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಮತ್ತು ವಸತಿ ಗೃಹದ ಮೇಲೆ ದುಷ್ಕರ್ಮಿಗಳು ಜಿಲೆಟಿನ್ ಬಳಸಿ ನಡೆಸಿದ್ದ ಸ್ಫೋಟದ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಶೂಟೌಟ್ ನಡೆದ ದಿನದಿಂದ 19 ಒಟ್ಟು 8 ಕಳ್ಳಬೇಟೆ ತಡೆ ಶಿಬಿರದ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ದು, ಈ ಸಂಬಂಧ ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಆಸ್ತಿಪಾಸ್ತಿಗೆ ಅಪಾರ ನಷ್ಟ ಸಂಭವಿಸಿರುವ ಬಗ್ಗೆ ಹಿರಿಯ ಅಧಿಕಾರಿಗಳು ಸೇರಿದಂತೆ 8 ಸಿಬ್ಬಂದಿ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತು. ಇನ್ನು ಶೂಟೌಟ್ ನಡೆದ ಬಳಿಕ ಮೃತರಿಂದ ವಶಕ್ಕೆ ಪಡೆದಿದ್ದ 30 ವನ್ಯಜೀವಿ ಮಾಂಸದಲ್ಲಿ ನಾಡ ಬಂದೂಕುಗಳಿಂದ ಗುಂಡು ಹಾರಿಸಿ ಕೊಂದಿರುವ ಕುರುಹು ಇದ್ದು, ಅರಣ್ಯ ಇಲಾಖೆ ಈ ಎಲ್ಲ ಫೋಟೋಗಳನ್ನು ಬಿಡುಗಡೆ ಮಾಡಿದೆ. ಕಳ್ಳಬೇಟೆಗೆಂದೇ ನಾಲ್ವರು ಬಂದು ನಾಡಬಂದೂಕಿನಿಂದ ಕಳ್ಳಬೇಟೆಯಾಡಿರುವ ಆರೋಪಕ್ಕೆ ಅರಣ್ಯ ಇಲಾಖೆ ಸಾಕ್ಷಿ ನೀಡಿದೆ. ಪೊಲೀಸ್ ತನಿಖೆಯು ಚುರುಕುಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಸೇರಿದಂತೆ 3 ವಿಧೇಯಕಗಳಿಗೆ ವಿಧಾನಸಭೆಯಲ್ಲಿ ಅಂಗೀಕಾರ. ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷ ಸದಸ್ಯರಿಂದ

ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಕೆ. ಮೈಸೂರಿನಲ್ಲಿ ಕೇಂದ್ರ ವಿಮಾನಯಾನ ಸಚಿವಾಲಯದ ಸಂಸದೀಯ ಸಲಹಾ ಸಮಿತಿ ಸಭೆ, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು ಅಧ್ಯಕ್ಷತೆ. ವಿಶ್ವಾಸಾರ್ಹತೆಯೇ ಆರ್ಥಿಕ ಶಿಸ್ತಿನ ಮೂಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ನಾಡಿನ ಸಮಸ್ತ ಜನತೆಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40 ಕ್ಕೆ.

0: ಆಕಾಶವಾಣಿ ಕಾರ್ಯಕ್ರಮ ಗಾಂಧಿ ಸ್ಮೃತಿ. ಆರಂಭದಲ್ಲಿ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
3: ಗಾಂಧೀಜಿಯವರ ಹಿರಿಯ ಅಣ್ಣ ಇವ್ರ ಮೇಲೆ ಆಸೆ ಗೋಪುರನೇ ಕಟ್ಕೊಂಡಿದ್ರು. ಅವ್ರು ಸ್ವಲ್ಪ ಆಸೆ, ಧನ, ಕೀರ್ತಿ, ಪದವಿ, ಇವುಗಳ ಆಸೆ ತುಂಬ ಜಾಸ್ತಿ ಇತ್ತು. ಆದರೆ ವಿಶಾಲ ಹೃದಯ, ತಮ್ಮನಿಗೆ ಒಳ್ಳೇದು ಮಾಡಬೇಕು ಅಂತ ಅಪೇಕ್ಷೆ ಎಲ್ಲವೂ ಇತ್ತು. ಆತ ಏನು ಅಂದ್ಕೊಂಡಿದ್ರು ಅಂದರೆ ಅವರ ಸ್ನೇಹಿತರ ಮೂಲಕ ಸಾಕಷ್ಟು ಮೊಕದ್ದಮೆಗಳು ಬರಬಹುದು, ಇವರಿಗೆ ವಕೀಲಿ ವೃತ್ತಿಯಿಂದ ಹೆಚ್ಚು ಸಂಪಾದನೆ ಮಾಡಬಹುದು ಅಂತೆಲ್ಲ ಮಾಡಿ, ಹೇಗೋ ತಮ್ಮ ಬ್ಯಾರಿಸ್ಟರ್ ಆಗಿ ಬಂದಿದ್ದಾನಲ್ಲ, ಇನ್ನೇನು ದುಡ್ಡಿಗೆ ಕೊರತೆ ಇಲ್ಲ ಅಂತ ಹೇಳಿ ಸಂಸಾರದ ವೆಚ್ಚ ಎಲ್ಲ ಹೆಚ್ಚು ಮಾಡಿಬಿಟ್ಟಿದ್ರಂತೆ. ಸಾಮಾನ್ಯವಾಗಿ ಆದಾಯ ಬಂದ ಮೇಲೆ ವೆಚ್ಚ ಹೆಚ್ಚಿಗೆ ಮಾಡಬೇಕು, ಆದಾಯ ಬರುತ್ತೆ ಅಂದ್ಕೊಂಡು ಇವ್ರು ಖರ್ಚು ಹೆಚ್ಚಿಗೆ ಮಾಡಿಬಿಟ್ಟಿದ್ರು. ಇನ್ನೊಂದು ಏನಾಗಿತ್ತು, ಇವ್ರು ಬರೋ ಹೊತ್ತಿಗೆ ಎರಡು ಗುಂಪಿತ್ತಲ್ಲ ಇವರಲ್ಲಿ, ಇವನು ಪರದೇಶಕ್ಕೆ ಹೋಗಿದ್ದಾನೆ ಅಂತ ಬಹಿಷ್ಕಾರ ಹಾಕಬೇಕು ಅಂತ ಒಂದು ಗುಂಪಿತ್ತು, ಪರವಾಗಿಲ್ಲ ಅನ್ನೋರೊಂದು ಗುಂಪಿತ್ತು. ಆದರೂ ಒಂದು ಪಂಗಡ ಗಟ್ಟಿಯಾಗಿ ಇವ್ರ ಮನೆ ಹೊರಗೆ ಇಡಬೇಕು ಅಂತ ಹೇಳಿದರು. ಅದಕ್ಕೆ ಪ್ರಾಯಶ್ಚಿತ್ತ ಅಂಥೇಳಿ ಪವಿತ್ರ ನದಿ ಸ್ನಾನ ಮಾಡಿಸಿದ್ರು. ರಾಜಕೋಟ್ ಒಳಗೆ ಇವ್ರ ಜಾತಿಯವ್ರಿಗೆ ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕಿದ್ರಂತೆ. ಗಾಂಧೀಜಿಗೆ ಇಷ್ಟ ಇಲ್ಲ ಅದು, ಆದರೆ ಏನು ಮಾಡೋದು, ಅಣ್ಣನ ಪ್ರೀತಿಗೋಸ್ಕರ ಮಾಡಿದರು. ಯಂತ್ರದ ಹಾಗೆ ಅವನು ಏನು ಹೇಳಿದ್ರು ಮಾಡಿದರು. ಆ ಯಾರು ಬಹಿಷ್ಕಾರ ಹಾಕಿದ್ರೋ ಅವ್ರ ಪಂಗಡವನ್ನು ಸೇರಲಿಕ್ಕೆ ಪ್ರಯತ್ನ ಮಾಡಲೇ ಇಲ್ಲ ಗಾಂಧೀಜಿ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಕೋಪನೂ ಇಲ್ಲ, ಸಿಟ್ಟು ಇಲ್ಲ. ಕೆಲವರಿಗೆ ಇವ್ರ ಮೇಲೆ ತಿರಸ್ಕಾರ ಇದೆ ಅಂತ ಗೊತ್ತಿತ್ತು, ಆದರೂ ಕೂಡ ಅವ್ರ ಮನಸ್ಸಿಗೆ ಒಂಚೂರು ನೋವಾಗದ ಹಾಗೆ ನಡ್ಕೊಂಡೆ ಅಂತ ಗಾಂಧೀಜಿ ಹೇಳ್ತಾರೆ. ಕೆಲವರು ಹೇಳಿದ್ರಂತೆ, ಹೊರಗಡೆ ಗೊತ್ತಾಗಲಾರ್ದಂಗೆ ಮಾಡಿಬಿಡೋಣ, ಬರ್ತೀವಿ ನಾವೆಲ್ಲ ನಿಮ್ಮ ಮನೆಗೆ, ಅದು ಯಾರು ಇಲ್ದಾಗ ಬನ್ನಿ ಅಂತ. ಅಂದರೆ ರಹಸ್ಯದಲ್ಲಿ ಬಹಿಷ್ಕಾರ ನಿಯಮ ಮುರಿಯೋದಕ್ಕೆ ಅವ್ರು ಸಿದ್ಧರಾಗಿದ್ದರು. ಗಾಂಧೀಜಿ ಹೇಳಿದರು, ಹಂಗಾಗೋಲ್ಲ, ಯಾವ ಕಾರ್ಯವನ್ನು 4 ಜನರ ಎದುರಿಗೆ ಮಾಡೋಕ್ಕಾಗೋದಿಲ್ವೋ ಅದನ್ನು ರಹಸ್ಯದಲ್ಲಿ ಮಾಡಬಾರ್ದು ಅಂತ ಅವ್ರ ಥಿಯರಿ. ಹೀಗೆ ಪ್ರಾಮಾಣಿಕ ನಡತೆಯಿಂದಾಗಿ ಎಷ್ಟೋ ಸಲ ಸಂಬಂಧಿಕರನ್ನು ಕಳ್ಕೋಬೇಕಾಗಿ ಬಂತು. ಆದರೆ ಒಂದು ವಿಷಯ, ತಾನು ಲಂಡನ್ನಲ್ಲಿದ್ದಾಗ ಹೆಂಡತಿ ಜೊತೆಗೆ ತನ್ನ ಸಂಬಂಧ ಹೇಗಿರಬೇಕು ಅಂತ ಪ್ರಯತ್ನ ಮಾಡಿದರೂ ಹಂಗೆ ಆಗಲೇ ಇಲ್ಲ. ಆಕೆ ವಿಷಯದೊಳಗೆ ಇನ್ನೂ ಅಸೂಯ ಬುದ್ಧಿ ಇತ್ತು, ಸಂದೇಹ, ಗೊಣಕಾಟ ಇದ್ದೇ ಇತ್ತು. ತನ್ನ ಮನಸ್ಸು ಇದ್ದದ್ದನ್ನು ಆಕೆ ಮೇಲೆ ಹೇರಬೇಕು, ಆಕೆ ಓದೋದನ್ನು ಕರಿಬೇಕು, ಬರೆಯೋದನ್ನು ಕಲಿಬೇಕು, ಪಾಠ ಹೇಳ್ಕೊಡ್ಬೇಕು ಅಂದ್ಕೊಂಡ್ರು. ಆದರೆ ಅವರ ವಿಷಯಾಸಕ್ತಿಯಿಂದಾಗಿ ಅದು ಯಾವುದೂ ಸಾಧ್ಯ ಆಗಲಿಲ್ಲ. ಈ ದೋಷದ ಫಲ, ಗಾಂಧೀಜಿಯವರ ದೋಷದ ಫಲವನ್ನು ಪಾಪ ಕಸ್ತೂರ್ಬಾ ಹೊರಬೇಕಾಯಿತು. ಎಲ್ಲಿವರೆಗೆ ಹೋಯ್ತು ಅಂದರೆ, ಒಂದು ಸಲ ಆಕೆನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ, ತವ್ರ ಮನೆ ಕಳಿಸ್ಬಿಡ್ತಾರೆ, ಅಲ್ಲೇ ಇರು ಅಂಥೇಳಿ. ಆಕೆ ಹತ್ತು ಹತ್ತು ಸುಸ್ತಾಗಿ ದುಃಖಪಟ್ಟ ಮೇಲೆ ಮತ್ತೆ ಮನೆಗೆ ವಾಪಸ್ ಕರ್ಕೊಂಬರ್ತಾರೆ. ಅದೆಲ್ಲ ಅವಿವೇಕ ಅಂತ ಗೊತ್ತಾದದ ನಂತರ ಮಕ್ಕಳ ಶಿಕ್ಷಣದಲ್ಲಿ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ಇವ್ರ ಮಗ ಈಗಾಗಲೇ 4 ವರ್ಷದವನಾಗಿದ್ದ, ಅವನ ಕಣ್ಣೆದುರಿಗೆ ಇಟ್ಕೊಂಡು ವ್ಯಾಯಾಮ ಗೇಮ ಮಾಡಿ ಗಟ್ಟಿ ಮಾಡಿಸ್ಬೇಕು ಅಂತ, ಉಳಿದ ಮಕ್ಕಳನ್ನೆಲ್ಲ ಸೇರಿಸ್ಕೋಬೇಕು ಅಂತ ಅಣ್ಣನೂ ಒಪ್ಕೊಂಡ್ರು. ಸ್ವಲ್ಪ ಈ ಪ್ರಯತ್ನದಲ್ಲಿ ಸಫಲತೆ ಬಂತು. ಮಕ್ಕಳ ಜೊತೆಗಿರೋದಕ್ಕೆ ಗಾಂಧೀಜಿಗೆ ತುಂಬ ಇಷ್ಟ, ಅವ್ರ ಹತ್ರ ಮಾತಾಡೋದಕ್ಕೆ, ಹಾಸ್ಯ ಸಂಭವ ಇರೋದಕ್ಕೆ ತುಂಬ ಅನುಕೂಲ ಆಯಿತು. ನಾನು ಒಳ್ಳೆಯ ಶಿಕ್ಷಕ ಆಗಬಹುದು ಅಂತ ನಂಬಿಕೆ ಇತ್ತು ಅವರಿಗೆ. ಊಟ ತಿಂಡಿಯಲ್ಲಿ ಬದಲಾವಣೆ ಆಗಬೇಕಲ್ಲ, ಇಂಗ್ಲೆಂಡಿಗೆ ಹೋಗಿ ಬಂದವರು ಪಿಂಗಾಣಿ ಬಟ್ಲಿಗೆ ಬರೋಕ್ಕೆ ಶುರು ಆಯಿತು, ಜವೆ ಗೋಧಿ ಗಂಜಿ ಶುರು ಆಯಿತು, ಕೋಕೋ ಬರೋಕ್ಕೆ ಶುರು ಆಯಿತು, ಕಾಫಿ ಟೀ ಸೇರಿಕೊಂಡಿತ್ತು, ಬೂಟ್ಸುಗಳು, ಯುರೋಪಿಯನ್ ಡ್ರೆಸ್ ಎಲ್ಲ ಬಂತು. ಇದರಿಂದಾಗಿ ಏನಾಯಿತು ಅಂದರೆ, ಖರ್ಚು ಹೆಚ್ಚಾಗ್ತಾ ಹೋಗ್ತೇವೆ ವಿನಃ ಆದಾಯ ಆಗಲಿಲ್ಲ. ಒಂದು ಬಿಳಿ ಆನೆ ಕಟ್ಕೊಂಡಂಗೆ ಆಯ್ತು ಮನೆಯಲ್ಲಿ. ಹಣ ಎಲ್ಲಿ ತರೋದು? ರಾಜಕೋಟದಲ್ಲಿ ವಕೀಲಿ ವೃತ್ತಿ ಮಾಡಬೇಕು ಅಂತಂದ್ರೆ ನಗತಿದ್ರು ಜನ ಎಲ್ಲ. ಇದಕ್ಕೋಸ್ಕರ ಬ್ಯಾರಿಸ್ಟರ್ ಆಗಿ ಬಂದ್ರೇನ್ರಿ ಅಂತಿದ್ರು. ಆ ವಕೀಲರಿಗಿರುವಷ್ಟು ಜ್ಞಾನ ತಿಳುವಳಿಕೆ ಇವ್ರಿಗೆ ಇರಲಿಲ್ಲ.

ಆದರೆ ಅಪೇಕ್ಷೆ ಮಾಡೋದೇನು ಅಂದರೆ ಅವ್ರಿಗಿಂತ 10 ಪಟ್ಟು ಹೆಚ್ಚು ಶುಲ್ಕ ಬರಬೇಕು ಅಂತ ನಿರೀಕ್ಷೆ ಮಾಡ್ತಿದ್ರು. ಇವ್ರನ್ನ ನೇಮಕಾತಿ ಮಾಡ್ಕೊಳ್ಳುವಷ್ಟು ಮೂರ್ಖ ಕಕ್ಷಿದಾರರು ಯಾರೂ ಸಿಗಲಿಲ್ಲ. ಸ್ನೇಹಿತರು ಹೇಳಿದ್ರಂತೆ, ಇಲ್ಲೋಡಪ್ಪ ಇಲ್ಲಾದರೂ ಆಗೋಲ್ಲ, ಮುಂಬೈಗೆ ಹೋಗು, ಕೆಲವು ಕಾಲ ಹೈಕೋರ್ಟಲ್ಲಿ ಅನುಭವ ತಗೋ, ಹಿಂದೂ ಕಾನೂನನ್ನು ಚೆನ್ನಾಗಿ ಅಧ್ಯಯನ ಮಾಡ್ಕೊ, ಆಮೇಲೆ ಮೊಕದ್ದಮೆಗಳನ್ನು ತಗೊಂಡು ಪ್ರಯತ್ನ ಮಾಡು ಅಂತ ಹೇಳಿದರು. ಸರಿ ಅನ್ನಿಸ್ತು. ಅದು ಗಾಂಧೀಜಿ ಏನು ಮಾಡಿದ್ರು, ಅಲ್ಲಿಂದ ಹೊರಟು ಮುಂಬೈಗೆ ಬಂದರು. ಮುಂಬೈಯಲ್ಲಿ ಒಂದು ಮನೆ ಮಾಡ್ಕೊಂಡ್ರಂತೆ, ಊಟಕ್ಕೊಬ್ಬ ಅಡುಗೆ ಅವನು ಗೊತ್ತು ಮಾಡಿಕೊಂಡ್ರು. ಗಾಂಧೀಜಿ ಭಾಳ ಚಂದ ಹೇಳ್ತಾರೆ, ಅವನು ಹೇಗಿದ್ದ ಅಡುಗೆವನು ಅಂತಂದರೆ, ನನ್ನ ವಕೀಲಿ ವೃತ್ತಿಯಲ್ಲಿ ನಾನು ಹೇಗೆ ಅಶಕ್ತನಾಗಿದ್ನೋ ಹಾಗೂ ಅವನ ಅಡುಗೆ ಕೆಲಸದಲ್ಲಿ ಅವನು ಅಶಕ್ತ ಆಗಿದ್ದ. ಅವನೊಬ್ಬ ಬ್ರಾಹ್ಮಣ, ಅವನು ನೌಕರ ಅಂತ ತಿಳ್ಕೊಳಾರದೆ ನಾನು ಇಂಗ್ಲೆಂಡಲ್ಲಿದ್ದೆನಲ್ಲ ಸಮಾನ, ಅವನು ನನ್ನ ಕುಟುಂಬದವನು ಹಾಗೆ ಇರಬೇಕು ಅಂತ ಹೇಳಿದೆ. ಆತ ಮೈ ಮೇಲೆ ನೀರು ಸುರ್ಕೋತಿದ್ದಿಲ್ಲ, ಸ್ನಾನ ಅಷ್ಟಕ್ಕಷ್ಟೇ, ಬರೀ ನೀರು ಸುರ್ಕೊಂಡ್ರೂ ಕೂಡ ಮೈ ತಿಕ್ಕಿ ಸ್ನಾನ ಮಾಡ್ತಿರಲಿಲ್ಲ, ವಸ್ತ್ರ ಕೊಳಕಾಗಿತ್ತು, ಜನಿವಾರ ಕೂಡ ಅಷ್ಟೇ ಕೊಳಕಾಗಿತ್ತು. ಅಡುಗೆ ಬಗ್ಗೆ ಅವನಿಗೆ ಏನೇನೂ ಗೊತ್ತಿಲ್ಲ. ಆದರೆ ನಾನು ಕೊಡೋ ಸಂಬಳಕ್ಕೆ ಅವನಿಗಿಂತ ಒಳ್ಳೆ ಅಡುಗೆಯವ್ರು ಹೆಂಗೆ ಸಿಕ್ಕಾರು? ಒಂದ್ಸಲ ಕೇಳಿದ್ರಂತೆ, ರವಿಶಂಕರ್ ನಿನಗೆ ಅಡುಗೆ ಮಾಡೋಕ್ಕೆ ಬರದೇ ಇರ್ಬೋದಪ್ಪ, ಸಂಧ್ಯಾ ವಂದನೆ ಮಾಡ್ತೀಯಾ ಅಂತ ಕೇಳಿದ್ರಂತೆ. ಆತ ಇದ್ದಂತೆ, ಸಂಧ್ಯಾ ವಂದನೆನ ಸ್ವಾಮಿ, ನೇಗಲೇ ನಮ್ಮ ಸಂಧ್ಯಾ ವಂದನೆ, ಗುದ್ಲೇನೇ ನಮ್ಮ ಧರ್ಮಾನುಷ್ಠಾನ, ಅಂಥ ಬ್ರಾಹ್ಮಣರು ನಾವು, ನಿಮ್ಮ ಕೃಪೆಯಿಂದ ಅಡುಗೆ ಮಾಡ್ತಾ ಇದ್ದೀನಿ, ನೀವು ಕೊಟ್ಟರೆ ಸರಿ, ಇಲ್ಲಾಂದ್ರೆ ಮತ್ತೆ ಹೋಗಿ ಕೃಷಿನೇ ಮಾಡ್ತೀನಿ ನಾನು ಅಂದಂತವನು. ಈಗೇನಾಯ್ತು ಗಾಂಧೀಜಿಗೆ ಅಂದರೆ, ಅವನ ಕಡೆ ಅಡುಗೆ ಮಾಡಿಸ್ಕೊಳ್ಳೋದಲ್ಲ, ಅವ್ನಿಗೆ ಅಡುಗೆ ಹೇಳಿಕೊಡೋ ಉಪಾಧ್ಯಾಯ ಆಗಬೇಕಾಯ್ತು. ಶಾಖಾಹಾರ ಮಾಡೋದು ಹೇಗೆ ಅಂತ ಹೇಳಿ ಕಲ್ತಿದ್ರಲ್ಲ ಇಂಗ್ಲೆಂಡಲ್ಲಿ, ಸ್ವಲ್ಪ ಸ್ವಲ್ಪ ಒಂದು ಸ್ಟೋವ್ ತಂದು ಸೀಮೆಎಣ್ಣೆ ಹಾಕಿ ಅಡುಗೆ ಮನೆ ಪಾರ್ಪತ್ಯ ಇವರೇ ತೊಗೊಂಡು ಅಡುಗೆ ಅರ್ಧ ಇವರೇ ಮಾಡೋದು, ಅವನ ಜೊತೆ ಕೂತು ಊಟ ಮಾಡೋದು, ಎಲ್ಲೂ ಚೆನ್ನಾಗಿತ್ತು, ನಾವು ಸುಖವಾಗಿದ್ವಿ. ಆದರೆ ಒಂದು ಕಷ್ಟ ಅಂದರೆ, ಆತ ತನ್ನ ಕೊಳಕುತನ ಬಿಡೋದಿಲ್ಲ, ಅಡುಗೆ ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳಲ್ಲ ಅಂತ ಪ್ರತಿಜ್ಞೆ ಮಾಡಿದಂಗಿತ್ತು. ಮತ್ತು ಖರ್ಚಾಗ್ತಾ ಇತ್ತು, ಒಂದು ಕೇಸ್ ಇಲ್ಲ, ಒಂದು ಕೈಯಲ್ಲಿ ಒಂದು ಕೇಸ್ ಇಲ್ಲ. ಹೀಗಾಗಿ 4-5 ತಿಂಗಳಿಗಿಂತ ಹೆಚ್ಚಿಗೆ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನಿಸ್ತು. ಗಾಂಧೀಜಿ ಹೇಳ್ತಾರೆ, ನನ್ನ ಬ್ಯಾರಿಸ್ಟರ್ ಬಾಳನ್ನು ಶುರು ಮಾಡಿದ್ದು ಹಿಂಗೆ, ನಾನು ಬ್ಯಾರಿಸ್ಟರ್ ಉದ್ಯೋಗ ಭಾಳ ಕಷ್ಟ ಕಣ್ತು, ಆಡಂಬರ ಹೆಚ್ಚಾಗಿತ್ತು, ತಿಳುವಳಿಕೆ ಕಡಿಮೆ ಆಗಿತ್ತು, ನನ್ನ ಜವಾಬ್ದಾರಿ ಹೊರಲಾರದಷ್ಟು ಭಾರ ಅಂತ ಅನ್ನಿಸ್ಬಿಡ್ತು. ಗಾಂಧೀಜಿ ಮುಂಬೈಯಲ್ಲಿದ್ದಾಗ ಒಂದು ಕಡೆಗೆ ಹಿಂದೂಸ್ತಾನ ಕಾಯ್ದೆ ಕುರಿತು ಅಭ್ಯಾಸ ಮಾಡ್ತಾಯಿದ್ರು, ಇನ್ನೊಂದು ಕಡೆಗೆ ಆಹಾರದ ಪ್ರಯೋಗಗಳು ನಡೀತಾ ಇತ್ತು. ಈ ಪ್ರಯೋಗದೊಳಗೆ ಇವ್ರ ಸ್ನೇಹಿತ ಒಬ್ಬ ವೀರ್ಚಂದ್ ಗಾಂಧಿ ಅಂತಿದ್ದ, ಅವನು ಬಂದು ಸೇರಿಕೊಂಡ. ಇವ್ರ ಅಣ್ಣ ಪಾಪ ತುಂಬ ಪ್ರಯತ್ನ ಮಾಡೋರು, ಅವ್ರು ಹೇಳಿ ಇವ್ರಿಗೆ ಹೇಳಿ ಮೊಕದ್ದಮೆ ಸಂಪಾದಿಸಿಕೊಡ್ಬೇಕು ಅಂತೆಲ್ಲ ಮಾಡ್ತಾಯಿದ್ರು. ಈ ಹಿಂದೂಸ್ತಾನದ ಕಾನೂನುಗಳನ್ನು ಅರ್ಥ ಮಾಡೋದು ಗಾಂಧೀಜಿಗೆ ಬಹಳ ಕಷ್ಟ ಆಯಿತು. ಅದರಲ್ಲೂ ಆ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತಿದೆಯಲ್ಲ, ತಲೆಗೆ ಹತ್ತಲಿಲ್ಲ. ಎವಿಡೆನ್ಸ್ ಆ್ಯಕ್ಟ್ ಅಂತ ಒಂದಿದೆ, ಸಾಕ್ಷಿಗೆ ಸಂಬಂಧಿಸಿದಂಥ ಕಾನೂನು, ಅದು ಹಾಗಿರಲಿಲ್ಲ, ಆಸಕ್ತಿ ಇತ್ತು. ಆ ವೀರಚಂದ್ ಗಾಂಧಿ ಯಾವುದೋ ಸಾಲಿಸಿಟರ್ ಪರೀಕ್ಷೆಗೆ ಕೊಡ್ತಾ ಇದ್ದ. ಅವನು ಹೇಳಿದ್ದಂತೆ, ನೋಡು ನೀನು ಫಿರೋಜ್ಷಾರ್ ಶಕ್ತಿ ಇದೆಯಲ್ಲ, ಕಾನೂನು ಜ್ಞಾನದಲ್ಲಿದೆ ಅವರು, ವಿಧಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮೊಕದ್ದಮೆ ಅವ್ರಿಗೆ ಗೊತ್ತಿದೆ, ಹೀಗಾಗಿ ಅವ್ರು ದೊಡ್ಡವರಾಗ್ತಾರೆ, ನೀನು ಓದಬೇಕು ಅಂತ ಹೇಳ್ತಾ ಇದ್ದ. ಇನ್ನೊಂದು ಸಮಾಧಾನ ಮಾಡೋನು, ನೀ ಚಿಂತೆ ಮಾಡಬೇಡ ಗಾಂಧಿ, ನೀ ಈಗೇನ ಶುರು ಮಾಡಿದೀಯ ಬ್ಯಾರಿಸ್ಟ್ರಾಗಿ, ಎಷ್ಟೋ ಜನ ನೋಡಿದ್ದೇನೆ 5-7 ವರ್ಷ ಕೆಲಸ ಇಲ್ಲದೆ ಕೋರ್ಟಲ್ಲಿ ಸುಮ್ಮನೆ ಕಳೆದಿದ್ದಾರೆ ಕಾಲ, ಅದರಿಂದ ನಾನು ಸಾಲಿಸಿಟರ್ ಆಗ್ತಾ ಇದ್ದೀನಿ, ನೀನು ಬೇಕಾದ್ರೆ ಆಗ್ತಿದ್ರೆ ಆಗು ಅಂದ. ತಿಂಗಳ ಖರ್ಚು ಹೆಚ್ಚಾಗ್ತಾ ಇದೆ, ಒಳಗಡೆ ಬ್ಯಾರಿಸ್ಟರ್ ಕಸಬಿಗೆ ತಯಾರಾಗ್ತಾ ಇದ್ದೀನಿ, ಬೋರ್ಡ್ ಹಾಕ್ಕೊಂಡಿದ್ದೀನಿ, ಅದ್ರ ಒಳಗಡೆ ಜ್ಞಾನ ಇಲ್ಲ. ಎವಿಡೆನ್ಸ್ ಆ್ಯಕ್ಟ್ ಸರಿ ಅನ್ನಿಸ್ತು. ಒಂದ್ಸಲ ಮೇನ್ ಲಾ ಓದ್ತಾ ಇದ್ದೆ, ಒಂದು ಕೇಸ್ ಬಂತು, ಮೊಟ್ಟ ಮೊದಲನೇ ಕೇಸು, ಬಹಳ ಮುಖ್ಯವಾದ ಘಟನೆ ಇದೆ ಗಾಂಧೀಜಿಯವರ ಜೀವನದಲ್ಲಿ. ಮಾಮಿಬಾಯಿ ಅನ್ನೋರ್ದೊಂದು ಮೊಕದ್ದಮೆ, ಸ್ಮಾಲ್ ಕಾಸ್ ದಾವೆ ಅದು, ಅದು ದಲ್ಲಾಳಿಗೆ ದುಡ್ಡು ಕೊಡಬೇಕಾಗ್ತದೆ ಅಂತ ಹೇಳಿದರು. ಇಲ್ಲ ನಾನು ಕೊಡೋಲ್ಲ ಅಂದೆ. ಇಲ್ಲಪ್ಪ ಎಲ್ಲರೂ ಕೊಡ್ತಾರೆ ದಲ್ಲಾಳಿಗಳು ಅಂತ. ನಾನು ಕೊಡೋಲ್ಲ, ದಲ್ಲಾಳಿ ಕೊಡೋಲ್ಲ, ಅದಕ್ಕೆ ನಾನು ನನ್ನ ಸ್ವಭಾವ ಅದು, ನಾನು ಪ್ರಾಮಾಣಿಕವಾಗಿರಬೇಕು ಅಂತ. ಇಷ್ಟಾದರೂ ಕೂಡ ಆ ಮಾಮಿಬಾಯಿ ಮೊಕದ್ದಮೆ ಗಾಂಧೀಜಿಗೆ ಬಂತು. ಅತ್ಯಂತ ಸುಲಭವಾದ ಮೊಕದ್ದಮೆ ಅದು, 30 ರೂಪಾಯಿ ಶುಲ್ಕ ತಗೊಂಡಿದ್ದಾರೆ, ಒಂದೇ ದಿವಸದಲ್ಲಿ ಮೊಕದ್ದಮೆ ಮುಗಿದು ಹೋಗಬೇಕು. ಸ್ಮಾಲ್ ಕಾಸ್ ಕೋರ್ಟ್ ಅಂತಿದೆ, ಅಲ್ಲಿ ಮೊದಲನೇ ಪ್ರವೇಶ. ನಾನು ಪ್ರತಿವಾದಿ ವಕೀಲರಾಗಿದ್ದರು ಇವರು, ವಾದಿಗಳ ಪಕ್ಷದ ಸಾಕ್ಷಿಗಳನ್ನು ತೊಗೊಂಡು ಪಾಟಿ ಸವಾಲು ಹಾಕಬೇಕು ಅಷ್ಟೇ, ಒಂದು ದಿವಸದಲ್ಲಿ ಕೇಸ್ ಮುಗಿದು ಹೋಗ್ತದೆ. ಗಾಂಧೀಜಿ ಎದ್ದು ನಿಂತರು. ಎದ್ದು ನಿಂತು ಆ ಜಡ್ಜ್ ನೋಡಿದ ತಕ್ಷಣ ಕೋರ್ಟ್ ಗರ್ರಂತ ತಿರುಗದಂಗೆ ಆಗ್ಬಿಡ್ತು, ತಲೆ ತಿರುಗೋಕೆ ಶುರು ಆಯಿತು. ಪಾಟಿ ಸವಾಲು ಮಾಡೋದಕ್ಕೆ ಏನು ಪ್ರಶ್ನೆ ಕೇಳಬೇಕು ಅಂತ ಹೊಳಿಯಲೇ ಇಲ್ಲ. ಆ ನ್ಯಾಯಾಧಿಪತಿ ನಕ್ಕಿರಬೇಕು, ಏನ್ರಿ ಇವನು ಬ್ಯಾರಿಸ್ಟ್ರು ಒಂದು ಪ್ರಶ್ನೆ ಕೇಳಲ್ಲ ಅಂತ. ವಕೀಲರ ಫಜೀತಿ ತಮಾಷೆ ಆಗೋಯ್ತು ಎಲ್ಲರಿಗೂ. ಇದನ್ನು ನೋಡೋಕ್ಕಾಗಲಿಲ್ಲ ಇವರಿಗೆ. ಅವನ ಏಜೆಂಟ್ ಇದ್ದನಲ್ಲ, ಅವನು ಹೇಳಿದ್ರಂತೆ, ಈ ಮೊಕದ್ದಮೆ ನಡೆಸೋಕೆ ನನ್ನ ಕಡೆಯಿಂದ ಆಗೋಲ್ಲ,

0: ಹೋಟೆಲ್ರಿದ್ದಾರಲ್ಲ ಅವ್ರಿಗೆ ಕೊಡಿ, ಕೊಟ್ಟಿದ್ದಾರಲ್ಲ ಶುಲ್ಕ ನನಗೆ, ಅದನ್ನ ವಾಪಸ್ ಕೊಡ್ತೇನೆ ಅಂತ ಹೇಳಿ ಕೊಟ್ಬಿಟ್ರು. ಇವರಿಗೆ 30 ರೂಪಾಯಿ ಕೊಟ್ಟಿದ್ದಾರಲ್ಲ ಗಾಂಧೀಜಿಗೆ ಶುಲ್ಕಕ್ಕೆ, ಆ ಪಟೇಲ್ರಿಗೆ 51 ರೂಪಾಯಿ ಗೊತ್ತು ಮಾಡಿಕೊಂಡ್ರು. ಇವರು 30 ರೂಪಾಯಿ ಕೊಟ್ಟು ಓಡಿ ಬಂದುಬಿಟ್ರು ಹೊರಗಡೆ. ಮೊದಲನೇ ಕೇಸ್ ಇದು. ಆ ಕಕ್ಷಿದಾರಿಗೆ ಜಯ ಆಯಿತೋ ಇಲ್ವೋ ಅದೇನೂ ತಿಳ್ಕೊಳ್ಳೋಕ್ಕಾಗದೇ ಕೋರ್ಟಿಂದ ಹೊರಗೆ ಓಡೋಗ್ಬಿಟ್ರು. ನಾಚಿಕೆ ಆಗಿಬಿಡುತ್ತೆ. ಮೊಕದ್ದಮೆ ನಡೆಸೋ ಧೈರ್ಯ ಬರೋವರೆಗೂ ನಾನು ಮೊಕದ್ದಮೆ ಹಿಡಿಬಾರ್ದು ಅಂತ ತೀರ್ಮಾನ ಮಾಡಿಕೊಂಡೆ. ಯಾಕಂದರೆ ಮೊಕದ್ದಮೆ ತೊಗೊಂಡು ಪ್ರಯೋಜನ ಏನು, ನನಗೆ ಅರ್ಜಿ ಮಾಡೋಕ್ಕಾಗಲ್ಲ ಅನಿಸ್ಬಿಡ್ತು. ನಿಜ ಹೇಳಬೇಕಂದ್ರೆ ಗಾಂಧೀಜಿಯವರಿಗೆ ದಕ್ಷಿಣ ಆಫ್ರಿಕಾಗೆ ಹೋಗೋವರೆಗೂ ಮತ್ತೊಮ್ಮೆ ಕೋರ್ಟಿಗೆ ಹಾಜರಾಗಲೇ ಇಲ್ಲ. ಇದು ಸದ್ಗುಣ ಅಂತೇನಿಲ್ಲ, ಹೋಗಬಾರ್ದು ಅಂತ ತ್ಯಾಗ ಏನಿಲ್ಲ, ಬೇರೆ ದಾರಿ ಇಲ್ಲದೆ ಆ ತೀರ್ಮಾನಕ್ಕೆ ಬಂದರವರು. ಯಾಕಂದರೆ ಯಾರೂ ಕೇಸ್ ಕೊಡ್ತಿರ್ಲಿಲ್ವಲ್ಲ ಇವರಿಗೆ, ಶುಲ್ಕ ತೊಗೊಳ್ಳಾರದೆ ಅರ್ಜಿ ಬರೀಬಹುದಾಗಿತ್ತು. ಮುಂಬಾಯಲ್ಲಿ ಒಂದು ಮೊಕದ್ದಮೆ ಬಂತಂತೆ, ಬರೀ ಅರ್ಜಿ ಬರೆಯೋದು. ಪೋರ್ ಬಂದರದಲ್ಲಿ ಬಡ ಮುಸಲ್ಮಾನನ ಜಮೀನನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ರು. ಗಾಂಧೀಜಿಯವ್ರ ತಂದೆ ಪರಿಚಯ ಅಂತ ಆತನಿಗೆ, ಅವ್ರ ಹೆಸರು ಹೇಳ್ಕೊಂಡು ಬಂದ, ಅಪ್ಪ ನನಗೆ ಮಗನೂ ಚೆನ್ನಾಗಿರಬೇಕು ಅಂತ. ಅವನ ಕೇಸ್ ಏನಿತ್ತು ಅವನ ಹಾಗೆ ದುರ್ಬಲ ಆಗಿತ್ತು ಅಂತ ಅರ್ಜಿ ಬರೆದ್ರು. ಅರ್ಜಿ ಚೆನ್ನಾಗಿದೆ ಬರಿಬೋದು ಅಂದ್ರಂತೆ. ಧೈರ್ಯ ಬಂತು, ಅಡ್ಡಿ ಇಲ್ಲ ಅರ್ಜಿ ಆದರೂ ಬರಿಬೋದು. ಅದು ಗಾಂಧೀಜಿ ತಮಾಷೆ ಮಾಡ್ಕೋತಾರೆ ತಮ್ಮ ಬಗ್ಗೆನೇ, ನಾನು ಶುಲ್ಕ ತೆಗೆದುಕೊಳ್ಳದೇನೆ ಅರ್ಜಿ ಬರೆಯೋದಾಗಿದ್ದರೆ ನಾನು ಚೆನ್ನಾಗಿ ಇರ್ಬೋದಾಗಿತ್ತು, ಆದರೆ ಹೊಟ್ಟೆಪಾಡಿಗೆ ದಾರಿ ಬೇಕಲ್ಲ. ಒಂದು ಕೆಲಸ ಮಾಡಿದರು, ಈ ವಕೀಲರ ವೃತ್ತಿ ಅಂತೂ ಆಗಲ್ಲ, ನಾನು ಮೇಷ್ಟ್ರಾಗ್ಬಿಡ್ಬೇಕು, ಇಂಗ್ಲೀಷ್ ಚೆನ್ನಾಗಿದೆ ಮಾಡ್ಬೋದು, ಯಾವುದಾದ್ರು ಶಾಲೆ ಇಂಗ್ಲೀಷ್ ಪಾಠ ಮಾಡ್ಬೋದು ಅಂತ ಹೇಳಿ ಅರ್ಜಿ ಹಾಕಿದರು. ಒಂದು ಪೇಪರಲ್ಲಿ ಬಂದಿತ್ತು, ನಿತ್ಯ 1 ಗಂಟೆ ಪಾಠ ಮಾಡುವಂಥ ಇಂಗ್ಲೀಷ್ ಉಪಾಧ್ಯಾಯ ಇರಬೇಕು, ಸಂಬಳ ತಿಂಗಳಿಗೆ 75 ರೂಪಾಯಿ ಅಂತ, ಪ್ರಸಿದ್ಧ ಪಾಠಶಾಲೆ. ಅರ್ಜಿ ಹಾಕೇಬಿಟ್ರು. ಭೇಟಿ ಕರೆ ಬಂತು. ಇವ್ರ ಉತ್ಸಾಹದಿಂದ ಹೋದ್ರಂತೆ, ಅವ್ರು ನೋಡಿಬಿಟ್ಟು ನೀವು ಪದವೀಧರರಲ್ಲ ಅಂತ ಅರ್ಜಿ ತಿರಸ್ಕಾರ ಮಾಡಿಬಿಟ್ರು. ಇವ್ರು ಜೋರಾಗಿ ಹೇಳ್ಕೊಂಡ್ರು, ಅಲ್ಲ ಸ್ವಾಮಿ ನಾನು ಲಂಡನ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಪಾಸನಾಗಿದ್ದೀನಿ, ಲ್ಯಾಟಿನ್ ನನ್ನ ದ್ವಿತೀಯ ಭಾಷೆ ಅಂತೆಲ್ಲ ಹೇಳಿದ್ರಂತೆ. ಅವ್ರು ಸ್ವಾಮಿ ಎಲ್ಲ ಕರೆಕ್ಟು, ನಮ್ಗೆ ಬೇಕಾದ ಪದವೀಧರ, ಆದ್ದರಿಂದ ಆಗಲ್ಲ ಅಂತ ಕಳಿಸ್ಬಿಟ್ರು. ಅಣ್ಣ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು, ಒಂದು ಕೇಸ್ ಸಿಗ್ತಾ ಇಲ್ಲ ತಮ್ಮನಿಗೆ ಅಂತ ಚಿಂತೆ ಆಗಿ, ಹಾಗಾದ್ರೆ ಕೆಲಸ ಮಾಡಪ್ಪ, ಮುಂಬೈಲಿರೋದು ಪ್ರಯೋಜನ ಇಲ್ಲ, ಬಂದ್ಬಿಡು, ಖರ್ಚು ಸುಮ್ಮನೆ ಅಲ್ಲಿ, ರಾಜಕೋಟೆಗೆ ಬಂದ್ಬಿಡು ಅಂದರು. ಮತ್ತೆ ಬಾಂಬೆ ಕೆಲಸ ಬಿಟ್ಟು ವಕೀಲಿ ಹಿಡ್ಕೊಂಡು ರಾಜಕೋಟೆಗೆ ಬಂದರು. ಬಂದು ಅನುಕೂಲ ಏನಾಯಿತು ಅಂದರೆ, ಮುಂಬೈದಲ್ಲಿ ಆಗುವಂಥ ಹಣ ಖರ್ಚಾಗೋದು ಕಮ್ಮಿ ಆಯಿತು ಅಷ್ಟೇ. ಮುಂಬೈ ಇರೋ ತನಕ ದಿನಾಲೂ ಕೋರ್ಟಿಗೆ ಹೋಗ್ತಿದ್ರಂತೆ. ಕೋರ್ಟಲ್ಲಿ ಏನು ಕಲಿತರೋ ದೇವರಿಗೆ ಗೊತ್ತು. ಅವರೇ ಹೇಳ್ತಾರೆ, ನಾನು ಏನು ಕಲಿತೆ ಅಂತ ಏನೂ ಗೊತ್ತಾಗಲಿಲ್ಲ, ಬಹಳಷ್ಟು ಸಲ ಕೋರ್ಟಲ್ಲಿ ತೂಕಡಿಸ್ತಾ ಇದ್ದೆ ನಾನು ಅಂತ. ಒಂದು ಸಲ ಮೊದಲು ನಾಚಿಕೆ ಬಂತಂತೆ ತೂಕಡಿಸಿದಾಗ, ಏನಪ್ಪ ಇದು ತೂಕಡಿಸ್ತೀನಿ ಅಂತ. ಉಳಿದವ್ರು ಹೇಳಿದ್ರಂತೆ, ಹೈಕೋರ್ಟಲ್ಲಿ ತೂಕಡಿಸೋದು ಕೂಡ ಒಂದು ಸಭ್ಯ ಪದ್ಧತಿ ಅಂತ ಹೇಳಿದ್ರಂತೆ. ಹೀಗಾಗಿ ನನ್ನ ನಾಚಿಕೆ ಮರೆ ಆಯಿತು ಅಂತ. ಬೊಂಬಾಯಲ್ಲಿ ಮೊಕದ್ದಮೆ ಇಲ್ಲದಂಥ ನನ್ನಂಥ ಬ್ಯಾರಿಸ್ಟ್ರುಗಳು ಚೆಂದ ಹೇಳ್ತಾರೆ ಅವರು, ನನ್ನಂಥ ಬ್ಯಾರಿಸ್ಟ್ರು ಇವತ್ತಿಗಾದರೂ ಇರೋದಾದರೆ ಒಂದು ನಿಯಮ ಹೇಳ್ತೀನಿ ನಾನು, ಅವ್ರಿಗೊಂದು ಅನುಕೂಲ ಆಗುವಂಥದ್ದು ಹೇಳ್ತೀನಿ ಅಂತಾರೆ. ದಯವಿಟ್ಟು ನೀವು ಎಲ್ಲೇ ಇರಿ, ಕೋರ್ಟಿಗೆ ಹೋಗುವಾಗ ನಡ್ಕೊಂಡು ಹೋಗಿ. ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಎಂದೂ ವಾಹನದಲ್ಲಿ ಟ್ರಾಮ್ನಲ್ಲಿ ಹೋಗಲಿಲ್ಲ. 45 ನಿಮಿಷ ಹಿಡಿತಿತ್ತು, ಬಿಸಿಲಾದರೂ ನಡ್ಕೊಂಡೇ ಹೋಗ್ತಿದ್ದೆ. ನಡ್ಕೊಂಡು ಹೋಗಿ ನಡ್ಕೊಂಬರೋದ್ರಿಂದ ನನಗೆ ದುಡ್ಡೇನು ಬರೆದಿದ್ದರು ವಕೀಲ ವೃತ್ತಿಯಿಂದ, ಆರೋಗ್ಯ ಚೆನ್ನಾಗಾಯಿತು, ನನ್ನ ಅಭ್ಯಾಸದ ಲಾಭ ನನಗೆ ಇಂದಿಗೂ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಆಕಾಶವಾಣಿ ಬೆಂಗಳೂರು, ಸಮಯ 3:01:05.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
3: ಜ್ಞಾನಪೀಠ ಪ್ರಶಸ್ತಿ.
2: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
3: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
2: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
3: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
2: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
3: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
2: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
2: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
2: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
3: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
2: ಸಿರಿಗನ್ನಡಂ ಗೆಲುಗೆ,
3: ಸಿರಿಗನ್ನಡಂ ಬಾಳ್ಗೆ.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇಂದು ಸಂಜೆ 5:30 ಗಿರ್ಮಿಟ್, ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ ಕಾರ್ಯಕ್ರಮ ಮೂಡಿಬರಲಿದೆ. 6:51 ಕೃಷಿರಂಗ. ಬರಗಾಲದಲ್ಲಿ ರೈತನ ಕೈಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು, ಈ ಕುರಿತು ಡಾ ಯಮನೂರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ. ನಂತರ ಡಾ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಲಿದ್ದೀರಿ. ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು 8:00 ಸೆರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ರತ್ನಶಾಸ್ತ್ರಿ ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೈರ್ಸ್.

ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಶಿಲ್ಪಾ ಶಶಿಧರ್, ಪಿ ರಮಾ, ಚಂದ್ರಿಕಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಈಗ ಸಮಯ 3:04:40. ನಮ್ಮ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯವನ್ನು ಈಗ ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಆರಂಭ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ, ಸಮಯ ಆಗಿದೆ 3:31 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಹೊಮ್ಮಿಸಲು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕ್ವೆಶ್ಚನ್ಸ್ ಅಂತೂ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ ತಡ ಮಾಡೋದೇ ಬೇಡ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಅನ್ನ ನಾನು ನಿಮ್ಮೆಲ್ಲರಿಗಾಗಿ ಕೇಳ್ತೀನಿ. ಸೊ ಇದು ಸ್ವಲ್ಪ ಕಿವಿಗೆ ಕೆಲಸ ಕೊಡುವಂತಹ ಪ್ರಶ್ನೆ. ಪ್ರಶ್ನೆನ ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಕ್ವೆಶ್ಚನ್ನ ಈ ಇದೊಂದು ಸ್ಟೋರಿ ಲೈನ್, ಈ ಸ್ಟೋರಿ ಲೈನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಪ್ರಶ್ನೆನ ಕೇಳ್ತೀನಿ. ಓಕೆ, ಸೊ ಸ್ಟೋರಿ ಹೀಗಿದೆ. ಒಬ್ಬ ಕನಸುಗಾರ ತನ್ನ ನನ್ನ ಪ್ರೀತಿಯ ಹುಡುಗಿಯನ್ನು ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋತ್ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಅವರು ಕೋತಿಗಳು ಸಾರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿಬಿಟ್ರು. ಇದು ಇವತ್ತಿನ ಸ್ಟೋರಿ ಲೈನ್. ಸೊ ಪ್ರಶ್ನೆ ವೆರಿ ವೆರಿ ಸಿಂಪಲ್, ಎಷ್ಟು ಚಿತ್ರದ ಹೆಸರುಗಳು ಇಲ್ಲಿದೆ, ಎಷ್ಟು ಕನ್ನಡ ಚಿತ್ರಗಳ ಹೆಸರು ಈ ಒಂದು ಸ್ಟೋರಿ ಲೈನಲ್ಲಿ ಇದೆ ಅನ್ನೋದು ನನ್ನ ಪ್ರಶ್ನೆ. ಇನ್ನೊಂದು ಸತಿ ನಿಮ್ಮೆಲ್ಲರಿಗೋಸ್ಕರ ರಿಪೀಟ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಆಯ್ತಾ. ಒಬ್ಬ ಕನಸುಗಾರ ತನ್ನ ನನ್ನ ಪ್ರೀತಿಯ ಹುಡುಗಿಯನ್ನು ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಕೋತಿಗಳು ಸಾರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಇದು ಸ್ಟೋರಿ ಲೈನ್. ಉತ್ತರ ಬೇಗ ಬೇಗ ನನಗೆ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಸೊ ಎಷ್ಟು ಸಿನಿಮಾಗಳಿದೆ, ಸಿನಿಮಾಗಳ ಹೆಸರಿದೆ, ಜೊತೆಗೆ ಯಾವ ಯಾವ ಸಿನಿಮಾ, ಎರಡೂ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಆನ್ ಹೇರ್ ತಗೊಳ್ತೀನಿ. ಅಲ್ಲಿವರೆಗೂ ನೀವು ಬೇಜಾನಾಗಿ ಪ್ರೇಮಿಸು ಅನ್ನುವಂತಹ ಗೀತೆಯನ್ನ ಕೇಳ್ಕೊಂಬನಿ ಟಿಪ್ಪು ಅವರ ಧ್ವನಿಯಲ್ಲಿ.

ಸಮಯಾಗಿದೆ 3:38. ಮೊದಲನೇ ಪ್ರಶ್ನೆಯನ್ನ ನಾನು ಕೇಳಿದೆ, ಸಾಕಷ್ಟು ಜನ ಬರೀ ಎಷ್ಟು ಸಿನಿಮಾಗಳಿತ್ತು ಅಂತ ಹೇಳ್ತಿದ್ದೀರಿ, ಯಾವ ಸಿನಿಮಾಗಳ ಹೆಸರು ಇತ್ತು ಅನ್ನೋದು ಬೇಕು. ಸೊ ಎರಡಕ್ಕೂ ಸೇರಿಸಿ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ಮಾತ್ರ ನಾನು ಆನ್ ಏರ್ ಹೇಳ್ತೀನಿ. ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗಾಗಿ ಪಟಾಪಟ ಅಂತ ಇದನ್ನ ರಿಪೀಟ್ ಮಾಡಿಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಸಂಖ್ಯೆಯನ್ನ ಹೇಳಿದವರು ಯಾವ ಸಿನಿಮಾ ಅಂತಾನು ಕೂಡ ಬರೆದು ಕಳಿಸ್ಕೊಡಿ. ಒಬ್ಬ ಕನಸುಗಾರ ತನ್ನ ಪ್ರೀತಿಯ ಹುಡುಗಿಯನ್ನ ಭೇಟಿಯಾಗಲು ಹೊರಟ. ದಾರಿಯಲ್ಲಿ ಅವನಿಗೆ ಜೋಡಿಯೊಂದು ಸಿಕ್ತು. ಅವರ ಜೊತೆ ಮಾತಾಡ್ತಾ ಹೋದಾಗ ಎದುರಿಗೆ ಒಬ್ಬ ಹುಚ್ಚ ಸಿಕ್ಕ. ಆದ್ರೂ ಎಲ್ಲರೂ ಸೇರಿ ಪ್ರೀತಿಸೋ ತಪ್ಪ ಅಂತ ಯೋಚಿಸ್ತಾ ಮುಂದೆ ಸಾಗಿದ್ರು. ಸಾಕ್ತಾ ಸಾಕ್ತಾ ಕೋತಿಗಳು ಸರ್ ಕೋತಿಗಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಎಷ್ಟು ಸಿನಿಮಾಗಳಿದೆ, ಯಾವ ಸಿನಿಮಾಗಳಿದೆ, ಇದೆರಡಕ್ಕೂ ಕೂಡ ನೀವು ಸರಿಯಾಗಿರುವಂತಹ ಉತ್ತರ ಕೊಟ್ರೆ ನಾನು ನಿಮ್ಮ ಹೆಸರನ್ನ ಆನ್ ಏರ್ ಹೇಳ್ತೀನಿ. ನೀವು ವಿನ್ನರ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರೊಳಗೆ ನಂಗೆ ಬೇಗ ಬೇಗ ಸಂದೇಶವನ್ನ ಕಳಿಸ್ಕೊಡಿ.

0: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸೆಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ಸಮಯವೇ 3:44. ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ, ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸಾಕಷ್ಟು ಜನ ನಂಬರ್ ಹೇಳಿದ್ದೀರಾ, ಬಟ್ ಚಿತ್ರದ ಹೆಸರುಗಳನ್ನ ಹೇಳೋದ್ರಲ್ಲಿ ತಪ್ಪಾಗಿದ್ದೀರಿ. ಜಯಶ್ರೀ ಸುನಿಲ್ ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಕರೆಕ್ಟ್ ಆಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 7-6-9-5-4 ನೇತ್ರಾ ಅವರು ಕೆಂಗೇರಿಯಿಂದ, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಪ್ರಕಾಶ್ ಅಕ್ಕಪಾಡಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. 11 ಸಿನಿಮಾಗಳ ಹೆಸರು ಅಂತ ಹೇಳ್ತಾ ಇದ್ದಾರೆ ಎಷ್ಟೊಂದು ಜನ. ಮತ್ತೊಂದು ಸಂದೇಶ ಬಂದಿದೆ, ಪೂರ್ಣಿಮಾ ಅವರು ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆಯೇ

ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಬರೀ ನಂಬರ್ ಅನ್ನ ಕಳಿಸಿದ್ದೀರಿ, ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹೆಸರನ್ನ ಹೇಳ್ತಾ ಇಲ್ಲ. ನಾನು ಎರಡನ್ನೂ ಕೇಳಿದ್ದೆ, ನಂಬರ್ ಹಾಗೆ ಚಿತ್ರದ ಹೆಸರುಗಳು ಕೂಡ ಕೇಳಿದ್ದೆ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ? ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಐದು ಅಂತ ಹೇಳ್ತಿದ್ದೀರಿ, ತಪ್ಪಾಗಿರುವಂತಹ ಉತ್ತರ. ಹಾಗೆ ಸಾಕಷ್ಟು ಜನ ಒಂದೆರಡು ಚಿತ್ರದ ಹೆಸರುಗಳಷ್ಟೇ ಹೇಳಿದ್ದೀರಿ. ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಕಳಿಸಿದ್ದಾರೆ. ಹಾಗೆ ರಾಯಚೂರಿನಿಂದ ಚಂದ್ರಕಾಂತ್ ಸರಿಯಾಗಿರುವಂತಹ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರಿದು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು, ಹನ್ನೊಂದು ಹನ್ನೆರಡು, ಸಾಕಷ್ಟು ವೆರೈಟೀಸ್ ಆಫ್ ಆಪ್ಷನ್ಸ್ ನನಗೆ ಕೊಟ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಸರಿಯಾಗಿರುವಂತಹ ಉತ್ತರ ಆಗಿತ್ತು ಆರು. ಆರು ಸಿನಿಮಾಗಳ ಹೆಸರು ಇದರಲ್ಲಿ ಇತ್ತು. ಯಾವ ಯಾವ ಸಿನಿಮಾಗಳ ಹೆಸರು ಅಂತಂದ್ರೆ, ಕನಸುಗಾರ, ನನ್ನ ಪ್ರೀತಿಯ ಹುಡುಗಿ, ಜೋಡಿ, ಹುಚ್ಚ, ಪ್ರೀತ್ಸೊತ್ತಪ್ಪ, ಹಾಗೆ ಕೋತಿಗಳು ಸಾರ್ ಕೋತಿಗಳು. ಆರು ಸಿನಿಮಾಗಳ ಹೆಸರಿದ್ದು ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಸಂಖ್ಯೆ ಹಾಗೂ ಚಿತ್ರದ ಹೆಸರು ಎರಡೂ ಕೂಡ ಸರಿಯಾಗಿತ್ತು. ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಫಸ್ಟ್ ಕ್ವೆಶ್ಚನ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಸುತ್ತೆ. ಎರಡನೇ ಕ್ವೆಶ್ಚನ್ಗೆ ಹೋಗೋಣ. ಈ ಹಾಡಿನ ಮಧ್ಯದ ಭಾಗವನ್ನ ನಾನು ಪ್ಲೇ ಮಾಡ್ತೀನಿ. ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿಸ್ಕೊಳ್ಳಿ. ಒಂದು ಹಾಡಿನ ಮಧ್ಯದ ಭಾಗ ಅದು, ಯಾವ ಹಾಡು ಅಂತ ನೀವು ಗೆಸ್ ಮಾಡಿ ನನಗೆ ಕಳ್ಸಿಕೊಡ್ಬೇಕು.

ಸೊ ಈ ಒಂದು ಆಡಿಯೋ ಬೈಟನ್ನ ಕೇಳಿದ್ರಿ ಅಲ್ವಾ? ಸೊ ಯಾವ ಹಾಡು ಇದು ಅಂತ ಕೇಳಿದೆ. ಜೊತೆಗೆ ಇನ್ನೊಂದು ಟ್ವಿಸ್ಟ್ ಇದೆ ಕ್ವೆಶ್ಚನ್ ಅಲ್ಲಿ, ಯಾರು ಈ ಒಂದು ಗೀತೆಯನ್ನ ಹಾಡಿದ್ದಾರೆ? ಎರಡು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟು ನನಗೆ ಕಳಿಸ್ಕೊಡಿ. 9489001013 ಈ ಆಡಿಯೋ ಬೈಟ್ ಯಾವ ಗೀತೆ, ಜೊತೆಗೆ ಇದರ ಸಿಂಗರ್ ಯಾರು? ಎರಡು ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಆನ್ ಏರ್ ಅನೌನ್ಸ್ ಮಾಡ್ತೀನಿ. ಓಕೆ, ಸಿಗೋಣ ಈ ಹಾಡಿನ ನಂತರ. ಅದಾದ ಮೇಲೆ ಯಾರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ ನೋಡೋಣ.

ಸಮಯಾಗಿದೆ 3:52. ಯಾರೆಲ್ಲ ಎರಡನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಕಬಾಡಿ ವೆಂಕಟೇಶ್, ಕಬಾಡಿ ಇಂದ್ರ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹೊನ್ನೂರಲ್ಲಿ ಹನುಮಂತಪುರದಿಂದ ಎನ್ನ ಪ್ರಸಾದ್ ಅವರು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಾನು ಕಳೆದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೆ, ನನ್ನ ಹೆಸರು ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬರೀ ಸಂಖ್ಯೆಯನ್ನು ಹೇಳಿದ್ದೀರಿ, ಸರಿಯಾಗಿರುವಂತಹ ಸಿನಿಮಾದ ಹೆಸರುಗಳನ್ನು ನೀವು ಹೇಳಿರಲಿಲ್ಲ. ನಂಬರ್ ಎಂಡಿಂಗ್ ವಿತ್ 7088 95. ಹಾಗೆ ಮತ್ತೊಂದು ಕರೆಕ್ಟ್ ಆಗಿರುವಂತಹ ಉತ್ತರ ಬಂದಿದೆ, ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರ. ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರ. ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ. ಬಿಂದು ಪ್ರಕಾಶ್ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಗುಣ ಅವರು ಸರಿಯಾಗಿರುವಂತಹ, ಸುಗುಣ ಅರ್ಜುನ್ ಕನಕಶ್ರೀ ಲೇಔಟ್ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ. ಶುಭಾನ್ ಕೋರಿ ಹಂಪಸಾಗರದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ರು. ಇನ್ನೂ ಸಾಕಷ್ಟು ಸಂದೇಶಗಳು ಬಂದಿದೆ, ಬಟ್ ನೀವೆಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಉದಿತ್ ನಾರಾಯಣ್ ಅಂತ ಹೇಳಿದ್ದೀರಿ, ಇನ್ನು ಭೂಲ್ ಭುಲಯ್ಯ ಸಿನಿಮಾ, ನೀರಜ್ ಶ್ರೀಧರ್ ಏನನ್ನೋ ಹೇಳಿದ್ದೀರಿ, ಬಟ್ ಸರಿಯಾಗಿರುವಂತಹ ಉತ್ತರವನ್ನು ನಾನು ಹೇಳುವಂತಹ ಸಮಯ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಬೇದರ್ದಿ ರಾಜ ಅನ್ನುವಂತಹ ಗೀತೆ ಆಗಿತ್ತು ಇದು. ಯಾವ ಸಿನಿಮಾದ ಗೀತೆ ಇದು? ಡೆಲ್ಲಿ ಬೆಲ್ಲಿ ಸಿನಿಮಾದ ಗೀತೆ ಆಗಿತ್ತು. ಸೋನಾ ಮಹಾಪಾತ್ರ ಅವರು ಹಾಡಿದಂತಹ ಹಾಡು, ಅವರೊಟ್ಟಿಗೆ ರಾಮ್ ಸಂಪತ್ ಅವರು ಕೂಡ ಧ್ವನಿಯಾಗಿದ್ದಾರೆ, ಬಟ್ ಮುಖ್ಯವಾಗಿ ಸೋನಾ ಮಹಾಪಾತ್ರ ಅವರು ಹಾಡಿದಂತಹ ಬೇದರ್ದಿ ರಾಜ ಅನ್ನುವಂತಹ ಗೀತೆ ಡೆಲ್ಲಿ ಬೆಲ್ಲಿ ಸಿನಿಮಾದು. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಹಾಗೆ ವಿನರ್ಸ್ ಆದಂತಹ ಸ್ನೇಹಿತರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಒಂದು ಹೊಂಪಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಒಂದು ಹಾಡಿನ ನಂತರ, 4 ಗಂಟೆಯ ನಂತರ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ, ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಆಕಾಶದಲ್ಲಿರ್ತಿರೋ, ಭೂಮಿ ಮೇಲೆ ಇರ್ತಿರೋ,

ಯೋಚನೆ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ 4 ಗಂಟೆಯ ನಂತರ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಕೇಳ್ತಾರಿ. ಇದು ಆಕಾಶವಾಣಿ FM ರೈನ್ಬೋ 101.3 MHz.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಶುಭ ಸಂಜೆ. ಸಮಯ ಆಗಿದೆ 4:01 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಡ್ಸ್. ನಿಮ್ಮ ಜೊತೆ ಆಗ್ತಿರೋದು ನಾನು, ನಿಮ್ಮ ಆರ್ಜೆ ಚೈತ್ರ. ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಕ್ಯೂರಿಯಾಸಿಟಿ ನಿಮಗೆ ತಾ ನಾನು ಆಗಲೇ ಹೇಳ್ಬಿಟ್ಟು ಹೊರಟೆ. ನೀವು ಆಕಾಶದ ಮೇಲೆ ಇದ್ದೀರೋ, ಭೂಮಿ ಮೇಲಿದ್ದೀರೋ ಅನ್ನೋ ಒಂದು ಸಣ್ಣ ಕನ್ಫ್ಯೂಷನ್ ಶುರು ಆಗತ್ತಂತೆ ನೀವು ಈ ಜಾಗಕ್ಕೆ ಹೋದರೆ. ಸೊ ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಕುತೂಹಲ ಇದ್ದರೆ ಒಂದು ಸಣ್ಣ ಕ್ಲೂನ ಕೊಡ್ತೀನಿ, ಕೇಳಿಸ್ಕೊಡಿ. ಒಂದು ಕಡೆ ಕಾಲಿಟ್ಟರೆ ಇದು ಭೂಮಿ, ಮತ್ತೊಂದು ಕಡೆ ನೋಡಿದರೆ ಇದು ಆಕಾಶ. ಆದರೆ ನೀವು ನಿಂತಿರೋದು ಇದು ಎರಡರ ಮಧ್ಯದಲ್ಲ, ವಿಶ್ವದ ಅತಿ ದೊಡ್ಡ ಉಪ್ಪಿನ ಕನ್ನಡಿಯ ಮೇಲೆ. ಇದನ್ನು ಹೇಳಿದರೆ ಬಹುಶಃ ನಿಮಗೆ ಗೊತ್ತಾಗಬಹುದು ಅನಿಸುತ್ತೆ ನಾನು ಯಾವ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಾಗಿದ್ದರೆ ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನನಗೆ ಬೇಗ ಬೇಗ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಸಂದೇಶಗಳು ಬರಲಿ. ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಈ ಹಾಡುಗಳ ನಂತರ ತಿಳಿಸ್ಕೊಡ್ತೀನಿ. ಓಕೆ, ಹಾಡುಗಳನ್ನು ಕೇಳಿ ಬೇಗ ವಾಪಸ್ ಬನ್ನಿ. ಅದಾದ ಮೇಲೆ ಈ ಜಾಗದ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾತಾಡೋಣ. ನಿಮಗೆ ಯಾವ ಜಾಗ ಇದು ಅಂತ ಗೊತ್ತಾಗಿದ್ದರೆ ಬೇಗ ಬೇಗ ಸಂದೇಶಗಳನ್ನು ನನಗೆ ಕಳಿಸ್ಕೊಡಿ.

ಹಾಡನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ಕೇಳ್ತಾ ನೀವು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಟ್ರ, ಅಷ್ಟು ಫಾಸ್ಟ್ ಬೀಟ್ ಸಾಂಗ್ ಇದು. ವೆಲ್ಕಮ್ ಬ್ಯಾಕ್, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 4:08. ಇವತ್ತು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾನು ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ, ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನ ಅಂತ ಹೇಳಿದ್ದೆ. ಸೊ ಒಂದಷ್ಟು ಜನ ಗೆಸ್ಸನ್ನು ತಗೊಂಡಿದ್ದಾರೆ. ನನಗಂತೂ ಗೊತ್ತಾಗ್ತಾ ಇಲ್ಲ ಮೇಡಮ್, ಇದು ಉಪ್ಪ ಕನ್ನಡಿನ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಹಾಗೆ ಶುಭ ಸಂಜೆ ಅಂತ ಹೇಳ್ತಾ ಇರೋದು ಶಾಂತಾಚಾರ್ ಬಡಿಗೇರ್ ಕೊಕ್ನೂರ್ನಿಂದ. ಇದು ರನ್ ಆಫ್ ಕಚ್ಚಾ ಗುಜರಾತ್ನಲ್ಲಿರೋದು ಅಂತ ಕೇಳ್ತಾ ಇದ್ದಾರೆ ನೇತ್ರಾ ಅವರು ಕೆಂಗೇರಿಯಿಂದ. ಇಲ್ಲ, ಹಾಗೆ ಮತ್ತೊಂದು ಬಿ ಎಂ ವಿಶ್ವನಾಥ್ ಅವರು ಸರಿಯಾಗಿರುವಂತಹ ಗೆಸ್ಸನ್ನು ಮಾಡಿದ್ದಾರೆ ರಾಮಸಾಗರ. ಹಾಗೆ ನೇತ್ರಾ ಅವರು ಇವಾಗ ಕರೆಕ್ಟಾಗಿರುವಂತಹ ಗೆಸ್ಸನ್ನು ಕೂಡ ಮಾಡಿ ಕಳಿಸಿದ್ರು ಸರಿಯಾಗಿರುವಂತಹ ಉತ್ತರವನ್ನು. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಈ ಒಂದು ವಿಸ್ಮಯ ಜಗತ್ತಿನಲ್ಲಿ ಒಂದು ವಿಸ್ಮಯವಾಗಿರುವಂತಹ ಜಾಗದ ಬಗ್ಗೆ. ಯಾವುದಪ್ಪ ಈ ಜಾಗ ಅಂತಂದರೆ, ಬೊಲಿವಿಯಾದ ನೈಋತ್ಯ ಭಾಗದಲ್ಲಿರುವಂತಹ ಸಲಾರ್ ದೆ ಉಯುನಿ ಅನ್ನುವಂತಹ ಜಾಗ ಇದು. ಇದು ವಿಶ್ವದ ಅತಿ ದೊಡ್ಡ ಉಪ್ಪಿನ ಸಮತಟ್ಟಿನ ಪ್ರದೇಶ, ಸಾಲ್ಟ್ ಫ್ಲಾಟ್ ಸಾಲ್ಟ್ ಲೇಕ್ ಅಂತ ಕರಿಬೋದು ಅಥವಾ ಜಾಗ ಅಂತ ಕರಿಬೋದು. ಸೊ ವಿಶ್ವದಲ್ಲೇ ಅತಿ ದೊಡ್ಡ ಉಪ್ಪಿನ ಸಾಲ್ಟ್ ಫ್ಲಾಟ್ ಇದು. ಸುಮಾರು 10,000 ಚದರ ಕಿಲೋಮೀಟರ್ಗಳಷ್ಟು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಈ ಒಂದು ಜಾಗ. ಸಮುದ್ರ ಮಟ್ಟಕ್ಕಿಂತ ಸುಮಾರು 3,650 ಮೀಟರ್ ಎತ್ತರದಲ್ಲಿ, ಅಂದರೆ ಅಪ್ರಾಕ್ಸಿಮೇಟ್ಲಿ 12,000 ಅಡಿ ಎತ್ತರದ ಮೇಲಿದೆ. ದೂರದಿಂದ ನೋಡಿದರೆ ಬಿಳಿ ಬಣ್ಣ ಅಂತ್ಯನೇ ಇಲ್ಲದಿರೋ ಥರ ಒಂದು ಮರುಭೂಮಿ, ಬಿಳಿ ಬಣ್ಣದಲ್ಲಿ ಇರುವಂತಹ ಒಂದು ಮರುಭೂಮಿ ಥರ ಕಾಣಿಸ್ತಾ ಇರುತ್ತೆ. ಇದು ಬೊಲಿವಿಯಾನಲ್ಲಿ ಇರುವಂತಹ ಸಲಾರ್ ದಿ ಉಯುನಿ ಅನ್ನುವಂತಹ ಜಾಗ ಇದು. ಈ ಒಂದು ಜಾಗದ ಬಗ್ಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಇರುತ್ತೆ. ಹಾಗೆ ನಿಮಗೂ ಕೂಡ ಈ ಜಾಗದ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಿದ್ರೆ ನನಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಾನು ಆ ಒಂದು ಇನ್ಫಾರ್ಮೇಶನ್ನ ಆನ್ ಏರ್ ಹೇಳ್ತೀನಿ, ಶೇರ್ ಮಾಡ್ತೀನಿ. ಯಾರು ಕಳಿಸಿದ್ದು ಅಂತ ಕೂಡ ನಾನು ಆನ್ ಏರ್ ಹೇಳ್ತೀನಿ. ಸೊ

ಬೇಗ ಬೇಗ ನೀವು ಕೂಡ ನನ್ನ ಜೊತೆ ಮಾತುಕತೆಗೆ ರೆಡಿಯಾಗಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಿರರ್, ಸಾಲ್ಟ್ ಮಿರರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ನಿಮಗೋಸ್ಕರ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 4:18 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮ ಸಾಗ್ತಾ ಇದೆ. ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯಿಂದ, ಯಾವ ವೈಜ್ಞಾನಿಕ ಕಾರಣದಿಂದ ಇಲ್ಲಿ ಉಪ್ಪಿನ ಕನ್ನಡಿ ತರ ಕಾಣಲು ಕಾರಣ ಏನು ಅಂತ ಕೇಳ್ತಿದ್ದಾರೆ ಈ ಸರೋವರ. ಆದರೆ ಇದು ಸರೋವರ ಅಲ್ಲ, ಇದೊಂದು ಫ್ಲಾಟ್ ಸರ್ಫೇಸ್ ಅಷ್ಟೇ, ಒಂದು ಮೈದಾನದ ರೀತಿ ಇರುತ್ತೆ. ಬಟ್ ಏನಕ್ಕೆ ಅದು ಉಪ್ಪಿನ ರೀತಿಯಲ್ಲಿ ಹೇಗೆ ಅದು ರೂಪುಗೊಂಡಿತ್ತು ಅನ್ನೋದ್ರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಕಲ್ಲಪ್ಪ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಸ್ಮಯ ಜಗತ್ತಿನಲ್ಲಿ ವಿಶ್ವದ ಉಪ್ಪಿನ ಪ್ರದೇಶದ ಬಗ್ಗೆ ತಿಳಿಸುತ್ತಿದ್ದೀರಿ, ಅದಕ್ಕಾಗಿ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಹಬ್ಬದ ಶುಭಾಶಯಗಳು, ಹಾಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಾವು ನಿಮ್ಮ ಹತ್ರನೇ ಕೇಳು ತಿಳ್ಕೊಳ್ತೀವಿ, ಗೂಗಲಿಂದೆಲ್ಲ ಕಾಪಿ ಹೊಡೆದು ಕಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಅಟ್ ನೀವು ಕೇಳಿಸ್ಕೊಂಡು ಈ ಒಂದು ವಿಸ್ಮಯನ ತಿಳ್ಕೊಂಡ್ರೆ ನಮಗೂ ಖುಷಿಯಾಗತ್ತೆ. ಹಾಗಾದರೆ ಈ ಒಂದು ಜಾಗ ಸಲಾರ್ ದಿ ಉಯೋನಿ ಅನ್ನುವಂತಹ ಜಾಗ ಹೇಗೆ ರೂಪುಗೊಂಡಿತು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಹಿಂದೆ ಒಂದು ದೊಡ್ಡ ಐತಿಹಾಸಿಕ ಸರೋವರಗಳ ಪ್ರದೇಶವಾಗಿತ್ತು ಅಂತೆ ಈ ಒಂದು ಜಾಗ. ಇಲ್ಲಿ ಸಾವಿರಾರು ವರ್ಷಗಳ ಅವಧಿಯಲ್ಲಿ ಸರೋವರಗಳು ತುಂಬ ಇದ್ವಂತೆ. ಈ ಸರೋವರಗಳಲ್ಲಿ ಇದ್ದಂತಹ ನೀರೆಲ್ಲವೂ ಕೂಡ ಆವಿ

ಅದರಲ್ಲಿ ಮಿನರಲ್ಸ್, ಅದರಲ್ಲಿ ಉಪ್ಪಿನಂಶ ಅದಷ್ಟೇ ಮಾತ್ರ ಉಳ್ಕೊಂಡಿತ್ತು. ಸೊ ಏನು ಖನಿಜಗಳು ಅಥವಾ ಏನು ಉಪ್ಪು ಉಳ್ಕೊಂಡಿತ್ತಲ್ವ, ಅದು ನಿಧಾನವಾಗಿ ಒಂದು ಸರ್ಫೇಸನ್ನು ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದೆ ಈ ಒಂದು ಜಾಗದ ಮೇಲೆ. ಹೀಗೆ ನಿಧಾನವಾಗಿ ಈ ವಿಶಾಲದ ಉಪ್ಪಿನ ಈ ಸರ್ಫೇಸ್ ಏನಿದೆಯಲ್ಲ, ಇದು ರೂಪುಗೊಳ್ಳೋದಕ್ಕೆ ಶುರು ಆಗ್ತಾ ಇತ್ತು. ಕೆಲವು ಪ್ರದೇಶಗಳಲ್ಲೂ ಹೇಗಿದೆ ಅಂತಂದರೆ, ನೀವು ಲೆಕ್ಕ ಹಾಕಿ 10,000 ಚದರದಷ್ಟು ಉದ್ದ ಇದೆ ಇದು ಅಂತಂದರೆ 10,000 ಚದರ ಕಿಲೋಮೀಟ್ರ್ ಎಷ್ಟು ದೊಡ್ಡದಾಗಿರಬೇಕು. ಸೊ ಎಷ್ಟೋ ಕಡೆ ಇದು ಈ ಒಂದು ಉಪ್ಪಿನ ಪದರ ಏನಿದೆ ಅಲ್ವಾ, ಇದು ಹಲವಾರು ಮೀಟರ್ಗಳಷ್ಟು ದಪ್ಪ ಇರುತ್ತಂತೆ. ಅಷ್ಟೊಂದು ಉಪ್ಪು ಸರೋವರಗಳಿಂದ ಆವಿಯಾದಂತಹ ನೀರಿನಿಂದ ಫಾರ್ಮ್ ಆಗಿದೆ ಈ ಒಂದು ಜಾಗದಲ್ಲಿ. ಸೊ ಇದು ಕನ್ನಡಿ ರೀತಿಯಲ್ಲಿ ಯಾಕೆ ಕಾಣುತ್ತೆ, ಕನ್ನಡಿ ಥರ ಕಾಣುತ್ತೆ, ಆಕಾಶನೋ ಭೂಮಿನೋ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದೆ. ಸೊ ಮಳೆ ಬಂದಾಗ ಏನಾಗುತ್ತೆ, ಕನ್ನಡಿ ರೀತಿ ಹೇಗೆ ಕಾಣುತ್ತೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ FM Rainbow 101.3 MHz ನಲ್ಲಿ.

ಗಗನವೇ ಭಾಗಿ ಭುವಿಯನ್ನು ಕರೆದಂತಿದೆ. ಹೌದು, ಇವತ್ತು ಆಕಾಶನೋ ಭೂಮಿನೋ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗಿದೆ 4:31. ಕೇಳ್ತಾ ಇದ್ದೀರಾ ಆಕಾಶವಾಣಿ FM ರೈನ್ಬೋ 101.3 MHz ಅನ್ನ. ನಾನು ಇವತ್ತು ಸಲಾರ್ ದೇ ಯೂನಿ ಅನ್ನುವಂತಹ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೆ. ಬೊಲೇವಿಯಲ್ಲಿ ಇರುವಂತಹ ಜಾಗ ಇದು. ಸೊ ಇದು ಆಕಾಶದ ಕನ್ನಡಿ ಅಂತ ಹೇಳ್ತಾರೆ ಅಂತ ಮಾತಾಡ್ತಾ ಇದ್ವಿ. ಯಾಕೆ ಇದು ಆಕಾಶದ ಕನ್ನಡಿ ಅಂತ ಹೇಳ್ತಾರೆ ಅಂದರೆ, ಉನಿಯು ಈ ಒಂದು ಜಾಗ ಇದೆಯಲ್ಲ, ಉಯುನಿ ಅನ್ನುವಂತಹ ಜಾಗ ಅತ್ಯಂತ ಅದ್ಭುತವಾದಂತಹ ವಿಶಿಷ್ಟವಾಗಿರುವಂತಹ ಜಾಗ. ಯಾಕೆ ಗೊತ್ತಾ, ಇದನ್ನು ಮಿರರ್ ಎಫೆಕ್ಟ್ ಜಾಗ ಅಂತ ಕೂಡ ಕರೀತಾರೆ. ಮಳೆಗಾಲದಲ್ಲಿ ಏನಾಗುತ್ತೆ, ಉಪ್ಪಿನ ಮೈದಾನ ಆಗಿರೋದ್ರಿಂದ, ಈ ಸಾಲ್ಟ್ ಸರ್ಫೇಸ್ ಇರೋದ್ರಿಂದ ಇದ್ರ ಮೇಲೆ ಒಂದು ತೆಳುವಾದ ನೀರಿನ ಪದರ ಬರೋದಕ್ಕೆ ಶುರುವಾಗತ್ತೆ ಮಳೆಗಾಲದಲ್ಲಿ. ಆಗ ನೆಲದ ಮೇಲಿರುವಂತಹ ಉಪ್ಪೆಲ್ಲ ಕರಗಿ ಆಕಾಶದ ಪ್ರತಿಬಿಂಬ ಕಾಣಿಸಿ ಆಕಾಶ ಮತ್ತು ಭೂಮಿ ಒಂದೇ ಆಗಿರೋ ರೀತಿ ಒಂದು ಇಮೇಜನ್ನು, ಒಂದು ಮಿರಾಜ್ ಎಫೆಕ್ಟನ್ನು ಕೊಡುತ್ತೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ಈ ದೃಶ್ಯ ಕಾಣುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿ ಇರುತ್ತೆ. ಹಾಗೆ ಮಳೆಗಾಲದಲ್ಲಿ ಈ ಒಂದು ಜಾಗ ಒಂದಷ್ಟು ಸೆಂಟಿಮೀಟರ್ಗಳಷ್ಟು ನೀರು ಇದ್ರ ಮೇಲೆ ಪದರ ನಿರ್ಮಾಣ ಆಗೋದ್ರಿಂದ ಈ ರೀತಿ ಆಗತ್ತೆ ಅಂತ ಹೇಳಿದೆ. ಹಾಗೆ ಈ ನೀರು ಬೃಹತ್ ಕನ್ನಡಿಯಂತೆ ಆಕಾಶ ಮತ್ತು ಮೋಡ ಇವೆರಡೂ ಒಂದು ಸ್ವಲ್ಪ ಉಪ್ಪು ಕರಗತ್ತೆ, ಒಂದು ಸ್ವಲ್ಪ ಜಾಗದಲ್ಲಿ ಉಪ್ಪು ಕರಗಿರಲ್ಲ. ಸೊ ಒಂದು ರೀತಿ ಆಕಾಶ ಭೂಮಿ ಮೇಲಿರುವಂತಹ ಆಕಾಶದ ರೀತಿ ಕಾಣಿಸೋದಕ್ಕೆ ಶುರುವಾಗತ್ತೆ. ಸೊ ಈ ಒಂದು ಜಾಗದಲ್ಲಿ ನೀವು ಸೂರ್ಯಾಸ್ತದ ಪ್ರತಿಬಿಂಬವನ್ನು ಎಷ್ಟು ಬ್ಯೂಟಿಫುಲ್ ಆಗಿ ನೋಡ್ಬೋದು ಗೊತ್ತಾ. ಇದಕ್ಕೆ ಅನ್ಸುತ್ತೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿರರ್ ಅಂತ ಈ ಒಂದು ಪ್ರಸಿದ್ಧವಾಗಿರುವಂತಹ ಜಾಗವನ್ನ ಕರೀತಾರೆ. ಹಾಗೆ ಒಳ್ಳೊಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ನಾಗಪತಿ ವಿ ಹೆಗಡೆ ಅವರು ಸಾಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ವರಾಹು ಮತ್ತು ಇಲ್ಲ ಅವರು, ನಿಮ್ಮ ಹೆಸರನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ, ತಪ್ಪಿದ್ರೆ ಕ್ಷಮಿಸಿ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿಸ್ಮಯ ಜಗತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಸಂದೇಶಗಳನ್ನು ಕಳಿಸ್ಬೋದು ನಮಗೆ 9408091013 ಈ ಒಂದು ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಕೊಡಿ. ನಾವು ಕೊಡ್ತಾ ಇರುವಂತಹ ಮಾಹಿತಿ ಹೇಗಿದೆ ಅಂತ ತಿಳಿಸ್ಕೊಡಿ. ಜೊತೆಗೆ ನಿಮಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆಯಾ, ನೀವು ಲೈಫಲ್ಲಿ ಒಂದ್ಸತಿನಾದರೂ ಈ ಜಾಗನ ನೋಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಯಾವ ರೀತಿ ಇರ್ಬೋದು ನಿಮ್ಮ ಒಂದು ಫೀಲಿಂಗ್ಸ್, ನನಗೆ ಸಂದೇಶವನ್ನು ಕಳಿಸ್ಕೊಡಿ 9408091013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ 2 ಬ್ಯಾಕ್ ಟು ಬ್ಯಾಕ್ ಗೀತೆಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಗಣೇಶ್ ಹಾಗೆ ಪ್ರಿಯದರ್ಶಿನಿ ಅವರ ಧ್ವನಿಯಲ್ಲಿ ಕಾಫಿ ಹೋಗೋಣ ಅನ್ನುವಂತಹ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಎಲ್ಲರದು ಕಾಫಿ ಆಯ್ತಾ ಅಥವಾ ಇನ್ನ ಮಾಡ್ಬೇಕಾ ನೀವೆಲ್ಲರೂ ಕಾಫಿ? ಹಾಗೆ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬೊಲಿವಿಯಾದ ಒಂದು ಜಾಗದ ಬಗ್ಗೆ ಮಾತಾಡ್ತಾ ಇದ್ವಿ. ಸಲಾರ್ ದಿ ಉಯುನಿ ಅನ್ನುವಂತಹ ಜಾಗ ಇದು. ಸೊ ಈ ಒಂದು ಜಾಗ ಕೇವಲ ಪ್ರವಾಸಿ ತಾಣ ಅಷ್ಟೇ ಅಲ್ಲ, ಇದು ಒಂದು ಹೈಯೆಸ್ಟ್ ಮಿನರಲ್ ರಿಸೋರ್ಸ್ ಇರುವಂತಹ ಜಾಗ ಕೂಡ ಹೌದು. ಲಿಥಿಯಂನ ಭಂಡಾರನೇ ಇದೆ ಇಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಲಿಥಿಯಂನಂತಹ ಪ್ರಮುಖ ನೈಸರ್ಗಿಕವಾಗಿರುವಂತಹ ಸಂಪನ್ಮೂಲ, ಈ ಮಿನರಲ್ ರಿಸೋರ್ಸ್ ಇರುವಂತಹ ಪ್ರದೇಶ. ಉಪ್ಪಿನ ಪದರದ ಕೆಳಗೆ ಏನಿದೆ ಬ್ರೈನ್ನಲ್ಲಿ ಲಿಥಿಯಂ ಸೇರಿದಂತೆ ಹಲವು ಖನಿಜಗಳು, ಹಲವು ಮಿನರಲ್ಸ್ ಇದರ ಕೆಳಗಡೆ ಇರೋದ್ರಿಂದ ಇಂದಿನ ನೀವು ಮೊಬೈಲ್ ಫೋನ್ಗಳು, ಲ್ಯಾಪ್ಟಾಪ್ ಚಾರ್ಜರ್ಸು, ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಬ್ಯಾಟ್ರಿಗಳು, ಸೊ ಈ ಬ್ಯಾಟ್ರಿಗಳಲ್ಲಿ ಪ್ರಮುಖವಾಗಿ ಉಪಯೋಗಿಸುವಂಥದ್ದು ಈ ಲಿಥಿಯಂ. ಈ ಲಿಥಿಯಂ ರಿಸೋರ್ಸ್, ಈ ಲಿಥಿಯಂ ಮಿನರಲ್ ಏನಿದೆ ಅದು ಹೇರಳವಾಗಿ ಈ ಒಂದು ಉಪ್ಪಿನ ಪದರದ ಕೆಳಗಡೆ ಸಿಗತ್ತಂತೆ. ಹಾಗೆ ಇದು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಮೊಬೈಲ್ನಿಂದ ಎಲೆಕ್ಟ್ರಿಕ್ ಕಾರ್ವರೆಗೆ ಯೂಸ್ ಮಾಡೋ ಎಲ್ಲ ಬ್ಯಾಟ್ರಿಗಳಲ್ಲೂ ಈ ಲಿಥಿಯಂ ರಿಚ್ ತುಂಬಾ ಇಂಪಾರ್ಟೆಂಟು. ಸೊ ಇದೊಂದು ಪ್ರವಾಸೋದ್ಯಮಕ್ಕೆ ಮಾತ್ರ ಸೀಮಿತ ಆಗದೆ ಈ ಮಿನರಲ್ ಕ್ಯಾಟಗರಿಯಲ್ಲೂ ಕೂಡ ಇದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಅದರಿಂದ ಈ ಉಯೂನಿಗೆ ಆರ್ಥಿಕವಾಗಿಯೂ ಮತ್ತು ಭವಿಷ್ಯದ ಎನರ್ಜಿ ಇಂಡಸ್ಟ್ರಿ ದೃಷ್ಟಿಯಲ್ಲೂ ಕೂಡ ದೊಡ್ಡ ಮಹತ್ವ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇದರ ಸುತ್ತಮುತ್ತ ನೋಡೋದಕ್ಕೆ ಒಂದಷ್ಟು ತಾಣಗಳು ಕೂಡ ಇದೆಯಂತೆ. ಏನು ಈ ತಾಣಗಳು ಅಂತಂದರೆ, ಇಲ್ಲಿಗೆ ಹೋದಾಗ ಕೇವಲ ಉಪ್ಪಿನ ಮೈದಾನ ಅಷ್ಟೇ ಅಲ್ಲ, ಇಲ್ಲಿ ಇನ್ಕಹೋಸಿ ಐಲೆಂಡ್ ಅನ್ನುವಂತಹ ಐಲೆಂಡ್ ಇದೆ. ಏನಪ್ಪ ಇದು, ಇದು ಸಮುದ್ರನೇ ಅಲ್ಲ, ಐಲೆಂಡ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಐಲೆಂಡ್ ಅಂತಂದರೆ ಸಮುದ್ರದಲ್ಲಿ ಫಾರ್ಮ್ ಆಗಿರುವಂತಹ ಒಂದು ದ್ವೀಪ ಅಲ್ಲ, ಇದು ಈ ಉಪ್ಪಿನ ಪ್ರದೇಶದ ಮಧ್ಯದಲ್ಲಿ ಒಂದು ಮುಂಚೆ ತುಂಬ ವರ್ಷಗಳ ಹಿಂದೆ ಒಂದಷ್ಟು ಕಾಡು ಅಥವಾ ಏನೋ ಇದ್ದಿದ್ದ ಟೈಮ್ನಲ್ಲಿ ಅಲ್ಲಿ ಜ್ವಾಲಾಮುಖಿ ಬಂದು

ಜ್ವಾಲಾಮುಖಿ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಜ್ವಾಲಾಮುಖಿಗಳೆಲ್ಲ ಹೋಗಿ ಅಲ್ಲಿ ಏನು ರೆಸಿಡ್ಯೂ ಇರುತ್ತಲ್ವ, ಆ ಒಂದು ರೆಸಿಡ್ಯೂ ಅವಶೇಷಗಳಲ್ಲಿ ಫಾರ್ಮ್ ಆಗಿರುವಂತಹ ಒಂದು ಜಾಗ ಇದು ಇನ್ಕಹೋಸಿ ಐಲ್ಯಾಂಡ್ ಅಂತ. ದೈತ್ಯ ಕ್ಯಾಕ್ಟಸ್ ಗಿಡಗಳು ಇಲ್ಲಿ ಇದೆ, ವರ್ಣರಂಜಿತ ಲಗೂನ್ಸ್ ಇದೆ, ಫ್ಲೆಮಿಂಗೋಸು ಮುಂತಾದ ಎಲ್ಲ ಜಾಗಗಳನ್ನು ನೀವು ಇಲ್ಲಿ ನೋಡ್ಬೋದು ಈ ಒಂದು ಜಾಗದಲ್ಲಿ. ಎಷ್ಟು ಒಂದೇ ಒಂದು ಜಾಗದಲ್ಲಿ ಎಷ್ಟು ವಿಸ್ಮಯಕಾರಿಯಾಗಿರುವಂತಹ ವಿಚಾರಗಳು ಇದೆ ಅಲ್ವಾ. ನಿಜವಾಗ್ಲೂ ಈ ಪ್ರಪಂಚ ನೋಡ್ತಾ ಇದ್ರೆ ಎಷ್ಟೊಂದು ವಿಷಯ ತಿಳ್ಕೊಳ್ಳೋದಕ್ಕಿದೆಯಪ್ಪ, ವಿಷಯಗಳು ತಿಳ್ಕೊಳ್ಳೋದಕ್ಕೆ ಕೊನೆನೆ ಇಲ್ಲ ಅಂತ ಅನ್ಸುತ್ತೆ. ಈ ಡ್ರೈ ಬೇಸಿಗೆ ಕಾಲ ಏನು ಬರುತ್ತಲ್ಲ, ಆ ಒಂದು ಕಾಲದಲ್ಲಿ ಉಪ್ಪಿನ ಮೇಲ್ಕೈಯಲ್ಲಿ ಈ ಒಂದು ಹೆಕ್ಸಗನ್ ರೀತಿಯಲ್ಲಿ ಕಾಣಿಸುತ್ತಂತೆ ಈ ಒಂದು, ಇದು ಮತ್ತೊಂದು ವಿಶೇಷ ಇಲ್ಲಿ. ಸೊ ಇದನ್ನ ನೀವು ನೋಡೋದಕ್ಕೆ ಸಮ್ಮರ್ ಟೈಮಲ್ಲಿ ಹೋಗಬೇಕು. ಸೊ ಇದನ್ನ ಭೂಮಿಯ ಮೇಲಿರುವಂತಹ ಮತ್ತೊಂದು ಗ್ರಹ ಅಂತಾನೆ ಕರೀತಾರೆ ಈ ಒಂದು ಜಾಗವನ್ನ. ದೈತ್ಯ ಕ್ಯಾಕ್ಟಸ್ ಗಿಡಗಳಿದೆ, ಇಲ್ಲೊಂದು ಇನ್ಕೋಸಿಯಾ ಐಲ್ಯಾಂಡ್ ಅಂತ ಇದೆ. ಉಪ್ಪಿನ ಸಮುದ್ರದ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರ್ಬೇಕಲ್ವಾ. ನೀವು ಒಂದ್ಸತಿ ಕಣ್ ಮುಚ್ಕೊಳ್ಳಿ ಆಯ್ತಾ, ಒಂದ್ಸತಿ ಕಣ್ ಮುಚ್ಕೊಳ್ಳಿ, ಈ ಒಂದು ನಾನು ಹೇಳೋದನ್ನ ಇಮ್ಯಾಜಿನ್ ಮಾಡಿ. ಫುಲ್ ಸಾಲ್ಟ್ ಒಂದು ಸರ್ಫೇಸ್ ಅಲ್ಲಿ, ಒಂದು ಜಾಗದಲ್ಲಿ ಒಂದು ಸಾಲ್ಟ್ ಮೈದಾನ ಇದೆ, ನೀವು ಅಲ್ಲೊಬ್ಬರೇ ನಿಂತಿದ್ದೀರಾ, ಯಾರೂ ಇಲ್ಲ. ಮಳೆ ಬರ್ತಾ ಇದೆ, ಮಳೆ ಬಂದಾಗೆಲ್ಲ ಬಂದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಆಕಾಶದ ರಿಫ್ಲೆಕ್ಷನ್ ಭೂಮಿ ಮೇಲೆ ಕಾಣಿಸ್ತಾ ಇದೆ. ಹಾಗೆ ನೀವು ಒಂಚೂರು ಮೇಲೆ ಹಾರೋಗಿ ನೋಡಿದ್ರೆ ಎಷ್ಟು ಅಂದವಾಗಿ ಕಾಣುತ್ತೀರಿ ಈ ಒಂದು ಜಾಗ, ಈ ಐಲ್ಯಾಂಡ್ಗಳಾಗಿರ್ಬೋದು, ಈ ಲಗೂನ್ಸ್ ಆಗಿರ್ಬೋದು. ವಾವ್, ಭೂಮಿಯ ಸ್ವರ್ಗ ಅಂತ ಸುಮ್ಮನೆ ಹೇಳ್ತಾರಾ. ಹಾಗೆ ನನಗೆ ಸಾಕಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ. ಶಾನ್ ಅಗಲ್ಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಯ್ ಮೇಡಮ್, ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನನಗಂತೂ ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಅಜಯ್ ಅವರು, ಸಾಗರದಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮೇಡಮ್ ಅಂತ ಹೇಳಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕಣ್ಣು ಮುಚ್ಕೊಂಡು ಕೇಳಿಸ್ಕೊಳ್ತಾ ಇದ್ರೆ ಆ ಜಾಗಕ್ಕೆ ನಾವು ಹೋಗಿದ್ದೀವೇನೋ ಅನ್ನೋಷ್ಟು ಖುಷಿ ಸಿಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇದ್ದಾರೆ. ಸುಧಾ ಬುದಿಹಾಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಾವು ಈ ಜಾಗಕ್ಕೆಲ್ಲ ಹೋಗೋಕ್ಕಾಗತ್ತಾ ಮೇಡಮ್, ನೀವು ಹೇಳೋದನ್ನೇ ಕೇಳಿ ಸಂತೋಷ ಪಡಬೇಕು ಅಂತ ಹೇಳ್ತಿದ್ದಾರೆ ಅನಂತಮೂರ್ತಿ ಅವರು ಶೃಂಗೇರಿಯಿಂದ. ಶಾಂತಾಚಾರ್ ಬಡಿಗೇರವರು ಸಂದೇಶವನ್ನು ಕಳಿಸಿ, ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನದ ಕುರಿತು ಮಾಹಿತಿ ತುಂಬ ಆಸಕ್ತಿದಾಯಕವಾಗಿತ್ತು. ಬೊಲಿವಿಯಾದಲ್ಲಿ ಇರುವಂತಹ ಈ ಸಲಾರ್ದಿ ಉಯುನಿ ವಿಶ್ವದ ಅತಿ ದೊಡ್ಡ ಉಪ್ಪಿನ ಮೈದಾನ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಜ್ಞಾನವನ್ನ ಹೆಚ್ಚಿಸುವಂತಹ ಉಪಯುಕ್ತ ಮಾಹಿತಿ ಜೊತೆಗೆ ಉತ್ತಮ ಮನೋರಂಜನೆ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಮೂಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯ ನಿರೂಪಕರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾರೆ, ನಿಮಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಹಾಗೆ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂನಿಂದ. ಕಾರ್ಯಕ್ರಮ ಉತ್ತಮವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಲ್ಲಪ್ಪ ಯಾದವ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಥರ ಥರ ಹಿಡಿಸಿದೆ ನೀನು ಮನಸ್ಸಿಗೆ.

ಮಾತಾಡ್ತಾ ಮಾತಾಡ್ತಾ ಸಮಯ ಕಳೆದಿದ್ದೆ ಗೊತ್ತಾಗಿಲ್ಲ, ಸಮಯ ಆಗಿದೆ 4:53 ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಹೋಗಿದ್ದು ಬೊಲಿವಿಯಾ ಅನ್ನುವಂತಹ ಜಾಗಕ್ಕೆ. ಸೊ ವಿಶ್ವದ ಅತಿ ದೊಡ್ಡ ಸಾಲ್ಟ್ ಫ್ಲಾಟ್ ಸರ್ಫೇಸ್ ಅಂತ ನಾವು ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ಈ ಒಂದು ಗಂಟೆಯಲ್ಲಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಸಿಗ್ತೀನಿ ನಿಮ್ಮನ್ನು, ನಿಮ್ಗೆಲ್ಲರಿಗೂ ಮತ್ತೆ ನಾನು ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗುವನ್ನು ಹಂಚಿ ಅಂತ ಹೇಳ್ತಾ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಬಂದಿದೆ. ಟಾಟಾ ಬಾಯ್ ಬಾಯ್, ಸಿ ಯು. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಸಂದೇಶಗಳನ್ನು ಕಳಿಸ್ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಾನು ನಿಮ್ಮ ಗೆಳತಿ ಆರ್ ಜೆ ಚೈತ್ರಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪದವೀಧರರೇ ಗಮನಿಸಿ, ಉತ್ತಮ ದರ್ಜೆಯ ಉನ್ನತ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಪಡೆಯುವ ಸದಾವಕಾಶ ಇಲ್ಲಿದೆ. ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾಗುವ ನಿಮ್ಮ ಕನಸು ನನಸಾಗಿಸಿಕೊಳ್ಳಿರಿ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಿರಿ. ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಆಗಸ್ಟ್ 20-25 ನಡೆಯುವ ಸ್ನಾತಕೋತ್ತರ ಪದವಿ ಕೋರ್ಸ್ಗಳ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿ. ಅರ್ಜಿ ಸಲ್ಲಿಸದೇ ಇರುವ ಆಸಕ್ತರು ನೇರವಾಗಿ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.bcu.ac.in ವೆಬ್ಸೈಟ್ನ ಸಂಪರ್ಕಿಸಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ, ಗುಡ್ ಈವ್ನಿಂಗ್. ನೀವು ಟ್ಯೂನ್ ಮಾಡಿರೋದು ಆಕಾಶವಾಣಿ FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ನೀವು ಕೇಳ್ತಿರೋದು ನಾನ್ ಸ್ಟಾಪ್ ಸಂಜೆ ವಿತ್ RJ ಅರ್ಜುನ್. ಈ ಶುಭ ಶುಕ್ರವಾರದ ಸಂಜೆಯಲ್ಲಿ ಜಾಲಿ ಸಾಂಗ್ಸ್ನ ಕೇಳ್ತಾ ರೈನ್ಬೋ ಜೊತೆ ಆಗೋದಕ್ಕೆ ರೆಡಿ ಇದ್ದೀರಾ ಅಂತ ಅನ್ಕೊತೀನಿ. ಹಬ್ಬದ ವಾತಾವರಣದಲ್ಲಿ ಎಲ್ಲರೂ ಬ್ಯುಸಿ ಇದ್ದೀರಾ ಅಂತಲೂ ಭಾವಿಸ್ತೀನಿ. ಏನೋ ಸಂಜೆ ಆಯಿತು, ನಿಮ್ಮ ಸಂಜೆನ ಸೂಪರ್ ಕೂಲ್ ಮಾಡೋದಕ್ಕೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಿಮ್ಮ ಮುಂದೆ ಬರ್ತಾ ಇದೆ. ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ. ನೀವೊಂದು ದ್ವೀಪದಲ್ಲಿದ್ದೀರಾ, ನಿಮ್ಮ ಸುತ್ತಲೂ ನೀಲಿ ಸಮುದ್ರ, ಪಕ್ಕದಲ್ಲೇ ಬೆಂಕಿ ಕಾರೋ ಜ್ವಾಲಾಮುಖಿ, ಇನ್ನೊಂದು ಕಡೆ ಪಂಕ್ ಜಿಂಕೆಗಳು, ಮತ್ತೆ ಕಾಡಿನ ಮಧ್ಯೆ ಡ್ರ್ಯಾಗನ್ಗಳು. ಸಿನಿಮಾ ಕತೆ ಥರ ಅನ್ನಿಸಿದ್ಯಾ? ಬಟ್ ದಿಸ್ ಈಸ್ ರಿಯಲ್. ನಾನು ಯಾವುದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಈ ಒಂದು ಹಾಡಿನ ಬಳಿಕ ಹೇಳ್ತೀನಿ. ಕ್ಯೂರಿಯಾಸಿಟಿಯಾಗಿ ಕೇಳ್ತಾ ಇರಿ ಈ ಒಂದು ಹಾಡನ್ನು.

ಆಹಾ, ಪ್ರೀತ್ಸು ನನ್ನ ಅಂತ ಈ ಒಂದು ಸಾಯಂಕಾಲದಲ್ಲಿ ಒಂದು ಸಖತ್ತಾಗಿರೋ ಸಾಂಗನ್ನ ಕೇಳ್ಕೊಂಡು ಬಂದ್ರಿ ರಾಜೇಶ್ ಕೃಷ್ಣನ್ ಅವರು, ಹಾಗೆ ಚಿತ್ರಾ ಮೇಡಮ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಅದ್ಭುತ. ಹೀಗೆ ನಾನು ಮಾತನಾಡ್ತಾ ಇದ್ದಿದ್ದು ನಮ್ಮ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ಯಾವ ಜಗತ್ತಿನ ಬಗ್ಗೆ ಅಂತ ಹೇಳಿದ್ರೆ, ಒಂದು ಅತಿ ದೊಡ್ಡ ದ್ವೀಪಗಳ ಸಾಮ್ರಾಜ್ಯ ಅಂತಲೇ ಕರಿತೀವಿ ಇದನ್ನು. ಯಾಕಂದರೆ ಇದರಲ್ಲಿ ಈ ಒಂದು ರಾಷ್ಟ್ರದಲ್ಲಿ 17,000 ಹೆಚ್ಚು ದ್ವೀಪಗಳಿವೆ ಅಂತ ತನಿಖೆ ಮಾಡಿರೋರು ಖಂಡಿತವಾಗಿಯೂ ಹೇಳ್ತಾರೆ. ಹಾಗೆ ಕೆಲವೊಬ್ಬರು ಅಲ್ಲಿಗೆ ಹೋಗಿ ನೀವು ಬಂದಿರ್ತೀರಾ ಅಂತ ಭಾವಿಸ್ತೀನಿ. ಅದಕ್ಕೂ ಮುನ್ನ ಯಾವ ದೇಶ ಅಂತ ಗೆಸ್ ಮಾಡ್ತೀರಾ? ಎಸ್, ಚನ್ನಪಟ್ಟಣದಿಂದ ಆಶಾ ಕಿರಣ್ ಅವರು ಮೆಸೇಜ್ ಹಾಕಿದ್ದಾರೆ, ಇಂಡೋನೇಷ್ಯಾ ಅಂತ. ಖಂಡಿತವಾಗಿಯೂ ನಿಮ್ಮ ಉತ್ತರ ಸರಿ. ಇಂಡೋನೇಷ್ಯಾದ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ಇವತ್ತು ಒಂದು ವಿಶೇಷವಾದ ದಿನ, ಎಲ್ರಿಗೂ ಗೊತ್ತು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ. ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಮತ್ತೊಂದು ದಿನ ಕೂಡ, ಇವತ್ತು ಕೇಬಲ್ ವಾರಿಯರ್ಸ್ ಅಂತ ಕರೆಸ್ಕೊಳ್ಳುವಂಥ ಕೇಬಲ್ ಆಪರೇಟರ್ಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅಂದರೆ ಕೇಬಲ್ ಆಪರೇಟರ್ಸ್ ಅವರ ಶ್ರಮಕ್ಕೆ ಧನ್ಯವಾದನ ಸೂಚಿಸೋ ನಿಟ್ಟಿನಲ್ಲಿ ಅವರ ಸೇವೆಯನ್ನು ಸ್ಮರಿಸುವಂಥ ಒಂದು ಆಚರಣೆ ಇದಾಗಿದೆ. ಸೊ ಎಲ್ರಿಗೂ, ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಇರಬಹುದು ಅಥವಾ ನೀವು ನಿಮ್ಮ ವಾಹಿನಿಯನ್ನು, ಸುದ್ದಿವಾಹಿನಿ ಆಗಿರ್ಬೋದು, ಮನರಂಜನೆ ಮಾಧ್ಯಮವನ್ನು ನೋಡೋದಕ್ಕೆ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಕೇಬಲ್ ಆಪರೇಟರ್ಸ್. ಅವರಿಗೆಲ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಇಂಡೋನೇಷ್ಯಾದ ಬಗ್ಗೆ ಮಾತನಾಡೋದು ಸಾಕಷ್ಟು ಇದೆ, ಆ ದ್ವೀಪಗಳು ವಿಸ್ಮಯ ಬಗ್ಗೆ ಮಾತನಾಡ್ತಾ ಸಾಗೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಎಸ್, ಅದಕ್ಕೂ ಮುನ್ನ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ, ಕೇಳ್ಕೊಂಡು ಬನ್ನಿ.

ಎಸ್, ಇವತ್ತು ಇಂಡೋನೇಷ್ಯಾಗೆ ಹೋಗೋಕ್ಕೆ ಎಲ್ಲರೂ ರೆಡಿನಾ? ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಸಂಜೆಯಲ್ಲಿ ಸಖತ್ತಾಗಿರೋ ಸಾಂಗ್ಸು ಬರ್ತಿದೆ, ಹಾಗೆ ಒಂದು ಟ್ರಿಪ್ ಹಾಕೊಂಡು ಬರೋಣ ಇಂಡೋನೇಷ್ಯಾಗೆ ಅಲ್ವಾ? ಇನ್ಯಾಕೆ ತಡ? ಇಂಡೋನೇಷ್ಯಾದಲ್ಲಿ 17,000 ಹೆಚ್ಚು ದ್ವೀಪಗಳಿವೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಸೊ ನಿಮಗೇನಾದರೂ ಆ ದ್ವೀಪಗಳ ಬಗ್ಗೆ ಗೊತ್ತಾ? ವಿಶೇಷತೆಗಳೇನು, ಅಲ್ಲಿನ ಪ್ರವಾಸಿಗಳು ಹೇಗಿರ್ತಾರೆ, ಅಲ್ಲಿನ ಸಂಸ್ಕೃತಿಗಳೇನು, ಯಾವುದಾದ್ರೂ ನಿಮ್ಗೆ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಕೂಡ ಸಂದೇಶಗಳನ್ನ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಹೇಗಿದೆ? 9480901013. ಈ ಒಂದು ಸಂಖ್ಯೆಗೆ ನಿಮ್ಮ ಒಂದು ಮಾಹಿತಿಯನ್ನು, ನಿಮ್ಗೆ ತಿಳ್ಕೊಂಡಿರುವಂಥ ವಿಸ್ಮಯಗಳನ್ನ ನಮ್ಗೆ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟು ಕಮೋಡೋ ದ್ವೀಪ ಇಂಡೋನೇಷ್ಯಾದಲ್ಲಿರುವಂಥದ್ದು. ಹೆಸರೇ ಹೇಳೋ ಹಾಗೆ ಇಲ್ಲೊಂದು ರಿಯಲ್ ಲೈಫ್ ಜುರಾಸಿಕ್ ಪಾರ್ಕ್ ಇದೆ ಅಂತೆ. ಇಲ್ಲಿ ಓಡಾಡೋ ಕಮೋಡೋ ಡ್ರ್ಯಾಗನ್ ಅನ್ನೋ ದೈತ್ಯ ಹಲ್ಲಿಗಳು ಜಗತ್ತಿನಲ್ಲಿ ಎಲ್ಲೂ ಸಿಗಲ್ವಂತೆ. ಆ ದೈತ್ಯ ಹಲ್ಲಿಗಳು ಒಂದೇ ಒಂದು ಕಡಿತದಲ್ಲಿ ಇಡೀ ಮೃಗವೇ ಪ್ರಾಣವನ್ನು ತೆಗೆಯುವಷ್ಟು ಹರಿತವಾಗಿ ಆ ಹಲ್ಲುಗಳು ಇದ್ದವಂತೆ. ಆದರೂ ಪ್ರತಿ ವರ್ಷ 1,000 ಟೂರಿಸ್ಟ್ಗಳು ಇಲ್ಲಿಗೆ ಹೋಗ್ತಾರೆ ಈ ಒಂದು ದ್ವೀಪಕ್ಕೆ, ಕಮೋಡೋ ಅನ್ನುವಂಥ

ದ್ವೀಪಕ್ಕೆ ಯಾಕೆ ಗೊತ್ತಾ? ದಟ್ ಈಸ್ ದಿ ಥ್ರಿಲ್. ಅಶ್ವೇನಾ, ಜಾವಾ ಐಲ್ಯಾಂಡ್ನಲ್ಲಿರೋ ಇಜೇನ್ ಅನ್ನೋ ಜ್ವಾಲಾಮುಖಿ ಹತ್ರ ಹೋದರೆ ರಾತ್ರಿ ಹೊತ್ತು ಕತ್ತಲಲ್ಲಿ ನೀಲಿ ಬಣ್ಣದ ಬೆಂಕಿ ಉರಿಯುತ್ತಂತೆ, ಎಲೆಕ್ಟ್ರಿಕ್ ಬ್ಲೂ ಫೈರ್ ಅಂತ. ಜಗತ್ತಿನ ವಿಚಿತ್ರಗಳಲ್ಲಿ ಇದು ಕೂಡ ಬಂದು ವಿಚಿತ್ರ ಅಂತ ಹ್ಯಾಕೆ ಕರಿಬೇಕು ಹೇಳ್ರಿ, ವಿಸ್ಮಯ ಅನ್ಬಹುದಲ್ವಾ? ಯಾಕಂದರೆ ಪ್ರತಿಯೊಂದು ಜಾಗವು ಅದರದ್ದೇ ಆದ ವಿಸ್ಮಯಗಳನ್ನ ಅವಿತು ಇಟ್ಕೊಂಡಿರುತ್ತೆ ತನ್ನೊಳಗೆ. ಸೊ ಇನ್ನಷ್ಟು ವಿಸ್ಮಯಗಳ ಬಗ್ಗೆ ಮಾತನಾಡ್ತಾ ಸಾಗೋಣ ಇಂಡೋನೇಷ್ಯಾದ ಬಗ್ಗೆ ನಾನ್ ಸ್ಟಾಪ್ ಸಂಜೆಯಲ್ಲಿ. ಸದ್ಯಕ್ಕೆ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ನಾನ್ ಸ್ಟಾಪ್.

ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಇದೀಗ ಸಮಯ 5:30:18. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ದಿ ರಾಜಾ ಸಾಬ್ ಚಿತ್ರದಿಂದ ಧೀರಜ್ ಡಿ, ತಮನ್ ಎಸ್ ಹಾಗೂ ಶ್ರುತಿ ರಂಜನಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ರಾಗ ಜೋಡಣೆ ಮಾಡಿರುವುದು ತಮನ್ ಎಸ್.

0: ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಇನ್ನೀಗ ಕೇಳಿ ಅನುರಾಧಾ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನಿರ್ದೇಶನ ರಾಜೇಶ್ ರಮನಾಥ್ ಅವರದು.

ಇನ್ನೀಗ ಕೇಳಿ ಸಂಗೀತ ರವೀಂದ್ರನಾಥ್ ಹಾಗೂ ಸಂತೋಷ್ ವೆಂಕಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಟ್ಲೆ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ರಚನೆ ಕಿನ್ನಾಲ್ ರಾಜ್ ಅವರದ್ದು ಹಾಗೂ ಸಂಗೀತ ಶ್ರೀಧರ್ ವಿ ಸಂಭ್ರಮ್ ಅವರದ್ದು.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆ, ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತವಿದೆ.

0: ಇದುವರೆಗೂ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
5: ಜ್ಞಾನಪೀಠ ಪ್ರಶಸ್ತಿ.
4: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
5: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
4: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
5: ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ,
4: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
5: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
5: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
5: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
5: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
4: ಸಿರಿಗನ್ನಡಂ ಗೆಲುಗೆ,
5: ಸಿರಿಗನ್ನಡಂ ಬಾಳ್ಗೆ.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
2: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
7: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
8: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
9: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
9: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
9: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಎನ್ ಭಾರ್ಗವಿ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಫೈಬ್ರಾಯ್ಡ್ ಗರ್ಭಾಶಯದ ಗೆಡ್ಡೆಗೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪುಷ್ಪಾ ಸಂಗೊಳಗಿ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:35 ಚಿತ್ರಗೀತೆಗಳು. 8:50 ಖಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ ಕನ್ನಡ ಚಿತ್ರಗೀತೆಗಳು. 9:30 ಗಾನಗಂಗೆ. 10:30 ಸುನ್ಹೆರೆಪಲ್. 11:00 ಸವಿನೆನಪು. 11:30 ಸ್ತಂಭ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಹವ್ಯಾಸಿ ಚಿತ್ರಕಲಾವಿದೆ ಸುಷ್ಮಿತಾ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಷ್ಮಾ ವಿ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ ಬೇವಿನ ಬೆಂಚಿ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 2:40 ಚಿಲ್ಡ್ರನ್ ಹಾರ್, ಇಂಡಿಯಾ ಆಫ್ ಟುಡೇ ರೂಟೆಡ್ ಇನ್ ಕಲ್ಚರ್ ಆ್ಯಂಡ್ ರೆಡಿ ಫಾರ್ ಟುಮಾರೋ, ಪ್ರೆಸೆಂಟೆಡ್ ಬೈ ಸ್ಟೂಡೆಂಟ್ಸ್ ಆಫ್ ಆದ್ಯ ಅಕಾಡೆಮಿ, ಪ್ರೊಡ್ಯೂಸರ್ ಪ್ರೊಡಕ್ಷನ್ ಆಶಾ. 3:00 ಗುಲ್ಮೋಹರ್ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೇಟ್. 6:15 ಕನ್ನಡ ರತ್ನಭಂಡಾರ. 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. ವಿಷಯ ಅಸ್ತ್ರ ಮಿಸೈಲ್. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಕುರಿತು ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. 7:45 ಸಮಾಚಾರ ದರ್ಶನ. 8:00 ಸಿರಿಗಂಧ. 9:15 ಸಿಜೆ ಶಶಿಕಲಾ ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ದೂರದರ್ಶನ ಚಂದನ ವಾಹಿನಿಯ ಗಾನಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಸಂದರ್ಶನ. ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಆ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಶ್ರೇಯಸ್ ನಾರಾಯಣ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
4: ಸಾಹಿತ್ಯ ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರ ಬಡಾರ ಸತ್ತು ಹೋದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನಪ ಸಾಹಿತ್ಯ ಹೇಳ್ತಾರೆ, ಹಾಡನ್ನ ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನ ಯಾವಾಗಲೂ ಹಾಡ್ಕೊಂತೋಗ್ರಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡ್ರಿ. ಕರಿಯತ್ತರುಗ್ರತ ಹಿರಿ ಕಾಲಬಲಗಳ ಮೆರವು ಸರ್ದಾರ ಅರಿತ ನಾಯಕರ ನಿರ್ತ ವೀರರ ಮೃತ್ಯು ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ರನ್ನ ರಾಘವ ಹೊನ್ನ ಪಂಪರ ನಿಲ್ಲ ಕ್ವಿ ಸಣ್ಣ ಚರಷಾಕ್ಷರಿ ರನ್ನ ಪೊರದೆಯಮ್ಮ ನಮ್ಮ ನಿಖಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ.

0: ಕನ್ನಡಮ್ಮ ನೋಡ್ರಿ, ಜೀವನದೊಳಗ ಹಿಂಗಾಗ್ತದ್ರಿಪ್ಪ. ಮಗ್ಗಲ ಹೊಲ ಕಾರ ನಮ್ಮ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತದೆ. ಇಲ್ಲಿಕ್ಕೆ ಅವ್ರದ ನಮ್ಮಲ್ಲಿ ಬರ್ತಾವ, ನಮ್ದು ನಾಲ್ಕು ಆ ಕಡೆ ಹೋಗ್ತಾವ. ಈಗ ಸಾಯಿ ಮಟ್ಟ ಜೀವನದೊಳಗೆ ಬಡ ಕುಂತ ಹೋಗುದಲ್ಲ, ಸಾಹಿತ್ಯ ಕುಡಿಸೋದು ಜೀವನ ಬಡ ಕುಂತು ಅದ್ರ ಫಲ ಇದೆ. ಇವತ್ತಿನ ದಿವಸ ಅದು ಎಷ್ಟು ಚಲೋ ಕನ್ನಡ ಇವತ್ತಿನ ದಿವಸ ಚೆನ್ನಮಸ ಅವಲಕ್ಕಿ ನೆನೆಸಿ ತಯಾರು ಮಾಡಿ ಶಿರಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕಲಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಅಲ್ಲಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪ ಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಮನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಸಣ್ಣ ಶಾವಿಗೆ ಎಣ್ಣೆ ಹೋಳಿಗೆ ಚಿನ್ನ ಸಕ್ಕರೆಯ ನುಣ್ಣಗುಡಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಹತ್ತ ಸೋಳಮ್ಮ ನಿತ್ಯ ತುಪ್ಪ ಸುರಿಸಿದಮ್ಮ ಧನ್ಯ ಕನ್ನಮ್ಮ ನನ್ನ ಕನ್ನಮ್ಮ ಮೂರು ಕೋಟಿ ಹರಿವ ಹಳ್ಳನಲ್ಲಿ ಮೂರು ಕೋಟಿ ಜನ ಮೂರು ಕೋಟಿ ಹರಿವ ಹಳ್ಳನಲ್ಲಿ ಎರಿಯಮ್ಮ ನಿನ ಸಿರಿಯಂಜನದಮ್ಮ ದರಿ ಮೇಲೆ ಸರಿಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಕರ್ನಾಟಕದಂತ ಶ್ರೇಷ್ಠವಂತ ನಾಡ ಜಗತ್ತಿನ ಇತಿಹಾಸಕ್ಕೆ ಸಿರಿಸ್ತಾಯಿದ್ರಿ. ಅನೇಕ ಜಗತ್ತಿನ ಮುಗುಡು ತುಂಬಿಸುವಂತ ಬಿಲ್ಡಿಂಗ್ ಇರ್ಬೋದು, ಇವತ್ತಿನ ಸಮುದ್ರ ಇರ್ಬೋದು, ಮ್ಯಾಲ ಕೋಟಿ ತಳಕ್ ಬರ್ಬೋದು, ಆದ್ರೆ ಸುಖ ದೇಶ ಫಲ ಪಡೆದ ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಗೋಬೇಕು. ಇವತ್ತಿನ ದಿವಸ ನೀವು ಬ್ಯಾಡ ನೀವು ಬ್ಯಾಡ ನೀವು ಹೋಗಿರುವಂತ ದೇಶ ಅಲ್ಲ, ಅಂತ ಪ್ರಾಂತ ಅಲ್ಲ, ಎಲ್ಲಿಗೆ ಪ್ರಾಂತ ನಡೆದ್ರೆ ನೀವು ಹೋಗ್ರಿ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ, ನೀವು ಬರ್ರಿ ಇವನ ಆರಾಮ ಇವನ ಆರಾಮ ಎಂದ್ರೆ ಸರಿಯ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡುವಂಥ ದೇಶ ಕರ್ನಾಟಕ ದೇಶ ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಿಳ್ಕೊಬೇಕು. ನೀವು
1: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
4: ಸರಿ ನಿಲ್ಸಿದೀನಿ ಬಿಡು.
3: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
3: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
5: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
6: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
9: ಜಲ ಜಲ ಜಲಧಾರೆಯಾಗಿ
10: ಆಕಾಶವಾಣಿ ಸಮಯ 6:20 ಆಗಲಿದ್ದು, ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆದೌ ಮುಖ್ಯ ವಾರ್ತಾಃ. ಭಾರತೀಯ ನಾವಿಕ ಸಮುದಾಯಸ್ಯ ಕಲ್ಯಾಣಂ ಸುರಕ್ಷಾಂಚ ಭಾರತಸ್ಯ ಉಚ್ಚ ಪ್ರಾಥಮಿಕತಾ ಅಸ್ತಿ ಇತಿ ಅದ್ಯ ಸರ್ವಕಾರಃ ಪುನರುದ್ಘಾಟಯತ್. ಭಾರತ ಪ್ರಶಾಸನ ಚಲದೂರವಾಣಿ ನಿರ್ಮಾಣ MPMS ಇತ್ಯಸ್ಯಾಃ ಪಂಚಶತೋತ್ತರ ದ್ವಿಷಷ್ಟಿ ಸಹಸ್ರ ಕೋಟಿ ರೂಪ್ಯಕಾಣಾಂ ಯೋಜನಾಯಾಃ ಉದ್ಘಾಟನಂ ಅಕರೋತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಪಶ್ಚಿಮ ಬಂಗಾಲಸ್ಯ ಸಿಲಿಗುಡಿ ನಗರೆ ಸಶಸ್ತ್ರ ಸೀಮಾಬಲಸ್ಯ ಮುಖ್ಯಾಲಯೆ ಪ್ರಾಯಃ 970 ರೂಪ್ಯಕಾಣಾಂ ಅನೇಕಾನಾಂ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ಪುಣೆ ನಗರೆ ಆಯೋಜಿತಸ್ಯ ದ್ವಾದಶ ಬ್ರಿಕ್ಸ್ ಸಂಪ್ರೇಷಣ ಮಂತ್ರಿಣಾಂ ಸಭಾಯಾಂ ದೂರಸಂಚಾರ ಸೂಚನಾ ಸಂಚಾರ ತಂತ್ರಜ್ಞಾನ ಕ್ಷೇತ್ರಾದಿಷು ಸಹಕಾರಂ ಪ್ರಗಾಢೀಕರ್ತುಂ ಭಾರತ ಬ್ರಾಜಿಲ ದೇಶೌ ಸಂಧಿಪತ್ರೆ ಹಸ್ತಾಕ್ಷರಂ ಕೃತವಂತೌ. ಇರಾನ್ ದೇಶಃ ಸ್ವದೇಶಂ ವಿರುದ್ಧ ದತ್ತಾನ್ ಆರ್ಥಿಕ ಪ್ರತಿಬಂಧಾನ್ ನಿರಾಕರ್ತುಂ ಉಕ್ತವಾನ್. ಯತ್ ಏತಾದೃಶ್ಯಃ ವಿಫಲ ನೀತಯಃ ಇರಾನ್ ಜನೇಷು ಅಧಿಕಾಂ ಶತ್ರುತಾಂ ಜನಯಷ್ಯಂತೀತಿ. ಅಪಿ ಚ ಭಾರತಸ್ಯ ಕಾಚಲ ಢೋಚಕ ನಾಮ್ನಿ ದ್ವಂದ್ವ ಯುದ್ಧ ಕ್ರೀಡಿಕಾ ಕ್ರಮಶಃ ದ್ವಿತೀಯ ವಾರಂ ಅಂತಃ 20 ವರ್ಷೀಯಾಣಾಂ ಮಹಿಳಾನಾಂ ವಿಶ್ವ ದ್ವಂದ್ವ ಯುದ್ಧ ಸ್ಪರ್ಧಾಯಾಂ ಸ್ವರ್ಣ ಪದಕಂ ಪ್ರಾಪ್ತವತಿ. ಅಥ ವಾರ್ತಾಃ ವಿಸ್ತರೇಣ. ಭಾರತೀಯ ನಾವಿಕ ಸಮುದಾಯಸ್ಯ ಕಲ್ಯಾಣಂ ಸುರಕ್ಷಾಂಚ ಭಾರತಸ್ಯ ಉಚ್ಚ ಪ್ರಾಥಮಿಕತಾ ಅಸ್ತೀತಿ ಅದ್ಯ ಭಾರತ ಸರ್ವಕಾರಃ ಪುನರುದ್ಘಾಟಯತ್. ನವದೆಹಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ್ ಜಯಶವಾಲಃ ಅವದತ್ ಯತ್ ಭಾರತಂ ಪಶ್ಚಿಮ ಏಷಿಯಾಯಾಃ ವಿಕಾಸಾನ್ ನಿಕಟತಯಾ ನಿರೀಕ್ಷಮಾಣಂ ಅಸ್ತೀತಿ. ವಿದೇಶೀಯ ಧ್ವಜಯುಕ್ತಯೋಃ ನೌಕಯೋಃ ಘಟನಾಯಾಃ ವಿಷಯೆ ಕಥಯನ್ ಜಯಶವಾಲಃ ಅವದತ್ ಯತ್ ಸರ್ವೇ ದ್ವಾವಿಂಶತಿ ನಾವಿಕಾಃ ಸುರಕ್ಷಿತಾಃ ಸಂತಿ. ತೇಷಾಂ ಸುರಕ್ಷಾಯೈ ಕಲ್ಯಾಣಾಯ ಚ ವಿಷಯೇಸ್ಮಿನ್ ಸಂಬದ್ಧೈಃ ಅಧಿಕಾರಿಭಿಃ ಸಹ ಸರ್ವಕಾರಃ ಸಂಪರ್ಕಂ ಕುರ್ವನ್ ಅಸ್ತೀತಿ. ಸೇನಾಧ್ಯಕ್ಷಸ್ಯ ಜನರಲ್ ಧೀರಜ ಸೇಠ್ ಇತ್ಯಸ್ಯ ನೇಪಾಲಯಾತ್ರಾಯಾಃ ವಿಷಯೆ ಪ್ರವಕ್ತಾ ಅವದತ್ ಯತ್ ತಸ್ಯ ಭ್ರಮಣಕಾಲೆ ಸೇನಾಪ್ರಮುಖಾಯ ಮಾನದ ಜನರಲ್ ಪದಂ ಪ್ರದತ್ತಂ ಆಸೀದಿತಿ. ಸಹ ಅವೋಚತ್ ಯತ್ ಏತದ್ವಯೋಃ ದೇಶಯೋಃ ಸಶಸ್ತ್ರ ಸೇನಾಯಾಃ ಚ ಮಧ್ಯೆ ದೀರ್ಘಕಾಲಿಕಂ ಮೈತ್ರಿಂ ಪ್ರತಿಬಿಂಬಯತೀತಿ. ವಿದೇಶ ಮಂತ್ರಾಲಯಸ್ಯ ಸಚಿವಸ್ಯ ಶ್ರೀಪ್ರಿಯಾ ರಂಗನಾಥನ್ ಇತ್ಯಸ್ಯಾಃ ಫಿಲಿಸ್ತೀನ ದೇಶಯಾತ್ರಾಯಾಃ ವಿಷಯೆ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ಅವದತ್ ಯತ್ ತಸ್ಯಾಃ ಯಾತ್ರಾಯಾಃ ಸಮಯೆ ಸಾ ತತ್ರತ್ಯಾಯ ದೃಢ ವಿಕಾಸಾಯ ಸಹಭಾಗಿ ಭವಿತುಂ ಭಾರತಸ್ಯ ಪ್ರತಿಬದ್ಧತಾಂ ಪ್ರಕಟಿತವತೀತಿ. ಸಹ ಇತ್ಯಪಿ ಅವದತ್ ಯತ್ ಸಚಿವಃ ಫಿಲಿಸ್ತೀನ ದೇಶಸ್ಯ ಜನಾನಾಂ ಸ್ವಾಸ್ಥ್ಯಸ್ಯ ಅವಶ್ಯಕತಾಯೈ ಜೀವನ ರಕ್ಷಕ ಔಷಧಾನ್ಯಪಿ ಸಮರ್ಪಿತವತೀತಿ. ಸೂಚನಾ ಪ್ರೌದ್ಯೋಗಿಕಿ ಕೇಂದ್ರೀಯ ಮಂತ್ರಿ ಅಶ್ವಿನಿ ವೈಷ್ಣವ ಅದ್ಯ ಚಲದೂರವಾಣಿ ನಿರ್ಮಾಣ ಯೋಜನಾಯಾಃ MPMS ಇತ್ಯಸ್ಯಾಃ ಉದ್ಘಾಟನಂ ಅಕರೋತ್. ಕೇಂದ್ರೀಯ ಮಂತ್ರಿಮಂಡಲೇನ ಗತಮಾಸೆ ಪಂಚಶತೋತ್ತರ ದ್ವಿಷಷ್ಟಿ ಸಹಸ್ರ ಕೋಟಿ ರೂಪ್ಯಕಾಣಾಂ ವ್ಯಯ ವಿನಿಯೋಗೇನ ಸಹ ಏಷಾ ಯೋಜನಾ ಅಂಗೀಕೃತಾ ಆಸೀತ್. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಪಶ್ಚಿಮ ಬಂಗಾಲಸ್ಯ ಸಿಲಿಗುಡಿ ನಗರೆ ಸಶಸ್ತ್ರ ಸೀಮಾಬಲಸ್ಯ ಮುಖ್ಯಾಲಯೆ ಪ್ರಾಯಃ 970 ರೂಪ್ಯಕಾಣಾಂ ಅನೇಕಾನಾಂ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಕೃತವಾನ್. ಸಮಾರೋಹಾನಂತರಂ ಕಾರ್ಮಿಕಾನ್ ಸಂಬೋಧಯನ್ ಗೃಹಮಂತ್ರಿ ಅವದತ್ ಯತ್ ಯದಾ ಭಾಜಪ ಸರ್ವಕಾರಃ ಕೇಂದ್ರೆ ಸತ್ತಾಂ ಪ್ರಾಪ್ನೋತ್ ಸೀಮಾ ಸುರಕ್ಷಾರ್ಥಂ ಉತ್ತರದಾಯಿನಾಂ ಕರ್ಮಚಾರಿಣಾಂ ಕಲ್ಯಾಣಾಯ ಸರ್ವೋಚ್ಚ ಪ್ರಾಥಮಿಕತಾ ತದಾ ದತ್ತಾಸ್ತೀತಿ. ಸಹ ಅಧೋರೇಖಿತವಾನ್ ಯತ್ SSB ಇತಿ ಬಲಂ ನೇಪಾಲ ಭೂಟಾನ ಇತ್ಯಾದಿ ದೇಶೈಸ್ಸಹ ಮುಕ್ತ ಸೀಮಾಯಾಃ ರಕ್ಷಣಸ್ಯ ಸಮಾಹನಪೂರ್ಣಂ ಕಾರ್ಯಂ ನಿರ್ವಹತೀತಿ. ಏತತ್ ಕಠಿಣತಮೇಸು ಕರ್ತವ್ಯಸು ಅನ್ಯತಮಂ ಇತಿ ಸಹ ಉಕ್ತವಾನ್. ಅಪಿ ಚ ಸಹ ಉಲ್ಲಿಖತ್ ಯತ್ ಸಿಲಿಗುಡಿ ಮಾರ್ಗಸ್ಯ ಮಹತ್ವಂ ಅವಗಂತುಂ ಕೇಂದ್ರ ಸರ್ವಕಾರೇಣ ಅಸ್ಮಿನ್ ಪ್ರದೇಶೆ ನಿರೀಕ್ಷಣಂ ಪ್ರವರ್ಧಿತಂ ಅಸ್ತೀತಿ.
1: ಸರ್ಕಾರ ಕೆ ಗಠನ್ ಕೆ 45 ದಿನ ಕೆ ಭೀತರ್ 1129 ಏಕಡ್ ಭೂಮಿ BSF ಔರ್ SSB ಕೆ ಲಿಯೆ ಶುಭೇಂದು ಜಿನೆ ದೇ ದಿಯಾ. ಕುಚ 29 ಏಕಡ್ ಬಾಕಿ ಬಚಾ ಹೈ ಮಿತ್ರೋ. ಯೇ ತತ್ಪರತಾ ಜೋ ಹೈ वो भारतीय जनता पार्टी के मुख्यमंत्री नाते नहीं है। उनको मालूम है जब तक घुसपैठ नहीं रोकती ना पश्चिम बंगाल सुरक्षित रह सकता है ना भारत सुरक्षित रह सकता है। और घुसपैठ रोकने की पूर्व शर्त है कि सीमाओं को पूरा बना, सीमा पर बाढ़ को पूरा लगा दिया जाए।
0: प्रिया श्रोतारः, संस्कृत वार्तायाः संस्करणमिदं इदानीम् आकाशवाणीतः प्रसार्यते। सममेव कार्यक्रमोऽयम् आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीयतन्त्रांशे अपि उपलब्धो भविष्यति। अद्य दूरसंचार सूचना संचार तंत्रज्ञान क्षेत्रादिषु सहकारं प्रगाढीकर्तुं भारत ब्राजील देशौ सहमति पत्रेषु हस्ताक्षराणि अकुरुताम्। सामाजिक प्रसार माध्यमे दूरसंचार विभागः अवदत् यत् एषा संधिः डिजिटल नवान्वेषणस्य प्रगत्या सह डिजिटल आधारिक संरचनायाः सुदृढीकरणञ्च करिष्यतीति। उदयोन्मुख प्रौद्योगिकीनां सहकारञ्च वर्धयिष्यत्यपि।

0: ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಭಾರತ ಉತ್ತಮ ಸಾಧನೆ ಮಾಡಿದೆ. 2013-14 ಸಾಲಿನಲ್ಲಿ ದೇಶದ ಒಟ್ಟು ಆಹಾರ ಧಾನ್ಯಗಳ ಉತ್ಪಾದನೆ 265.05 ದಶಲಕ್ಷ ಟನ್ಗಳಷ್ಟಿತ್ತು. ಮೂರನೇ ಮುಂಗಡ ಅಂದಾಜಿನ ಪ್ರಕಾರ 2025-26 ಇದು 376.56 ದಶಲಕ್ಷ ಟನ್ ತಲುಪುವ ಮೂಲಕ ದಾಖಲೆ ನಿರ್ಮಿಸಿದೆ. ಆ ಮೂಲಕ ದೇಶದ ಭವಿಷ್ಯದ ಆಹಾರ ಭದ್ರತೆಯನ್ನು ಸಂಪೂರ್ಣವಾಗಿ ಸುಭದ್ರಗೊಳಿಸಲಾಗಿದೆ. ರೈತರ ಜೀವನೋಪಾಯಕ್ಕೆ ನೇರ ಆರ್ಥಿಕ ಬೆಂಬಲ ಮತ್ತು ನಷ್ಟ ಪರಿಹಾರ ಒದಗಿಸುವ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇದುವರೆಗೆ 23 ಕಂತುಗಳ ಮೂಲಕ 4.47 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗಿದೆ. 23ನೇ ಕಂತಿನಡಿಯಲ್ಲಿ 9.49 ಕೋಟಿಗೂ ಹೆಚ್ಚು ರೈತರು 18,984 ಕೋಟಿ ರೂಪಾಯಿಗಳಿಗಿಂತ ಅಧಿಕ ನೇರ ಲಾಭ ಪಡೆದಿದ್ದಾರೆ. ಪ್ರಕೃತಿ ವಿಕೋಪಗಳಿಂದ ಉಂಟಾಗುವ ಬೆಳೆ ನಷ್ಟ ತಡೆಯಲು ಜಾರಿಗೆ ತರಲಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಡಿಸೆಂಬರ್ 2025 ವೇಳೆಗೆ 24.31 ಕೋಟಿ ರೈತರಿಗೆ 1.96 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಪರಿಹಾರ ತಲುಪಿಸಲಾಗಿದೆ. ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ದೊರಕಿಸುವ ನಿಟ್ಟಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ, ಎಂಎಸ್ಪಿ ಮತ್ತು ಸಾಲ ಸೌಲಭ್ಯಗಳನ್ನು ಗಣನೀಯವಾಗಿ ವಿಸ್ತರಿಸಲಾಗಿದೆ. 2014-2026 ಅವಧಿಯಲ್ಲಿ ಎಂಎಸ್ಪಿ ಖರೀದಿ ಪ್ರಮಾಣ ಅದರ ಹಿಂದಿನ ದಶಕದ 698.7 ದಶಲಕ್ಷ ಟನ್ಗೆ ಹೋಲಿಸಿದರೆ 1,229.2 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿದೆ. ಹಾಗೆಯೇ ಎಂಎಸ್ಪಿ ಮೌಲ್ಯ 7.41 ಲಕ್ಷ ಕೋಟಿ ರೂಪಾಯಿಗಳಿಂದ 26.32 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿದೆ. ಗ್ರೇಡ್ ಎ ಭತ್ತ ಮತ್ತು ಗೋಧಿಯ ಬೆಲೆಯು ಗಣನೀಯವಾಗಿ ಏರಿಕೆಯಾಗಿದೆ. ಇದರ ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ 10.08 ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಾಲ ಸೌಲಭ್ಯ ಚಾಲ್ತಿಯಲ್ಲಿದೆ. ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗೆ ಸರ್ಕಾರವು ಹೆಚ್ಚಿನ ಒತ್ತು ನೀಡಿದೆ. ಜುಲೈ 2026 ವೇಳೆಗೆ ಸುಮಾರು 26 ಕೋಟಿ ಮಣ್ಣಿನ ಆರೋಗ್ಯ ಕಾರ್ಡ್ ವಿತರಿಸಲಾಗಿದ್ದು 70,000ಕ್ಕೂ ಹೆಚ್ಚು ಕೃಷಿ ಸಖಿಯರಿಗೆ ಈ ಕುರಿತು ತರಬೇತಿ ನೀಡಲಾಗಿದೆ. ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ 18.93 ಲಕ್ಷ ಹೆಕ್ಟೇರ್ ಹಾಗೂ ಈಶಾನ್ಯ ವಲಯದ ಸಾವಯವ ಮೌಲ್ಯ ಸರಪಳಿ ಅಭಿವೃದ್ಧಿ ಮಿಷನ್ ಅಡಿಯಲ್ಲಿ 2.36 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಸಾವಯವ ಕೃಷಿಗೆ ತರಲಾಗಿದೆ. ನೈಸರ್ಗಿಕ ಕೃಷಿ ರಾಷ್ಟೀಯ ಮಿಷನ್ ಅಡಿಯಲ್ಲಿ ಸುಮಾರು 14 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಪ್ರಮಾಣ ಪತ್ರ ನೀಡಲಾಗಿದ್ದು ಪಿಎಂ ಕುಸುಮ್ ಯೋಜನೆಯಡಿ 11.49 ಲಕ್ಷ ಆಫ್ಗ್ರಿಡ್ ಸೋಲಾರ್ ಪಂಪ್ಗಳನ್ನು ಅಳವಡಿಸಲಾಗಿದೆ. ಆಹಾರ ಭದ್ರತೆಗಾಗಿ ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯಡಿ ಫಲಾನುಭವಿಗಳಿಗೆ ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯ ತಲುಪಿಸಲಾಗುತ್ತಿದೆ. ಸಾರ್ಥಕ್ ಪಿಡಿಎಸ್ ಯೋಜನೆಯಡಿ ಮುಂಬರುವ 5 ವರ್ಷಗಳಲ್ಲಿ 25,530 ಕೋಟಿ ರೂಪಾಯಿ ವೆಚ್ಚ ಮಾಡುವ ಯೋಜನೆ ಇದೆ. ಆಹಾರ ಸಂಸ್ಕರಣಾ ವಲಯದ ಆಯವ್ಯಯ ಹಂಚಿಕೆಯನ್ನು 4,064 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಕೃಷಿ ರಫ್ತು ಮೌಲ್ಯವು ಶೇಕಡ 70.5% ಬೆಳವಣಿಗೆ ದಾಖಲಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ರಾಮ್ ಆರ್.
1: ಇದುವರೆಗೂ ಅವಲೋಕನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇದೀಗ ಕಾಣೆಯಾದವರ ಕುರಿತು ಮಾಹಿತಿ. ದಿನಾಂಕ 8/5/2026 ತಿರುಮಶೆಟ್ಟಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 24 ವರ್ಷದ ಲಕ್ಷ್ಮೀಬಾಯಿ ಎಂಬ ಹೆಂಗಸು ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 4.5 ಅಡಿ ಎತ್ತರ, ಕೋಲುಮುಖ, ಕಪ್ಪು ಕೂದಲು, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಮತ್ತು ಲಂಬಾಣಿ ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ನೀಲಿ ಜೀನ್ಸ್ ಪ್ಯಾಂಟ್, ಬಿಳಿ ಮತ್ತು ಹಸಿರು ಬಣ್ಣದ ಅರ್ಧತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಜರ್ಸಿ ಧರಿಸಿದ್ದರು. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ತಿರುಮಶೆಟ್ಟಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಇನ್ನು ದಿನಾಂಕ 26/2026 ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 38 ವರ್ಷದ ಮಂಜುನಾಥ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5.6 ಅಡಿ ಎತ್ತರ, ಕೋಲುಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಇವರು ಕನ್ನಡ ಮತ್ತು ತೆಲುಗು ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದಾಗ ನೀಲಿ ಬಣ್ಣದ ಟೀಶರ್ಟ್ ಮತ್ತು ನಿಕ್ಕರ್ ಧರಿಸಿರುತ್ತಾರೆ. ಈ ಚೆಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ದಯವಿಟ್ಟು ತಕ್ಷಣವೇ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8027644444. ಇದುವರೆಗೂ ಕಾಣೆಯಾದವರ ಕುರಿತು ಮಾಹಿತಿ ಕೇಳಿದಿರಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

0: पीएम फसल बीमा योजना से करीब 2 लाख करोड़ ರೂಪಾಯಿ ಕ್ಲೇಮ್ ಕೆ ರೂಪೆ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
7: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
8: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
7: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
9: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7ರೊಳಗೆ ಸಿದ್ಧ, ಸಚಿವ ಕೆಜೆ ಜಾರ್ಜ್. ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ನಾಗರಿಕ ವಿಮಾನಯಾನ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ಕೇಂದ್ರ ಸರ್ಕಾರ ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿರ್ಧರಿಸಿದೆ ಎಂದು ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ನಡೆದ ನಾಗರಿಕ ವಿಮಾನಯಾನ ಸಲಹಾ ಸಮಿತಿ ಸಭೆಯ ನಂತರ ಮಾತನಾಡಿದ ಸಚಿವರು, ಸಭೆಯಲ್ಲಿ ಕೇಂದ್ರದ ಪ್ರಮುಖ ಉಡಾನ್ ಯೋಜನೆ, ವಿಮಾನ ನಿಲ್ದಾಣ ಮೂಲಸೌಕರ್ಯ, ಸಂಪರ್ಕ ಮತ್ತು ಪೈಲಟ್ ತರಬೇತಿ ಪ್ರಗತಿಯನ್ನು ಪರಾಮರ್ಶಿಸಲಾಯಿತು. ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಸಂಪರ್ಕ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುವ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸಲಾಗಿದೆ. ವಿಮಾನ ಉಡಾವಣಾ ತರಬೇತಿ ಸಂಸ್ಥೆ ಎಫ್ಟಿಒಗಳನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದ ಪೈಲಟ್ಗಳನ್ನು ಸಿದ್ಧಗೊಳಿಸಲು ತೆಗೆದುಕೊಂಡ ಕ್ರಮಗಳ ಬಗ್ಗೆಯೂ ಸಮಿತಿಯು ಚರ್ಚಿಸಿದೆ ಎಂದರು. ಕಳೆದ 10 ವರ್ಷಗಳಲ್ಲಿ ಉಡಾನ್ ಯೋಜನೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ದೇಶಾದ್ಯಂತ ಹಲವು ಹೊಸ ವಿಮಾನ ನಿಲ್ದಾಣಗಳು ಅಭಿವೃದ್ಧಿಗೊಂಡಿದ್ದು ಸಂಪರ್ಕ ವ್ಯವಸ್ಥೆ ಸುಧಾರಿಸಿದೆ ಎಂದು ಹೇಳಿದರು. ಮೈಸೂರು ವಿಮಾನ ನಿಲ್ದಾಣದ ಕುರಿತು ಮಾತನಾಡಿದ ಸಚಿವರು, ರನ್ವೇ ಉದ್ದ ಕಡಿಮೆ ಇರುವ ಕಾರಣ ಪ್ರಸ್ತುತ ಇಲ್ಲಿ ಎಟಿಆರ್ ವಿಮಾನಗಳಷ್ಟೇ ಕಾರ್ಯಾಚರಣೆ ನಡೆಸುತ್ತಿವೆ. ಆದರೆ ಮೈಸೂರು ಪ್ರಮುಖ ಪ್ರವಾಸೋದ್ಯಮ, ಸಾಂಸ್ಕೃತಿಕ ಮತ್ತು ಪಾರಂಪರಿಕ ತಾಣವಾಗಿರುವುದರಿಂದ ವಿಮಾನ ನಿಲ್ದಾಣವನ್ನು ವಿಸ್ತರಿಸಿ ನ್ಯಾರೋ ಬಾಡಿ ವಿಮಾನಗಳ ಸಂಚಾರಕ್ಕೆ ಅನುವು ಮಾಡಿಕೊಡುವ ಅಗತ್ಯವಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣದ ಅಭಿವೃದ್ಧಿ ಮತ್ತು ವಿಸ್ತರಣೆಗೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಹಲವು ಮನವಿಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮ, ಆಧ್ಯಾತ್ಮಿಕತೆ, ಕಲೆ ಮತ್ತು ಸಂಸ್ಕೃತಿಗಾಗಿ ದೇಶ ವಿದೇಶಗಳಿಂದ ಜನರು ಮೈಸೂರಿಗೆ ಭೇಟಿ ನೀಡಲು ಬಯಸುತ್ತಾರೆ. ಈ ನಗರಕ್ಕೆ ಉತ್ತಮ ವಿಮಾನ ಸಂಪರ್ಕ ಕಲ್ಪಿಸುವುದು ನಮ್ಮ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದರು. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಧರಿಸಬೇಕಿದೆ. ಈ ಬಗ್ಗೆ ರಾಜ್ಯ ಸರ್ಕಾರವು ರೂಪುರೇಷೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಪ್ರಸ್ತಾವನೆಗಾಗಿ ಕಾಯುತ್ತಿರುವುದಾಗಿ ಸಚಿವರು ತಿಳಿಸಿದರು.
1: Consultative committee meeting has happened in Mysore, which is one of the most prestigious cities in the country also. It is a rich cultural and heritage city, cultural capital of Karnataka. And there is an airport here which needs an expansion, and that is why we have specially invited the local MP Yadavir ji also to participate in this. And he has given a lot of requests for how can we develop the local Mysore airport into a full-fledged one so that we can have narrow-body operations also. Right now, because of the length of the runway, we are just having ATR operations.
0: ಸಭೆಯಲ್ಲಿ ವಿಮಾನಯಾನ ರಾಜ್ಯ ಖಾತೆ ಸಚಿವ ಮುರಳೀಧರ್ ಮೋಹೋಳ್, ದೇಶದ ವಿವಿಧ ರಾಜ್ಯಗಳ ಸಲಹಾ ಸಮಿತಿಯ ಸಂಸತ್ ಸದಸ್ಯರು ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನಸಭೆಯ ಇಂದಿನ ಕಲಾಪದಲ್ಲಿ ವಿರೋಧ ಪಕ್ಷಗಳ ಗದ್ದಲದ ನಡುವೆಯೇ 3 ವಿಧೇಯಕಗಳಿಗೆ ಅಂಗೀಕಾರ ನೀಡಲಾಯಿತು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿಂದು ಧ್ವನಿಮತದ ಮೂಲಕ ಅಂಗೀಕಾರ ದೊರೆತಿದೆ. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026ನ್ನು ಇಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಸದನದಲ್ಲಿ ಮಂಡಿಸಿದರು. ಬಳಿಕ ಮಾತನಾಡಿದ ಅವರು, ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಮತ್ತು ಅಸೋಸಿಯೇಷನ್ ರಚಿಸಲು ಈ ಕಾಯ್ದೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಬಳಿಕ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಕೃಷ್ಣ ಬೈರೇಗೌಡ 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕವನ್ನು ಸದನದಲ್ಲಿ ಮಂಡಿಸಿ ಧ್ವನಿಮತದಿಂದ ಅಂಗೀಕಾರ ಪಡೆದರು. ಅನಧಿಕೃತ ಬಡಾವಣೆಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡಿ ಅಲ್ಲಿನ ಕುಟುಂಬಗಳಿಗೆ ಮಾಲೀಕತ್ವದ ಭರವಸೆಯೊಂದಿಗೆ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡಿಸಿದರು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತಿದೆ ಎಂದರು. ಬಳಿಕ ಈ ವಿಧೇಯಕಕ್ಕೆ ಧ್ವನಿಮತದ ಮೂಲಕ ಸದನ ಒಪ್ಪಿಗೆ ನೀಡಿತು. ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನೆ ನಡುವೆಯೇ ವಿಧೇಯಕಗಳ ಅಂಗೀಕಾರವಾಯಿತು. ಬಳಿಕ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ನಲ್ಲಿ ಇಂದು ಕೂಡ ಪ್ರತಿಪಕ್ಷ ಸದಸ್ಯರಿಂದ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಗದ್ದಲ ಮುಂದುವರಿಯಿತು. ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾದಾಗ ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಮತ್ತು ಶೂನ್ಯ ವೇಳೆ ಕಲಾಪ ಸೇರಿದಂತೆ ಇನ್ನಿತರೆ ಕಾರ್ಯಕಲಾಪಗಳು ನಡೆಯಲು ಅವಕಾಶ ನೀಡಬೇಕು ಎಂದು ಸಭಾಪತಿ ಸಲೀಂ ಅಹಮದ್ ಮನವಿ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಸಲೀಂ ಅಹಮದ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಯುಟಿ ಖಾದರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯ

0: ಹುದ್ದೆಯನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಸದಸ್ಯ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಸಿಂಗ್, ಮೈಸೂರು ಜಿಲ್ಲೆಯಲ್ಲಿ 50 ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಿದ್ದು ಕಾಲಕಾಲಕ್ಕೆ ಅವುಗಳ ಹೂಳು ತೆಗೆಯುವುದು ಸೇರಿದಂತೆ ಇತರ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಪ್ರಶ್ನೋತ್ತರ ಕಲಾಪ ಬಳಿಕ ನಡೆದ ಶೂನ್ಯ ವೇಳೆಯಲ್ಲಿ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ 3 ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಬಳಿಕ ಕಲಾಪದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡರು. ಪ್ರತಿಭಟನಾ ನಿರತ ಸದಸ್ಯರಿಗೆ ಘೋಷಣೆಗಳನ್ನು ಕೈಬಿಟ್ಟು ನೋಟಿಸ್ ನೀಡುವ ಮೂಲಕ ಚರ್ಚೆ ನಡೆಸುವಂತೆ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಜೈಲಿನಿಂದ ಬಿಡುಗಡೆಗೊಂಡಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಪ್ರವಾಸೋದ್ಯಮ, ಸ್ಥಳೀಯ ಆರ್ಥಿಕತೆ ಮತ್ತು ಉದ್ಯೋಗಾವಕಾಶಗಳನ್ನು ಉತ್ತೇಜಿಸಲು ಹೊಸ ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಲಾಗುತ್ತಿದ್ದು ಅದರ ಕರಡನ್ನು ಸೆಪ್ಟೆಂಬರ್ 7ರೊಳಗೆ ಸಿದ್ದಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದ ಜನಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ರೂಪ ನೀಡುವ ಕುರಿತು ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಸಭೆಯಲ್ಲಿ ಹೂಡಿಕೆಗೆ ಏಕಗವಾಕ್ಷಿ ವ್ಯವಸ್ಥೆ, ಕರಾವಳಿ ನಿಯಂತ್ರಣ ವಲಯ ಸಿಆರ್ಜೆಡ್ ಹಾಗೂ ಅರಣ್ಯ ನಿಯಮಾವಳಿಗಳ ಸರಳೀಕರಣ ಮತ್ತು ಹೋಟೆಲ್ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣ ನಿರ್ಮಿಸುವ ಕುರಿತು ಹಲವು ಜನಪ್ರತಿನಿಧಿಗಳು ನೀಡಿದ ಸಲಹೆಗಳನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಯುವಜನತೆ ಸ್ವ ಉದ್ಯೋಗಕ್ಕೆ ಆದ್ಯತೆ ನೀಡಬೇಕು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿಂದು ಆಯೋಜಿಸಿದ್ದ ಎಂಎಸ್ಎಂಇ ಮತ್ತು ನವೋದ್ಯಮ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಯುವಜನತೆಗೆ ಸೀಮಿತ ಉದ್ಯೋಗಾವಕಾಶ ಇರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಯುವಜನರು ಸ್ವ ಉದ್ಯೋಗದತ್ತ ಆಸಕ್ತಿ ತೋರಬೇಕು ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಗರಿಕ ವಿಮಾನಯಾನ ಕ್ಷೇತ್ರದ ಬಲವರ್ಧನೆ, ಮೈಸೂರಿನಲ್ಲಿ ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಕರಾವಳಿ ಮಲೆನಾಡು ಪ್ರವಾಸೋದ್ಯಮ ಕರಡು ನೀತಿ ಸೆಪ್ಟೆಂಬರ್ 7ರೊಳಗೆ ಸಿದ್ಧ, ಸಚಿವ ಕೆಜೆ ಜಾರ್ಜ್. ಹಾಗೂ ಯುವಜನತೆ ಸ್ವ ಉದ್ಯೋಗ ಕಂಡುಕೊಳ್ಳುವತ್ತ ಆದ್ಯತೆ ನೀಡುವಂತೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಮ್ಮಿದವರನ್ನು ಕೈಬಿಟ್ಟಿಲ್ಲ.

ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರಗಾಲದಲ್ಲಿ ರೈತನ ಕೈ ಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು, ಈ ಕುರಿತು ಡಾ ಯಮನೂರ್

0: ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
1: ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಬರಗಾಲ ಸಂದರ್ಭದಲ್ಲಿ ನಮ್ಮ ರೈತರ ಕೈ ಹಿಡಿಯುವ ಎಣ್ಣೆಕಾಳು ಬೆಳೆಗಳ ಮಾಹಿತಿ ಮತ್ತು ಬರಗಾಲದಲ್ಲಿ ಅನುಸರಿಸಬೇಕಾದ ಕೃಷಿ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತಳಿ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾಗಿರುವ ಅಖಿಲ ಭಾರತ ಸುಸಂಘಟಿತ ಹರಳು ಸಂಶೋಧನಾ ಪ್ರಾಯೋಜನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯಮನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಯಮನೂರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಇವತ್ತು ಈ ಒಂದು ಬರಗಾಲದ ಸಂದರ್ಭದಲ್ಲಿ ನಮ್ಮ ರೈತರು ಯಾವ್ಯಾವ ಎಣ್ಣೆಕಾಳುಗಳ ಬೆಳೆಯನ್ನು ಬೆಳೀಬಹುದು, ಈ ಬಗ್ಗೆ ಮೊದಲನೇದಾಗಿ ಮಾಹಿತಿ ಮಾಡಿಕೊಡಿ ಡಾಕ್ಟ್ರೆ.
2: ಇತ್ತೀಚಿನ ಒಂದು ದಿನಗಳಲ್ಲಿ ಈಗ ರೈತರಿಗೆ ಒಂದು ಆತಂಕದ ಸ್ಥಿತಿ ಅಂತ ಕೂಡ ಹೇಳ್ಬೋದು. ಈ ವರ್ಷ ನಮಗೆ ಈ ಒಂದು ಎಲ್ನಿನ ಅಂತೇಳಿ ಒಂದು ಎಫೆಕ್ಟ್ ಇರುವುದರಿಂದ ಮಳೆಯ ಒಂದು ಕಡಿಮೆ ಮಳೆ ಆಗ್ತಾ ಇರತಕ್ಕಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ಈಗಾಗಲೇ ರೈತರು ಸುಮಾರು ಒಂದು ಜಿಲ್ಲೆಗಳಲ್ಲಿ ನಮಗೆ ಕರೆ ಬರ್ತವೆ. ಏನಂತೇಳಿದರೆ, ಸರ್, ನಾವು ತೊಗರಿ ಬಿತ್ತನೆ ಮಾಡಿದ್ವಿ, ಮಳೆ ಇರಲಾರ್ದ ತೊಗರಿ ಎಲ್ಲ ಮೊಳಕೆ ಒಣಗೋಗ್ಬಿಟ್ಟಿದೆ ಅಂತ ಕರೆ ಬರ್ತವೆ. ಅದೇ ರೀತಿಯಾಗಿ ಒಂದು ಹತ್ತಿ ಬಿತ್ತಿದ್ದೀವಿ, ಈ ಥರ ಜೋಳ ಮುಸ್ಕಿನ ಜೋಳ ಬಿತ್ತಿದ್ದೀವಿ, ಪ್ರತಿ ಬೆಳೆಯಲ್ಲೂ ಕೂಡ ಈ ಥರ ಒಣಗಿ ಎಲ್ಲ ಬೆಳೆಗಳು ನಮ್ಮ ಕೈ ಬಿಟ್ಟಿದ್ದಾವೆ ಅಂತೇಳಿ ನಮಗೆ ಕರೆ ಬರ್ತಾ ಇದ್ದಾವೆ. ಈಗ ರೈತರ ಒಂದು ಈ ಥರ ಒಂದು ಸಮಸ್ಯೆಗೆ ಏನು ಅಂತ ಹೇಳಿದ್ರೆ, ಎಣ್ಣೆಕಾಳು ಬೆಳೆಗಳು ರೈತರ ಒಂದು ಕೈ ಹಿಡಿಯತಕ್ಕಂಥ ಎಣ್ಣೆಕಾಳುಗಳು ಬೆಳೆಗಳು ಇದ್ದಾವೆ. ರೈತರು ಅಂತಹ ಎಣ್ಣೆಕಾಳು ಬೆಳೆಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ಇರತಕ್ಕಂಥ ಕಡಿಮೆ ಮಳೆ, ಅಂದ್ರೆ ಈಗಾಗಲೇ ನಮಗೆ ಮಳೆಯ ಅವಧಿ ಕಡಿಮೆ ಆಗ್ಬಿಟ್ಟಿದೆ,
1: ದೊಡ್ಡ ಮಳೆ ಬರೋ ಸಮಯ
2: ಹೋಗ್ಬಿಟ್ಟಿದೆ.
1: ಈಗೇನಾದ್ರೂ ಕೆಲವೊಂದು ಮಳೆ ಬರುತ್ತೆ, ಆ ಮಳೆಯಲ್ಲೇ ಬೆಳ್ಕೊಳ್ಳುವಂತ ಒಂದು ಅವಕಾಶ, ಅದಕ್ಕೆ ಸಂಬಂಧಪಟ್ಟ ತಳಿಗಳು ಇದಾವೆ ಅಂತ ಹೇಳ್ತಾ ಇದ್ದೀರಿ.
2: ಹೌದು ಹೌದು. ಈಗ ನಾವು ಈಗ ಬರಗಾಲದ ಪರಿಸ್ಥಿತಿಯಲ್ಲಿ ಈ ಕಡಿಮೆ ನೀರಿನಲ್ಲಿಯೂ ಕೂಡ ಉತ್ತಮವಾಗಿ ಬೆಳೆಯುವ ಒಂದು ಎಣ್ಣೆಕಾಳು ಬೆಳೆಗಳು ರೈತರಿಗೆ ಒಂದು ಆದಾಯದ ಭದ್ರತೆಯನ್ನ ನೀಡುತ್ತವೆ. ಈ ಒಂದು ಆದಾಯದ ಭದ್ರತೆಯನ್ನ ನೀಡತಕ್ಕಂತ ಎಣ್ಣೆಕಾಳು ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ರೈತರು ಬಿತ್ತನೆ ಮಾಡಿದಾಗ ಈ ಖಂಡಿತವಾಗಿಯೂ ಈ ತರ ಒಂದು ಬರಗಾಲದ ಸ್ಥಿತಿಯಲ್ಲೂ ಕೂಡ ಅವರು ಹೆಚ್ಚಿನ ಒಂದು ಆದಾಯ ಗಳಿಸ್ಕೋಬಹುದು. ಇವು ಒಂದು ಕಡಿಮೆ ಮಳೆ ಪ್ರದೇಶಗಳಿಗೆ ಹೊಂದಿಕೊಳ್ತಕ್ಕಂಥ ಎಣ್ಣೆಕಾಳು ಬೆಳೆಗಳಿದ್ದಾವೆ. ಈಗ ರೈತರು ಕಬ್ಬು ಬೆಳೀತಾರೆ, ಭತ್ತ ಬೆಳೀತಾರೆ, ಮತ್ತೆ ಈ ಒಂದು ಮೆಣಸಿನಕಾಯಿ ಬೆಳೀತಾರೆ, ಮುಸ್ಕಿನ ಜೋಳ ಬೆಳೀತಾರೆ. ಈ ಎಲ್ಲ ಬೆಳೆಗಳಿಗೆ ಹೆಚ್ಚಿನ ಒಂದು ನೀರು ಬೇಕಾಗುತ್ತೆ. ಆದರೆ ಈ ಎಣ್ಣೆಕಾಳು ಬೆಳೆಗಳು ಕಡಿಮೆ ನೀರು ಉಪಯೋಗಿಸ್ಕೊಂಡು, ಮತ್ತೆ ಈಗ ರೈತರಲ್ಲಿ ಏನಾದರೂ ನೀರಾವರಿ ಸೌಲಭ್ಯ ಇತ್ತು ಅಂತ ಇದ್ದರೆ, ಅವರು ಈ ಒಂದು ಹನಿ ನೀರಾವರಿ ಮೂಲಕ ಆಗಲಿ ಅಥವಾ ಈ ಸ್ಪ್ರಿಂಕ್ಲರ್ ಮೂಲಕವಾಗಲಿ ಅತಿ ಕಡಿಮೆ ನೀರಿನ ಅವಶ್ಯಕತೆ ಇರತಕ್ಕಂಥ ಎಣ್ಣೆಕಾಳು ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆದರೆ ಒಂದು ಲಾಭದಾಯಕ ಕೃಷಿಯಾಗಿ ಮಾಡ್ಕೋಬಹುದು. ಇದರಲ್ಲಿ ನಾವು ಈಗಾಗಲೇ ಎಣ್ಣೆಕಾಳು ಬೆಳೆಗಳಂತೆ ಬಂದರೆ ಸುಮಾರು ಒಂದು 9 ಎಣ್ಣೆಕಾಳು ಬೆಳೆಗಳಿದ್ದಾವೆ,
1: ಪ್ರಮುಖವಾದ
2: ಎಣ್ಣೆಕಾಳು ಬೆಳೆಗಳು.
1: ಅದರಲ್ಲಿ ಈಗ ಬರಗಾಲ ಸಂದರ್ಭಕ್ಕೆ ತಕ್ಕ ಹಾಗೆ ನಮಗೆ ಸೂಕ್ತ ತಳಿಗಳು ಯಾವ್ಯಾವ ಎಣ್ಣೆಕಾಳು ಬೆಳೆಗಳು?
2: ಈಗ ಮೊದಲನೇದಾಗಿ ಈ ರೈತರಿಗೆ ಸುಮಾರು ಎಣ್ಣೆಕಾಳುಗಳಲ್ಲಿ 9 ಎಣ್ಣೆಕಾಳುಗಳಲ್ಲಿ ಈ ರೈತರು ಹೀಗೆ ಬಿತ್ತನೆ ಮಾಡಲಿಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಎಣ್ಣೆಕಾಳು ಬೆಳೆಗಳು ಅಂತಂದರೆ ನೆಲಗಡಲೆ ಇದೆ, ಸೂರ್ಯಕಾಂತಿ ಇದೆ, ಅದೇ ರೀತಿಯ ಅರಳು ಇದೆ. ಅರಳು ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿ ಹೊರಹೊಮ್ಮತಾ ಇದೆ, ಅಂದರೆ ವಾಣಿಜ್ಯ ಬೆಳೆ ಅಂತೇಳಿ ಕರಿತಾ ಇದ್ದೀವಿ ಈಗ ಅರಳನ್ನು. ಅರಳಲ್ಲೂ ಕೂಡ ಈಗ ರೈತರು ಕೇಳ್ಬೋದು, ರೈತರು ಏಪ್ರಿಲ್ನಲ್ಲಿ ಮೇ ತಿಂಗಳಲ್ಲಿನೇ ಕೆಲವೊಂದು ಭಾಗದಲ್ಲಿ ಅರಳನ್ನು ಹಾಕ್ಬಿಡ್ತಾರೆ. ಅಂದರೆ ಆ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ಅರಳನ್ನು ಬೆಳೀಲಿಕ್ಕೆ ಈ ಸಾರಿ ಯಾವುದೇ ಥರ ಮಳೆ ಇರೋದಿಲ್ಲ, ಆದ ಕಾರಣ ನಾವು ಬೆಳಿಬೋದಾ ಅಂತ ಇನ್ನೂ ಕೂಡ ನಮಗೆ ಕರೆ ಬರ್ತಾ ಇರ್ತವೆ. ಆದರೆ ಈ ಥರ ಒಂದು ಅರಳು ಬೆಳೆಯನ್ನು ಯಾವಾಗಲಾದರೂ ನಿಮಗೆ ನೀರಿನ ಒಂದು ಸೌಲಭ್ಯ ಇದ್ದರೆ ನೀವು ಜೂನ್ ಜುಲೈಯಲ್ಲಿನೂ ಕೂಡ ಬಿತ್ತನೆ ಮಾಡ್ಕೋಬೋದು, ಅಥವಾ ಸೆಪ್ಟೆಂಬರ್ ಅಕ್ಟೋಬರಲ್ಲೂ ಕೂಡ ಬಿತ್ತನೆ ಮಾಡ್ಬೋದು. ಇನ್ನು ನಿಮಗೆ ಬೇಸಿಗೆಯಲ್ಲಿ ನೀರಿನ ಲಭ್ಯತೆ ಇತ್ತಂದರೆ ಜನವರಿ ಫೆಬ್ರವರಿಯಲ್ಲೂ ಕೂಡ ಈ ಒಂದು ಅರಳು ಬೆಳೆಯನ್ನು ಬಿತ್ತನೆ ಮಾಡ್ಕೋಬೋದಾಗಿ. ಅದೇ ರೀತಿಯಾಗಿ ಸೂರ್ಯಕಾಂತಿ ಈ ಒಂದು ಬೆಳೆ ಹೆಂಗೆ ಅಂತೇಳಿದರೆ, 3 ಋತುವಿನಲ್ಲೂ, ಅಂದರೆ ನಾವು ಮುಂಗಾರಲ್ಲಾಗಲಿ ಹಿಂಗಾರಲ್ಲಾಗಲಿ ಮತ್ತು ಬೇಸಿಗೆಯಲ್ಲಾಗಲಿ 3 ಋತುವಿಗೆ ಒಗ್ಗುವಂತಹ ಹೊಂದಾಣಿಕೆ ಆಗ್ತಕ್ಕಂಥ ಬೆಳೆ ಇದು. ರೈತರು ಅಂತಹ ಒಂದು ಬೆಳೆಯನ್ನು, ಸೂರ್ಯಕಾಂತಿಯನ್ನು, ಅಂದರೆ ಇದು ಸುಮಾರು 85-90 ದಿನಕ್ಕೆ ಕಟಾವಿಗೆ ಬರ್ತಕ್ಕಂಥ ಅಲ್ಪ ಅವಧಿ ಒಂದು ತಳಿಗಳು ಕೂಡ, ಸಂಕರಣ ತಳಿಗಳು ಈ ಸೂರ್ಯಕಾಂತಿಯಲ್ಲಿ ಲಭ್ಯ ಇರ್ತವೆ. ಇತ್ತೀಚೆಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಿಂದ ಸೂರ್ಯಕಾಂತಿಯಲ್ಲಿ ಸುಮಾರು ಒಂದು ತಳಿಗಳನ್ನು, ಸಂಕರಣ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅಂತಹ ಒಂದು ಸಂಕರಣ ತಳಿಯಲ್ಲಿ ಈ KBSH 85 KBSH 90 ಅಂತೇಳಿ, ಮತ್ತು ಈಗ ಬಿಡುಗಡೆ ಹಂತದಲ್ಲಿರ್ತಕ್ಕಂಥ ಒಂದು

0: ಸಂಕರ್ಣ ತಳಿ ಕೂಡ ಇದೆ, KBSH 91 ಅಂತೇಳಿ. ಇಂತಹ ಸಂಕರ್ಣ ತಳಿಗಳನ್ನ ರೈತರು ಬಿತ್ತನೆ ಮಾಡಿಕೊಂಡು ಒಂದು ಹೆಚ್ಚಿನ ಒಂದು ಆದಾಯನ ಪಡ್ಕೋಬಹುದು. ಅದೇ ರೀತಿ ಈ ಒಂದು ಸೋಯಾ ಅವರಿಯಲ್ಲಿ ಕೂಡ, ಸೋಯಾ ಅವರಿಯಲ್ಲಿ KB 79 ಅಂತೇಳಿ ತಳಿಗಳು ಲಭ್ಯ ಇರ್ತವೆ. ಆಮೇಲೆ ಕರುಣೆ ಅಂತೇಳಿ ಇದೆ. ಸೊ ಇನ್ನು ಎಳ್ಳು ಮತ್ತು ಹುಚ್ಚೆಳ್ಳು ಬೆಳೆಗೆ ಬಂದರೆ, ಈ ಎಳ್ಳು ಕೂಡ ಕೆಲವೊಬ್ಬರು ರೈತರು ಏನು ಮಾಡ್ತಾರೆ, ಏಪ್ರಿಲ್ ಮತ್ತು ಮೇದಲ್ಲಿ ಅಂದರೆ ಭರಣಿ ಮಳೆ ಬಂದ ಕೂಡಲೇ ಎಳ್ಳು ಬಿತ್ತನೆ ಮಾಡ್ಕೋತಾರೆ. ಈ ಸಾರಿ ಯಾವುದೇ ಥರ ಮಳೆ ಇರಲಾರದೆ ಎಳ್ಳು ಕೂಡ ಎಲ್ಲೇನೂ ಬಿತ್ತನೆ ಆಗಿಲ್ಲ. ಸೊ ಈಗ ಏನಾದರೂ ರೈತರಿಗೆ ನೀರಾವರಿ ಇದ್ದಾಗ ಈಗ ಜನವರಿ ಮತ್ತು ಫೆಬ್ರವರಿಯಲ್ಲೂ ಕೂಡ ಎಳ್ಳು ಬಿತ್ತನೆ ಮಾಡ್ಕೋಬಹುದು. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿ ಕೂಡ ಇದೆ, ಒಂದು GKVK S1 ಅಂತೇಳಿ, ಇದನ್ನ ಭರಣಿ ಅಂತಲೇ ನಾಮಕರಣ ಮಾಡಲಾಗಿದೆ. ಅಂತಹ ಒಂದು ತಳಿಯನ್ನ, ಎಳ್ಳು ತಳಿಯನ್ನ ರೈತರು ಉಪಯೋಗಿಸ್ಕೊಂಡು ಈ ಒಂದು ಬೇಸಿಗೆಯಲ್ಲೂ ಕೂಡ ಎಕರೆಗೆ ಸುಮಾರು 3-4 ಕ್ವಿಂಟಲ್ ಇಳುವರಿಯನ್ನು ಪಡ್ಕೋಬಹುದು. ಸೊ ಅದೇ ತರವಾಗಿ ಹುಚ್ಚೆಳ್ಳಲ್ಲಿ ಒಂದು ಹೊಸ ತಳಿ ಇದೆ, KBN 2 ಅಂತೇಳಿ. ಹಿಂಗಾರಲ್ಲೂ ಕೂಡ ಚೆನ್ನಾಗಿ ಇಳುವರಿ ಕೊಡ್ತಕ್ಕಂಥ ಒಂದು ತಳಿಯಾಗಿರುತ್ತೆ KBN 2. ಸೊ ಇದರನ್ನು ಕೂಡ ರೈತರು ಬಿತ್ತನೆ ಮಾಡಿಕೊಂಡು ಒಂದು ಕಡಿಮೆ ಅವಧಿಗೆ, ಅಂದರೆ 80-85 ದಿನಕ್ಕೆ ಕಟಾವಿಗೆ ಬರ್ತಕ್ಕಂಥ ತಳಿಗಳಿದಾವೆ ಇವು. ಸೊ ಈ ಥರ ಒಂದು ನೂತನ ತಳಿಗಳನ್ನು ರೈತರು ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡಿದಾಗ ಈ ಬರಗಾಲದಲ್ಲೂ ಕೂಡ ಒಂದು ಹೆಚ್ಚಿನ ಇಳುವರಿ ಈ ಒಂದು ಎಣ್ಣೆಕಾಳು ಬೆಳೆಗಳಿಂದ ಪಡ್ಕೋಬಹುದು.
1: ಈಗ ಸೂಕ್ತವಾದ ತಳಿಗಳ ಬಗ್ಗೆ ತಾವು ಮಾಹಿತಿ ಮಾಡಿಕೊಡ್ತಾ ಇದ್ದೀರಿ ಡಾಕ್ಟ್ರೆ, ಇವುಗಳ ಬೆಳೆ ಬಗ್ಗೆನು ಅವು ಹೇಳಿದ್ರಿ. ಈಗ ನಮ್ಮ ರೈತರು ಬರಗಾಲ ಸಂದರ್ಭದಲ್ಲಿ ಯಾವ್ಯಾವ ಒಂದು ಕ್ರಮಗಳನ್ನು ಅನುಸರಿಸಿದರೆ ಅವರಿಗೆ ತಾವು ಏನು ಮೇಕಪ್ ಮಾಡ್ಬೋದು, ಅಂದರೆ ಸಸ್ಟೇನ್ ಆಗ್ಬೋದು ಈ ಬರಗಾಲ ಸಂದರ್ಭದಲ್ಲಿ, ಉಳ್ಕೊಳ್ಬಹುದು ಬದುಕೊಳ್ಬಹುದು ಅಂತ ಒಂದು ಪರಿಸ್ಥಿತಿ, ಅಂದರೆ ಸ್ವಲ್ಪ ಮಟ್ಟಿಗಾದರೂ ಬೆಳೆ ಸಿಗಬಹುದಲ್ಲ ಅಂತ ಒಂದು ವಿಚಾರ.
0: ಈ ಒಂದು ಬರಗಾಲದ ಒಂದು ಸ್ಥಿತಿಯಲ್ಲಿ ರೈತರು ಈ ಬರ ಸಹಿಷ್ಣು ಮತ್ತು ಸ್ಥಳೀಯ ಪರಿಸ್ಥಿತಿಗೆ ಹೊಂದುವ ತಳಿಗಳನ್ನು ಮೊದಲನೇದಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಈಗ ಕೆಲವೊಂದು ನಾನು ಈಗ ಹೇಳಿದೆ, ಅರಳಿನಲ್ಲಿ ಸಂಕರಣ ತಳಿಗಳಿದ್ದಾವೆ, ನಮ್ಮಲ್ಲಿ BCH 162 ಅಂತೇಳಿ ನಮ್ಮ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಸಂಕರಣ ತಳಿ ಇದೆ, ಮತ್ತೆ ICH 5 ಅಂತೇಳಿ ಸಂಕರಣ ತಳಿ ಇದೆ. ಈ ಸಂಕರಣ ತಳಿಗಳು ಅಂದ್ರೆ ಮಳೆಯಾಶ್ರಿತದಲ್ಲೇ ಚೆನ್ನಾಗಿ ಬರ್ತಕ್ಕಂಥ ಸಂಕರಣ ತಳಿಗಳಿದ್ದಾವೆ. ಇನ್ನು ರೈತರಿಗೆ 1 ಅಥವಾ 2 ನೀರು ಕೊಡತಕ್ಕಂಥ ಒಂದು ಸಂದರ್ಭ ಇದ್ರೆ ಇನ್ನು ಹೆಚ್ಚಿನ ಒಂದು ಇಳುವರಿ ಕೊಡ್ತಕ್ಕಂಥ ಸಂಕರಣ ತಳಿಗಳು. ಅದೇ ರೀತಿ ಮಳೆ ಬಂದ ತಕ್ಷಣ ಬಿತ್ತನೆ ಮಾಡಬೇಕು. ಈಗ ಏನ್ ಮಾಡ್ತಾರೆ ರೈತರು, ಎಲ್ಲ ತಯಾರಿ ಮಾಡ್ಕೊಳ್ಳೋದೇನೆ, ಮಳೆಗೆ ವೇಟ್ ಮಾಡಬಾರ್ದು. ಎಲ್ಲ ಈಗ ಬೀಜ ಆಯ್ತು, ಗೊಬ್ಬರ ಆಯ್ತು, ಬಿತ್ತನೆಗೆ ಎಲ್ಲ ರೆಡಿ ಇಟ್ಕೊಂಡು ಮಳೆ ಬಂದ ತಕ್ಷಣ ಬಿತ್ತನೆ ಮಾಡ್ಕೊಂಡ್ಬಿಟ್ರೆ ಆ ಒಂದು ಭೂಮಿಯಲ್ಲಿ ಈಗ ಕ್ಷೇತ್ರದಲ್ಲಿ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನ ಬೇಗ ಮೊಳಕೆ ಬರಲಿಕ್ಕೆ ಅನುಕೂಲವಾಗುತ್ತೆ. ಅದೇ ರೀತಿಯಾಗಿ ಮಣ್ಣಿನಲ್ಲಿ ತೇವಾಂಶ ಉಳಿಸಿಕೊಳ್ಳಲು ಈ ಮಲ್ಚಿಂಗ್ ಅಂತೇಳಿ ವಿಧಾನಗಳು ಕೂಡ
1: ಮುಚ್ಚಿಕೆ ಮಾಡೋದು ಮಣ್ಣನ್ನು ಮುಚ್ಚಿಕೆ ಮಾಡೋದು,
0: ಒಣಗಿದ ಎಲೆಯಿಂದ ಆಗಲಿ ಅಥವಾ ಬೇರೆ ಬೇರೆ ಬೆಳೆ ಅವಶೇಷಗಳ ಒಂದು ಹೊದಿಕೆಗಳನ್ನ ಈ ಮಣ್ಣಿನ ಮೇಲ್ಗಡೆ ಮುಚ್ಚೋದ್ರಿಂದ ಏನಾಗುತ್ತೆ, ಆವಿಯಾಗಲ್ಲ ನೀರಿನ. ಆ ಒಂದು ಈ ಬರಗಾಲದಲ್ಲಿ ಇರದೆ ಕಡಿಮೆ ತೇವಾಂಶ, ಆ ತೇವಾಂಶ ಕೂಡ ಉಳಿಸಿದ್ರೆ ರಕ್ಷಣೆ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ
1: ಉಳಿಸಿದಂತ ರಕ್ಷಣೆ ಮಾಡ್ಕೊಂಡಂತ ಮಣ್ಣಿನಲ್ಲಿ ಬೆಳೆಯನ್ನು ಬೆಳ್ಕೋಬಹುದು.
0: ಆಮೇಲೆ ಈ ಒಂದು ಕಳೆ ನಿಯಂತ್ರಣ ಮಾಡ್ಬೇಕಾಗ ಕಳೆ ಈಗ ಕೆಲವೊಬ್ಬರು ರೈತರು ಏನ್ ಮಾಡ್ತಾರೆ, ಬಿತ್ತನೆ ಮಾಡ್ತಾರೆ, ಈಗ ನಮಗೆ ಕಾರ್ಮಿಕರು ಸಿಕ್ಕಿಲ್ಲ ಅಂತೇಳಿ ಕಳೆ ನಿಯಂತ್ರಣ ಮಾಡೋದು ಬಿಟ್ಬಿಡ್ತಾರೆ. ಈಗ ಬರಗಾಲದಲ್ಲಿ ಪರಿಸ್ಥಿತಿಯಲ್ಲಿ ಕಳೆಗಳು ಕೂಡ ಕಾಂಪೀಟ್ ಮಾಡ್ತವೆ ನೀರಿಗೆ ತೇವಾಂಶಕ್ಕೆ. ಆದ ಕಾರಣ ಕಳೆ ನಿಯಂತ್ರಣವನ್ನ ಆರಂಭದಲ್ಲೇ ಮಾಡಿಕೊಂಡ್ರೆ ಉಳಿದಿರ್ತಕ್ಕಂಥ ತೇವವನ್ನ ನಮ್ಮ ಒಂದು ಬೆಳೆಗಳಿಗೆ ಕೊಟ್ಟರೆ ಹೆಚ್ಚಿನ ಒಂದು ಫಸಲು ಚೆನ್ನಾಗಿ ಬರ್ತಕ್ಕಂಥ ಸಂದರ್ಭ ಕೂಡ ಇರುತ್ತೆ. ಅದೇ ರೀತಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಸಮತೋಲನ ಗೊಬ್ಬರ ನಿರ್ವಹಣೆ ಮಾಡಬೇಕು. ಈಗ ನಾವು ಕಡಿಮೆ ತೇವಾಂಶ ಇದ್ದಾಗ ಒಂದು ಹೆಚ್ಚಿನ ಗೊಬ್ಬರ ಹಾಕದೇನೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಶಿಫಾರಸು ಮಾಡಿರ್ತಾರೆ ಗೊಬ್ಬರ ಅಷ್ಟೇ ಹಾಕೊಂಡು ಕಡಿಮೆ ಖರ್ಚು ಮಾಡಿಕೊಂಡು, ಅಂದರೆ ಒಂದು ಬೆಳೆ ಖರ್ಚು ಕಡಿಮೆ ಮಾಡಿದ್ರೆ ಇಳುವರಿ ಮಟ್ಟ ಬರಗಾಲದಲ್ಲಿ ಇಂತಹ ಛಾಯೆಯಲ್ಲಿ ಏನಾಗುತ್ತೆ, ಇಳುವರಿ ಮಟ್ಟ ಕಡಿಮೆ ಆದರೂ ಕೂಡ ರೈತರಿಗೆ ಆದಾಯ ತರ್ತಕ್ಕಂಥ ಒಂದು ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತೆ. ಅದೇ ರೀತಿ ಸಾಧ್ಯವಾದರೆ ಈಗ ನೀರಿನ ಒಂದು ಫಾರ್ಮ್ ಪಾಂಡ್ ಇರ್ತವೆ, ಅಂತಹ ಒಂದು ಫಾರ್ಮ್ ಪಾಂಡ್ ಕೃಷಿ ಹೊಂಡದಲ್ಲಿ ರೈತರು ನೀರನ್ನ ಸಂಗ್ರಹಣೆ ಮಾಡಿಕೊಂಡು ಆ ಕೃಷಿ ಹೊಂಡದ ನೀರನ್ನ ಹನಿ ನೀರಾವರಿ ಮೂಲಕ ಬೆಳೆಗಳಿಗೆ ಕೊಡೋದ್ರಿಂದ ಒಂದು ಕಡಿಮೆ ನೀರಿನಲ್ಲೂ ಕೂಡ ಹೆಚ್ಚಿನ ಒಂದು ಆದಾಯ ಪಡೆದು ಬರತಕ್ಕಂಥ ಕ್ರಮಗಳು ಕೂಡ ಇದಾವೆ. ಇಂತಹ ಕ್ರಮಗಳನ್ನ ರೈತರು ಅಳವಡಿಸಿಕೊಳ್ಬೇಕಾಗತ್ತೆ. ಅದೇ ರೀತಿ ಮಳೆ ನೀರು ಸಂಗ್ರಹಣೆ ಮತ್ತು ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಿದ್ರೆ, ಈಗ ನಾವು ವಾಟರ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ, ಈಗ ರೈತರು ಏನ್ ಮಾಡ್ತಾರೆ, ಫ್ಲಾಟ್ ಬೆಡ್ ಅಲ್ಲಿ ಬಿತ್ತನೆ ಮಾಡೋದಕ್ಕಿನ್ನ ಈಗ ಫರೋ ಓಪನ್ ಮಾಡ್ಕೊಂಡು ಆ ಒಂದು
1: ಫರೋದು
0: ತೆಗೆದುಕೊಂಡು ಅಲ್ಲೇನಾಗುತ್ತೆ ಬದು ತರ ಮಾಡ್ಕೊಂಡು ಈಗ ಮಳೆ ಬಂದಾಗ ಅಲ್ಲೇನಾಗುತ್ತೆ ನೀರು ತೇವಾಂಶ ಅಲ್ಲೇ ಶೇಖರಣ ಆಗಿ ಅದು ದಿಬ್ಬದ ಮೇಲೆ ಏನಾದ್ರು ಬಿತ್ತನೆ ಮಾಡಿ ಬಿತ್ತನೆ ಮಾಡಿರ್ತಾರ ಸೊ ಆ ಬೀಜಕ್ಕೇನೆ ತೇವ ಸಿಗಂಗ ಆಗುತ್ತೆ. ಸೊ ಇಂತಹ ಕ್ರಮಗಳನ್ನ ಅನುಸರಿಸಿಕೊಂಡು ರೈತರು ಒಂದು ಹೆಚ್ಚಿನ ಈ ತರ ಸ್ಥಿತಿಯಲ್ಲಿ ಕೃಷಿಯನ್ನ ಕ್ರಮಗಳನ್ನು ಕೈಗೊಂಡ್ರೆ

0: ಖಂಡಿತವಾಗಿಯೂ ಕೂಡ ಈ ಬರಗಾಲದ ಒಂದು ಪರಿಸ್ಥಿತಿಯನ್ನ ಎದುರಿಸಬಹುದು.
1: ಅಂದ್ರೆ ಸಾಕಷ್ಟು ತಳಿಗಳು ಕೂಡ ಇದಾವೆ, ಮತ್ತೆ ನೀವು ನಿಮ್ದೇ ಆದ ಒಂದು ಏನು ರಕ್ಷಣಾತ್ಮಕ ಕ್ರಮಗಳನ್ನು
0: ಅನುಸರಿಸಬೇಕಾಗುತ್ತೆ. ಅದೇ ರೀತಿ ಈ ಬರಗಾಲದ ಸಂದರ್ಭದಲ್ಲಿ ಎಳ್ಳು ಆಗಲಿ ಕುಸುಬೆ ಆಗಲಿ ಆಮೇಲೆ ಒಂದು ಅರಳು ಆಗಲಿ ಮತ್ತು ಸೂರ್ಯಕಾಂತಿ ಶೇಂಗಾ ಸೊ ಈ ತರ ಬೆಳೆಗಳು ರೈತರಿಗೆ ಒಂದು ಕಡಿಮೆ ನೀರಿನಲ್ಲಿ ಒಂದು ಉತ್ತಮ ಇಳುವರಿ ಕೊಡ್ತಕ್ಕಂಥ
1: ಕಡಿಮೆ ನೀರು ಈ ಕಡಿಮೆ ಅವಧಿಯ ತಳಿಗಳು ಸಾಮಾನ್ಯವಾಗಿ ಕಡಿಮೆ ಅಂದ್ರೆ ಎಷ್ಟು ದಿನದಲ್ಲಿ ಅಥವಾ ಎಷ್ಟು ತಿಂಗಳಲ್ಲಿ ಇವು ರೈತರ ಕಟಾವಿಗೆ ಬರ್ತದೆ?
0: ಈಗ ನಾವು ಸೂರ್ಯಕಾಂತಿಯನ್ನೇ ತೆಗೆದುಕೊಂಡ್ರೆ ಈಗ ಕೆಲವೊಂದು ಸಂಕರಣ ತಳಿಗಳು ನೂರಿಂದ 110 ದಿನಕ್ಕೂ ಆಗುವಂತಹ ಸಂಕರಣ ತಳಿಗಳಿದಾವೆ. ಆದರೆ ರೈತರು ಅಲ್ಪಾವಧಿ ಸಂಕರಣ ತಳಿಗಳನ್ನ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಈಗಾಗಲೇ ಹೇಳಿದಾಗೆ ಕಡಿಮೆ ತೇವಾಂಶದಲ್ಲೂ ಕೂಡ ಒಂದು ಈಗ 85 ದಿನಕ್ಕೆ 90 ದಿನಕ್ಕೆ ಆಗುವಂತಹ ಆದ್ರೆ ಕಡಿಮೆ ತೇವಾಂಶ ಒಂದು ಬಳಕೆ ಮಾಡಿಕೊಂಡು ಈ ತರ ಒಂದು ತಳಿಗಳನ್ನ ಸಂಕರಣ
1: ತಳಿಗಳು ಇದಾವೆ
0: ಸಾಕಷ್ಟು ಇದಾವೆ.
1: ಸಂಪರ್ಕಿಸಬೇಕಂದ್ರೆ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕು.
0: ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರಿನಲ್ಲಿ ನಮ್ಮ ಅಖಿಲ ಭಾರತ ಸುಸಂಘಟಿತ ಸೂರ್ಯಕಾಂತಿ ವಿಭಾಗ ಅಂತಾನೆ ಸಪರೇಟ್ ವಿಭಾಗ ಇದೆ. ಆ ವಿಭಾಗದಿಂದ ಒಂದು ಹೆಚ್ಚಿನ ಮಾಹಿತಿ ಪಡ್ಕೊಂಡು
1: ಸೂರ್ಯಕಾಂತಿ ಆಯ್ತು. ನಿಮ್ದು ಸಾಸಿವೆ?
0: ಈಗ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಅರಳು ಒಂದು ವಿಭಾಗವಿದೆ. ಅರಳು ವಿಭಾಗದಲ್ಲಿ ಯಾವುದೇ ತರ ಸಂಕರಣ ತಳಿ ಆಗಲಿ ಅಥವಾ ತಳಿ ಆಗಲಿ ಅದರ ಬಗ್ಗೆ ಮಾಹಿತಿ ಬೇಕಾದ್ರೆ ಅರಳು ವಿಭಾಗದಿಂದ ರೈತರಿಗೆ ಸಿಗುತ್ತೆ. ಅದೇ ರೀತಿಯಾಗಿ ಒಂದು ನೆಲಗಡಲೆ ಕೂಡ ಸಂಶೋಧನೆ ನಡೀತಾ ಇದೆ. ನೆಲಗಡಲೆಯದ್ದು ಒಂದು ಬೀಜ ಕೂಡ ನಮ್ಮ GKVK ಬೀಜ ಘಟಕದಲ್ಲಿ ಲಭ್ಯ ಇರ್ತವೆ. ಅದೇ ರೀತಿ ಇನ್ನು ಸೊಯಾವರಿಯಲ್ಲೂ ಕೂಡ ಅಖಿಲ ಭಾರತ ಸುಸಂಘಟಿತ ಸಂಶೋಧನಾ ಒಂದು ವಿಭಾಗ ಇರುತ್ತೆ. ಸೊಯಾವರಿಯಲ್ಲಿ ಇರತಕ್ಕಂಥ ತಳಿಗಳ ಬಗ್ಗೆ ಮಾಹಿತಿ ಕೂಡ ರೈತರು ಪಡ್ಕೋಬಹುದು. ಸೊ ಇದೆಲ್ಲಾನು ಎಲ್ಲ ಒಂದು
1: ಪ್ರಮುಖವಾಗಿ ಶಾರ್ಟ್ ಡ್ಯೂರೇಷನ್ ವೆರೈಟಿ
0: ಈಗ ಒಂದು ಕಡಿಮೆ ಅವಧಿಗೆ ಮಾಗುವಂತಹ ತಳಿಗಳು ಈಗಾಗಲೇ ನಾನು ಹೇಳಿದೆ. ಎಳ್ಳಿನಲ್ಲಿ GKVK S1 ಅಂತ ಸಿಗುತ್ತೆ. ಈಗ ಆಮೇಲೆ ಸಾಸಿವೆಯಲ್ಲೂ ಕೂಡ ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ ಸಾಸಿವೆ ಸಂಶೋಧನೆ ಆಗಲ್ಲ, ಆದರೆ ಬೇರೆ ಬೇರೆ ಈಗ ಒಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಾಗಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಾಗಲಿ ಸೊ ಅದರ ಬಗ್ಗೆ ಮಾಹಿತಿ ಇರುತ್ತೆ. ಮತ್ತು ಅದರ ಒಂದು ತಳಿಗಳ ಬಗ್ಗೆ ರೈತರಿಗೆ ಮಾಹಿತಿ ಎಲ್ಲ
1: ಕಡಿಮೆ ಅವಧಿಯ ತಳಿಗಳು ಇರ್ತವೆ.
0: ಹೌದು. ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ರೈತರು ಈಗ ಭತ್ತ ಬೆಳೀತಕ್ಕಂಥ ಪ್ರದೇಶಗಳಿರ್ತವೆ. ಭತ್ತ ಬೆಳೀತಕ್ಕಂಥ ಪ್ರದೇಶದಲ್ಲಿ ಭತ್ತ ಕಟಾವು ಮಾಡಿದ ನಂತರ ಇಮಿಡಿಯೇಟ್ಲಿನೇ ಈ ಒಂದು ಎಳ್ಳು ಚೆಲ್ಲಿಬಿಡ್ತಾರೆ. ಎಳ್ಳು ಆಗಲಿ ಅಥವಾ ಸಾಸಿವೆ ಆಗಲಿ ನಮ್ಮ ಒಂದು ಈಗ ನಾರ್ತ್ ಕರ್ನಾಟಕದಲ್ಲಿ ಈ ತುಂಗಭದ್ರಾ ಮತ್ತೆ UKP ಪ್ರಾಜೆಕ್ಟ್ಗಳಲ್ಲಿ
1: ಡಾಕ್ಟರ್ ಈಗ ಭತ್ತ ಕಟಾವು ಆದ ತಕ್ಷಣ ಜಾಸ್ತಿ ತೇವಾಂಶ ಇರ್ತದಲ್ಲ, ನೀವು ಮಡಿನ ಸಸಿ ಮಡಿ ತಯಾರು ಮಾಡೋಕ್ಕಾಗಲ್ಲ ಅಂದ್ರೆ ಈಗ ಏನು ಭೂಮಿನ ಮತ್ತೆ
0: ಸಿದ್ಧತೆ ಮಾಡಕ್ಕಾಗಲ್ಲ. ಅದಕ್ಕಾಗಿ ಸರ್ ಈಗ ಏನ್ ಮಾಡ್ತಾರೆ ರೈತರು
1: ಅಲ್ಲೇ ಹೂಡ್ಬಿಡ್ತಾರ?
0: ಇಲ್ಲ, ಈಗ ಭತ್ತ ಕಟಾವು ಮಾಡಕ್ಕೆ ಈಗ ಭತ್ತ ಈಗ ಕಟಾವು ಮಾಡಕ್ಕೆ ಡಿಸೆಂಬರ್ ಅಲ್ಲಿ ಭತ್ತ ಕಟಾವು ಆಗುತ್ತೆ ಅಂತ ಹೇಳಿದ್ರೆ ಡಿಸೆಂಬರ್
1: 4 ತಿಂಗಳಲ್ಲಿ ಟೈಮ್ ಇರುತ್ತೆ.
0: ಆಮೇಲೆ ಇಲ್ಲಿ ಏನಾಗುತ್ತೆ, ಡಿಸೆಂಬರ್ ಅಲ್ಲಿ ಭತ್ತ ಕಟಾವು ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆನೆ ರೈತರು ನೀರಿನ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ.
1: ಹೌದು.
0: ಸೊ ಒಂದು 10 ದಿನ ಮುಂಚೆನೆ ನೀರು ನಿಲ್ಲಿಸ್ಬಿಟ್ಟಿರ್ತಾರೆ. ಸೊ ಈಗ ಭತ್ತ ಕಟಾವು ಆದ್ಮೇಲೆ ಈಗ ಮಷಿನ್ಲೆ ಭತ್ತ ಕಟಾವು ಮಾಡ್ತಾರೆ. ಭತ್ತ ಕಟಾವು ಮುಂಚೆನೆ ಅಂದ್ರೆ ಇನ್ನೂ ಕಟಾವು ಆಗಿರಲ್ಲ ಅವಾಗ್ಲೇನೆ ಚೆಲ್ಕೊಂಡ್ಬಿಡ್ತಾರೆ. ಅಂತ ಒಂದು ರೈತರು ಈಗ ಭತ್ತದ ಗದ್ದೆಯಲ್ಲಿ ಏನಾದರೂ ಎಳ್ಳು ಅಥವಾ ಈ ಸಾಸಿವೆ ಬೆಳೀತಕ್ಕಂತ ರೈತರು ಮಷಿನ್ ಕಟಾವು ಮಾಡದೇನೆ ಈಗ ಲೇಬರ್ ಕಡೆಯಿಂದ ಕಟಿಂಗ್ ಮಾಡಿಸಿ ಕಾರ್ಮಿಕರ ಕಡೆಯಿಂದ ಆತರ ಭತ್ತ ಗದ್ದೆಯನ್ನ ಕಟಾವು ಮಾಡೋದ್ರಿಂದ ಒಂದು ಈಗ ನೀವು ಮುಂಚೆನೆ
1: ಸಮಯ ಉಳಿತಾಯ ಮಾಡ್ಕೋಬಹುದು.
0: ಮತ್ತೆ
1: ತೇವಾಂಶ ಇಳುವರಿ ಕೂಡ ಸಿಗ್ತದೆ, ತೇವಾಂಶ
0: ಸಿಗುತ್ತೆ. ಸೊ ಅಂತ ಒಂದು ಕ್ರಮವನ್ನ ಕೈಗೊಂಡ್ರೆ ರೈತರಿಗೆ ಒಂದು ಹೆಚ್ಚಿನ
1: ಇದು ಜಾಣತನದ ನಡೆ ಕೂಡ.
0: ಹೌದು.
1: ಯಾಕಂದ್ರೆ ತೇವಾಂಶ ಅಲ್ಲಿ ಮೊದಲೇ ಶೇಖರಣೆ ಆಗಿರುತ್ತೆ,
0: ತೇವಾಂಶ
1: ಆ ಭತ್ತದ ಬೆಳೆಗೂ ತಂದು ಬೆಳವಣಿಗೆ ಮುಗಿಸಿರುತ್ತೆ ಅದು.
0: ಹೌದು.
1: ಈಗ ಸ್ವಲ್ಪ ಏನು ಮಧ್ಯ ನಿಮ್ಮದು ಏನು ಬೇಸಾಯ ಚಟುವಟಿಕೆ ಆರಂಭಿಸಕ್ಕೆ ನಿಮ್ಗೆ ಸ್ವಲ್ಪ ಜಾಸ್ತಿ ದಿನ ಬೇಕಾಗುತ್ತೆ, ಅದನ್ನ ನೀವು ಉಳಿತಾಯ ಮಾಡ್ಕೊಂಡಂಗೆ.
0: ಯಾಕಂದ್ರೆ ನಮಗೆ ಜನವರಿಯಲ್ಲಿ ರೈತರು ಎಳ್ಳಾಗ್ಲಿ ಅಥವಾ ಸಾಸಿವೆ ಆಗ್ಲಿ ಚೆಲ್ಲೋದಿದ್ರೆ ಅಲ್ಲಿ ಪುನಃ ಅವರಿಗೆ ಮತ್ತೆ ಈ ಒಂದು ಕ್ಷೇತ್ರವನ್ನ ರೆಡಿ ಮಾಡ್ಕೊಳ್ಲಿಕ್ಕೆ ಕ್ಷೇತ್ರವನ್ನ ಸಿದ್ಧತೆ ಮಾಡ್ಕೊಳ್ಲಿಕ್ಕೆ ನೀರು ಇರೋದೇ ಇಲ್ಲ ಅಲ್ಲಿ.
1: ಇನ್ನೊಂದು ಡಾಕ್ಟರ್, ಈಗ ಭತ್ತ ಕಟಾವು ಆದ ತಕ್ಷಣ ನಾವು ಇದು ಮಾಡಕ್ ಹೋದ್ರುವ ಏನು ಬೇಸಾಯ ಚಟುವಟಿಕೆ ಆರಂಭಿಸಕ್ ಹೋದ್ರುವ ನಮ್ಗೆ ತೇವಾಂಶ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಮಾತ್ರ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ.
0: ಹೌದಲ್ಲ,
1: ಆದ್ರೆ ಸ್ವಲ್ಪ ನೀವು ಕಷ್ಟದಾಯಕ ಪರಿಸ್ಥಿತಿ ಬೇಸಾಯ ಕ್ರಮ ಅನುಸರಿಸಬೇಕಾಗುತ್ತೆ, ಆದ್ರೆ ಕ್ರಮೇಣ ಅದು ಸರಿ ಹೋಗುತ್ತೆ. 3 ತಿಂಗಳ ತನಕ ನಿಮ್ದು ಬೆಳೆ ಬಂದ್ಬಿಡುತ್ತೆ.
0: ಸರ್ ಈಗ
1: 90-95 ದಿನದಲ್ಲಿ ನಿಮ್ ಬೆಳೆ ಕಟಾವು ಮಾಡಬಹುದು.
0: ಈಗ ಒಂದು 2-3 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ರೈತರು ಭತ್ತ ಗದ್ದೆಯಲ್ಲಿ ಕಟಾವು ಆದ ತಕ್ಷಣನೇ ರೈತರು ಎಳ್ಳನ್ನ ಚೆಲ್ಕೊಂಡ್ಬಿಡ್ತಾ ಇದಾರೆ ಈಗ ನಮ್ಮ ಭಾಗದಲ್ಲಿ.
1: ಕೆಲವೊಂದ್ ಕಡೆ ಇದು ಅನುಸರಿಸ್ತಾ ಇಲ್ಲ ಡಾಕ್ಟ್ರೆ, ಏನಂದ್ರೆ

0: ಭತ್ತದ ಬೆಳೆ ಅಂದ ತಕ್ಷಣ ವರ್ಷದಲ್ಲಿ ನೀರಾವರಿ ಜಮೀನಲ್ಲಿ ಎರಡೇ ಬೆಳೆ ತೆಗಿತಾರೆ. ಇನ್ನು ಒಂದ್ ನಾಲ್ಕು ತಿಂಗಳ ಮೂರುವರೆ ನಾಲ್ಕು ತಿಂಗಳ ಅದು ಕಾಲಿನೇ
1: ಬಿಟ್ಬಿಡ್ತಾರೆ.
0: ಆ ಸಂದರ್ಭದಲ್ಲಿ ಜಾಣತನ ನಡೆನ
1: ಮಾಡಬಹುದಾಗುತ್ತೆ. ನಾನು ಈಗ
0: ಹೀಗೆ ಒಂದು ಪ್ರಾಯೋಗಿಕವಾಗಿ ತಾವೊಂದು ಪ್ರಯತ್ನ ಮಾಡಬಹುದಲ್ಲ.
1: ನೀವು ಈ ಒಂದು ಪ್ರಶ್ನೆ ಕೇಳಿದ್ದು ಒಳ್ಳೇದಾಯ್ತು ಸರ್. ನನಗೀಗ ಈ ಒಂದು ಪ್ರಯತ್ನ ಆಲ್ರೆಡಿ ರೈತರೇ ಅನುಸರಿಸ್ತಾ ಇದ್ದಾರೆ. ಈಗ ನಾವು ಜೇವರ್ಗಿ ತಾಲೂಕಿನಲ್ಲಿ ಯಳವಾರ್ ಅಂತ ಒಂದು ಗ್ರಾಮದಲ್ಲಿ ವಿಜಯ್ ಕುಮಾರ್ ಅಂತ ಹೇಳಿದ್ದಾರೆ, ವಿಜಯ್ ಕುಮಾರ್ ಅಂತ ರೈತರು, ಒಂದು ಪ್ರಗತಿಪರ ರೈತರು. ಅವರು ಸುಮಾರು 35-40 ಎಕರೆಯಲ್ಲಿ ಬೇಸಿಗೆಯಲ್ಲಿ ಎಳ್ಳು ಬೆಳೀತಾರೆ
0: ನೋಡಿ.
1: ಮತ್ತೆ ಎಲ್ಲಾ ಒಂದು ಬೇರೆ ಬೇರೆ ಜಿಲ್ಲೆಗಳಿಗೆ ಅವರೇ ಎಳ್ಳನ್ನ ರೈತರಿಗೆ ಮಾರಾಟ ಮಾಡ್ತಾರೆ.
0: ಇನ್ನೊಂದೇನಂದ್ರೆ ನೀವು ಭೂಮಿಯ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಬೇರೆ ಬೆಳೆ ದ್ವಿದಳ ಧಾನ್ಯ ಬೆಳೆ ಅಥವಾ ಎಣ್ಣೆಕಾಳು ಬೆಳೆದಂಗಾಗುತ್ತಲ್ಲ.
1: ಇಲ್ಲಿ ಒಂದು ನಾವು ಏನು ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿ, ಆ ರೊಟೇಷನ್ ಆದಂಗ ಆಗುತ್ತೆ. ಮತ್ತೆ
0: ಮೂರು ಬೆಳೆ ತೆಗೆದಂಗಾಯ್ತು ಆದಾಯ ಮತ್ತೆ ಜಾಸ್ತಿ ಆಗುತ್ತೆ.
1: ಈಗ ರೈತರಿಗೆ ಎಣ್ಣೆಕಾಳು ಬೆಳೆಗಳಲ್ಲಿ ಈಗ ಈ ಒಂದು 85-90 ದಿನಗಳಿಗೆ ಬರ್ತಕ್ಕಂಥ ತಳಿಗಳೇನಿದಾವೆ ಅಂತ ತಳಿಗಳನ್ನ ಮತ್ತೆ ಬೇಸಿಗೆಯಲ್ಲಿ ಈಗ GKVK S1 ಅಂತ ಹೇಳಿದ್ನಲ್ಲ ಸರ್, ಈ ತಳಿ ಸುಮಾರು ರೈತರು ಈಗಾಗಲೇ ಅಲ್ಲಿ ಜೇವರ್ಗಿ ಗುಲ್ಬರ್ಗಾ ಒಂದು ಜಿಲ್ಲೆಯಲ್ಲಾಗಲಿ ಅಥವಾ ರಾಯಚೂರು ಜಿಲ್ಲೆಯಲ್ಲಾಗಲಿ ಈ ತಳಿಯನ್ನ ಈಗಾಗಲೇ ಬೆಳೀತಾ ಇದ್ದಾರೆ.
0: ಡಾಕ್ಟರ್, ಇನ್ನೊಂದು ಏನಂದ್ರೆ ಈಗ ನಮ್ಮ ರಾಜ್ಯ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ತರದ ಬೆಳೆ ಪದ್ಧತಿ ಇದೆ.
1: ಹೌದು,
0: ಈಗ ನಮ್ಮ ರಾಜ್ಯದ ಎಲ್ಲಾ ಕಡೆನೂ ಕೂಡ ಈ ಒಂದು ಭತ್ತ ಬೆಳೆದೇ ಬೆಳೀತಾರೆ. ಈಗ ಸೂಕ್ತವಾದ ತಳಿಗಳನ್ನ ಎಲ್ಲಾ ಕಡೆನೂ ನಾವು ಪರಿಚಯ ಮಾಡಿಕೊಳ್ಬಹುದಾ?
1: ಹೌದು ಸರ್, ಈಗ ನಾವು
0: ಉತ್ತರ ಕರ್ನಾಟಕ ಇರ್ಬೋದು, ಈಗ ಮಲೆನಾಡು ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕ,
1: ಅದೇ ಸರ್ ಈಗ ನಾವು
0: ಕರಾವಳಿ ಕರ್ನಾಟಕ,
1: ನಾವು ಹಿಂದಿನ ವರ್ಷದಲ್ಲಿ ಅದನ್ನ ಭತ್ತದ ಗದ್ದೆಯಲ್ಲಿ ಅಂದ್ರೆ ಈಗ ಭತ್ತ ಕಟಾವು ಆದ ಕೂಡಲೇ ಜನವರಿ ಮತ್ತು ಫೆಬ್ರವರಿಯಲ್ಲಿ ಈ ಒಂದು ತಳಿ GKVK S1 ಯಾವ ತರ ಸೂಕ್ತತೆ ಐತೋ ಇಲ್ಲ ಅಂತ ಹೇಳಿ ನಾವು ಈ ವಿಜಯ್ ಕುಮಾರ್ ರೈತರಿಗೇನೆ ಕೊಟ್ಟು ಟೆಸ್ಟ್ ಮಾಡಿಸಿದ್ವಿ. ಸೊ ಅಲ್ಲಿ ಏನಾಗಿದೆ, ವಿಜಯ್ ಕುಮಾರ್ ಅವರ ಒಂದು ಫೀಡ್ಬ್ಯಾಕ್ ಕೇಳ್ಕೊಳ್ಳೋದಾದ್ರೆ, ಅವರು ಈ ಒಂದು ತಳಿಯನ್ನ ಬೆಳೆದ್ಕೊಂಡು ಅವರು ಸುಮಾರು 5-6 ತಳಿಗಳನ್ನು ಬೆಳೀತಾರೆ ಎಳ್ಳಿಂದು. ಈಗ ಶ್ವೇತ ಅಂತ ಒಂದಿದೆ, ಆಮೇಲೆ ಇನ್ನೊಂದು ಬೇರೆ TT1 ಅಂತ ಒಂದಿದೆ, ಆಮೇಲೆ GKVK S1, ಇದ್ರ ಜೊತೆನೆ ಲೋಕಲ್ಲು, ಇವೆಲ್ಲನೂ ಒಂದು 4-5 ತಳಿನ ಅವರೇ ಒಂದು ಈಗ ನಾವ್ ಹೆಂಗೆ ಸಂಶೋಧನೆ ಮಾಡ್ಲಿಕ್ಕೆ ತಾಕುಗಳನ್ನು ಸಿದ್ಧತೆ ಮಾಡ್ಕೋತೀವಿ, ಅದೇ ತರ ಸಿದ್ಧತೆ ಮಾಡಿಕೊಂಡು ಆ ರೈತನೇ ಯಾವ ಈ ಒಂದು 4-5 ತಳಿಗಳಲ್ಲಿ ಬೇಸಿಗೆಯಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತೇಳಿ ಅವರು ನಾವು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಒಂದು ಸಂಶೋಧನೆ ತಾಕುಗಳು ಸಣ್ಣದಾಗಿರುತ್ತೆ, ಅಲ್ಲಿ ಒಂದೊಂದು ಎಕರೆಯಲ್ಲಿ ಒಂದೊಂದು ತಳಿಗಳನ್ನು ಬೆಳೆಕೊಂಡು ಒಂದು ಎಕರೆಗೆ ಯಾವ ತಳಿ ಇಳುವರಿ ಹೆಚ್ಚಿಗೆ ಬಂತು, ಆಮೇಲೆ ಅದರ ಆಗು ಹೋಗುಗಳು. ಈಗ ಕೆಲವೊಂದು ಏನಾಗುತ್ತೆ, ಕೆಲವೊಂದು ತಳಿಗಳಲ್ಲಿ ಏನಾಗುತ್ತೆ, ಅವು ಮಾಗೋಕ್ಕಿನ ಮುಂಚೆನೆ ಕಾಳು ಸಿಡಿದು ಹೋಗ್ಬಿಡ್ತವೆ. ಸೊ ಈ ಒಂದು GKVK S1 ಅಲ್ಲಿ ಈ ತರ ಕಾಳು ಸಿಡಿಯೋದು ಅಂದ್ರೆ ಅದು ಕಂಪ್ಲೀಟ್ ಹಳದಿ ಕಲರ್ ಆಗಿ ನಾವು ಒಂದು ದಿನ ಅಥವಾ 2 ದಿನ ಇನ್ನು ಕಟಾವ್ ಮಾಡೋದು ಲೇಟ್ ಆದರೂ ಕೂಡ ಒಂದು ಕಾಳು ಸಿಡಿದಿಲ್ಲ ಅಂತೇಳಿ ಫೀಡ್ಬ್ಯಾಕ್ ಕೊಟ್ಟರು. ಅಂದ್ರೆ ಬೇರೆ ಬೇರೆ ಒಂದು ಜಿಲ್ಲೆಯ ವಿವಿಧ ಒಂದು ತಾಲೂಕುಗಳಲ್ಲಿ ರೈತರು ಈ ಒಂದು GKVK S1 ತಳಿಯನ್ನ ಹೆಚ್ಚಾಗಿ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಈ ಸಾರಿ ಅವ್ರ ಕಡೆಯಿಂದನೇ ರೈತರ ಕಡೆಯಿಂದನೇ ಹೆಚ್ಚಿನ ಒಂದು ಬೀಜಗಳನ್ನ ಪಡ್ಕೊಂಡು ಈ ಬೇಸಿಗೆಯಲ್ಲಿ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತೆ ಈ ನಮ್ಮ ಒಂದು NSP ಬೀಜ ಘಟಕದಿಂದ ಕೂಡ ವಿಜಯ್ ಕುಮಾರ್ ಅವರ ಪ್ಲಾಟಿಂದನೇ ನಾವು ಬೀಜೋತ್ಪಾದನೆ ಮಾಡಿಕೊಂಡು ಸುಮಾರು ಒಂದು 4-5 ಕ್ವಿಂಟಲ್ GKVK S1 ತಳಿಯ ಬೀಜಗಳನ್ನು ಈಗಾಗಲೇ ರೈತರು ಪಡ್ಕೊಂಡಿದ್ದಾರೆ.
0: ತುಂಬಾ ಸಂತೋಷ ಡಾಕ್ಟರ್ ಯಮನೂರ್ ಸರ್ ಅವರೇ. ಪ್ರಸ್ತುತ ನಮ್ಮ ರೈತರು ಬರಗಾಲ ಸಂದರ್ಭದಲ್ಲಿ ರೈತನ ಕೈ ಹಿಡಿಯುವಂತಹ ಎಣ್ಣೆ ಬೇಳೆ ಕಾಳು ಬೆಳೆಗಳು ಮತ್ತೆ ಬರಗಾಲ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು ಈ ಬಗ್ಗೆ ಸಂಕ್ಷಿಪ್ತವಾಗಿ ಉಪಯುಕ್ತವಾದ ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಬರಗಾಲ ಸಂದರ್ಭದಲ್ಲಿ ಇನ್ನೂ ಕೆಲವು ಮಾಹಿತಿ ನಮಗೆ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
1: ನಾನು ಡಾಕ್ಟರ್ ಯಮನೂರ ಅಂತ ಹೇಳಿ, ನನ್ನ ಒಂದು ಮೊಬೈಲ್ ಸಂಖ್ಯೆ 9844371335 9844371335.
0: ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
1: ನಮಸ್ಕಾರ.
2: ಇದುವರೆಗೂ ಬರಗಾಲದಲ್ಲಿ ರೈತನ ಕೈ ಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು ಈ ಕುರಿತು ಡಾಕ್ಟರ್ ಯಮನೂರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ಕೇಳಿ ಡಾಕ್ಟರ್ ಬಾನಂದೂರ್ ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು.

0: ಇದುವರೆಗೂ ಡಾಕ್ಟರ್ ಬಾನಂದೂರ್ ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇದಾಗಿತ್ತು ಇಂದಿನ ಕೃಷಿ ರಂಗ.

0: ಭಾರತದ ಅಧ್ಯಕ್ಷತೆಯಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆ ಮತ್ತು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಡೆಯಲಿದೆ. ಬ್ರಿಕ್ಸ್ ಯುವ ಸಚಿವರ ಸಭೆ ನಾಳೆ ನಡೆಯಲಿದ್ದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ನಾಡಿದ್ದು ನಡೆಯಲಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಯುವ ಸಚಿವರ ಸಭೆಯು ಯುವ ಅಭಿವೃದ್ಧಿ ಮತ್ತು ಸಬಲೀಕರಣದಲ್ಲಿ ಸಹಕಾರವನ್ನು ಬಲಪಡಿಸುವತ್ತ ಗಮನ ಹರಿಸಲಿದ್ದು ಶಿಕ್ಷಣ, ಕೌಶಲ್ಯ, ಉದ್ಯಮಶೀಲತೆ, ಯೋಗಕ್ಷೇಮ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಒಳಗೊಂಡ ಚರ್ಚೆಗಳು ನಡೆಯಲಿದೆ. ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರನ್ನು ಒಟ್ಟುಗೂಡಿಸಲಿದೆ. ಕ್ರೀಡೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಬದ್ಧತೆಯನ್ನು ಇದು ಪುನರುಚ್ಚರಿಸುತ್ತದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರು ಚಾಲನೆ ನೀಡಿದರು. ಕೇಂದ್ರ ಸಚಿವ ಸಂಪುಟವು ಕಳೆದ ತಿಂಗಳು 62,500 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಈ ಯೋಜನೆಗೆ ಅನುಮೋದನೆ ನೀಡಿತ್ತು. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಸಚಿವ ಅಶ್ವಿನಿ ವೈಷ್ಣವ್, ಈ ಯೋಜನೆಯು 2026 ಏಪ್ರಿಲ್ 1 ಜಾರಿಗೆ ಬಂದಿದ್ದು 2026-27 2030-31 5 ವರ್ಷಗಳ ಅವಧಿಯವರೆಗೆ ಜಾರಿಯಲ್ಲಿರಲಿದೆ ಎಂದು ತಿಳಿಸಿದರು. ದೇಶದಲ್ಲಿ ಮೊಬೈಲ್ ತಯಾರಿಕೆಯ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸುವುದು, ಮೊಬೈಲ್ ಉತ್ಪಾದನಾ ಪೂರೈಕೆ ಸರಪಳಿಯನ್ನು ಬಲಪಡಿಸುವುದು ಹಾಗೂ ದೇಶೀಯ ಉತ್ಪಾದನಾ ಸಾಮರ್ಥ್ಯವನ್ನು ವೃದ್ಧಿಸುವ ಮೂಲಕ ಜಾಗತಿಕ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದು ಯೋಜನೆಯ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪರಿಷ್ಕೃತ ನಿಯಮಗಳಡಿ ದೇಶದಲ್ಲಿ ನಿನ್ನೆಯವರೆಗೆ ಒಟ್ಟು 29 ವಿದೇಶಿ ನೇರ ಹೂಡಿಕೆಗಳು ವರದಿಯಾಗಿವೆ. ಇದರಲ್ಲಿ 4,800 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪ್ರಸ್ತಾವಿತ ಎಫ್ಡಿಐ ಸೇರಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಹೂಡಿಕೆಗಳು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಮಾಹಿತಿ ಮತ್ತು ಸಂವಹನ, ಉತ್ಪಾದನೆ, ಔಷಧಗಳು, ದತ್ತಾಂಶ ಕೇಂದ್ರಗಳು ಮತ್ತು ಸಾರಿಗೆ ಸೇವೆಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಒಳಗೊಂಡಿವೆ. May 1 ವಿದೇಶಿ ವಿನಿಮಯ ನಿರ್ವಹಣೆ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ 10% ಭೂಗಡಿ ರಾಷ್ಟ್ರಗಳ ಮಾಲೀಕತ್ವವನ್ನು ನಿಯಂತ್ರಿಸದ ಪ್ರಕರಣಗಳಲ್ಲಿ ಸರ್ಕಾರದ ಪೂರ್ವಾನುಮೋದನೆ ಅಗತ್ಯವನ್ನು ತೆಗೆದುಹಾಕುವ ಮೂಲಕ ಭಾರತಕ್ಕೆ ವಿದೇಶಿ ಹೂಡಿಕೆಯ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ವೇಗಗೊಳಿಸುತ್ತದೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ಇಂದು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಅವರಿಗೆ 94 ವಯಸ್ಸಾಗಿತ್ತು. ಅವರ ನಿಧನಕ್ಕೆ ಚಿತ್ರರಂಗ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. 1931 December 12 ಆಂಧ್ರಪ್ರದೇಶದ ರಾಜಮಂಡ್ರಿಯಲ್ಲಿ ಜನಿಸಿದ ಅವರು 1950 ತೆಲುಗಿನ ಸಾಹುಕಾರ್ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಈ ಚಿತ್ರದ ಹೆಸರಿನಿಂದಲೇ ಅವರು ಸಾಹುಕಾರ್ ಜಾನಕಿ ಎಂದು ಪ್ರಸಿದ್ದರಾದರು. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವರು ಸುಮಾರು 400 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ನಾಯಕಿಯಾಗಿ ಮಾತ್ರವಲ್ಲದೆ ಪೋಷಕ ಪಾತ್ರಗಳಲ್ಲಿಯೂ ತಮ್ಮ ಅಭಿನಯ ಪ್ರತಿಭೆಯನ್ನು ಮೆರೆದಿದ್ದಾರೆ. ಕನ್ನಡದಲ್ಲಿ ವರನಟ ಡಾ ರಾಜ್ಕುಮಾರ್ ಅವರೊಂದಿಗೆ ಮಹಿಷಾಸುರ ಮರ್ದಿನಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಲ್ಲಿಯೂ ಸಕ್ರಿಯರಾಗಿದ್ದ ಸಾಹುಕಾರ್ ಜಾನಕಿ ಅವರು ಹಲವು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ತಮ್ಮ ಸುದೀರ್ಘ ಕಲಾ ಸೇವೆಗಾಗಿ ಹಲವು ಪ್ರಶಸ್ತಿ ಮತ್ತು ಗೌರವಗಳಿಗೆ ಪಾತ್ರರಾಗಿರುವ ಅವರು 2022 ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಭಾರತದ ಕಾಜಲ್ ಧೋಚಕ್ ಸತತ 2 20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದಿದ್ದಾರೆ. ಮಹಿಳೆಯರ 76 kg ವಿಭಾಗದ ಫೈನಲ್ನಲ್ಲಿ ಅವರು ಚೀನಾದ ಜಿಂಗ್ರೂಸನ್ ವಿರುದ್ಧ 7-0 ಅಂತರದ ಗೆಲುವು ಸಾಧಿಸುವ ಮೂಲಕ ಚಿನ್ನದ ಪದಕ ಗೆದ್ದರು. 72 kg ವಿಭಾಗದಲ್ಲಿ ಭಾರತದ ತನು ಶರ್ಮಾ ಫೈನಲ್ನಲ್ಲಿ ಜಪಾನ್ನ ಚಿಸಾಟೋ ಯೋಶಿಡಾ ವಿರುದ್ಧ 3-5 ಅಂತರದಲ್ಲಿ ಸೋತು ಬೆಳ್ಳಿಗೆ ತೃಪ್ತಿಪಟ್ಟರು. 62 kg ವಿಭಾಗದಲ್ಲಿ ಸವಿತಾ ಜಪಾನ್ನ ಸಕುರಾ ಒನಿಶಿ ವಿರುದ್ಧ 2-12 ಅಂತರದಲ್ಲಿ ಸೋತ ನಂತರ ಬೆಳ್ಳಿ ಪದಕ ಗೆದ್ದರು. ಭಾರತದ ಮಾನ್ಸಿ ಲಾಥರ್ 68 kg ವಿಭಾಗದ ಫೈನಲ್ನಲ್ಲಿ ಚೀನಾದ ಚೆನ್ಲಿಂಗ್ ಸಾಂಗ್ ಅವರನ್ನು ಎದುರಿಸಲಿದ್ದಾರೆ. ಇದೇ ವೇಳೆ 59 kg ರೆಪಿಚೇಜ್ ಸುತ್ತಿನಲ್ಲಿ ಕೋಮಲ್ ಸ್ಪೇನ್ನ ರೋಸಾ ಮೊಲಿನಾ ರೋಡ್ರಿಗಸ್ ಅವರನ್ನು ಎದುರಿಸಲಿದ್ದಾರೆ. ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ನವದೆಹಲಿಯಲ್ಲಿ ನಡೆದ BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನ ಮಹಿಳಾ ಡಬಲ್ಸ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಭಾರತೀಯ ಜೋಡಿ 4ನೇ ಶ್ರೇಯಾಂಕ

ಚೀನಾದ ಜಿಯಿ ಇ ಫ್ಯಾನ್ ಮತ್ತು ಜಾಂಗ್ ಶು ಝಿಯಾನ್ ಅವರನ್ನು 16-21, 21-15, 21-13 ಸೆಟ್ಗಳಿಂದ ಪರಾಭವಗೊಳಿಸಿದರು. ಈ ಗೆಲುವಿನೊಂದಿಗೆ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಪ್ರತಿಷ್ಠಿತ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕವನ್ನು ಖಚಿತಪಡಿಸಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಡಬಲ್ಸ್ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಪದಕವಾಗಿದೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿರುವ ಸಶಸ್ತ್ರ ಸೀಮಾಬಲದ ಪ್ರಧಾನ ಕಚೇರಿಯಲ್ಲಿ ಹಲವಾರು ಯೋಜನೆಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಉದ್ಘಾಟಿಸಿದರು ಹಾಗೂ ಶಿಲಾನ್ಯಾಸ ನೆರವೇರಿಸಿದರು. ಸಮಾರಂಭದ ನಂತರ ಸಶಸ್ತ್ರ ಸೀಮಾಬಲದ ಸಿಬ್ಬಂದಿ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ಭದ್ರತೆಯ ಜವಾಬ್ದಾರಿಯುತ ಸಿಬ್ಬಂದಿಯ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ನೇಪಾಳ ಮತ್ತು ಭೂತಾನ್ನಂತಹ ದೇಶಗಳೊಂದಿಗೆ ಗಡಿಗಳನ್ನು ಕಾಯುವ ಸವಾಲಿನ ಕೆಲಸವನ್ನು ಎಸ್ಎಸ್ಬಿ ನಿರ್ವಹಿಸುತ್ತಿದೆ. ಇದು ಅತ್ಯಂತ ಕಠಿಣ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಹ್ಯಾಕಾಶ ನವೋದ್ಯಮಗಳ ಸಿಇಒ ಸ್ಥಾಪಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತದ ಅಧ್ಯಕ್ಷತೆಯಲ್ಲಿ ವಿಶಾಖಪಟ್ಟಣದಲ್ಲಿ ನಾಳೆ ಬ್ರಿಕ್ಸ್ ಯುವ ಸಚಿವರ ಸಭೆ. ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ಸಾಹುಕಾರ್ ಜಾನಕಿ ನಿಧನ, ಗಣ್ಯರ ಸಂತಾಪ. 20 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್, ಚಿನ್ನದ ಪದಕ ಗೆದ್ದ ಭಾರತದ ಕಾಜಲ್ ಧೋಚಕ್. ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಸೆಮಿಫೈನಲ್ಗೆ ತ್ರಿಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05. ಇದೀಗ ವಿಧಾನಮಂಡಲ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳಲಿದ್ದೀರಿ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ವಿದ್ಯಾಭಟ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ ನಾಯಕ್. ವಿಧಾನಸಭೆಯ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಘೋಷಣೆಗಳ ನಡುವೆ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲಾಯಿತು. ಸಾಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಸಾಗರ ತಾಲೂಕಿನ ಮತ್ತು ಹೊಸನಗರ ತಾಲೂಕಿನ ಪ್ರದೇಶಗಳಲ್ಲಿ ಅನುಕ್ರಮವಾಗಿ 8,310 ಹೆಕ್ಟೇರ್ ಮತ್ತು 630 ಹೆಕ್ಟೇರ್ ಸೇರಿ ಒಟ್ಟು 15,140 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಗೆ ಎಲೆಚುಕ್ಕೆ ರೋಗ ಹರಡಿದೆ ಎಂದು ಗಣಿ ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಹೇಳಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಪ್ರಶ್ನೆಗೆ ಉತ್ತರಿಸಿದ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ, ಎಲೆಚುಕ್ಕೆ ರೋಗದ ನಿಯಂತ್ರಣ ಕಾರ್ಯಕ್ರಮದಡಿ ಸಮಗ್ರ ರೋಗ ಮತ್ತು ಕೀಟಗಳ ಮತ್ತು ಪೋಷಕಾಂಶಗಳ ನಿರ್ವಹಣೆಗಾಗಿ 5,292 ಫಲಾನುಭವಿಗಳಿಗೆ ಪ್ರತಿ ಹೆಕ್ಟೇರ್ಗೆ 1,500 ರೂಪಾಯಿಯಂತೆ 2 ಹೆಕ್ಟೇರ್ವರೆಗೆ ಒಟ್ಟು 80.85 ಲಕ್ಷ ರೂಪಾಯಿ ಸಹಾಯಧನ ನೀಡಲಾಗಿದೆ ಎಂದರು. ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಘೋಷಣೆಗಳ ನಡುವೆ ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಅವರು 2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ ಸದನದಲ್ಲಿ ಮಂಡಿಸಿದರು. ವಿಧೇಯಕ ಮಂಡಿಸಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರು ಮಹಾನಗರ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ. ಆ ಹಿನ್ನೆಲೆಯಲ್ಲಿ ವಸತಿಗಾಗಿ ಅಪಾರ್ಟ್ಮೆಂಟ್ಗಳನ್ನು ಅವಲಂಬಿಸಿರುವವರ ಸಂಖ್ಯೆ ಹೆಚ್ಚುತ್ತದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವುದು ಹಾಗೂ ಅಸೋಸಿಯೇಷನ್ ರಚಿಸಲು ಈ ಕಾಯಿದೆ ಅನುಕೂಲವಾಗುತ್ತದೆ. 1972 ಸೊಸೈಟಿ ಕಾಯಿದೆ ಮೂಲಕ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನೋಂದಣಿ ಮಾಡಲಾಗುತ್ತಿತ್ತು. ಆದರೂ ಅದರಲ್ಲೂ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತಿದ್ದವು. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ವಿಧೇಯಕ ಜಾರಿಗೆ ತರಲಾಗಿದೆ ಎಂದರು. ಅಪಾರ್ಟ್ಮೆಂಟ್ ಕಟ್ಟಡ ಹಳೆಯದಾಗಿ ಮರುನಿರ್ಮಾಣ ಮಾಡಲು 75% ನಿವಾಸಿಗಳು ಒಪ್ಪಿಗೆ ನೀಡಿದರೆ ಸಾಕು. ಇನ್ನು ಒಪ್ಪಿಗೆ ನೀಡದವರ ಮನೆಗಳಿಗೆ ಮೌಲ್ಯ ನಿಗದಿಪಡಿಸಿ ಅವುಗಳನ್ನು ಮಾರಾಟ ಮಾಡಲು ವಿಧೇಯಕ ಅವಕಾಶ ನೀಡುತ್ತದೆ ಎಂದು ಸಚಿವರು ಹೇಳಿದರು.

2026 ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕಕ್ಕೆ ಸದನ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ಇದರ ಜೊತೆಗೆ ರಾಜ್ಯಾದ್ಯಂತ ಕಳೆದ 30-40 ವರ್ಷಗಳಿಂದ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಮನೆಗಳನ್ನು ಹೊಂದಿ ಬಿ ಖಾತಾದಿಂದಾಗಿ ಸಂಕಷ್ಟದಲ್ಲಿದ್ದ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ನೀಡಿದ್ದು, ಅನಧಿಕೃತ ಬಡಾವಣೆಗಳಲ್ಲಿನ ಆಸ್ತಿಗಳಿಗೆ ಸಂಪೂರ್ಣ ಮಾಲೀಕತ್ವದ ಹಕ್ಕು ಕಲ್ಪಿಸಿ ಎಖಾತಾ ನೀಡುವ ಅತ್ಯಂತ ಮಹತ್ವದ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆ ಅಂಗೀಕಾರ ನೀಡಿದೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡಿಸಿ ವಿವರಣೆ ನೀಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯದಲ್ಲಿ ಪ್ರತಿಯೊಬ್ಬ ಆಸ್ತಿ ಮಾಲೀಕನಿಗೂ ಸಂಪೂರ್ಣ ಆಸ್ತಿ ಭದ್ರತೆ ನೀಡುವುದು ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ಭೂ ಗ್ಯಾರಂಟಿ ಸಂಕಲ್ಪವಾಗಿದೆ. ಅನಧಿಕೃತ ಬಡಾವಣೆಗಳ ಮೂಲಭೂತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಗರ ಪಾಲಿಕೆಗಳ ಕಾಯ್ದೆಯ ಸೆಕ್ಷನ್ 284ಕ್ಕೆ ತಿದ್ದುಪಡಿ ತರಲಾಗುತ್ತಿದೆ ಎಂದು ತಿಳಿಸಿದರು. ಕಳೆದ 3-4 ದಶಕಗಳಿಂದ ರಾಜ್ಯಾದ್ಯಂತ ನಗರ ಭಾಗಗಳಲ್ಲಿ ಹಲವಾರು ಅನಧಿಕೃತ ಬಡಾವಣೆಗಳು ತಲೆ ಎತ್ತಿವೆ. ಅಕ್ರಮ ನಡೆಯುತ್ತಿದೆ ಎಂದು ತಿಳಿದೂ ಸಹ ಈ ಹಿಂದಿನ ಸರ್ಕಾರಗಳು ಅಕ್ರಮಗಳ ತಡೆಗೆ ಮುಂದಾಗಲಿಲ್ಲ. ಕಾನೂನು ಕಡೆಗಣಿಸಿ ಬಡಾವಣೆ ನಿರ್ಮಿಸಬಾರದು ಎಂಬ ಸಾಮಾನ್ಯ ಪ್ರಜ್ಞೆ ಬಡಾವಣೆ ನಿರ್ಮಾಣದಾರರಿಗೂ ಇಲ್ಲದ ಕಾರಣ ಇಂದು ಆಸ್ತಿ ಮಾಲೀಕರಿಗೆ 16 ತೊಂದರೆಗಳು ಎದುರಾಗಿವೆ ಎಂದು ವಿಷಾದಿಸಿದರು. ಈ ಹಿಂದೆ ಅಂತಹ ಆಸ್ತಿ ಮಾಲೀಕರಿಗೆ ಬಿ ಖಾತಾ ನೀಡಲಾಗುತ್ತಿತ್ತು. ಎ ಖಾತಾ ನೀಡಲು ಕಾನೂನಿನಲ್ಲಿ ಅವಕಾಶ ಇರಲಿಲ್ಲ. ಆದರೆ ಎ ಖಾತಾ ನೀಡಿದರೆ ಅವರ ಮಾಲೀಕತ್ವದ ಗ್ಯಾರಂಟಿಗೆ ತೂಕವಿರುತ್ತದೆ ಎಂಬ ಕಾರಣಕ್ಕಾಗಿ ಇದೀಗ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಸಚಿವರು ತಿಳಿಸಿದರು. ಅನಧಿಕೃತ ಬಡಾವಣೆಗಳನ್ನು ನಿರ್ಮಿಸುವಾಗ ಬಿಡಲಾಗಿರುವ ರಸ್ತೆಗಳು ಈಗಲೂ ಮೂಲ ಜಮೀನು ಮಾಲೀಕರ ಹೆಸರಿನಲ್ಲೇ ಇವೆ. ಹೊಸ ತಿದ್ದುಪಡಿಯ ಪ್ರಕಾರ ಈ ರಸ್ತೆಗಳನ್ನು ಸ್ಥಳೀಯ ನಗರಪಾಲಿಕೆ ಅಥವಾ ಮುನ್ಸಿಪಾಲಿಟಿ ದಾಖಲೆಗಳಲ್ಲಿ ಸಾರ್ವಜನಿಕ ರಸ್ತೆ ಎಂದು ಅಧಿಕೃತವಾಗಿ ಘೋಷಿಸಲು ಕಾನೂನು ಅವಕಾಶ ಸಿಗಲಿದೆ ಎಂದು ಸಚಿವರು ಸದನಕ್ಕೆ ತಿಳಿಸಿದರು. ರಸ್ತೆಗಳು ಅಧಿಕೃತಗೊಳ್ಳುತ್ತಿದ್ದಂತೆ ಆ ಬಡಾವಣೆಗಳಲ್ಲಿರುವ ನಿವೇಶನ ಮತ್ತು ಮನೆಗಳಿಗೆ ನಿಯಮಾನುಸಾರ ಏಖಾತಾ ನೀಡಲಾಗುವುದು. ಇದರಿಂದ ಆಸ್ತಿಗೆ ಶೇಕಡ 100ರಷ್ಟು ಮಾಲೀಕತ್ವ ದೊರೆಯಲಿದೆ ಎಂದರು. ಏಖಾತಾ ದೊರೆಯುವುದರಿಂದ ಆಸ್ತಿ ಮಾಲೀಕರಿಗೆ ಬ್ಯಾಂಕುಗಳಿಂದ ಸುಲಭವಾಗಿ ಗೃಹ ಅಥವಾ ಆಸ್ತಿ ಸಾಲ ಸಿಗಲಿದೆ. ಜೊತೆಗೆ ಕಟ್ಟಡ ನಕ್ಷೆ ಮಂಜೂರಾತಿ ಮತ್ತು ವಾಸಯೋಗ್ಯ ಪ್ರಮಾಣಪತ್ರ ಪಡೆಯಲು ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಈ ವ್ಯವಸ್ಥೆಯನ್ನು ಈಗಾಗಲೇ ಬೆಂಗಳೂರು ನಗರದಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಾಗಿದ್ದು, ಮುಖ್ಯಮಂತ್ರಿಗಳ ಸೂಚನೆಯಂತೆ ರಾಜ್ಯದ ಎಲ್ಲಾ ನಗರ ಪಾಲಿಕೆಗಳು, ಪುರಸಭೆಗಳು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ವಿಸ್ತರಿಸಲಾಗುತ್ತಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಈ ವಿಧೇಯಕದ ಕುರಿತು ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯಾದ್ಯಂತ ಈಗಾಗಲೇ ಲಕ್ಷಾಂತರ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿವೆ. ಈ ಬಡಾವಣೆಗಳಿಗೆ ಕಾನೂನುಬದ್ದ ಮಾನ್ಯತೆ ನೀಡಿ ಅಲ್ಲಿನ ಲಕ್ಷಾಂತರ ಕುಟುಂಬಗಳಿಗೆ ಮಾಲೀಕತ್ವ ನೀಡಿ ಭೂ ಗ್ಯಾರಂಟಿ ನೀಡಲು ಈ ವಿಧೇಯಕ ಮಂಡಿಸಲಾಗಿದೆ ಎಂದರು. ಭವಿಷ್ಯದಲ್ಲಿ ಈ ರೀತಿಯ ಅನಧಿಕೃತ ಬಡಾವಣೆಗಳು ತಲೆ ಎತ್ತದಂತೆ ಮಾಡುವುದು ಈ ವಿಧೇಯಕದ ಉದ್ದೇಶವಾಗಿದೆ. ಈಗಾಗಲೇ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ನಿವಾಸಿಗಳಿಗೆ ಏಖಾತಾ ನೀಡಿ ಆ ಬಡಾವಣೆಯನ್ನು ಅಭಿವೃದ್ಧಿಪಡಿಸಿ ಕಾನೂನುಬದ್ದ ಮಾನ್ಯತೆ ನೀಡುವುದು ಈ ವಿಧೇಯಕದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕಕ್ಕೆ ಸದನ ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ನಂತರ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಅವರು 2026ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದರು. ವಿಧೇಯಕವನ್ನು ಮಂಡಿಸಿ ಮಾತನಾಡಿದ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ, ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾದ ಬಡಾವಣೆಗಳ ರಸ್ತೆ ಮತ್ತು ಚರಂಡಿಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ಈ ವಿಧೇಯಕ ಅವಕಾಶ ನೀಡುತ್ತದೆ. ಇದರಿಂದ ಈ ವಿಧೇಯಕಕ್ಕೆ ಸದನ ಒಪ್ಪಿಗೆ ನೀಡಬೇಕು ಎಂದು ಮನವಿ ಮಾಡಿದರು. 2026ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕಕ್ಕೆ ಸದನ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ಬಿಜೆಪಿ ಸದಸ್ಯರ ಘೋಷಣೆಗಳ ನಡುವೆ ಸದನ 2026ನೇ ಸಾಲಿನ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ, 2026ನೇ ಸಾಲಿನ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಹಾಗೂ 2026ನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕಕ್ಕೆ ಧ್ವನಿಮತದಿಂದ ಒಪ್ಪಿಗೆ ನೀಡಿತು. ವಿಧೇಯಕಗಳ ಅಂಗೀಕಾರದ ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಸದನವನ್ನು ಸೋಮವಾರಕ್ಕೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ ಎಚ್ ಜಯಪ್ರಕಾಶ್.
ನಿಗದಿತ ಅವಧಿಗಿಂತ ಒಂದು ಗಂಟೆ ತಡವಾಗಿ ಆರಂಭಗೊಂಡ ವಿಧಾನ ಪರಿಷತ್ ಕಲಾಪದಲ್ಲಿ

ಮೊದಲಿಗೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಳ್ಳಲು ಸಭಾಪತಿ ಸಲೀಂ ಅಹಮದ್ ಅವರು ಮುಂದಾದಾಗ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಕಳೆದ 5 ದಿನಗಳಿಂದ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಮುಂದುವರಿಸಿದರು. ಸಭಾಪತಿ ಸಲೀಂ ಅಹಮದ್ ಅವರು ರಾಜ್ಯದ ಹಿತದೃಷ್ಟಿಯಿಂದ ಜ್ವಲಂತ ವಿಷಯಗಳ ಚರ್ಚೆ ನಡೆಸಲು ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಶೂನ್ಯ ವೇಳೆ ಸೇರಿದಂತೆ ಇನ್ನಿತರ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಕಳೆದ 5 ದಿನಗಳಿಂದ ಪ್ರತಿಪಕ್ಷಗಳ ಪ್ರತಿಭಟನೆಯಿಂದ ಸುಗಮವಾಗಿ ಕಲಾಪವನ್ನು ನಡೆಸಲಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಇನ್ನಿತರ ಹಲವು ಸಮಸ್ಯೆಗಳಿವೆ. ಅದರ ಬಗ್ಗೆ ಚರ್ಚೆಗೆ ಅವಕಾಶ ಕಲ್ಪಿಸಿಕೊಡುವಂತೆ ವಿನಂತಿಸಿದರು. ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆರೋಪ ಸಂಬಂಧ ನಾಗೇಂದ್ರ ರಾಜೀನಾಮೆ ನೀಡಿದ್ದರು. ಪ್ರಕರಣದಲ್ಲಿ ಜಾಮೀನು ದೊರೆತ ಮೇಲೂ ಏನೂ ಬದಲಾಗಿಲ್ಲ. ಹೀಗಾಗಿ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್, ಸಚಿವ ನಾಗೇಂದ್ರ ರಾಜೀನಾಮೆ ಆಗ್ರಹಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಚರ್ಚೆ ಮಾಡಿ ಪ್ರತಿಭಟನೆ ಮಾಡುವುದು ಸರಿಯಲ್ಲ. ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಕುರಿತು ರಾಜ್ಯಪಾಲರನ್ನು ಪ್ರಶ್ನಿಸಬಹುದು ಎಂದರು. ಬಳಿಕವೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆ ಹಾಗೂ ಘೋಷಣೆ ಗದ್ದಲಗಳ ನಡುವೆಯೇ ಸಭಾಪತಿ ಸಲೀಂ ಅಹಮದ್ ಅವರು ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಕಾಂಗ್ರೆಸ್ ಸದಸ್ಯ ಜಗದೇವ್ ಗುತ್ತೇದಾರ್ ಅವರ ಪ್ರಶ್ನೆಗೆ ಉತ್ತರ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಕಾಳಗಿ ತಾಲೂಕಿನ ವ್ಯಾಪ್ತಿಯಲ್ಲಿ 10 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು 3 ಸಮುದಾಯ ಆರೋಗ್ಯ ಕೇಂದ್ರಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ಕಟ್ಟಡಗಳ ಕೊರತೆ ಇರುವುದಿಲ್ಲ ಎಂದು ಹೇಳಿದರು. ಕಾಳಗಿ ಸಮುದಾಯ ಆರೋಗ್ಯ ಕೇಂದ್ರವನ್ನು 30 ಹಾಸಿಗೆಗಳಿಂದ 50 ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಅಂದಾಜು ಮೊತ್ತ 6.45 ಕೋಟಿ ರೂಪಾಯಿಗಳಿಗೆ ಅನುಮೋದನೆಯಾಗಿದ್ದು ಕಾಮಗಾರಿಯು ಪ್ರಗತಿಯಲ್ಲಿದೆ ಎಂದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ಉತ್ತರಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಣ್ಣ ನೀರಾವರಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಕೆರಗಿ ಸರ್ವೆ ಕಾರ್ಯ ಕೈಗೊಂಡು ಗಡಿ ಗುರುತಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು, ಸದರಿ ಕೆರೆಗಳಲ್ಲಿ ಒತ್ತುವರಿಯಾಗಿರುವ ಮತ್ತು ಒತ್ತುವರಿಯನ್ನು ತೆರವುಗೊಳಿಸಲಾಗಿರುವ ವಿವರಗಳನ್ನು ಅನುಬಂಧ 5ರಲ್ಲಿ ನೀಡಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ 50 ಕೆರೆಗಳು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ 64 ಹಳೆಯ ಕೆರೆಗಳಾಗಿದ್ದು, ಪ್ರಾಕೃತಿಕವಾಗಿ ವಿದ್ಯಮಾನಗಳಿಂದಾಗಿ ಈ ಕೆರೆಗಳಲ್ಲಿ ಹೂಳು ತುಂಬುವುದು ನಿರಂತರ ಮತ್ತು ಸಾಮಾನ್ಯ ಪ್ರಕ್ರಿಯೆಯಾಗಿರುತ್ತದೆ ಎಂದರು. ಕೆರೆಗಳನ್ನು ಕಾಲಕಾಲಕ್ಕೆ ದುರಸ್ತಿ ಕೈಗೊಂಡು ಅಭಿವೃದ್ಧಿಪಡಿಸಿ ಸುಸ್ಥಿತಿಯಲ್ಲಿರಿಸಲು ಕಾರ್ಯ ಸೇರಿದಂತೆ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಸಿಂಗ್ ಕಾಂಗ್ರೆಸ್ನ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರ ನೀಡಿದರು. ಕಳೆದ 3 ವರ್ಷಗಳಲ್ಲಿ 2 ಜಿಲ್ಲೆಗಳ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಇದಲ್ಲದೆ ಜಲಸಂಪನ್ಮೂಲ ಇಲಾಖೆಯ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ನಿರ್ಮಿಸಲಾಗಿರುವ ಏತ ನೀರಾವರಿ ಯೋಜನೆಗಳ ಮೂಲಕ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿನ 9 ಕೆರೆಗಳಿಗೆ ನೀರು ತುಂಬಲಾಗುತ್ತಿದೆ ಎಂದರು. ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಸಣ್ಣ ನೀರಾವರಿ ಇಲಾಖೆಯ 50 ಕೆರೆಗಳ ಪೈಕಿ 13 ಕೆರೆಗಳಿಗೆ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸಲಾಗುತ್ತಿದ್ದು, ಇನ್ನುಳಿದ 37 ಕೆರೆಗಳು ಮಳೆಯಾಶ್ರಿತ ಕೆರೆಗಳಾಗಿವೆ ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 64 ಕೆರೆಗಳಿರುತ್ತವೆ. ಈ ಪೈಕಿ 19 ಕೆರೆಗಳಿಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಕೈಗೊಂಡ ಏತ ನೀರಾವರಿ ಯೋಜನೆಗಳ ಮೂಲಕ ನೀರು ತುಂಬಿಸಲಾಗುತ್ತಿದೆ. ಇನ್ನುಳಿದ 45 ಕೆರೆಗಳು ಮಳೆಯಾಶ್ರಿತ ಕೆರೆಗಳಾಗಿರುತ್ತವೆ ಎಂದು ವಿವರ ನೀಡಿದರು. ಪ್ರಶ್ನೋತ್ತರ ಬಳಿಕ ಶೂನ್ಯ ವೇಳೆ ಕೈಗೆತ್ತಿಕೊಳ್ಳಲಾಯಿತು. ನಂತರ ಗಮನ ಸೆಳೆಯುವ ಸೂಚನೆ ವೇಳೆ ಸದಸ್ಯ ಬಿಎಸ್ ಶಿವಣ್ಣ ಅವರು ರಾಜ್ಯದಲ್ಲಿ ಬಿಪಿಎಲ್ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಲ್ಯಾಪ್ಟಾಪ್ ಒದಗಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಡಿಜಿಟಲ್ ಸೌಲಭ್ಯ ಕಲ್ಪಿಸುವ ಕುರಿತು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ ಅವರ ಗಮನ ಸೆಳೆದರು. ಬಳಿಕ ಕಾಂಗ್ರೆಸ್ ಸದಸ್ಯ ನಾಗರಾಜ್ ಯಾದವ್ ಅವರ ಯಾದವ ಗೊಲ್ಲ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕರ್ನಾಟಕ ಯಾದವ ಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತು ಸದನದ ಗಮನ ಸೆಳೆದರು. ಯಾದವ ಗೊಲ್ಲ ಸಮುದಾಯದ ಸಾವಿರಾರು ಕುಟುಂಬಗಳು ಪಶುಸಂಗೋಪನೆ, ಹೈನುಗಾರಿಕೆ, ಕುರಿ ಮೇಕೆ ಸಾಗಾಣಿಕೆ, ಕೃಷಿ ಹಾಗೂ ಸಣ್ಣ ಉದ್ಯೋಗಗಳನ್ನು ಅವಲಂಬಿಸಿಕೊಂಡಿವೆ. ಆದರೆ ಆರ್ಥಿಕ ನೆರವು, ಕೌಶಲ್ಯಾಭಿವೃದ್ಧಿ, ಶಿಕ್ಷಣ, ಸ್ವಯಂ ಉದ್ಯೋಗ, ಮಾರುಕಟ್ಟೆ ಸಂಪರ್ಕ ಮತ್ತು ಆಧುನಿಕ ಪಶುಸಂಗೋಪನಾ ಸೌಲಭ್ಯಗಳ ಕೊರತೆಯಿಂದ ಸಮುದಾಯದ ಅನೇಕ ಕುಟುಂಬಗಳು ಇನ್ನೂ ಆರ್ಥಿಕವಾಗಿ ಹಿಂದುಳಿದಿರುವುದನ್ನು ಪ್ರಸ್ತಾಪಿಸಿದರು.
ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಪುನಃ

0: ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರಿಸಿದರು. ಪ್ರತಿಪಕ್ಷಗಳ ಗದ್ದಲದ ಮಧ್ಯೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ ಸೇರಿ ಮೂರು ವಿಧೇಯಕಗಳನ್ನು ಮೇಲ್ಮನೆಯಲ್ಲಿ ಅಂಗೀಕರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಲಾಪದಲ್ಲಿ ಪಾಲ್ಗೊಂಡು ಮಾತನಾಡಿ, ಪ್ರತಿಭಟನೆ ನಡೆಸುವುದು ಪ್ರತಿಪಕ್ಷಗಳ ಹಕ್ಕಾಗಿದ್ದರೂ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೈಬಿಟ್ಟು ಸದನಕ್ಕೆ ನೋಟಿಸ್ ನೀಡಿ ಚರ್ಚೆ ನಡೆಸಿದಲ್ಲಿ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಜಾಮೀನು ಪಡೆದು ಹೊರಗಿರುವ ಸಚಿವ ನಾಗೇಂದ್ರ ಕೂಡಲೇ ರಾಜೀನಾಮೆ ನೀಡಬೇಕು, ಇಲ್ಲವೇ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಬಿಜೆಪಿ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮುಂದುವರಿಸಿದ್ದರಿಂದ ಕಲಾಪವನ್ನು ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಯಿತು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ

ಎಲ್ಲರಿಗೂ ನಮಸ್ಕಾರ. ಸುಂದರ ಸಂಜೆಯ ಪ್ರೀತಿಯ ಶುಭಾಶಯಗಳು. ಸಿರಿಗಂಧ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿದಿನ ಎಂದಿನಂತೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಹಾಡುಗಳನ್ನು ಕೇಳ್ತಾ ಸಾಗುವ ಕಾರ್ಯಕ್ರಮ ಇದಾಗಿದೆ. ಹಾಗಾದರೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡ್ತೀವಿ ಅಂತೀರಾ? ನಾವೆಲ್ಲರೂ ಫೋನ್, ಇಂಟರ್ನೆಟ್ ಅಂತ ಇಡೀ ದಿನ ಕಾಲ ಕಳಿತೀವಿ. ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ನಮಗೆ ಮೊಬೈಲ್ ಬೇಕೇ ಬೇಕು, ಮೊಬೈಲಲ್ಲಿ ಇಂಟರ್ನೆಟ್ ಇರಲೇಬೇಕು. ಆದರೆ ಈ ಇಂಟರ್ನೆಟ್ ಒಳಗೆ ನಮಗೆ ತಿಳಿಯದಂತೆ ಎಷ್ಟೋ ಅಪಾಯಗಳಿವೆ. ಸಣ್ಣ ತಪ್ಪು ಮಾಡಿದರೂ ನಮ್ಮ ಫೋಟೋಗಳು, ನಮ್ಮ ಹಣ ಅಥವಾ ನಮ್ಮ ಖಾಸಗಿ ವಿಷಯಗಳು ಬೇರೆಯವರ ಪಾಲಾಗಬಹುದು. ಹಾಗಾದರೆ ಇಂಟರ್ನೆಟನ್ನು ಸುಲಭವಾಗಿ, ಅಂದರೆ ತುಂಬ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು, ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿ ಎಂ ಎಸ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಇಂಟರ್ನೆಟನ್ನು ಹೇಗೆ ಸುರಕ್ಷಿತವಾಗಿ ಬಳಸೋದು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಸ್ವಲ್ಪ ಇಂಟರ್ನೆಟ್ ಅಂದರೆ ಏನು ಮತ್ತು ಅದರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಇಂಟರ್ನೆಟ್ ಅನ್ನೋದು ಪ್ರಪಂಚಾದ್ಯಂತ ಇರತಕ್ಕಂತಹ ಕೋಟ್ಯಾಂತರ ಕಂಪ್ಯೂಟರ್ಗಳು, ಮೊಬೈಲ್ಗಳು ಮತ್ತು ಡಿಜಿಟಲ್ ಸಾಧನಗಳನ್ನು ಒಂದಕ್ಕೊಂದು ಬೆಸೆಯುವಂತಹ ಒಂದು ಬೃಹತ್ ಡಿಜಿಟಲ್ ಜಾಲಬಂಧ ಅಂದರೆ ಅಂತರ್ಜಾಲ. ಸರಳವಾಗಿ ಹೇಳಬೇಕಂದ್ರೆ ನಮ್ಮೂರಿನ ರಸ್ತೆಗಳು ಬೇರೆ ಎಲ್ಲ ಊರುಗಳಿಗೆ ಹೇಗೆ ಒಂದಕ್ಕೊಂದು ಜೋಡಿಸ್ಕೊಂಡಿರುತ್ತೋ ಅದೇ ರೀತಿ ಇಂಟರ್ನೆಟ್ ಅನ್ನೋದು ಸಹ ಮಾಹಿತಿಯ ಹರಿವಿಗಾಗಿ ಜಗತ್ತಿನಾದ್ಯಂತ ನಿರ್ಮಿಸಲಾಗಿರ್ತಕ್ಕಂತಹ ಕಣ್ಣಿಗೆ ಕಾಣಿಸದ ಡಿಜಿಟಲ್ ರಸ್ತೆಯಾಗಿದೆ. ಇನ್ನು ಇದರ ಹಿನ್ನೆಲೆ ಬಗ್ಗೆ ಮಾತನಾಡೋದಾದರೆ, ಇದು 1960ರ ದಶಕದಲ್ಲಿ ಅಮೆರಿಕಾ ರಕ್ಷಣಾ ಇಲಾಖೆಯು ಯುದ್ಧ ಅಥವಾ ತುರ್ತು ಪರಿಸ್ಥಿತಿಗಳಲ್ಲಿ ತನ್ನ ಸೈನಿಕ ನೆಲೆಗಳ ನಡುವೆ ಮಾಹಿತಿಯನ್ನು ರಹಸ್ಯವಾಗಿ ವಿನಿಮಯ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಅರ್ಪಾನೆಟ್ ಅನ್ನುವಂಥ ಯೋಜನೆಯನ್ನು ರೂಪಿಸುತ್ತೆ. ಇದೇ ಇಂಟರ್ನೆಟ್ನ ಆರಂಭವಾದಂತಹ ಒಂದು ಸಮಯ. ನಂತರ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, 1980ರಲ್ಲಿ ವಿಜ್ಞಾನಿಗಳು ಮತ್ತು ವಿಶ್ವವಿದ್ಯಾಲಯಗಳ ಬಳಕೆಗೆ ಈ ತಂತ್ರಜ್ಞಾನ ಬರುತ್ತೆ. 1990ರ ವೇಳೆಗೆ ವರ್ಲ್ಡ್ ವೈಡ್ ವೆಬ್ ಅನ್ನುವಂತಹ ಒಂದು ಪರಿಕಲ್ಪನೆಯೊಂದಿಗೆ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತೆ ಇದು ಇಂಟರ್ನೆಟ್ ಅನ್ನೋದು. ಇವತ್ತು ನಾವು ಬೆಳಗ್ಗೆ ಹೇಳಲು ಬಳಸ್ತಕ್ಕಂಥ ಅಲಾರಂನಿಂದ ಹಿಡಿದು ಬ್ಯಾಂಕಿಂಗು, ಶಿಕ್ಷಣ, ಮನರಂಜನೆ ಮತ್ತು ಆಡಳಿತದವರೆಗೆ ಪ್ರತಿಯೊಂದಕ್ಕೂ ಈ ಇಂಟರ್ನೆಟ್ ಮೇಲೇ ಅವಲಂಬಿತವಾಗಿದ್ದೀವಿ ಅಲ್ವಾ? ಸಾಗರದ

ಅಡಿಯಲ್ಲಿ ಹಾಸಲಾಗಿರ್ತಕ್ಕಂತಹ ದಪ್ಪವಾಗಿರುವಂತಹ ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಮತ್ತು ಉಪಗ್ರಹಗಳ ನೆರವಿನಿಂದ ಕ್ಷಣಾರ್ಧದಲ್ಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿರ್ತಕ್ಕಂತಹ ವ್ಯಕ್ತಿಯೊಂದಿಗೆ ಸಂವಹನ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಪಡೆಯೋದಕ್ಕೆ ಈ ತಂತ್ರಜ್ಞಾನ ನಮಗೆ ಸಹಾಯ ಮಾಡ್ತಿದೆ. ಎಷ್ಟು ಆಶ್ಚರ್ಯ ಅಲ್ವಾ?

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

ಸ್ನೇಹಿತರೆ, ಇದು ಇಂಟರ್ನೆಟ್ ಸುರಕ್ಷಿತವಾಗಿ ಬಳಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡೋದಾದರೆ, ನಿಮ್ಮ ಫೋನ್, ಸೋಷಿಯಲ್ ಮೀಡಿಯಾ ಅಥವಾ ಬ್ಯಾಂಕ್ ಖಾತೆಗೆ ಪಾಸ್ವರ್ಡ್ ಇಡಬೇಕಾದ್ರೆ ನಿಮ್ಮ ಹೆಸರು ಅಥವಾ 1 2 3 4 5 6 ಅಂತ ಅಥವಾ ಹುಟ್ಟಿದ ದಿನಾಂಕವನ್ನು ಎಂದಿಗೂ ಇಡಬೇಡಿ. ಇವುಗಳನ್ನು ಕಳ್ಳರು ತುಂಬ ಸುಲಭವಾಗಿ ಊಹಿಸುತ್ತಾರೆ. ಅದರ ಬದಲು ದೊಡ್ಡ ಅಕ್ಷರ, ಸಣ್ಣ ಅಕ್ಷರ ಅಂದರೆ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಮತ್ತು ಸಂಖ್ಯೆಗಳು ಹಾಗೆ ಚಿಹ್ನೆಗಳನ್ನು ಸೇರಿಸಿ ಒಂದು ಕಷ್ಟವಾದಂತಹ ಪಾಸ್ವರ್ಡ್ ಮಾಡಿ. ಮುಖ್ಯವಾಗಿ ನಿಮ್ಮ ಎಲ್ಲ ಖಾತೆಗಳಿಗೂ ಒಂದೇ ಪಾಸ್ವರ್ಡ್ ಇಡಬೇಡಿ. ಒಂದಕ್ಕೆ ಬೇರೆ, ಇನ್ನೊಂದಕ್ಕೆ ಬೇರೆ ಇಟ್ಟರೆ ನಿಮ್ಮ ಫೋನ್, ಸೋಷಿಯಲ್ ಮೀಡಿಯಾ ಖಾತೆಗಳು ತುಂಬ ಸುರಕ್ಷಿತವಾಗಿರುತ್ತವೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸ್ನೇಹಿತರೆ, ನಿಮ್ಮ ಸೋಷಿಯಲ್ ಮೀಡಿಯಾ ಅಥವಾ ಇಮೇಲ್ ಖಾತೆಯಲ್ಲಿ ದ್ವಿಹಂತದ ಭದ್ರತೆ ಅಂದರೆ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಅನ್ನುವಂತಹ ಆಯ್ಕೆಯನ್ನು ಆನ್ ಮಾಡಿಕೊಳ್ಳಿ. ಇದು ನಿಮ್ಮ ಖಾತೆಗೆ ಎರಡೆರಡು ಬೀಗ ಹಾಕದಂತೆ ಕೆಲಸ ಮಾಡುತ್ತೆ. ಯಾರಾದರೂ ಒಂದು ವೇಳೆ ನಿಮ್ಮ ಪಾಸ್ವರ್ಡ್ ಕದ್ದರೂ ಸಹ ನಿಮ್ಮ ಮೊಬೈಲ್ಗೆ ಬರ್ತಕ್ಕಂತಹ ರಹಸ್ಯ ಸಂಖ್ಯೆ ಅಂದರೆ OTP ಇಲ್ಲದೆ ಅವರು ನಿಮ್ಮ ಖಾತೆಯನ್ನು ಉಪಯೋಗ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ನಿಮ್ಮ ಖಾತೆಯನ್ನು ಕದಿಯಲು ಬರ್ತಕ್ಕಂತಹ ಕಳ್ಳರಿಗೆ ದೊಡ್ಡ ತಡೆಗೋಡೆಯಂತೆ ಕೆಲಸ ಮಾಡುತ್ತೆ.

ಸ್ನೇಹಿತರೆ, ನಿಮಗೆ ಮೆಸೇಜ್ ಅಥವಾ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಿಮಗೆ 10 ಲಕ್ಷ ರೂಪಾಯಿ ಲಾಟ್ರಿ ಬಂದಿದೆ, ಉಚಿತವಾಗಿ ಹಣ ಸಿಗುತ್ತೆ ಅಥವಾ ಬ್ಯಾಂಕ್ ಖಾತೆಗೆ ಬಂದಾಗಿದೆ, ತಕ್ಷಣ ಈ ಲಿಂಕ್ ಒತ್ತಿ ಅಂತ ಬಂದರೆ ಮೆಸೇಜನ್ನು ಎಂದಿಗೂ ನಂಬಬೇಡಿ. ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ನಲ್ಲಿರ್ತಕ್ಕಂಥ ರಹಸ್ಯ ವಿಷಯಗಳು ಹಾಗೂ ಬ್ಯಾಂಕ್ನಲ್ಲಿರ್ತಕ್ಕಂಥ ಹಣ ಮಾಯವಾಗುತ್ತೆ. ಅಪರಿಚಿತರು ಕಳಿಸ್ತಕ್ಕಂತಹ ಯಾವುದೇ ಲಿಂಕನ್ನು ಮುಟ್ಟದೇ ಇರುವುದೇ ನಿಮ್ಮ ಹಣಕ್ಕೆ ಮತ್ತು ವೈಯಕ್ತಿಕ ಮಾಹಿತಿಗೆ ಸುರಕ್ಷತೆ.

ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ನಿಮ್ಮ ಮನೆಯ ವಿಳಾಸ, ಫೋನ್ ನಂಬರ್, ಬ್ಯಾಂಕ್ ವಿವರಗಳು ಅಥವಾ ನೀವು ಎಲ್ಲಿದ್ದೀರಿ ಅನ್ನುವ ಸ್ಥಳದ ಮಾಹಿತಿಯನ್ನು ಹಾಕಬೇಡಿ. ಸೈಬರ್ ಕಳ್ಳರು ನಿಮ್ಮ ಈ ವಿವರಗಳನ್ನು ಇಟ್ಕೊಂಡು ನಿಮಗೆ ಮೋಸ ಮಾಡೋದಕ್ಕೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ನಿಮ್ಮ ಜೀವನದ ಖಾಸಗಿ ವಿಷಯಗಳನ್ನು ಇಂಟರ್ನೆಟ್ನಲ್ಲಿ ಹಂಚಿಕೊಳ್ಳದೆ ರಹಸ್ಯವಾಗಿ ಇಡುವುದು ಅತ್ಯಂತ ಮುಖ್ಯ. ಹಾಗೆ ಉಚಿತ ವೈಫೈ ಬಳಸುವಾಗ ಎಚ್ಚರವಿರಲಿ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಅಥವಾ ಹೋಟೆಲ್ಗಳಲ್ಲಿ ಸಿಗ್ತಕ್ಕಂತಹ ಉಚಿತ ವೈಫೈಗಳನ್ನು ನೋಡಿದ ತಕ್ಷಣ ಕನೆಕ್ಟ್ ಮಾಡಬೇಡಿ. ಈ ಉಚಿತ ನೆಟ್ವರ್ಕ್ಗಳಲ್ಲಿ ಕಳ್ಳರು ಅಡಗಿ ಕುಳಿತಿರ್ತಾರಂತೆ. ನೀವು ಉಚಿತ ವೈಫೈ ಬಳಸ್ತಾ ಇರಬೇಕಾದ್ರೆ, ಬ್ಯಾಂಕಿಂಗ್ ಕೆಲಸಗಳನ್ನು ಮಾಡಿದರೆ ಅಥವಾ ಹಣ ವರ್ಗಾವಣೆ ಮಾಡಿದರೆ ನಿಮ್ಮ ಬ್ಯಾಂಕ್ ವಿವರಗಳನ್ನು ಅವರು ಕದ್ದುಬಿಡ್ತಾರೆ. ಅತ್ಯಂತ ಅಗತ್ಯವಿದ್ದರೆ ಮಾತ್ರ ಇಂಟರ್ನೆಟ್ ಬಳಸಿ, ಇಲ್ಲದಿದ್ದರೆ ನಿಮ್ಮ ಮೊಬೈಲ್ ಡೇಟಾವನ್ನೇ ಬಳಸಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ನೇಹಿತರೆ, ಎಲ್ಲ ಆ್ಯಪ್ಗಳನ್ನು ಆಗಾಗ ಅಪ್ಡೇಟ್ ಮಾಡ್ತಾಯಿರಿ. ಹಾಗೆ ಸೋಷಿಯಲ್ ಮೀಡಿಯಾ ಸೆಟ್ಟಿಂಗ್ಸ್ ಖಾಸಗಿಯಾಗಿರಲಿ, ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಪ್ರೈವೇಟ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಇದರಿಂದ ನಿಮ್ಮ ಫೋಟೋಗಳು, ನಿಮ್ಮ ವಿಡಿಯೋಗಳು ನಿಮ್ಮ ಗೆಳೆಯರು ಮಾತ್ರ ನೋಡೋದಕ್ಕೆ ಸಾಧ್ಯ. ಅಪರಿಚಿತ ವ್ಯಕ್ತಿಗಳಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದರೆ ತಕ್ಷಣ ಸ್ವೀಕರಿಸಬೇಡಿ. ಅವರು ಯಾರು ಏನು ಅಂತ ಸರಿಯಾಗಿ ತಿಳ್ಕೊಂಡ ನಂತರವಷ್ಟೇ ನಿಮ್ಮ ಫ್ರೆಂಡ್ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ. ಹಾಗೆ ಆನ್ಲೈನಲ್ಲಿ ಇರಬೇಕಾದ್ರೆ ಯಾರೊಂದಿಗೂ ಜಗಳ ಆಡಬೇಡಿ. ಇಂಟರ್ನೆಟ್ನಲ್ಲೂ ನಾವು ಇತರರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡಬೇಕು. ಯಾರನ್ನೂ ನಿಂದಿಸಬಾರ್ದು, ಕೆಟ್ಟ ಕಮೆಂಟ್ ಮಾಡೋದು ಅಥವಾ ಬೆದರಿಕೆ ಹಾಕೋದು ಮಾಡಬಾರ್ದು. ಹಾಗೆ ಯಾರಾದರೂ ನಿಮಗೆ ಆನ್ಲೈನಲ್ಲಿ ಕಿರುಕುಳ ಕೊಟ್ಟರೆ ಅಥವಾ ಸುಮ್ಮನೆ ಹೆದರಿಸ್ತಾ ಇದ್ದರೆ ಸುಮ್ಮನೆ ಕೂರಬೇಡಿ. ತಕ್ಷಣ ನಿಮ್ಮ ಮನೆಯ ಹಿರಿಯರಿಗೆ ಅಥವಾ ಶಿಕ್ಷಕರಿಗೆ ಅಥವಾ ಪೊಲೀಸರಿಗೆ ವಿಷಯ ತಿಳಿಸಿ. ಹಾಗೆ ಮುಖ್ಯವಾದ ಫೋಟೋಗಳು ಬ್ಯಾಕಪ್ ಮಾಡಿ. ಹಾಗೆ ಮತ್ತು ಹೆಲ್ಪ್ಲೈನ್ಗಳನ್ನು ಬಳಸಿ. ನಿಮ್ಮ ಫೋನಲ್ಲಿರ್ತಕ್ಕಂಥ ಮುಖ್ಯವಾದ ಫೋಟೋಗಳು ಮತ್ತು ದಾಖಲೆಗಳನ್ನು ಬೇರೊಂದು ಕಡೆ ಅಥವಾ ಕ್ಲೌಡ್ ಸ್ಟೋರೇಜಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಒಂದು ವೇಳೆ ನಿಮ್ಮ ಫೋನ್ ಕಳೆದೋದರೂ ನಿಮ್ಮ ದತ್ತಾಂಶ ಹಾಗೆ ಸುರಕ್ಷಿತವಾಗಿರುತ್ತೆ. ಒಂದು ವೇಳೆ ನೀವು ಆನ್ಲೈನ್ ವಂಚನೆಗೆ ಒಳಗಾಗಿ ಹಣ ಕಳ್ಕೊಂಡ್ರೆ ತಕ್ಷಣವೇ 1930 ಅನ್ನುವಂತಹ ಸೈಬರ್ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ದೂರು ನೀಡಿ.

ನೋಡಿದ್ರಲ್ಲ ಗೆಳೆಯರೆ, ಇಂಟರ್ನೆಟನ್ನು ಎಚ್ಚರಿಕೆಯಿಂದ ಬಳಸೋದು ಎಷ್ಟು ಮುಖ್ಯ ಅಂತ. ಇವತ್ತು ಮಾತನಾಡಿದಂತಹ ಸರಳ ವಿಷಯಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ, ನಿಮ್ಮ ಫೋನ್ ಮತ್ತು ಹಣವನ್ನು ಸುರಕ್ಷಿತವಾಗಿಡಿ. ನಮ್ಮ ಸಣ್ಣ ಜಾಗರೂಕತೆ ನಮ್ಮ ಡಿಜಿಟಲ್ ಜೀವನಕ್ಕೆ ದೊಡ್ಡ ಸುರಕ್ಷತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸಿರಿಗಂಧ. ಇನ್ನೀಗ ಕೇಳಿ ಕಾರ್ಯಕ್ರಮದ ಕಡೆಯ ಗೀತೆ. ನಾಳೆ ಇದೇ ಸಮಯಕ್ಕೆ ಸರಿಯಾಗಿ ಮತ್ತೊಂದು ವಿಷಯದೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಮತ್ತೆ ಪ್ರಸಾರವಾಗುವುದು. ಅಲ್ಲಿಯ ತನಕ ನಿಮ್ಮ ರೇಡಿಯೋ ಗೆಳೆಯ ಕಿರಣ್ GMS ಮಾಡುವ ನಮಸ್ಕಾರಗಳು. ಸದಾ ಖುಷಿಯಾಗಿರಿ, ಆನಂದವಾಗಿರಿ.

ಇದುವರೆಗೂ ರತ್ನಶಾಸ್ತ್ರಿ ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಇನ್ನೀಗ ಕೇಳಿ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: This is Division of Akashvani. You can listen to it on our mobile app, News on AIR. This program is also available on our YouTube channel, News on AIR Official. You may share your feedback about this program through email at airnsdtalks@gmail.com or WhatsApp on 928-909-4044.
1: Current Affairs.
2: ಆಕಾಶವಾಣಿ ಇನ್ನೀಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಮಹಾಲಕ್ಷ್ಮಿ ಜಗನ್ಮಾಥ, ಶಂಕರಾಭರಣ ರಾಗ, ಮಿಶ್ರ ಛಾಪುಥಾಳ, ಪಾಪನಾಶಂ, ಶಿವನ್ ರವರ ರಚನೆ, ಹಾಡಿದ್ದಾರೆ ಶಿಲ್ಪಾ ಶಶಿಧರ್.

ಇನ್ನೀಗ ಕೇಳಿ ಶ್ರೀ ವರಲಕ್ಷ್ಮೀ ನಮೋಸ್ತುತೆ, ಶ್ರೀರಾಗ ರೂಪಕತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಹಾಡಿದ್ದಾರೆ ಪಿ ರಮಾ, ಪಿ ಚಂದ್ರಿಕಾ ಹಾಗೂ ಸಂಗಡಿಗರು.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಗೀತಚಂದ್ರಿಕೆ.

ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಭರತ್ ಸಾಯಿಕುಮಾರ್ ಹಾಗೂ ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಅಮರಾನ್ ಚಿತ್ರದ ಗೀತೆ. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಪ್ರಕಾಶ್ ಕುಮಾರ್ ಜೀವಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸನಮ್ರೆ ಚಿತ್ರದ ಗೀತೆ ಮಿಥುನ್ ಅರ್ಜಿತ್ ಸಿಂಗ್ ಹಾಗೂ ಅನಿರುದ್ಧ ಭೋಲಾ ಅವರ

ಇನ್ನೀಗ ಕೇಳಿ ಸುಪ್ರೀತ್ ಫಲ್ಗುಣ ಹಾಗೂ ವಸುಶ್ರೀ ಹಳೆಮನೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪ್ರೇಮ ಸಂಕ್ರಾಂತಿ ಚಿತ್ರದ ಗೀತೆ. ಪ್ರತಾಪ್ ಭಟ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ಬೀಮ್ಸ್ ಸೆಸಿರೋಲಿಯೋ ಅವರದ್ದು.

ಇಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನಭಂಡಾರ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ, 7:15 ಎನ್ ಭಾರ್ಗವಿ ಅವರು ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಫೈಬ್ರಾಯ್ಡ್ ಗರ್ಭಾಶಯದ ಗೆಡ್ಡೆಗೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಬೆಂಗಳೂರಿನ ಸರ್ಕಾರಿ ಹೋಮಿಯೋಪತಿ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪುಷ್ಪಾ ಸಂಗೊಳಗಿ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ. 8:35 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೆರೆಪಲ್, 11:00 ಸವಿನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಿರಿಯೂರು ತಾಲೂಕು ಹವ್ಯಾಸಿ ಚಿತ್ರಕಲಾವಿದೆ ಸುಷ್ಮಿತಾ ಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಷ್ಮಾ ವಿ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಕಿವುಡುತನಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ರಾಯಚೂರಿನ ರಿಮ್ಸ್ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಇಎನ್ಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೆಂಕಟೇಶ್ ಯು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ವೆಂಕಟೇಶ ಬೇವಿನ ಬೆಂಚಿ. ಇನ್ನು 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಪಡೆಯುವಿರಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇನ್ನು 2:40 ಚಿಲ್ಡ್ರನ್ ಹವರ್, ಇಂಡಿಯಾ ಆಫ್ ಟುಡೇ ರೂಟೆಡ್ ಇನ್ ಕಲ್ಚರ್ ಆ್ಯಂಡ್ ರೆಡಿ ಫಾರ್ ಟುಮಾರೋ, ಪ್ರೆಸೆಂಟೆಡ್ ಬೈ ಸ್ಟೂಡೆಂಟ್ಸ್ ಆಫ್ ಆದ್ಯ ಅಕಾಡೆಮಿ, ಪ್ರೊಡಕ್ಷನ್ ಆಶಾ. ಇನ್ನು 3:00 ಗುಲ್ಮೊಹರ್ ಕಾರ್ಯಕ್ರಮ.

ಇನ್ನು ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಗಿರ್ಮಿಟ್, 6:15ಕ್ಕೆ ಕನ್ನಡ ರತ್ನಭಂಡಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ ವಿಷಯ ಅಸ್ತ್ರ ಮಿಸೈಲ್. ಇನ್ನು 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ. ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಕುರಿತು ಹೈನುಗಾರಿಕಾ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಮಣಿ ಎ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:20ಕ್ಕೆ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳ ವಾದನ. ಇನ್ನು 7:45ಕ್ಕೆ ಸಮಾಚಾರ ದರ್ಶನ, 8:00ಗೆ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 9:15ಕ್ಕೆ ಸಿಜೆ ಶಶಿಕಲಾ ಹಾಡಿರುವ ಭಾವಗೀತೆಗಳು. ಇನ್ನು 9:30ಕ್ಕೆ ಯುವವಾಣಿ ದೂರದರ್ಶನ ಚಂದನ ವಾಹಿನಿಯ ಗಾನಸಿಂಚನ ರಿಯಾಲಿಟಿ ಶೋನ ವಿಜೇತರಾದ ಚಾಮರಾಜನಗರದ ವಿಶ್ವನಾಥ್ ಎಲ್ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಂಡ್ಯದ ನವೀನ್ ಕುಮಾರ್ ಜಿಜಿ ಅವರೊಂದಿಗೆ ಸಂದರ್ಶನ, ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಶ್ರೇಯಸ್ ನಾರಾಯಣ್ ಅವರಿಂದ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ತಿರುವನಂತಪುರಂ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಇದೀಗ ಸಮಯ 11:10:27. ನಿಲಯದ ಮುಂದಿನ ಪ್ರಸಾರ ನಾಳೆ ಬೆಳಗ್ಗೆ 5:55. ಅಲ್ಲಿಯವರೆಗೆ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ಜೈ ಹಿಂದ್.

0: ಸರಸ್ವತಿ ತಂದೆ ಗಣಪತಿಯ ರಾಮಸ್ಮರಣೆಯಿಂದ ಎದ್ದು ನಿಲ್ಲುತ್ತೇನೆ. ಅಂದರೆ ಅಂದ ಹಾಗೆ ನಮ್ಮ ಆರಾಮ ಎದುರಿನ ನರಸಿಂಹದೇವರ ಮಂದಿರದ ಕೆಲಸ ಎಲ್ಲಿಗೆ ಬಂದಿದೆ?
1: ಕಾಶ್ ಬಂದಿದೆ ಮಾಪ, ಇಲ್ಲಿಂದಲೂ ದೃಷ್ಟಿ ಹಾಯಿಸಬಹುದು.

0: ಉಪದ ಕೆಲಸವನ್ನು ಮಾಡುವಂತಿರಲಿಲ್ಲ. ಜೈ ಜೈ ಗುರುದೇವ, ನೀ ಮಂದಿರ ಉದ್ಘಾಟನೆಗೆ ಸ್ವಾಮಿಗಳನ್ನೇ ಕರೆಸಬೇಕು.
1: ಹೌದು ಪ್ರಭು, ಮಗಳಿಗೆ ಕಣ್ಣು ಕೊಟ್ಟು ಆ ಸ್ವಾಮಿಗಳ ದರ್ಶನವು ಒಂದು ಭಾಗ್ಯ ತಾನೇ.
0: ಸ್ವಾಮಿಗಳ ದರ್ಶನ ಪೂರ್ವ ಜನ್ಮದ ಪುಣ್ಯ ವಿಶೇಷ, ಅವರ ದರ್ಶನ ಆದಷ್ಟು ಬೇಗ ಆಗಲಿ. ಇದೊಂದು ಮಂದಿರದಿಂದ ನನಗೆ ಆತ್ಮತೃಪ್ತಿಯಾಗಿಲ್ಲ, ನನಗೆ ಆತ್ಮತೃಪ್ತಿಯಾಗಿಲ್ಲ.
1: ಮತ್ತೆ
0: ಊರ ತುಂಬಾ ಇಷ್ಟೊಂದು ಮಸೀದಿ ಮಂದಿರಗಳಿರುವಾಗ ಈ ಅರಮನೆಯ ಆವರಣದಲ್ಲಿ ಕಟ್ಟಿಸಿದ ಮಂದಿರದ ಉದ್ದೇಶ ಇನ್ನೂ ಅರ್ಥವಾಗಲಿಲ್ಲವೇ ನಿನಗೆ?
1: ರಾಜಕೀಯವೇ ಸರ್,
0: ಈ ನಾಲ್ಕು ಗೋಡೆಗಳ ಮಧ್ಯೆ ಏನನ್ನು ಮಾಡಿದ್ರು ಎಲ್ಲವೂ ರಾಜಕೀಯವೇನು
1: ಅಲ್ಲವೇ?
0: ಅಂದ್ರೆ ಈ ದೇವಾಲಯ ಕಟ್ಟಿಸುವಲ್ಲಿಯೂ ರಾಜಕೀಯವಿದೆ ಎಂದ್ರೆ ನಿನ್ನ ಅರ್ಥವೇನು? ಅಲ್ಲ ಸಮಾಜ್, ನಾವು ಮಾಡುವ ಪ್ರತಿಯೊಂದು ಕೆಲಸದಿಂದಲೂ ಜನಸಮುದಾಯಕ್ಕೆ ಒಂದಿಷ್ಟಾದ್ರೂ ಉಪಯೋಗವಾಗಬಾರದೆ?
1: ಹೌದು, ಅದು ಪ್ರತಿಯೊಬ್ಬ ರಾಜನ ಕರ್ತವ್ಯ.
0: ಮತ್ತೆ ಅಂದ್ರೆ ರಾಜಕೀಯ ತಂದರೆ ಇಲ್ಲಿ ನೋಡು, ನಿನ್ನ ಹೆಸರಿನಿಂದ ಆ ದೊಡ್ಡ ಬಾವಿಯನ್ನು ಕಟ್ಟಿಸಿದರೆ ತಾಜ್ ಬಾವಿ, ಅದರಲ್ಲಿ ರಾಜಕೀಯವಿದೆಯೇ?
1: ಸಾವಿರಾರು ಜನರಿಗೆ ಜಾತಿ ಮತ್ತು ಭೇದವಿಲ್ಲದೆ ನಿರಂತರ ಉಪಯೋಗವಾಗುತ್ತದೆ. ಪ್ರಪಂಚದಲ್ಲಿ ಅಂತ ದೊಡ್ಡ ಬಾವಿ ಇನ್ನೊಂದಿರಲಿಕ್ಕಿಲ್ಲ ಪ್ರಭು.
0: ಮತ್ತೆ ಹಾಗೆಯೇ ಬಹಳ ದಿನಗಳಿಂದ ನಮ್ಮ ತಲೆಯಲ್ಲಿ ಇನ್ನೊಂದು ವಿಚಾರ ಸಿಗುತ್ತಿದೆ. ಇಲ್ಲಿ ನೋಡು, ಈ ಭೇದ ಮಹಾನಗರವನ್ನು ಪ್ರಪಂಚದಲ್ಲಿಯೇ ದೊಡ್ಡದಾದ ಈ ನಗರದಲ್ಲಿ
1: ನಮ್ಮ ಶಾಶ್ವತ ಕುರುಳಿಗಾಗಿ ಏನಾದರೂ ಮಾಡಬೇಕು ಪ್ರಭು. ಬಹಳ ಸುಂದರ ವಿಚಾರ. ಹಿಂದೊಮ್ಮೆ ನಿಮ್ಮ ಉತ್ತರ ಚೈತ್ರ ಯಾತ್ರೆಯ ನಂತರ ನನಗೆ ಕೊಟ್ಟ ವಚನವೂ ನೆನಪಿರಬೇಕು ಪ್ರಭುಗಳಿಗೆ.
0: ಅಷ್ಟು ಕೆಟ್ಟವನಾಗಿಲ್ಲ ನಿನ್ನ ಇಬ್ರಾಹಿಮ್ ತಾಜ್. ನೆನಪಿದೆ, ನನ್ನ ರಾಣಿ ತಾಜ್ನ ನೆನಪಿಗೆ ತಾಜ್ ಮಹಲ್ನ ರಚನೆ ಮನಸ್ಸಿನಲ್ಲಿ ರೂಪುಗೊಳ್ಳುತ್ತಿದೆ. ಅದು ಅಲ್ಲಿ ಬಹುದೂರ ಎಡಬದಿಯ ಮೂಲೆಯಲ್ಲಿ ಆ ಬೈನಿದೆಯಲ್ಲ, ಅದೇ ಸ್ಮರಣ ಆಡಿಸಿದ್ದೇನೆ. ಪ್ರಸಿದ್ಧ ಶಿಲ್ಪಿ ಮಲಿಕ್ ಚಂದನಿಗೆ ಕೆಲಸವನ್ನು ಒಪ್ಪಿಗೆಯಾಗಿದೆ. ಇನ್ನೇನು ಕೆಲಸ ಪ್ರಾರಂಭವಾಗಬೇಕು ಅಷ್ಟೇ. ಆದರೆ
1: ಆದರೆ ಆದರೆ ಏನು ಅಪ್ಪನ, ತಮ್ಮ ಮನಸ್ಸಿನಲ್ಲಿ ಮತ್ತೇನೋ ವಿಚಾರ ಇದ್ದಂತಿದೆ.
0: ಹೌದು ಹೌದು ರಾಣಿ, ಆ ಮಗಳು ನನ್ನ ನಿನ್ನ ಚಿರಶೈಲಿಯ ಕಾರಣವಾಗಬೇಕು. ಅದರಲ್ಲಿ ಕೇವಲ ಸುಂದರ ಸೂಕ್ಷ್ಮ ಚಿತ್ರಣ ಕೆಲಸ, ಅದು ನನ್ನ ನಿನ್ನ ಪ್ರೇಮದ ಸಂಕೇತ. ಆದರೆ ಈ ಜಗತ್ತಿನ ಸಂಬಂಧದ ಸಂಕೇತದಲ್ಲಿ ಮತ್ತೊಂದು ಭೂಮಿ ನಿರ್ಮಾಣ ಆಕಾಂಕ್ಷೆ ನನ್ನನ್ನು ಕಾಡುತ್ತಿದೆ.
1: ಅದೆಂತ ಆಕಾಂಕ್ಷೆ?
0: ಅದೊಂದು ಸುಂದರವಾದ ಗೀತೆಯಂತಿದೆ, ಇನ್ನು ನನ್ನ ಮನಸ್ಸಿನಲ್ಲಿಯೂ ರೂಪುಗೊಳ್ಳುತ್ತಿದೆ. ನೋಡು, ನಿನ್ನ ನನ್ನ ಕೆಲಸೆಯ ತಾಳದ ಆಚೆ ಬರೀ ನೋಡು, ವಿಶಾಲವಾದ ಬಯಲು ಇದೆಯಲ್ಲ, ಅಲ್ಲಿ ಒಂದು ಹೊಸ ಜಗತ್ತನ್ನು ನಿರ್ಮಿಸುವ ಆಸೆ ನನಗೆ.
1: ಹೊಸ ಜಗತ್ತು? ಅದೆಂತ ಜಗತ್ತು?
0: ಈ ಜಗತ್ತಿನ ಒಳ್ಳೆಯದನ್ನ ಅಲ್ಲಿರಬೇಕು.
1: ಒಳ್ಳೆಯದಂದರೆ
0: ಇದು ಅನ್ನಬಹುದು, ಒಂದು ಮಹಾಕಾವ್ಯದಂತೆ ಅಲ್ಲಿರುವ ಎಲ್ಲ ನವರಸಗಳೆಲ್ಲ ಇದರಲ್ಲಿ ಇರಬೇಕು.
1: ಅದು ಹೇಗೆ?
0: ನವರಸಪುರ ಎಂಬ ಹೊಸ ಪಟ್ಟಣವನ್ನು ಕಟ್ಟುವ ಆಸೆ. ತಾಜ್?
1: ಓಹೋ, ಅಂದರೆ ಕೇವಲ ಸಂಗೀತಗಾರರು ನಗರವೇ?
0: ನವರಸಗಳೆಂದ ಅಕ್ಷರವು ಕೇವಲ ಸಂಗೀತ ಸಾಹಿತ್ಯಕ್ಕಷ್ಟೇ ಮೀಸಲು ಅಲ್ಲ, ಮೊದಲು ದೊರೆತದ್ದಲ್ಲಿ ಈ ಮಾನವ ಜೀವನದಲ್ಲಿ ತಾನೆ, ನಂತರ ಅವುಗಳನ್ನ ಸಂಗೀತ ಸಾಹಿತ್ಯಾದಿಗಳಲ್ಲಿ ಅಳವಡಿಸಲಾಯಿತು. ಈಗ ಮುಂದೆ ಅವುಗಳನ್ನ ಒಂದು ನಗರದಲ್ಲಿ ಮುಕ್ತಗೊಳಿಸಿದರೆ
1: ಅದ್ಭುತ. ಮುಂದೆ
0: ಈ ನವರಸಪುರದ ಮಧ್ಯದಲ್ಲಿ ವರ್ತುಲಾಕಾರದ ಒಂದು ಉಪ್ಪರಿಗೆಯ ಮನೆ, ಆ ವರ್ತುಳದ ಪರಿಹಾರ ಒಂದೊಂದು ದಿಕ್ಕಿಗೂ ಒಂದೊಂದು ಬಡಾವಣೆ, ಒಂದು ಬಡಾವಣೆ ಕೇವಲ ಸಂಗೀತಗಾರರಿಗೆ, ಇನ್ನೊಂದು ಆಸ್ಥಾನದ 300 ಸಾಹಿತ್ಯ ಕವಿಗಳಿಗೆ, ಮತ್ತೊಂದು ಶಿಲ್ಪಿಗಳಿಗೆ, ಮೊದಲೊಂದು ಚಿತ್ರಕಾರರಿಗೆ, ಮತ್ತೆ ಇನ್ನೊಂದು ಈ ವೀರ ಬಾಹುಗಳಿಂದ ರಾಜ್ಯವನ್ನು ಸಂರಕ್ಷಿಸುತ್ತಿರುವ ಮಹಾನ್ ಯೋಧರಿಗೆ, ವ್ಯಾಪಾರಿಗಳಿಗೆ, ವಿದೇಶಿಯರಿಗೆ, ನರ್ತಕಿಯರಿಗೆ, ಕಲಾವಿದರಿಗೆ. ಹೀಗೆ ವಿವಿಧ ಉಪನಗರವನ್ನೊಳಗೊಂಡ ಪಟ್ಟಣದ ಮಧ್ಯದ ಉಪ್ಪರಿಯ ಮನೆಗೆ 9 ಮಹಲುಗಳು, ಅದಕ್ಕೆ ಸಂಗೀತ ಮಹಲು ಎಂದು ಹೆಸರು. ತಾಜ್, ಅಲ್ಲಿ ಅಲ್ಲಿ ನನ್ನ ನಿನ್ನ ವಾಸ.
1: ಆಶ್ಚರ್ಯ. ಮತ್ತೆ
0: ಮತ್ತೆ ಆ ಸುಂದರವಾದ ನಗರದ ವೈಶಿಷ್ಟ್ಯವೆಂದರೆ ಅಲ್ಲಿ ಮಂದಿರ ಮಠ ಮಸೀದಿ ಯಾವುದೂ ಇರುವುದಿಲ್ಲ.
1: ಅದು ಹೇಗೆ ಸಾಧ್ಯ ಜಾಪನ?
0: ಅದರಲ್ಲಿ ಅಲ್ಲ ತಾಜ್, ಇಡೀ ನಗರವೇ ಒಂದು ದೇವಾಲಯ ಇದ್ದಂತೆ. ಅದು ಏನು ರಾಷ್ಟ್ರಗಳಲ್ಲಿರುವ ಆ ಅಲ್ಲಾನ ಸಾನ್ನಿಧ್ಯವನ್ನ ಪ್ರತ್ಯೇಕವಾಗಿ ತೋರಿಸುವ ಅವಶ್ಯಕತೆ ಆದರೂ ಇದೆಯೇ?
1: ಅದು ಅವರವರ ನಂಬಿಕೆ ಪ್ರಭು, ಆದರೆ ಒಬ್ಬರಿಗಾಗಿ ತಮ್ಮ ತಮ್ಮ ಶುದ್ಧಿಯನ್ನು ಬದಲಿಸಬೇಕೆ?
0: ಆ ಎಲ್ಲಿ ಹೇಳ್ತೇನೆ ತಾಜ್, ಯಾರೇ ಆಗಲಿ ಅವರ ಭಾಷೆ ಶ್ರದ್ಧೆ ಯಾವುದೇ ಆಗಿರಲಿ, ಅವರ ಹೃದಯದಿಂದ ಹೊರಹೊಮ್ಮುವ ಭಾವನೆ ಒಂದೇ ಅಲ್ಲವೇ? ಸಂಸ್ಕೃತಿಯ ವರಪ್ರಸಾದ ಪಡೆದವರೇ ಧನ್ಯವಲ್ಲವೇ? ತಾಜ್, ಈ ಜಗತ್ತು ಜ್ಞಾನವನ್ನು ಅರ್ಪಿಸುತ್ತಿದೆ. ಕಲೆಯಲ್ಲಾಗಲಿ, ಸಾಹಿತ್ಯದಲ್ಲಾಗಲಿ, ಸಂಗೀತದಲ್ಲಾಗಲಿ, ಆ ಜ್ಞಾನದ ಪ್ರಭಾವವನ್ನು ಸ್ಥಿರ ಹೃದಯದಿಂದ ಧ್ಯಾನಿಸಿ ಸೇವೆ ಮಾಡುವುದು ನಮ್ಮ ಕರ್ತವ್ಯವಲ್ಲವೇ?
1: ಅದು ಹೇಳಲಿಕ್ಕಷ್ಟೇ ಚಂದ ಪ್ರಭು.
0: ಅಂದರೆ
1: ನೀವು ಪ್ರಭುಗಳಾದ ಕ್ಷಣ ಪ್ರತಿಯೊಬ್ಬರ ಧರ್ಮಶುದ್ಧಿಗಳನ್ನು ಬದಲಿಸುವುದು ಸಾಧ್ಯವಿಲ್ಲ. ಪ್ರಭು ಒಬ್ಬೊಬ್ಬರ ಶುದ್ಧಿಗೂ

0: ಶಾಸ್ತ್ರವಿದೆ, ಪರಂಪರೆ ಇದೆ. ಅದನ್ನು ಬದಲಿಸುವುದು ತುಂಬಾ ಕಷ್ಟದ ಕೆಲಸ.
1: ಕಷ್ಟಗಳಿಗೆ ನಾನು ಅನುಭವಿಸುವುದಿಲ್ಲ ತಾಯಿ.
0: ಬರೀ ಕಷ್ಟಗಳಲ್ಲ, ಅದರಿಂದ ಆಘಾತ. ಕ್ಷಮಿಸಬೇಕು ಪ್ರಭು, ನನ್ನದು ತುಂಬಾ ಉದ್ದಟತನವಾಯಿತು.
1: ಹೇಳು ತಾಯಿ, ಹೇಳು. ಆಘಾತ ಎಂಥದ್ದು?
0: ಮನಿಸಮೇ ಪೂಜಾಪನ, ತಮ್ಮ ಸಂಗೀತದ ಹುಚ್ಚಿಗೆ ಆಗಲೇ ಜನ ಏನೇನೋ ಅನ್ನುತ್ತಿದ್ದಾರೆ. ಅದರಲ್ಲೂ ಈ ಮಂದಿರ ಕಟ್ಟಿಸಿದಿರಿ. ಅಷ್ಟೇ ಅಲ್ಲ, ಅಮ್ಮಿಗಾನರು ಅಹಮದ್ ನಗರಕ್ಕೆ ಹೋದದ್ದು ಕೂಡ ಹೋಗ್ಲಿ ಬಿಡಿ. ಅಲ್ಲ, ಇತ್ತೀಚಿನ ನಿಮ್ಮ ದರ್ಬಾರದ ಕಾಗದ ಪತ್ರಗಳು, ನಾಣ್ಯಗಳು ಬೇರೆಯಾಗಿವೆ ಅಂತಲ್ಲ? ಹೇಗೆ?
1: ಆಜ್ ಪೂಜಾ ಸರಸ್ವತಿ ಎಂದು ಆಸ್ಥಾನದ ಮುದ್ರೆಯನ್ನು ಬದಲಿಸಲಾಗಿದೆ ಅಷ್ಟೇ.
0: ಹೌದೇ? ಅಲ್ಲೂ ನವರಸಗಳ ಪ್ರಭಾವ ಇರಬೇಕಲ್ಲ.
1: ಹೌದು, ನಾಣ್ಯಗಳ ಮೇಲೆ ನವರಸ್ ಮುಹರ್ ಇ ಆದಿಲ್ ಶಾಹಿ ಜಗತ್ತಿಗೆ ಇರ್ದಾದಿಲಾಹಿ ಎಂದಿದೆ. ಹೋಗಿ ಬಿಡು ತಾಯ್, ಇದೆಲ್ಲ ನಿನಗೆ ಹುಚ್ಚು ಹುಚ್ಚುತನವಾಗಿ ಕಂಡಿತು. ಇಲ್ಲಿ ನೋಡು, ಚಂದ್ರ ಉದ್ದೇಶಿಸುತ್ತಿದ್ದಾನೆ. ಅವರ ತಂಪಾದ ಕಿರಣಗಳು ಅಷ್ಟ ದಿಕ್ಕುಗಳಿಂದ ವಿಜಯಪುರವನ್ನು ಒಪ್ಪುತ್ತಿವೆ. ಇನ್ನಿಷ್ಟು ಹೊತ್ತಿರುವ ಈ ವೇಳೆಯನ್ನು ಹಾಗೆ ಹೋಗಬಿಡಬಾರದು ತಾಯ್. ನನ್ನ ತಂದೆ ಇರುತ್ತಾ

0: ಮುಗಿಯರು ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸಿ ಬಂದ ಹಾಜರಿಯ ಮಾಲೀಕ್ ಪ್ರಭುಗಳು ಆಲಿಸಬೇಕು. ಉತ್ತರ ಭಾರತದ ಭಾಷೆ ಅಕಬರ್ ದೊರೆಗಳ ರಾಯಭಾರಿಗಳಾದ ಅಸದ್ ಬೇಗರು ಇಂದಿನ ನಮ್ಮ ಸಭೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಮುದ್ರೆಗಳನ್ನು ಸ್ವೀಕರಿಸಬೇಕು. ಅಸದ್ ಬೇಗರು ಹೀಗೆ ಬರಬೇಕು.
1: ಸಲಾಮ ಜಹಪ್ಪನ, ನಮ್ಮ ಬೆಳಗಳು ಕಲಿಸಿದ ಕಾಣಿಕೆಗಳನ್ನು ಪ್ರಭುಗಳು ಸ್ವೀಕರಿಸಬೇಕು.

ಹಬ್ಬದ ಬೀಗರಿಗೆ ನಮ್ಮ ರಾಜ್ಯದಲ್ಲಿ ಬರುವಾಗ ಏನೂ ತೊಂದರೆ ಆಗಲಿಲ್ಲವಷ್ಟೇ, ಏನೂ ತೊಂದರೆ ಆಗಲಿಲ್ಲ. ಜನಪದ ಸಂತೋಷ ನಮ್ಮ ರಾಜ್ಯದಲ್ಲಿ ಇರಲು ತಮಗೆ ಸರಿಯಾದ ವ್ಯವಸ್ಥೆ ಆಗಿದೆ ತಾನೆ, ತುಂಬಾ ಚೆನ್ನಾಗಿದೆ. ಸ್ವರ್ಗದಲ್ಲಿ ಇದ್ದವರಿಗೆ ಯಾವುದರ ಕೊರತೆ ಜನಪದ? ವಜೀರರು ರಾಯಭಾರಿಗಳಿಗೆ ನಮ್ಮ ಧರ್ಮವನ್ನು ಪರಿಚಯ ಮಾಡಿಕೊಟ್ಟರೆ, ಈಗೀಗ ಮಾಡಿಕೊಟ್ಟರು ಜನಪದ. ಯಾರನ್ನೆಲ್ಲ ಕಂಡಿರಿ? ತಮ್ಮ ರಾಜ್ಯದ ಸೇನಾಪತಿ ಹಮೀದ್ ಖಾನರನ್ನು, ನಗರದ ಕೊಟ್ವಾನ್ ಮಂಜು ಖಾನರನ್ನು, ರಾಜ್ಯ ಕವಿಗಳಾದ ಜಿಹರಿ, ಇತಿಹಾಸಕಾರ ಮೊಹಮ್ಮದ್ ಖಾಸಿ ಫೆರಿಸ್ತಾ, ರಾಜ್ಯಶಿಲ್ಪಿ ಮಲಿಕ್ ಸಂದಲ್, ಮತ್ತೆಲ್ಲ ಕಲಾವಿದರು, ಚಿತ್ರಕಾರರು, ಸಂಗೀತಗಾರರು, ವಿದುಷಿಯರು ಎಲ್ಲರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷ. ಎಲ್ಲರನ್ನೂ ಕಂಡಿದ್ದೀರಲ್ಲ. ಮೊಗಲ್ ಬಾದಶಾಹಿ ದರ್ಬಾರ್ನೊಂದಿಗೆ ಸರಿಸಾಟಿ ಆಗಲಿಕ್ಕಿಲ್ಲ ಅಲ್ಲದೆ ಮನ್ನಿಸಬೇಕು ಜನಪದ. ಉತ್ಪ್ರೇಕ್ಷೆ ಅಲ್ಲ, ಸತ್ಯವಾಗಿ ಮೊಗಲ್ ಬಾದಶಾಹರ ದರ್ಬಾರಕ್ಕೂ ತಮ್ಮ ದರ್ಬಾರಕ್ಕೂ ಎಲ್ಲಿನಷ್ಟು ಅಂತರವಿದೆ. ಅಂತ್ಯ ಅಲ್ಲವೇ, ಜನ ಮೊಗಲ್ ಬಾದಶಾಹರನ್ನು ಉತ್ತರದ ಬಾದಶಾಹರೆಂದು, ತಮ್ಮನ್ನು ದಕ್ಷಿಣದ ಬಾದಶಾಹರೆಂದು ಕರೆಯುವುದು. ಹೌದೇ ಸಂತೋಷ. ನಮ್ಮ ರಾಜಧಾನಿ ಹೀಗೆ ಅನಿಸುತ್ತೆ ನಿಮಗೆ? ನಾನು ಬಂದು ಎರಡು ದಿನಗಳಾದವು, ಪಟ್ಟಣ ಮನೆಯೆಲ್ಲ ಸುತ್ತು ಹಾಕಿದೆ. ಸುಮಾರು 40 ಗಜ ಅಗಲವಾಗಿದ್ದ 4 ಮೈಲು ಉದ್ದದ ಮುಖ್ಯ ರಸ್ತೆಯ ಎಡಬಲದಲ್ಲಿ ಹಬ್ಬಿದ ಪೇಟೆಯು ಸ್ವಚ್ಛ ಹಾಗೂ ಅಚ್ಚುಕಟ್ಟಾಗಿದೆ. ಪ್ರಪಂಚದ ಬಲು ದುರ್ಲಭ ವಸ್ತುಗಳು ಇಲ್ಲಿ ದೊರೆಯುತ್ತವೆ. ಅಸ್ತೇ, ನಿಮ್ಮ ಬಾದಶಾಹರಿಗೆ ಸಂಗೀತದಲ್ಲಿ ಅಭಿರುಚಿ ಇದೆಯೇ? ಇದೆ, ತುಂಬಾ ಇದೆ. ಪ್ರತಿನಿತ್ಯ ಸಂಗೀತ ಕೇಳುವುದಲ್ಲದೆ ಆಗಾಗ ಸಂಗೀತ ಕಚೇರಿಗಳು ಆಗುತ್ತವೆ. ನಮ್ಮಲ್ಲಿಯೂ ಪ್ರಸಿದ್ಧ ಗಾಯಕರಿದ್ದಾರೆ. ತಾನು ಕೇಳದ ಸಂಗೀತವನ್ನಂತೂ ನೀವೊಮ್ಮೆ ಕೇಳಲೇಬೇಕು ಜನಪದ. ಅಷ್ಟು ಪ್ರಸಿದ್ಧ ಗಾಯಕರೇ ಅವರು. ಅಂದ ಹಾಗೆ ನಿಮ್ಮ ಬಾದಶಾಹರಿಗೆ ಹಾಡುವಾಗ ತಾನ್ಸೇನರು ಕುಳಿತು ಹಾಡುತ್ತಾರೋ ಅಥವಾ ನಿಂತು? ದರ್ಬಾರದಲ್ಲಿ ಹಾಗೂ ಹಗಲು ಹೊತ್ತಿನಲ್ಲಿ ಹಾಡುವಾಗ ತಾನ್ಸೇನರು ಬಾದಶಾಹರಿ ಎದುರಿಗೆ ನಿಂತೇ ಹಾಡುತ್ತಾನೆ. ಆದರೆ ಹಬ್ಬ, ಜಾತ್ರೆ, ರಾತ್ರೋತ್ಸವಗಳಲ್ಲಿ ಅವರಿಗೂ ಉಳಿದ ಸಂಗೀತಗಾರರಿಗೂ ಕುಳಿತು ಹಾಡಲು ಅನುಮತಿ ಇಲ್ಲ. ಅದಕ್ಕೆಂದೇ ಕೇಳಿದೆವು. ನಿಂತು ಹಾಡುವ ವಿಷಯ ನಮ್ಮ ಕಿವಿಗೂ ಬಿದ್ದಿತ್ತು. ಇದು ಅನ್ಯಾಯವಲ್ಲವೇ ಅಸಬೇಕೇ? ಇದರಲ್ಲಿ ಅಂತ ಅನ್ಯಾಯ ಜಾಪನ? ದರ್ಬಾರದ ಘನತೆಗೆ ಅನುಗುಣವಾಗಿರಬೇಕಲ್ಲವೇ? ಅಲ್ಲಿ ನಾವು ತಪ್ಪುತ್ತಿರುವುದು. ಅಸಬೇಕ್, ಸಂಗೀತ ಒಂದು ಸಾಧನೆ, ಅದೊಂದು ತಪ್ಪತ್ತು. ಅದರಲ್ಲಿ ಘನತೆಯ ಪ್ರಶ್ನೆ ಎಲ್ಲಿಂದ ಬಂತು? ಸಾಧಕರಿಗೆ ಸ್ವಾತಂತ್ರ್ಯವಿರಬೇಕು, ಅವರಿಗೆ ನಿಯಮದ ನಿರ್ಬಂಧವಿರಬಾರದು. ಹೋಗಿ ಬಿಡಿ, ಅದೆಲ್ಲ ಅವರವರ ಇಷ್ಟ. ಸರಿ, ನೀವು ಹೋಗುವಾಗ ನಮ್ಮ ಕೃತಿ ಕುತಾಬ್ದಿಯ ನವರಸವೊಂದನ್ನು ತೆಗೆದುಕೊಂಡು ಹೋಗಿ ಬಾಕಿಯರಿಗೆ ಮುಟ್ಟಿಸಿ. ಅವರ ಸಂಗೀತದ ಅಭಿರುಚಿಗೆ ನಮ್ಮ ಸಂತೋಷವನ್ನು ತಿಳಿಸಿ. ಅಸದ್ದೆ, ಈಗ ನಾವು ಮುಖ್ಯ ವಿಷಯಕ್ಕೆ ಬರೋಣ. ಮೊಗಲ್ ರಾಜ್ಕುಮಾರ ಡೇನ್ ಮಿಲ್ಲರಿಗೆ ನಮ್ಮ ರಾಜ್ಕುಮಾರನ್ನು ಕೊಡುವಲ್ಲಿ ನಮ್ಮ ಒಪ್ಪಿಗೆ ಇದೆ ಎಂದು ತಿಳಿಸಿದ್ದೇನೆ. ಸಂಬಂಧ ಬೆಳೆಸುವ ಇಚ್ಛೆ ನಮಗೆ ಇದೇ ರಾಯಭಾರಿಗಳೇ. ಸಂತೋಷ, ಸಂತೋಷ. ನಮ್ಮ ಬಾದಶಾಹರು ಇದಕ್ಕಾಗಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಆದರೆ ನಮ್ಮ ಸ್ಥಳೀಯ ರಾಯಭಾರಿಗಳಾದ ಮೀರ್ ಹುಸೇನರು ಇಲ್ಲಿಗೆ ಬಂದು 3 ವರ್ಷಗಳಾದರೂ ಕಾರ್ಯ ಕೃತಿ ರೂಪದಲ್ಲಿ ಬರಲಿಲ್ಲ. ಅದಕ್ಕೆಂದೇ ನನ್ನನ್ನು ಕಳಿಸಬೇಕಾಯಿತು ಜಾಪನ. ಅದು ನಿಮ್ಮ ಕೆಲಸ ಆಗಬೇಕೇ? ಒಪ್ಪಿಗೆಯನ್ನು ಸೂಚಿಸಿದ ಮೇಲೆ ಮದುವೆಯ ದಿನ ನಿಶ್ಚಿತಗೊಳಿಸುವುದು, ಮದುವೆ ಮಾಡಿಕೊಳ್ಳುವುದು ನಿಮ್ಮ ಕಾರ್ಯವಲ್ಲವೇ? ಇದರಲ್ಲಿ ನಮ್ಮನ್ನು ಗೊತ್ತಿರುವ ಹೇಳಿ ಬಂಧಿಸಬೇಕು ಜಾಪನ. ತಮ್ಮ ತಪ್ಪನ್ನು ಹೇಳಲಿಲ್ಲ, ಆಗಬೇಕಾದ ಕಾರ್ಯವನ್ನು ತಮ್ಮಲ್ಲಿ ತನಿಖೆ ಮಾಡಿಕೊಂಡೇ ಹೇಳಬಹುದು. ಹಾಗೂ ಸಂತೋಷ, ಆದಷ್ಟು ಬೇಗ ಮದುವೆ ಕೆಲಸ ನಡೆದು ಹೋಗಲಿ, ನಮ್ಮ ಒಪ್ಪಿಗೆ ಇದೆ. ಅಂತೆ ವಜೀರರೇ, ಅಸದ್ ಬೇಗ ಸಾಯಂಕಾಲದ ಭೋಜನ ನಮ್ಮೊಂದಿಗೆ ಆಗಲಿ, ಆಮೇಲೆ ಸಂಗೀತ ಕಚೇರಿಯ ವ್ಯವಸ್ಥೆಯೂ ಆಗಲಿ. ಅಪ್ಪಣೆ, ಅಪ್ಪಣೆ ಮಹಾಪ್ರಭು.

ನಮ್ ಭಾಷಣ ಅಂತ ಈ ಮದುವಿನ ಮುಂದೆ ಹಾಕೋತ ಹೋಗಿರ್ಬೇಕು. ಅದರಲ್ಲೂ ಸಂಶಯ ರಾಜಕಾರಣದಾಗ ಅವ್ರು ತಲೆಯ ತಲೆಯಲ್ಪ ಆದ್ರ ಕೈಯಾಗ ತಂಬೂರ ಹಿಡಿದ್ರೆ ಮಾತ್ರ.

0: ನೀನೊಬ್ಬ ಶತಮೂರ್ಖ ಅಲ್ಲೋ, ತಮ್ಮ ಹಿಡ್ಕೊಂಡು ಕುಂತ್ರೆ ರಾಜ್ಯ ಹೆಂಗ್ ನಡೀಬೇಕು? ಆಯ್ತು, ಮೊಘಲರಕ್ಕಿಂತ ಮೊದಲು ಮಲ್ಲಿಕಂಬರ್ ಬಂದ್ರು ಅದ್ರೊಳಗೆ ಆಶ್ಚರ್ಯ ಇಲ್ಲಪ್ಪ.
1: ಯಾರು ಮಲ್ಲಿಕಂಬರ್ನ? ಅವಾಗ ಅಷ್ಟು ಬೇರೆ ಅದೇನು? ನಮಗೇನಾಗ್ಯದ ಭಾರಿ, ನಾವು ಅವಾಗೇನು ನೀರ್ ಕುಡ್ತಾ ಬಿಟ್ಟವನ್ನ?

0: ಜ್ಞಾಪನ ನಿನ್ನೆ ಕಾರ್ಯಕ್ರಮ ಅನಂತ ಮಹಲ್ ಉದ್ಘಾಟನೆ ಮಳೆ ಸಂತಾಯಿತು.
1: ಹೌದು,
0: ಬಹಳ ಚೆನ್ನಾಗಿ ಅನಿಸಿತು. ಆದರೆ ಕಟ್ಟಿಸಿದ ಉದ್ದೇಶ ಮಾತ್ರ ಕೊಡಲಿಲ್ಲ. ಕ್ಷಮಿಸಿದೊಳಗಡೆ ಅರ್ಥವಾಗಲಿಲ್ಲ. ಅಲ್ಲ ಖಾಸಿ, ಆನಂದ ಮಹಲಿನ ನಿರ್ಮಾಣ ಮುಂಬರುವ ನನ್ನ ಮುಖ್ಯ ಕೃತಿಯ ಸಂಕೇತವಾಗಿತ್ತು.
1: ಮತ್ತೆ?
0: ಆದರೆ ನನ್ನ ಆ ಮುಖ್ಯ ಕೆಲಸಕ್ಕೆ ಗೆದ್ದಲು ಹತ್ತಿದಂತಾಗಿದೆ.
1: ಯಾಕೆ? ಅದರಲ್ಲಿ ಸಂಶಯ ಇದೆ ಪ್ರಭು. ನಿಮ್ಮ ಯಾವ ಕನಸುಗಳು ನನಸಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೀಗೆ ಅಧೈರ್ಯಗೊಳ್ಳುವ ಅಗತ್ಯವೇ ಇಲ್ಲ.
0: ಇಲ್ಲ ಕಾಫಿ, ನೀವು ಇತಿಹಾಸಕಾರನಾಗಿಯೂ ಪರಿಸ್ಥಿತಿಯನ್ನು ಅರಿಯಲು ಸಾಧ್ಯವಾಗುತ್ತಿಲ್ಲ. ಒಂದೇ ಅಹಮದ್ ನಗರದ ಪತನ ಉತ್ತರದ ಭಾಗಶಃ ದಕ್ಷಿಣಕ್ಕೆ ಕಾಲಿಡುವಲ್ಲಿ ಯಶಸ್ವಿಯಾಗಿದೆ.
1: ಪ್ರಭುಗಳು ಮನ್ನಿಸಬೇಕು. ರಾಜಮಾತೆ ಚಾಂದ ಬೇಬಿ ಅವರ ಮನದ ಆಘಾತ ಪ್ರಭುವನ್ನು ಇನ್ನೂ ಬಿಟ್ಟಂತೆ ಕಾಣುವುದಿಲ್ಲ.
0: ಹುಟ್ಟು ಸಾವು ಆನಂದ ಆಘಾತ, ಅವರಾವು ನನ್ನನ್ನು ಸೋಂಕು ಉಪರಿಸ್ತಾ? ಹಾಗಿದ್ರೆ ನಾನು ಮನಿ ಕಂಪನಿಗೆ ಸಹಾಯ ಮಾಡುತ್ತಿದ್ದೇನೆ.
1: ಮತ್ತೆ?
0: ಅಮೆರಿಕಾನವರು ಸತ್ತಿದ್ದಕ್ಕೆ ದುಃಖವಿಲ್ಲ ನನಗೆ. ಅವರು ತವರ ಮನೆಯನ್ನು ಉಳಿಸಲು ಕಾಲಾಡಿ ನೀರ ಮರಣ ಒಪ್ಪಿದ್ದು ನನ್ನ ಮೇಲೆ ಬಹಳ ಪರಿಣಾಮ ಬೀರಿದೆ.
1: ದೇವರು ಮಾತಾಜಿಯವರ ಆತ್ಮಕ್ಕೆ ಶಕ್ತಿಯ ಮೇಲೆ ಮಾತಾಜಿಯವರದು ಅವಿಸ್ಮರಣೀಯ ಅಸುಖ್ಯಾಗ.
0: ಎಷ್ಟಂದ್ರೂ ನಿನ್ನದು ಇತಿಹಾಸ ಕಾರಣ ತಲೆ. ಘಟನೆಯ ವಿವರ ಕೊಟ್ಟು ಮೇಲೊಂದು ಟಿಪ್ಪಣಿ ಬರೆದ ಆಯ್ತು ಅಲ್ಲವೇ? ಅಮ್ಮಿ ಜನರ ಅಂತ್ಯಕ್ಕೆ ನಮಗೆ ದುಃಖವಿಲ್ಲ, ಹೇಳಿದಿನಲ್ಲ. ಆದರೆ ಅವರ ಅಂತ್ಯ ಅದೇ ಸಹಿ ರಾಜ್ಯದ ಅಂತ್ಯಕ್ಕೆ ನಾಂದಿ ಜನಾರ್ಥನಾಗಬೇಡಿದ ವಿಚಾರಿಸು. ಇಂದಿನವರೆಗೂ ದಕ್ಷಿಣ ಭಾರತದಲ್ಲಿ ಉತ್ತರದವರ ಪ್ರವೇಶವಾಗಿರಲಿಲ್ಲ. ಅದು ಬೇಡವೆಂದೇ ನಾವು ಅವರೊಡನೆ ಸುಳಿನ ಸಂಬಂಧವನ್ನು ಬೆಳೆಸಿದೆವು. ಆದರೆ ಅಷ್ಟಕ್ಕೆ ಅವರ ಆಶೆ ಹೊಂದಲಿಲ್ಲ. ನಾಳೆ ನಮ್ಮ ಅಂತ್ಯ. ಹೋಗಲಿ ಬಿಡು, ಹೋಗಿ. ನಿನ್ನ ಉದ್ಘಾಂತ ಎಲ್ಲಿಗೆ ಬಂದಿತ್ತು?
1: ನಡೆದಿದೆ ಪ್ರಭು. ಉತ್ತರದಲ್ಲಿ ದೆಹಲಿ ಅರಸರು, ದಕ್ಷಿಣದಲ್ಲಿ ಬಹಮನಿ ಅರಸರವರೆಗೆ ಬಂದಿದೆ.
0: ಕಾಲ ಸಂಯುತವಾಗುತ್ತಿದ್ದಂತೆ ಕಾಣುತ್ತಿದೆ. ನಾನು ಬಯಸಿದ ಕಾರ್ಯಗಳೆಲ್ಲ ಮುಗಿಯಬೇಕು. ಅದರಲ್ಲಿ ನಿನ್ನದೂ ಒಂದು ಭಾರತೀಯ ಮುಸಲ್ಮಾನ ಅರಸರ ಚರಿತ್ರೆ ನಾನಿರುವಾಗಲೇ ಬರೆಯಬೇಕು.
1: ದೊರೆಗಳು ಅಭದ್ರನೊಡೆಯ ಬಾತು. ಪ್ರಭುಗಳ ಎಲ್ಲ ಆಸೆಗಳು ಈಡೇರುವವು. ಹಿರಿಯರ ಆಶೀರ್ವಾದದಿಂದ ರಾಜ್ಯಕ್ಕೆ ಯಾವ ತೊಂದರೆಯೂ ಇಲ್ಲ.
0: ಅದು ನಿನ್ನ ಸ್ವಾಮಿ ಭಕ್ತಿಯ ವಿಷಯವಾಯಿತು. ಆದರೆ ಕಾಲನಿಗೆ ನನ್ನ ನಿನ್ನ ಆಸೆಗಳ ಸಂಬಂಧವಿಲ್ಲ. ಆತನಿಗೆ ನಾನು, ನೀನು, ಈ ರಾಜ್ಯ ಎಲ್ಲವೂ ಅಷ್ಟೇ. ನಮ್ಮ ನಮ್ಮ ದಿನಗಳು ಮುಗಿದ ಮೇಲೆ ನಮ್ಮನ್ನು ಸರಿಯಾಗಿ ಎತ್ತಿಕೊಂಡು ಬಿಡುತ್ತಾನೆ. ಅದಕ್ಕೆ ನನಗೆ ದುಃಖವೂ ಇಲ್ಲ.
1: ಪ್ರಭುಗಳು ಸಂಪೂರ್ಣ ಸಿದ್ಧಿಯನ್ನು ಪಡೆದಿದ್ದಾರೆ.
0: ಅದು ಸಿದ್ಧಿಯೋ ಸಾಧ್ಯತೆಯೋ ಅಂತೂ ಅಲ್ಪ ತೃಪ್ತಿ ಮಾತ್ರ ಇದೆ. ಅನೇಕ ಮುಖಗಳಿಂದ ಧ್ಯಾನವನ್ನು ನಡೆಸಿದ ಅಲ್ಪ ತೃಪ್ತಿ ಅದು ಕಾಶಿ.
1: ಅಲ್ಪ ತೃಪ್ತಿ ಎನ್ನುವುದು ದೊರೆಗಳ ವಿಶಾಲತೆಯಕ್ಕೆ ಸಾಕ್ಷಿ. ನವರಸಪುರದ ನಿರ್ಮಾಣ ಒಂದೇ ಸಾಕು ಜಹಪನಾದ
0: ಭವ್ಯತೆ. ಹೌದು ಹೌದು ಕಾಶಿ, ಅದೊಂದು ನನ್ನ ಭವ್ಯ ಕನಸು. ಆದರೆ ಅದೊಂದು ಪೂರ್ತಿಗೊಂಡಿದೆ. ಗೆಳೆಯ 20,000 ಜನರು ಅಹೋರಾತ್ರಿ ದುಡಿಯುತ್ತಿದ್ದರು. ಹೇಳ್ಕೊಂಡು ಅದರ ಪರಿಪೂರ್ಣತೆ ಬರಬರುತ್ತಾ ಕುಸಿಯುತ್ತದೆ. ಅದನ್ನೇ ನಾನು ಮೊದಲಿಗೆ ಹೇಳುತ್ತಿದ್ದೇನಲ್ಲ, ಅದರಲ್ಲಿ ಸಂಶಯ ಬೇಕೆ?
1: ಅಲ್ಲ,
0: ಜನ ಒಪ್ಪಬೇಕನಗಿಲ್ಲ.
1: ಜನ ಒಪ್ಪುದೇನು ಬಂತು ಅದರಲ್ಲಿ? ಅದು ರಾಜಾಜ್ಞೆ.
0: ಅದು ನನಗೂ ಗೊತ್ತಿಗೆಳೆಯ. ನೀನು ಅಲ್ಲಿಯೇ ತಪ್ಪುತ್ತಿದ್ದೀಯನು. ಅಲ್ಲ, ರಾಜಾಜ್ಞೆಯಾಗಿ ಆ ಕಾರ್ಯವನ್ನು ಯಾರು ಒಪ್ಪಬಾರದು ಗೆಳೆಯ. ಜನ ತಾವಾಗಿ ಒಟ್ಟು ಮುಂದೆ ಬರಬೇಕು. ಅದು ಸಾಮೂಹಿಕ ಕಾರ್ಯವಾಗಬೇಕು.
1: ಅಂದರೆ
0: ನವರಸಪುರ ನಿರ್ಮಾಣದ ಉದ್ದೇಶ ನಿನಗೆ ಅರ್ಥವೇ ಆಗಿಲ್ಲವೇ?
1: ಕ್ಷಮಿಸಬೇಕು, ಆಗಲೇ ಹೇಳಿದ್ನಲ್ಲ, ಅದೊಂದು ಭವ್ಯ ಕನಸು.
0: ಅಂತೆ ಅಷ್ಟಕ್ಕೆ ಮುಗಿಯಿತೆ? ಜನರು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಖಾಸಿ, ಹಿಂದೂ ಮುಸ್ಲಿಂ ಎಂಬ ಮತಗಳ ಭೇದವನ್ನು ಮರೆಯಬೇಕು. ಅವರವರ ಜ್ಞಾನದ ಆಧಾರದ ಮೇಲೆ ಅವರವರು ಗುರುತಿಸಿಕೊಳ್ಳಬೇಕು. ಆಗ ನವರಸಪುರಕ್ಕೆ ಸಾಧ್ಯ.

0: ಮಹಮ್ಮದಿಯಲ್ಲಿ ಬೆಟ್ಟ ಮಹಮ್ಮದಿಯಲ್ಲಿ ಸುಲ್ತಾನ್ ಮೊಹಮ್ಮದ್ ನಿನ್ನ ಅಮ್ಮ ಇರ್ತೀರ ನೀನು ಆ ದೇಶ ಈ ರಾಜ್ಯದ ಸೂತ್ರಧಾರನಾಗಿ ಚೆನ್ನಾಗಿ ಬಡ ಮಗು ಕಥಾಜಾನ್ ಮಗು ನಿನ್ನ ಮಗನಲ್ಲರಿ ನೀನು ರಾಜ್ಯದ ಪ್ರತಿಯೊಬ್ಬ ಪ್ರಜೆಯನ್ನು ಸಮಾನವಾಗಿ ಕಾಣಬೇಕು ನೀನು ಎಲ್ಲರೂ ಅನಾಥ ಮಕ್ಕಳು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನ ಯಾರು ಹೆಚ್ಚಲ್ಲ ಯಾರು ಕಡಿಮೆಯಲ್ಲ ಹಿರಿಯ ಹೇಳದಂತೆ ಪ್ರತಿಯೊಬ್ಬರಲ್ಲೂ ದೇವರ ಅಂಶವಿರುತ್ತದೆ ಮಗು ಮಗು ಯಾರನ್ನು ಅವಮಾನಿಸಬಾರದು ಜಯಪಣ ವಜೀರರು ಮಲಿಕ್ ಸಂದಲರು ಬಂದಿದ್ದಾರೆ ಅವರನ್ನ ಒಳಗೆ ಬಿಡು ಬನ್ನಿ ಬಂದಿದ್ದಾರೆ ಬನ್ನಿ ಮಲಿಕ್ ಸಂದ್ರೆ ಅಲ್ಲ ನಿಮಗೆ ಒಳ್ಳೆಯದು ಮಾಡಿ ಹೋಗಿದ್ದಾರೆ
1: ಮಹಾಪ್ರಭು
0: ನನ್ನ ನಂತರ ಮೊಹಮ್ಮದನೇ ಪಠ್ಯಕ್ಕೆ ಬರಬೇಕು ಹೋಗಿದ್ದಾರೆ ಇದು ನನ್ನ ಇಚ್ಛೆ ನೆನಪಿನಲ್ಲಿಡಿ ಸಂದ್ರೆ ಕೆಲಸ ಹೋಗಿದೆ ಕಟ್ಟಡದ ಕೆಲಸ ಪೂರ್ತಿಯಾಗಿದೆ ಹೌದೇ ಹೌದು ಸಂತೋಷ ನಾವು ಯಾವಾಗ ನೋಡಬಹುದು ಅದನ್ನ ಜಹಾಪನ ಸರ್ಕಾರ ಬೇಕಾದಾಗ ಬರಬಹುದು ಈಗಲೂ ಹೋಗೋಣ ಕಟ್ಟಿದ ಮಹಲ್ಲ ನಾನು

0: ಹೀಗೆ ದಯಮಾಡಿಸಬೇಕು, ಹೀಗೆ ಹೀಗೆ. ಅಬ್ಬಾ, ಕಲಾದೇವತೆ ಇಲ್ಲಿ ಕಾಲು ಮುರಿದುಕೊಂಡು ಬಿದ್ದಿದ್ದಾಳೆ ಅಲ್ಲವೇ ತಾಜ್?
1: ಹೌದು ಪ್ರಭು, ಸುಂದರವಾಗಿದೆ.
0: ಬರೀ ಸುಂದರವಲ್ಲ, ಅತಿ ಸುಂದರ, ಅತಿ ಸುಂದರವಾಗಿದೆ.
2: ತಮ್ಮ ಅಪ್ಪಣೆಯಂತೆ ಪ್ರತಿಯೊಂದು ಕಂಬದ ಮೇಲೆ ಕೆತ್ತನೆಯ ಕೆಲಸವನ್ನು ಮಾಡಲಾಗಿದೆ. ಜಾಪನ
0: ಸುಂದರವಾಗಿದೆ ಮನೆ, ಅತಿ ಸುಂದರವಾಗಿದೆ. ನಮ್ಮ ಆಸೆ ಪೂರ್ತಿಯಾಗಿದೆ. ಕೊನೆಯ ಪಕ್ಷ ಇಲ್ಲಿಯಾದರೂ ಹಿಂದೂ ಮುಸ್ಲಿಮರ ಮಧುರ ಮಿಲನವನ್ನ ಈ ಕಲಿನಾಮಾದರೂ ಉತ್ಕೃಷ್ಟವಾಗಿ ಕೆತ್ತಿದ್ದೀಯ ಮಲಿಕ್. ನಿನ್ನ ಅದ್ಭುತ ಕಲೆ ಈ ಜಗತ್ತು ಅಚ್ಚರಿಗೊಳ್ಳುತ್ತದೆ.
2: ತಮ್ಮ ಅನುಗ್ರಹ ಜಹಪನ. ಇಲ್ಲಿ ಹರಿಮೈಯಲ್ಲಿ ಕುರಾನದ ವಾಕ್ಯಗಳಿವೆ. ಈ ಕಡೆಗೆ ಕಮಾಲಾಕೃತಿಯ ಜಲಾಂಧ್ರಗಳಿವೆ. ಅದರಿಂದ ಯಾವಾಗಲೂ ಮಂದ ಬೆಳಕು ಪ್ರತಿಬಿಸುತ್ತದೆ.
0: ಮಂದ ಪವನನು ಬರುತ್ತಿದ್ದಾನೆ.
2: ಆ ಕಂಬಗಳ ಮೇಲೆ ಹಿಂದೂ ಶಿಲ್ಪ ಕಲೆಯೂ ಇದೆ.
0: ಅಪ್ಪ,
2: ಹೊರಗಿನ ಕಮಾನುಗಳು ದಾರಿಯ ಮೇಲಿನ ಛಾವಣಿಗಳಲ್ಲಿ ಚಿತ್ರ ವಿಚಿತ್ರ ಜ್ಯಾಮಿತಿಯ ನಕ್ಷೆಗಳು ಮತ್ತು ಕಮಲ ಮುಂತಾದ ಅಲಂಕಾರದ ಕೆಲಸ ಮಾಡಲಾಗಿದೆ. ಮಹಾಪ್ರಭು,
1: ಸ್ವರ್ಗ ಇಳಿದು ಬಂದಿದೆ ಪ್ರಭು.
0: ಸರಿಯಾಗಿ ಹೇಳಿದೆ ತಾಜ್. ಮನೆ, ಅವಳ ಮಾತುಗಳನ್ನ ಹೆಬ್ಬಾಗಿಲ ಮೇಲೆ ಕೆತ್ತಿಬಿಡು. ಜಗತ್ತಿಗೆ ಪೃಥ್ವಿಯ ಮೇಲೆ ನಿಂತು ನಡೆಯುವ ಈ ಕಟ್ಟಡವನ್ನು ಕಂಡು ಸ್ವಲ್ಪಲೋಕವೂ ಅಚ್ಚರಿಗೊಂಡಿತು. ರಮಣೀಯತೆಯನ್ನ ಆ ನಂದನವರವೂ ಬೀಳಿತು ಎಂದು.
2: ಅಪ್ಪಣೆ ಪ್ರಭು.
0: ತಾಜ್, ಅಂತೂ ನಿನ್ನ ಮನಸ್ಸಿಗೆ ಬಂದಿತ್ತಲ್ಲ ಈ ನಿನ್ನ ತಾಜ್ಮಹಲ್.
3: ಅವರು ಬೇರೆ ಅರಮನೆಗೆ ಬರ್ತಾರೆ.

ಜಗದ್ಗುರು ಇಬ್ರಾಹಿಂ ನಾಟಕ ಕೇಳುತ್ತಿದ್ದೀರಿ. ಈಗ ಅಮೀರ್ಬಾಯಿ ಕರ್ನಾಟಕಿ ಅವರ ಧ್ವನಿಯಲ್ಲಿರುವ ಪಿ ವತ್ಸಲ ಅವರ ಒಂದು ರಚನೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ನೈನಾದೇವಿ ಅವರಿಂದ ಲಘು ಶಾಸ್ತ್ರೀಯ ಗಾಯನ. ಆರಂಭದಲ್ಲಿ ಕೇಳಿ ಠುಮರಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಯನಾದೇವಿಯವರ ಲಘುಶಾಸ್ತ್ರೀಯ ಗಾಯನದಲ್ಲಿ ಕಜರಿ ಕೇಳಿದ್ರಿ. ಈಗ ಕೇಳಿ ಭಕ್ತಿಗೀತೆಗಳು. ಆರಂಭದಲ್ಲಿ ಕೇಳಿ ಕೆಶಿ ರಾಜ್ ಅವರ ವಚನ, ಹಾಡಿದ್ದಾರೆ ಛಾಯಾ ಭರತ್ನವರು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಹಾಗೂ ಭಕ್ತಿಗೀತೆಗಳನ್ನು ಕೇಳಿದ್ರೆ. ನೆರವು ವೀಣಾ ಎಸ್ ಕುಲಕರ್ಣಿ, ಪ್ರಸ್ತುತಿ ಸೋಮಶೇಖರ್ ಎಸ್ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ, ಚಿತ್ರಕಲೆ ಹಾಗೂ ಸುಗಮ ಸಂಗೀತ ಕಲಾವಿದ ಹೊಳೆ ನರಸೀಪುರದ HS ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ ಮತ್ತು ಹಾಡುಗಳನ್ನು ಕೇಳೋಣ.
1: ಯುವ ಕೇಳುಗರಿಗೆಲ್ಲ

0: ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇವತ್ತು ಯುವ ಪ್ರತಿಭೆಯೊಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಚಿತ್ರಕಲೆ ಅಂದ್ರೆ ಫೈನ್ ಆರ್ಟ್ಸ್ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡ್ತಾ ಇರುವ, ಹಾಗೆ ಫೈನ್ ಆರ್ಟ್ಸ್ ಪದವಿಯನ್ನು ಓದ್ತಾ ಇರತಕ್ಕಂತಹ, ಜೊತೆಗೆ ಸುಗಮ ಸಂಗೀತ ಕಲಾವಿದರಾಗಿ ಗುರುತಿಸಿಕೊಂಡಿರುವ, ಶಾಸ್ತ್ರೀಯ ಸಂಗೀತದಲ್ಲೂ ಅಭ್ಯಾಸ ಮಾಡಿರತಕ್ಕಂತ ಹೊಳೆ ನರಸೀಪುರದ ಹೆಚ್ ಎಸ್ ಸುಬ್ರಹ್ಮಣ್ಯ ಅವರು. ಹೆಚ್ ಎಸ್ ಸುಬ್ರಹ್ಮಣ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸುಬ್ರಹ್ಮಣ್ಯ ಅವರೇ. ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನೀವೇ ಹಾಡುವ ಒಂದು ಯಾವ್ದಾದ್ರು ದೇವರ ನಾಮದೊಂದಿಗೆ ಶುರು ಮಾಡಬಹುದಾ?
1: ಖಂಡಿತ ಸರ್.
0: ಯಾವ ಹಾಡನ್ನು ಹಾಡ್ತೀರಿ?
1: ಕನಕದಾಸರ ರಚನೆ ಇರುವಂತಹ ಬಾರೋ ಕೃಷ್ಣ ಎಂಬ ಗೀತೆ ಮೂಲಕ ನಾನು ಕಾರ್ಯಕ್ರಮ ಪ್ರಾರಂಭ ಮಾಡಕ್ಕೆ ಇಷ್ಟಪಡ್ತೀನಿ ಸರ್.
0: ಈಗ ಹಾಡ್ತೀರಾ?
1: ಖಂಡಿತ.

0: ತುಂಬಾ ಭಕ್ತಿ ಭಾವದಿಂದ ಹಾಡಿದ್ರಿ ಸುಬ್ರಹ್ಮಣ್ಯ. ಈ ಕನಕದಾಸರ ರಚನೆಗಳನ್ನು ಮಾತ್ರ ಇಷ್ಟಪಡ್ತೀರಾ ಅಥವಾ ಬೇರೆ ದಾಸರ ಪದಗಳು ಅಥವಾ ಭಕ್ತಿ ರಚನೆಗಳು ತುಂಬಾ ಇದಾವೆ, ಯಾವ ದಾಸರ ಪದಗಳನ್ನು ಹೆಚ್ಚು ಇಷ್ಟಪಡ್ತೀರಿ?
1: ಪುರಂದರದಾಸರದು, ಕನಕದಾಸರದು, ಇನ್ನು ಹಲವಾರು ರಚನಾಕಾರರದು ತುಂಬಾ ಗೀತೆಗಳಿವೆ. ಅದರಲ್ಲಿ ನನಗೆ ಈ ಸಾಂಗ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ಕನಕದಾಸರದು ಒಂದು ಸಾಮಾಜಿಕ ಕಾಳಜಿ, ಸಾಮಾಜಿಕ ಉದ್ದೇಶ ಇಟ್ಕೊಂಡು ರಚಿತವಾದ ಗೀತೆಗಳಿರುತ್ತೆ. ಆಮೇಲೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆಯೋ ಪ್ರೆಸೆಂಟ್, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ರಚನೆ ಮಾಡಿರೋದು. ಹಾಗಾಗಿ ನಾನು ಈ ಗೀತೆಗಳನ್ನ ಎರಡನ್ನ ತುಂಬಾ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಎಲ್ಲಾ ರಚನೆಗಳನ್ನ ಹಾಡ್ತೀನಿ, ಬಟ್ ಈ ವೇದಿಕೆಗೆ ನನಗೆ ಇದು ಸೂಕ್ತ ಅನಿಸ್ತು, ಅದಕ್ಕೋಸ್ಕರ.
0: ಸುಬ್ರಹ್ಮಣ್ಯ, ನೀವು ಕ್ಲಾಸಿಕಲ್ ಮ್ಯೂಸಿಕ್ ಏನಾದ್ರು ಅಭ್ಯಾಸ ಮಾಡಿ?
1: ಸರ್, ನಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜೂನಿಯರ್ ಆಗಿದೆ, ನಾನು ಇವಾಗ ಸೀನಿಯರ್ ಅಭ್ಯಾಸ ಮಾಡ್ತಾ ಇದ್ದೀನಿ.
0: ಮಾಡ್ತಾ ಇದ್ದೀರಿ. ಇನ್ನ ನಿಮ್ಮ ಓದು ಹಿನ್ನೆಲೆ ಇದನ್ನ ಸ್ವಲ್ಪ ಹಂಚ್ಕೋಬಹುದಾ?
1: ನಂದು ಹುಟ್ಟೂರು ಬಂದು ಹೊಳೆಹೊನ್ನಪುರ. ನಮ್ಮ ತಂದೆ ಹೆಸರು ಶಿವಾನಂದ ಹೆಚ್ಚಿ, ಮತ್ತೆ ನಮ್ಮ ತಾಯಿ ಹೆಸರು ಮಮತಾ ಅಂತ. ತಂದೆ ವೃತ್ತಿಪರದಲ್ಲಿ ಟೈಲರಿಂಗ್ ಮಾಡ್ತಾರೆ, ಹಾಗೆ ಅವರು ಸಹ ಕಲಾವಿದ್ರು. ಅವರ ಒಂದು ಬಳಿವಳಿ ನಮಗ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಸಹ ನಾಟಕದಲ್ಲಿ ಅಭಿನಯ ಮಾಡ್ತಾರೆ, ಮತ್ತೆ ರಂಗಗೀತೆಗಳು, ಸುಗಮ ಸಂಗೀತ ಗೀತೆಗಳನ್ನ ಹಾಡ್ತಾರೆ, ಹಾಗೆ ಕೀಬೋರ್ಡ್ ವಾದನ ಮಾಡ್ತಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಆಕಾಶವಾಣಿಲೂ ಸಹ ತುಂಬಾ ಕಾರ್ಯಕ್ರಮಗಳಿಗೆ ಅವರು ಪಕ್ಕವಾದ್ಯಕ್ಕೆ ಬಂದು ಸಹಕರಿಸಿದ್ದಾರೆ.
0: ಈಗ ನೀವು ಹಾಡಿರೋ ಹಾಡುಗಳಿಗೂ ಪಕ್ಕವಾದ್ಯ ಅವರೇ ಕೊಟ್ಟಿದ್ದಾರೆ?
1: ಖಂಡಿತ, ನಮ್ಮ ತಂದೆಯವರೇ ಇದಕ್ಕೆ ಪಕ್ಕವಾದ್ಯ ಕೊಟ್ಟಿದ್ದಾರೆ. ಅದನ್ನ ಹೇಳಕ್ ನಿಜ ಖುಷಿ ಪಡ್ತೀನಿ ನಾನು.
0: ಅಪ್ಪ ಹಾರ್ಮೋನಿಯಂ ನುಡಿಸಿದ್ದಾರೆ, ಅವ್ರ ಗೆಳೆಯ ರಾಮಸ್ವಾಮಿ ಅವರು ನಿಮಗೆ ತಬಲಾ ಸಾಥ್ ನೀಡಿದ್ದಾರೆ, ಅವ್ರ ಜೊತೆಗೆ ನೀವು ಹೊರಗಡೆ ಹಾಡಿದ್ದೀರಿ.
1: ಹೌದು ಸರ್.
0: ಮತ್ತಿನ್ಯಾರಿದ್ದೀರಿ ಮನೆಯಲ್ಲಿ?
1: ಸರ್, ನನ್ನ ತಮ್ಮ ಇದಾನೆ, ನನ್ನ ತಮ್ಮನ ಹೆಸರು ಬಂದು ಪುರುಷೋತ್ತಮ ಎಚ್ ಎಸ್ ಅಂತ. ಅವನು ಇಲ್ಲೇ ಹಾಸನದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಪ್ಯಾರಾಮೆಡಿಕಲ್ ಓದ್ತಾ ಇದ್ದಾನೆ. ಅವನು ಸಹಿತ ತಬಲಾ ಅಭ್ಯಾಸ ಮಾಡಿದ್ದಾನೆ. ಹೊಳೆಹೊನ್ನಪುರದ ತಬಲಾ ವಿದ್ವಾಂಸರದ ವಿಜಯಕುಮಾರ್ ಸರ್ ಅಂತಿದ್ದಾರೆ, ಅವ್ರ ಹತ್ರ ಅವರು ತಬಲಾ ಕಲಿತಾ ಇದ್ದಾನೆ.
0: ನೀವು ಬರೀ ಹಾಡುಗಾರಿಕೆ, ಇನ್ಸ್ಟ್ರೂಮೆಂಟ್ ಏನ್ ಕಲಿ?
1: ಕೀಬೋರ್ಡ್ ಮತ್ತೆ ಗಿಟಾರ್ ನುಡಿಸ್ತೀನಿ ಸರ್.
0: ಓದಿದ್ದು ಎಲ್ಲ?
1: ಒಂದರಿಂದ ಆರನೇ ತರಗತಿವರೆಗೂ ಶ್ರೀ ವಾಸವಿದ್ಯಾ ಸಂಸ್ಥೆ ಹೊಳೆಹೊನ್ನಪುರದಲ್ಲೇ ಓದಿದ್ದು. ಅದಾದ ನಂತರ ಆರನೇ ತರಗತಿಗೆ ನನಗೆ ಮೊರಾರ್ಜಿಕ್ ಪಾಸ್ ಆಯ್ತು ಹರಿಯತ್ಪುರ. ಅಲ್ಲಿ ನನ್ನ ಆರರಿಂದ ಹತ್ತರವರೆಗೂ ವಿದ್ಯಾಭ್ಯಾಸ ಅಲ್ಲಿ ನಡೀತು. ಹತ್ತರಿಂದ ಮುಗಿಸ್ಕೊಂಡು ನಾನು ಡಿಪ್ಲೊಮಾ ಜಾಯ್ನ್ ಆಗಿ ಅಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ ಹೊಳೆಹೊನ್ನಪುರ ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮುಗಿಸಿದೆ. ಅದಾದ ನಂತರ ಹೀಗೆ ಕಲೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಸೆಳೆಯಿತು ನಮ್ಮನ್ನ. ಹಾಗಾಗಿ ನಾನು ಈ ಪೇಂಟಿಂಗ್ ನ ವೃತ್ತಿಪರವಾಗಿ ತಗೋಣ ಅಂತ ಆಯ್ಕೆ ಮಾಡಿಕೊಂಡು ಇದರಲ್ಲಿ ಪೇಂಟಿಂಗ್ ಅಲ್ಲಿ ಇವಾಗ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಎಂಬ ಡಿಗ್ರಿನ ಮಾಡ್ತಾ ಇದ್ದೀನಿ.
0: ಯಾವ ಕಾಲೇಜ್?
1: ನಿರ್ಮಲಾ ಚಿತ್ರಕಲಾ ಮಹಾವಿದ್ಯಾಲಯ ಅಂತ, ಇಲ್ಲೇ ಹಾಸನಲ್ಲೇ. ಅಲ್ಲಿ ನಾನು ಡಿಗ್ರಿ ಮಾಡ್ತಾ ಇದ್ದೀನಿ.
0: ಫೈನ್ ಆರ್ಟ್ಸ್ ವಿದ್ಯಾರ್ಥಿ, ಕಡೆ ಕಂಪ್ಯೂಟರ್ ಸೈನ್ಸ್ ಟೆಕ್ನಾಲಜಿನೂ ಬರುತ್ತೆ, ಕಂಪ್ಯೂಟರ್ ಏಡೆಡ್ ಡಿಸೈನಿಂಗ್ ಎಲ್ಲ ಕಲ್ತ್ಕೊಂಡು ನಿಮ್ಮ ಪೇಂಟಿಂಗ್ ನ ಅಥವಾ ಆರ್ಟ್ ನ ಅಲ್ಲಿ ಕಂಪ್ಯೂಟರ್ ಮೂಲಕ ತಕೊಂಡ್ರೆ ನಿಮಗೆ ಡಿಸೈನಿಂಗ್ ಕ್ಷೇತ್ರದ ಒಳ್ಳೆ ಅವಕಾಶಗಳು ಸಿಗುತ್ತವೆ. ಅಥವಾ ಟಿವಿ ಅಥವಾ ವಿಜುವಲ್ ಮೀಡಿಯಾ ಎಲ್ಲಿ ಹೋದ್ರೂ ನಿಮಗೆ ಡಿಮ್ಯಾಂಡ್ ಜಾಸ್ತಿ. ಕಾರ್ಟೂನಿಂಗು, ಕ್ಯಾರಿಕೇಚರ್ ಅಥವಾ ಯಾವುದೇ ರೀತಿಯ ಚಿತ್ರಗಳನ್ನ ಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಕ್ರಿಯೇಟಿವ್ ಆಗಿ ಐಡಿಯಾಸ್ ಅನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ.
1: ಖಂಡಿತ ಸರ್.
0: ಅದನ್ನೇ ಓದಬೇಕು ಅಂತ ಹೇಳಿ ನೀವು ಹೊರಟಾಗ ಇಲ್ಲ ಕೆಲಸಕ್ಕೆ ಹೋಗು ಅಥವಾ ಇಂಜಿನಿಯರಿಂಗ್ ಹೋಗು ಅಂತ ಹೇಳಲಿಲ್ವ ಮನೆಯಲ್ಲಿ?
1: ಖಂಡಿತ ಸರ್. ಅದು ಯಾಕಂದ್ರೆ ಅದು ಅವ್ರದ್ದು ತಪ್ಪು ಅಂತಾನೆ ಹೇಳಕ್ ಆಗಲ್ಲ. ಅವರಿಗೆ ನಮ್ಮ ಮಗ ಈ ವೃತ್ತಿನ ಆಯ್ಕೆ ಮಾಡ್ಕೊಂತಿದ್ದಾನೆ, ಅವನಿಗೆ ಜೀವನ ಮುಂದೆ ಸೆಕ್ಯೂರ್ ಆಗಿರುತ್ತೋ ಇಲ್ವೋ ಅಂತ ಯೋಚನೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ. ಹಾಗೆ ನಮ್ ತಂದೆನು ಆಸೆ ಪಟ್ರು ನನ್ನ ಮಗ ಬೇರೆ ಏನೋ ಓದ್ಲಿ, ಇದಕ್ಕೆ ಬಂದು ಮುಂದೆ ತುಂಬಾನೇ ಕಷ್ಟಪಡೋದ್ ಬೇಡ ಅಂತ.
0: ಲ್ಯಾಟರಲ್ ಎಂಟ್ರಿ ಬಿ ಸಿಕ್ತಿತ್ತು.
1: ಖಂಡಿತ ಸರ್. ಹಾಗಾಗಿ ಅವರ ಒಂದು ಖುಷಿಗೋಸ್ಕರ ನಾನು ಡಿಪ್ಲೊಮಾ ಮಾಡಿದ್ದು. ಅದಾದ ನಂತರ ನಾನು ಹೇಳಿದೆ ಈ ತರ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ನಿಜವಾಗ್ಲೂ ಖಂಡಿತ ಅವಾಗ ಅವ್ರ ಮನಸ್ಫೂರ್ತಿಯಾಗಿ ಆಯ್ತು ಮಾಡಪ್ಪ ನೀನೇನೋ ಮಾಡಕೊಟ್ಟಿದ್ಯಾ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಪ್ರತಿಯೊಬ್ಬ ಮಕ್ಕಳಿಗೂ ಅವ್ರ ತಂದೆ ಹೀರೋ ಆಗಿರ್ತಾರಂತೆ, ಫಸ್ಟ್ ಹೀರೋ ಆಗಿರ್ತಾರಂತೆ. ಸೊ ನನಗೂ ನಮ್ಮ ತಂದೆ ಹಾಗೆ ತುಂಬಾ ಪ್ರೋತ್ಸಾಹ ಕೊಟ್ಟರು, ಇನ್ನೂ ಪ್ರೋತ್ಸಾಹ ಕೊಡ್ತಾ ಇದಾರೆ. ಅವರೊಂದು ಪ್ರೋತ್ಸಾಹ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ. ನಾನು ಇಲ್ಲಿ
0: ಕಲಿತಾ ಇದ್ದೀರಿ, ಕಲ್ತ್ಕೊಳ್ತಾ ಮುಂದ್ ಮುಂದಕ್ಕೆ ಹೋಗ್ತಾ ಇದ್ದೀರಿ.
1: ಖಂಡಿತ ಸರ್.
0: ಮೊರಾರ್ಜಿ ಶಾಲೆಯಲ್ಲಿ ಒಂಥರ ರೆಸಿಡೆನ್ಶಿಯಲ್ ಸ್ಕೂಲ್, ಅದು ವಾತಾವರಣ ಚೆನ್ನಾಗಿ ನಿಮ್ಮನ್ನ ಕಲಿಸಿ ಮುಂದಕ್ಕೆ ಕಲಿಸ್ತಾರೆ. ಈಗ ವಿಜುವಲ್ ಆರ್ಟ್ಸ್ ಗೆ ಬಂದಿದ್ದೀರಿ, ಫೈನಲ್ ಇಯರ್ ವಿದ್ಯಾರ್ಥಿ ಕಾಣುತ್ತೆ. ಏನೆಲ್ಲ ಕಲಿಸ್ತಾರೆ ಫೈನ್ ಆರ್ಟ್ಸ್ ಕ್ಷೇತ್ರದಲ್ಲಿ?
1: ಈ ವಿಷಯದ ಬಗ್ಗೆ ತುಂಬಾ ಜನಕ್ಕೆ ತಿಳಿದಿರಲ್ಲ ಅನ್ಸುತ್ತೆ. ಫೈನ್ ಆರ್ಟ್ ಅಲ್ಲಿ ನಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಡಿಸೈನ್ಸ್ ಗಳಿರುತ್ತೆ, 2D ಡಿಸೈನ್ಸ್ ಆತರ ಇರುತ್ತೆ, ಮತ್ತೆ ರೇಖಾಚಿತ್ರ ಪೆನ್ ಅಲ್ಲಿ ಬರೆಯೋದಿರುತ್ತೆ, ಮತ್ತೆ ಪೋರ್ಟ್ರೇಟ್ಗಳು ಲೈಫ್ ಇದಿರುತ್ತೆ, ಪೋರ್ಟ್ರೇಟ್ ಮಾತ್ರ ಮಾಡ್ತಾ ಇದಿರುತ್ತೆ. ಹಾಗೆ ಇಯರ್ಗೆ ಬರ್ತಾ ಬರ್ತಾ ನಮಗೆ ಸೃಜನಶೀಲ ವರ್ಣಚಿತ್ರಕಲೆ ಅಂತಿರುತ್ತೆ, ಕ್ರಿಯೇಟಿವ್ ಪೇಂಟಿಂಗ್, ಮತ್ತೆ ಲೈಫ್ ಫುಲ್ ಅವರು ಯಾವ ಹ್ಯಾಂಗಲ್ ಅಲ್ಲಿ ಕೂತಿದ್ದಾರೆ ಏನು ಅಂತ ಪೂರ್ತಿ ಸ್ಟಡಿ ಮಾಡಕ್ಕಿರುತ್ತೆ. ಅದಾದ ನಂತರ ಹಿಂಗೆ ಲ್ಯಾಂಡ್ಸ್ಕೇಪ್, ಮತ್ತೆ ಹೊರಗಡೆ ಚಿತ್ರಗಳು, ಮತ್ತೆ ವ್ಯಕ್ತಿ ಚಿತ್ರಣ ಡೈರೆಕ್ಟ್ ಆಗಿ ಕೂರ್ಸ್ ಬರೆಯೋದು, ಆತರ ಒಂದು ವಿಂಗ್ಸ್ ಗಳಿರುತ್ತೆ, ಪೆನ್ ವರ್ಕ್, ರೇಖಾಚಿತ್ರ ಅಂತ ಎಲ್ಲ ಇರುತ್ತೆ. ಆತರ ಕ್ಷೇತ್ರಗಳನ್ನ ಒಂದೊಂದೇ ಪಾರ್ಟ್ ಪಾರ್ಟ್ ಮಾಡಿ ಅದ್ರ ಜೊತೆ ಹಿಸ್ಟ್ರಿ, ಕನ್ನಡ, ಇಂಗ್ಲಿಷ್, ಸೋಷಿಯಲ್, ಮೂರು ಮಿಂಗಲ್ ಆಗಿರುತ್ತೆ. ಇದೆಲ್ಲ
0: ಕ್ರಿಯೇಟಿವ್ ಆರ್ಟ್, ಹಿಸ್ಟ್ರಿ, ಕನ್ನಡ, ಬೇರೆ ಜನರಲ್ ಡಿಗ್ರಿ ಸಬ್ಜೆಕ್ಟ್ಸ್ ಇರುತ್ತೆ. ಕಲಿತಾ ಹೋಗ್ತಾ ಇದ್ದೀರಿ. ಇನ್ನ ಇಷ್ಟಪಟ್ರೆ ನೀವು ಅದನ್ನೇ ಕೆರಿಯರ್ ಆಗಿ ಆರಿಸಿಕೊಂಡು ಅದರಲ್ಲಿ ಮಾಸ್ಟರ್ ಡಿಗ್ರಿನು ಮಾಡಬಹುದು, ಅಥವಾ ಇನ್ನು ಹೆಚ್ಚಿನ ಪರಿಶ್ರಮಕ್ಕೆ ಬೇರೆ ಬೇರೆ ಕಡೆ ತರಬೇತಿಗೂ ಹೋಗಬಹುದು. ನಿಮ್ಮ ಮೆಚ್ಚಿನ ಚಿತ್ರಕಾರರು ಯಾರು?
1: ನನ್ನ ಮೆಚ್ಚಿನ ಚಿತ್ರಕಾರರು ಅಂದ್ರೆ ಬಿ ಕೆ ಎಸ್ ವರ್ಮಾ ಅವರು. ಯಾಕಂದ್ರೆ ಅವರ ಪೇಂಟಿಂಗ್ ಗಳಲ್ಲಿ ಒಂದು ಭಾವನೆ ಅನ್ನೋದು ತುಂಬಾ ಇರುತ್ತೆ. ಹಾಗಾಗಿ ಅವರು ರಿಯಲಿಸ್ಟಿಕ್ ಪೇಂಟಿಂಗ್ ಇದ್ ಮಾಡ್ತಾರೆ. ಮತ್ತೆ ಅವ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಹಾಡಿಗೆ ಅವರು ಚಿತ್ರ ಬರೆಯೋದು ಅವ್ರದೊಂದು ವೈಶಿಷ್ಟ್ಯತೆ. ಅವರು ದಾರ ಇಟ್ಕೊಂಡು ಆತರ ಎಲ್ಲ ಇದ್ ಮಾಡ್ತಾರೆ. ಹಾಗಾಗಿ ನನಗೆ ಅದೊಂದು ಖುಷಿ ಅನ್ಸುತ್ತೆ, ಅವ್ರ ಪೇಂಟಿಂಗ್ ಒಂದು ಪ್ರಭಾವ ಅಟ್ರಾಕ್ಟ್ ಆಗಿದೆ.
0: ಆಮೇಲೆ ಮರಗಿಡಗಳಿಗೆ ಮನುಷ್ಯರನ್ನ ಆರೋಪಿಸಿ
1: ಕೊಟ್ಟು
0: ಅದರ ಒಂದು ಫೀಲಿಂಗ್ಸ್ ಅನ್ನ
1: ಒಟ್ಟೆಲ್ಲೋ
0: ಒಂದ್ ಕಡೆ ಇನ್ನೂ ಉನ್ನತ ರೀತಿಯದು ಕಲೀಲಿಕ್ಕೆ ಅಂತ ನಿಮ್ಗೆ ಆಸೆ ಹುಟ್ಟಿಸುವಂತ ವಿಶೇಷತೆ ಇರೋ ಕಲಾವಿದರುಗಳು ಯಾರು?
1: ಮೈಕೆಲ್ ಏಂಜಲೋ ಮತ್ತೆ ಲಿಯೋನಾರ್ಡೋ ಡಾ ವಿಂಚಿ ಅವ್ರದ್ದು. ಅವ್ರದ್ದು ಪೇಂಟಿಂಗ್ಸ್ ಗಳು ನೋಡಿದ್ರೆ ನಿಜ ತುಂಬಾ ಒಂದು ಹೊಸ ಇಸಮ್ಸ್ ಗಳನ್ನ ಹುಟ್ಟಾಕ್ತಾರೆ ಅವರು ಆಗಿನ ಒಂದು ಇದರಲ್ಲಿ.
0: ಬಟ್ ಅವ್ರು ಕ್ಲಾಸಿಕಲ್ ಪೇಂಟರ್ಸ್ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಬೇರೆ ಇನ್ನು ಹೊಸ ಟ್ರೆಂಡ್ ಬಂದಾಗ ಸಾಲ್ವಡಾರ್ ಡಾಲಿ ಅಂತ
1: ಅವನು
0: ಸರ್ರಿಯಲಿಸ್ಟಿಕ್ ಪೇಂಟಿಂಗ್ ಅನ್ನೆಲ್ಲ ತಂದ, ಅಂತವನ್ನೆಲ್ಲ ನಾವು ನೋಡಿದ್ದೀರಿ?
1: ಖಂಡಿತ ನೋಡಿದ್ದೀನಿ ಸರ್.
0: ಆತರ ವಿಶೇಷವಾದ ನೀವು ಮಾಡ್ಬೇಕು ಅನ್ಸಲ್ವಾ?
1: ಹಾ ಖಂಡಿತ ಅನ್ಸುತ್ತೆ ಸರ್. ಅವರ ಪೇಂಟಿಂಗ್ ಗಳಲ್ಲೇ ಒಂದು ವಿಶೇಷತೆ ಅನ್ನೋದು ತುಂಬಾ ಇದೆ. ನಾವು ಇವಾಗ ಏನ್ ಕ್ರಿಯೇಟಿವ್ ಮಾಡ್ತೀವಿ ಅದನ್ನ ಅವ್ರು ಮುಂಚೆನೆ ಮಾಡ್ಬಿಟ್ಟಿದ್ದಾರೆ. ಅಷ್ಟು ಕ್ರಿಯೇಟಿವಿಟಿ ಅಷ್ಟಿದೆ. ಖಂಡಿತ ಅವರು
0: ವಿನ್ಸೆಂಟ್ ವ್ಯಾನ್ ಗೋ ಇದ್ದಾನೆ.
1: ಹೌದೌದು ಸರ್.
0: ಈ ಕಡೆ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಬ್ಲೇಕ್ ಅನ್ನು ನಾವು ಕವಿ ಅಂತ ಕರಿತೀವಿ, ಆದ್ರೆ ಕವಿಗಿಂತ ಒಳ್ಳೆ ಚಿತ್ರಕಾರ. ಬಹಳ ಒಳ್ಳೊಳ್ಳೆ ಚಿತ್ರಗಳನ್ನು ಬರೆದ, ಚಿತ್ರದಲ್ಲಿ ಮರ ಗಿಡಗಳು ಬಂದಾಗ ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಪದ್ಯಗಳನ್ನು ಬರಿತಾ ಇದ್ ನಾನು. ಹಂಗೆ ನೀವು ನಾಳೆ ಪೇಂಟಿಂಗ್ ಇಂಟಿಂಗ್ ಮಾಡ್ಬೇಕಾದ್ರೆ ಪದ್ಯಗಳು ಬರೀತೀರಾ? ಏನ್ ಕತೆ
1: ನೋಡ ಸರ್.
0: ಚಿತ್ರಕಲೆ ನಿಮಗೆ ಒಲಿದಿದೆ, ಏನೆಲ್ಲ ಚಿತ್ರಗಳನ್ನು ಇದುವರೆಗೆ ವೈಯಕ್ತಿಕ ಆಸಕ್ತಿಯಿಂದ ಬಿಡಿಸಿದ್ದೀರಿ? ಕ್ಲಾಸ್ ಇಂದು ಟ್ರಯಲ್ ಟ್ರೈನಿಂಗ್ ಪೋರ್ಟ್ರೇಟ್ ಅವು ಬಿಟ್ಬಿಡಿ, ಅದಿದ್ದೇ ಇರುತ್ತೆ. ಅದು ಕ್ಲಾಸ್ ವರ್ಕ್, ಅದು ಹೋಮ್ ವರ್ಕ್ ಲೆಕ್ಕದಲ್ಲಿ ತಕೊಂಡ್ ಮಾಡಿ ನೀವೇ ಸ್ವತಃ ಕಾಂಪಿಟೇಷನ್ಸ್ ಗೆ ಕಳಿಸ್ತಕ್ಕಂಥದ್ದು ಅಥವಾ ಇನ್ನೊಂದು ನಿಮ್ಮ ಖುಷಿಗೋಸ್ಕರ ಬರೆದಂತದ್ದು?
1: ಹೌದು ಸರ್, ನನ್ನ ಖುಷಿಗೋಸ್ಕರ ಪೇಂಟಿಂಗ್ ಬರೆದಿದ್ದೀನಿ. ಅದರಲ್ಲಿ ನಮ್ಮ ಸಬ್ಜೆಕ್ಟ್ ಬಂದು ಪರಿಸರ ಅಂತ ಒಂದು ಸಬ್ಜೆಕ್ಟ್ ತಗೊಂಡು ನಾನು ಪೇಂಟಿಂಗ್ ಅಂದ್ರೆ ರೇಖಾಚಿತ್ರ ಮಾಡಿದ್ದೆ, ಪೆನ್ ವರ್ಕ್ ತರ ರೇಖಾಚಿತ್ರ ಮಾಡಿದ್ದೆ. ಅದರಲ್ಲಿ ನಮ್ಮ ಆ ಸಬ್ಜೆಕ್ಟ್ ಕಾನ್ಸೆಪ್ಟ್ ಏನಿತ್ತಪ್ಪ ಅಂದ್ರೆ ಮರ ಮತ್ತೆ ದೀಪ ಎರಡೂ ಒಂದೇ. ಯಾಕಂದ್ರೆ ದೀಪ ತಾನು ಉರಿದ್ರು ಬೇರೆಯವ್ರಿಗೆ ಬೆಳಕು ಕೊಡುತ್ತೆ, ಮರ ತಾನು ಬೀಳ್ತೀನಿ ಅಂತ ನಾವು ನಾಶ ಮಾಡಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅದು ಇನ್ನೊಬ್ರಿಗೆ ನೆರಳು ಕೊಡುತ್ತೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಒಂದು ರೇಖಾಚಿತ್ರ ರಚನೆ ಮಾಡಿದ್ದೆ.
0: ಕೆಲವು ಚಿತ್ರಗಳು ನೀವು ಬರೆದಿರೋದು ನೋಡಿದ್ರೆ ಗಣಪತಿ ಇದೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದೀರಿ.
1: ಧನ್ಯವಾದ ಸರ್.
0: ಎಷ್ಟು ಪೇಂಟಿಂಗ್ಸ್ ಅನ್ನ ಇದುವರೆಗೆ ಮಾಡಿದಿರಿ?
1: ಅಂದಾಜು 40-50 ಮಾಡಿರ್ಬೋದು.
0: ಇನ್ನು ಇದ್ದಾವೆ, ಇದಾವೆಲ್ಲ ಡ್ರಾಯಿಂಗ್ ಬುಕ್ ಗಳಲ್ಲೇ ಮಕ್ಕಂಡಿರ್ತವೆ, ಆಮೇಲೆ ಆದಾಗ ಹೊರಗೆ ಬರ್ತವೆ. ಆಮೇಲೆ ದೊಡ್ಡ ಸೈಜ್ ಕ್ಯಾನ್ವಾಸ್ ಗಳು, ಆಮೇಲೆ ಆಯಿಲ್ ಪೇಂಟ್, ಆಮೇಲೆ ಕ್ರಯಾನ್ಸ್. ಯಾವುದು ಇಷ್ಟ ನಿಮಗೆ, ವಾಟರ್ ಕಲರ್ ಅಥವಾ?
1: ಸರ್, ನನಗೆ ಅಕ್ರಾಲಿಕ್ ಮತ್ತೆ ವಾಟರ್ ಕಲರ್ ಮಾಧ್ಯಮ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಅದ್ರಲ್ಲಿ ಅಕ್ರಾಲಿಕ್ ಅಲ್ಲಿ ಅದರದೇ ಆದ ಒಂದು ಗುಣ ವಿಶೇಷಣೆ ಇರುತ್ತೆ. ಇವ್ ನಾವು ಒಪ್ಯಾಕ್ ಆಗಿ ಏನೇ ಚಿತ್ರಗಳನ್ನ ಮಾಡ್ಬೇಕಾದ್ರೂ ಅಕ್ರಾಲಿಕ್ ಸೂಕ್ತ ಅನ್ಸುತ್ತೆ. ಮತ್ತೆ ವಾಟರ್ ಕಲರ್ ಅಲ್ಲಿ ಅದೇ ಒಂಥರ ಬೇರೆ ಒಂದು ಇದನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಈಗ ಡೈರೆಕ್ಟ್ ಲ್ಯಾಂಡ್ಸ್ಕೇಪ್ಗೆ ಅಂತ ಕೂತಾಗ ನಾವು ವಾಟರ್ ಕಲರ್ ಆ ವರ್ಕ್ ಅಂದ ಬ್ಯೂಟಿನೇ ಬೇರೆ ಸಿಗುತ್ತೆ ನಮ್ಗೆ.
0: ಬ್ರಷ್ ಗೆ ಅದ್ದಾಗ ತನ್ನಷ್ಟಕ್ಕೆ ತಾನೇ ಚಲಿಸುತ್ತೆ.
1: ಖಂಡಿತ ಸರ್, ಖಂಡಿತ. ಹಾಗಾಗಿ ನಾನು ಅಕ್ರಾಲಿಕ್
0: ಅಷ್ಟು ಫ್ರೀಡಮ್ ಇಲ್ಲ. ಕರ್ನಾಟಕದಲ್ಲಿ ಯಾವ ಆರ್ಟಿಸ್ಟ್ ಇಷ್ಟ?
1: ಸರ್, ನಾನು ಕರ್ನಾಟಕದಲ್ಲಿ ಮೊನ್ನೆ ಮೊನ್ನೆ ಅಷ್ಟೇ ನಮ್ಮ ಕೆ ಎನ್ ರಾಮಚಂದ್ರನ್ ಅಂತ ಒಬ್ಬ ಕಲಾವಿದರು ನಿಧನ ಹೊಂದಿದ್ದಾರೆ. ಅವರ ಚಿತ್ರಗಳನ್ನ ನಾನು ತುಂಬಾ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಅವರ ಬ್ರೆಷಿನ ಸ್ಟ್ರೋಕ್ಸ್, ಸಬ್ಜೆಕ್ಟ್ ಗಳು, ಅವರು ಮಾರ್ಕೆಟ್ ಅಂತಾನೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಪೂರ್ತಿ ಪೇಂಟಿಂಗ್ ಮಾಡಿದ್ದಾರೆ, ಸೀರೀಸ್ ಪೇಂಟಿಂಗ್ ಗಳನ್ನ ಮಾಡಿದ್ದಾರೆ. ಮತ್ತೆ ಬೋಟ್ ಅಂತ ಒಂದು ಸಬ್ಜೆಕ್ಟ್ ಇಟ್ಕೊಂಡು ತುಂಬಾ ಪೇಂಟಿಂಗ್ ಗಳನ್ನ ಮಾಡಿದ್ದಾರೆ. ಅವ್ರ ಕಲರ್ ಸ್ಕೀಮು ಮತ್ತೆ ಪ್ಯಾಚ್ ವರ್ಕ್, ಸ್ಟ್ರೋಕ್ಸ್, ನಿಜ ತುಂಬಾ ಖುಷಿ ಅನ್ಸುತ್ತೆ ಸರ್. ಅವರು ಒಂದು ವರ್ಕ್ ತುಂಬಾ ಇಷ್ಟ ಆಗುತ್ತೆ ನನಗೆ.
0: ಇನ್ನೊಬ್ರು ಸ್ಟಿಚ್ ಚಂದ್ರಶೇಖರ್ ಅಂತ ಹೆಸರು ಮಾಡಿದವರಿದ್ರು. ಅವರು ಯಾವುದೇ ಪೇಂಟಿಂಗ್ ಅಲ್ಲಿ ಒಂದು ಸ್ಟಿಚ್ ಇರ್ತಾ ಇತ್ತು,
1: ಸ್ಟಿಚ್ ಇರ್ತಾ ಇತ್ತು,
0: ಬಹಳ ಚೆನ್ನಾಗಿ ಮಾಡಿದ್ರು.
1: ಖಂಡಿತ ಸರ್.
0: ಚೀಸು ಕೃಷ್ಣ ಶೆಟ್ಟಿ ಅವರು ಅದ್ಭುತವಾದ ವರ್ಕ್ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಹೊಸ ಕಲಾವಿದರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ವ್ಯಂಗ್ಯ ಚಿತ್ರಕ್ಕೆ ಏನ್ ಬರಲಿಲ್ಲ?
1: ಇಲ್ಲ ಸರ್, ಅದೊಂದು ಇನ್ನು ಪ್ರಯತ್ನ ಪಟ್ಟಿಲ್ಲ.
0: ಸೊ ಇದರದೆಲ್ಲದ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಕಲಿಕೆ ಪೇಂಟಿಂಗ್ ಅಲ್ಲೇ ಮುಂದ್ ಮುಂದಕ್ಕೆ ಹೋಗ್ತಾ ಇದ್ದೀರಿ ಕಲ್ತ್ಕೋತಾ?
1: ಹೌದು ಸರ್.
0: ಸ್ಕೋಪ್ ಇದೆಯಾ ನಿಮ್ಮ ಕಲಿಕೆಗೆ?
1: ಹಾ ಇದೆ ಸರ್, ನಾನು ನೋಡಿರೋ ಮಟ್ಟಿಗೆ ತುಂಬಾ ಸ್ಕೋಪ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಇವಾಗ ಒಂದು 2 ಮಂತ್ಸ್ ಬ್ಯಾಕ್ ಬೆಂಗಳೂರಲ್ಲಿ ವರ್ಕ್ ಮಾಡಿ ಬಂದಿದ್ದೆ, ಅಂದ್ರೆ ಚಿತ್ರಕಲೆಗೆ ಸಂಬಂಧಪಟ್ಟಾಗೆ. ಅಲ್ಲಿ ತುಂಬಾ ಪೇಂಟಿಂಗ್ ಗೆ ಆಗ್ಲಿ, ಇಲ್ಲ ವೆಬ್ ಡಿಸೈನ್ ಆಗ್ಲಿ, ಇಲ್ಲ ಚಿತ್ರ ಕಲಾವಿದರಿಗೆ ತುಂಬಾ ಒಂದು ಒಳ್ಳೆ ಅವಕಾಶಗಳಿದಾವೆ. ನೀವು ಯಾವುದೇ ಕ್ಷೇತ್ರಕ್ಕೆ ಬೇಕಾದ್ರೆ ಹೋಗ್ಬೋದು. ಇಲ್ಲಿ ಅನಿಮೇಷನ್ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂತೀವಿ ಅಂದ್ರೆ ಆ ಕಡೆ ಅನಿಮೇಷನ್ ಇದಕ್ಕೆ ಹೋಗ್ಬೋದು, ವೆಬ್ ಡಿಸೈನ್ ಹೋಗ್ಬೋದು. ಹಾಗೆ ಇವಾಗ ಅಡ್ವರ್ಟೈಸ್ಮೆಂಟ್ ಗೆ ಚಿತ್ರಗಳ ಇದ್ ಮಾಡೋದು, ಕಾನ್ಸೆಪ್ಟ್ ಎಲ್ಲ ಡೆವಲಪ್ ಮಾಡ್ಕೊಡೋದು, ತುಂಬಾ ಅವಕಾಶಗಳಿದಾವೆ ಸರ್. ತುಂಬಾ
0: ಬಳಸ್ಕೋಬೇಕಷ್ಟೇ. ಮತ್ತೆ ಆಸಕ್ತಿನೂ ಇರಬೇಕು. ಯಾರೋ ಹೇಳಿದ್ರು ಅಂತ ಮಾಡೋ ಅಂತ ಕ್ಷೇತ್ರ ಅಲ್ಲ ಕಲೆ, ಎಲ್ಲರಿಗೂ ಒಲಿಯುತ್ತೆ ಅಂತಲೂ ಹೇಳಲಿಕ್ಕೆ ಬರಲ್ಲ.
1: ಖಂಡಿತ,
0: ಒಲಿದು ಬಿಟ್ರೆ ಅದು ನಿಮಗೆ ಯಾವ ಹಂತಕ್ಕೂ ಅದು ಕರ್ಕೊಂಡು ಹೋಗುತ್ತೆ. ಇನ್ನ ಸುಬ್ರಹ್ಮಣ್ಯ, ವಾಪಸ್ ನಮ್ಮ ಸಂಗೀತ ಕ್ಷೇತ್ರಕ್ಕೆ ಬರೋದಾದ್ರೆ, ನೀವು ಸೀನಿಯರ್ ಕಲಿತಾ ಇದ್ದೀರಿ, ಜೊತೆಗೆ ಸುಗಮ ಸಂಗೀತವನ್ನು ಕೂಡ ಶಾಲಾ ದಿನಗಳಿಂದನೂ ಶಾಲೆಯಲ್ಲಿ ಹಾಡಿ ಪ್ರೈಸ್ ಎಲ್ಲ ತಕೊಂಡು ಖುಷಿ ಪಟ್ಟಿದ್ದೀರಿ, ಎಲ್ಲೆಲ್ಲಿ ಹೋಗಿದ್ರಿ, ಏನೇನು ಪ್ರೈಸ್ ಬಂತು ನಿಮಗೆ?
1: ಸರ್, ನಾನು ಈಗಿನ ದಿನಗಳಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದೀನಿ. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದಲೇ ಹಲವಾರು ಕಾರ್ಯಕ್ರಮಗಳನ್ನ ನೀಡಿದ್ದೀನಿ. ಹಾಗೆ ಬೆಂಗಳೂರು, ಮೈಸೂರು, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಮತ್ತೆ ರಾಮನಾಥಪುರ ಅಂತ ಕ್ಷೇತ್ರಗಳಲ್ಲೂ ಸಹ ಕಾರ್ಯಕ್ರಮ ನೀಡಿದ್ದೀನಿ. ಹಾಗೆ ನಮ್ಮ ಇಂಟರ್ ಕಾಲೇಜ್ ಫೆಸ್ಟ್ ಅಲ್ಲಿ ಮತ್ತೆ ಮೈಸೂರಲ್ಲಿ ನಡೆಯುತ್ತೆ ಸಾಂಸ್ಕೃತಿಕ ಹಬ್ಬ ಅಂತ ಇದೆ, ಇಂಟರ್ ಕಾಲೇಜ್ ಕಾಂಪಿಟೇಷನ್. ಅದರಲ್ಲಿ ಚಲನಚಿತ್ರ ಗೀತೆಯಲ್ಲಿ ದ್ವಿತೀಯ ಸ್ಥಾನ ಬಂದಿತ್ತು. ಹಾಗೆ ನಮ್ಮ ಶ್ರವಣಬೆಳಗೊಳದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾಡಗೀತೆ ಮತ್ತೆ ರೈತಗೀತೆ ಹಾಡುವಂತ ಅವಕಾಶ ಸಿಕ್ತು. ಅದಕ್ಕೆ ತುಂಬಾ ಖುಷಿ ಪಡ್ತೀನಿ ಸರ್.
0: ಹೀಗೆ ಇನ್ನು ಶಾಲೆ ದಿನಗಳಿಂದಾನು ಅಭ್ಯಾಸ ಮಾಡ್ಕೊಂಡ್ ಬಂದಿದ್ದೀರಿ, ಎಲ್ಲಾ ಸ್ಪರ್ಧೆಗಳಿಗೂ ನಿಮ್ಮನ್ನ ಕಳಿಸ್ತಾ ಇದ್ರು, ಬಹುಮಾನಗಳು ತುಂಬಾ ಬಂದಿದೆ.
1: ಹೌದು ಸರ್.
0: ಎಲ್ಲಿವರೆಗೆ ಮುಂದುವರಿಸಬೇಕು ಅಂತಿದ್ದೀರಿ?
1: ಕಲೆನೇ ಒಂದು ಜೀವನ ಆಗಿರೋದ್ರಿಂದ, ಇವಾಗ ಚಿತ್ರಕಲೆ ಮತ್ತೆ ಸಂಗೀತ ಎರಡೂ ಒಂದೇ ಆಗಿರೋದ್ರಿಂದ ನಾನು ಇದ್ರಲ್ಲಿ ಏನೇ ಜೀವನ ರೂಪಿಸಿದ್ರು, ಏನೇ ಬದುಕ್ತೀನಿ ಅಂದ್ರು ಇದ್ರಲ್ಲೇ ಬದುಕಬೇಕಾಗಿದೆ. ಹಾಗಾಗಿ ನಾನು ಇರೋವರೆಗೂ ಅಂತೂ ಈ ಕ್ಷೇತ್ರಕ್ಕೋಸ್ಕರ ಮುಡುಪಾಗಿರಕ್ಕೆ ಇಷ್ಟಪಡ್ತೀನಿ ಸರ್.
0: ಸುಗಮ ಸಂಗೀತ ಅಂದ್ರೆ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಅಥವಾ ನೀವು ಹೇಳಿದ ಚಿತ್ರಗೀತೆ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ನಮ್ಮ ಕೇಳುಗರಿಗೋಸ್ಕರ ಯಾವ್ದಾದ್ರು ಒಂದು ಭಾವಗೀತೆ ಹಾಡಬಹುದು?
1: ಖಂಡಿತ ಸರ್. ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ ಇರುವಂತಹ ಗೀತೆ, ಎದೆ ತುಂಬಿ ಹಾಡಿದೆನು ಅಂದು ನಾನು ಎಂಬ ಗೀತೆಯನ್ನ ಹಾಡಕ್ಕೆ ಇಷ್ಟಪಡ್ತೀನಿ ಸರ್.
0: ಈಗ ಹಾಡ್ತೀರಾ?
1: ಖಂಡಿತ ಸರ್.

0: ತುಂಬಾ ಸೊಗಸಾಗಿ ಹಾಡಿದ್ರಿ. ಎಂಡಿಂಗ್ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ, ನೀವು ಕೂಡ ಒಂಥರ ಮಾಡಿದಿರಿ. ಜನಪದ ಏನಾರು ಹಾಡ್ಲಿಕ್ಕೆ ಬರುತ್ತೆ?
1: ಹಾಡ್ತೀನಿ.
0: ಯಾವ್ದು ಹಾಡ್ತೀನಿ?
1: ಯಾತಕ್ಕೆ ಮಳೆ ಹೋದವು ಎಂಬ ಗೀತೆನ ಹಾಡಕ್ಕೆ ಇಷ್ಟಪಡ್ತೀನಿ ಸರ್.
0: ಈಗ ಹಾಡ್ತೀರಾ?
1: ಖಂಡಿತ ಸರ್.

0: ಬಹಳ ಸೊಗಸಾಗಿ ಹಾಡಿದ್ರಿ ಸುಬ್ರಹ್ಮಣ್ಯ. ಬಹುಶಃ ಎಲ್ಲ ತರಹದ ಹಾಡುಗಳನ್ನ ಹಾಡಬೇಕು, ತುಂಬಾ ಕಲಿಬೇಕು ಅಂತ ಹೇಳಿ ನಿಮ್ಗೆ ಆಸಕ್ತಿ ಇದೆ. ನಿಮಗೆ ಮೆಚ್ಚಿನ ಕವಿಗಳು ಯಾರ್ಯಾರು ಅಂತ?
1: ಪ್ರಥಮವಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು, ಹಾಗೆ ದರಾ ಬೇಂದ್ರೆ ಅವರು, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು, ನಾಕ್ರೋ ಸತ್ಯನಾರಾಯಣ ಅವರು, ಜಿ ಎಸ್ ಶಿವರುದ್ರಪ್ಪ ಅವರದು, ಹೀಗೆ ತುಂಬಾ ಕವಿಗಳ ಗೀತೆಗಳನ್ನ ಇಷ್ಟಪಡ್ತೀನಿ.
0: ಸಾಹಿತ್ಯ ಎಲ್ಲ ಓದ್ಕೋತೀರಿ?
1: ಹೌದು ಸರ್.
0: ಸೊ ನಿಮ್ಮ ಪದ್ಯಗಳನ್ನು ಕೂಡ ನೀವು ರಾಗ ಸಂಯೋಜನೆ ಮಾಡಿ ಹಾಡಬಹುದು?
1: ಹೌದು ಸರ್.
0: ಮುಂದೆ ಏನ್ ಮಾಡಬೇಕು ಅಂತ ಕನಸು ಕಂಡಿದ್ದೀರಿ?
1: ಮುಂದೆ ಈ ಸುಗಮ ಸಂಗೀತ ಕ್ಷೇತ್ರ ಮತ್ತೆ ಸಂಗೀತ ಮತ್ತೆ ಚಿತ್ರಕಲೆ ಎರಡರಲ್ಲೂ ಸಹಿತ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ. ಅದ ಆ ಕ್ಷೇತ್ರದಲ್ಲಿ ನಂದಾದ ಒಂದು ಗುರುತನ್ನ ಅಲ್ಲಿ ಇಡಬೇಕು ಅನ್ನೋದೊಂದು ಆಸೆ ಇದೆ ಸರ್. ಹಾಗಾಗಿ ಅದಕ್ಕೋಸ್ಕರ ಏನ್ ಪ್ರಯತ್ನ ಮಾಡಬಹುದು ಖಂಡಿತ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಸರ್.
0: ಸುಬ್ರಹ್ಮಣ್ಯ ಹೊಳೆ ನರಸೀಪುರ ಅಂದ್ರೆ ಈತ ಒಬ್ಬ ಚಿತ್ರ ಕಲಾವಿದ, ಸುಗಮ ಸಂಗೀತ ಕಲಾವಿದ ಅಂತ ಈಗಾಗಲೇ ಗುರುತಿಸಿದ್ದಾರೆ ಜನ. ಹಾಗಾಗಿ ಹೆಚ್ಚು ಜನಕ್ಕೆ ಮುಟ್ಟಬೇಕಾಗಿದೆ.
1: ಹೌದು ಸರ್.
0: ಅವಕಾಶಗಳು ಹರಿದು ಬರ್ತವೆ, ಅನುಕೂಲ ಆದಾಗ ನೀವು ಅದನ್ನ ಬಳಸ್ಕೋತೀರಿ. ಗಣಪತಿ ಪೆಂಡಾಲ್ ಕಾರ್ಯಕ್ರಮದಿಂದ ಹಿಡಿದು ರಾಜ್ಯೋತ್ಸವದವರೆಗೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆ ವೇದಿಕೆ ಸಿಕ್ಕಲ್ಲಿ ನೀವು ಹಾಡ್ತೀರಿ, ಸ್ಪರ್ಧೆಗಳಿದ್ರೆ ಭಾಗವಹಿಸ್ತೀರಿ. ಒಳ್ಳೆ ಒಂದು ಕಂಠ ಇರೋದ್ರಿಂದ ನಿಮಗೆ ಇನ್ನೂ ಅವಕಾಶಗಳು ಜಾಸ್ತಿ ಸಿಗ್ತವೆ, ಚೆನ್ನಾಗಿ ಮಾಡಿ. ಜೊತೆಗೆ ಇನ್ನು ಬೇರೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕಲಿಬೇಕು ಅನ್ನೋ ಆಸೆ ಇದೆಯಾ?
1: ಹಾ ಸರ್, ನನಗೆ ತಬಲಾ ಕಲಿಬೇಕು ಅಂತ ತುಂಬಾ ಆಸೆ ಇದೆ. ಸಮಯ ಇನ್ನು ಕೂಡ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಬಟ್ ಕಲಿಯಕಂತ ಕಲ್ತಿದ್ದಾನೆ.
0: ನಿಮಗೆ ಕೀಬೋರ್ಡ್ ಗಿಟಾರ್?
1: ಕೀಬೋರ್ಡ್ ಗಿಟಾರ್ ನಡೆಸ್ತೇನೆ ಸರ್.
0: ಕಲೆ ಕ್ಷೇತ್ರದಲ್ಲೇ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ, ತಂದೆಯವರು ಕಲೆ ಕ್ಷೇತ್ರದಲ್ಲೇ ಇರೋದ್ರಿಂದ ನಿಮಗೊಂದಷ್ಟು ಪ್ರೋತ್ಸಾಹ ಸಿಕ್ಕಿದೆ.
1: ಖಂಡಿತ ಸರ್.
0: ಜೀವನ ರೂಪಿಸಿಕೊಳ್ಳುತ್ತೆ, ಯಾಕಂದ್ರೆ ಎಲ್ಲೇ ಹೋದ್ರು ಒಂದಷ್ಟು ನಿಮ್ಮ ಕಲೆಗೆ ಪ್ರೋತ್ಸಾಹ ಕೊಡೋರು ಇದ್ದೇ ಇರ್ತಾರೆ. ಹೆಚ್ಚು ಪ್ರೋತ್ಸಾಹ ಸಿಗುವಂತ ಅವಕಾಶಗಳು ನಿಮಗೆ ಸಿಗಲಿ ಅಂತ ಹೇಳಿ ನಾವು ಕೂಡ ಹಾರೈಸುತ್ತೇವೆ. ನಮ್ಮ ಕೇಳುಗರಿಗಾಗಿ ನಾಲ್ಕು ಒಳ್ಳೆ ಹಾಡುಗಳನ್ನು ಹಾಡಿದ್ದೀರಿ, ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ಸುಬ್ರಹ್ಮಣ್ಯ ನಿಮಗೆ ತುಂಬಿರೋದು ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ಯುವ ಪ್ರತಿಭೆ, ಚಿತ್ರಕಲೆ ಹಾಗೂ ಸುಗಮ ಸಂಗೀತ ಕಲಾವಿದ ಹೊಳೆ ನರಸೀಪುರದ ಎಚ್ಎಸ್ ಸುಬ್ರಹ್ಮಣ್ಯ ಅವರೊಂದಿಗೆ ಮಾತುಕತೆ ಮತ್ತು ಹಾಡುಗಳನ್ನು ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಬೇದ್ರೆ ಮಂಜುನಾಥ್, ವಾದ್ಯ ಸಹಕಾರ ಹಾರ್ಮೋನಿಯಂ ಎಚ್ಇ ಶಿವಾನಂದ, ತಬಲಾ ಎಚ್ಎನ್ ರಾಮಸ್ವಾಮಿ. ಇಲ್ಲಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮ ಮುಗಿಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿ ಗೀತೆಯನ್ನ.

0: ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಪ್ರದೀಪ್ ಕುಮಾರ್ ಗಟ್ಟಿ ಕಂಬಳ ಪದವು ಮತ್ತು ತಂಡದವರಿಂದ ಯಕ್ಷಗಾನದ ಹಾಡುಗಳು ಮತ್ತು ಕುಟುಂಬ ಕಲ್ಯಾಣ ಏಕೆ ಮತ್ತು ಹೇಗೆ ಈ ಕುರಿತು ಡಾಕ್ಟರ್ ಜೆ ಪೂರ್ಣಿಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಪಂಚವಟಿ. ಭಾಗವತರು ಪ್ರದೀಪ್ ಕುಮಾರ್ ಗಟ್ಟಿ ಕಂಬಳ ಪದವು, ಮದ್ದಳೆ ಬಾಲಕೃಷ್ಣ ಗಟ್ಟಿ ಆಚೆಗೋಳಿ, ಚೆಂಡೆ ಲಕ್ಷ್ಮೀಶ ಬೆಂಗ್ರೋಡಿ, ಚಕ್ರತಾಳ ರಿತೇಶ್ ಪಂಜತ್ತೊಟ್ಟಿ ಅಡ್ಕ. ಕೇಳಿ ಯಕ್ಷಗಾನದ ಹಾಡುಗಳು.

ಅಮ್ಮನೆ ಧ್ಯಾತ್ಮ ಕೈ ಮುಗಿದಂಬುಜನವಾಣಿಯರ ಆರಾಮುಲಗಿ ಬಡ ಮಾಡುವುದು.

まあそんなことは、いやいやいやいや、ベダラジリラカザラコンドコルビノダーリー

ಶೂರ್ಪಣಕ್ಕೆ ಬಂದಾಳ ಕಾನನಕ್ಕೆ ಕುಲ ಗೇಡಿಯು

0: ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಪಂಚವಟಿ. ಭಾಗವತರು ಪ್ರದೀಪ್ ಕುಮಾರ್ ಗಟ್ಟಿ ಕಂಬಳ ಪದವು, ಮದ್ದಳೆ ಬಾಲಕೃಷ್ಣ ಗಟ್ಟಿ ಆಚೆಗೋಳಿ, ಚೆಂಡೆ ಲಕ್ಷ್ಮೀಶ ಬೆಂಗ್ರೋಡಿ, ಚಕ್ರತಾಳ ರಿತೇಶ್ ಪಂಜತ್ತೊಟ್ಟಿ ಅಡ್ಕ. ಇನ್ನು ಮುಂದೆ ಕೇಳಿ, ಕುಟುಂಬ ಕಲ್ಯಾಣ ಏಕೆ ಮತ್ತು ಹೇಗೆ, ಈ ಕುರಿತು ಡಾಕ್ಟರ್ ಜೆ ಪೂರ್ಣಿಮಾ ಅವರೊಂದಿಗಿನ ಸಂದರ್ಶನ.
1: ಕೇಳುಗರೇ ನಮಸ್ಕಾರ. ಕುಟುಂಬ ನಿಯಂತ್ರಣ ಚಿಕ್ಕ ಚೊಕ್ಕ ಸುಖಿ ಹಾಗೂ ಆರ್ಥಿಕವಾಗಿ ಸುಭದ್ರ ಸಂಸಾರಕ್ಕೆ ಅವಶ್ಯಕವಾಗಿದೆ. ದೇಶದ ಪ್ರಗತಿ ಕೂಡ ಇದ್ರ ಮೇಲೆ ನಿಂತಿದೆ. ಕುಟುಂಬ ನಿಯಂತ್ರಣ ಕ್ರಮಗಳ ಬಗ್ಗೆ ಇವತ್ತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಮುಲ್ಕಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಿರಿಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆಯಾಗಿರುವ ಡಾಕ್ಟರ್ ಪೂರ್ಣಿಮಾ ಜೆ. ನಮಸ್ಕಾರ ಡಾಕ್ಟರ್, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
2: ನಮಸ್ಕಾರ.
1: ಈಗ ವೈದ್ಯೆಯಾಗಿ ಕುಟುಂಬ ನಿಯಂತ್ರಣ ಕಾರ್ಯಕ್ರಮದ ಪ್ರಾಮುಖ್ಯತೆ ಬಗ್ಗೆ ಹೇಳ್ತೀರಾ ಆರಂಭದಲ್ಲಿ?
2: ನನ್ನ 28 ವರ್ಷ ಸರ್ವಿಸಿನಲ್ಲಿ ಅದು ಸ್ತ್ರೀರೋಗ ತಜ್ಞೆಯಾಗಿ ನನಗನ್ಸುತ್ತೆ ಹಿಂದೆಂದಿಗಿಂತಲೂ ಈಗ ನಮ್ಮ ಗರ್ಭ ನಿರೋಧಕ ವಿಧಾನಗಳ ಬುಟ್ಟಿಯಲ್ಲೂ ತುಂಬಾ ಬಹುವಿಧವಾದ ಗರ್ಭ ನಿರೋಧಕಗಳಿದೆ ಮತ್ತು ಹಿಂದೆಂದಿಗಿಂತ ಈಗ ಅದರ ಅವಶ್ಯಕತೆ ಹೆಚ್ಚಿಗಿದೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ನಾವು ಕುಟುಂಬ ಕಲ್ಯಾಣವನ್ನ ಅಂತ ನೋಡುವಾಗ ಇಟ್ ಇಸ್ ಫ್ಯಾಮಿಲಿ ಪ್ಲಾನಿಂಗ್. ಪ್ಲಾನಿಂಗ್ ಅಂದ್ರೆ ನಮಗೆ ಮಗು ಯಾವಾಗ ಬೇಕು, ಯಾವಾಗ ಬೇಡ, ಎಷ್ಟು ದೂರ ಮಾಡ್ಬೇಕು ಒಂದು ಮಗುವಿಗೂ ಇನ್ನೊಂದು ಮಗುವಿಗೂ, ನಮ್ಗೆ 2 ಮಕ್ಳು ಸಾಕ ಕಂಪ್ಲೀಟ್ ಮಾಡ್ಕೋಬಹುದಾ ಅಂತ ಬೇರೆ ಬೇರೆ ರೀತಿಯ ಒಂದು ಯೋಚನೆ ಬಂದಾಗ ಅದೆಲ್ಲದಕ್ಕೂ ನಮ್ಮ ಗೌರ್ಮೆಂಟ್ ಸೈಡ್ ಇಂದನು ಕೂಡ ಬಹಳ ಬೇರೆ ಬೇರೆ ವಿಧವಾದ ಗರ್ಭ ನಿರೋಧಕಗಳು ಬಂದಿವೆ.
1: ಮತ್ತೆ ಒಂದು ರೀತಿಯಲ್ಲಿ ಇದು ಮಹಿಳೆಯನ್ನ ಹೆಚ್ಚು ಆರೋಗ್ಯಪೂರ್ಣಳನ್ನಾಗಿ ಕೂಡ
2: ಖಂಡಿತ ಗರ್ಭಿಣಿ ಆಗೋದು, ಅದನ್ನ ಬೇಡ ಅಂತ ಹೇಳೋದು, ಬೇಡದ ಬಸರನ್ನ ತೆಗೆಸ್ಕೊಳ್ಳೋದು ಅಥವಾ ಹೆಚ್ಚು ಹೆಚ್ಚು ಮಕ್ಕಳನ್ನ ಅಡಿಯೋದು, ಅವೆಲ್ಲಾನು ಡೈರೆಕ್ಟ್ ಆಗಿ ಹೆಣ್ಣು ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ಪ್ರಭಾವ ಬೀರೇ ಬೀರತ್ತೆ. ಅದಕ್ಕೋಸ್ಕರ ನೀವ್ ಹೇಳ್ದಂಗೆ ಚಿಕ್ಕ ಸಂಸಾರ ಸುಖಿ ಸಂಸಾರ ಅಂತೆಲ್ಲ ಹೇಳಿ ನಾವಿಬ್ರು ನಮಗಿಬ್ರು ಸಾಕು ಅಂತೆಲ್ಲ ಹೇಳ್ತಾನೆ ಇದೀವಿ ನಾವು. ಬಟ್ ಆದ್ರೂ ಅದನ್ನ ಕಾರ್ಯರೂಪಕ್ಕೆ ತರೋದಂತೂ ಬಹಳ ಕಷ್ಟ. ಹೆಣ್ಣು ಮಕ್ಕಳಿಗೆ ಅವರ ಆರೋಗ್ಯದ ಬಗ್ಗೆ ಮತ್ತೆ ಗರ್ಭ ನಿರೋಧಕಗಳ ಅವಶ್ಯಕತೆ ಬಗ್ಗೆ ತಿಳಿಸಿ ಹೇಳೋದು ನನ್ನ ಕರ್ತವ್ಯ ಅಂತ ಅನ್ಕೋತೀನಿ.
1: ಮತ್ತೆ ಇದು ಒಂದು ರೀತಿ ಹೆಣ್ಮಕ್ಕಳನ್ನ ಸಶಕ್ತಳನ್ನಾಗಿ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಅವಳ ನಿರ್ಧಾರಕ್ಕೆ ನಾವು ಪ್ರಾಮುಖ್ಯತೆ ಕೊಟ್ರೆ ಅವಳಿಗೆ ನಿರ್ಧಾರ ತಗೊಳ್ಳುವ ಒಂದು ಹಕ್ಕಿದೆ ಅಲ್ಲಿ. ಎಷ್ಟು ಮಕ್ಕಳು ಬೇಕು, ತನ್ನ ಸಂಸಾರಕ್ಕೆ ಒಂದು ಮಗು ಸಾಕು, 2 ಮಕ್ಕಳು ಬೇಕು, ಇದನ್ನೆಲ್ಲ ಅವಳು ತನ್ನ ಗಂಡನ ಜೊತೆ ಕೂತು ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬಹುದು.
2: ಒಂದು ಕಾಲದಲ್ಲಿ ನಾವು ಗಂಡನ ಸಿಗ್ನೇಚರ್ ಕೂಡ ಬೇಕು ನಿನ್ನ ಆಪರೇಷನ್ಗೆ ಅಂತ. ಬಟ್ ಈಗ ಗವರ್ಮೆಂಟ್ ಇಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ತನ್ನ ದೇಹದ ಮೇಲೆ ನಿಯಂತ್ರಣವನ್ನ ಅವಳು ಇಟ್ಕೋಬೇಕು. ಗಂಡ ಆಗ್ಲಿ ಅತ್ತೆ ಆಗ್ಲಿ ಮಾವ ಆಗ್ಲಿ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ಮಾಡಬಾರ್ದು. ನಂಗೆ ಇಷ್ಟೇ ಒಂದೇ ಮಗು ಸಾಕು ಆಪರೇಷನ್ ಮಾಡಿ ಅಂದ್ರೂ ಕೂಡ ನಾವು ಮಾಡ್ಬೇಕಾಗಿರೋ ಪರಿಸ್ಥಿತಿ ಈಗ. ಪ್ಲಸ್ ಅವ್ರು 2 ಮಕ್ಕಳಾದ ಮೇಲೆ ಗಂಡನ ಪರ್ಮಿಷನ್ ಬೇಡವೇ ಬೇಡ, ಹೆಂಡತಿ ಒಬ್ಳೆ ಹೇಳಿದ್ರು ಸಾಕು. ಬಟ್ ಗಂಡ ಹೆಂಡತಿ ಇಬ್ರು ಡಿಸ್ಕಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಸಂಸಾರದ ರಥ ನಡಿಬೇಕಾದ್ರೆ ಇಬ್ಬರ ಡಿಸಿಷನ್ ಬಹಳ ಮುಖ್ಯ. ಅಲ್ಲಿ ಅತ್ತೆ ಮಾವ ಅಮ್ಮ ಅಪ್ಪ ಯಾರು ಬರಬಾರ್ದು ಅಂತ ನನ್ನ ಅನಿಸಿಕೆ.
1: ಈಗ ಬೇರೆ ಬೇರೆ ರೀತಿಯ ಕುಟುಂಬ ನಿಯಂತ್ರಣ ಕ್ರಮಗಳಿದೆ, ಈಗ ಅದ್ರ ಬಗ್ಗೆ

0: ಮಾತಾಡೋಣ. ಏನ್ ಹೇಳ್ತೀರಿ, ಎಷ್ಟೊಂದು ರೀತಿ ಈಗ ಅಂದ್ರೆ ಹೊಸ ಹೊಸತು ಕೂಡ ಕುಟುಂಬ ನಿಯಂತ್ರಣ ಕ್ರಮಗಳು ಬಂದಿದೆ.
1: ಎಲ್ಲದ್ರನ್ನು ನಾವು ಮೇನ್ ಆಗಿ ಡಿವಿಷನ್ ಮಾಡೋದು ತಾತ್ಕಾಲಿಕ ವಿಧಾನ ಮತ್ತು ಶಾಶ್ವತ ವಿಧಾನ ಅಂತ ಹೇಳಿ. ತಾತ್ಕಾಲಿಕ ವಿಧಾನದಲ್ಲಿ ನಿಮ್ ಕೆಲವೆಲ್ಲ ಮುಂಚೆಯಿಂದಾನು ಇದೆ, ಕೆಲವೊಂದು ಈಗ ನಮ್ಮ ಬ್ಯಾಸ್ಕೆಟ್ ಅಲ್ಲಿ ಬಂದಿದೆ ಗವರ್ಮೆಂಟ್ ಇಂದ. ಇನ್ನೂ ಹೆಚ್ಚಿನದನ್ನ ತಂದು ಕಾಂಟ್ರಸೆಪ್ಷನ್ ಗರ್ಭ ನಿರೋಧಕಗಳು ಹೆಚ್ಚು ಹೆಚ್ಚು ಬಳಕೆಗೆ, ಅಂದ್ರೆ ಪೇಷಂಟ್ ಹೇಗೆ ಬೇಕೋ ನಾವೇನಂತೀವಿ ಅದನ್ನ ಒಂದು ಕೆಫೆಟೇರಿಯಾ ಅಪ್ರೋಚ್ ಅಂತ. ಕೆಫೆಟೇರಿಯಾ ಅಂದ್ರೆ ನಾವು ಹೋಟ್ಲಿಗೆಲ್ಲಾದ್ರೂ ಹೋದ್ರೆ, ಕ್ಯಾಂಟೀನ್ ಎಲ್ಲಾದ್ರೂ ಹೋದ್ರೆ ನನಗೆ ಅವ್ರು ಕೇಳ್ತಾರೆ ಬಂದು, ನಿಮ್ಗೆ ಕಾಫಿ ಬೇಕಾ, ಟೀ ಬೇಕಾ, ಹಾರ್ಲಿಕ್ಸ್ ಬೇಕಾ, ಏನ್ ಬೇಕು ಅಂತ
0: ಕೇಳ್ತಾರೆ.
1: ಆಯ್ಕೆ ಅದೇ ರೀತಿಯಲ್ಲಿ ನಾವು ಕೊಡ್ಬೇಕು ಆಯ್ಕೆಗಳನ್ನ ಮಾಡೋ ತರ, ನಿಮ್ಗೆ ಕಾಪರ್ ಟೀ ಬೇಕಾ, ಮಾತ್ರೆ ಬೇಕಾ, ಮತ್ತೆ ಇದು ನಿರೋಧ ಬೇಕಾ, ಹಾಗೆ ಮಾತ್ರೆಗಳಲ್ಲೂ ಬೇರೆ ಬೇರೆ ರೀತಿದಿದೆ. ಅವೆಲ್ಲ ನಾವು ಬ್ಯಾಸ್ಕೆಟ್ ಅಲ್ಲಿ ಇಟ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ, ಅದರ ಪರಿಣಾಮಗಳು, ದುಷ್ಪರಿಣಾಮಗಳು, ಅದರ ಪ್ರಯೋಜನಗಳು ಅವೆಲ್ಲನ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ.
0: ಈಗ ತಾತ್ಕಾಲಿಕ ಕುಟುಂಬ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾತಾಡೋದಾದ್ರೆ, ಈಗ ಮೊದಲಿಗೆ ನೀವು ಯಾವ್ದು ಒಳ್ಳೇದು ಅಂತ ಹೇಳ್ತೀರಿ?
1: ಒಳ್ಳೇದು ಕೆಟ್ಟದಂತ ಇರೋದಿಲ್ಲ, ಎಲ್ಲಾನು ನಾವು WHO ಈವನ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕೂಡ ಅದನ್ನ ಪ್ರಮೋಟ್ ಮಾಡ್ತಾರೆ, ಇಡೀ ಪ್ರಪಂಚದಲ್ಲಿ ಪ್ರಮೋಟ್ ಮಾಡ್ತಾರೆ. ಅದನ್ನೆಲ್ಲ ಇದಕ್ಕೆ ಒಳಪಡಿಸಿ, ಏನು ನಾವು ಪ್ರಯೋಗಕ್ಕೆ ಒಳಪಡಿಸಿ ಎಲ್ಲಾನು ಚೆನ್ನಾಗಿರ್ಬೇಕು. ಯಾಕೆ ಅಂದ್ರೆ ನಾವು ಆ ಮನುಷ್ಯನ ಆರೋಗ್ಯದಲ್ಲಿ, ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ನಾವು ಚೆನ್ನಾಗಾಗ್ಲಿ, ಸುಧಾರಿಸ್ಲಿ, ಅವ್ರದ್ದು ಪದೇ ಪದೇ ಗರ್ಭಿಣಿ ಆಗೋದು, ಅದನ್ನ ಕ್ಲೀನ್ ಮಾಡಿಸ್ಕೊಳ್ಳೋದು ಅಥವಾ ಹೆಚ್ಚು ಮಕ್ಕಳನ್ನ ಆಡೋದು ಕಷ್ಟಪಡೋದೆಲ್ಲ ಇರುತ್ತಲ್ಲ, ಅದನ್ನ ನೋಡಿನೇ ಹಂಗ ಆಗ್ಬಾರ್ದು, ಅವರ ಆರೋಗ್ಯ ಸರಿ ಇರ್ಬೇಕು ಅಂತ ಹೇಳುವಾಗ ಯಾವುದೇ ಇದರಲ್ಲಿ ದುಷ್ಪರಿಣಾಮಗಳು ಇರಬಾರ್ದು ಅಂತಾನೆ ನಾವು ನೋಡ್ಕೊಳ್ಳೋದು. ಈಗ ಹೊಸದಾಗಿ ಮದುವೆ ಆಗಿರ್ತಾರೆ, ಅವ್ರಿಗೊಂದು 6 ತಿಂಗಳು ಪೋಸ್ಟ್ಪೋನ್ ಮಾಡ್ಬೇಕಷ್ಟೇ, ಅಂತವ್ರಿಗೆ ಮಾಲಾಯನ್ ಮಾತ್ರೆ ತಗೊಳ್ಳಿ ಅಂತೀವಿ, ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಮತ್ತೆ 2 ಮಕ್ಕಳಾಗಿರುತ್ತೆ, ಅವ್ರಿಗೆ ನಾವು ಟ್ಯೂಬೆಕ್ಟಮಿ ಮಾಡಿಸ್ಕೊಳ್ಳಿ, ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಳ್ಳಿ, ವೆಸೆಕ್ಟಮಿ ಮಾಡಿಸ್ಕೊಳ್ಳಿ, ಇಲ್ಲ ಅದ್ ಎರಡು ಮಾಡಕ್ಕಾಗಲ್ಲ, ಹೆಣ್ಮಕ್ಳಿಗೆ ತೊಂದ್ರೆ ಆಗುತ್ತೆ, ಏನೋ ಹಾರ್ಟ್ ಪ್ರಾಬ್ಲಮ್ ಇದೆ, ಇನ್ನೇನೋ ಪ್ರಾಬ್ಲಮ್ ಅಲ್ಲಿ ಮಾಡಕ್ ಆಗಲ್ಲ ಆಪರೇಷನ್ ಅಂತ ಹೇಳುವಾಗ ಗಂಡ್ ಮಕ್ಳಿಗೆ ವೆಸೆಕ್ಟಮಿ ಮಾಡಿಸ್ಕೊಳ್ಳಿ ಅಂತೀವಿ. ಹಂಗೆ ಪ್ರತಿಯೊಬ್ಬರ ನೀಡು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಬಟ್ ಆದ್ರೆ ಕೆಲವೊಮ್ಮೆ ಕೆಲವು ಪೇಷಂಟ್ ಗಳಿಗೆ ಪಕ್ಕದ ಮನೆಯವರಿರ್ಬೋದು, ಮನೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಅದನ್ನ ಹಾಕೊಂಡ್ರೆ ಹಾಗಾಗುತ್ತೆ ಮೇಡಮ್, ಇದನ್ ಮಾಡಿಸ್ಕೊಂಡ್ರೆ ಹೀಗಾಗುತ್ತೆ ಮೇಡಮ್ ಅಂತ ಅವ್ರು ಹೇಳ್ತಾರೆ. ಆಗ ನಾವು ಅವರ ಡೌಟ್ಸ್ ನೆಲ್ಲ ಕ್ಲಾರಿಫೈ ಮಾಡಿ ಅವರಿಗೆ ನಿಮಗೆ ಇದ್ ನೋಡಿ ಇವೆಲ್ಲ ಇದೆ, ಇದ್ರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾವು ಆಪ್ಷನ್ ಕೊಡಬಹುದು. ಮತ್ತೆ ಕೊಟ್ಟಾಗ ಅವ್ರು ಸೆಲೆಕ್ಟ್ ಮಾಡುವಾಗ ಅದ್ರಲ್ಲಿ ನೋಡಿ ನಿಮ್ಗೆ ಮಗು ಆಗ್ಲಿಲ್ಲ, ಕಾಪರ್ಟಿ ಬೇಕು ಅಂತಾರೆ, ಮಗು ಆಗ್ಲಿಲ್ಲ, ನೀವು ಕಾಪರ್ಟಿ ಹಾಕೊಳ್ಳೋದಕ್ಕಿಂತ ಬೇರೆ ಮೆಥಡ್ ಯೂಸ್ ಮಾಡಿ, ಒಂದ್ ಮಗು ಆದ್ಮೇಲೆ ಕಾಪರ್ಟಿ ಹಾಕೊಳ್ಳಿ ಅಂತ ಹೇಳ್ತೀವಿ.
0: ಈಗ ಕುಟುಂಬ ನಿಯಂತ್ರಣ ಕ್ರಮಗಳ ಬಗ್ಗೆ ವೈದ್ಯರ ಹತ್ರ ಹೋಗಿ ಸಲಹೆ ಕೇಳೋದು ಮುಖ್ಯ ಅಂತೀರ?
1: ಆಕ್ಚುಲಿ ಆಗಿ ಡಾಕ್ಟರ್ ಹತ್ರನೇ ಕೇಳ್ಬೇಕಂತಿದೆ, ಬಟ್ ಆದ್ರೆ ಡಾಕ್ಟರ್ಸ್ ಹೆಚ್ಚು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಆಲ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂದ್ರೆ ಎಲ್ಲ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಒಬ್ಬ ಕೌನ್ಸಿಲರ್ ಕೊಟ್ಟಿದ್ದಾರೆ. ಈ ಕುಟುಂಬ ಕಲ್ಯಾಣ ನಿಯಂತ್ರಣದ ಬಗ್ಗೆನೆ ಮಾತಾಡೋದಕ್ಕೆ ಒಬ್ಬ ಇವ್ರನ್ನ ಕೊಟ್ಟಿದ್ದಾರೆ ಕೌನ್ಸಿಲರ್ನ, ಅವ್ರ ಹತ್ರ ಹೋದ್ರೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರಲ್ಲೂ ಕನ್ವಿನ್ಸ್ ಆಗ್ಲಿಲ್ಲದಿದ್ದರೆ ಅವ್ರನ್ನ ನಮ್ಮ ಹತ್ರ ಕರ್ಕೊಂಡ್ ಬರ್ತಾರೆ. ಎಸ್ಪೆಷಲಿ PPIUCD, PPIUCD ಅಂದ್ರೆ ಪೋಸ್ಟ್ ಪಾರ್ಟಮ್ ಇಂಟ್ರಾಯುಟರಿನ್ ಕಾಂಟ್ರಸೆಪ್ಟಿವ್ ಡಿವೈಸ್ ಅಂತ, ಹೆರಿಗೆಯಾದ ತಕ್ಷಣ 48 ಗಂಟೆಯೊಳಗಡೆ ಅಥವಾ ಆಪರೇಷನ್ ಮಾಡ್ತೀವಲ್ಲ ಅದೇ ಟೈಮ್ ಅಲ್ಲಿ ಕಾಪರ್ಟಿನ ಒಳಗಡೆ ಅಳವಡಿಸ್ತೀವಿ, ಅದನ್ನ ಹೆಚ್ಚು ಹೆಚ್ಚು ಜನಪ್ರಿಯಗೊಳಿಸಬೇಕಂತ ಹೇಳ್ಬಿಟ್ಟು ಒಬ್ರು ಕೌನ್ಸಿಲರ್ ಕೊಟ್ಟಿದ್ದು. ಈ ಒಂದು 10 ವರ್ಷದಿಂದ ಕೌನ್ಸಿಲರ್ಸ್ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಂದ್ರೆ ಎಂಡ್ ಆಫ್ ದ ಡೇ ಪ್ರತಿಯೊಬ್ಬರು ಡೆಲಿವರಿ ಆಗಿ ಮನೆಗೆ ಹೋಗುವಾಗ ಒಂದು ಕಾಂಟ್ರಸೆಪ್ಷನ್ ಇರ್ಬೇಕು, ಇಲ್ಲದಿದ್ದರೆ ಅವ್ರು ಮನೆಗೆ ಹೋಗಿ ಮಗುವಾಗಿ 6 ತಿಂಗಳಾಗುವಾಗ ಮತ್ತೆ 3 ತಿಂಗಳ ಗರ್ಭಿಣಿ ಆಗೋಗ್ತಾರೆ. ಅದನ್ನ ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಪ್ರತಿಯೊಬ್ಬ ಹೆಣ್ಣು ಮಗಳು ಡೆಲಿವರಿ ಆಗ್ಲಿ ಅಥವಾ ಅಬಾರ್ಷನ್, ಇವಾಗ ಗರ್ಭಪಾತಕ್ಕೆ ಬರ್ತಾರೆ, ನನ್ ಗರ್ಭಪಾತ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಮತ್ತೆ 2 ತಿಂಗಳಾಗುವ ಮತ್ತೆ ಗರ್ಭಿಣಿ ಆಗ್ತಾರೆ. ಸೊ ಅದನ್ನ ನಾವು ತಡೆಗಟ್ಟೋದಕ್ಕೋಸ್ಕರ ಪ್ರತಿಯೊಬ್ಬ ಹೆಣ್ಣು ಮಗಳು ಡೆಲಿವರಿ ಆಗ್ಲಿ ಅಬಾರ್ಷನ್ ಆಗ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಆಗುವಾಗ ಯಾವ್ದಾದ್ರು ಒಂದು ಗರ್ಭ ನಿರೋಧಕವನ್ನು ಉಪಯೋಗಿಸಿದ್ರೆ ಅವಳ ಹೆಲ್ತ್ ಗೆ ಬಹಳ ಒಳ್ಳೇದು ಅಂತ ಹೇಳಿದ್ರು.
0: ಮತ್ತೆ ಈಗ ಮದುವೆ ಆಗೋ ಮುಂಚೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋ ಏನಾದ್ರೂ ಕಾರ್ಯಕ್ರಮ ಇದೆಯಾ?
1: ಮಾಹಿತಿ ಕೊಡೋ ಕಾರ್ಯಕ್ರಮವನ್ನ ಮಾಡಿ ಅಂತ ನಾವು ಹೇಳ್ತಾ ಇದೀವಿ. ಯಾಕೆಂದ್ರೆ ಯಾವುದೇ ವಿಷಯದಲ್ಲೂ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಗರ್ಭಿಣಿ ಆದ ಮೇಲೆ ಬೇಡ ಅಂತ ಬರೋದಕ್ಕಿಂತ, ಅಥವಾ ಏನೋ ಬೈ ಮಿಸ್ಟೇಕ್ ಈ ಮಕ್ಕಳಿಗೆಲ್ಲ ಗೊತ್ತಿಲ್ಲದೆ ಅದು ಆಟ ಆಡ್ಕೊಂಡ್ಬಿಟ್ಟು ಗಂಡು ಹುಡುಗ ಹೆಣ್ಣು ಹುಡುಗಿ ಸೇರ್ಕೊಂಡ ಮೇಲೆ ಏನಾದ್ರು ಪ್ರಾಬ್ಲಮ್ ಆಗೋದಿರುತ್ತೆ. ಫಸ್ಟ್ ಆಫ್ ಆಲ್ ನಾವು ಏನು ಮದ್ವೆಗ್ ಮುಂಚೆ ಬೇಡವೇ ಬೇಡ ಅಂತ ಹೇಳ್ತೀವಿ, ಆದ್ರೂ ಅಕಸ್ಮಾತ್ ಏನಾದ್ರು ಅವರು ಒಟ್ಟಿಗೆ ಸೇರಿದ್ರೆ ಅವಾಗ ಅವರಿಗೆ ಮಾಹಿತಿ ಬೇಕು ಅಂತ ಹೇಳ್ಬಿಟ್ಟು ಕೆಲವು ಕೊಡ್ತೇವೆ. ಮುಂಚೆನೆ ಕೊಟ್ರೆ ನಾವು ಮಾಹಿತಿ, ಮದ್ವೆ ಆದ ತಕ್ಷಣ ಅದನ್ನೆಲ್ಲ ಫಾಲೋ ಮಾಡಕ್ಕೂ ಆಗುತ್ತವ್ರೆ. ಸೊ ಎರಡು ರೀತಿಯಲ್ಲೂ ಅದರ ಉಪಯೋಗ ಇದೆ. ಬಟ್ ನಾವೇಳೋದು ಮದ್ವೆಗೆ ಮುಂಚೆ ನೋ ಸೆಕ್ಸ್ ಅಂತ, ದಟ್ ಈಸ್ ಒನ್ ಆಫ್ ದ ಗುಡ್ ಮೆಥಡ್. ಯಾಕೆಂದ್ರೆ ಮಕ್ಕಳು ತುಂಬಾ ದಾರಿ ತಪ್ಪೋದು, ಮತ್ತೆ 18 ವರ್ಷದ ಒಳಗಿನವ್ರಿಗಂತೂ ಈಗ ಪೋಕ್ಸೋ ಆಕ್ಟ್ ಅಲ್ಲಿ ನಾವು ಗರ್ಭಪಾತ ಮಾಡ್ಲಿಕ್ಕೆ ಇಲ್ಲ, ಗವರ್ಮೆಂಟ್ ಗೆ ಫಸ್ಟ್ ಇನ್ಫಾರ್ಮೇಶನ್ ಮಾಡ್ಬೇಕು. ಈಗ ಮನ್ನೆ ಹೇಳ್ತಾ ಇದಾರೆ, ಯಾರೇ ಗರ್ಭಪಾತ ಮಾಡಿಸ್ಕೊಳ್ಳುವ ಮುಂಚೆ ನೀವು ಹೋಗ್ಬಿಟ್ಟು ಕೌನ್ಸಿಲ್ ಮಾಡಿಸ್ಕೊಳ್ಳಿ ಅಂತ, ಯಾರೇ ಆದ್ರೂ. ಸೊ ಈಗ ಮದ್ವೆ ಆಗಿಲ್ಲದೆ ಇರೋರ್ ಗರ್ಭಿಣಿ ಆದ್ರೆ ಕೌನ್ಸಿಲಿಂಗ್ ಬರ್ತಾರಾ? ಸೊ ಆ ತರದ್ದೆಲ್ಲ ಇನ್ನು ಸ್ವಲ್ಪ ಸರಿಯಾಗಿ ನಾವು ಮಾತುಕತೆಗಳನ್ನ ಆಡಿ ಸರಿಯಾಗಿ ನಾವು ಇದ್ ಮಾಡ್ಕೊಳ್ಬೇಕು. ಅದಕ್ಕೆ ಅದೆಲ್ಲದಕ್ಕೆ

0: ಕಾಲೇಜಿನ ಮುಂಚೆ ನಂಗೆ ಅನ್ಸುತ್ತೆ ನಾವು ಎಲ್ಲ ಕಾಲೇಜು ಸ್ಟೂಡೆಂಟ್ಸ್ ಗೆ ಈವನ್ ಹೈಸ್ಕೂಲ್ ಸ್ಟೂಡೆಂಟ್ಸ್ ಗೂ ಕೂಡ ಮಕ್ಕಳಾಗೋದು ಹೇಗಾಗುತ್ತೆ, ಅದನ್ನ ತಡೆಗಟ್ಟೋದು ಹೇಗೆ ಅಂತ ಹೇಳೋದಿದೆಯಲ್ಲ, ಬಹಳ ಇಂಪಾರ್ಟೆಂಟ್.
1: ಜಾಗೃತಿ ತುಂಬಾ ಮುಖ್ಯ.
0: ಹೌದೌದು, ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಾ, ಕೆಲವರೆಲ್ಲ ಮುತ್ಕೊಟ್ರೆ ಮಗು ಆಗುತ್ತೆ ಅಂತ ಕೇಳೋರು ಈಗಲೂ ಇದ್ದಾರೆ ನಮ್ಮ ಹೆಣ್ಮಕ್ಳು ಪಾಪ. ಸೊ ಅವ್ರಿಗೆ ಆ ರೀತಿಯಲ್ಲಿ ಹೇಳಿ ಈ ತರದ ಅಂದ್ರೆ ಲೈಂಗಿಕ ಕ್ರಿಯೆ ಹೇಗೆ ಆಗುತ್ತೆ, ನೀವು ಅದನ್ನ ಹೇಗೆ ಅವಾಯ್ಡ್ ಮಾಡ್ಬೇಕು, ಯಾಕೆ ಗಂಡು ಮಕ್ಕಳೊಟ್ಟಿಗೆ ಇರಬಾರ್ದು, ಯಾಕಂದ್ರೆ ನಮಗ್ ಗೊತ್ತಿರೋರ್ ಜೊತೆನೆ ಬೆಳಗ್ಗಿನ ಹೊತ್ತೆ ಆಡು ಹಗಲಲ್ಲೇ ನಮಗೆ ಲೈಂಗಿಕ ದೌರ್ಜನ್ಯಗಳಾಗೋದು. ಹಾಗಿರ್ಬೇಕಾದ್ರೆ ನಾವು ಜಾಗ್ರತೆ ಇರಬೇಕು ಅಂತ ನಾವೆಲ್ಲ ಹೆಣ್ಣು ಮಕ್ಕಳಿಗೂ ಹೇಳೋದು. ಹೆಣ್ಣು ಮಕ್ಕಳಿಗಿನ್ನ ಜಾಸ್ತಿ ನಂಗೆ ಗಂಡು ಮಕ್ಕಳಿಗೆ ಹೇಳೋದು ಇಂಪಾರ್ಟೆಂಟ್ ಅನ್ಸುತ್ತೆ. ನೀವು ಹೆಣ್ಣು ಮಕ್ಕಳನ್ನ ಹೇಗೆ ಗೌರವಿಸಬೇಕು, ಏನ್ ಮಾಡ್ಬೇಕು ಅಂತ ಗಂಡು ಮಕ್ಕಳಿಗೂ ಹೇಳ್ಬೇಕು. ಸೊ ಹಂಗೆ ನಾವು ಜಾಗೃತಿ ಮಾಡುವಾಗ ಗರ್ಭ ನಿರೋಧಕಗಳ ಬಗ್ಗೆ ಹೇಳಲೇಬೇಕು. ಕಾಲೇಜ್ ಹುಡುಗರು ಬೆಸ್ಟ್ ಆಕ್ಚುಲಿ, ಕಾಲೇಜ್ ಹುಡುಗರಿಗೆ, ಅವ್ರು ನಾಳೆ ಮದ್ವೆ ಆಗ್ಬಿಡ್ತಾರಲ್ಲ. ಸೊ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಗರ್ಭ ನಿರೋಧಕ ಅಂದ್ರೇನು, ಮಕ್ಕಳನ್ನ ತಡೆಗಟ್ಟಲು ಆಗುವ ಸಾಧನಗಳು ಇದೆಯಾ ಇಲ್ವಾ ಅಂತ ಅವ್ರು ಕುತೂಹಲದಿಂದ ಕೇಳ್ತಾರೆ.
1: ಮತ್ತೆ ಈಗ ನೀವು ಕಾಪರ್ಟಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ ಮೇಡಮ್.
0: ಕಾಪರ್ಟಿ ಅಂತಾರೆ ಅಥವಾ IUCD ಅಂತ ಕರಿತೇವೆ. IUCD ಅಂದ್ರೆ ಇಂಟ್ರಾ ಯುಟ್ರೈನ್ ಕಾಂಟ್ರಸೆಪ್ಟಿವ್ ಡಿವೈಸ್. ಅದ ಹೆಸರು ಹೇಳುವ ಹಾಗೆ ಇಂಟ್ರಾ ಯುಟ್ರೈನ್ ಗರ್ಭ ಚೀಲದೊಳಗಡೆ ಅಳವಡಿಸುವಂತಹ ಕಾಂಟ್ರಸೆಪ್ಟಿವ್ ಗರ್ಭ ನಿರೋಧಕ ಒಂದು ಸಾಧನ. ಇದನ್ನ ನಾವು ಹೆರಿಗೆ ಆದ ತಕ್ಷಣ 48 ಗಂಟೆ ಒಳಗಡೆ ಹಾಕ್ತೀವಿ, 2 ದಿನದ ಒಳಗಡೆ ಹಾಕ್ತೀವಿ, ಆಪರೇಷನ್ ಮಾಡುವಾಗ್ಲೇ ಹಾಕ್ತೀವಿ. ಅವಾಗ ಆಗ್ಲಿಲ್ಲ ಅಂತಾದ್ರೆ 1.5 ತಿಂಗಳಿಗೆ ಬನ್ನಿ ಹಾಕ್ತೀವಿ ಅಂತ ಹೇಳ್ತೀವಿ. ಆಮೇಲೆ ಯಾವಾಗ ಬಂದ್ರು ಅವರಿಗೆ ನಾವು ಕಾಪರ್ಟಿನ ಹಾಕ್ಬಹುದು. ಕಾಪರ್ಟಿಗೆ ಕಾಂಟ್ರಾ ಇಂಡಿಕೇಶನ್ಸ್ ಅಥವಾ ಹಾಕಬಾರ್ದು ಅಂತ ಏನು ತುಂಬಾ ಇಲ್ಲ. ಸೋಂಕು ಗರ್ಭಚೀಲದ ಸೋಂಕಿದ್ರೆ ಮಾತ್ರ ಹಾಕಲ್ಲ, ಅದಕ್ಕೆ ನಾವು ಸೋಂಕಿದೆಯಾ ನೋಡ್ತೀವಿ.
1: ಇದರಿಂದ ಸೋಂಕು ಬರೋ ಸಾಧ್ಯತೆ ಇಲ್ಲ
0: ಅಲ್ಲ. ಅಕಸ್ಮಾತ್ ಸೋಂಕಿದ್ದು ನೀವು ಹಾಕ್ಬಿಟ್ರೆ ಎಲ್ರು ಏನ್ ಅನ್ಕೋತಾರೆ, ಕಾಪರ್ಟಿಯಿಂದನೇ ಸೋಂಕು ಬರುತ್ತೆ ಅಂತ. ಆಕ್ಚುಲಾಗಿ ನಾವು ನೋ ಟಚ್ ಟೆಕ್ನಿಕ್ ಮೆಥಡ್ ಅಂತ ಹೇಳ್ಕೊಟ್ಟಿದೀವಿ. ನಮ್ಮ ಎಲ್ಲ ANMs ಗೆ, ಸ್ಟಾಫ್ ನರ್ಸ್ ಗೆ, ಡಾಕ್ಟರ್ಸ್ ಗೆ ನಾವು IUCD PPIUCD ಬಗ್ಗೆ ರೆಗ್ಯುಲರ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ನಮ್ಮ DTC ಅಂತ ಒಂದು ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ಇದೆ, ಅಲ್ಲಿ ನಾವು ರೆಗ್ಯುಲರ್ ಆಗಿ ಟ್ರೈನಿಂಗ್ ಕೊಟ್ಬಿಟ್ಟು ನೋ ಟಚ್ ಟೆಕ್ನಿಕ್, ಅದನ್ನ ಮುಟ್ಟದೆ ಹೇಗೆ ಹಾಕ್ಬೇಕು. ಸೊ ಮುಟ್ಟದೆ ಹಾಕೋದ್ರಿಂದ ಇನ್ಫೆಕ್ಷನ್ಸ್ ಎಲ್ಲ ಪ್ರಿವೆಂಟ್ ಮಾಡ್ತೀವಿ ಅಂತ ಆಗುತ್ತೆ. ಮತ್ತೆ ಅದು ಒಳಗಡೆ ಹೋದ ಮೇಲೆ ಆ ದಾರನು ಕೂಡ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಬಿಟ್ಬಿಡ್ತೇವೆ. ಮತ್ತೆ ಗಂಡ ಹೆಂಡತಿ ಸೇರುವಾಗ ಎಷ್ಟು ಸ್ವಚ್ಛತೆಯನ್ನ ಪಾಲಿಸಬೇಕು ಇಬ್ಬರು, ಮತ್ತೆ ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಬರುವಂತದ್ದು, ಯಾಕೆ ಕಾಪರ್ಟಿಯಿಂದ ಇನ್ಫೆಕ್ಷನ್ ಬರಲ್ಲ ಅಂತೆಲ್ಲ ನಾವು ಹೇಳ್ಕೊಡ್ತೀವಿ.
1: ಇದರಿಂದ ಹೆಣ್ಮಗಳ ಮೇಲೆ ಅವಳ ಆರೋಗ್ಯದ ಮೇಲೆ ಯಾವ ಪರಿಣಾಮ ಇದೆ?
0: 100% ಏನು ಆಗಲ್ಲ. ತುಂಬಾ ಮಿತ್ಸ್ ಇದೆ ಅದ್ರ ಬಗ್ಗೆ, ತುಂಬಾ ತಪ್ಪು ಕಲ್ಪನೆಗಳಿದೆ. ಅದ್ ಹೇಳಿ ಯಾರೋ ಬೇರೆಯವ್ರು ಹೇಳೋದ್ರ ಬಗ್ಗೆ ಕೇಳಿಸ್ಕೊಂಡು ಅವ್ರು ಏನೇನೋ ಇಮ್ಯಾಜಿನ್ ಮಾಡ್ಕೋತಾರೆ. ಆಕ್ಚುಲಾಗಿ ಎಲ್ಲದಕ್ಕಿಂತ ನನ್ನ ಪ್ರಕಾರ ಯಾವುದೇ ಮೆಥಡ್ ನಾವು ತಗೊಂಡ್ರೆ, ಮಾಲ ಏನಿರ್ಬೋದು, ಕಾಂಡೂಮ್ಸ್ ಇರಬಹುದು, ಮಾತ್ರೆಗಳಿರ್ಬಹುದು, ಎಲ್ಲದಕ್ಕಿಂತ ಬಹಳ ಒಳ್ಳೇದು ಅಂದ್ರೆ IUCD. ಯಾಕೆಂದ್ರೆ ಅದನ್ನ ಹಾಕ್ಬಿಟ್ಟು ನಾವು ಮರ್ತು ಬಿಡಬಹುದು. ವರ್ಷಕ್ಕೊಂದ್ಸಲ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಸಾಕು, ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರಲ್ಲ. ತಲೆಯಲ್ಲಿ ಏನಾದ್ರು ಹೊಕ್ಬಿಟ್ರೆ ಅಲ್ವಾ, ಯಾರೋ ಏನಾದ್ರು ಹೇಳಿದ್ರೆ ನಮ್ಗೆ ಅಯ್ಯೋ ನನ್ಗೆ ಅದರಿಂದ ಆಯ್ತಾ, ಈವನ್ ತಲೆನೋವೆಲ್ಲ ಒಂದೊಂದ್ಸಲ ಕಾಪರ್ಟಿನ ಅಂತಾರೆ, ಅಥವಾ ಎದೆ ನೋವು ಬರೋದು ಕಾಪರ್ಟಿನ ಅಂತಾರೆ. ಎದೆ ನೋವುಗೂ ಅದಕ್ಕೂ ಏನು ಸಂಬಂಧ ಇರಲ್ಲ. ಆತರ ಒಂದು ಮನುಷ್ಯರಲ್ಲಿ ಏನಾದ್ರೂ ಯಾರಾದ್ರೂ ತಪ್ಪು ಹೇಳಿದ ತಕ್ಷಣ ನೋಡಿ ಚೆನ್ನಾಗಿದೆ ಅಂದ್ರೆ ಯಾರು ಹೇಳಲ್ಲ. ಚೆನ್ನಾಗಿಲ್ಲದೆ ಇರೋರು ಎಲ್ಲರ ಹತ್ರ ಸ್ಪ್ರೆಡ್ ಮಾಡ್ಕೊಂಡ್ಬರ್ತಾರೆ, ಅವಾಗ ನನಗೂ ಹಂಗೆ ಆಗಿರ್ಬೋದಲ್ಲ ಅಂತ ಅದೇ ಜಾಸ್ತಿ ಬರುತ್ತೆ ನಮಗೆ. ಅದನ್ನ ಕನ್ವಿನ್ಸ್ ಮಾಡಿ ಅವರಿಗೆ ಹಾಕೊಳ್ಳೋದು ಹೇಳ್ಕೊಡ್ತಾ ಇದೀವಿ. ಮುಂಚೆ ಬರೀ ನಮಗೆ 100 ಇಬ್ರೇ ಹಾಕೋತಾ ಇದ್ರು, ಈಗ ಅದರ ಸಂಖ್ಯೆ ಒಂದು 10% ಆದ್ರೂ ಇನ್ಕ್ರೀಸ್ ಆಗಿದೆ. ಬಟ್ ಅದನ್ನ ನಾವು 50% ಇನ್ಕ್ರೀಸ್ ಮಾಡ್ಬೇಕು, ಅದೆಲ್ಲರ ಕರ್ತವ್ಯ. ಬರೀ ಗೈನಕಾಲಜಿಸ್ಟೇ ಇಲ್ಲ, ಬೇರೆ ಡಾಕ್ಟರ್ಗಳು. ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ತುಂಬಾ ವೈಟ್ ಡಿಸ್ಚಾರ್ಜ್ ತೆಗೆದ್ ಬಿಡ್ತಾರೆ. ಸೊ ನಾವು ಇಷ್ಟು ಕಷ್ಟಪಟ್ಟಿದ್ದು, ಇಷ್ಟು ಹೇಳಿದ್ದು, ನಮಗೆ ವೈಟ್ ಡಿಸ್ಚಾರ್ಜ್ ಇದ್ರೆ ಯಾಕೆ ಅಂತ ನೋಡ್ಬೇಕು. ಏನಾದ್ರೂ ಇನ್ಫೆಕ್ಷನ್ ಇದೆ, ಇನ್ಫೆಕ್ಷನ್ಗೆ ಬರೀ ಹೆಂಡತಿಗೆ ಟ್ರೀಟ್ ಮಾಡಿದ್ರೆ ಸಾಲಲ್ಲ, ಗಂಡನಿಗೂ ಟ್ರೀಟ್ ಮಾಡ್ಬೇಕು. ಅಥವಾ ಅವರ ಆ ವರಜನಾಂಗಗಳ ಕ್ಲಿನ್ಲಿನೆಸ್ ಹೇಗಿದೆ, ನೀಟಾಗಿ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾವು ಪಾಠ ಹೇಳ್ಬಿಕೊಡ್ಬೇಕು ಅವ್ರಿಗೆ. ಮತ್ತೆ ಹೆರಿಗೆ ಆದ ಮೇಲೆ 1 ಅಥವಾ 2 ಸ್ವಲ್ಪ ಬಿಳಿ ಸ್ರಾವ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಗರ್ಭಚೀಲ ಸ್ವಲ್ಪ ಓಪನ್ ಆಗ್ಬಿಡುತ್ತೆ ಆ ಗರ್ಭಚೀಲದ ಮೂತಿ, ಅದರಿಂದ ಸ್ವಲ್ಪ ಬಿಳಿ ಬಟ್ಟೆ ಹೋಗುತ್ತೆ ಎಲ್ಲರಿಗೂ. ಸೊ ಹಂಗಿರ್ಬೇಕಾದ್ರೆ ನಂಗೆ ಎಲ್ಲ ಹೆಣ್ಮಕ್ಳು ನಂಗೆ ಬಿಳಿ ಹೋಗುತ್ತೆ ಅಂತ ಬರ್ತಾರೆ. ಯಾಟು ಕನ್ವಿನ್ಸ್, ಬಿಳಿ ಯಾಕೆ ಹೋಗುತ್ತೆ, ಬಟ್ಟೆ ಯಾಕೆ ಹೋಗುತ್ತೆ. ಮತ್ತೆ ಬಿಳಿ ಬಟ್ಟೆ ತುಂಬಾ ಇದ್ದಾರೆ, ವಾಸನೆ ಇದ್ದಾರೆ, ತುರಿಕೆ ಇದ್ದಾರೆ ಮಾತ್ರ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡೋದು. ಇಲ್ಲಾಂದ್ರೆ ಬಿಳಿ ಬಟ್ಟೆ ಎಲ್ಲ ಹೆಣ್ಣು ಮಕ್ಳಿಗೆ ಇರಬೇಕು ಅಂತ ನಾವು ಕನ್ವಿನ್ಸ್ ಮಾಡಿ ಹೇಳಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾರೆ. ಬಟ್ ಇನ್ನು ಏನೇನ್ ನಂಬಿಕೆಗಳಿದೆ ಗೊತ್ತಾ, ಬೆನ್ಮೂಳೆ ಸೌದ್ ಬಿಟ್ಟು ಅದು ಬಿಳಿ ಹಾಗೆ ಹೋಗುತ್ತೆ ಮೇಡಮ್, ಅದಕ್ಕೆ ನಂಗೆ ಬೆನ್ನಿಗೆ ನೋವು ಬರುತ್ತೆ ಅಂತ ಬರ್ತಾರೆ. ಅವ್ರೇನ್ ಅನ್ಕೋತಾರೆ, ಮೂಳೆ ಕರಗಿ ಬಿಳಿ ಸ್ರಾವ. ಆತರದ್ ಏನೇನೋ ತಪ್ಪು ಕಲ್ಪನೆಗಳಿದೆ ನಮ್ಮ ಹೆಣ್ಮಕ್ಳಿಗೆ. ನಾವು ಅದನ್ನ ಕನ್ವಿನ್ಸ್ ಮಾಡಿ, ಮತ್ತೆ ನಾವು ಫೋಟೋಗಳೆಲ್ಲ ಇಟ್ಕೊಂಡಿರ್ತೀವಿ ಅಥವಾ ಮಾಡೆಲ್ಸ್ ಇಟ್ಕೊಂಡಿರ್ತೀವಿ, ಮಾಡೆಲ್ಸ್ ಎಲ್ಲ ತೋರಿಸ್ಬಿಟ್ಟು ನೋಡಿ ಗರ್ಭಚೀಲ ಹೀಗಿದೆ, ಕಾಪರ್ಟಿ ಹೀಗಿರುತ್ತೆ, ಟೀ ತರ ಇರುತ್ತೆ, ಅದನ್ನ ಒಳಗಡೆ ಹಾಕ್ತೀವಿ ಏನು ಆಗೋದಿಲ್ಲ, ಗಂಡ ಹೆಂಡತಿ ಸೇರುವಾಗ ಏನಾದ್ರೂ ಆಗುತ್ತಾ ಅಂತಾರೆ, ಅದನ್ನು ಏನು ಆಗೋದಿಲ್ಲ. ಎಂಡ್ ಆಫ್ ದ ಡೇ ಎಲ್ಲ ಆದ ಮೇಲೆ ಗಂಡ ಹೆಂಡತಿ ಚೆನ್ನಾಗಿರೋದು ನಮಗೆ ಮುಖ್ಯ, ಬೇಡದ ಬಸಿರು ಆಗದೆ ಇರೋದು ನಮಗ್ ಮುಖ್ಯ. ಸೊ ಅದಕ್ಕೆ ನಾವು ಎಲ್ಲ ರೀತಿದು ಮಾಡ್ತಾ ಇದ್ದಾಗ ಅದರಲ್ಲಿ ದುಷ್ಪರಿಣಾಮಗಳು ಇಲ್ಲದೆ ಇರಲಿ ಅಂತಾನೆ ಮಾಡೋದು. ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಪದೇ ಪದೇ ಅವ್ರು ನಮ್ಮ ಹತ್ರ ಬಂದ್ರೆ ನಮಗ್ ಬೇಸರ ಆಗುತ್ತೆ, ನಾವು ಯಾಕೆ ಹಾಕಿದೀವಿ ಅಂತ. ಮತ್ತೆ ಇದೊಂದು 50 ವರ್ಷದಿಂದ 50-60 ವರ್ಷಗಳ ಕಾಲ ಆಗ್ತಾ ಇತ್ತು. 1960ರಲ್ಲೇ ಶುರು ಆಯ್ತು ಕಾಪರ್ಟಿ ಬಗ್ಗೆ. ಮುಂಚೆ ಎಲ್ಲ ಲಿಪಿಸ್ ಲೂಪ್ ಅಂತ ಹಾಕ್ತಾ ಇದ್ವಿ, ಅಥವಾ ಮುಂಚೆ 200 ಕಾಪರ್ 200 ಅಂತ ಹಾಕ್ತಾ ಇದ್ವಿ. ಅವಾಗ

0: ಕಾಪರಿನ ಕ್ವಾಂಟಿಟಿ ಕಡಿಮೆ ಇತ್ತು, 2 ವರ್ಷಕ್ಕೆಲ್ಲ ಹಾಕಿ ತೆಗೆದು ಬಿಡ್ತಿದ್ವಿ. ಈಗ 10 ವರ್ಷದ ಕಾಪರ್ ಟೀ ಬಂದಿದೆ.
1: 10 ವರ್ಷ ಆದ್ಮೇಲೆ ಅದನ್ನ
0: ತೆಗಿ
1: ಬದಲಾವಣೆ
0: ಬೇಕು ಅಂದ್ರೆ, ಇಲ್ಲಾಂದ್ರೆ ನಿಮಗೆ ಮಗು ಬೇಕು ಅಂದ್ರೆ ನಾವ್ 2 ವರ್ಷಕ್ಕೂ ತೆಗಿತೀವಿ. ಈಗ ಒಂದ್ ಮೊದಲನೇ ಮಗು 2 ವರ್ಷ ಆಗಿದೆ ಮೇಡಮ್ ತೆಗೀರಿ ಅಂದ್ರೆ ನಾವ್ ತೆಗೆದು ಬಿಡ್ತೀವಿ, ಯಾಕಂದ್ರೆ ಇನ್ನೊಂದ್ ಮಗು ಅವ್ರು ಬೇಕಾಗುತ್ತೆ ಅಂತ ಹೇಳಿ. ನಮ್ಮ ಮೇನ್ ಏಮು ಮಗುಗೆ 2 ವರ್ಷ ಆಗುವವರೆಗೂ ಅವರು ಗರ್ಭಿಣಿ ಆಗ್ಬಾರ್ದು ಅಷ್ಟೇ. ಅವಾಗ ಅವರ ಆರೋಗ್ಯ, ಮಗುವಿನ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಗುಗೆ 2 ವರ್ಷ ಹಾಲು ಕುಡಿಸಿ ಅಂತ ಹೇಳಿರ್ತೀವಿ, ಗರ್ಭಿಣಿ ಆದ ತಕ್ಷಣ ಹಾಲು ಕಡಿಮೆ ಆಗ್ಬಿಡುತ್ತೆ. ಹೆಂಗ್ ಕುಡಿಸ್ತದೆ ಪಾಪ ಆ ಮಗುಗೆ ಬೇಕಾಗಿರುವಂತ ಹಾಲು ಸಿಕ್ಕಲ್ಲ. ಮತ್ತೆ ಎದೆ ಹಾಲಿನ ಮಹತ್ವ ಎಲ್ರಿಗೂ ಗೊತ್ತಿದೆ. 2 ವರ್ಷ ಮಗು ಹಾಲು ಕುಡಿಸಿದ್ರೆ ಆ ಮಗು ತುಂಬಾ ಚೆನ್ನಾಗಿ ಬೆಳೆಯುತ್ತೆ, ಬುದ್ಧಿ ಚೆನ್ನಾಗಿ ಬೆಳೆಯುತ್ತೆ, ಆಂಟಿ ಸೋಷಿಯಲ್ ಎಲಿಮೆಂಟ್ ಆಗಲ್ಲ ಅಂತ ನಮ್ಗೆ ಇದು ಸ್ಟಾಟಿಸ್ಟಿಕ್ಸ್ ಅಧ್ಯಯನ ಇದೆ.
1: ಈಗ ಇದನ್ನ ಕಾಪಟ್ಟಿಯನ್ನ ಒಂದು ಮಗು ಆದ್ಮೇಲೆ ಹಾಕುವಂತದ ಅಥವಾ ಮಕ್ಕಳು ಆಗೋ ಮುಂಚೆನು ಇದನ್ನ ಹಾಕ್ಬೋದು?
0: ಮಕ್ಕಳಾಗುವ ಮುಂಚೆನೂ ಹಾಕ್ಬೋದು. ಈಗ ಮೊದಲನೇ ಮದುವೆಯಲ್ಲಿ ಅವ್ರಿಗೆ ಗಂಡನಿಗೆ ಒಂದ್ ಮಗು ಇದೆ, ಈಗ ಮಗು ಬೇಡ ನನಗೆ ಅಂತ ಹೇಳ್ತಾರೆ, ಅಂತವ್ರು ಹಾಕೋಬಹುದು. ಅದ್ರ ಈವನ್ ಕೆಲವರು ಇದು ಫಿಮೇಲ್ ಸೆಕ್ಸ್ ವರ್ಕರ್ಸ್ ಇರ್ತಾರೆ, ಅವ್ರಿಗೂ ಕೂಡ ಮಕ್ಕಳಿರಲ್ಲ, ಅವ್ರು ಹಾಕೋತೀವಿ ಅಂತಂದ್ರೆ ವಿ ಕೆನಾಟ್ ರೆಫ್ಯೂಸ್. ಅವರು ಹಾಕೋಬಹುದು, ಹಾಕಬಾರ್ದು ಅಂತ ಏನಿಲ್ಲ.
1: ಮದುವೆ ಆಗಿ ಮಕ್ಕಳು ಇನ್ನೊಂದು 2-3 ವರ್ಷ ಬೇಡ,
0: ಹಾಕೋಬಹುದು, ಹಾಕೋಬಹುದು. ಅವರು ಕೇಳಿದ್ರೆ ನಾನು ಅದನ್ನೇ ಹೇಳೋದು, ಈಗ ಪೇಷಂಟೇ ಕೇಳ್ತಾರೆ ಬಂದು ನನಗೆ ಮಗು ಬೇಡ ಕಾಪರ್ಟಿ ಹಾಕಿ ಅಂದ್ರೆ ಖಂಡಿತ ಹಾಕ್ತೀವಿ. ಯಾಕಂದ್ರೆ ಅದನ್ನ ಹಾಕೊಳ್ಳೋದ್ರಿಂದ ದುಷ್ಪರಿಣಾಮ ಏನಿಲ್ಲ, ತೆಗೆದ ತಕ್ಷಣ ಗರ್ಭಿಣಿ ಆಗ್ತಾರೆ.
1: ಅಂದ್ರೆ ಇನ್ನು ಮುಂದೆ ಮಗು ಆಗೋದಿಲ್ಲ ಕಾಪರ್ಟಿ ಹಾಕಿರೋದ್ರಿಂದ ಅಂತ ಆತರ ಏನು ಇಲ್ಲ,
0: ಆತರ ಏನು ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಗರ್ಭಿಣಿ ಆಗಿ ಅದನ್ನ ಕ್ಲೀನ್ ಮಾಡಿ ಮಾತ್ರೆ ಎಲ್ಲ ಕೊಟ್ಟಿದ್ರೆ ಅದರಿಂದ ಇನ್ಫೆಕ್ಷನ್ಸ್ ಎಲ್ಲ ಆಗಿ ಅದರಿಂದ ಮಗು ಆಗಲ್ಲ. ಎಷ್ಟೊಂದ್ ಜನ ಹೇಳ್ತಾರೆ ಮೇಡಮ್ ಒಂದು ಅಬಾರ್ಷನ್ ಮಾಡಿಸ್ಕೊಂಡಿದ್ದೆ ಆಮೇಲೆ ಮಕ್ಕಳೇ ಆಗಿಲ್ಲ ಅಂತ ಹೇಳೋರು ತುಂಬಾ ಜನ ಇದಾರೆ. ಬಟ್ ಕಾಪರ್ಟಿ ಹಾಕಿ ತಗ್ಸಿದ ಮೇಲೆ ಮಕ್ಕಳಾಗಿರೋರು 80% ಆಗುತ್ತೆ. ಯಾವ್ದೋ 1% ಮೇಬಿ ಇನ್ಫೆಕ್ಷನ್ ಕಾಪರ್ಟಿ ಇದೆ ಅಲ್ಲ, ಬೇರೆದು ಏನಾದ್ರು ಇರ್ಬೋದು, ಆಗಿರ್ಬೋದು ಅಷ್ಟೇ.
1: ಈ ಸಾಧನನ ಯಾರು ಹಾಕ್ತಾರೆ ಅಂದ್ರೆ ಡಾಕ್ಟರ್ಸ್ ಹಾಕ್ಬೇಕಾಗತ್ತ?
0: ಸ್ಟಾಫ್ ನರ್ಸ್ ಎಲ್ಲ ನಾವು ಹೇಳ್ಕೊಟ್ಟಿದೀವಿ ಮೇಡಮ್, ನಮ್ಮಲ್ಲಿ ಗವರ್ಮೆಂಟ್ ಅಲ್ಲಿ ಎಲ್ಲಾರು ಹಾಕ್ತಾರೆ. BPICD ಡೆಲಿವರಿ ಆದಾಗ ಹಾಕೋದು ಮಾತ್ರ, ಟ್ರೈನಿಂಗ್ ಮಾಡಿರೋ ಮಾತ್ರ ಹಾಕೊಳ್ಳಿ ಅಂತ ಹೇಳಿ ಡಾಕ್ಟರ್ಸ್ ಗೆ ಮತ್ತೆ ಸ್ಟಾಫ್ ನರ್ಸ್ ಅಲ್ಲಿ ಇದಾಗಿರ್ತಾರಲ್ಲ ಟ್ರೈನ್ ಆಗಿರೋರ್ಗ್ ಮಾತ್ರ, 24/7 ಎಲ್ಲಿ ಡೆಲಿವರಿ ಆಗುತ್ತೋ ಅಂತ ಕಡೆ ಸಿಸ್ಟರ್ಸ್ ಗೂ ಕೆಲವು ಕಡೆ ಹೇಳಿದೀವಿ, ಅವರು ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಮೇನ್ ಆಗಿ ಗೈನಕಾಲಜಿಸ್ಟ್ ಗೆ ಇನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ PPICD ಅಷ್ಟೊಂದು ಇನ್ನೂ ಇದಾಗಿಲ್ಲ, ಟೇಕ್ ಅಪ್ ಆಗಿಲ್ಲ, ತುಂಬಾ ಕಷ್ಟ ಆಗ್ತಿದೆ ನಮಗೆ.
1: ಅಂದ್ರೆ ಜನರಿಗೆ ಅದರ ಒಂದು ಅರಿವನ್ನ ಹೆಚ್ಚಿಸಬೇಕು,
0: ಇನ್ನೂ ಹೆಚ್ಚಿಸಬೇಕು. ಹೌದು ಹೌದು, ಖಂಡಿತ ಮೇಡಮ್. ಅದ್ರ ಬಗ್ಗೆ ಇರುವ ತಪ್ಪು ತಿಳುವಳಿಕೆಗಳನ್ನ ನಾವು ಕಡಿಮೆ ಮಾಡಬೇಕಾದ್ರೆ ಒಳ್ಳೇದನ್ನ ಹೇಳ್ತಾ ಹೋಗ್ಬೇಕು.
1: ಮತ್ತೆ ಈಗ ನೀವು ಓರಲ್ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳಿದ್ರಿ, ಅದರಿಂದ ಏನಾದ್ರೂ ದುಷ್ಪರಿಣಾಮ ಇದೆ?
0: ಮಾಲಾ ಎನ್ ಅಂತ ಗವರ್ಮೆಂಟ್ ಇಂದ ಸಿಕ್ಕುವಂತದ್ದು, ಅದರಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ತುಂಬಾ ಲೋ ಕ್ವಾಂಟಿಟಿಲಿ ಇರುತ್ತೆ. ಅದನ್ನ 5 ವರ್ಷದಿಂದ 10 ವರ್ಷಗಳ ಕಾಲ ತಗೊಂಡ್ರು ಏನೂ ಆಗಲ್ಲ. ಬಟ್ ಯಂಗ್ ಏಜ್ ಅಲ್ಲಿ ತಗೋಬೇಕು, ಅಪ್ ಟು 35 ಇಯರ್ಸ್ ತನಕ ತಗೊಳ್ಳಿ. 35 ಇಯರ್ಸ್ ಆದ ಮೇಲೆ ಅದರಿಂದ ನಮಗೆ ಡೀಪ್ ವೇನ್ ಥ್ರಾಂಬೋಸಿಸ್ ಅಂದ್ರೆ ಈ ನರಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಇದು ದುಷ್ಪರಿಣಾಮ ಆಗುತ್ತೆ. ಮತ್ತೆ BP ಜಾಸ್ತಿ ಇರೋರು ತಗೊಳಂಗಿಲ್ಲ, ಮತ್ತೆ ಶುಗರ್ ಜಾಸ್ತಿ ಇರೋರು, ಡಯಾಬಿಟಿಸ್ ಇರೋರು ತಗೊಳಂಗಿಲ್ಲ ಅಂತಿದೆ. ಅದರಲ್ಲೆಲ್ಲ ವೆರಿಕೋಸಿಟ್ ಇದ್ರದ್ದು ವೇನ್ ರಕ್ತ ನಾಳದ ಹೆಪ್ಪುಗಟ್ಟುವಿಕೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅವ್ರಿಗೆ ಬೇಡ ಅಂತ ಹೇಳ್ತೀವಿ. ಅಂತವ್ರು ರೆಗ್ಯುಲರ್ ಆಗಿ BP ಚೆಕ್ಅಪ್ ಮಾಡಿಸ್ಕೊಂಡು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟರ್ ಅಡ್ವೈಸ್ ಮಾತ್ರ ತಗೊಂಡ್ ಮಾಡ್ಬೇಕಾಗುತ್ತೆ. 40 ಇಯರ್ಸ್ ಮೇಲೆಲ್ಲ ತಗೊಳ್ಳೇಬೇಡಿ ಅಂತ ಹೇಳ್ತೀವಿ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ 2 ಇರೋದ್ರಿಂದ. ಬಟ್ ಇನ್ಫ್ಯಾಕ್ಟ್ 5 ರಿಂದ 10 ವರ್ಷ ತಗೊಂಡ್ರೆ ಅಂತವರಿಗೆ ಈ ಅಂಡಾಶಯದ ಕ್ಯಾನ್ಸರ್ ಕಡಿಮೆ ಇದೆ ಅಂತ ಸ್ಟಡೀಸ್ ಹೇಳುತ್ತೆ. ಸೊ ಹಾಗಾಗಿ ಅದು ಕೂಡ ಪಾಪ್ಯುಲರೈಸ್ ಮಾಡ್ಬೇಕು. ಇನ್ನು ನಮ್ಮ ಜನರಲ್ಲಿ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆಗಳಿದೆ. ಮಾರ್ಕೆಟ್ ಅಲ್ಲಿ ತುಂಬಾ ಮಾತ್ರೆಗಳಿದೆ, ನಮ್ಮಲ್ಲಿ ಮಾಲಯನ್ ಒಂದೇ ಸಿಕ್ಕೋದಲ್ವ, ನಾನಾ ರೀತಿಯ ಹೆಸರುಗಳು, ಎಲ್ಲಾ ಹುಡುಗಿರ ಹೆಸರೇಟ್ ಇದಾರೆ ಎಲ್ಲದಕ್ಕೂ ಮಾತ್ರೆಗಳಿಗೆ ತುಂಬಾ ಇದೆ. ಒಂದೊಂದಕ್ಕೂ ಒಂದೊಂದು ಇದಿರತ್ತೆ, ಏನು ಬೇಸ್ ಜೆನರಿಕ್ ಡ್ರಗ್ ಅಂತೀವಲ್ಲ ಅದು ಬೇರೆ ಬೇರೆ ಇದೆ. ಬಟ್ ಒಂದ್ ಈಗ ತುಂಬಾ ಮುಖದಲ್ಲಿ ಪಿಂಪಲ್ಸ್ ಇದೆ, PCOD ಪ್ರಾಬ್ಲಮ್ ಇರೋರಿಗೆ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಮುಟ್ಟಾಗುತ್ತೆ. ಪಿಂಪಲ್ಸ್ ಇದೆ, ಆ ಪಿಂಪಲ್ಸ್ ನು ಕಡಿಮೆ ಮಾಡುವಂತಹ ಮಾತ್ರೆ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಸೊ ಅದ್ ಎರಡಕ್ಕೂ ಆಗುತ್ತೆ ಅವರಿಗೆ, ಮುಟ್ಟು ಕರೆಕ್ಟ್ ಆಗುತ್ತೆ ಪ್ಲಸ್ ಪಿಂಪಲ್ಸ್ ಕಡಿಮೆ ಬರುತ್ತೆ ಅಂತ. ಹಾಗೆ ಕೆಲವೆಲ್ಲ ಬೇರೆ ಬೇರೆ ರೀತಿ ಇದೆ, ಅದು ನಿಮ್ಮ ಡಾಕ್ಟರ್ ಹೇಳ್ಬೇಕು, ಯಾರ ಹತ್ರ ಹೋಗಿ ಕೇಳ್ತೀರಾ ಅವರು ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತಾರೆ. ಮತ್ತೆ ಈ ಮಗು ಬೇಡ ಅಂತ ಹೇಳಿ ಇರುವಂತಹ ಕೆಲವು ತುಂಬಾ ಚೀಪ್ ಆಗಿ ಸಿಕ್ಕತ್ತೆ, ಈಗ ಬರೀ 70 ರೂಪಾಯಿ 100 ರೂಪಾಯಿ ಆ ತರದ್ರಲ್ಲಿ ತುಂಬಾ ಬೇರೆ ಬೇರೆ ಹೆಸರಲ್ಲಿ ಬಂದಿದೆ. ಚೆನ್ನಾಗಿದೆ ಎಲ್ಲಾನು, ತುಂಬಾ ಕಡಿಮೆ, 70 ರೂಪಾಯಿ 100 ರೂಪಾಯಿ ಎನಿಬಡಿ ಕನ್ ಆಫರ್ಡ್. ಮತ್ತೆ ಅದನ್ನೇ ತುಂಬಾ ವರ್ಷಾನುಗಟ್ಲೆ ತಗೊಳ್ಳಲ್ಲ. ಈಗ ಒಂದ್ ಮಗು ಆಗಿ ಇನ್ನೊಂದ್ ಮಗುಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಕೊಡ್ಬೇಕು ಅನ್ನುವಾಗ, ಮತ್ತೆ ಒಂದು ಮಗುವಿಗೆ ಎದೆ ಹಾಲು ಕುಡಿಸುವಾಗ ಈ ಮಾತ್ರೆಗಳನ್ನ ಕೊಡಲ್ಲ ನಾವು ಮಾಲಾಯನ್ ಮಾಲಾಡಿ. ಇನ್ನೊಂದು ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂದ್ರೆ ನಮ್ಮ ಹಾರ್ಮೋನ್ 2 ಇದೆ ಅನ್ನಲ್ಲ ಮಾಲಾಯನ್ ನಲ್ಲಿ, ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂತ ಇರುತ್ತೆ ಅಂದ್ರೆ ಓನ್ಲಿ ಪ್ರೊಜೆಸ್ಟ್ರಾನ್ ಇದು ಇರತ್ತೆ ಆ ಮಾತ್ರೆಯಲ್ಲಿ, ಅದನ್ನ ತಗೋಬಹುದು ಹಾಲು ಕುಡಿಸುವವರು. ಅದು ಮಾರ್ಕೆಟ್ ಅಲ್ಲಿ ಒಂದೇ ಒಂದ್ ಹೆಸರಲ್ಲಿ ಇರೋದಿದೆ, ಸೆರಾಜೆಟ್ ಅಂತ ಮಾತ್ರ ಇದೆ, ಹೆಚ್ಚು ಇಲ್ಲ. ಅದು ಗವರ್ಮೆಂಟ್ ಸಪ್ಲೈ ಇನ್ನೂ ಬಂದಿಲ್ಲ. ಆದ್ರೆ ಗವರ್ಮೆಂಟ್ ಇಂದ ನಾವ್ ಒಂದ್ ಇಂಜೆಕ್ಟೇಬಲ್ಸ್ ತಂದಿದ್ದೀವಿ, ಅದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ.
1: ಅದಕ್ಕಿಂತ ಮುಂಚೆ ಈಗ ಮಗು ಬೇಕು ಅಂದಾಗ ಟ್ಯಾಬ್ಲೆಟ್ಸ್ ತಗೊಳ್ಳುವವರು ಎಷ್ಟು ಸಮಯದ ಮುಂಚೆ ಅದನ್ನ ನಿಲ್ಲಿಸ್ಬೇಕು?

0: ಮಾತ್ರೆ ಎಫೆಕ್ಟ್ ಒಂದು 2-3 ಮಂತ್ಸ್ ಇರುತ್ತೆ. ನಿಲ್ಸಿದ 2-3 ತಿಂಗಳು ಮೊಟ್ಟೆ ಉತ್ಪತ್ತಿ ಆಗೋದಕ್ಕೆ ಟೈಮ್ ತಗೊಳುತ್ತೆ ಅಂತ ಹೇಳ್ತೀವಿ. ಯಾಕೆಂದ್ರೆ ಅದು ಸಪ್ರೆಸ್ ಆಗ್ತಾ ಇರುತ್ತೆ ನಾವು ಹಾರ್ಮೋನ್ ಕೊಟ್ಟಾಗ. ಸೊ 2-3 ತಿಂಗಳು ಬೇಕಾಗುತ್ತೆ ಅವ್ರು ಮತ್ತೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ. ಅದಕ್ಕೆ ಈಗ ನನಗೆ ಇನ್ನೊಂದು 3 ತಿಂಗಳು ಆದ್ಮೇಲೆ ಗರ್ಭಿಣಿ ಆಗ್ಬೇಕು ಮೇಡಮ್ ನಾನು ಅಂದ್ರೆ 3 ತಿಂಗಳು ಮುಂಚೆ ನಿಲ್ಸಿ ಅಂತ ಹೇಳ್ತೀವಿ. ಮಾತ್ರೆ ನಿಲ್ಸಿದ 3 ತಿಂಗಳು ನಂತರ ನೀವು ಗರ್ಭಿಣಿ ಆಗಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತೀವಿ.
1: ಈಗ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಮಹಿಳೆಯ ಮೇಲೆ ಯಾವ ರೀತಿಯ ದುಷ್ಪರಿಣಾಮ?
0: ಖಂಡಿತ
1: ಇಲ್ಲ. ಕೆಲವರು ಹೇಳ್ತಾರೆ ದಪ್ಪ ಆಗ್ತಾರೆ ಅಂತ, ಮತ್ತೆ ಕೆಲವರು ತಲೆ ತಿರುಗ್ತದೆ ಅಂತ ಹೇಳ್ತಾರೆ.
0: ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2 ದಿನ ಆ ಹಾರ್ಮೋನ್ ಮಾತ್ರೆಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ತಲೆ ಸುದ್ದು ಬರುತ್ತೆ, ಬಟ್ ತಗೋತಾ ಇದ್ರೆ ಸರಿ ಹೋಗುತ್ತೆ. ಇಲ್ಲದಿದ್ರೆ ಹೇಳಿದ್ನಲ್ಲ, ಅವ್ರಿಗೆ ಆ ಕ್ವಾಂಟಿಟಿ ಸರಿಗಿಲ್ಲ ಅಂದ್ರೆ ಬೇರೆದು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡ್ಕೋಬಹುದು. ಒಂದು ಕೆಲವು ಮಾತ್ರೆಗಳು ದಪ್ಪ ಆಗುತ್ತೆ, ಕೆಲವುದು ಸಣ್ಣ ಆಗುತ್ತೆ, ಕೆಲವುದ್ರಲ್ಲಿ ದಪ್ಪ ಆಗ್ತಾರೆ. ಸಣ್ಣ ಇರೋರಿಗೆ ನಾವು ಇನ್ಫ್ಯಾಕ್ಟ್ ಅವ್ರಿಗೆ ಕೊಡ್ತೀವಿ, ಸ್ವಲ್ಪ ದಪ್ಪ ಆಗ್ತಾರೆ ಚೆನ್ನಾಗಾಗ್ತಾರೆ ಅಂತ ಕೊಡ್ತೀವಿ. ಯಾಕಂದ್ರೆ ಅದು ಹಾರ್ಮೋನ್ ಸ್ವಲ್ಪ ಫ್ಯಾಟ್ ನ ಅಕ್ಯುಮುಲೇಟ್ ಮಾಡೋ ತರ ಮಾಡುತ್ತೆ. ಅದರ್ವೈಸ್ ತುಂಬಾ ದಪ್ಪ ಆಗೋದು ಬೇಡದೆ ಇರುವಷ್ಟು ದಪ್ಪ ಅವೆಲ್ಲ ಏನಿಲ್ಲ. ಅದಕ್ಕೆಲ್ಲ ಅವ್ರು ಡಯಟಿಂಗ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ಬರೀ ಮಾತ್ರೆಗೆ ಮಾತ್ರ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇರಲ್ಲ.
1: ಆರೋಗ್ಯವಂತ ಜೀವನ ಶೈಲಿ
0: ಖಂಡಿತ. ಮಾತ್ರೆಗಳು ಅಥವಾ ಕಾಪರ್ ಟೀ ಯಾವತ್ತೂ ಒಳ್ಳೇದು, ಗರ್ಭಿಣಿ ಆಗೋದು ಬೇಡ ಅಂತ ತಗಸ್ಕೊಳ್ಳೋದಕ್ಕೆ.
1: ಮತ್ತೆ ನೀವು ಇಂಜೆಕ್ಷನ್ ಬಗ್ಗೆ ಹೇಳಿದ್ರಿ ಡಾಕ್ಟರ್.
0: ಇಂಜೆಕ್ಷನ್ ಈಗ ಹೊಸದಾಗಿ ನಮ್ಮ ಗವರ್ಮೆಂಟ್ ಕಡೆಯಿಂದ 2 ವರ್ಷದಿಂದ ಅಂತರ ಅಂತ ಹೇಳಿ ನಾವು ಎಲ್ಲರಿಗೂ ಕೊಡ್ತೇವೆ. 3 ತಿಂಗಳಿಗೊಮ್ಮೆ ತಗೊಳ್ಬೇಕು. ಈಗ ಪಾಪ್ಯುಲರೈಸ್ ಆಗಿದೆ, ನಾವು ಹೇಳಿ ಹೇಳಿ ಹೇಳಿ ಎಲ್ಲರೂ ಸ್ವಲ್ಪ ಬರ್ತಾರೆ. ಈಗ ನನ್ಗಂತೂ ಮುಲ್ಕಿಯಲ್ಲಿ 2 ವರ್ಷದಿಂದ 7-8 ಡೋಸ್ಗೆ ಬರೋರು ಇದ್ದಾರೆ ನನ್ನ ಪೇಷಂಟ್. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದವರೆಲ್ಲ 7-8 ಡೋಸ್ಗೆ ಬರ್ತಾರೆ, ಅವ್ರಿಗೆ ಅದು ಬಹಳ ಕನ್ವೀನಿಯಂಟ್ ಅನ್ಸುತ್ತೆ. ಓನ್ಲಿ ಥಿಂಗ್, ಅದ್ರಲ್ಲಿ ಇಂಜೆಕ್ಷನ್ ತಗೊಂಡಾಗ ಮುಟ್ಟು ಕರೆಕ್ಟ್ ಆಗಿ ತಿಂಗಳು ಬರೋದಿಲ್ಲ. ಯಾಕಂದ್ರೆ ಅದು ಕೂಡ ಪ್ರೊಜೆಸ್ಟ್ರಾನ್, ಓನ್ಲಿ ಪ್ರೊಜೆಸ್ಟ್ರಾನ್ ಇರೋದು. ಡಿಪೋ ಮೆಡ್ರಾಕ್ಸಿ ಪ್ರೊಜೆಸ್ಟ್ರಾನ್ ಅಸಿಟೇಟ್ ಅಂತ ಅದು. ಅದನ್ನ ನಾವು ಇಂಜೆಕ್ಷನ್ ರೂಪದಲ್ಲಿ ಕೊಟ್ಟು 3 ತಿಂಗಳು ಅದ್ರ ಎಫೆಕ್ಟ್ ಇರುತ್ತೆ ಅಂತ. ಇಂಜೆಕ್ಷನ್ ನಿಲ್ಲಿಸಿದ, ಇವಾಗ ಮಾತ್ರೆ ನಿಲ್ಲಿಸಿದ ಮೇಲೂ ನಾನು 3 ತಿಂಗಳು ಹೆಂಗ್ ಮಗು ಆಗಲು, ಹಂಗೆ ಈ ಇಂಜೆಕ್ಷನ್ ನಿಲ್ಲಿಸಿದ ಮೇಲೂ ಅದರ ಎಫೆಕ್ಟ್ ಒಂದು 3 ತಿಂಗಳವರೆಗೂ ಇರುತ್ತೆ. ಅದರ ನಂತರ ಅವರು ಗರ್ಭಿಣಿ ಆಗೋದಕ್ಕೆ ಆಗುತ್ತೆ.
1: ಮತ್ತೆ ಈಗ ಪುರುಷರಿಗೆ ಇರುವಂತ ಕೆಲವು ಕುಟುಂಬ ನಿಯಂತ್ರಣ ಕ್ರಮಗಳು ಇದೆಯಾ?
0: ಜಾಸ್ತಿ ಇಲ್ಲ ಮೇಡಮ್. ಒಂದು ನಿರೋಧ ಉಪಯೋಗಿಸಬೇಕು, ಅದು ಎಷ್ಟೇ ಉಪಯೋಗಿಸಿದ್ರು 100ರಲ್ಲಿ 20% ಫೇಲ್ಯೂರ್. ಅಂದ್ರೆ 100 ಜನ ಉಪಯೋಗಿಸಿದ್ರೆ 20 ಜನ ಗರ್ಭಿಣಿಯರಾಗ್ತಾರೆ. ಅದೇ ಕಾಪರ್ಟಿಯಲ್ಲಿ ಒಂದು 2 ಗರ್ಭಿಣಿಯರಾಗ್ತಾರೆ ಅಷ್ಟೇ. ಮಾಲಾಯನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಬರೀ 0.1% ಗರ್ಭಿಣಿ ಆಗ್ತಾರೆ. ಸೊ ಎಲ್ಲದಕ್ಕಿಂತ ಜಾಸ್ತಿ ಫೇಲ್ಯೂರ್ ಆಗೋದು ನಿರೋಧ. ಯಾಕಂದ್ರೆ ನಿರೋಧನ ಗಂಡಸರು ಸರಿಯಾಗಿ ಉಪಯೋಗಿಸೋದಿಲ್ಲ, ಅದು ಎರೆಕ್ಟ್ ಆದ ಮೇಲೆ ಹಾಕೋಬೇಕು. ಅದಕ್ಕಿಂತ ಮುಂಚೆನೆ ಒಮ್ಮೊಮ್ಮೆ ಪ್ರೀ ಎಜಾಕ್ಯುಲೇಟರಿ ಇದು ಬಂದ್ಬಿಡತ್ತೆ, ಸೆಮೆನ್ನಿನ ಒಂದ್ ಸ್ವಲ್ಪ ಬಂದ್ರೆ ಅದರಲ್ಲೂ ಕೂಡ ಸ್ಪರ್ಮ್ ಇದ್ದು ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಒಂದು ಸುಮಾರು ಸಲ ಅದು ಸ್ಲಿಪ್ ಆಗೋಗುತ್ತೆ, ಹೊರಗಡೆ ಹೋಗ್ಬಿಡತ್ತೆ. ಹಂಗಾಗಿ ಪ್ರೆಗ್ನೆನ್ಸಿ ರೇಟ್ಸ್ ಅದರಲ್ಲಿ ಜಾಸ್ತಿ. ಅದೊಂದು. ಇಲ್ಲದಿದ್ರೆ ಅವರಿಗೆ ವೆಸೆಕ್ಟಮಿ, ಪರ್ಮನೆಂಟ್ ಮೆಥಡ್, ಅವರಿಗೆ ವೆಸೆಕ್ಟಮಿ ಮಾಡಿಸ್ಕೋಬೇಕು. ವೆಸೆಕ್ಟಮಿನೂ ಕೂಡ 1000ಕ್ಕೆ ಒಬ್ರೇ ಒಬ್ರು ಬರ್ತಾರೆ. ಎಂಟಿದಿರೋ ಬೇಡ, ನನ್ ಗಂಡಂಗ್ ಬೇಡ, ಪಾಪ ಕಷ್ಟ, ನೋವು ಸಹಿಸಕ್ಕಾಗಲ್ಲ ನನ್ ಗಂಡನಿಗೆ, ನಾನೇ ಮಾಡಿಸ್ಕೋತೀನಿ ಅಂತ ಹೇಳ್ತಾರೆ. ಗಂಡಂದಿನ್ ಕೇಳಿದ್ರು ಇಲ್ಲ ನನ್ ಹೆಂಡತಿ ಬೇಡ ಅಂತಳೆ ಅಂತ, ಅದು ಸುಮ್ನೆ ಎಸ್ಕೇಪಿಸಮ್. ಇವನ್ ನಾವು ಗಂಡಸರಲ್ಲೂ ಕೂಡ ವೆಸೆಕ್ಟಮಿಯ ಒಂದು ಅರಿವನ್ನ ಮೂಡಿಸಿದ್ರೆ ಅವರು ಮುಂದಕ್ ಬರ್ತಾರೆ. ಯಾಕಂದ್ರೆ ಮುಂಚೆ ಎಲ್ಲ ಈಗ್ಲೂ ಇದೆ ಏನಂದ್ರೆ, ವೆಸೆಕ್ಟಮಿ ಮಾಡಿಸ್ಕೊಂಡ್ಬಿಟ್ರೆ ಅವ್ರ ಪುರುಷತ್ವ ಹೋಗ್ಬಿಡುತ್ತೆ, ಗಂಡ ಹೆಂಡತಿ ಸೇರುವಾಗ ಒಂದು ಇದಿರೋದಿಲ್ಲ, ಶಕ್ತಿ ಇರೋದಿಲ್ಲ, ಕೆಲಸ ಮಾಡಕ್ ಶಕ್ತಿ ಇರಲ್ಲ ಅಂತೆಲ್ಲ ತುಂಬಾ ತಪ್ಪು ಕಲ್ಪನೆಗಳಿದೆ. ಅವೆಲ್ಲ ಆಕ್ಚುಲ್ ಆಗಿ ತಪ್ಪು. ಟೆಸ್ಟೋಸ್ಟಿರೋನ್ ಹಾರ್ಮೋನು ಇದರಲ್ಲಿ ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಬೀಜದಲ್ಲಿ. ನಾವು ವ್ಯಾಸ್ ಡಿಫರೆನ್ಸ್ ಅಂತ ಆ ಸ್ಪರ್ಮ್ಸ್ ವೀರ್ಯಾಣುಗಳು ಬರದೇ ಇರೋದನ್ನ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬರದೇ ಇರೋದ್ರನ್ನ ಮಾತ್ರ ತಡೆಗಟ್ಟಿವಿ. ಸೊ ವೀರ್ಯಾಣುಗಳು ಅಲ್ಲೇ ಉಳ್ಕೊಳ್ಳುತ್ತೆ ಅಷ್ಟೇ ಬಿಟ್ರೆ. ಈಗ ನಾವು ಟ್ಯೂಬೆಕ್ಟಮಿ ಮಾಡ್ತೀವಿ ಹೆಣ್ಮಕ್ಳಿಗೆ, ಸಣ್ಣ ಹೋಲ್ ಮಾಡ್ಬಿಟ್ಟು ಟ್ಯೂಬ್ ಅನ್ ಕಟ್ ಮಾಡ್ತೀವಿ. ಯಾಕೆ ಟ್ಯೂಬ್ ಅನ್ ಕಟ್ ಮಾಡ್ತೀವಿ? ಮೊಟ್ಟೆ ಈ ಕಡೆಯಿಂದ ಬರದೇ ಇರ್ಲಿ, ಸ್ಪರ್ಮ್ಸ್ ಈ ಕಡೆಯಿಂದ ಹೋಗದೇ ಇರ್ಲಿ ಅಂತ ಅಷ್ಟೇ. ಬಟ್ ಗಂಡು ಮಕ್ಕಳಿಗೆ ಸ್ಪರ್ಮ್ಸ್ ಪ್ರೊಡಕ್ಷನ್ ಟೆಸ್ಟಿಸ್ ಅಲ್ಲಿ ಆಗುತ್ತೆ, ಅದ್ ಮೇಲ್ಗಡೆ ವ್ಯಾಸ್ ಡಿಫರೆನ್ಸ್ ಬರುವಾಗ ಬರದೇ ಇರ್ಲಿ ಅಂತ ಅದನ್ನ ನಾವು ಟೈ ಮಾಡಿ ಕಟ್ ಮಾಡಿ ಬಿಡ್ತೇವೆ. ಅದರಿಂದ ಗಂಡಸ್ರಿಗೆ ಏನೂ ಇದಾಗಲ್ಲ, 5 ನಿಮಿಷದ ಇದು ಅಷ್ಟೇ, 5-10 ನಿಮಿಷ. ಬಟ್ ಗಂಡಸ್ರು ಹೆಣ್ಣು ಮಕ್ಕಳಷ್ಟು ಗಟ್ಟಿ ಇರಲ್ಲ, ನೋವಿಗೆಲ್ಲ ಅವರು ಇದು ಮಾಡಕ್ಕಾಗಲ್ಲ, ಹೆದರ್ತಾರೆ ಅವರು ಜಾಸ್ತಿ. ಹಂಗಾಗಿ ಅದನ್ನ ಹೆಚ್ಚು ಹೆಚ್ಚು ನಾವು ಪಾಪ್ಯುಲರೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಅದಕ್ಕಿಂತ ಲ್ಯಾಪ್ರೋಸ್ಕೋಪಿ, ಹೆಣ್ಣು ಮಕ್ಕಳಿಗೆ ಲ್ಯಾಪ್ರೋಸ್ಕೋಪಿ ಮಾಡ್ತೀವಲ್ಲ ಮೇಡಮ್, ಲ್ಯಾಪ್ರೋಸ್ಕೋಪ್ ಉಪಯೋಗಿಸ್ಕೊಂಡು ಸಣ್ಣ 2 ಹೋಲ್ ಮಾಡೋದು. ಒಂದು ಹೋಲಲ್ಲಿ ಇದು ನೋಡ್ತೀವಿ ಗರ್ಭಚೀಲ ಲೈಟ್ ಬಿಟ್ಟು, ಇನ್ನೊಂದು ಹೋಲಲ್ಲಿ ನಾವು ಆ ಟ್ಯೂಬ್ ನ ತೆಗೆದ್ಬಿಟ್ಟು ಅದಕ್ಕೆ ರಿಂಗ್ ಹಾಕ್ತೀವಿ. ಅದನ್ನ ಕರೆಂಟ್ ಆಪರೇಷನ್ ಅಂತ ಪಾಪ್ಯುಲರೈಸ್ ಮಾಡಿದೀವಿ. ಅದು ಕ್ಯಾಂಪ್ಸ್ ಅಲ್ಲೆಲ್ಲ ನಡೆಯುತ್ತೆ ಎಲ್ಲಾ ಕಡೆ. ಈಗಲೂ ಮಂಗಳೂರಲ್ಲೂ ಒಂದು 5-6 ಕ್ಯಾಂಪ್ಸ್ ಆಗುತ್ತೆ, ನಾನು ಒಂದು 2-3 ಕ್ಯಾಂಪ್ಸ್ ಹೋಗ್ತೀನಿ. ಅಲ್ಲಿ ನಾವು ಬೆಳಿಗ್ಗೆ ಪೇಷಂಟ್ ನ ಕರೆದ್ಬಿಟ್ಟು ಒಂದು 11-12 ಗಂಟೆಗೆ ಆಪರೇಷನ್ ಮಾಡ್ತೀನಿ. ಒಂದು ಆಪರೇಷನ್ ಮಾಡ್ಲಿಕ್ಕೆ 10 ನಿಮಿಷ ಸಾಕಷ್ಟೇ. ಪ್ರಿಪರೇಷನ್ ಗೆ ಒಂದು 1/2 ಗಂಟೆ ಬೇಕು, ಇಂಜೆಕ್ಷನ್ ಕೊಡೋದು, ಪ್ರಿಪೇರ್ ಆಗೋದು. ಕರೆದ ಆಪರೇಷನ್ 10 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ಬೆಳಿಗ್ಗೆ ಬಂದು ಸಂಜೆ ಹೋಗ್ತಾರೆ, ಕಾಂಪ್ಲಿಕೇಶನ್ಸ್ ಎಲ್ಲ ಏನೂ ಇರೋದಿಲ್ಲ. ಅದೇ ಹೇಳಿದ್ನಲ್ಲ, ನಾವು ಯಾವುದೇ ನಮ್ಮ ಕಾರ್ಯಕ್ರಮಗಳಲ್ಲಿ ದುಷ್ಪರಿಣಾಮಗಳಾಗ್ಲಿ ಅಥವಾ ಬೇರೆ ಏನಿದೆ ಅಡ್ಡ ಪರಿಣಾಮಗಳಾಗ್ಲಿ ಇದೇ ಇರೋದನ್ನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ.

0: ನಾವು ಮನುಷ್ಯರ ಜೀವದೊಟ್ಟಿಗಿರ್ತೇವೆ. ಅವರು ಅವರ ಜೀವನ ಚೆನ್ನಾಗಿರ್ಲಿ ಅಂತ ನಮ್ಮ ಉದ್ದೇಶ.
1: ಮತ್ತೆ ಈಗ ನೀವು ಹೇಳಿದ್ರಿ ಟ್ಯೂಬೆಕ್ಟಮಿ ಮತ್ತೆ ವ್ಯಾಸೆಕ್ಟಮಿ ಬಗ್ಗೆ, ಇದು ಅಂದ್ರೆ ಒಂದು ಕುಟುಂಬ ಅದು ಸಂಪೂರ್ಣ ಆದ್ಮೇಲೆ ಮಾಡುವಂತದ್ದು.
0: ಮೊದಲು ಹೇಳಿದಂತಹ ಮಾಲಾ ಡಿ ಮಾಲಾಯನ್ ಇರ್ಬೋದು, ಮತ್ತೆ ಕಾಪರ್ ಟಿ ನಿರೋದು, ಅಂತರ ಇಂಜೆಕ್ಷನ್ಸ್, ಈಸಿ ಇಂಜೆಕ್ಷನ್, ಮತ್ತೆ ಇನ್ನೊಂದು ಛಾಯಾ ಮಾತ್ರೆಗಳು ಬಂದಿದೆ. ಆ ಛಾಯಾ ಮಾತ್ರ ನಾವು ಹಾಲ್ ಕುಡಿಸುವಾಗ ಕೊಡ್ಬೋದು. ಅದ್ ಹೆಂಗೆ ಅಂದ್ರೆ 8 ಮಾತ್ರೆ ಇರುತ್ತೆ ಒಂದು ಬಾಕ್ಸ್ ಅಲ್ಲಿ, ಅದ್ರಲ್ಲಿ ವಾರಕ್ಕೆ 2 ತಗೋಬೇಕು. ಸೋಮವಾರ ತಗೊಂಡ್ರೆ ಗುರುವಾರ.

0: ವಾರಕ್ಕೆ ಒಂದೊಂದ್ ಮಾತ್ರೆ ತಗೊಂಡು ನೀವ್ ಎಲ್ಲಿವರೆಗೂ ತಗೋತಿರೋ ಅಲ್ಲಿವರೆಗೂ ನಿಮ್ಗೆ ಅದು ಮಗು ಆಗದೇ ಇರೋ ತರ ನೋಡ್ಕೊಳ್ಳಿ. ಅದನ್ನ ಹಾಲು ಕೊಡುವ ಹೆಣ್ಣು ಮಕ್ಳು ತಗೋಬಹುದು, ಅದೊಂದು ನಾನು ಹೇಳಲಿಲ್ಲ. ಸೊ ಇವೆಲ್ಲಾನು ಟೆಂಪ್ರರಿ ಮೆಥಡ್ಸ್, ಶಾಶ್ವತವಾಗಿರೋ ಇದೆ ತಾತ್ಕಾಲಿಕ ಮೆಥಡ್ಸ್ ಇವೆಲ್ಲಾನು. ಶಾಶ್ವತ ಪರ್ಮನೆಂಟ್ ಮೆಥಡ್ಸ್ ಅಲ್ಲಿ ಮೂರೇ, ವೆಸೆಕ್ಟಮಿ, ಟ್ಯುಬೆಕ್ಟಮಿ. ಟ್ಯುಬೆಕ್ಟಮಿ ಅಲ್ಲಿ ಎರಡು ಮೆಥಡ್ ಹೆಣ್ಮಕ್ಳಲ್ಲಿ. ಒಂದು ಟ್ಯುಬೆಕ್ಟಮಿ ಕೈ ಆಪರೇಷನ್ ಅಂತೀವಿ, ಅದರಲ್ಲಿ ಹೆರಿಗೆ ಆದ ಮರುದಿನನೇ ನಾನೊಂದು ಸಣ್ಣ ಆಪರೇಷನ್ ಮಾಡ್ಬಿಟ್ಟು ಟ್ಯೂಬ್ ನ ತೆಗೆದು ಕಟ್ ಮಾಡಿ ಬಿಡ್ತೇನೆ. ಅದು ಯಾಕೆಂದ್ರೆ ಗರ್ಭಚೀಲ ದೊಡ್ಡದಿರುತ್ತೆ ಹೆರಿಗೆ ಆದ ಮರುದಿನ, ಒಂದ್ 24 ಗಂಟೆ ಕಳೆದು ಆಗ ನಂಗೆ ಲ್ಯಾಪ್ರೋಸ್ಕೋಪಿ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅದು ಟ್ಯೂಬ್ಸ್ ಕೂಡ ದಪ್ಪ ಇರುತ್ತೆ, ಎಡಿಮ ಇರುತ್ತೆ ಅಂತೀವಿ, ದಪ್ಪ ಇರುತ್ತೆ. ಹಂಗಾಗಿ ನಾನೇ ಲ್ಯಾಪ್ರೋಸ್ಕೋಪಿ ಮಾಡಕ್ ಆಗಲ್ಲ. ಬಟ್ ಪೇಷಂಟ್ ಡೆಲಿವರಿ ಆದ ತಕ್ಷಣ ಮಾಡಿಸ್ಕೊಂಡು ಹೋದ್ರೆ ಅವರಿಗೆ 1.5 ತಿಂಗಳು ರೆಸ್ಟ್ ಸಿಕ್ಕತ್ತೆ, ಅದಕ್ಕೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಳ್ಳೋರು ಇದ್ದಾರೆ. ಮತ್ತೆ ಕೆಲವರಿಗೆ ಕರೆಂಟ್ ಆಪರೇಷನ್ನೇ ಬೇಕಂತಾರೆ, ಕೆಲವರು ಕೈ ಆಪರೇಷನ್ನೇ ಬೇಕು ಅಂತಾರೆ. ಸೊ ನಾನು ಅದಕ್ಕೆ ನಮ್ಮ ಎಲ್ಲಾನು ತೋರಿಸಿ ಪೇಷಂಟ್ಗೆ, ನಿಮ್ಗೆ ಯಾವ ಚಾಯ್ಸ್ ಬೇಕು ಹೇಳಿ, ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಮಾಡಿಕೊಡ್ತೇನೆ. ಮತ್ತೆ ನಾವೆಲ್ಲ ಹೆಂಗಿರ್ಬೇಕಂದ್ರೆ ಅವ್ರು ಬಂದಾಗ ಅವೈಲೇಬಿಲಿಟಿ ಇರ್ಬೇಕು, ಇದೇ ಈಗ ತಗೊಂಡ್ ಹೋಗ್ಬಿಡಿ ಅಂತ, ಇಲ್ಲ ನಮ್ಮ ಹತ್ರ ಇದಿಲ್ಲ ನೀವು ನಾಳೆ ಬನ್ನಿ ಅಂದ್ರೆ ಅವ್ರು ನಾಳೆ ಬರೋದೇ ಇಲ್ಲ. ಸೊ ಅದಕ್ಕೆ ನಾನ್ ಮುಲ್ಕಿಲ್ಲಂತೂ ಈವನ್ ಲ್ಯಾಪ್ರೋಸ್ಕೋಪಿ ಮಾಡ್ತೀನಿ ನಾನು, ಸೊ ಟ್ಯುಬೆಕ್ಟಮಿ ಮಾಡ್ತೀನಿ, ಕೈ ಆಪರೇಷನ್ ಮಾಡ್ತೀನಿ, ಇವೆಲ್ಲ ಇಟ್ಕೊಂಡಿರ್ತೀನಿ ಯಾವಾಗ್ಲೂ, ಮಾಲಾಯನ್ನಿಂದ ಹಿಡಿದು ನಿರೋದಿಂದ ಹಿಡಿದು ಎಲ್ಲ ಇಟ್ಕೊಂಡಿರ್ತೀನಿ. ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಕೊಡ್ತೀನಿ. ಒಂದೊಂದ್ಸಲ ನಾಳೆ ಮಾಡೋಣ ಮೇಡಮ್ ಅಂತಾರೆ ನಾನು ಸಿಸ್ಟರ್ಸ್ಗೆ, ಬೇಡ ಸಿಸ್ಟರ್ ಇವತ್ತೇ ಮಾಡ್ಬಿಡೋಣ, ಬೆಳಿಗ್ಗೆ ಬಂದು ಬರೀ ಹೋಟೆಲ್ ಇರ್ಲಿ, ಮಧ್ಯಾಹ್ನ 1 ಗಂಟೆಗೆ ರೆಡಿ ಮಾಡ್ಬಿಡಿ. ಸೊ ಪದೇ ಪದೇ ಗರ್ಭಿಣಿ ಆಗೋದನ್ನ ತಪ್ಪಿಸ್ಲಿಕ್ಕೆ ಇವೆಲ್ಲ ವಿಧಾನಗಳಲ್ಲಿ ಒಂದು ವಿಧಾನನಾದ್ರೂ ಮಾಡಿದ್ರೆ ಅಲ್ವಾ ತುಂಬಾ ಒಳ್ಳೇದು. ಅದೇ ಅವೈಲೇಬಿಲಿಟಿ ಇರ್ಬೇಕು. ಮತ್ತೆ ನಮ್ಮ ಸಣ್ಣ ಸಣ್ಣ ಆಸ್ಪತ್ರೆಗಳಲ್ಲಿ ಬೆಳಿಗ್ಗೆ ಬಂದು ಮಧ್ಯಾಹ್ನ ಮಾಡಿ ಸಂಜೆ ಕಳಿಸ್ತೀನಿ ಅಂದ್ರೆ ಪೇಷಂಟ್ ಖುಷಿಯಾಗಿ ಮಾಡಿಸ್ಕೊಂಡು ಹೋಗ್ತಾರೆ.
1: ಮತ್ತೆ ಈಗ ಕುಟುಂಬ ನಿಯಂತ್ರಣ ಕ್ರಮವನ್ನ ಬಳಸದೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ, ಅಥವಾ ಯಾವ್ದಾದ್ರು ಈಗ ನೀವು ಹೇಳಿದ್ರಿ ಒಂದಷ್ಟು ಟ್ಯಾಬ್ಲೆಟ್ಸ್ ಇದೆ ಅಂತ, ಟ್ಯಾಬ್ಲೆಟ್ಸ್ ತಗೊಳ್ಳೋದು ಮರ್ತು ಬಿಟ್ರೆ ಅಂತವ್ರಿಗೆ ಏನಾದ್ರೂ ವ್ಯವಸ್ಥೆ ಇದೆಯಾ?
0: ಟ್ಯಾಬ್ಲೆಟ್ಸ್ ದಿನಾ ತಗೊಂಡ್ ಮರ್ತೋದ್ರೇನು ಪ್ರಾಬ್ಲಮ್ ಆಗುತ್ತೆ. 2 ದಿನ ಮಿಸ್ ಆದ್ರೆ ನಾವು ಅದು ಅದರೊಟ್ಟಿಗೆ ಬೇರೆ ನಿರೋದೆಲ್ಲ ಉಪಯೋಗಿಸಿ ಅಂತ ಹೇಳ್ತೀವಿ. ಅಂತವ್ರಿಗೂ ಕೂಡ ನಾವು ಐಪಿಲ್ ನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಐಪಿಲ್ ಅಂತ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು, ನಮ್ಮಲ್ಲಿ ಈಸಿ ಪಿಲ್ ಅಂತ ಸಿಕ್ಕತ್ತೆ ಗೌರ್ಮೆಂಟ್ ಇಂದ. ಅದನ್ನ 72 ಗಂಟೆಗಳ ಒಳಗಾಗಿ ಅಸುರಕ್ಷಿತ ಲೈಂಗಿಕತೆ ಇದ್ರೆ ತಗೋಬಹುದು. ಅಂದ್ರೆ ಏನು ಮೆಥಡ್ ಯೂಸ್ ಮಾಡಿಲ್ಲದಿದ್ದಾರೆ 72 ಗಂಟೆ ಒಳಗಡೆ ಒಂದು ಮಾತ್ರೆನ ತಗೊಂಡ್ರೆ ಆಗತ್ತೆ. ಇಲ್ಲದಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ಕಾಪರ್ಟಿ ಹಾಕಿಸ್ಕೋಬಹುದು, ಲೂಪ್ ಹಾಕ್ಬಹುದು. ಅದು ಕೂಡ ವಿತಿನ್ 5 ಡೇಸ್ ಅಂತ ಹೇಳ್ತೀವಿ. 5 ದಿನಗಳ ಒಳಗಡೆ ಕಾಪರ್ಟಿ ಹಾಕಿಸ್ಕೊಂಡ್ರು ಅದನ್ನು ನಾವು ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತಾನೆ ಕರೀತೀವಿ.
1: ಅಂದ್ರೆ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಬಳಿಕ 5 ದಿನದ ಒಳಗೆ
0: ಕಾಪರ್ಟಿ ಹಾಕಿಸ್ಕೋಬಹುದು. ಮುಂಚೆ ಎಲ್ಲ ಮುಟ್ಟಾದ 5ನೇ ದಿನಕ್ಕೆ ಬನ್ನಿ ಕಾಪರ್ಟಿಗೆ ಅಂತಿದ್ವಿ, ಈಗ ಆತರ ಹೇಳಲ್ಲ. ಎನಿ ಟೈಮ್ ಆಫ್ ದ ಪೀರಿಯಡ್ಸ್ ಬನ್ನಿ ಹಾಕ್ತೀನಿ. ಈವನ್ 14ನೇ ತಾರೀಕು ಗಂಡ ಹೆಂಡತಿ ಒಟ್ಟಿಗೆ ಮೊಟ್ಟೆ ಬಂದಿದೆ ಅಂದ್ರೂ ಹಾಕೊಡ್ತೀನಿ. ಯಾಕೆಂದ್ರೆ ಮೊಟ್ಟೆ ಫಲಿತಗೊಳ್ಳೋದು ಟ್ಯೂಬ್ ಅಲ್ಲಿ, ಅದು ಬಂದು ಗರ್ಭಚೀಲದಲ್ಲಿ ಕೂತ್ಕೊಳಕ್ ಒಂದ್ ವಾರ ಬೇಕು. ಅಷ್ಟೊತ್ತಿಗೆ ನಾನು ಕಾಪರ್ಟಿ ಹಾಕಿದ್ರೆ ಕಾಪರ್ಟಿ ಕೆಲಸ ಮಾಡಕ್ ಶುರು ಮಾಡಿತ್ತು ಒಂದ್ ವಾರ, ಅದ್ ಬಂದ್ ಇಲ್ಲಿ ಕೂತ್ಕೊಳ್ಳಲ್ಲ. ಅಕಸ್ಮಾತ್ ಹಂಗೂ ಏನಾದ್ರೂ ಪ್ರೆಗ್ನೆಂಟ್ ಆದ್ರೆ ನಾವು ಮಾತ್ರೆಗಳೆಲ್ಲ ಕೊಡಬಹುದು, ಈಗ ಮಾತ್ರೆಗಳಿದೆ.
1: ಮತ್ತೆ ಡಾಕ್ಟರ್, ಈ ಕುಟುಂಬ ಕಲ್ಯಾಣ ಕ್ರಮಗಳನ್ನ ಬಳಸಿದ್ರೆ ಸರ್ಕಾರ ಒಂದಷ್ಟು ಸವಲತ್ತುಗಳನ್ನು ಕೊಡುತ್ತೆ ಅಲ್ಲ?
0: ಪರ್ಮನೆಂಟ್ ಮೆಥಡ್ಸ್ ಎಲ್ಲ ಮಾಡಿಸ್ಕೊಂಡ್ರೆ 600 ರೂಪಾಯಿ ವರೆಗೂ ಕೊಡ್ತಾರೆ. ಟ್ಯುಬೆಕ್ಟಮಿ ಮಾಡಿಸ್ಕೊಂಡ್ರೆ, ವೆಸೆಕ್ಟಮಿ ಮಾಡಿಸ್ಕೊಂಡ್ರು ದುಡ್ಡಿದೆ, ಆಮೇಲೆ ಕಾಪರ್ಟಿ ಹಾಕಿಸ್ಕೊಂಡ್ರು ದುಡ್ಡಿದೆ. ಹೆರಿಗೆ ಆದ ಮೇಲೆ ಹಾಕಿಸ್ಕೊಳ್ಳುವ ಕಾಪರ್ಟಿ ಹಾಕಿಸ್ಕೊಳ್ಳಕ್ಕೆ 300 ರೂಪಾಯಿ ಏನೋ ಇದೆ, ಬರೀ ಬೇರೆ ಟೈಮ್ ಅಲ್ಲಿ ಹಾಕಿಸ್ಕೊಂಡ್ರೆ 150 ರೂಪಾಯಿ ಏನೋ ಇದೆ. ಮತ್ತೆ APL ಕಾರ್ಡ್ ಅವರಿಗೆ ಬೇರೆ ಇದೆ, BPL ಕಾರ್ಡ್ ಅವರಿಗೆ ಬೇರೆ ಇದೆ. ಸೊ ಎನ್ಕರೇಜ್ ಮಾಡ್ಲಿಕ್ಕೆ ಅಂದ್ರೆ ಹೆಚ್ಚು ಹೆಚ್ಚು ಜನ, ಮತ್ತೆ ಒಂದಿನ ಕೆಲ್ಸಕ್ಕೆ ಹೋಗಲ್ಲ ಅಂತ ಬರ್ತಾರಲ್ಲ, ಆ ಕೆಲಸದ ಕೂಲಿ ಕೂಡ ಅವರಿಗೆ ಸಿಕ್ಲಿ ಅಂತ ಗೌರ್ಮೆಂಟ್ ಏನೋರ ಒಂದು ಒಳ್ಳೆಯ ಇದು. ಇಲ್ಲ ನಂಗೆ ಹೋಗಕ್ ಟೈಮ್ ಇಲ್ಲ, ಇವತ್ತು ಒಂದಿನ ಹೋಗದಿದ್ರೆ ಕೂಲಿ ಹೋಗುತ್ತೆ ಅನ್ನೋರಿಗೆ ಅಟ್ ಲೀಸ್ಟ್ ಆ ಕೂಲಿ ಸಿಕ್ಕತ್ತಲ್ಲ ಅಂತ ಹೇಳಿ ಕೊಡ್ತಾರೆ. ಬಟ್ ಅದಕ್ಕೆ ಅವರ ಬ್ಯಾಂಕಿಗೆ ಹಾಕ್ಬಿಡ್ತಾರೆ, ಅದಕ್ಕೆ ಬ್ಯಾಂಕ್ ಅಕೌಂಟ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ಅಥವಾ ಅವರ ಹೆಸರೆಲ್ಲ ರೇಷನ್ ಕಾರ್ಡ್ ಅಲ್ಲಿ ಇರಬೇಕು. ಈಗ ಎಲ್ಲಾ ಕಡೆ ಆಸ್ಪತ್ರೆಗೆ ಬಂದಾಗ ಇದಿಷ್ಟು ತರಬೇಕಾಗುತ್ತೆ ಮೇಡಮ್. ಎಲ್ಲಾ ಪೇಷಂಟ್ಗಳು ಸುಮ್ನೆ ಓಡ್ ಬಂದ್ಬಿಡ್ತಾರಲ್ಲ, ಅರ್ಜೆಂಟ್ ಅಲ್ಲಿ ಯಾರಿಗಾದ್ರೆ ಆಗುತ್ತೆ, ಸೀರಿಯಸ್ ಆದ ತಕ್ಷಣ ನಾವು ರಶ್ ಮಾಡ್ಕೊಂಡ್ಬಿಡ್ತೀವಿ ಏನ್ ತಗೊಳ್ಳದೆ. ಬಟ್ ಯಾವಾಗ್ಲೂ ಎಲ್ರಿಗೂ ಒಂದು ಹೇಳ್ತಾ ಇದೀನಿ, ಆಸ್ಪತ್ರೆಗೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡು ದಯವಿಟ್ಟು ತಗೊಂಡೋಗಿ, ನಿಮ್ಗೆ ಸವಲತ್ತುಗಳನ್ನ ತಗೊಳಕ್ಕೆ ಸುಲಭ ಆಗುತ್ತೆ.
1: ಎಲ್ಲವೂ ಮನೆಯಲ್ಲಿ ಇರಬೇಕು,
0: ಈಸಿಯಾಗಿ ಸಿಕ್ಕೋ ಹಾಗೆ. ಜೆರಾಕ್ಸ್ ಕಾಪೀಸ್ ಮಾಡಿದ್ರು ಪರವಾಗಿಲ್ಲ, ಈಸಿಯಾಗಿ ಸಿಕ್ಕೋ ಹಾಗೆ ಕೈಗೆ ಇದ್ದ ತರ ಸಿಕ್ಬಿಟ್ಟು ಆಸ್ಪತ್ರೆ ಅಂದ ತಕ್ಷಣ ಅದನ್ನ ಎತ್ಕೊಂಡು ಹೋಗೋ ತರ ಮಾಡ್ಕೊಳ್ಳಿ. ಆಗ ಇಮಿಡಿಯೇಟ್ ಆಗಿ ಸವಲತ್ತು, ಈಗ ಬೆಳಿಗ್ಗೆ ಬಂದ್ರ ಸಂಜೆ ಹೋಗುವವರಿಗೆ ಅವತ್ತಿನ ದಿನನೇ ಮುಗಿದ್ಬೇಕು, ಇಲ್ಲಾಂದ್ರೆ ನಾಳೆ ತರ್ತೀನಿ ಮೇಡಮ್ ಅಂದ್ರೆ ಅವರೇ ಒಂದಿನ ಎಕ್ಸ್ಟ್ರಾ ನಿಲ್ಬೇಕಾಗತ್ತೆ ಆಸ್ಪತ್ರೆಯಲ್ಲಿ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಇದನ್ನೆಲ್ಲ ಇಟ್ಕೊಂಡಿದ್ರೆ ಅವರಿಗೆ ದುಡ್ಡು ಬೇಗ ಸಿಕ್ಕತ್ತೆ.
1: ಡಾಕ್ಟರ್ ಪೂರ್ಣಿಮಾ ಅವರೇ, ನೀವು ಇದುವರೆಗೆ ನಮ್ಗೆ ಕುಟುಂಬ ನಿಯಂತ್ರಣದ ಪ್ರಾಮುಖ್ಯತೆ ಬಗ್ಗೆ ತಿಳಿಸಿದ್ರಿ, ಹಾಗೆ ಬೇರೆ ಬೇರೆ ರೀತಿಯ ಕುಟುಂಬ ನಿಯಂತ್ರಣ ಕ್ರಮಗಳ ಬಗ್ಗೆ ಕೂಡ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಾನು ಕೂಡ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆ ಅಂತಂದ್ರೆ ನನಗೆ ಎಲ್ಲ ವಿಷಯಗಳಿಗಿಂತ ಈಗ ಹೆಚ್ಚಾಗಿ ಗರ್ಭ ನಿರೋಧಕಗಳ ಮೇಲೆ ಹೆಚ್ಚಿನ ಆಸಕ್ತಿ ಬಂದ್ಬಿಟ್ಟಿದೆ. ಸೊ ಅದನ್ನ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಿ ಮಾತಾಡಿ ಇಲ್ಲೂ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮ್ಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ.
2: ಇದುವರೆಗೆ ಕುಟುಂಬ ಕಲ್ಯಾಣ ಏಕೆ ಮತ್ತು

0: ಹೇಗೆ? ಈ ಕುರಿತು ಡಾಕ್ಟರ್ ಜೆ ಪೂರ್ಣಿಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಆರ್ ಶೋಭಾ ಇವರೊಂದಿಗೆ ಮಾತನಾಡ್ತಾ ಇವರ ಬಹುಮುಖ ಪ್ರತಿಭೆಯ ಪರಿಚಯವನ್ನು ಮಾಡಿಕೊಳ್ತಾ ಇವರ ಇಷ್ಟದ ಕೆಲವು ಗೀತೆಗಳನ್ನು ಇವರಿಂದಲೇ ಕೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣಂತೆ. ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಕೇಳುಗರ ಪರವಾಗಿ
3: ಧನ್ಯವಾದಗಳು.
2: ನಿಮ್ಮ ಒಂದು ಪರಿಚಯ.
3: ಗಿಳಿಯ ಬಣ್ಣ ಹಸಿರು, ಹಸಿರೆ ನನ್ನ ಉಸಿರು, ಹಸಿರೆ ನನ್ನ ಉಸಿರು, ಅದೇ ನನ್ನ ಹೆಸರು, ಅದೇ ನನ್ನ ಹೆಸರು. ಶೋಭಾಹರ್ ಶೋಭಾಹರ್ ಶೋಭಾಹರ್, ನನ್ನ ಹೆಸರು ಶೋಭಾಹರ್ ಅಂತ. ನಾನು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಹಿರೇಕೋಗಳೂರಿನಿಂದ ಬಂದಿರತಕ್ಕಂತ ಹುಡುಗಿ.
2: ಮತ್ತೆ ನಿಮ್ಮ ಓದು?
3: ಸರ್, ಹುಟ್ಟಿದ್ದು ಇಂಡಿಯಾದಲ್ಲಿ ಸರ್, ಬೆಳೆದಿದ್ದು ಕರ್ನಾಟಕದಲ್ಲಿ. ಈಗ ನೆಲೆಸಿರೋದು ಹಿರೇಕೋಗಳೂರಿನಲ್ಲಿ. ಪ್ರಾಥಮಿಕ ಶಾಲೆ ಓದಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಮಘಟ್ಟದಲ್ಲಿ. ಪ್ರೌಢಶಾಲೆ ಓದಿದ್ದು ಶ್ರೀ ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಸಿರಿಗೆರೆಯಲ್ಲಿ. ಪದವಿ ಪೂರ್ವ ಶಿಕ್ಷಣ ಪಡೆದಿದ್ದು ಬಿ ಲಿಂಗಯ್ಯ ವಸತಿ ಪದವಿ ಪೂರ್ವ ಕಾಲೇಜು ಸಿರಿಗೆರೆಯಲ್ಲಿ. ಡಿಇಡಿ ಪದವಿ ಪಡೆದಿದ್ದು ಶ್ರೀ ತರಳಬಾಳು ಜಗದ್ಗುರು ಶಿಕ್ಷಕರ ತರಬೇತಿ ಕೇಂದ್ರ ಸಿರಿಗೆರೆಯಲ್ಲಿ. ಬಿಎ ಪದವಿ ಪಡೆದಿದ್ದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಂತೆಬೆನ್ನೂರಿನಲ್ಲಿ. ನಾವು ನೀವು ಭೇಟಿಯಾಗಿದ್ದು ಭದ್ರಾವತಿಯ ಆಕಾಶವಾಣಿ ಕೇಂದ್ರದಲ್ಲಿ.
2: ಸರಿ, ಈಗ ನಿಮ್ಮ ಬಹುಮುಖ ಪ್ರತಿಭೆಯ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿಯರು ಈ ಕುರಿತು?
3: ಸರ್, ನನ್ನ ತಂದೆಯ ಹೆಸರು ರಾಜಪ್ಪ ಅಂತೇಳಿ, ನಮ್ಮ ತಾಯಿಯ ಹೆಸರು ಬಸಮ್ಮ ಅಂತೇಳಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನನ್ನ ತಂದೆ ತಾಯಿ ತೀರ್ಕೊಂಡ್ರು. ಈಗ ನಮ್ಮ ಅಜ್ಜ ಅಜ್ಜಿ, ನಮ್ಮ ಅಮ್ಮನ ಅಪ್ಪ ಅಮ್ಮ, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ, ಹಾಗೆ ನಮ್ಮ ತಂಗಿ ತಮ್ಮ, ಅವರ ನಡುವೆ ನಾನು ಇದ್ದೀನಿ ಸರ್. ಅವರೇ ನನ್ನ ಸಾಕಿ ಬೆಳೆಸಿ ಚೆನ್ನಾಗಿ ಓದಿಸಿ ಈಗ ಒಂದು ಕೆಲಸಕ್ಕೂ ಸಹ ನನ್ನ ಕಳಿಸ್ತಾ ಇದ್ದಾರೆ. ಈಗ ನನ್ನ ಸ್ವಂತ ತಮ್ಮನ ಹೆಸರು ಹರೀಶ್ ಎಚ್ಆರ್ ಅಂತೇಳಿ, ನನ್ನ ತಂಗಿಯ ಹೆಸರು ಶ್ರುತಿ ಹಾಗೂ ಶ್ವೇತಾ ಅಂತ. ಈಗ ಅವರ ನಡುವೆ ನಾನು ಸಹ ಬೆಳೀತಾ ಇದ್ದೀನಿ ಸರ್.
2: ಇಲ್ಲಿ ಅಜ್ಜಿ ಮನೆಯಲ್ಲಿದ್ದೆ ಬೆಳೀತಾ ಇದ್ದೀನಿ.
3: ಹಾ, ಅಜ್ಜಿ ಮನೆಯಲ್ಲಿ.
2: ಸರಿ, ಈಗ ನೀವು ಬಹುಮುಖ ಪ್ರತಿಭೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಕಾರ್ಯಕ್ರಮದ ಆರಂಭದಲ್ಲಿ.
3: ಹೌದು ಸರ್.
2: ಈಗ ನಿಮ್ಮ ಒಂದು ಪ್ರತಿಭೆಯಲ್ಲಿ ಅಂದ್ರೆ ನಿಮ್ಮ ಹವ್ಯಾಸಗಳಲ್ಲಿ ನೀವು ಸಂಗೀತ ಕ್ಷೇತ್ರದಲ್ಲೂ ಇದ್ದೀರಿ, ಅಂದ್ರೆ ನೀವು ವಚನ ಸಂಗೀತದಲ್ಲಿ ಒಂದು ಮಟ್ಟದ ಸಾಧನೆಯನ್ನ ಮಾಡಿದ್ದೀರಿ ಅಂತ ಹೇಳ್ಬೋದು. ಜೊತೆಗೆ ನೀವು ರಂಗಭೂಮಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ, ಸಾಹಿತ್ಯ ಚಟುವಟಿಕೆಗಳಲ್ಲೂ ನೀವು ಭಾಗವಹಿಸ್ತಾ ಇದ್ದೀರಿ, ನೀವು ಚುಟುಕುಗಳನ್ನ ಬರೆಯೋದು, ನಾಟಕಗಳನ್ನ ರಚಿಸೋದು ಇದರಲ್ಲೂ ಇದ್ದೀರಿ. ಈಗಾಗಲೇ ನೀವು ಚುಟುಕುಗಳನ್ನ ಬರೀತೀರಿ ಅನ್ಲಿಕ್ಕೆ ನಮ್ಗೆ ಒಂದು ಸಾಕ್ಷಿ ಸಿಗ್ಬಿಟ್ಟಿದೆ. ಈಗ ನೀವು ನಿಮ್ಮ ಪರಿಚಯವನ್ನು ನಿಮ್ ಚುಟುಕುಗಳಿಂದಲೇ ಹೇಳ್ತಾ ಇದ್ದೀರಿ. ಆಮೇಲೆ ಜೊತೆಗೆ ನೀವು ಸಾರ್ವಜನಿಕ ಒಂದು ಸೇವೆನಲ್ಲೂ ಅದರಲ್ಲೂ ತೊಡ್ಕೊಂಡಿರ್ತೀರಿ. ಮತ್ತೆ ನೀವು ಭಾವಗೀತೆಗಳನ್ನ, ಜನಪದ ಗೀತೆಗಳನ್ನ, ಸೋಬಾನೆ ಗೀತೆ, ಲಾವಣಿಗಳು ಇದನ್ನೆಲ್ಲ ಹಾಡೋದು, ಏಕಪಾತ್ರ ಅಭಿನಯ ಮಾಡೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಈ ಎಲ್ಲಾ ಚಟುವಟಿಕೆಗಳಲ್ಲೂ ಇರ್ತೀರಿ. ಸಾಕಷ್ಟು ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ಇರ್ತೀರಿ. ಸರಿ, ಈಗ ಶೋಭಾ ಅವರೇ, ನಿಮ್ಮ ಒಂದು ಈ ಚಟುವಟಿಕೆಗಳನ್ನ ನಾವು ಒಂದೊಂದಾಗಿ ಕೇಳ್ಬಿಡೋಣಂತೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಲಾವಣಿಗಳನ್ನ ಬಹಳ ಚೆನ್ನಾಗಿ ಹಾಡ್ತೀರಿ ಅಂತ ಕೇಳಿದ್ದೀನಿ.
3: ಹೌದು ಸರ್.
2: ಒಂದು ಲಾವಣಿ ನಮಗಾಗಿ, ನಮ್ಮ ಕೇಳುಗರಿಗಾಗಿ.
3: ಓಕೆ ಸರ್.

0: ಬಹಳ ಉತ್ತಮವಾದ ಲಾವಣಿಯನ್ನು ಕೇಳಿಸಿದ್ರಿ. ಕೆಟ್ಟ ಚಟಗಳ ವಿರುದ್ಧದ್ದು. ಆಮೇಲೆ ಇದನ್ನ ಬರೆದವ್ರು ಯಾರು? ಅದನ್ನ ನೀವೇ ಬರೆದ್ರು?
1: ಇದು ಸರ್ ನಮ್ಮ ಸಂಗೀತ ಸರ್ ಆಗಿರ್ತಕ್ಕಂತ ಸುರೇಶ್ ಕೇಸಾಪುರ ಅಂತ ಅವರೇ ಸಹ ಸ್ವಾರಚಿತ ಒಂದು ಲಾವಣಿ ಸರ್.
0: ಅವರೇ ಬರೆದು ನಿಮಗೆ ಕಲಿಸಿರೋದು?
1: ಕಲಿಸಿರೋದು ಸರ್.
0: ಸರಿ ಸರಿ. ಮುಖ್ಯವಾಗಿ ಈಗ ನಿಮ್ಮ ಈ ಎಲ್ಲ ಪ್ರತಿಭೆ, ಈಗ ನೀವೇನು ಎಲ್ಲ ರಂಗಗಳಲ್ಲೂ ತೊಡ್ಕೊಂಡಿರ್ತೀರಿ, ಇದಕ್ಕೆಲ್ಲ ಏನು ಕಾರಣ ಅಂತ ನೀವು ಹೇಳ್ತೀರಿ? ಯಾಕೆ ನಿಮಗೆ ಇದರಲ್ಲೆಲ್ಲ ತೊಡ್ಕೋಬೇಕು ಅನ್ಸುತ್ತೆ? ಸಾಮಾನ್ಯವಾಗಿ ಯಾಕೆ ಹೇಳ್ತೀನಿ ಅಂದರೆ, ಹೆಣ್ಮಕ್ಳು ಏನಾದರೂ ಒಂದು ಹೇಳಿದ್ರೆ ಅದರಲ್ಲಿ ಅರ್ಧದಷ್ಟರಲ್ಲೂ ತೊಡ್ಕೊಂಡಿರಲ್ಲ.
1: ಹೌದು ಸರ್.
0: ಅಲ್ವಾ, ನೀವು ಮುಂದೆ ನುಗ್ಗಿ ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೀರಿ.
1: ಹೌದು ಸರ್.
0: ಏನು ಇದಕ್ಕೆ
1: ಸರ್? ಏನಂದ್ರೆ ನಾನು ರಾಮಘಟ್ಟದಲ್ಲಿ ನಾನು ಪ್ರಾಥಮಿಕ ಶಾಲೆ ಓದಂತ ಸಂದರ್ಭದಲ್ಲಿ ನನಗೆ ಓದ್ಬೇಕಾದ್ರೆ ನಾನು ಬಾವಿಯೊಳಗಿನ ಕಪ್ಪೆ ಅಂತಾರಲ್ಲ ಸರ್, ಆ ಹಳ್ಳಿಗೆ ಮಾತ್ರ ನಾನು ಸೀಮಿತ ಆಗಿದ್ದೆ. ನಿಜವಾಗ್ಲೂ ಪ್ರಪಂಚದ ಜ್ಞಾನನೂ ಸಹ ನನಗಿರ್ಲಿಲ್ಲ. ಆಗ ಚಿಕ್ಕ ಚಿಕ್ಕ ಡ್ರಾಮಾಗಳನ್ನ ನಮ್ಮ ಸರ್ಗಳು ಮೇಡಮ್ ಮಾಡಿಸಿದಾಗ ನಾನು ಮಾಡ್ತಾ ಇದ್ದೆ, ಅದು ಮುಗ್ದೋಯ್ತು ಸರ್. ಮತ್ತೆ ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಸಿರಿಗೆರೆಗೆ ನಾನು ಆವಾಗ ಸಿರಿಗೆರೆ ನಾನು ಎಂಟ್ರಿ ಕೊಟ್ಟನೋ, ನಿಜವಾಗ್ಲೂ ಸಿರಿಗೆರೆ ಅಂತಕ್ಕಂಥ ಜೀವನದಲ್ಲಿ ತುಂಬಾ ಬದಲಾವಣೆ ಮಾಡ್ತು ಸರ್. ಅಲ್ಲಿರ್ತಕ್ಕಂಥ ಚಟುವಟಿಕೆಗಳು ತುಂಬಾ ಗುರುಗಳು, ಸಂಗೀತ ಶಾಲೆಗಳನ್ನಾಗಿರ್ಬೋದು, ನಾಟಕ ರಂಗಗಳು, ಹೀಗೆ ಅನೇಕ ರೀತಿಯ ಚಟುವಟಿಕೆಗಳನ್ನ ಸಹ ಅಲ್ಲಿ ಮಾಡ್ತಾ ಇದ್ರು ಸರ್. ಆದ್ರೆ ಅವುಗಳನ್ನು ಬಳಸ್ಕೊಳ್ಳೋರು ತುಂಬಾ ಕಡಿಮೆ ಸರ್. ನಾನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇಲ್ಲ ಅವಕಾಶ ಬರೀ ಓದೋದ್ರೊಂದು ಒಂದೇ ಎಲ್ಲ ಇರಬಾರ್ದು, ಎಲ್ಲದರಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪ್ರತಿಯೊಂದು ಸಹ ನನ್ನ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ವಚನ ಸಂಗೀತ ಆಗಿರ್ಬೋದು, ಕಲಾಸಂಘ ಆಗಿರ್ಬೋದು, ಆಮೇಲೆ ಹೀಗೆ ಯಾವ್ಯಾವ ಆಕ್ಟಿವಿಟೀಸ್ ಅಲ್ಲಿ ಕಲಿಸ್ತಾರೋ ಪ್ರತಿಯೊಂದಕ್ಕೂ ನಾನು ಜಾಯ್ನ್ ಆದೆ ಸರ್. ಅಲ್ಲಿರ್ತಕ್ಕಂಥ ಸರ್ಗಳು ಅವರು ನನ್ನ ಕಲೆಯನ್ನು ಗುರುತಿಸಿ ನನಗೆ ಪ್ರತಿ ಹೆಜ್ಜೆಯಲ್ಲೂ ಸಹ ನನಗೆ ಪ್ರೋತ್ಸಾಹ ನೀಡಿದರು. ನಂತರ ಸಂತೆಬೆನ್ನೂರಿಗೆ ನಾನು ಯಾವ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಇದು ಚಿಕ್ಕದಾದಂಥ ಇಲ್ಲಿ ಅಷ್ಟು ಇರುತ್ತೆ ಇಲ್ವೋ ಅಂತ ಅನ್ಕೊಂಡಿದ್ದೆ, ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ ಇಲ್ಲ ಅಂತ. ಇನ್ನೂ ಉತ್ತಮ ಮಟ್ಟದಲ್ಲಿ ನನಗೆ ಸಂತೆಬೆನ್ನೂರು ಸಹ ಪ್ರೋತ್ಸಾಹ ಸಿಕ್ತು. ಹೀಗೆ ತುಂಬಾ ಕಾರ್ಯಕ್ರಮಗಳು ಕೊಡೋದಿಕ್ಕೂ ಸಹ ಅದು ಸಹ ಪ್ರೋತ್ಸಾಹ. ನಿಜವಾಗ್ಲೂ ಸಂತೆಬೆನ್ನೂರು ಮತ್ತು ಸಿರಿಗೆರೆ ಅಂತಕ್ಕಂಥದ್ದು ನನ್ನ ಎರಡು ಕಣ್ಣುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವೆರಡು ಕಾಲೇಜು ಸಹ ನನಗೆ ತುಂಬಾನೇ ಮಾನ್ಯತೆಯನ್ನು ನೀಡಿ ಉತ್ತಮ ಮಟ್ಟದಲ್ಲಿ ಬೆಳೆಯೋಕೆ ಸಾಧ್ಯ ಆಯಿತು. ಹಾಗಾಗಿ ನಾನು ಎಲ್ಲ ನಮ್ಮ ಸಿರಿಗೆರೆಯ ಎಲ್ಲ ಗುರುವರಿಯರಿಗೂ, ನನ್ನ ಶಾಲಾ ಎಲ್ಲ ಕಾಲೇಜಿನ ಸರ್ಗಳಿಗೂ ಸಹ ನನ್ನ ನಮನಗಳನ್ನು ಫಸ್ಟಿಗೆ ಅವರಿಗೆ ತಿಳಿಸೋಕ್ಕೆ ಬಯಸ್ತೀನಿ ಸರ್.
0: ನಿಮ್ಮ ವಿದ್ಯಾರ್ಥಿ ಜೀವನವೇ ನಿಮ್ಮನ್ನ ರೂಪಿಸ್ತು ಅಂತ ನೀವು ಹೇಳ್ತೀರಿ?
1: ಹಾ ಸರ್, ನನ್ನ ವಿದ್ಯಾರ್ಥಿ ಜೀವನ ಅಂದ್ರೆ ನಮ್ಮ ಪೇರೆಂಟ್ಸ್ ಎಲ್ಲ ಓದ್ಬೇಕು, ಬರೀ ಓದು ಓದು ಓದು ಅಂತಾನೆ ಜಾಸ್ತಿ ಹೇಳ್ತಾ ಇದ್ರು ಸರ್. ಯಾರು ಸಹ ನನಗೆ ಅದ್ರ ಬಗ್ಗೆ ನಾನು ಯಾವ್ದಾದ್ರು ಆಕ್ಟಿವಿಟೀಸ್ಗೆ ಹೋಗ್ತೀನಿ ಅಂದ್ರೆ ಬೇಡ ಟೈಮ್ ವೇಸ್ಟ್ ಆಗುತ್ತೆ ಓದು ಓದು ಅಂತ ಬಹಳ ಇದು ಮಾಡ್ತಿದ್ರು. ನಾನು ಅವರಿಗೆ ಗೊತ್ತಿಲ್ಲದೆ ರೀತಿಯಲ್ಲೂ ಸಹ ಎಷ್ಟೋ ಸಲ ನಾನು ತುಂಬಾ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಸರ್. ಯಾಕಂದ್ರೆ ಜೀವನದಲ್ಲಿ ಬರೀ ಓದೋದೊಂದೇ ಇದ್ರೆ ಏನು ಮಾಡೋದಿಕ್ಕಾಗೋದಿಲ್ಲ ಸರ್. ಮುಂದೆ ನಾನು ಈಗ ಓದಿದ ಮೇಲೆ ಕೆಲಸ ಸಿಗುತ್ತೋ ಇಲ್ಲೋ, ಇಂಥ ಆಕ್ಟಿವಿಟೀಸ್ ಇದ್ದಾಗ ಅದು ನನ್ನ ಜೀವನದಲ್ಲಿ ಒಳ್ಳೆ ಒಳ್ಳೆ ಬೆಳವಣಿಗೆ, ಮುಂದೆ ನಾನು ಇದರಲ್ಲೇ ನನ್ನ ಜೀವನ ಸಾಗಿಸುವಂತ ಮಟ್ಟದಲ್ಲಿ ಬೆಳಿಬಹುದು, ಅದರಲ್ಲೇ ನಾನು ಉತ್ತಮ ರೀತಿಯಲ್ಲಿ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಮಟ್ಟಿಗೆ ಈ ರೀತಿ ಬೆಳೆಯೋದಕ್ಕೆ ನನಗೆ ಸಾಧ್ಯ ಆಯ್ತು ಸರ್.
0: ಸರಿ, ಈಗ ನೀವು ಹೇಳಿದ್ರಿ ನಾನು ಅನೇಕ ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸೋದು ಅನ್ನೋ ಒಂದು ಮಾತು ಈಗ ಬಂತು. ನೀವು ಇದುವರೆಗೂ ಯಾವ್ಯಾವ ರೀತಿಯ ಸ್ಪರ್ಧೆಗಳಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ದೀರಿ?
1: ಅಂದ್ರೆ ವಚನ ಗಾಯನ ಸ್ಪರ್ಧೆ ಸಿರಿಗೆರೆಯಲ್ಲೇ ತುಂಬಾ ಸಲ ಮಾಡಿದ್ರು ಸರ್. ಅದರಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಈಗ ತುಂಬಾ ಪಡ್ಕೊಂಡಿದ್ದೀನಿ ಸರ್. ಹಾಗೆ ದಾವಣಗೆರೆಯಲ್ಲೂ ಸಹ ವಚನ ಮೇಳ ಇತ್ತು ಸರ್, ವಚನ ಸಂಗೀತದ ಸಂಬಂಧಪಟ್ಟಂಗೆ, ಅದರಲ್ಲೂ ಸಹ ನಾನು ಭಾಗವಹಿಸಿದ್ದೀನಿ ಸರ್. ಹಾಗೆ ಅನೇಕ ರೀತಿಯ ಏಕಪಾತ್ರ ಅಭಿನಯ ಸ್ಪರ್ಧೆಗಳು, ಹಾಗೆ ತುಂಬಾ ಭಾವಗೀತೆ, ಜನಪದ ಗೀತೆ, ಆಮೇಲೆ ಸಂಗೀತಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳಲ್ಲಿ ದಾವಣಗೆರೆಯಲ್ಲೇ ತುಂಬಾ ಸಲ ಭಾಗವಹಿಸಿದ್ದೀನಿ ಸರ್.
0: ಈಗ ನೀವು ಹೇಳಿದ್ರೆ ನೀವು ಮುಖ್ಯವಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ತಗೊಂಡಿರೋದು ವಚನ ಗಾಯನದಲ್ಲಿ ಮತ್ತು ಏಕಪಾತ್ರ ಅಭಿನಯದಲ್ಲಿ ಅಂತ ಅಲ್ವಾ? ಸರಿ, ಹಾಗಾದ್ರೆ ನಿಮ್ಮ ಒಂದು ಕಂಠದಲ್ಲಿ ನಾವು ಒಂದು ವಚನವನ್ನ ಕೇಳ್ಬಿಡೋಣ. ಹಾಗಿದ್ರೆ ನೀವು ಎಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಹಾಡಿದ್ದು ಈ ವಚನ ಅಂತಲೂ ನಮ್ಗೆ ಹೇಳ್ಬೇಕು. ಹೇಳ್ತೀರಾ ಎಲ್ಲಿ ಗೆದ್ದಿದ್ರಿ ಇದನ್ನ ಹಾಡಿ?
1: ಇದು ಸಿರಿಗೆರೆಯಲ್ಲಿ ಸರ್. ಸಿರಿಗೆರೆಯಲ್ಲಿ ವರ್ಷ ವರ್ಷ ಅದು ಶ್ರದ್ಧಾಂಜಲಿಯನ್ನ ಮಾಡ್ತಾರೆ ಸರ್. ಸೆಪ್ಟೆಂಬರ್ 24ರಂದು ಶ್ರದ್ಧಾಂಜಲಿಯನ್ನು ಮಾಡ್ತಾರೆ. ಆಗ ಎಲ್ಲಾ ತಳಬಾಳು ಸ್ಕೂಲಿನ ಮಕ್ಕಳು ಅಲ್ಲಿ ಬಂದು ವಚನ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಸರ್. ಆಗ ನಮ್ಮ ಕಾಲೇಜಿನಿಂದ ನಾನು ಸಹ ಭಾಗವಹಿಸಿ ಬಹುಮಾನವನ್ನ ಪಡೆದಿದ್ದೀನಿ ಸರ್.
0: ಈ ವಚನಕ್ಕಾಗಿ
1: ಈ ವಚನಕ್ಕಾಗಿ
0: ಕೇಳೋಣ ನಿಮ್ಮ ಬಹುಮಾನಿತ ವಚನ.
1: ಓಕೆ ಸರ್,
0: ಹೇಳಿ.

0: ನಿಮ್ಮಿಂದ ಒಂದು ಉತ್ತಮವಾದ ವಚನವನ್ನು ನಾವು ಕೇಳಿದ್ವಿ. ಇದಕ್ಕೆ ಹಿಂದೆ ಬಹುಮಾನ ಬಂದಿತ್ತು ಅಂತ ಹೇಳಿದ್ರು. ಅನೇಕ ಕಡೆ ನೀವು ಇನ್ನೂ ಬೇರೆ ಬೇರೆ ವಚನಗಳನ್ನೆಲ್ಲ ಹಾಡಿ ಇದಕ್ಕೆಲ್ಲ ನೀವು ಪ್ರಶಸ್ತಿಗಳನ್ನು ತಗೊಂಡಿದ್ದೀರಿ ಅಲ್ವಾ? ನಿಮಗೆ ವಚನ ರಚನಾಕಾರರಲ್ಲಿ ಯಾರ ವಚನಗಳು ತುಂಬಾ ಸೇರುತ್ತೆ, ಅದು ಬಹಳ ಚೆನ್ನಾಗಿ ರಾಗಕ್ಕೆ ಮತ್ತು ಅದಕ್ಕೆ ಅರ್ಥಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅನ್ಸೋದು ಯಾರ್ದು?
1: ನನಗೆ ಬಸವಣ್ಣ ಅವರ ವಚನಗಳು ಅಂದ್ರೆ ಸರ್ ತುಂಬಾ ಇಷ್ಟ ಸರ್.
0: ಅವ್ರು ಬರೆದಿರೋದು ಇಷ್ಟ ಆಗುತ್ತೆ ನಿಮಗೆ?
1: ಹೌದು ಸರ್.
0: ಈಗ ನಿಮ್ಮ ಕಂಠದಲ್ಲಿ ಒಂದು ಬಸವಣ್ಣನವರದು ಇನ್ನೊಂದು ವಚನ ಕೇಳೋಣ ನಾವು.
1: ಓಕೆ ಸರ್,
0: ಹೇಳಿ.

0: ಈ ವಚನವೂ ಸಹ ಭಾಳ ಚೆನ್ನಾಗಿ ಹಾಡಿದ್ರಿ. ಈಗ ನೀವು ಈ ಗೀತೆಗಳನ್ನೆಲ್ಲ ಕಲಿತು ಎಲ್ಲ ಮಾಡ್ತಿರಲ್ಲ, ಇದಲ್ದೇ ಈಗ ಒಂದು ರೀತಿಯ ಗೀತೆ ಕಲಿತ್ರೆ ಎಲ್ಲ ರೀತಿಯ ಗೀತೆಗಳಲ್ಲೂ ನಮಗೆ ಒಂದು ರುಚಿ ಇರುತ್ತೆ, ಅದನ್ನೆಲ್ಲವನ್ನೂ ನಾವು ಹಾಡ್ತಿರ್ತೀವಿ. ನಿಮ್ಮ ಒಂದು ಹಿನ್ನೆಲೆಯಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿಕ್ಕರು ದೊಡ್ಡವರು ಇವ್ರು ಯಾರಾದರೂ ಇದಾರ ಹಾಡುಗಾರಿಕೆಯಲ್ಲಿ?
1: ಇಲ್ಲ ಸರ್, ನಮ್ಮ ಫ್ಯಾಮಿಲಿಲಿ ಅಂದರೆ ನನ್ನನ್ನು ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಹಂಗಾಗಿ ನಮ್ಮ ತಮ್ಮ ತಂಗಿ ಅವರೆಲ್ಲ ಒಳ್ಳೊಳ್ಳೆ ಓದಿ ಈಗ ಜಾಬು ತೊಗೊಳೋ ಸ್ಟೇಜಲ್ಲಿ ಇದ್ದಾರೆ ಸರ್. ನಂದು ಇನ್ನು ಸಿ ಇ ಟಿ ಕಾಲ್ ಆಗಿಲ್ಲ, ಆದರೂ ನಮ್ಮನೆಯಲ್ಲಿ ಅಂತಿರ್ತಾರೆ ಅವರ ಜಾಸ್ತಿ ಆ ಆ್ಯಕ್ಟಿವಿಟೀಸ್ ಎಲ್ಲ ಬರಲೇ ಓದೋದಲ್ಲೇ ಇರ್ತಾರೆ ಸರ್. ಹಂಗಾಗಿ ಅವ್ರು ಇದರಲ್ಲೇ ಯಾವುದು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಸರ್ ಜಾಸ್ತಿ. ನಮ್ಮ ತಮ್ಮ ಕ್ರೀಡೆಯಲ್ಲಿ ತುಂಬ ಭಾಗವಹಿಸಿದ್ದಾನೆ ಸರ್, ಒಳ್ಳೊಳ್ಳೆ ಪ್ರೈಸಸ್ ತೊಗೊಂಡಿದ್ದಾನೆ, ಅದರಿಂದನೇ ಸಹ ಅವ್ನಿಗೆ ಜಾಬ್ ಆಯಿತು ಸರ್.
0: ಆತ ಕ್ರೀಡೆಗಳಲ್ಲಿ ಸಾಂಸ್ಕೃತಿಕ
1: ಸರ್ ಇಬ್ಬರಿಗೂ ಸರ್, ನಮ್ಮ ಅಪ್ಪ ಅಮ್ಮ ಇಲ್ಲದ್ರು ನಮ್ಮಿಬ್ಬರಿಗೆ ದೇವರು ಅನ್ನೋದು ಈ ಕಲೆಯನ್ನು ಕೊಟ್ಟು ತುಂಬಾ ಬೆಳೆಸೋದಕ್ಕೆ ಕಲೆ ತುಂಬಾ ಕಾರಣ ಆಗಿದೆ ಸರ್. ನಾವ್ ಯಾವತ್ತು ಸಹ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ನಾವ್ ಯಾವತ್ತು ಫೀಲ್ ಆಗಿಲ್ಲ ಸರ್.
0: ಆಗ್ಲಾರದ ರೀತಿನಲ್ಲಿ ನಿಮ್ಮ ಅಜ್ಜ ಅಜ್ಜಿ ಸಾಕಿದ್ದಾರೆ.
1: ಹಾ ಸರ್, ಅದು ಒಂದು, ಮತ್ತೆ ಅಜ್ಜ ಅಜ್ಜಿಗೂ ಧನ್ಯವಾದ ಹೇಳೋದ್ರ ಜೊತೆಗೆ ಸರ್, ಈ ಕಲೆ ಅನ್ನೋದು ನಿಜವಾಗ ನನಗೆ ಎಷ್ಟೋ ಮನಸ್ಸಿಗೆ ಸುಮ್ ಸುಮ್ಮನೆ ಇದ್ದಾಗ ತುಂಬಾ ಆಲೋಚನೆಗಳು ಬಂದು ನಮ್ಮ ಮನಸ್ಸನ್ನ ಕೆಡಿಸ್ತಾ ಇರುತ್ತೆ. ಈ ಆಕ್ಟಿವಿಟೀಸ್ ಅಲ್ಲಿ ನಾನು ಯಾವ ತೊಡಸ್ಕೊಂಡು ನನ್ನ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗಿ ನನಗೆ ಎಲ್ಲ ಇದಾರೆ ಅನ್ನೋ ಅಷ್ಟು ಭಾವನೆ ನನ್ ಬಂದಿತ್ತು ಸರ್. ಹಂಗಾಗಿ ಈ ಕಲೆಯಿಂದಾನೆ ನಾನು ಇಷ್ಟು ಜೋಶ್ ಆಗಿದ್ದೀನಿ, ಇಷ್ಟು ಧೈರ್ಯ ಬಂದಿದೆ ಅಂದ್ರೆ ಈ ಕಲೆನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಆಕ್ಟಿವಿಟೀಸ್ ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಒಬ್ಬ ಮಾನಸಿಕವಾಗಿ ಕುಗ್ಗೋಗ್ತಿದ್ದೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಸರ್.
0: ಸರಿ, ಕಲೆ ನಿಮ್ಮನ್ನ ಎತ್ತಿ ಹಿಡಿದಿದೆ ಅಂತ ನೀವು ಭಾವಿಸ್ತೀರಿ. ಸರಿ, ಈಗ ನೀವು ಈಗಾಗಲೇ ಮಾತಾಡ್ತಾ ಇನ್ನೊಂದು ಮಾತು ಹೇಳಿದ್ರಿ ನಮಗೆ, ನೀವು ಈ ಹಿಂದೆ ಏಕಪಾತ್ರಾಭಿನಯದಲ್ಲೂ ಸಹ ಪ್ರಶಸ್ತಿಗಳನ್ನ ಗಳಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ರಿ. ಯಾವ ಏಕಪಾತ್ರ ಅಭಿನಯದಲ್ಲಿ?
1: ಅಂದ್ರೆ ಸಿರಿಗೆರೆಯಲ್ಲಿ ಹಮ್ಮಿಕೊಂಡಂತ ಸ್ಪರ್ಧೆಯಲ್ಲೇ ಸರ್,
0: ಅಂದ್ರೆ ಕಾಲೇಜು ಮಟ್ಟದ
1: ಕಾಲೇಜು ಮಟ್ಟದಲ್ಲೇ ಅಂದ್ರೆ ಎಲ್ಲಾ ಶಾಲಾ ಕಾಲೇಜು ವತಿಯಿಂದ ನಡೆಯುವಂತದ್ದು ಸರ್. ಅದು ಆ ಸಂಸ್ಥೆಗೆ ಸಂಬಂಧಪಟ್ಟಿದ್ದು. ದುರ್ಯೋಧನ ಪಾರ್ಟ್ ಅಲ್ಲಿ ನಾನು ಭಾಗವಹಿಸಿದ್ದೆ ಸರ್.
0: ಅದಕ್ಕೆ ನಿಮಗೆ ದುರ್ಯೋಧನ ತುಂಬಾ ಹಿಡಿಸ್ಬಿಡ್ತು
1: ಅಂದ್ರೆ ಸರ್, ಹೆಣ್ಮಕ್ಳು ಪಾರ್ಟ್ ರಕ್ತಾಕ್ಷಿ ಆ ತರ ಸಂಬಂಧಪಟ್ಟ ಕಲಿಸ್ತೀವಿ ಅಂತ ಹೇಳಿದ್ರು, ಆದ್ರೂ ಸಹ ನನಗೆ ಏನೋ

0: ವಾಯ್ಸ್ ಅಂದ್ರೆ ದುರ್ಯೋಧನ ಪಾರ್ಟ್ ಮಾಡ್ಬೇಕು ಅಂತ ಆಸೆ ಆಯ್ತು ಸರ್, ಮಾಡಿದೆ. ಅದರಲ್ಲೂ ಸಹ ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದೆ.
1: ಸರಿ, ಹಾಗಾದ್ರೆ ನಿಮ್ಮ ಕಂಠದಲ್ಲಿ ನೀವು ದ್ವಿತೀಯ ಸ್ಥಾನ ಪಡೆದಂತಹ ಈ ದುರ್ಯೋಧನ ಅಭಿನಯವನ್ನ, ಏಕಪಾತ್ರ ಅಭಿನಯವನ್ನ ನಾವು ಕೇಳೋಣ. ಅಭಿನಯಿಸ್ಬಿಡಿ.
0: ಚಂದ್ರವಂಶದಲ್ಲಿ ಹುಟ್ಟಿ ಇಡೀ ಕುರುಕುಲ ಸಾಮ್ರಾಜ್ಯವ ಕಾಲನ ಕರಾಳ ವದನದಲ್ಲಿ ಉದುಗಿಸಿ ಆ ಚಂದ್ರಾರ್ಕವಾಗಿ ಅಪಯಶಸ್ಸಿಗೆ ಗುರಿಯಾದ ಈ ಚಲದಂಕಮ್ಮಲ್ಲ ಸುಯೋಧನನ ದುರ್ದೈವವೇ. ಮಗನೆಂಬ ಮೋಹದ ಮಮತೆಯಲ್ಲಿ ಪ್ರೀತಿಸಿ ಮುದ್ದಿಸಿ ನಾನು ಮಾಡಿದ ತಪ್ಪುಗಳನ್ನೆಲ್ಲ ಮನ್ನಿಸುತ್ತ ಹೋದರಲ್ಲ ಆ ನನ್ನ ತಂದೆ ಧೃತರಾಷ್ಟ್ರನ ದುರ್ದೈವವೇ. ಕೋಟಿ ಸಿಡಿಲುಗಳಿಗೂ ಪ್ರಬಲವಾದ ಪ್ರಸವನ ವೇದನೆಯನ್ನ ಸಹಿಸಿ ಕಣ್ಣಿದ್ದು ಕುರುಳಾದಳಲ್ಲ ಆ ನನ್ನ ತಾಯಿ ಗಾಂಧಾರಿಯ ದುರ್ದೈವವೇ. ಅಖಂಡ ಸಿಂಹಾಸನದೀಶ್ವರನನ್ನ ಕೈ ಹಿಡಿದನೆಂಬ ಕೊಬ್ಬಿನ ಅಹಂಕಾರದಲ್ಲಿ ಪತಿಗೆ ಸೂಕ್ತ ಸಲಹೆಯನ್ನು ನೀಡದೇ ಹೋದಳಲ್ಲ ಆ ನನ್ನ ಪತ್ನಿ ಭಾನುಮತಿಯ ದುರ್ದೈವವೇ. ನಾನು ಮಾಡಿದ ತಪ್ಪುಗಳನ್ನೇ ಮಾಡುತ್ತಾ ಹೋದರಲ್ಲ ಆ ನನ್ನ ಸ್ನೇಹಿತ ಸಹೋದರರ ದುರ್ದೈವವೇ. ಇದೇನಿದು, ಯಾವ ಪವಿತ್ರವಾದ ಭೂಮಿಯಲ್ಲಿ ಗಂಗಾ ಮಾತೆ ರಭಸದಿಂದ ಹರಿಯುತ್ತಿದ್ದಳು ಆ ಭೂಮಿ ಇಂದು ಹರಳೆಣ್ಣೆಯಂತೆ ರಕ್ತದಂತೆ ಹೆಪ್ಪುಗಟ್ಟುತ್ತಿದೆಯಲ್ಲ. ಹೇ ಹದ್ದು ಕಾಗೆಗಳೇ, ಭೂತ ಪ್ರೇತ ಪಿಚಾಚಿಗಳೇ, ರಕ್ತವನ್ನ ಕುಡಿದು ಮಾಂಸವನ್ನ ತಿಂದು ಕೊಬ್ಬಿರುವಿರಲ್ಲ, ಈ ಗದಾ ದಂಡದಿಂದ ನಿಮಗೆ ಸರಿಯಾದ ಉತ್ತರ ನೀಡುವೆನು. ಹುಚ್ಚು ಹುಚ್ಚು ಈ ಚಲದಂಕಮಲ್ಲ ಸುಯೋಧನನಿಗೆ ಹುಚ್ಚು ಹುಚ್ಚು, ನಿಷ್ಪಾಂಡ ಪೃಥ್ವಿಯನ್ನಾಗಿ ಮಾಡುವ ಹುಚ್ಚು ಹುಚ್ಚು ಹುಚ್ಚು.
1: ಈಗ ಶುಭವರೇ, ನೀವು ರಂಗ ಚಟುವಟಿಕೆಗಳಲ್ಲೂ ಭಾಗವಹಿಸಿದ್ದೀರಿ ಅಲ್ವೇ?
0: ಹೌದು ಸರ್.
1: ಹಾ, ಏನಿದು, ಯಾವ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ನೀವು ರಂಗದ ಮೇಲೆ?
0: ರಂಗಕಲೆ ಬಗ್ಗೆ ಹೇಳ್ಬೇಕಂದ್ರೆ ಅದೇ ನಾನು ಹೇಳಿದೆ ಆಗ್ಲೇ, ಹೇಳಿದಾಗ ಸಹ ಚಿಕ್ಕ ವಯಸ್ಸಿನಲ್ಲಿ ನಾನು ನಾಟಕಗಳನ್ನು ಮಾಡ್ತಾ ಇದ್ದೆ ಅಂತ. ಅದಕ್ಕೆ ನನಗೆ ಬೇಸ್ ಸಿಕ್ಕಿದ್ದು ಅಂದ್ರೆ ಸಿರಿಗೆರೆಯಲ್ಲಿ. ಸಿರಿಗೆರೆಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ರಂಗಭೂಮಿ ಅಂತ ಹೇಳಕ್ಕೇನ, ಅದು ಒಂದು ಕಲಾಸಂಘ ಅಂತೇಳಿ ಅವರು ನಿರ್ಮಿಸ್ಕೊಂಡಿದ್ರು. ಆಗ ನನಗೆ, ನಾನು ಮಿಡ್ಲ್ ಸ್ಕೂಲಲ್ಲಿ ಕಲ್ತಿರ್ತಕ್ಕಂಥ ಒಂದು ನಾಟಕ ಅಂತಕ್ಕಂಥದ್ದು ಈ ಒಂದು ಅವಕಾಶ ಸಿಗೋದಕ್ಕೆ ಕಾರಣ ಆಯಿತು. ಅದನ್ನು ನಾನು ಶಾಲಾ ವಾರ್ಷಿಕ ಸಮಾರಂಭದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅಲ್ಲಿ ಕಲಾಸಂಘದ ಅಧ್ಯಕ್ಷರು, ನಮ್ಮ ಗುರುಗಳವರು ಆ ನಾಟಕವನ್ನು ನೋಡಿ ನನ್ನ ಒಂದು ಅಭಿನಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನ ಆ ಕಲಾಸಂಘಕ್ಕೆ ಆಯ್ಕೆ ಮಾಡಿಕೊಂಡ್ರು ಸರ್. ಹಾಗಾಗಿ ಅಲ್ಲಿಂದ ನಾನು ಯಾವುದೇ ನಾಟಕ ಆಗಿರ್ಬೋದು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಮೊದಲಿಗೆ ಭಾಗವಹಿಸಿದೆ ಸರ್. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ದೊಡ್ಡ ದೊಡ್ಡ ಪಾತ್ರಗಳು ಸಹ ಸಿಕ್ತು. ಸುಮಾರು 5-6 ವರ್ಷಗಳ ಕಾಲ ನಾನು ಕಲಾಸಂಘದಲ್ಲಿ ನಾಟಕಗಳನ್ನು ಅಭಿನಯ ಮಾಡ್ತಾ ಹೋದೆ ಸರ್.
1: ಈ ದೊಡ್ಡ ದೊಡ್ಡ ಪಾತ್ರಗಳು ಅಂದ್ರೆ ಯಾವ್ದದು?
0: ಆ ದೊಡ್ಡ ದೊಡ್ಡ ಪಾತ್ರ ಅಂದ್ರೆ ಸರ್, ಈಗ ಹೆಣ್ಮಕ್ಳಲ್ಲಿ ತುಂಬಾ ಬಾಯಸ ಜಾಸ್ತಿ ಇರ್ತದೆ ಸರ್ ನಾಟಕದಲ್ಲಿ. ನಮ್ಮ ಲಚ್ಚಸ್ಗಳೆಲ್ಲ ತುಂಬಾ ಇದ್ರು, ಅಂದ್ರೆ ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಪಾತ್ರಗಳು ಜಾಸ್ತಿ ಇದ್ವು. ಅದರಲ್ಲಿ ಒಂದು ದೊಡ್ಡ ಪಾತ್ರ ಇತ್ತು, ಹಾಗಾಗಿ ನನಗೆ ಒಬ್ಬ ಮುಸ್ಲಿಂ ಯುವತಿಯ ಪಾತ್ರ ಸರ್. ಅಂದ್ರೆ ಗುರುಗಳು ಎಲ್ಲಾ ಜಾತಿಯವರಿಗೂ ಸಹ ಒಂದು ಪ್ರಾಧಾನ್ಯತೆ ನೀಡ್ತಾರೆ ಅನ್ನೋದಕ್ಕೆ ಆ ಒಂದು ಸೀನ್ ಬರುತ್ತೆ ಸರ್ ನಾಟಕದಲ್ಲಿ, ಮಹಾಬೆಳಗು ಅಂತ ನಾಟಕ. ಆ ನಾಟಕದಲ್ಲಿ ಹಸನ್ ಮತ್ತು ರಜಿಯಾ ಅಂತ ಗಂಡ ಹೆಂಡತಿ, ಆ ಗಂಡ ಹೆಂಡತಿ ಪಾತ್ರ ಅಂತಕ್ಕಂಥದ್ದು ಅದು ತುಂಬಾ ದೊಡ್ಡದಾಗಿದೆ ಸರ್ ಆ ಪಾತ್ರ ಹೆಣ್ಮಕ್ಳಲ್ಲಿ. ಆ ಹೆಣ್ಮಕ್ಳು ಆ ದೊಡ್ಡ ಪಾತ್ರವನ್ನ ನನಗೆ ಕೊಟ್ರು ಸರ್, ನಿಭಾಯಿಸೋ ಶಕ್ತಿ ಇದೆ ಅಂತೇಳಿ ನನಗೆ ಕೊಟ್ರು. ಅದು ಸುಮಾರು 3/4 ಗಂಟೆ ಡ್ರಾಮಾ ಆಗುತ್ತೆ ಸರ್ ಅದು.
1: ಈಗ ಅದರಲ್ಲಿ ನೀವು ದೊಡ್ಡ ಪಾತ್ರ ಅಂತ
0: ದೊಡ್ಡ ಪಾತ್ರ ಸರ್. ಹಾಗೆ ಬೇರೆ ಬೇರೆ ವಿಶ್ವಬಂಧು ಮರಳ ಸಿದ್ಧ ಆಗಿರ್ಬೋದು, ಹೀಗೆ ಅನೇಕ ನಾಟಕಗಳು ಮಾಡಿದ್ವಿ ಸರ್ ಚಿಕ್ಕ ಚಿಕ್ಕದಾಗಿ. ಅದರಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು, ಆಮೇಲೆ ಪುಣ್ಯಕೋಟಿ ಎಂಬ ರೂಪಕವನ್ನು ಸಹ ನಾವು ಸಿರಿಗೆರೆಯಲ್ಲಿ 3-4 ಸಲ ಮಾಡಿ ಹೊರಗಡೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೀವಿ ಸರ್. ಅದರಲ್ಲೂ ಸಹ ನನಗೆ ಕರುವಿನ ಪಾತ್ರ, ಈಗ ಚಿಕ್ಕ ಚಿಕ್ಕ ಪಾತ್ರಗಳು ಪುಣ್ಯಕೋಟಿ ರೂಪಕದಲ್ಲಿ ನನಗೆ ಕೊಟ್ರು ಸರ್.
1: ನಿಮಗೆ ಚಿಕ್ಕ ವಯಸ್ಸಿಂದಾನು ಒಂದು ಸಭೆಗಳ ಮುಂದೆ ನಿಂತ್ಕೊಬೇಕಾದ್ರೆ ನಿಮಗೆ ಈ ಸಭಾಕಂಪನ ಅವೆಲ್ಲ ಏನು ಆಗಲ್ಲ ಅಲ್ವಾ? ನೀವು ಧೈರ್ಯದಿಂದ ಅದರಲ್ಲಿ ಭಾಗವಹಿಸ್ಬಿಡ್ತೀರಿ.
0: ಇನ್ನೊಂದ್ ಹೇಳ್ಬೇಕಂದ್ರೆ ನನಗೆ ಮೈಕ್ ಸಿಕ್ಕ್ರೆ ಹಬ್ಬ ಅಂತ ಹೇಳ್ತೀರಿ ಸರ್. ಎಲ್ಲ ನಮಗೆ ಕಾಲೇಜಲ್ಲಿ ಶಾಲೆಯಲ್ಲಿ ಎಲ್ಲ ಮೈಕ್ ರಾಣಿ ಅಂತೇಳಿ ಬಿರಿದು ಕೊಟ್ಟಿದ್ರು.
1: ಜೊತೆಗೆ ಈಗ ನೀವು ನಿಮ್ಮ ನಾಟಕ ಚಟುವಟಿಕೆಗಳಿಗೆ ಮತ್ತೆ ಬಂದ್ರೆ, ರಂಗ ಚಟುವಟಿಕೆಗಳಿಗೆ, ಇದರಲ್ಲಿ ನೀವು ನಾಟಕಗಳನ್ನ ರಚನೆ ಸಹ ಮಾಡಿದ್ದೀರಿ, ಒಂದಿಷ್ಟು ನಾಟಕಗಳನ್ನು ಬರೆದಿದ್ದೀರಿ ಸಹ. ಹೇಳಿ, ನಿಮ್ಮ ಈ ಚಟುವಟಿಕೆ ಕುರಿತು ನಮ್ಗೊಂಚೂರು ಪರಿಚಯ ಮಾಡಿಕೊಡಿ.
0: ಅದು ಸರ್, ನಾಟಕಗಳನ್ನ ಅದೇ ಹೇಳಿದ್ನಲ್ಲ, ಮಿಡ್ಲ್ ಸ್ಕೂಲಲ್ಲಿ ನಮ್ಮ ಸರ್ ನಾಟಕವನ್ನ ಮಾಡಿದಾಗ ಅವರು ನಕ್ರು, ನಾ ಸಡನ್ ಆಗಿ ಸ್ವಲ್ಪ ಡ್ರಾಮಾ ಮಾಡಿದ ತಕ್ಷಣ ನಕ್ರು. ಆಗ ನನ್ನ ನಗ್ ಬಂದ ತಕ್ಷಣ ತುಂಬಾ ಬೇಜಾರಾಯ್ತು ಸರ್, ಯಾಕಂದ್ರೆ ನಮಗೆ ಸ್ವಲ್ಪ ಮಟ್ಟಿ ಕಲ್ಸ್ಕೊಟ್ಟಿರು. ಮಿಡ್ಲ್ ಸ್ಕೂಲಲ್ಲಿ ಅಂದ್ರೆ ಅವ್ರಿಗೆ ಅಷ್ಟಿದಿರಲ್ಲ, ಇವ್ರು ಕಲಾಸಂಘದವರೆಲ್ಲ ಎಲ್ಲ ಬೆರ್ತಿರ್ತಾರಲ್ಲ. ಆಗ ಅವರು ಕೆಲವೊಂದು ಅಂಶಗಳನ್ನು ಸೇರಿಸಿ ದೊಡ್ಡ ನಾಟಕವನ್ನು ಮಾಡಿದ್ರು. ಆಗ ನನಗೆ ಅನಿಸ್ತು ಸರ್, ನಾನೇ ಯಾಕೆ ನಾಟಕ ರಚನೆ ಮಾಡಬಾರ್ದು, ನಾನೇ ಯಾಕೆ ಶೀರ್ಷಿಕೆ ಇಡ್ಬೋದು, ಈ ಎಲ್ಲ ನಾಟಕ ಮಾಡಬೇಕಾದ ಒಂದು ಸೇವಲ್ಲಿ ಇದೇ ಅಲ್ವಾ, ಇಷ್ಟೇ ಅಲ್ವಾ ಅಂತ ಒಂದು ಎಲ್ಲೋ ಅನಿಸ್ತು. ಹಂಗಾಗಿ ನಾನೇ ಸಾಮಾಜಿಕವಾಗಿ ಜನಗಳಿಗೆ ಒಂದು ಜಾಗೃತಿ ಮೂಡಿಸೋ ಅಂತ ನಾಟಕಗಳನ್ನು, ಈಗ NSS ಕ್ಯಾಂಪ್ಗಳು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಹಾಡೇಳಿದ್ರೆ ಅವರು ಸರಿಯಾಗಿ ಆಲಿಸೋದಿಲ್ಲ, ಬೇರೆ ಏನೇ ಕಾರ್ಯಕ್ರಮ ಕೊಟ್ಟರು ಸರಿಯಾಗಿ ಆಲಿಸಿಲ್ಲ, ಅದೇ ಒಂದು ಡ್ರಾಮಾ ಮಾಡಿದರೆ ಹಳ್ಳಿ ಜನ ಬೇಗ ಗ್ರಹಿಸ್ತಾರೆ, ಅದನ್ನು ಅಳವಡಿಸ್ಕೊಳ್ತಾರೆ ಅಂತೇಳಿ ನಾನು ಅನೇಕ ಡ್ರಾಮಾಗಳನ್ನು ಹಳ್ಳಿ ಜನರಿಗೋಸ್ಕರನೂ ರಚಿಸಿದ್ದೀನಿ ಸರ್. ಹಾಗೆ ವೈಯಕ್ತಿಕವಾಗಿ

0: ಹೋಗ್ತಾ ಹೋಗ್ತಕ್ಕಂಥ ಎಷ್ಟೋ ಚಟುವಟಿಕೆಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟಾಗೂ ಸಹ ನಾನು ನಾಟಕಗಳನ್ನು ರಚನೆ ಮಾಡಿದ್ದೀನಿ ಸರ್.
1: ಈಗ ನಿಮ್ಮ ಈ ನಾಟಕಗಳೆಲ್ಲ ಸಾಮಾನ್ಯವಾಗಿ ನೀವು ಅದನ್ನು ಬೇರೆಯವ್ರ ಕಲಿಸಿ ಅಥವಾ ನೀವೇ ಅಭಿನಯ ಮಾಡಿ ಇದನ್ನೆಲ್ಲ ಯಾವ ಸಂದರ್ಭದಲ್ಲಿ ಜನರ ಮುಂದೆ ಇಟ್ಟಿದ್ದೀರಿ ನೀವು?
0: ಅಂದ್ರೆ ಸರ್, ಈಗ ಅದು ನಾಟಕಗಳು ಕೆಲವೊಂದು ಹೆಸರು ಹೇಳ್ತೀನಿ ಸರ್. ಈಗ ಹಳ್ಳಿ ಹುಡುಗಿ ಡಿಲ್ಲಿ ಕೆಲಸ ಅಂತೇಳಿ, ಹಳ್ಳಿ ಹುಡುಗಿ ಅಂದ್ರೆ ಏನೋ ಸಿಟಿ ಜನ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ನೋಡ್ತಾರೆ ಸರ್. ಆ ಹಳ್ಳಿ ಹುಡುಗಿ ತನ್ನ ಟ್ಯಾಲೆಂಟ್ ಇಂದಾನು ಸಹ ತನ್ನ ಆಕ್ಟಿವಿಟೀಸ್ ಇಂದಾನು ಯಾವ ರೀತಿ ಮುಂದೆ ಬರ್ಬೋದು ಅನ್ನೋ ಒಂದು ಇದು ಥೀಮ್ ಅನ್ನು ಇಟ್ಕೊಂಡು, ಆ ವಂಶವನ್ನು ಇಟ್ಕೊಂಡು ನಾನು ಒಂದು ನಾಟಕ ರಚನೆ ಮಾಡಿದೆ ಸರ್. ಅದನ್ನು ಸಹ ನಾನು ಹಳ್ಳಿ ಜನರ ನಡುವೆನೇ ಸಹ ಈ ನಾಟಕ ಮಾಡಿಸಿದ್ದೀನಿ ಸರ್. NSS ಕ್ಯಾಂಪ್ಗಳು ತುಂಬಾ ಊರುಗಳಿಗೆ ಹೋಗಿದ್ವಿ, 8 ಅಟೆಂಡ್ ಮಾಡಿದ್ದೀನಿ ಸರ್ ನಾನು. ಆ 8 ಸಹ ಈ ನಾಟಕವನ್ನು ಮಾಡಿಸಿದ್ದೀನಿ. ಆಮೇಲೆ ಅವಳೆ ನನ್ನ ಹೆಂಡತಿ ಅಂತೇಳಿ, ಆಮೇಲೆ ಮಿಲಿಟರಿ ಮದುವೆ ಅಂತೇಳಿ, ಆಮೇಲೆ ಆರೋಗ್ಯವೇ ಭಾಗ್ಯ ಅಂತೇಳಿ, ಈಗ ತುಂಬಾ ನಾಟಕಗಳನ್ನ ನಾನೇ ಓನಾಗಿ ಶೀರ್ಷಿಕೆಯನ್ನ ಇಟ್ಕೊಂಡು ನಾಟಕವನ್ನ ರಚನೆ ಮಾಡಿದೀನಿ ಸರ್. ನನಗೆ ಅನ್ಸಿದ ಮಟ್ಟಿಗೆ ಆಮೇಲೆ ಕೆಟ್ಟ ಚಟಗಳ ಸಂಬಂಧಪಟ್ಟ ಲಾವಣಿ ಹೇಳಿದೆ ಸರ್, ಅದೇ ರೀತಿ ಕೆಟ್ಟ ಚಟಗಳ ಸಂಬಂಧಪಟ್ಟ ಹಾಗೆ ನಾಟಕಗಳನ್ನ ರಚನೆ ಮಾಡಿ ಜನಗಳಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡಿದೀನಿ ಸರ್.
1: ಇದನ್ನೆಲ್ಲ ನೀವು ಸಾಮಾನ್ಯವಾಗಿ NSS ನಲ್ಲಿ ನೀವು ಇದ್ದಾಗ
0: NSS ಕ್ಯಾಂಪ್ಗಳಲ್ಲಿ, ಆಮೇಲೆ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾಟಕಗಳನ್ನ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಾನು ರಚಿಸಿರೋ ನಾಟಕಗಳನ್ನ ಮಾಡಿಸ್ತಾ ಇದ್ದೆ ಸರ್. ಆಮೇಲೆ ನಾನು ಬಾವಿ ಶಿಕ್ಷಕಿಯಾಗಿ ವರ್ಕ್ ಮಾಡಿದಂತ ಶಾಲೆಗಳಲ್ಲಿ ಅಲ್ಲೂ ಸಹ ಮಕ್ಕಳಿಗೆ ಕಲಿಸಿ ಅವರಿಗೆ ಜನಗಳಿಗೆ ಮುಟ್ಟಿಸೋ ಪ್ರಯತ್ನವನ್ನ ಮಾಡ್ತಾ
1: ಇದ್ದೀರಿ. ಸರಿ, ಅದರಲ್ಲಿ ನೀವು ಈ NSS ಚಟುವಟಿಕೆಗಳಲ್ಲೂ ನೀವು ಇದ್ದೀರಿ, ನಿಮಗೆ ಸಾಮಾನ್ಯವಾಗಿ 4 ಜನರಿಗೆ ನೀವು ಏನಾದರೂ ಒಂದು ಸಂದೇಶ ಕೊಡಬೇಕು ಅನ್ನೋದು ಇದರಲ್ಲೆಲ್ಲ ತುಂಬಾ ಆಸಕ್ತಿ ಇದೆ ಅಲ್ವಾ?
0: ಹೌದು ಸರ್.
1: ಸರಿ, ನಿಮ್ಗೆ ಯಾಕನ್ಸುತ್ತೆ ನೀವು ಜನಕ್ಕೆ ನೀವೇನೋ ಒಂದನ್ನ ಹೇಳಬೇಕು, ಜನಕ್ಕೆ ಈ ಒಂದು ಸಂದೇಶವನ್ನ ನಾನು ಮುಟ್ಟಿಸ್ಬೇಕು, ಇದರ ಕುರಿತು ನಿಮಗೆ ಯಾಕೆ ಅನ್ಸುತ್ತಂಗೆ?
0: ಈಗ ಸರ್, ನೀವೆಲ್ಲ ಎಷ್ಟೋ ಜನ ಏನಾಗಿದ್ದಾರೆ ಸಿಟಿ ಜನಗಳಿಗೆಲ್ಲ ಗೊತ್ತು ಸರ್, ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಹೀಗೆ ತುಂಬಾ ಎಲ್ಲ ಗೊತ್ತಿದ್ರು ಸಹ ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಹಳ್ಳಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ. ಯಾವ್ದನ್ನ ಮಾಡೋದ್ರಿಂದ ಯಾವ ರೋಗ ಬರುತ್ತೆ, ಈಗ ಕೆಲವೊಂದು ಅಂಶಗಳು ಅವ್ರಿಗೆ ಕಡಿಮೆ ಸರ್. ಪೇಪರ್ ಓದೋರು ಕಡಿಮೆ, TV ನೋಡೋರು ಕಡಿಮೆ, ವಾರ್ತೆ ಕೇಳೋರು ಇಲ್ಲೇ ಇಲ್ಲ ಸರ್ ಕೆಲವೊಂದ್ ಕಡೆ. ಹಾಗಾಗಿ ನಮ್ಮ ಹಳ್ಳಿ ಜನಗಳಿಗೆ ಏನೋ ಆ ಸರೌಂಡ್ ಅಲ್ಲ, ಹಳ್ಳಿಗೆ ಅಷ್ಟೇ ಸೀಮಿತ ಆಗಿರ್ತಾರೆ, ಪ್ರಪಂಚ ಜ್ಞಾನ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ನಾವು ಓದಿರ್ತಕ್ಕಂಥವ್ರು, ತಾವು ತಿಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಮನ ಮುಟ್ಟೋ ಹಾಗೆ ಕೆಲವೊಂದು ಅಂಶಗಳನ್ನ ಹೇಳಿದೆ, ಹೌದು ಈ ರೀತಿ ಕೆಟ್ಟ ಚಟಗಳನ್ನು ಮಾಡೋದ್ರಿಂದ ಈ ರೀತಿ ರೋಗ ಬರುತ್ತೆ, ನಾನು ಮಾಡಬಾರ್ದು, ನಾವು ಫುಲ್ ಆಗಿ ಅವ್ರು ಕಂಪ್ಲೀಟ್ ಆಗಿ ಅದನ್ನ ಕೆಟ್ಟ ಚಟ ಬಿಡಿದ್ರು ಪರವಾಗಿಲ್ಲ, ಒಂದು ಸ್ವಲ್ಪ ಆದ್ರೂ ಬಿಡೋ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಸರ್. ಹಾಗೆ ನನ್ನ ಕಣ್ಣಿದ್ರಿಗೆ ಎಷ್ಟೋ ಗೊತ್ತಿರೋಂತ ಎಷ್ಟೋ ವಿದ್ಯಾವಂತರೇ ಹಾಳಾಗಿರುವಂತ ಇದನ್ನ ನೋಡ್ಕೊಂಡು ಹಳ್ಳಿ ಜನ ನಿಜವಾಗ್ಲೂ ಅವ್ರು ನೋಡಿದ್ರೆ ಸರ್ NSS ಕ್ಯಾಂಪ್ ಅಲ್ಲೆಲ್ಲ ಅಟೆಂಡ್ ಮಾಡ್ತಾ ಇದ್ವಲ್ಲ, ನಿಜ ನಾವು ಅನ್ಕೊಂತೀವಿ ರೈತರು ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಆದ್ರೆ ನಾವು ಏನ್ ಮಾಡ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ ಅದ್ರ ಕಷ್ಟ ಏನು ಅಂತ. ಆಗ ನಾವಲ್ಲೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ವಲ್ಲ ಸರ್, ಬೆಳಗಿಂದ ಸಂಜೆವರೆಗೂ ಕೆಲಸ, ಸಂಜೆ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ವಲ್ಲ, ಆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನಮ್ಗೆ ಅನಿಸ್ತಿತ್ತು ಇಷ್ಟು ಕಷ್ಟನ ರೈತರು ಇಷ್ಟು ಕಷ್ಟಪಟ್ಟು ದುಡಿತಾರ ಅಂತ. ಯಾಕಂದ್ರೆ ನಾವು ಶೌಚಾಲಯಗಳನ್ನ ನಿರ್ಮಾಣ ಮಾಡಿಕೊಟ್ಬಂದ್ವಿ, ಶೌಚಾಲಯ ಗುಂಡಿಗಳನ್ನ ತೆಕ್ಕೊಟ್ವಿ, ಆಮೇಲೆ ಚರಂಡಿಗಳನ್ನ ಕ್ಲೀನ್ ಮಾಡಿದ್ವಿ, ಪ್ರತಿಯೊಂದು ಈ ರೀತಿ ಕ್ಲೀನ್ ಮಾಡಿದಾಗ ಹಳ್ಳಿ ಜನ ಹೇಳ್ತಾ ಇದ್ರು, ಸೊ ನಿಮ್ಮ ಹತ್ರ ನಾವೀಗ ಬದುಕು ಮಾಡಿಸ್ತಾ ಇದೀವಲ್ಲ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನೀವೀಗ ಬದುಕು ಮಾಡಿದ್ರೆ ನಾವೀಗ ಬಂದು ಇಲ್ಲಿ ಬದುಕು ಮಾಡ್ತಿದ್ವಾ, ನಾವೀಗ ಕ್ಯಾಂಪ್ ಹಾಕ್ತಿದ್ವಾ ನಿಮ್ಮ ಊರಿಗೆ ಅಂತ. ಆ ಪ್ರಶ್ನೆ ಅವರಲ್ಲಿ ಮೂಡೋ ಹಾಗೆ ನಾವು ಆ ರೀತಿ ಕೆಲಸವನ್ನ ಮಾಡಿದೀವಿ ಸರ್. ಈ ಕೆಲಸ ಅಂತಕ್ಕಂಥದ್ದು ಜನಗಳಿಗೆ ಒಂದು ರೀತಿ ಪರಿಣಾಮ ಬೀರುತ್ತೆ, ಮತ್ತೆ ಈ ರೀತಿ ಕ್ಯಾಂಪ್ಗಳನ್ನ ಮಾಡೋದ್ರಿಂದ ಎಷ್ಟೋ ಜನ ಮನ ಪರಿವರ್ತನೆ ಆಗಿದೆ.
1: ಸರಿ, ಅಂದ್ರೆ ಯಾರಿಗೆಲ್ಲ ಸ್ವಲ್ಪ ಜ್ಞಾನ ಮಟ್ಟ ಕಡಿಮೆ ಇರುತ್ತೆ ಅವ್ರಿಗೆಲ್ಲ ಹೇಳಲಿಕ್ಕೆ ಸಹಾಯಕ ಆಗುತ್ತೆ, ಹಾಗಾಗಿ ಇದನ್ನ ಮಾಡಬೇಕು, ಮಾಡೋದ್ರಿಂದ ಉತ್ತಮ ಅಂತ ನೀವು ಹೇಳ್ತೀರಿ. ಸರಿ, ಜೊತೆಗೆ ನೀವು ಉಳಿದಂತೆ ಬೇರೆ ಯಾವ ಯಾವ ಸಂಸ್ಥೆಗಳ ಮೂಲಕವಾಗಿ ಜನಕ್ಕೆ ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ?
0: ಅಂದ್ರೆ ರೆಡ್ ಕ್ರಾಸ್ ಸಂಸ್ಥೆ ಸರ್, ಕ್ರಾಸ್ ಸಂಸ್ಥೆಯಲ್ಲೂ ನಾನು ಸದಸ್ಯತ್ವ ಪಡ್ಕೊಂಡಿನಿ. ಹಾಗೆ ಖಾಸಗಿಯಾಗಿ ಸೇಸಗೋವಾ ಲಿಮಿಟೆಡ್ ಆಗಿ ಲಿಮಿಟೆಡ್ ವತಿಯಿಂದ ಅನೇಕ ಕಾರ್ಯಕ್ರಮಗಳು, ಕೆಟ್ಟ ಚಟಗಳ ಬಗ್ಗೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಇದು ರಕ್ತದಾನ ಶಿಬಿರ ಆಗಿರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಒಂದು ಸಲ ನಾನು ಸಹ ರಕ್ತವನ್ನ ದಾನವನ್ನ ಮಾಡಿದ್ದೀನಿ.
1: ಮಾಡಿದ್ದೀರಿ? ಸರಿ, ಮತ್ತೆ ನೀವು ಹೇಳಿದ್ರಿ ಈಗ ಈ ನಾಟಕ ಅನ್ನೋದು ಇದ್ರ ಮೂಲಕವಾಗಿ ನಾವು ಜನಕ್ಕೆ ಮುಟ್ಲಿಕ್ಕೆ ಅನುಕೂಲ ಆಗುತ್ತೆ, ನಾವು ಇದನ್ನೆಲ್ಲ ಈಗ NSS ಶಿಬಿರಗಳಲ್ಲೆಲ್ಲ ನಾವು ಮಾಡಿದೀವಿ, ತನ್ಮೂಲಕವಾಗಿ ಜನನ್ ಮುಟ್ಟಿದೀವಿ ಅಂತ. ಮತ್ತೊಂದು ಬಹಳ ಪ್ರಬಲವಾದ ಮಾಧ್ಯಮ ಜನಕ್ಕೆ ಮುಟ್ಲಿಕ್ಕೆ ಅಂದ್ರೆ ಗೀತೆಗಳು ಅಲ್ವಾ? ಅದರಲ್ಲಿ ನೀವು ಭಾವಗೀತೆಗಳನ್ನು ಹಾಡ್ತೀರಿ, ಯಾಕಂದ್ರೆ ಈಗಾಗಲೇ ನೀವು ಸಾಕಷ್ಟು ರೀತಿಯ ಎಲ್ಲಾ ಗೀತೆಗಳಲ್ಲೂ ನೀವು ಒಂದೊಂದು ಸ್ವಲ್ಪ ಕೈ ಆಡಿಸಿರುವಂತವ್ರೇನೆ.
0: ಹೌದು ಸರ್.
1: ಹಾಗಾಗಿ ನಿಮ್ಮಿಂದ ಒಂದು ಭಾವಗೀತೆ ಕೇಳ್ಬೋದಾ ನಾವು?
0: ಹೌದು ಸರ್. ಇದು ಸರ್ ಬೇಂದ್ರೆಯವರ ಕುರಿತಾದಂತ ಒಂದು ಭಾವಗೀತೆ ಸರ್. ಇದನ್ನು ಅವರ ರಚನೆ. ಇದು ಬೇರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರಾಗದಲ್ಲಿ ಹೇಳ್ತಾರೆ ಸರ್, ಇದು ನಾನೇ ಓನ್ ಆಗಿ ರಚಿಸಿಕೊಂಡಿರೋ ರಾಗ ಸರ್.
1: ಆಯ್ತು, ಹೇಳಿ.

0: ಶ್ರಾವಣ ಅಬಂತು ಶ್ರಾವಣ.
1: ಚೆನ್ನಾಗಿತ್ತು ನಿಮ್ಮ ಭಾವಗೀತೆ. ಸರಿ, ನಿಮ್ಮೊಂದಿಗಿನ ಈ ಮಾತುಕತೆಯ ಸಮಯ ಮುಗಿತಾ ಬರ್ತಾ ಇದೆ. ನಿಮ್ಮ ಪ್ರತಿಭೆ ಇನ್ನೂ ಜಾಸ್ತಿ ಇದೆ, ಆದರೆ ಮಾತನಾಡಲಿಕ್ಕೆ ಅವಕಾಶ ಆಗಿದ್ದು ಇಷ್ಟರ ಮಟ್ಟಿಗೆ ಮಾತ್ರ. ಒಳ್ಳೆಯದು ಶೋಭಾ ಅವರೇ, ನೀವು ಇದುವರೆಗೂ ಬಂದು ನಿಮ್ಮ ಪ್ರತಿಭೆಯ ಅನೇಕ ಮಗ್ಗುಲುಗಳ ಪರಿಚಯವನ್ನು ನಮಗೆ ಮಾಡಿಕೊಟ್ರಿ.
2: ಹೌದು ಸರ್.
1: ಅದಕ್ಕಾಗಿ ನಮ್ಮೆಲ್ಲ ಕೇಳುವರ ಪರವಾಗಿ ತಮಗೆ ಧನ್ಯವಾದಗಳು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಯುವಜನಕ್ಕೆ ಉಳಿದೋರ್ ಬಗ್ಗೆ ಕಾಳಜಿ ಇರಬೇಕು ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಅದಕ್ಕಾಗಿನೇ ನೀವು ನಿಮ್ಮ ಪ್ರತಿಭೆಯನ್ನು ಮೀಸಲಾಗಿಟ್ಟಿದ್ದೀರಿ ಅನ್ನೋ ಅಂತ ಒಂದು ಪದವನ್ನು ನೀವು ಹೇಳಿದ್ದೀರಿ. ಒಳ್ಳೆಯದು, ನಿಮ್ಮ ಸಾಮಾಜಿಕ ಕಾಳಜಿ ಉತ್ತಮವಾಗಿದೆ. ನಿಮಗೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ.
2: ಧನ್ಯವಾದಗಳು.

0: ಕೇಳಿದ್ರೆ ಈ ದಿನ ನಮ್ಮ ಜೊತೆ ಮಾತನಾಡೋರು ವಿನುತಾ ಜಿ ಎಂ. ವಿನುತಾ ಜಿ ಎಂ ಅವರು ಯಾವ್ದ್ರ ಕುರಿತು ಮಾತನಾಡ್ತಾರೆ? ಇವರು ಸಪೆಕ್ ಟಕ್ರ ಈ ಒಂದು ಆಟದ ಕುರಿತು ಮಾತನಾಡ್ತಾರೆ. ಇದು ಹೆಸರೇ ಒಂಥರ ವಿಚಿತ್ರವಾಗಿದೆಯಲ್ಲ, ಎಲ್ಲೋ ಕೇಳಿದ ಹಾಗಿದೆ, ಆದರೆ ಇದ್ರ ಬಗ್ಗೆ ಸಾಕಷ್ಟು ಅರಿವಿದ್ದಂಗಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ನಿಜ, ಇತ್ತೀಚೆಗೆ ಈ ಆಟದ ಕುರಿತು ಸ್ವಲ್ಪ ಅರಿವು ಉಂಟಾಗ್ತಿದೆ ಜನರಲ್ಲಿ. ಇದು ಈಗೀಗ ಈ ನಮ್ಮ ಸುತ್ತಮುತ್ತ ಅಲ್ಲಲ್ಲಿ ಕಂಡು ಬರ್ತಾ ಇರುವಂಥ ಆಟ. ಈ ಆಟದಲ್ಲಿ ಸಾಧನೆ ಮಾಡಿರೋರು ವಿನುತಾ. ವಿನುತಾ ಅವರು ಈ ಆಟದ ಕುರಿತು ಹಾಗೇನೆ ಈ ಆಟದಲ್ಲಿನ ತಮ್ಮ ಸಾಧನೆಯ ಕುರಿತು ಈ ದಿನ ನಮ್ಮ ಜೊತೆ ಮಾತನಾಡ್ತಾರೆ. ವಿನುತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಈಗ ನೀವು ನಿಮ್ದೊಂದು ಕಿರು ಪರಿಚಯ ಮಾಡ್ಕೊಳ್ಳಿ ನಮ್ಮ ಕೇಳುಗರಿಗೆ.
1: ನನ್ನ ಹೆಸರು ವಿನುತಾ ಜಿ ಎಂ ಅಂತ. ನಮ್ಮ ತಂದೆ ಹೆಸರು ಮಂಜುನಾಥ್ ಪಾಟೀಲ್ ಜಿ ಎಸ್. ಹುಟ್ಟೂರು ಎಡವಾಲ ಅಂತ, ಅದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಆದ್ರೆ ನಾನು ಸಣ್ಣ ವಯಸ್ಸಿಂದನೂ ನಾ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದೀನಿ. ಅಜ್ಜಿ ಮನೆ ಬಂದು ಬಾಳೆಮಾರ್ನಹಳ್ಳಿ ಅಂತ ಇದೆ, ಭದ್ರಾವತಿ ತಾಲೂಕು. ಸಣ್ಣ ವಯಸ್ಸಿಂದನೂ ಸ್ಕೂಲ್ ಇಲ್ಲೇ ಓದಿದ್ದು, ಕಾಲೇಜು ಇಲ್ಲೇ ಓದಿದ್ದು, ಈಗ ಡಿಗ್ರಿ ಓದ್ತಿರೋದು ನಾನಿಲ್ಲೇ. ನಾನು ಸ್ಕೂಲ್ ಓದಿದ್ದು ಸಾಯಿಬಾಬಾ ಸ್ಕೂಲಲ್ಲಿ, ಅಂದ್ರೆ ಶ್ರೀ ಸತ್ಯಸಾಯಿ ಅಕಾಡೆಮಿ ಆಫ್ ಇಂಟಿಗ್ರೇಟೆಡ್ ಎಜುಕೇಶನ್. ನೆಕ್ಸ್ಟ್ ಆನಂತರ ನಾನು ಪಿಯುಸಿ ಮಾಡಿದ್ದು ಡಿವಿಎಸ್ ಕಾಂಪೋಸಿಟ್ ಕಾಲೇಜ್ ಶಿವಮೊಗ್ಗ. ಇವಾಗ ತರಂಬಿ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಲ್ಲಿ ತೃತೀಯ ಬಿಎಸ್ಸಿ ಓದ್ತಾ ಇದ್ದೆ.
0: ಈಗ ನಿಮ್ಮದಾಯ್ತು. ಈಗ ನಿಮ್ಮ ಒಂದು ಆಟ ಏನಿದೆ ಸಪೆಕ್ ಟಕ್ರ, ಇದ್ರ ಕುರಿತು ಸಾಕಷ್ಟು ಜನಕ್ಕೆ ಕುತೂಹಲ ಇದೆ. ಏನಿದು ಆಟ ಅಂತ ಹೇಳಿ, ಏನಿದು ಆಟ?
1: ಸೆಪೆಕ್ ಟಾಕ್ರ ಅನ್ನೋದು ಮಲೇಷಿಯನ್ ಅವರು ಇಂಟ್ರೊಡ್ಯೂಸ್ ಮಾಡಿದಂತ ಆಟ ಇದು.
0: ಮಲೇಷಿಯಾ ದೇಶದ ಆಟ.
1: ಮಲೇಷಿಯಾ ಮತ್ತೆ ಥೈಲ್ಯಾಂಡ್ ಎರಡೂ ದೇಶದಲ್ಲಿ ಪ್ರಾಚೀನ ಕಾಲದಿಂದ ಈ ಆಟ ಆಡ್ಕೊಂಡು ಬಂದಿದ್ದಾರೆ. ಮೊದಮೊದ್ಲು ಬಿದಿರು ಬಾಲ್ ಅಲ್ಲಿ ಆಟನ ಆಡ್ತಾ ಇದ್ರು. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿ ಸಿಂಥೆಟಿಕ್ ಬಾಲ್ ನ ಯೂಸ್ ಮಾಡ್ತಿದ್ದಾರೆ. ಸೇಪಕ್ ಅನ್ನೋದು ಮಲೆಯ ವರ್ಡ್, ಅಂದ್ರೆ ಕಿಕ್ ಅಂತ, ಒದಿರಿ ಅಂತ. ಟಾಕ್ರ ಅನ್ನೋದು ಥೈಲ್ಯಾಂಡ್ ಭಾಷೆಯಿಂದ ಬಂದಿದ್ದು, ಥೈ ವರ್ಡ್ ಬಾಲ್ ಅಂತ, ಕಿಕ್ ಬಾಲ್ ಅಂತ ಇದ್ರ ಅರ್ಥ.
0: ಒದಿರಿ ಚೆಂಡನ್ನು,
1: ಚೆಂಡನ್ನು ಒದಿರಿ ಅಂತ ಆತರ ಅರ್ಥ. ಮೊದ್ಮೊದ್ಲು ಆಗಿನ ಕಾಲದಲ್ಲಿ ಹಿಂದಿನ ಜನ ಆ ಬಾಲ್ ನ ತಗೊಂಡು, ಅಂದ್ರೆ ಅವ್ರ ಕಾಲ ಕಳಿಲಿಕ್ಕೋಸ್ಕರ, ಟೈಮ್ ಪಾಸ್ ಮಾಡ್ಲಿಕ್ಕೋಸ್ಕರ ಒಂದೇನಾದ್ರೂ ಆಟ ಆಡೋಣ ಅಂತ ಹೇಳ್ಬಿಟ್ಟು ಬಿದ್ರಿ ಬಾಲ್ ತಗೊಂಡು ಅದ್ರಿಂದ ಹೆಂಗೆ ಇದನ್ನ ಯಾವ ಆಕಾರ ಕೊಟ್ರೆ ಆಟ ಆಡ್ಬೋದಿದ್ರೆ

0: ಅಂತ ಹೇಳ್ಬಿಟ್ಟು ಒಂದ್ ಚಂಡಿನ ಆಕಾರ ಮಾಡಿದ್ರು. ಆ ಚಂಡಲ್ಲಿ 12 ತೂತ ಇರುತ್ತೆ, ಆತರ ಒಂದ್ ಚಂಡಿನ ಆಕಾರ ಮಾಡಿ
1: ಅಂದ್ರೆ ಇದು ಬುಟ್ಟಿ ತರದಲ್ಲಿ
0: ಅದನ್ನೇ ಗುಂಡು ಹೆಂಡಿರ್ತಾರಷ್ಟೇ, ಬುಟ್ಟಿನೇ ಫುಲ್ ಓಪನ್ ಇಲ್ದರೆ ಹೆಂಡಿರ್ತಾರೆ, ಆದ್ರೆ 12 ಹೋಲ್ಸ್ ಇರುತ್ತೆ ಅದ್ರೊಳಗೆ. ಒಬ್ರೇ ಒಬ್ರೇ ಆಡ್ತಾ ಇದ್ರು ಫಸ್ಟ್, ಎದ್ರು ಬದ್ರು ನಿಂತು ಇಬ್ರು ಆಡಕ್ ಸ್ಟಾರ್ಟ್ ಮಾಡಿದ್ರು. ಇದನ್ ಬಿಡದಲ್ಲೇ ಹೆಂಗ್ ಆಡ್ಬೋದು ಅಂತ ಯೋಚನೆ ಮಾಡಿದ್ರು. ಹಂಗ್ ಮಾಡಿ ಮಾಡಿ ಮೂರ್ ಜನ ಒಂದ್ ಕೋರ್ಟಲ್ಲಿ ಇದ್ದಿ ಆಡಬಹುದು ಅಂತ ಬಂದಿ ಇವಾಗ ಆಟ ಆಲ್ ಓವರ್ ನೇಷನ್ ಫುಲ್ ಸ್ಪ್ರೆಡ್ ಆಗಿದೆ, ಎಲ್ಲಾ ಕಡೆ ಆಟ ಆಡ್ತಾರೆ. ಇಂಡಿಯಾದಲ್ಲೂ ಆಟ ತುಂಬಾ ಸ್ಟೇಟ್ ಅಲ್ಲಿ ಇದೆ, ಹೆಚ್ಚು ಕಮ್ಮಿ 19-20 ಸ್ಟೇಟ್ ಅಲ್ಲಿ ಇಂಡಿಯಾದಲ್ಲಿ ಆಡ್ತಾರೆ. ಅದರಲ್ಲಿ ನಮ್ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಅಸೋಸಿಯೇಷನ್ ಇದೆ. ದಾವಣಗೆರೆ ಅಸೋಸಿಯೇಷನ್ ಇಂದ ನಾನು ಈಗ ಈ ಆಟಕ್ಕೆ ಬಂದಿದ್ದು 3 ವರ್ಷದ ಹಿಂದೆ. ಈ ಆಟ ಹೆಂಗಿದೆ ಅಂತ, ಏನ್ ಮಾಡ್ಬೋದು, ಹೆಂಗ್ ಕಲಿಬೇಕು ಅಂತ ಆಟ ಗೊತ್ತಾಗಿದ್ ನನಗೆ.
1: ನಿಮ್ಗೆ ಇದಕ್ಕಿಂತ ಹಿಂದೆ ಕ್ರೀಡೆಗಳಲ್ಲಿ ಆಸಕ್ತಿ ಇತ್ತ?
0: ಹಾ ಸರ್, ಆಸಕ್ತಿ ಇತ್ತು. ನಾನು ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ವಲಯ ಮಟ್ಟ ತಾಲೂಕ್ ಮಟ್ಟದವರೆಗೂ ಥ್ರೋಬಾಲ್ ಗೇಮ್ ಆಟದಲ್ಲಿ ಹೋಗಿದ್ದೀನಿ, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಹೋಗಕ್ ಆಗ್ಲಿಲ್ಲ. ಅಷ್ಟೊತ್ತಿಗೆ ನಾನು ಪಿ ಯು ಓದಕ್ ಬಂತು ನನಗೆ. ನಾನು ಅದಕ್ಕೆ ಡಿವಿಎಸ್ ಗೆ ಹೋದೆ, ಡಿವಿಎಸ್ ಕಾಂಪೋಸಿಟ್. ಅಲ್ಲಿ ಸ್ಪೋರ್ಟ್ಸ್ ಇಲ್ಲ, ಹಂಗಾಗಿ ನನ್ನ 2 ವರ್ಷ ಏನು ಆಟ ಆಡಕ್ ಆಗ್ಲಿಲ್ಲ.
1: ಪಿಯುಸಿನಲ್ಲಿ ಓದ್ತಾ ಇದ್ರಿ?
0: ಸೈನ್ಸ್ ತಗೊಂಡಿದ್ದೆ, ಹಂಗಾಗಿ ಆಮೇಲೆ ಇಲ್ಲಿಂದ ಓಡಾಡ್ಬೇಕಿತ್ತು ನಾನು ಬಸ್ಸಿಗೆ, ಲೋಕಲ್ ಬಸ್ ಸ್ವಲ್ಪ ಸಮಸ್ಯೆ ಇತ್ತು, ಹಂಗಾಗಿ ನನಗೆ ಬೇರೆ ಕಡೆ
1: ಕಾನ್ಸಂಟ್ರೇಟ್ ಮಾಡಲಿಲ್ಲ. ಸರಿ, ಅದಾದ ನಂತರ ಮತ್ತೆ ಇಲ್ಲಿ ನೀವು ನಿಮ್ಮ ಡಿಗ್ರಿಗೆ ಅಂತ ಸೇರ್ಕೊಂಡ್ರಿ ಭದ್ರಾವತಿನಲ್ಲೇ, ಸರ್ ಎಂ ವಿ
0: ಸೈನ್ಸ್ ಕಾಲೇಜ್ ಬೊಮ್ಮನಕಟ್ಟೆ.
1: ಇಲ್ಲಿ ಬಂದ ನಂತರದಲ್ಲಿ ನೀವು ಮತ್ತೆ ಈ ಆಟಕ್ಕೆ ಸಪೆಕ್ಟಕರಾಗಿ ತಿರುಕೊಂಡ್ರಿ.
0: ಇಲ್ಲಿಗೆ ಬಂದಾಗ ನಾನ್ ಮತ್ತೆ ಆಟಕ್ಕೆ ಹೋಗ್ಲಿಲ್ಲ ನಾನಾಗೆ. ಅಂದ್ರೆ ಕಾಲೇಜಿಗೆ ಮೇಮು ಕಳ್ಸೋರವ್ರು, ಹಿಂಗೆ ಆಟ ಆಡಕ್ ಇಂಟ್ರೆಸ್ಟ್ ಇರೋ ಮಕ್ಳು ಬನ್ನಿ ಸ್ಪೋರ್ಟ್ಸ್ ರೂಮ್ ಹತ್ರ ಬನ್ನಿ ಹೆಸರು ಕೊಡಿ ಅಂತ. ಆದ್ರೂ ಹುಡುಗಿರು ಯಾರು ಮುಂದೆ ಬರ್ತಾ ಇರ್ಲಿಲ್ಲ ನನ್ ಜೊತೆ ಬರಕ್ಕೆ. ಹಂಗಾಗಿ ನಾನು ಕೇಳ್ತಾ ಇದ್ದೆ, ಬರ್ತೀರಾ ಬನ್ನಿ ಆಟಕ್ ಹೋಗೋಣ ಅಂತ ಹೇಳ್ಬಿಟ್ಟು. ಒಬ್ಳೆ ಹೆಂಗ್ ಹೋಗೋದು ಸ್ಟೇಡಿಯಂ ಅಲ್ಲಿ, ಒಬ್ಳೊಬ್ಳೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆಮೇಲೆ ನಾನು ಹಳ್ಳಿಯಿಂದ ಬೇರೆ ಓಡಾಡೋದು, ಬಸ್ ಫೆಸಿಲಿಟೀಸ್ ಇರ್ಲಿಲ್ಲ ಅಂತ ನಾನು ಹೋಗಿರ್ಲಿಲ್ಲ. ಆದ್ರೆ ನಮ್ ಸರ್ ನನ್ ಗುರ್ತಿಸಿದ್ರು, ಅಂದ್ರೆ ನಾನು ಉದ್ದ ಜಾಸ್ತಿ ಇದೀನಲ್ಲ, ಹಂಗಾಗಿ ಈ ಹುಡುಗಿ ಆಟ ಆಡ್ಬೋದು.
1: ನಿಮ್ಮ ಒಂದು ಎತ್ತರ ಎಷ್ಟಿರ್ಬೋದು?
0: 5'11" ಇದೀನಿ. ಹಂಗಾಗಿ ಅವ್ರೆ ನನ್ನ ಗುರ್ತಿಸಿ ಕರ್ದಿ ನೀನ್ ಆಟ ಆಡ್ಬೋದು ಅಂತ ಹೇಳಿ. ಆದ್ರೆ ನಾನ್ ಫಸ್ಟ್ ಹೋಗಿದ್ ಈ ಆಟಕ್ಕಲ್ಲ, ಸಾಫ್ಟ್ ಬಾಲ್ ಗೆ, ಸಾಫ್ಟ್ ಬಾಲ್ ಗೇಮ್ ನಾನ್ ಹೋಗಿದ್ ಫಸ್ಟ್. ಆ ಆಟಕ್ಕೋಸ್ಕರ ಸ್ಟೇಡಿಯಂಗೆ ಪ್ರಾಕ್ಟೀಸ್ ಹೋಗ್ತಾ ಇದ್ವಿ. ಅಲ್ಲಿ ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಆಟದ ಬಗ್ಗೆ ಗೊತ್ತಾಗಿದ್ ನಮಗೆ. ಇದನ್ನ ಹೇಳ್ಕೊಟ್ಟವರು, ಈ ಆಟ ಹಿಂಗಿದೆ ಕಲೀರಿ ಅಂತ ಹೇಳಿದವರು ನಮ್ ಪಿ ಟಿ ಸರ್ ವಸಂತ್ ಕುಮಾರ್ ವೈ ಅಂತ
1: ಹೇಳೋರು. ನಿಮ್ಮ ಕಾಲೇಜಿನಲ್ಲಿ?
0: ನಮ್ ಕಾಲೇಜಲ್ಲಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್, ಟೀಚರ್ ಆಗಿ ವರ್ಕ್ ಮಾಡ್ತೀರ ಅವರು. ಅವರೇ ಹೇಳ್ಕೊಟ್ಟಿದ್ದು. ಆಮೇಲೆ ನಮ್ ಯೂನಿವರ್ಸಿಟಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದು ಅವರೇ. 2014 ನಮ್ ಯೂನಿವರ್ಸಿಟಿಗೆ ಇಂಟ್ರೊಡ್ಯೂಸ್ ಆಗಿದೆ ಕುವೆಂಪು ಯೂನಿವರ್ಸಿಟಿಗೆ ಆಟ. ಆಮೇಲಿಂದ ಆಟ ಕಲ್ತಿದ್ದು. ಫಸ್ಟ್ 6 ಜನ ಆಡ್ತಾ ಇದ್ವಿ, ಅಂದ್ರೆ 4 ಜನ ಹುಡುಗರು, ಇಬ್ರೆ ಹುಡುಗಿರು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಡೈಲಿ. ಈಗ ಅದ್ ಸಂಖ್ಯೆ ಹೆಚ್ಚಾಗಿದೆ, ತುಂಬಾ ಜನ ಇಂಟ್ರೆಸ್ಟ್ ಕೊಟ್ಟು ಬರ್ತೀಯಾರ ಆಟ ಆಡಕ್ಕೆ. ಎಲ್ಲಾ ಸೇರಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಒಟ್ಟು ನಾನು 2 ಸೌತ್ ಝೋನ್, 1 ಆಲ್ ಓವರ್ ಇಂಡಿಯಾ ನ್ಯಾಷನಲ್ಸ್ ಆಟ ಆಡಿದೀನಿ ಇದುವರೆಗೂ.
1: ಅದರಲ್ಲಿ ನೀವು ಹೋಗಿರುವಂತಹ ಅತ್ಯುನ್ನತ ಮಟ್ಟ ಯಾವುದು? ನೀವು ಯಾವ್ದೆಲ್ಲ ಪುರಸ್ಕಾರಗಳನ್ನ ಇದರಲ್ಲಿ ತಗೊಂಡಿದ್ದೀರಿ? ಈಗ ಈ ನಿಮ್ಮ 3 ವರ್ಷದ ಸಾಧನೆಯಲ್ಲಿ,
0: 3 ವರ್ಷದ ಸಾಧನೆಯಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ನಮ್ ಕಾಲೇಜ್ ಅವರೇ ವಿನ್ ಆಗಿದೀವಿ. 2014 ನಡೆದಂತಹ ಸ್ಟೇಟ್ ಮೀಟ್ಸ್ ನಾವೇ ವಿನ್ ಆಗಿದೀವಿ. 2013 ನಡೆದಂತಹ ಸ್ಟೇಟ್ ಮೀಟ್ಸ್ ನಾವೇ ವಿನ್ ಆಗಿದೀವಿ.
1: ಅಂದ್ರೆ ನೀವು ಜಿಲ್ಲಾ ಮಟ್ಟದಲ್ಲೂ ಗೆದ್ದಿದ್ದೀರಿ?
0: ಇಲ್ಲ, ಡೈರೆಕ್ಟ್ ಸ್ಟೇಟ್, ಇದಕ್ಕೆ ಜಿಲ್ಲಾ ಮಟ್ಟ ಇಲ್ಲ. ಇಲ್ಲ,
1: ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಬೇರೆ ಯಾವ ತಂಡಗಳೇ ಇಲ್ಲ?
0: ಇಲ್ಲ, ಹಂಗಾಗಿ ಒಂದೇ ತಂಡ. ಅಂದ್ರೆ ಬೇರೆ ಜಿಲ್ಲೆಗಳಿಂದ ಬರ್ತಾರಲ್ಲ, ನಮ್ ಜಿಲ್ಲೆ ಆದ್ರೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದೇ ಇವಾಗ, ಯಾರಿಗೂ ಅಷ್ಟು ಗೊತ್ತಿಲ್ಲ. ಹಂಗಾಗಿ ನಾವು ಇನ್ನೂ ಜಿಲ್ಲಾ ಮಟ್ಟ ಆಡ್ತಾ ಇಲ್ಲ, ಡೈರೆಕ್ಟ್ ಸ್ಟೇಟ್ ಲೆವೆಲ್. ಸ್ಟೇಟ್ ಲೆವೆಲ್ ಆದ್ರೆ ಕರ್ನಾಟಕದಲ್ಲಿ 5-6 ಸ್ಟೇಟ್ಗೆ ಆಟ ಗೊತ್ತಿದೆ.
1: ಹಂಗಾಗಿ 5-6 ಜಿಲ್ಲೆಗಳಿಂದ ತಂಡಗಳು ಬರುತ್ತೆ.
0: ಹಾ, ತಂಡಗಳು ಬರ್ತವೆ. ಅದರಲ್ಲೂ ಹುಡುಗಿ ತಂಡ ಬರೋದು 4-5 ಬರುತ್ತೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಆಟ ಇದೆ ಅಂದ್ರೆ ಬೆಳಗಾವಲ್ಲಿ ತುಂಬಾ ಆಟ ಇದ್ರ ಬಗ್ಗೆ ಇದೆ. ಆದ್ರೆ ಅಲ್ಲಿ ಸ್ಪೋರ್ಟ್ಸ್ ಸ್ಕೂಲ್ ಚಂದರ್ಗಿ ಅಂತ ಇದೆ, ಅಲ್ಲಿ ಬಾಯ್ಸ್ ಹಾಸ್ಟೆಲ್ ಕಮ್ ಕಾಲೇಜ್ ಸ್ಕೂಲ್ ಅಲ್ಲಿ ಇರೋದು, 2nd PU ವರೆಗೂ ಇದೆ. ಅಲ್ಲಿನ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ. ಅದು ಸ್ಪೋರ್ಟ್ಸ್ ಸ್ಕೂಲ್ ಆಗಿರೋದ್ರಿಂದ ತುಂಬಾ ಒತ್ತು ಕೊಡ್ತಾರೆ ಈ ಆಟಕ್ಕೆ.
1: ಕ್ರೀಡಾ ವಸತಿ
0: ಶಾಲೆಗೆ ಕ್ರೀಡೆಗಳಿಗೆ ಜಾಸ್ತಿ ಕೊಡ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಹುಡುಗರು ಟೀಮ್ ಅಲ್ಲಿ. ಹುಡುಗಿರಲ್ಲಿ ನಮ್ ಶಿವಮೊಗ್ಗದಲ್ಲಿ ಇವಾಗ ನಾವ್ ಆಡ್ತಾ ಇದೀವಿ, ಅದ್ ಬಿಟ್ರೆ ದಾವಣಗೆರೆಯಲ್ಲೇ 3 ಕಾಲೇಜಿಂದ ಆಡ್ತಾರೆ. ದಾವಣಗೆರೆ ಕಾಲೇಜಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು, ಇನ್ನೊಂದು ಬಿಪೆಡ್ ಕಾಲೇಜು, ಮತ್ತೊಂದು ದಾವಣಗೆರೆ ಕ್ಲಬ್, 3 ಕಡೆಯಿಂದ ಅವರೇ ಆಡ್ತಾರೆ. ಆಮೇಲೆ ಹುಬ್ಳಿಯಿಂದ ಒಂದು ಟೀಮ್ ಬರುತ್ತೆ. ಅದಾದ್ಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲು, ಅಲ್ಲಿಂದನು ಮಕ್ಕಳು ಬರ್ತಾರೆ. ಇಷ್ಟು ಕಡೆ ಇದೆ ಆಟ.
1: ಈಗಿರೋದು.
0: ಹಾ ಈಗಿರೋದು ಆಟ.

0: ವಿಸ್ತರಿಸ್ತಾ ಇದೆ,
1: ವಿಸ್ತರಿಸ್ತಾ ಇದೆ ದಿನದಿಂದ ದಿನಕ್ಕೆ.
0: ಮುಂಬರುವ ದಿನಗಳಲ್ಲಿ ಯಾವ ಕಡೆ ಅವರು ತುಂಬಾ ಚೆನ್ನಾಗಿ ಆಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ?
1: ನಾವೇ ಚೆನ್ನಾಗಿ ಆಡ್ಬೇಕು ಸರ್. ನಮಗೀಗ ಸ್ಟ್ರಾಂಗ್ ಟೀಮ್ ಅಂದ್ರೆ ತೆಲಂಗಾಣ, ಆ ಟೀಮ್ ನ ಬೀಟ್ ಮಾಡ್ಲೇಬೇಕು.
0: ನಮ್ಮ ರಾಜ್ಯಗಳಲ್ಲೆಲ್ಲ ನೋಡಿದ್ರೆ,
1: ನಮ್ಮ ರಾಜ್ಯಗಳೆಲ್ಲ ನೋಡಿದ್ರೆ ಎರಡು ಸ್ಟೇಟ್ ಮೀಟ್ ನಾವೇ ವಿನ್ ಆಗಿರೋದ್ರಿಂದ ನಮಗೀಗ್ಲೂ ಮುಂದಿಂದು ನಾವೇ ವಿನ್ ಆಗ್ತೀವಿ ಅನ್ನೋ ಭರವಸೆ ಇದೆ, ಆಗ್ಲೇಬೇಕು ಅನ್ನೋಂತಹ ಒಂದು ಒತ್ತಡ ಇದೆ. ಯಾಕಂದ್ರೆ ಎರಡು ವರ್ಷ ಹೊಡೆದ್ಬಿಟ್ಟು ಬೇರೆ ಟೀಮ್ ನ ಸೋಲ್ಸ್ಬಿಟ್ಟು ಈ ವಿನ್ ಆಗ್ಬಿಟ್ಟು ನೆಕ್ಸ್ಟ್ ಮತ್ತೊಂದ್ ವರ್ಷ ಸೋತ್ಬಿಟ್ರೆ ಅವಮರ್ಯಾದೆ ಆಗ್ಬಿಡತ್ತೆ ಶಿವಮೊಗ್ಗ ಡಿಸ್ಟಿಕ್ಗೆ. ಹಂಗಾಗಿ ನಮಗೆ ಅದ್ರಲ್ಲೂ ಹಂಗಾಗಿ ಮುಂದಿನ ವರ್ಷ ನಾವೇ ವಿನ್ ಆಗ್ಬೇಕು, ಯಾವುದೇ ಕಾರಣಕ್ಕೂ ಈ ಪ್ಲೇಸ್ ಬಿಟ್ಕೊಡ್ಬಾರ್ದು
0: ಅಂತ ನಿಮ್ದೊಂದು ಆಸೆ.
1: ನಮ್ಗೊಂದು ಆಸೆ ಇದೆ,
0: ನಿಮ್ದೊಂದು ಪ್ರಯತ್ನ ಆಸೆ. ಈಗ ನೀವು ಈ ಸಪೆಕ್ ಟಕ್ರ ಆಟದ ಬಗ್ಗೆ ನಮ್ಗೆ ಹೇಳ್ತಾ ಇದ್ರಿ, ಈ ಆಟಕ್ಕೆ ನಾವು ಮತ್ತೆ ವಾಪಸ್ ಬರೋದಾದ್ರೆ, ಇದು ಈಗ ಒಲಿಂಪಿಕ್ಸ್ ನಲ್ಲೂ ಇದೆ ಅಲ್ಲ?
1: ಹಾ ಸರ್ ಇದೆ, ಒಲಿಂಪಿಕ್ಸ್ ನಲ್ಲೂ ಇದೆ, ನ್ಯಾಷನಲ್ ಗೇಮ್ಸ್ ಅಲ್ಲಿ ಇದೆ.
0: ಹಾ ಹಾ ಹಾ, ರಾಷ್ಟ್ರ ಮಟ್ಟದಲ್ಲಿ ಇದೆ,
1: ಅಂತಾರಾಷ್ಟ್ರ ಮಟ್ಟದಲ್ಲಿ
0: ಒಲಿಂಪಿಕ್ಸ್ ನಲ್ಲೂ ಇದೆ. ಇದರಲ್ಲಿ ನೀವು ಒಟ್ಟು ಇಲ್ಲಿಂದ ಹೋಗೋದು ಎಷ್ಟು ಜನ
1: ಅಂದ್ರೆ, ಒಂದು ಸ್ಟೇಟ್ ಇಂದ 15 ಜನದ ಟೀಮ್ ಹೋಗ್ಬೇಕು.
0: ರಾಜ್ಯ ಮಟ್ಟದ ತಂಡ ಅಂದ್ರೆ 15 ಜನ
1: ಹೋಗ್ಬೇಕು. ಅಂದ್ರೆ ಅದ್ ಯಾಕೆ 15 ಜನ ಹೋಗ್ತೀವಿ ಅಂತಂದ್ರೆ, ಹಿಂದಿನ ವರ್ಷ ಆಡಿರ್ತಾರಲ್ಲ ಅವ್ರು ಟೀಮ್ನ, ಕರ್ನಾಟಕ ಟೀಮ್ನ ಕ್ವಾಲಿಫೈಡ್ ಮಾಡ್ಕೊಂಡು ಬಂದಿದ್ರೆ, ಅಂದ್ರೆ ಬೆಸ್ಟ್ ಆಫ್ 5 ಪ್ಲೇಸ್ ಅಲ್ಲಿ ಇದ್ರೆ ಮಾತ್ರ,
0: ಅಂದ್ರೆ ಮೊದಲಿನ 5 ಸ್ಥಾನಗಳಲ್ಲಿದ್ದಂತಹ ತಂಡಕ್ಕೆ ಮಾತ್ರ
1: 15 ಜನ ಹೋಗೋದು. ಮುಂದಿನ ವರ್ಷ
0: 15 ಜನ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ
1: ಅದು ನ್ಯಾಷನಲ್ಸ್ ಅಲ್ಲಿ, ಆಲ್ ಓವರ್ ಇಂಡಿಯಾ ನ್ಯಾಷನಲ್ಸ್ ಅಲ್ಲಿ. ಸೌತ್ ಝೋನ್ ಆದ್ರೆ ಮೂರ್ ಪ್ಲೇಸ್ ತಗೊಂಡಿರ್ಬೇಕಿಲ್ಲ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಮೂರಲ್ಲಿ ಒಂದಿದ್ರೆ ಮಾತ್ರ ನೆಕ್ಸ್ಟ್ ಟೀಮ್ ನಾವು ಹೊರಡ್ಬೇಕಾದ್ರೆ, ಮುಂದಿನ ವರ್ಷದ ನ್ಯಾಷನಲ್ಸ್ ಹೋಗ್ಬೇಕಾದ್ರೆ 15 ಜನ ಟೀಮ್ ಹೋಗ್ತೀವಿ ನಾವು, ಕ್ವಾಲಿಫೈಡ್ ಟೀಮ್ ಅಂತ.
0: ಮೊದಲನೇ ಮೂರು ಸ್ಥಾನಗಳಲ್ಲಿದ್ರೆ
1: ಮಾತ್ರ ಕ್ವಾಲಿಫೈಡ್ ಟೀಮ್ ಅಂತ 15 ಜನ ಹೋಗ್ತೀವಿ.
0: ಸರಿ,
1: 15 ಜನದಲ್ಲಿ ಹೆಂಗೆ ಅಂತಂದ್ರೆ, ಒಂದು ಮ್ಯಾಚ್ ಈಗ ಬೇಕಾದವರು 5 ಜನ, 5 ಜನದಲ್ಲಿ ಇಬ್ರು ಸಬ್ಸ್ಟಿಟ್ಯೂಟ್, ಇನ್ 3 ಜನ ಮೇನ್ ಪ್ಲೇಯರ್ಸ್. ಅದೇ ತರ 15 ಜನರಲ್ಲಿ ಎ ಬಿ ಸಿ ಅಂತ ಟೀಮ್ ನ ಡಿವೈಡ್ ಮಾಡ್ತಾರೆ, ಎ ತಂಡ, ಬಿ ತಂಡ ಮತ್ತೆ ಸಿ ತಂಡ ಅಂತ.
0: 5 ಜನರಿಂದ ಒಂದು ಎ ತಂಡ ಅಂತೀರಿ, ಒಂದು ಬಿ ತಂಡ ಅಂತೀರಿ, ಒಂದು ಸಿ ತಂಡ ಅಂತೀರಿ.
1: ಈಗ ಎ ತಂಡ ಕರ್ನಾಟಕ ಆಟ ಆಡ್ಬೇಕು ಅಂತಂದ್ರೆ, ಅಪೋನೆಂಟ್ ಆಗಿ ಕೇರಳದಿಂದ ಅಥವಾ ಬೇರೆ ಸ್ಟೇಟ್ ಇಂದ ಎ ತಂಡನೇ ಬರಬೇಕು. ಆತರ ಅವ್ರದ್ರಲ್ಲೂ ಎ ತಂಡ, ಬಿ ತಂಡ, ಸಿ ತಂಡ ಅಂತ ಡಿವೈಡ್ ಮಾಡಿರ್ತೀವಿ. ಕರ್ನಾಟಕ ವರ್ಸಸ್ ಎ ತಂಡ ಕೇರಳ, ಬಿ ತಂಡ ಕರ್ನಾಟಕ ವರ್ಸಸ್ ಬಿ ತಂಡ ಕೇರಳ, ಹಿಂಗೆ ಸಿ ತಂಡ ವರ್ಸಸ್ ಸಿ ತಂಡ ಆತರ ಆಡ್ತೀವಿ. ಅದ್ರಲ್ಲಿ ಅಂದ್ರೆ ಬೆಸ್ಟ್ ಆಫ್ 3 ಯಾರು 2 ಮ್ಯಾಚ್ ವಿನ್ ಆಗ್ತಾರೋ, 2 ಸೆಟ್ ಯಾರು ವಿನ್ ಆಗ್ತಾರೋ, ಅವರು ಆ ಮ್ಯಾಚ್ ನ ವಿನ್ ಆದಂಗೆ.
0: 3 ಆಟಗಳಲ್ಲಿ ಒಟ್ಟು ಆಡಿ ಅದರಲ್ಲಿ 2 ಆಟಗಳಲ್ಲಾದ್ರೂ ಯಾರು ಗೆಲ್ತಾರೋ.
1: ಈಗ ಎ ತಂಡ ಆಡ್ತಾ ಇದೆ ಅಂದ್ರೆ ಅದಕ್ಕೆ 3 ಸೆಟ್ ಇರುತ್ತೆ, ಎ ತಂಡಕ್ಕೇನೆ 21-1 ಸೆಟ್. ಅದ್ರಲ್ಲೂ ಬೆಸ್ಟ್ ಆಫ್ 3 ಅಂದ್ರೆ ಎ ತಂಡಕ್ಕೂ 2 ಸೆಟ್ ವಿನ್ ಆಗ್ಬೇಕು ಅವರು, ಅವಾಗ ಎ ತಂಡ ಗೆದ್ದಂಗೆ. ಅದೇ ತರ ಬಿ ತಂಡ ಆಡದಾಗ್ಲೂ 3 ಸೆಟ್ಟಲ್ಲಿ 2 ಸೆಟ್ ವಿನ್ ಆದ್ರೆ ಬಿ ತಂಡ ಗೆದ್ದಂಗೆ. ಆತರ ಈಗ ಎ ತಂಡ ಕೇರಳ ಗೆದ್ದಿ, ಬಿ ತಂಡ ಕರ್ನಾಟಕ ಗೆದ್ರೆ ಒಂದೊಂದು ಟೈ ಆಯ್ತು ಮ್ಯಾಚ್. ಸಿ ತಂಡ ಕರ್ನಾಟಕ ವಿನ್ ಆದ್ರೆ ಅಲ್ಲಿಗೆ 2 ಪಾಯಿಂಟ್ ಕರ್ನಾಟಕಕ್ಕೆ ಬಂತು, 1 ಪಾಯಿಂಟ್ ಮಾತ್ರ ಕೇರಳಕ್ಕೆ ಬಂತು. ಅವಾಗ ಹೋಲ್ ಮ್ಯಾಚ್ ನ ಕರ್ನಾಟಕ ವಿನ್ ಆದಂಗೆ. ಆತರ
0: ಸರಿ, ಇನ್ನು ಉಳಿದಂತೆ ಬೇರೆ ಯಾವ ನಿಯಮಾವಳಿಗಳು ಇದರಲ್ಲಿ? 21 ಪಾಯಿಂಟ್
1: ಆಡ್ಬೇಕು ಸರ್. 3 ಜನ ಆಡ್ತಾರೆ, ಒಬ್ರು ಸರ್ವಿಸ್ ಮಾಡೋರು. ಸರ್ವಿಸ್ ಮಾಡೋರ್ಗೆ ಒಂದು ಸರ್ಕಲ್ ಇರುತ್ತೆ, ಅಲ್ಲಿ ಒಂದ್ ಕಾಲ್ ಮಾತ್ರ ಸರ್ಕಲ್ ಒಳಗಿಡ್ತೀವಿ, ಇನ್ನೊಂದ್ ಕಾಲ್ನ ಸರ್ಕಲ್ ಇಂದ ಹೊರಗಿಡ್ತೀವಿ. ಸರ್ವಿಸ್ ಮಾಡೋರಿಗೆ ಬಾಲ್ ಹಾಕೋರು ನೆಟ್ ಹತ್ರ ಅವರಿಗೆ ಸೆಮಿ ಸರ್ಕಲ್ ಇರುತ್ತೆ, ಎರಡು ನೆಟ್ನ ಅವನ್ನೇ ನೆಟ್ಟಿನ ಎಂಡಿಗೆ ಆ ಕಡೆ ಈ ಕಡೆ ಸೆಮಿ ಸರ್ಕಲ್ಸ್ ಇರುತ್ತೆ. ಇನ್ನಿಬ್ರು ಪ್ಲೇಯರ್ಸ್ ಇರ್ತಾರಲ್ಲ 3 ಜನದಲ್ಲಿ, ಅವರು ಆ ಕಡೆ ಸೆಮಿ ಸರ್ಕಲ್ ಅಲ್ಲಿ ಒಬ್ರು ಈ ಕಡೆ ಸೆಮಿ ಸರ್ಕಲ್ ಅಲ್ಲಿ ಒಬ್ರು ನಿಂತಿರ್ತಾರೆ. ನಾವು ರೈಟ್ ಲೆಗ್ ಇಂದ ಸರ್ವಿಸ್ ಮಾಡೋರಾದ್ರೆ ನಮಗ್ ಬಾಲ್ ನಮ್ಮ ರೈಟ್ ಇರೋರು ಹಾಕ್ತಾರೆ, ಹಾಕೊಡ್ತಾರೆ ನಮಗ್ ಬಾಲ್ ನ, ನಮ್ ಕಾಲಿಗೆ ಹಾಕೊಡ್ತಾರ ಅವರು. ನಾವು ಕಾಲ್ನ ಎತ್ತಿ ಬಾಲ್ ಹೊಡೆದು ನೆಟ್ಟಿಂದ ಕ್ರಾಸ್ ಮಾಡಿಸ್ಬೇಕು ಬಾಲ್ ನ, ನೆಟ್ ನ ಬಾಲ್ ಕ್ರಾಸ್
0: ಮಾಡಬೇಕು.
1: ಅವ್ರ ಹೆಂಗೆ ಸರ್ವಿಸ್ ಮಾಡ್ತಾರೋ
0: ಪರದೆ ಆಚೆಗೆ ನಾವು ದುಡ್ತೀವಿ ಅದೇ ರೀತಿ, ಆದ್ರೆ ಇದ್ರಲ್ಲಿ ಕಾಲ್ ಮಾತ್ರ
1: ಉಪಯೋಗಿಸ್ಬೇಕು. ಆ ಸಂದರ್ಭದಲ್ಲಿ ನೆಲದ ಮೇಲೆ ಇರೋ ಕಾಲು ಎತ್ತೋ ಹಂಗಿಲ್ಲ,
0: ಒಂದು ಕಾಲು ಮಾತ್ರ
1: ಗ್ರೌಂಡ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲೇಬೇಕು.
0: ಹಾರೋ ಹಾಗಿಲ್ಲ, ಗಾಳಿನಲ್ಲಿ ಹಾರಿ ಓದಿಯೋ ಹಾಗಿಲ್ಲ,
1: ಗಾಳಿನಲ್ಲಿ ಹಾರೋದಿಯಂಗಿಲ್ಲ, ಗ್ರೌಂಡ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲೇಬೇಕು. ಆಮೇಲೆ ನಮಗ್ ಬಾಲ್ ಹಾಕೋಡೋರು ಅಷ್ಟೇ, ಅವರು 2 ಕಾಲು ಪೂರ್ತಿಯಾಗಿರ್ಬೇಕು, ಒಂದ್ ಕಾಲು ಚೂರು ಎತ್ತಿರ್ಬಾರ್ದು ನೆಲದಿಂದ, ಪೂರ್ತಿಯಾಗಿ ಕಾಲಿನ ನೆಲಕ್ಕೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು, ನೆಟ್ಟಿಗೆ ಟಚ್ ಆಗ್ಬಾರ್ದು, ಲೈನ್ ಕ್ರಾಸ್ ಆಗ್ಬಾರ್ದು. ಆತರ ನಿಯಮ
0: ಕೈನಲ್ಲೇ ಹಾಕೊಡ್ಬೇಕು,
1: ಅವ್ರು ಬರೀ ಕೈಯಲ್ಲೇ ಹಾಕೊಡ್ಬೇಕು ಬಾಲ್ ನ, ನಾವ್ ಅದನ್ನ ಹೊಡ್ದಿ ಒಳಗ್ ಕಳಿಸ್ಬೇಕು.
0: ಈ ಮೈದಾನದ ಉದ್ದ ಅಗಲ ಎಷ್ಟಿರ್ತದೆ?
1: ಮೈದಾನದ ಒಟ್ಟು ಉದ್ದ ಕೋರ್ಟ್ ನ ಉದ್ದ 13.4 ಮೀಟರ್ ಇರುತ್ತೆ, ಆಮೇಲೆ ಅಗ್ಲ 6.4 ಇರುತ್ತೆ.
0: ಅಂದ್ರೆ ಹತ್ರ ಹತ್ರ ಬ್ಯಾಡ್ಮಿಂಟನ್,
1: ಸೇಮ್ ಬ್ಯಾಡ್ಮಿಂಟನ್ ಡಬಲ್ಸ್ ಆಡ್ತಿವಲ್ಲ ಅಷ್ಟೇ ಇರುತ್ತೆ, ಆತರ ಇರುತ್ತೆ.
0: ಆಮೇಲೆ ನಡುವೆ ಕಟ್ಟುವಂತ
1: ಅದ್ರ ಹೈಟ್ 1.52 ಮೀಟರ್ ಇರುತ್ತೆ.
0: ಸ್ವಲ್ಪ ಕೆಳಗೆ.

0: ಇರ್ತದೆ.
1: ಎರಡು
0: ಅಂತಂದ್ರೆ ಹತ್ರ ಹತ್ರ ಐದು ಮುಕ್ಕಾಲು,
1: ಐದು ಮುಕ್ಕಾಲು ಅಡಿವರೆಗೂ ಇರುತ್ತೆ,
0: ಐದು ಮುಕ್ಕಾಲು ಅಡಿ ಎತ್ತರದಲ್ಲಿ ಇರುತ್ತೆ. ಅದರ ಆಚೆಗೆ, ಆ ಪರದೆಯಿಂದ ಆಚೆಗೆ ನೀವು ಓದಿಬೇಕು,
1: ಆಚೆಗೆ ಓದಿಬೇಕು.
0: ಇದ್ರಲ್ಲಿ ಬರೀ ಕಾಲಿನ ಉಪಯೋಗ ಮಾತ್ರ,
1: ಕಾಲು ತಲೆ ಚೆಸ್ಟು ನೀ
0: ಓಹೋ
1: ಇದಿಷ್ಟು ಉಪಯೋಗಿಸ್ಬೇಕು. ಕೈ ಬಿಟ್ಟು ಬಾಡಿ ಯಾವ್ದೇ ಪಾರ್ಟ್ ಯೂಸ್ ಮಾಡಬಹುದು, ಕೈ ಯೂಸ್ ಮಾಡಿದ್ರೆ ಮಾತ್ರ ಫೌಲ್.
0: ಕೈ ತಾಕ್ಸೋ ಹಾಗೆ ತಲೆಯಲ್ಲಿ ಹೊಡಿಬಹುದು,
1: ತಲೆಯಲ್ಲಿ ಹೊಡಿಬಹುದು,
0: ಮೈನಲ್ಲೂ ದಬ್ಬಿಡಬಹುದು,
1: ಚೆಸ್ಟ್ ಯೂಸ್ ಮಾಡ್ಕೊಂಡು ತಳ್ಬಹುದು, ಏನಾದ್ರೂ ಮಾಡಿ ನೀವು. ಒಟ್ಟು ಕೈ ಮಾತ್ರ ಮುಟ್ಟಿದ್ರೆ ಫೌಲ್ ಆಗತ್ತೆ.
0: ಸರಿ ಸರಿ ಸರಿ.
1: ಒಂದ್ಸಲ ನೆಟ್ಟಿಂದ ಬಾಲ್ ಆಚೆ ದಾಟದ ಮೇಲೆ ಅವ್ರಿಗೆ ಇರೋಂತ ಚಾನ್ಸ್, ಮೂರ್ ಚಾನ್ಸ್ ಇರುತ್ತೆ ಬಾಲ್ ನ ಎತ್ಕೊಳ್ಳಕ್ಕೆ. ಮೂರ್ ಜನ ಸೇಮ್ ವಾಲಿಬಾಲ್ ಅಲ್ಲಿ ಹೆಂಗೆ ಮೂರ್ ಜನ ಬಾಲ್ ನ ರಿಸೀವ್ ಮಾಡಬಹುದು, ಇದ್ರಲ್ಲೂ ಅದೇ ತರ ಮೂರ್ ಸಲ ಬಾಲ್ ನ ರಿಸೀವ್ ಮಾಡಬಹುದು. ಒಂದ್ ಟ್ಯಾಪಿಂಗ್ ಒಬ್ರು ತಗೊಂಡು ಅದೇ ಒಬ್ಬರೇ ಬೇಕಾದ್ರೆ ಮೂರು ಟಚ್ ಗಳನ್ನು ಮಾಡಬಹುದು, ಅಥವಾ ಒಬ್ಬೊಬ್ರು ಒಂದೊಂದು ಟಚ್ ನು ಮಾಡಬಹುದು. ಇದ್ರಲ್ಲಿ ಒಬ್ರು ಬಾಲ್ ರಿಸೀವ್ ಮಾಡಿ ಇನ್ನೊಬ್ರು ಬಾಲ್ ಗೆ ಹೈಟ್ ಆಗಿ ಎತ್ಕೊಡ್ತಾರೆ, ಮೂರನೇ ಅವರು ಅದನ್ನ ಫುಲ್ ಗಾಳಿಲಿ ಹಾರ್ಬಿಟ್ಟು ಹೊಡಿತಾರೆ ಅಪೋನೆಂಟ್ ಕೋರ್ಟಿಗೆ. ಆ ಬಾಲ್ ನೆಟ್ ಅವ್ರಿಗೆ ಸಿಗಬಾರ್ದು ಅಂತ ಬಾಲ್ ಫೋರ್ಸ್ ಅಪ್ಲೈ ಮಾಡಿ ಸ್ಮ್ಯಾಶ್ ಹೊಡಿತೀವಲ್ಲ ವಾಲಿಬಾಲ್ ಅಲ್ಲಿ, ಅದೇ ತರ ಇದರಲ್ಲಿ ಲೆಗ್ ಅಲ್ಲಿ ಸ್ಮ್ಯಾಶ್ ಹೊಡಿತೀವಿ, ಕಾಲಲ್ಲೇ ಸ್ಮ್ಯಾಶ್ ಹೊಡಿತಾರೆ ಫುಲ್ ಉಲ್ಟಾ ಬಗ್ಗೆ. ಅದಕ್ಕೆ ಸೈಕ್ಲಿಂಗ್ ಶಾಟ್ ಅಂತ ಹೇಳ್ತೀವಿ, ಆತರ ಸಮ್ಮರ್ ಶಾರ್ಟ್ ಸೈಕ್ಲಿಂಗ್ ಶಾರ್ಟ್ ಎರಡಿದೆ. ಸೈಕ್ಲಿಂಗ್ ಶಾರ್ಟ್ ಅಂದ್ರೆ ನಿತ್ಯ ಜಾಗದಲ್ಲೇ ಉಲ್ಟಾ ತಿರುಗಿ ಕಾಲ್ನ ಎತ್ಬಿಟ್ಟು ಹೊಡಿಯೋದು, ಸಮ್ಮರ್ ಶಾರ್ಟ್ ಅಂದ್ರೆ ಫುಲ್ ಬಾಡಿ ರೋಲ್ ಮಾಡಿ ಹೊಡಿಯೋದು,
0: ಮೈನೆ
1: ಪೂರ್ತಿ ಬಗ್ಸಿ ಫುಲ್ ಎರಡು ಕಾಲು ಮೇಲೆತ್ತಿ ಒಂದ್ ರೌಂಡ್ ಹಾರ್ಬಿಟ್ಟು ವಾಪಸ್ ಉಲ್ಟಾ ಕೆಳಗಿಳಿಯೋದು.
0: ಮತ್ತೆ ಕಾಲ್ ಎತ್ಕೂಡುದು ಅಂತ ಹೇಳಿದ್ರಿ,
1: ಅದು ಸರ್ವಿಸ್ ಮಾಡ್ಬೇಕಾದ್ರೆ ಮಾತ್ರ
0: ಆಟದಲ್ಲಿ,
1: ಆಟದಲ್ಲಿ ಎತ್ತಬಹುದು. ಆಟದಲ್ಲಿ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆಟದಲ್ಲಿ ಸಮ್ಮರ್ ಶಾರ್ಟ್ ಎತ್ತೇ ಹೊಡಿಬೇಕು ಕಾಲ್ನ, ಸರ್ವಿಸ್ ಮಾಡ್ಬೇಕಾದ್ರೆ ಮಾತ್ರ ಗ್ರೌಂಡ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ಬೇಕು ಕಾಲ್.
0: ಇದು ಸಾಕಷ್ಟು ಕಸರತ್ತಿಗೆ ಎಡೆ ಮಾಡುವಂತ,
1: ಸಾಕಷ್ಟು ಕಸರತ್ತು, ತುಂಬಾ ಬಾಡಿ ರಿಲೀಫ್ ಇರ್ಬೇಕು ಈ ಆಟಕ್ಕೆ. ಸಖತ್ತು ಅಂದ್ರೆ ವ್ಯಾಯಾಮಗಳು ಜಾಸ್ತಿ ಬೇಕು,
0: ಜಾಸ್ತಿ ಸಾಕಷ್ಟು ಬಗ್ಬೇಕು,
1: ಸಾಕಷ್ಟು ಬಗ್ಬೇಕು, ಬಾಡಿ ಫ್ಲೆಕ್ಸಿಬಲ್ ಇರ್ಬೇಕು. ಹಂಗಿದ್ರೆ ಮಾತ್ರ ಜಿಮ್ನಾಸ್ಟಿಕ್ ಮಾಡೋರಿಗೆ ತುಂಬಾ ಹೇಳಿ ಮಾಡಿಸಿದಂತ ಆಟ ಇದು.
0: ಈಗ ನಿಮ್ಗೆ ಈ ಆಟಕ್ಕೆ ಬಂದು ಹೊಸ್ತ್ರಲ್ಲಿ ಏನಾದ್ರೂ ಕಷ್ಟ ಅನ್ನಿಸ್ತಿತ್ತ ಈ ಆಟ ಆಡೋದು?
1: ತುಂಬಾನೇ ಕಷ್ಟ ಅನ್ನಿಸ್ತಿತ್ತು, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಸ್ಕ್ರಾಚಸ್ ಆಗಿ. ಫಸ್ಟ್ ಈ ಆಟ ಹೆಂಗ್ ಅಂದ್ರೆ, ಈಗ ನಾವು ಆಂಕಲ್ಸ್ ಎಲ್ಲ ಹಾಕ್ತಿವಲ್ಲ ಕಾಲಿಗೆ, ಒದೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು. ಮುಂಚೆ ನಾವು ಆಂಕಲ್ಸ್ ಹಾಕ್ಬೇಕು ಅಂತಾನು ಗೊತ್ತಿರ್ಲಿಲ್ಲ ಈ ಆಟಕ್ಕೆ, ಹಂಗಾಗಿ ನಾವು ಹೆಂಗ್ ಹಾಕ್ಬೇಕು ಅಂತ ಗೊತ್ತಿರ್ಲಿಲ್ಲ. ಮಾಮೂಲಿ ಶೂಸ್ ಇದಕ್ಕೆ, ಈ ಆಟಕ್ಕೆ ಇನ್ನೊಂದು, ಮಾಮೂಲಿ ಶೂಸ್ ಅಲ್ಲಿ ಸ್ಪೋರ್ಟ್ಸ್ ಶೂಸ್ ಅಲ್ಲಿ ಆಡಕ್ ಬರಲ್ಲ ಈ ಆಟನ, ಇದಕ್ಕೆ ಕ್ಯಾನ್ವಸ್ ಶೂಸೇ ಬೇಕು, ಕ್ಯಾನ್ವಸ್ ಶೂಸ್ ಹಾಕೊಂಡು ಆಡ್ಬೇಕು ಈ ಆಟನ. ಹಂಗಾಗಿ ಅವಾಗ ಬೇರೆ, ನಾವು ಮಾಮೂಲಿ ಸ್ಪೋರ್ಟ್ಸ್ ಶೂಸ್ ಅಲ್ಲಿ ಆಡ್ತಾ ಇದ್ವಿ, ಬಾಲ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ಸ್ಪೋರ್ಟ್ಸ್ ಶೂಸ್ ಅಲ್ಲಿ. ಆದ್ರೆ ಕ್ಯಾನ್ವಸ್ ಶೂಸ್ ಅಲ್ಲಿ ಆದ್ರೆ ಬೇಸ್ ಸೇಮ್ ಲೆವೆಲ್ ಒಂದೇ ಲೆವೆಲ್ ಅಲ್ಲಿ ಇರುತ್ತೆ, ಹಂಗಾಗಿ ಆರಾಮಾಗಿ ಆಡ್ಬೋದು, ಬಾಲ್ ಕರೆಕ್ಟ್ ಆಗಿ ಎದ್ದೊಳತ್ ಮೇಲಕ್ಕೆ. ಮುಂಚೆ ಆಡ್ಬೇಕಾದ್ರೆಲ್ಲ ಸಖತ್ ಕಾಲ್ ನೋವು ಬರ್ತಾ ಇತ್ತು, ಬಾಲ್ ತುಂಬಾ ಒದೆ ಬೀಳತ್ತದು, ಜೋರಾಗಿ ಬಂದಿದ್ ಬಾಲಿಗೆ ಕಾಲ್ ಕೊಟ್ರೆ ಒದೆ ಬೀಳ್ತಿತ್ತು, ಹಂಗಾಗಿ ಬಟ್ಟೆ ಕಟ್ಬಿಟ್ಟು ದಾರ ಕಟ್ಬಿಟ್ಟು ಎಲ್ಲ ಆಡ್ತಾ ಇದ್ವಿ ಫಸ್ಟ್ ಫಸ್ಟ್, ಒದೆ ಬೀಳೋದು ತಡಿಲಿ ತಡಿಲಿ ಅಂತ. ಆಮೇಲೆ ಗೊತ್ತಾಯ್ತು ಇದಕ್ಕೆ ಆಂಕಲ್ಸ್ ಹಾಕ್ಬೇಕು, ಆಂಕಲ್ಸ್ ಹಾಕಿದ್ರೆ ಒದೆ ಬೀಳಲ್ಲ. ಇವಾಗ ಆಂಕಲ್ಸ್ ಹಾಕೊಂಡು ಆಡ್ತೀವಿ, ಈಗ ಒದೆ ಬಿದ್ದಿ ಬಿದ್ದಿ ಒದೆ ಬೀಳಲ್ಲ ಅಂತಲ್ಲ, ಒದೆ ಬಿದ್ದಿ ಬಿದ್ದಿ ನಮ್ ಕಾಲ್ಗಳು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ,
0: ನಿಮಗೆ ರೂಢಿ ಆಗೋಗ್ಬಿಟ್ಟಿದೆ,
1: ನಮಗೆ ರೂಢಿ ಆಗೋಗ್ಬಿಟ್ಟಿದೆ, ತಿನ್ನೋದು ರೂಢಿ ಆಗೋಗಿದೆ. ನಮ್ ತಲೆನೂ ಅಷ್ಟೇ, ಮುಂಚೆ ತಲೆಗೆ ಬೀಳಿಸ್ಕೊಳಕ್ ಹೆದರಿಕೆ ಆಗೋದು, ಎಲ್ಲೋ ಹೋಗ್ತಿತ್ತು ತಲೆಗೆ ಬೀಳಿಸ್ಕೊಂಡ್ರೆ. ಇವಾಗ ಅಷ್ಟೇ ತಲೆಗೆ ಬಿದ್ದಿ ಬಿದ್ದಿ ತಲೆನೂ ಸಹ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ, ಒದೆ ಬೀಳಲ್ಲ. ಇವಾಗ ಈಗ ಆಡ್ತಾ ಇದೆ, ಹೊಸಬ್ರು ಆಡಕ್ ಹೋದ್ರೆ ಸ್ವಲ್ಪ ಒದೆ ಬೀಳತ್ತೆ.
0: ತಲೆ ಅಂದಕ್ಕೆ ಜ್ಞಾಪಕ ಬಂತು, ನೀವು ಈಗ ಓದ್ತಾ ಇದೀರಲ್ಲ, ನಿಮ್ಗೆ ಎಷ್ಟು ಅಂಕಗಳು ಬರ್ತಾ ಇದೆ?
1: ಸರ್, ಇವಾಗ ನಾನು ಫೈನಲ್ ಬಿ ಎಸ್ ಸಿ ಮಾಡ್ತಾ ಇದ್ದೀನಿ, ಫಿಫ್ತ್ ಸೆಮ್ ಇಂದ ನನ್ನ ಪರ್ಸೆಂಟೇಜು 78 ಇದೆ, 78% ಇದೆ.
0: 78 ಶೇಕಡ ಅಂಕಗಳನ್ನು ತಗೊಂಡಿದ್ದೀನಿ
1: ಸರ್. ಇದುವರೆಗೂ 70 ಮೇಲೆ ಇದ್ದೀನಿ, 70 ಕೆಳಗೆ ಹೋಗಿಲ್ಲ. ಈ ಸಲ ಫೈನಲ್ ಇಯರ್ 78 ಆಯ್ತು.
0: ಯಾವ ಒಂದು ಕಾಂಬಿನೇಷನ್ ತಗೊಂಡಿದ್ದೀರಿ ತಾವು?
1: ಸಿಬಿಎಂಬಿ ಸರ್, ಕೆಮಿಸ್ಟ್ರಿ ಬಾಟ್ನಿ ಮೈಕ್ರೋಬಯಾಲಜಿ.
0: ಸಿಬಿಎಂ
1: ಸರ್, ಸಿಬಿಎಂಬಿ.
0: ಸರಿ ಸರಿ. ಮತ್ತೆ ನೀವು ಓದ್ತಾ ಇರುವಂತಹ ಈ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ತುಂಬಾ ಇಷ್ಟ ಆಗುವಂತದ್ದು ಯಾವುದು?
1: ತುಂಬಾ ಇಷ್ಟ ಆಗುವಂತ ಸಬ್ಜೆಕ್ಟ್ ಅಂತಂದ್ರೆ ಮೈಕ್ರೋಬಯಾಲಜಿ. ಮೈಕ್ರೋಬಯಾಲಜಿನೂ ಇಷ್ಟ ಆಗುತ್ತೆ, ಬಾಟ್ನಿನೂ ಇಷ್ಟ ಆಗುತ್ತೆ. ಇದುವರೆಗೂ ಸ್ಕೋರ್ ಜಾಸ್ತಿ ಇರೋದು ಬಾಟ್ನಿಲಿ, ಆದ್ರೆ ನನಗೆ ಇಷ್ಟ ಆಗೋದು ಮೈಕ್ರೋಬಯಾಲಜಿ, ಇಷ್ಟ ಆಗಿರೋದು ಮೈಕ್ರೋಬಯಾಲಜಿ, ನನ್ನ ಸ್ಕೋರ್ ಆಗ್ತಾ ಇರೋದು ಬಾಟ್ನಿಲಿ.
0: ಸಾಕಷ್ಟು ಸಾಧನೆ ನಿಮ್ದು, ಕೆಳಗ್ ಹೋಗ್ಲಿಕ್ಕೆ ಬಿಟ್ಟಿಲ್ಲ ನೀವು?
1: ಇಲ್ಲ ಸರ್, ಆಟದ ಕಡೆಯಿಂದ ಕೆಳಗಿಳಿಯಕ್ ಬಿಟ್ಟಿಲ್ಲ.
0: ಸರಿ ಸರಿ.
1: ಹಂಗ್ ಮಾಡ್ಬಿಟ್ರೆ ಮನೇಲಿ ಮತ್ತೆ ಸ್ಪೋರ್ಟ್ಸ್ ನ ಕಮ್ಮಿ ಮಾಡ್ಬಿಡ್ತಾರೆ, ಅದಕ್ಕೆ ಆ ಕಡೆನೂ ಬ್ಯಾಲೆನ್ಸ್ ಮಾಡಿ ಈ ಕಡೆನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
0: ಮನೆಯಲ್ಲಿ ಏನ್ ಹೇಳ್ತಾರೆ ನೀವು ಆಟಕ್ಕೆ ಹೋಗ್ಬೇಕಾದ್ರೆ ಎಲ್ಲ? ಮೊದ್ಲು ಏನ್ ಹೇಳಿದ್ರು ನಿಮ್ಗೆ, ನೀವು ನಾನು ಈ ತರದೊಂದು ಆಟಕ್ಕೆ ಹೋಗ್ತಾ ಇದ್ದೀನಿ, ನಾನು ಇಲ್ಲಿ ಸ್ಟೇಡಿಯಂ ಹೋಗ್ತಾ ಇದ್ದೀನಿ ಅಂತ? ಜೊತೆಗೆ ಅವ್ರಿಗೆ ಗೊತ್ತಾ ನಿಮ್ಗೆ ಈ ಸಪೆಕ್ಟಕರ ಆಟದಲ್ಲಿ ಇಲ್ಲಿ ಹೊಡ್ತಾ ಬೀಳ್ತದೆ ಕಾಲಿಗೆ, ತಲೆಗೆ ಏಟ್ ಬೀಳ್ತದೆ, ಇವೆಲ್ಲ ಗೊತ್ತಿತ್ತ ಅವ್ರಿಗೆ?
1: ಸರ್, ನಾನು ಚೆಂದನೂ ಬೆಳ್ದಿರೋದು ಅಜ್ಜಿ ಮನೆಯಲ್ಲೇ. ನಮ್ಮನೇಲಿ ನಮ್ಮ ಮಾವಂದ್ರಿಗೆಲ್ಲ ನಾನು ಅಂದ್ರೆ ತುಂಬಾ ಮುದ್ದು, ಜಾಸ್ತಿ ಪ್ರೀತಿ. ನಾನು ಏನೇ ಮಾಡ್ತೀನಿ ಅಂತಂದ್ರು ಬೇಡ ಅನ್ನಲ್ಲ, ಎಲ್ಲಿಗೆ ಹೋಗ್ತೀನಿ ಅಂದ್ರು ಬೇಡ ಅನ್ನಲ್ಲ. ಹಂಗಾಗಿ ನಾನು

0: ನಾಟಕ ಹೋಗ್ತೀನಿ ಅಂತಂದ್ರು ಹೋಗು ಅಂತಾನೆ ಅಂದ್ರು. ಒಂದ್ ಮಾತು ಬೇಡ ಅಂತ ಹೇಳಿಲ್ಲ, ಹೋಗು ಸರಿ ಪ್ರಾಕ್ಟೀಸ್ ಮಾಡ್ ನೀನು ಅಂತ. ಇಲ್ಲಿ ಬಸ್ ಫೆಸಿಲಿಟಿ ತುಂಬಾ ಕಮ್ಮಿ ಇದೆ, ಒಂದೊಂದ್ಸಲ ಬಸ್ ಬಂದಿಲ್ಲ ಅಂದ್ರೆ ಫೋನ್ ಮಾಡಿದ್ರು ಅವರು ಒಂದಿನ ಅನ್ಕೊ ನಂಗೆ ಕೆಲಸ ಇದೆ ಹಂಗೆ ಹಿಂಗೆ ಅಂತ ಏನು ಹೇಳಲ್ಲ, ಬಂದ್ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೇಳಿದ್ರು ಬಂದ್ ಕರ್ಕೊಂಡು ಹೋಗ್ತಾರೆ, ಗೊತ್ತು ಅವರಿಗೆ ಕಷ್ಟ ಇದೆ ಆಟ ಅಂತೇಳಿ. ಆದ್ರೂ ಒಂದ್ ಸಾಧನೆ ಮುಖ್ಯ ಅಲ್ವಾ ಸರ್,
1: ಮನೆಯಲ್ಲಿ ಪ್ರೋತ್ಸಾಹ ಇದೆ,
0: ಮನೆಯಲ್ಲಿ ಪ್ರೋತ್ಸಾಹ ಇದೆ.
1: ಈ ಆಟದಿಂದ ನಿಮ್ಮ ಓದಿಗೆ ಏಟಾಗ್ಲಾರದ ರೀತಿನೇ ನೀವು ಅದನ್ನ ನೋಡ್ಕೊಂಡಿದ್ದೀರಿ.
0: ಹಾ ಸರ್, ನೋಡ್ಕೊಳ್ತಾ
1: ಇದ್ದೀನಿ. ಮುಂದೆ ಏನಾಗ್ಬೇಕು ಅಂತ ಆಸೆ ಪಡ್ತೀರಿ?
0: MSc ಮೆಡಿಕಲ್ ಮೈಕ್ರೋಬಯಾಲಜಿ ಮಾಡ್ಬೇಕು ಅಂತ ಇದ್ದೀನಿ ಇವಾಗ್ಲೂ, ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಓದ್ಬೇಕು ಅಂತ. ನೋಡ್ಬೇಕು ಸರ್ ನೆಕ್ಸ್ಟ್ ಪರ್ಸೆಂಟೇಜ್ ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್.
1: ಸರಿ, ಅದ್ರ ಒಟ್ಟಲ್ಲಿ ಇದು ಈ ಸ್ಪೋರ್ಟ್ಸ್ ಕೋಟಾದಿಂದ ನಿಮ್ಗೆ ಸಿಗಬಹುದು.
0: ಹಾ ಸರ್.
1: ಸರಿ, ಈಗ ಮತ್ತೆ ವಾಪಸ್ ನಿಮ್ಮ ಸಪೆಕ್ ಟಕರ ಆಟಕ್ಕೆ ಬರೋಣ. ಇದರಲ್ಲಿ ಈ ಇತ್ತೀಚೆಗೆ ನಿಮ್ಮ ಒಂದು ಸಾಧನೆ ಏನು?
0: ಇತ್ತೀಚೆಗೆ ಅಂತಂದ್ರೆ ಇದೇ ಜನವರಿ ತಿಂಗಳಲ್ಲಿ ಆಂಧ್ರಪ್ರದೇಶದ ಕರ್ನೂಲಲ್ಲಿ ಸೌತ್ ಝೋನ್ ಮ್ಯಾಚ್ ನಡೀತು, ಅಂದ್ರೆ 4th ಸೌತ್ ಝೋನ್ ನ್ಯಾಷನಲ್ ಸಪೆಕ್ ಟಕರ ನಡೀತು. ಅದರಲ್ಲಿ ಕರ್ನಾಟಕ ತಂಡನ ಪ್ರತಿನಿಧಿಸಿ ನಾವು 5 ಜನ ಕರ್ನಾಟಕ ಟೀಮಿಗೆ ಹೋದವರು. ನಮ್ಮ ಬೊಮ್ಮನಕಟ್ಟೆ ಸರ್ವಿಂಗ್ ಸೈನ್ಸ್ ಗೌರ್ಮೆಂಟ್ ಕಾಲೇಜ್ ಅವರೇ ಹೋಗಿದೀವಿ. ಕರ್ನಾಟಕ ತಂಡ, ಇಡೀ ಕರ್ನಾಟಕ ತಂಡ ನಮ್ಮ ಕಾಲೇಜಿಂದಾನೇ ಹೋಗಿದೀವಿ.
1: ಒಂದೇ
0: ಕಾಲೇಜಿಂದಾನೇ ಹೋಗಿದೀವಿ.
1: ಭದ್ರಾವತಿಯಿಂದಲೇ ಹೋಗಿದ್ದೆ.
0: ಹಾ ಸರ್, ಭದ್ರಾವತಿಯಿಂದಾನೇ ಹೋಗಿದ್ದೀನಿ. ತುಂಬಾ ಹೆಮ್ಮೆ ಪಡ್ತೀನಿ ಹೇಳ್ಕೊಳಕ್ಕೆ. ನಾವು ಕರ್ನಾಟಕಕ್ಕೆ 3rd ಪ್ಲೇಸ್ ತಗೊಂಡ್ ಬಂದಿದೀವಿ ಕರ್ನಾಟಕನ. ಹಂಗಾಗಿ
1: 3rd ಸ್ಥಾನದಲ್ಲಿ
0: ತಗೊಂಡ್ ಬಂದಿದ್ದೀವಿ ಪ್ರೈಸ್ ನ. ಫಸ್ಟ್ ಪ್ಲೇಸ್ ತೆಲಂಗಾಣಕ್ಕೆ ಹೋಗಿದೆ, ಸೆಕೆಂಡ್ ಗೋವಾ, 3rd ಪ್ಲೇಸ್ ಕರ್ನಾಟಕ. ಇವಾಗ ಆಡಿದ ಆಟ ನಾವು ರೆಗು ಇವೆಂಟ್ ಅಂತ. ರೆಗು ಇವೆಂಟ್ ಅಂದ್ರೆ ಆಗ್ಲೇ ಹೇಳ್ದಂಗೆ 15 ಜನ ಹೋಗಕ್ ಆಗಲ್ಲ ಯಾವಾಗ ಅಂತಂದ್ರೆ ಹಿಂದಿನ ವರ್ಷ ಕ್ವಾಲಿಫೈ ಟೀಮ್ ಆಗಿಲ್ಲ ಅಂತಂದ್ರೆ. ಹಂಗಾಗಿ ನಾನ್ ಫಸ್ಟ್ ಆಟ ಆಡಿದ್ದು 2nd ಸೌತ್ ಝೋನ್ ನ್ಯಾಷನಲ್ಸ್ ವಿಜಯವಾಡದಲ್ಲಿ. ಆ ವರ್ಷ ನಾನ್ ಮೊದಲನೇ ಸಲ ಹೋಗಿದ್ದು ನ್ಯಾಷನಲ್ಸ್ಗೆ. ಆ ವರ್ಷ ನಮ್ ಕರ್ನಾಟಕ ತಂಡಕ್ಕೆ ಯಾವುದೇ ರೀತಿ ಬಹುಮಾನ ಬಂದಿರ್ಲಿಲ್ಲ, ಯಾವುದೇ ಪ್ಲೇಸ್ ನಾನು ಗಳಿಸಿರ್ಲಿಲ್ಲ. ನಾವು ಎಲ್ಲಾ ಮ್ಯಾಚ್ ಸೋತಿದ್ವಿ ನಾವು, ಹಂಗಾಗಿ ನಮ್ ಟೀಮ್ ಕ್ವಾಲಿಫೈ ಆಗಿರ್ಲಿಲ್ಲ. ಅದು ಒಂದು. ಆಮೇಲೆ ಈ ಸಲ ಬರೀ ರೆಗು ಇವೆಂಟ್ ಮಾತ್ರ ಮಾಡಬೇಕು ಅಂತ ಇತ್ತು.
1: ಈಗ ನೀವು ಹೇಳಿದ್ರಿ ನಾವು ಎಲ್ಲಾ ಆಟಗಳಲ್ಲೂ ಸೋತ್ ಬಿಟ್ಟಿದ್ವಿ ಅಲ್ಲ ಆಡಿದಾಗ ಅಂತ, ಈ ಸೋಲಿಗೆ ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ?
0: ಕಾರಣ ಅಂದ್ರೆ ಅಭ್ಯಾಸದ ಕೊರತೆ.
1: ಅಭ್ಯಾಸದ ಕೊರತೆ.
0: ಹೊಸದಾಗ ಆಟ ಬಂದಿದ್ರಿಂದ ಹೆಂಗ್ ಆಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಅದೊಂದು. ಆಮೇಲೆ ನಾವಿನ್ನು ಆ ವರ್ಷ ಮೊದಲನೇ ಸಲ ಹೋಗಿದ್ದು. ನಮ್ ಜೊತೆ ಬೇರೆಯವರು ಬಂದಿದ್ರು, ಅಕ್ಕಂದ್ರು ಸ್ವಲ್ಪ ಜನ ಆಡದವರು. ಆದ್ರೆ ಅಲ್ಲಿ ABC ಟೀಮ್ ಮಾಡ್ತೀವಲ್ಲ, ಟೀಮ್ ಮಾಡ್ಬೇಕಾದ್ರೆ ಅವರು ಎ ಟೀಮ್ನ ಸಖತ್ ಸ್ಟ್ರಾಂಗ್ ಟೀಮ್ನ ಎ ಮಾಡ್ತಾರೆ, ಅಂದ್ರೆ ಸ್ವಲ್ಪ ಆಟ ಗೊತ್ತಿರೋರ್ನ ಎ ಟೀಮ್ ಆಗಿ ಮಾಡ್ತಾರೆ, ಇಲ್ಲ ಬಿ ಟೀಮ್ ಆಗಿ ಮಾಡ್ತಾರೆ. ಆತರ ಒಂದಷ್ಟು ಜನ ಆಡೋರೇ ಫುಲ್ಲು ಒಂದ್ ಟೀಮು ಆತರ ಮಾಡ್ತಾರ. ಆವಾಗ ನಮಗಿನ್ನು ಆಟ ಗೊತ್ತಿರ್ಲಿಲ್ವಲ್ಲ, ನಾನ್ ಅವಾಗ ಬಿ ಟೀಮ್ ಅಲ್ಲಿ ಆಡಿದ್ದೆ, ನನಗೂ ಆಟ ಗೊತ್ತಿಲ್ಲ ಅಷ್ಟು. ಒಂದ್ಸಲ ಆಡಿದ್ರು ನನ್ನ ಜೊತೆಲಿದ್ದವರು, ಆದ್ರೂ ಅಷ್ಟು ಸಾಲಲ್ಲ ಅದ ಆಟಕ್ಕೆ, ಸ್ವಲ್ಪ ಹೆಂಗ್ ಆಡ್ಬೇಕು ಅನ್ನೋದು ಒಂದು ನ್ಯಾಕ್ ಬೇಕು. ಹಂಗಾಗಿ ಆ ಆಟ ನಮ್ಗೆ ಏನ್ ಆಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಆದ್ರೂ ಸೋತಿದ್ದು ಗೆಲುವಿಗೆ ಹತ್ರ ಬಂದು ಸೋತಿದ್ವಿ, ಅದೊಂದು ಖುಷಿ ಇದೆ. 15 ಪಾಯಿಂಟಿಗೆ ಅವಾಗ ಸೆಟ್ ಆಡ್ಸಿದ್ರು, 15 ಪಾಯಿಂಟಿಗೆ ಸೆಟ್ ಆಡ್ಸಿದ್ರೆ ನಮ್ ಕರ್ನಾಟಕ ತಂಡ 11 ಪಾಯಿಂಟ್ ವರೆಗೂ ಬಂದು ಸೋತಿದ್ವಿ ನಾವು. ನಾನು ಆಡಿದ ಒಂದೇ ಮ್ಯಾಚ್ ಆ ವರ್ಷದ, ಒಂದ್ ಮ್ಯಾಚ್ ಅಲ್ಲಿ 11 ಪಾಯಿಂಟ್ ವರೆಗೂ ತಂದಿ ಆ ಮ್ಯಾಚ್ ಸೋತೋಗಿತ್ತು. ಅವತ್ತು ಅನ್ಕೊಂಡೆ ನೆಕ್ಸ್ಟ್ ಸತಿ ನ್ಯಾಷನಲ್ಸ್ ಬರ್ಬೇಕಾದ್ರೆ ಆಟ ಕಲ್ತಿ ಬರ್ಬೇಕು, ಈ ತರ ಸೋತ್ ಬಂದ ಅವಮಾನ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವತ್ತಿಂದ ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿ.
1: ಆಗ ಗೊತ್ತಾಗಿದ್ದೇನು ಅಂತಂದ್ರೆ ಪರಿಶ್ರಮ ಹಾಕ್ಲೇಬೇಕು ಅನ್ನೋದು,
0: ಶ್ರಮ ಹಾಕ್ಲೇಬೇಕು, ಆಟ ಕಲೀಲೇಬೇಕು ಅಂತೇಳಿ ಅವತ್ತಿಂದ ಮತ್ತೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ನಾನು ಹೋಗಿದ್ ಆಲ್ ಓವರ್ ಇಂಡಿಯಾ ನ್ಯಾಷನಲ್ಸ್ಗೆ, ಅದು ಉತ್ತರ ಪ್ರದೇಶದಲ್ಲಿ ನಡೀತು. ಅಲ್ಲಿಗೆ ಕರ್ನಾಟಕ ತಂಡಕ್ಕೆ 5 ಜನ ಬೇಕಿತ್ತು. ಅವಾಗ್ಲೂ ಅಷ್ಟೇ ಟೀಮ್ ಕ್ವಾಲಿಫೈ ಆಗಿರ್ಲಿಲ್ಲ ಹೋದ ವರ್ಷ ನ್ಯಾಷನಲ್ಸ್ಗೆ ಹೋದಾಗ. ಹಂಗಾಗಿ ಮತ್ತೆ 5 ಜನ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ರೆಗು ಇವೆಂಟ್ ಮಾತ್ರ ಪಾರ್ಟಿಸಿಪೇಟ್ ಮಾಡಕ್ಕಾಯ್ತು ನಮ್ಗೆ. 5 ಜನದಲ್ಲಿ 4 ಜನ ನಮ್ ಕಾಲೇಜ್ ಅವರೇ ಮತ್ತೆ ಹೋದ್ವಿ. 4 ಜನದಲ್ಲಿ ಮತ್ತೆ ನಾನ್ ಆಡಿದ್ದೆ, ಆಮೇಲೆ ಸಿಂಧುಶ್ರೀ, ಹೆಚ್ಎನ್ ಪೈ, ದೀಪಿಕಾ, ಅದಾದ್ಮೇಲೆ ಇನ್ನೊಬ್ಳು ಹುಡುಗಿ ಪೂಜಾ ಅಂತ. ಆ ಪೂಜಾ ಅನ್ನೋ ಹುಡುಗಿ ಎಕ್ಸಾಮ್ಸ್ ಸಹ ಬಿಟ್ಟು ಬಂದಿದ್ಲು. ಅವಳು 2 ಎಕ್ಸಾಮ್ಸ್ ಬರೆಯಕ್ಕಾಗಿರ್ಲಿಲ್ಲ, ನ್ಯಾಷನಲ್ಸ್ ಇದೆ ಆಡ್ಬೇಕು ಅಂತೇಳಿ 2 ಎಕ್ಸಾಮ್ ಬಿಟ್ಟು ಬಂದಿದ್ಲು. ಇವಳು ಸಿಂಧುಶ್ರೀ ಹೆಚ್ಎನ್ ಪೈ ಅಂತ, ಅವಳು ಎಕ್ಸಾಮ್ ನಾವು ವಾಪಸ್ ಟೀಮ್ ರಿಟರ್ನ್ ಕರ್ನಾಟಕಕ್ಕೆ ಬರ್ತಾ ಇದ್ದ ದಿನ ಅವಳಿಗೆ ಎಕ್ಸಾಮ್ ಇತ್ತು. 5ನೇ ತಾರೀಕು ನಾವು ಕರ್ನಾಟಕಕ್ಕೆ ವಾಪಸ್ ಬರ್ತಿದ್ವಿ ಮ್ಯಾಚ್ ಮುಗಿಸ್ಕೊಂಡು, ಅವತ್ತಿತ್ತು ಅವಳಿಗೆ ಎಕ್ಸಾಮ್. ಹಂಗಾಗಿ ಎಕ್ಸಾಮ್ ಬರಿಬೇಕು, ಆಟನೂ ಆಡ್ಬೇಕು, ಎಕ್ಸಾಮು ಬರಿಬೇಕು, ಎರಡೂ ಬಿಡಕ್ಕೆ ಆಗೋದಿಲ್ಲ. ಹಂಗಾಗಿ ಅವಳು ಹಿಂದಿನ ದಿನಾನೇ ಫ್ಲೈಟ್ ಅಲ್ಲಿ ಬಂದು ಎಕ್ಸಾಮ್ ಬರದ್ಲು. ಆತರ ಪರಿಸ್ಥಿತಿಲಿ ಹೋಗಿದೀವಿ ಆಟಕ್ಕೆ. ಆಟಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆ ಒಂದು ಸಂಜೆ ಒಂದು ಲ್ಯಾಬ್ ಎಕ್ಸಾಮ್ ಬರ್ದಿ ಹೋಗಿದೀವಿ. ಫೈನಲ್ ಇಯರ್ ಎಲ್ಲಾ ಕೆಲವು ಟೀಚರ್ಸ್ ಎಲ್ಲ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ನಮಗೋಸ್ಕರ ಎಕ್ಸಾಮ್ ನೆಲ್ಲ ಬೆಳಗ್ಗೆ ಒಂದು ಸಂಜೆ ಒಂದು ಹಾಕೊಟ್ಟಿದ್ದಾರೆ. ತುಂಬಾ ಕಷ್ಟ ಆತರ ಹಾಕೊಳ್ಳೋದು, ಯಾಕಂದ್ರೆ ಒಂದು ಬ್ಯಾಚ್ ನ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಬ್ಯಾಚ್ ಗಳಿಗೆಲ್ಲ ಹೊಡೆತ ಬೀಳ್ತಾ ಹೋಗುತ್ತೆ. ಹಂಗಾಗಿ ನಾವು ಆಡೋರ್ನೆಲ್ಲ ಒಂದ್ ಬ್ಯಾಚ್ ಹಾಕೊಂಡು, ಅದರಲ್ಲೂ ಫಸ್ಟ್ ಇಯರ್ನೂ ಮೇಂಟೈನ್ ಮಾಡಬೇಕು, ಫೈನಲ್ ಇಯರ್ ಅಲ್ಲೂ ಆಡೋರ್ ಇರ್ತಾರೆ, ಅವ್ರನ್ನೂ ಒಂದ್ ಬ್ಯಾಚ್ ಮಾಡಿ

0: ಇನ್ನ ಒಂದ್ ಬ್ಯಾಚ್ ಮಾಡಿ ಎಕ್ಸಾಮ್ ಕನ್ವೀನರ್ನ ಹೇಳಿ ಸಖತ್ ತೊಂದರೆ ಪಟ್ಟಿ ನಮಗೋಸ್ಕರ ರಿಸ್ಕ್ ತಗೊಂಡು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಎಲ್ಲರಿಗೂ ಈ ಟೈಮಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವರೆಲ್ಲ ಇರೋದಕ್ಕೆ ನಾವ್ ಇವತ್ತು ಈ ಪ್ಲೇಸ್ ಅಲ್ಲಿ ಇದೀವಿ, ಖುಷಿ ಆಗತ್ತೆ. ಕರ್ನಾಟಕ ತಂಡ ರೆಪ್ರೆಸೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ.
1: ಮಾಡಿದಿರಿ, ಜೊತೆಗೆ ನೀವು ಅದ್ರಲ್ಲಿ ಸಾಕಷ್ಟು ಉನ್ನತ ಸ್ಥಾನಕ್ಕೆ, ಅಂದ್ರೆ ಈಗ ನಮ್ಮ ದಕ್ಷಿಣ ಭಾರತ ಮಟ್ಟದಲ್ಲಿ 3ನೇ ಸ್ಥಾನದ ತನಕ ತಂಡವನ್ನು ತಗೊಂಡಿದ್ದೀವಿ.
0: ಆಮೇಲೆ ಆಲ್ ಓವರ್ ಇಂಡಿಯಾದಲ್ಲೂ ಸಹ ನಾವು ಡಬಲ್ಸ್ ಅಂತ ಆಡ್ತಾರೆ, ಅದರಲ್ಲಿ 3 ಜನ ಆಡೋದು ಡಬಲ್ಸ್ ಅನ್ನ, ಒಬ್ರು ಸಬ್ಸ್ಟಿಟ್ಯೂಟ್, ಇಬ್ರು ಮಾತ್ರ ಒಳಗಾಡ್ತಾರೆ. ಆದ್ರೆ ಅದರಲ್ಲಿ ಸರ್ವಿಸ್ ನ ಒಳಗಿಂದ ಮಾಡಲ್ಲ, ಕೋರ್ಟ್ ಹೊರಗಡೆಯಿಂದ ಸರ್ವಿಸ್. ವಾಲಿಬಾಲ್ ಸರ್ವಿಸ್ ಮಾಡ್ತೀವಲ್ಲ ಕೋರ್ಟ್ ಹೊರಗಡೆಯಿಂದ, ಹಂಗೆ ಇದನ್ನು ಕೋರ್ಟ್ ಹೊರಗಡೆಯಿಂದ ಮಾಡ್ತೀವಿ. ನಾವು ಸರ್ವಿಸ್ ನ ನಂಬಲ್ ನಾವೇ ಹಾಕೊಂಡು ನಾವೇ ಕಾಲಲ್ಲೊದಿಬೇಕು ಸರ್ವಿಸ್ ನ, ಆತರ ಆಡ್ತೀವಿ. ಆ ಆಟದಲ್ಲಿ ನಾವು ಹೋದಂತರ ಪ್ರದೇಶದಲ್ಲಿ ಡಬಲ್ಸ್ ಅಲ್ಲಿ ಕರ್ನಾಟಕ ಥರ್ಡ್ ಪ್ಲೇಸ್ ಆಯ್ತು 2014 ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳಲ್ಲಿ. ಅದ್ ಅವತ್ 30 ನವೆಂಬರ್ 2 ನಡೀತು.
1: ಸರಿ ಸರಿ,
0: ಅಲ್ಲೇ ನಡೆದಿರಂತದ್ರಲ್ಲಿ ಡಬಲ್ಸ್ ಅಲ್ಲಿ ಥರ್ಡ್ ಪ್ಲೇಸ್ ವಿನ್ ಆದ್ವಿ.
1: ಓಹೋ, ಅಂದ್ರೆ ನೀವು ರಾಷ್ಟ್ರ ಮಟ್ಟದಲ್ಲೂ 3ನೇ ಸ್ಥಾನ ಪಡೆದಿದ್ದೀರಿ, ದಕ್ಷಿಣ ಭಾರತ ಮಟ್ಟದಲ್ಲೂ
0: 3ನೇ ಸ್ಥಾನ ಪಡೆದಿದ್ದೀವಿ, ಸ್ಟೇಟ್ ಅಲ್ಲಿ 1ನೇ ಸ್ಥಾನ
1: ಪಡೆದಿದ್ದೀರಿ. ಓ, ಒಳ್ಳೆ ಸಾಧನೆ. ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಯಲಿ, ನೀವು ಈ ಆಟದಲ್ಲಿ ಇನ್ನೂ ಹೆಚ್ಚಿನ ಒಂದು ಕೀರ್ತಿಗೆ ಭಾಜನರಾಗ್ತೀರಿ ಅಂತ ಆಸೆ ಮಾಡೋಣ.
0: ಕೊನೆಯದಾಗ ಒಂದ್ ಮಾತು ಹೇಳ್ಬೇಕು, ಇಲ್ಲಿನ ಸ್ಥಳೀಯ ಗಣ್ಯರೆಲ್ಲ ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ನಾವು ಹೋಗ್ಬೇಕಾದ್ರೆ ಹಿಂಗೆ ಕರ್ನಾಟಕ ತಂಡ ರೆಪ್ರೆಸೆಂಟ್ ಮಾಡ್ತಿದೀವಿ ಅಂತ ತುಂಬಾ ಗೌರವದಿಂದ ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಕಾಲೇಜ್ ಟೀಚರ್ಸ್ಗೆ ಎಲ್ಲರಿಗೂ ಅಷ್ಟೇ, ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸರ್ಗೂ ಸಹ, ಅಂದ್ರೆ ವಸಂತ್ ಕುಮಾರ್ ಸರ್, ಅವರಿರೋದಕ್ಕೆ ನಾವು ಇವತ್ತಿಲ್ಲಿ ಇರೋದು, ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮಗೆ, ತುಂಬಾ ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
1: ಅಂದ್ರೆ ನಿಮಗೆ ಈ ಕ್ರೀಡೆಗೆ ತಂದವರೇ ಅವರು,
0: ನಮ್ಗೆ ಈ ಕ್ರೀಡೆಗೆ ತಂದವರೇ ಅವರು. ನಾವು ನ್ಯಾಷನಲ್ಸ್ಗೆ ಹೋಗಕ್ಕೆ ಇಷ್ಟು ಸಾಧನೆ ಏನ್ ಮಾಡಿದೀನೋ ಎಲ್ಲದಕ್ಕೂ ಇವರೇ ಕಾರಣ. ತುಂಬಾ ಧನ್ಯವಾದಗಳು ಸರ್, ಇಷ್ಟು ಹೇಳಕ್ ನಾನು ಇಷ್ಟ.
1: ಒಳ್ಳೇದು ವಿನುತಾ ಅವರೇ, ನೀವು ಇದುವರೆಗೆ ನಮ್ಮ ಜೊತೆಗೆ ನಿಮ್ಮ ಅನುಭವಗಳ ಕುರಿತು ಮತ್ತೆ ನೀವು ಹೊಸದಾಗಿ ಕಲ್ತಿರುವಂತಹ ಈ ಸಪೆಕ್ ಟಕ್ರ ಆಟದ ಕುರಿತು ವಿಶದವಾಗಿ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಈಗ ಚಿತ್ರಗೀತೆ.

0: ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಆಕಾಶವಾಣಿ ಕೇಳುಗರಿಗೆಲ್ಲ ಕಥಾ ಕಾಲಕ್ಷೇಪ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿ ವೀರ ಬಬ್ರುವಾಹನ, ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್ ಗುರುರಾಜನು ನಾಯ್ಡು.
2: ಶುಕ್ಲಾಂಭರಧರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್.

ಕೀರ್ತನಾರಂಭ ಕಾಲದಲ್ಲಿ ಮಾನವನಿಗೆ ಮೊದಲನೇ ದೇವರು ಯಾರು ಎಂದು ಪ್ರಶ್ನಿಸಿದಾಗ, ಹಲವಾರು ದೇವರುಗಳಲ್ಲಿರುವಾಗ ಮೊದಲು ಕೊನೆ ಅಂತ ಇಲ್ಲಿ ಲೆಕ್ಕ ಹಾಕಲು ಸಾಧ್ಯವೇ? ಅಂದರೆ ಹಿರಿಯರ ಆದೇಶವಾಗಿದೆ, ತಾಯಿ ತಂದೆಗಳಿಗಿಂತಲೂ ಮಿಗಿಲಾದ ದೇವರಿನಂತೆ. ಶಾಸ್ತ್ರವೂ ಸಹ ಹೇಳುತ್ತೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಮೊದಲನೇ ಹೆಸರು ತಾಯಿ. ಎಳೆಯ ಮಗು ಕೂಡ ಮೊದಲೆತ್ತಿ ಬಾಯಿ ಬಿಟ್ಟು ಕರೆಬದು ಅಮ್ಮ ಅಂತಲೇ. ಅಪ್ಪ ಅನ್ನುವುದುಂಟು, ಸ್ವಲ್ಪ ನಿಧಾನ. ಯಾಕೆಂದ್ರೆ ಅಪ್ಪ ಅನ್ನೋ ಜಾಗದಲ್ಲಿ ಅಯ್ಯಯ್ಯಪ್ಪ ಅನ್ನೋ ಶಬ್ದವೂ ಇದೆ. ಆದ್ರಿಂದ ಅಮ್ಮ ಎಂಬ ಶಬ್ದ ಬಹು ಚಂದವಾದ ಶಬ್ದ. ಅಮ್ಮ ಎಂಬ ಈ ಶಬ್ದ ಎಲ್ಲಿಂದ ಬಂತು ಅಂತ ನಾವು ಪ್ರಶ್ನಿಸಿದಾಗ, ಈ ಜಗತ್ತಿಗೆ ಮೊದಲನೇ ಅಕ್ಷರ ಪ್ರಣವಾಕ್ಷರ, ಅದಕ್ಕೆ ಓಂಕಾರ. ಓಂಕಾರಕ್ಕೆ ಅಕಾರ ಉಕಾರ ಮಕಾರಗಳ ಒಂದು ಸೇರಣಿಗೆ ಇದೆ. ಆ ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉತ್ಪನ್ನವಾದದ್ದೇ ಓಂಕಾರ. ಅಂದರೆ ಮೊದಲನೇ ಅಕ್ಷರ ಅಕಾರ, ಕೊನೆಯ ಅಕ್ಷರ ಮಕಾರ. ಈ ಮೊದಲು ಮತ್ತು ಕೊನೆ ಎರಡಕ್ಷರವನ್ನು ಸೇರಿಸಿ ನಮ್ಮ ಕನ್ನಡದ ಕವಿಗಳು ಅಮ್ಮ ಎಂದು ಕರೆದರು. ಕಾರಣ ಏನು ಅಂದರೆ, ಆದಿಯೂ ಅವಳೇ, ಅಂತ್ಯವೂ ಅವಳೇ. ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕುವ ತಾಯಿಯೂ ಅವಳೇ. ಈ ತನುವಿನಿಂದ ಪ್ರಾಣ ಅಸವಳಿದು ಹೋದಾಗ, ಜಗವೆಲ್ಲ ಇದನ್ನು ಹೆಣ ಎಂದು ದೂರೀಕರಿಸಿದಾಗ, ಬಾ ಮಗನೇ ಎಂದು ಕರೆದು ತನ್ನ ಒಡಲನ್ನು ಬಗಲು ಒಡಲೊಡೆಗೆ ಅಡಗಿಸಿಕೊಳ್ಳುವ ಭೂತಾಯಿಯೂ ಅವಳೇ. ಅಂದ ಮೇಲೆ ಆ ತಾಯಿಗಿಂತಲೂ ಮಿಗಿಲಾದ ದೇವರುಂಟೆ. ಮಾರ್ಗದರ್ಶಕನಾಗಿ ಜಗತ್ತಿಗೆ ಮಾನವನಾಗಿ ಬರಲು ಕಾರಣಭೂತನಾಗಿರುವ ತಂದೆಯ ವಿಚಾರವನ್ನು ಸಹ ಎಷ್ಟು

ಅಪ್ರತ್ಯಕ್ಷ ದೇವರಾದ ತಾಯಿ ತಂದೆಗಳನ್ನು ಮನೆಯಲ್ಲಿರಿಸಿಕೊಂಡು ಆ ಗುಡಿ ಈ ಗುಡಿ ಬೆಟ್ಟದ ಗುಡಿ ಪೇಟೆಯ ಗುಡಿ ಎಂದು ಸುತ್ತಾಡಿದರೆ ಅವರಿಗೆಲ್ಲಿ ಕಾಣುವನು ದೇವರು?

ಯಾವ ಪುಣ್ಯಾತ್ಮನು ತಾಯಿ ತಂದೆಗಳ ಸೇವೆಯನ್ನು ಮಾಡಿದನೋ ಆತನು ಸಕಲ ದೇವರುಗಳಿಗಿಂತಲೂ ಪೂಜಿತನಾಗುತ್ತಾನೆ. ಅಂಥವರ ಚರಿತ್ರೆಯನ್ನು ಹೇಳುವುದು ಕೇಳುವುದು ಇದು ಮೇಲ್ಮೆತರವೇ ಸರಿ. ಈ ತಾಯಿ ತಂದೆಗಳ ಸೇವೆಯಲ್ಲಿ ಮಾಡಿದ ಅಗ್ರಗಣ್ಯರಲ್ಲಿ ಒಬ್ಬರೆನಿಸಿದ ಮಹಾನುಭಾವನಾದ ವೀರ ಬಬ್ರುವಾಹನ ಚರಿತ್ರೆಯನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳುವುದು ಬಹಳ ಅತ್ಯಗತ್ಯ. ತಾಯಿ ತಂದೆಗಳ ತಾಯಿಯ ಮೇಲಿನ ಮಮತೆಯಿಂದಾಗಿ ವೀರಾಗ್ರಣಿಯಾಗಿ ಮೆರೆದ ಆ ಬಬ್ರುವಾಹನ ಚರಿತ್ರೆ ಎಷ್ಟು ಪುಣ್ಯತಮವೋ ಕೇಳಲು ಅಷ್ಟೇ ಅಪ್ಯಾಯಮಾನವೂ ಮತ್ತು ದೈವಿಕವೂ ಆಗಿದೆ ಎಂದ ಮೇಲೆ ಅದರ ಪ್ರಾರಂಭವನ್ನ ಹಿರಿಯರು ಈ ರೀತಿ ನಿರೂಪಣೆಯನ್ನು ಮಾಡುತ್ತಾರೆ. ಮೆರೆ ಬಪುರ ದೊಳ್ಳೆಗೆ

ಹರ ನಮಃ ಪಾರ್ವತೀಪತೇ ಹರ ಹರ ಮಹಾದೇವ. ದ್ವಾಪರಾಯುಗದಲ್ಲಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿರ್ತಕ್ಕಂಥ ಪಾಂಡವರು, ಪಾಂಡವರು ಎಂದೊಡನೆ ಬಹುಜನಗಳಿಗೆ ಅವರ ಹೆಸರನ್ನು ಪರಿಚಯ. ಸಣ್ಣ ಸಣ್ಣ ಮಕ್ಕಳನ್ನೂ ಸಹ ಪಾಂಡವರ ಹೆಸರನ್ನು ಹೇಳಪ್ಪ ಅಂದ್ರೆ ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಹೇಳಿಬಿಡ್ತಾರೆ. ಇವರ ದಾಯಾದಿಗಳಿದ್ದರೂ 101 ಜನ ಕೌರವರು, ಅವರ ಹೆಸರು ದೊಡ್ಡ ದೊಡ್ಡವರಿಗೆ ಗೊತ್ತಿಲ್ಲ. ದುರ್ಯೋಧನ, ದುಶಾಸನ, ದುರ್ಮುಖ, ದುರ್ಜಯ, ದುರ್ಬಾಹುದರಿ, ದುರು ದುರು ದುರು ಅನ್ನ ಹೆಸರೇ ಹೆಚ್ಚಾಗಿದೆ. ಅಲ್ಲ, ಹೆಸರನ್ನಿಡುವಾಗಲೂ ದೊಡ್ಡವರ ಆಲೋಚನೆ ಮಾಡಿ ಹೆಸರಿಡ್ತಾರೆ. ಮಕ್ಕಳಿಗೆ ಈ ಹೆಸರನ್ನಿಡುವುದರಿಂದಾಗಿ ಆ ಮಕ್ಕಳನ್ನು ಕರೆಯುವ ನೆಪದಿಂದಲಾದರೂ ದೇವರ ಸ್ಮರಣೆ ಇವರ ನಾಲಿಗೆಯಲ್ಲಿ ಬರಲಿ. ಕಾಫಿ ಕುಡಿಬೇಕಾಯ್ತು, ನಾರಾಯಣ ಒಂದು ದೊಡ್ಡ ಕಾಫಿ ತಗೋಬಾರು ಅಂದ್ರೆ ಆ ಕಾಫಿಯ ನೆಪದಿಂದಲಾದರೂ ನಾರಾಯಣ ಅಂದ್ರಲ್ಲ. ಪೇಪರ್ ಓದಬೇಕಾಯ್ತು, ಪರಮೇಶ್ವರ ಪೇಪರ್ ಎಲ್ಲೋ ಅಂದಾಗ ಆ ಪೇಪರಿನ ನೆಪದಿಂದಲಾದರೂ ಪರಮೇಶ್ವರ ಅಂದ್ರಲ್ಲ. ಹಿರಿಯರು ಅಷ್ಟಿಲ್ಲದೆ ದೇವರ ಹೆಸರಿಡ್ತಾರೆಯೇ, ಬಹುಜನ ಆ ಹೆಸರನ್ನು ಚಿಕ್ಕದು ಮಾಡಿಕೊಳ್ತಾರೆ. ನಾರಾಯಣ ಅಂತಿದ್ರೆ ನಾಣಿ ಅಂತ ಮಾಡ್ತಾರೆ, ಪರಮೇಶ್ವರ ಅಂತಿದ್ರೆ ಪರಿ ಅಂತಾರೆ. ಅಲ್ಲ, ಗಂಡಸರ ಹೆಸರು ಹಾಗಿದ್ರು ಹೆಣ್ಣು ಮಕ್ಕಳ ಹೆಸರು ಚಿಕ್ಕದು ಮಾಡ್ತಾರಲ್ರಿ, ಪಾರ್ವತಿ ಅಂತಿದ್ರೆ ಪಾಪಿ ಅಂತ ಮಾಡ್ತಾರೆ, ಸರಸ್ವತಿ ಅಂತಿದ್ರೆ ಸಾಪಿ ಅಂತ ಮಾಡ್ತಾರೆ, ಅಕಸ್ಮಾತ್ ಕೋಮಲವತಿ ಅಂತಿದ್ರೆ ಎಷ್ಟು ಕಷ್ಟವಾಗುತ್ತೆ. ಅಲ್ಲ, ಯಾರು ಹಾಗೆ ಇಟ್ಕೊಳ್ಳಲ್ಲ, ಒಂದು ವೇಳೆ ಇಟ್ಕೊಂಡ್ರೆ ಬಹಳ

ತೊಂದರೆಯಾಗುತ್ತೆ. ಹಾಗಾದ್ರೆ ಏನ್ರಿ ಇದೆ? ಅಜಮಿಳ ಎಂಬುವನು ತನ್ನ ಅವಸಾನ ಕಾಲದಲ್ಲಿ ನಾರಾಯಣ ಎಂಬ ಮಗನನ್ನು ಸ್ಮರಣೆ ಮಾಡಿ ನಾರಾಯಣದ ಮಾತ್ರಕ್ಕೆ ಮುಕ್ತಿ ಪ್ರಾಪ್ತವಾಯಿತು ಎಂದರೆ ಮಕ್ಕಳನ್ನು ಕರೆಯುವ ನೆಪದಲ್ಲಿ ನೀವೆಲ್ಲರೂ ನಾರಾಯಣ ಗೋವಿಂದ ಶಿವಶಿವ ಎಂದರೆ ಎಷ್ಟು ಪುಣ್ಯವೋ ಸರಿ. ಇಲ್ಲಿ ಆ ಹರಿಯ ಒಲುಮೆಗೆ ಪಾತ್ರರಾಗಿರುವ ಪಾಂಡವರು ಹಸ್ತಿನಾಪುರದ ಸಾಮ್ರಾಜ್ಯಾಭಿಷಿಕ್ತರಾಗಿದ್ದಾರೆ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲುಮೆಯಿಂದ. ಧರ್ಮಜನ ಸಿಂಹಾಸನಾರೂಢನಾಗಿರುವಾಗ ಅನೇಕ ಜನ ಹಿರಿಯರು ವೇದವ್ಯಾಸರೇ ಮೊದಲಾದ ಮಹರ್ಷಿಗಳಾಗಮಿಸಿ ಬಂದು, ಧರ್ಮಜ, ಯುದ್ಧಾನಂತರದಲ್ಲಿ ರಾಜ್ಯವನ್ನು ಗಳಿಸಿದ ಪ್ರತಿಯೊಬ್ಬ ಅರಸರೂ ಸಹ ಆಚರಿಸಲೇಬೇಕಾದ ಒಂದು ಯಾಗವಿದೆ, ಅದಕ್ಕೆ ಅಶ್ವಮೇಧ ಎಂದು ಹೆಸರು. ನೀನದನ್ನಾಚರಿಸಿ ಪುಣ್ಯಕ್ಕೆ ಭಾಗಿಯಾಗಬೇಕು ಎಂದಾಗ ಧರ್ಮರಾಜ ಕೈಗಳನ್ನು ಜೋಡಿಸಿ ವೇದವ್ಯಾಸರಲ್ಲಿ ವಿನಂತಿ ಮಾಡಿಕೊಳ್ತಾನೆ, ಗುರುಗಳೇ, ಆ ಮಹತ್ತರವಾದ ಯಾಗವನ್ನು ಮಾಡಲು ನಾನು ಸಮರ್ಥನೆ. ವೇದವ್ಯಾಸರನ್ನ ಕರೆಯ, ಹರಿವಲಿಮೆಗೆ ಪಡೆದವರಾರೂ ಸಾಮಾನ್ಯವಲ್ಲ. ಅವನ ಚಿತ್ತಕ್ಕೆ ಒಳಗಾದ ನೀವು ಸರ್ವದಾ ಜಯ ಮತ್ತು ಪ್ರಗತಿ ಪಥದಲ್ಲಿ ಮುನ್ನಡೆಯವರೇ ವಿನಃ ಹಿಂದುಳಿಯವರಲ್ಲ. ಆದ್ದರಿಂದ ತಮ್ಮಂದಿರ ಸಹಕಾರವನ್ನು ಪಡೆದು ಯಾಗ ಪ್ರಾರಂಭಿಸು ಎಂದಾಗ ಭೀಮದೇವ ಮತ್ತು ಅರ್ಜುನ ಇವರುಗಳ ಸಹಕಾರದಿಂದ, ಘಟೋದ್ಗದರೇ ಮೊದಲಾದ ವೃಷಕೇತುಗಳಿದ್ದ ಸಹಕಾರದಿಂದ ಯಜ್ಞಕ್ಕೆ ಬೇಕಾಗಿರತಕ್ಕಂಥ ಅದ್ಭುತವಾದ ತುರಗವನ್ನು ತರಿಸಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿ ಹಿರಿಯರಾಗಿರತಕ್ಕಂಥ ವೇದವ್ಯಾಸರ ಸಮ್ಮುಖದಲ್ಲಿ ಮಹಾನುಭಾವನಾಗಿರತಕ್ಕಂಥ ಧರ್ಮರಾಜ ಯಾಗ ಮಂದಿರವನ್ನು ನಿರ್ಮಾಣ ಮಾಡಿದ್ದಾನೆ. ಸಪತ್ನಿ ಸಮೇತನಾಗಿ ಕಂಕಣಬದ್ಧನಾಗಿ ತಾನು ಆ ಯಾಗ ಮಂದಿರದಲ್ಲಿ ಕುಳಿತಿದ್ದರೆ ಆ ವಿಪ್ರರು ಋತ್ವಿಕರು ವೇದ ಘೋಷಗಳನ್ನು ಮಾಡುತ್ತಿದ್ದಾರಂತೆ. ಓಮನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪಂ ವಾಂಗ್ಮನಶ್ಚಕ್ಷುಶ್ರೋತ್ರ ಜಿಹ್ವಾಘ್ರಾಣ ರೂಪಾ ವಿದ್ಯುದಗ್ನಿಜಲ ಓಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿ ಪದರ ಸ್ವಶಂಭು ಓಂ ಶಾಂತಿ ಶಾಂತಿ ಶಾಂತಿ ಅಗ್ನಯೇ ಸ್ವಾಹ ಅಗ್ನಯೇ ತನ್ನವಮ ವರುಣಯೇ ಸ್ವಾಹ ವರುಣಯೇ ತನ್ನವಮ. ಕೊಪ್ಪರಿಗೆ ಕೊಪ್ಪರಿಗೆ ಗಟ್ಟಲೆ ತುಪ್ಪವರು ಸುರಿಯುತ್ತಿದ್ದರೆ ಆ ಧಗ ಧಗನೆ ಉರಿಯುವ ಧೂಮರಾಶಿಯು ನಭೋಮಂಡಲವನ್ನಡರಿ ಎಲ್ಲರ ಮನದಲ್ಲಿ ಮೂಡಿರಬಹುದಾದ ಕಲ್ಮಶಗಳನ್ನು ಹೋಗಲಾಡಿ ಸ್ವಚ್ಛತೆಯನ್ನು ಮೂಡುತ್ತಿದೆಯೋ ಎನ್ನುವಂತಿದೆ. ಯಾಗಮಂದಿರದಲ್ಲಿ ತರಿಸಿದರೂ ಆ ತುರಗವನ್ನ ಅದರ ಫಣೆಯೊಳಗೆ ಬರಿಸಿದರೂ ಬಂಗಾರದ ಫಲಕವಿಟ್ಟು ಅದರಲ್ಲಿ ಈ ರೀತಿ ಬರೆದರಂತೆ, ಇಂದು ಕುಲದಗ್ಗಡೆಯ ಪಾಂಡವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಪಾಂಡುವ ಸುಧಾಪಾಲ ನಂದನ ಯುಧಿಷ್ಠಿರ ನರೇಂದ್ರನ ಅದ್ವರ ಹಯಮಿದಂ. ಹಿಂದು ಕುಲದಗ್ಗಡೆಯ ಧರ್ಮಜನ ದೈವ ಯಾಗದ ಅಧ್ವರಮಿದು. ಧರೆಯೊಳಗೆ ಧೀರರಾರಾದರಿದೊಡೆ ತುರಗವಂ ಕಟ್ಟಿ ಸಡಸಲಹುದು ಅಲ್ಲದಿರದೊಡೆ ಶರಣೆಂದು ಮಣಿದು ಕಾಣಿಕೆ ನೀಯುವುದು ಇತಿ ಧರ್ಮಜ ಎಂಬ ಲಲಾಟ ಫಲಕವನ್ನ ಆ ತುರಗಕ್ಕೆ ಕಟ್ಟಿ ದಶನಾಮದಿಂದ ಬೆರವ ಅರ್ಜುನನನ್ನು ಕಳುಹಿಸುತ್ತಿದ್ದಾರೆ. ಅರ್ಜುನನ ಭಕ್ತ ಹೆಸರು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಶ್ವೇತವಾಹನ, ಭೀಭತ್ಸು, ವಿಜಯ, ಸವ್ಯಸಾಚಿ, ಧನಂಜಯ, ಕೃಷ್ಣ ಎಂಬತಕ್ಕಂತಹ ದಶನಾಮ. ಈ ದಶನಾಮದಿಂದ ಮೆರವ ಅರ್ಜುನನು ಕುದುರೆಯನ್ನು ತೆಗೆದುಕೊಂಡಿದ್ದ ಹೊರಟಿದ್ದಾನೆ. ದೇಶ ದೇಶಗಳನ್ನೆಲ್ಲ ಸುತ್ತಾಡದ ಹೊರಟಿದ್ದಾನೆ. ಸೈನ್ಯ ಅನುಸಾಲ್ವ, ಸಾತ್ವಿಕಿ, ಪ್ರದ್ಯುಮ್ನ, ಕೃತವರ್ಮ, ಯೌವನಾಶ್ವ, ಅತಿಬಲ, ವೃಷಕೇತು, ಇನ್ನೂ ಅನೇಕಾನೇಕ ಜನ ವೀರರನ್ನೆಲ್ಲರನ್ನು ಕರೆದುಕೊಂಡಿದ್ದೆ. ಮಹಾನುಭಾವನಾದ ಪಾರ್ಥ ಕುದುರೆಯನ್ನು ಮುಂದಿಟ್ಟುಕೊಂಡು ಹೊರಟಿದ್ದಾನೆ. ಕುದುರೆ ಹೊರಟಿದೆ. ಹರಿಯ ಹೊಲಿಮೆ

ಪಾರ್ಥನೂ ಕುದುರೆ ಸಹಿತ ಹೊರಟಿದ್ದಾನೆ. ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಲವ ಸಿಂಧು ಕುರುಗ ಸೌರಾಷ್ಟ್ರ ಗುರುಜರ ಪರ್ವ ಸರ್ವದೇಶಗಳೇ ಮೊದಲಾದ ಚಪ್ಪನ್ನಾರ ದೇಶ. ಪೂರ್ವದಲ್ಲಿತ್ತು, ಈಗ ಅಖಂಡ ಭಾರತ ಒಂದೇ. ಇದು ಹೀಗೆ ಒಮ್ಮೆಗೆ ಹೇಳಬೇಕಾದ್ರೆ ಅಭ್ಯಾಸ ಬೇಕು. ಮಕ್ಕಳು ಮಗ್ಗೆ ಓದೋದು ಹಾಗೆ, ಮನೆಯಲ್ಲಿ ಓದುವಾಗ ಎಂಟ ಹದಿನಾರು ಅಂತಿರ್ತಾರೆ. ಅವರ ತಾಯಿ ದೋಸೆ ಚೊಯ್ ಎಂದಾಗ ಎಂಟು ಅಂತಿರ್ತಾನೆ. ಉಪಾಧ್ಯಾಯರು ಪಾಠಶಾಲೆ ಎಂಟು ಅಂದ್ರೆ ಎಂಟು ಹದಿನಾರು. ಅದು ಅಭ್ಯಾಸ ಬಲ ಅನ್ನುವಂತೆ ಕೀರ್ತನಕಾರರಿಗೆ ಇದೊಂದು ಅಭ್ಯಾಸ. ಊರುಗಳ ಹೆಸರನ್ನು ಹೇಳುವಾಗ ಹೀಗೆ ಸಾಗುತ್ತಿದೆ: ಅಂಗ ಕಳಿಂಗ ಕಾಶ್ಮೀರ ಕೊಂಕಣ ಮಾಲವ ಸಿಂಧು ಕುರುಗ ಸೌರಾಷ್ಟ್ರ ಗುರುಜರ ಬರ್ಪಣ ನರ್ಪದೇಶಗಳೇ ಮೊದಲಾದ ದೇಶ. ಎಲ್ಲೆಲ್ಲಿಯೂ ಪಾರ್ಥನಿಗೆ ಜಯ, ವಿಜಯನಿಗೆ ಜಯವಲ್ಲದೆ ಸೋಲೆಂಬುದನ್ನೇ ಕಾಣದೆ ಎಲ್ಲೆಲ್ಲಿಯೂ ತಾನು ಜಯವನ್ನೇ

0: ಬರುತ್ತಿರುವ ಅರ್ಜುನನು ತೊರಗ ಬರುತ್ತ ಬರುತ್ತಾ ಎಲ್ಲಿಗೆ ಬಂದಿದೆ ಎಂದರೆ ವೇದಿಪ್ಯಮಾನವಾಗಿ ಬೆಳೆಯುತ್ತಿರುವ ಮಣಿಪುರದ ದ್ವಾರಬಾಗಿಲಿಗೆ ಬಂದಿದೆ. ಮಣಿಪುರದ ದ್ವಾರಬಾಗಿಲನ್ನು ಕಂಡೊಡನಿಗೆ ಪಾರ್ಥ ಕೇಳಿದ ಹಂಸಧ್ವಜ, ಯಾವುದೇ ನಗರಿ ರನ್ನ ಕಲುಷಗಳಿಂದ ಕಂಗೊಳಿಸುತ್ತಿದೆ, ಆರ ಫಣೆಯೊಳಗೆ ನೋಡಿದರೂ ನಾಮಾಕ್ಷದ ಗಂಧ ತಿರಕೆಗಳು ಮೆರೆಯುತ್ತಿದೆ, ಯಾರ ಮುಖವನ್ನು ಕಂಡರೂ ಪ್ರಸನ್ನ ವದನತೆಯಿಂದ ನಗು ನಗುತ್ತಿದೆ, ಸಂತೋಷ ಸಾಗರವೇ ತುಂಬಿ ತುಳುಕಾಡಬಹುದಾದ ಈ ನಗರ ಯಾರು? ಹಂಸಧ್ವಜ ಕರಗಳನ್ನು ಜೋಡಿಸಿ ಬಿನ್ನವಿಸಿದ, ಒಡೆಯ ಪಾರ್ಥರಾಜ,
1: ಕರವರಿದನ ಮಣಿಪುರ ಎನ್ನುತ್ತ ಕರವರು

ಸ್ವಾಮಿ, ಇದನ್ನ ಮಣಿಪುರ ಎಂದು ಕರೆಯುತ್ತಾರೆ. ಈ ಮಣಿಪುರಕ್ಕೆ ಒಡೆಯ ಎಂದರೆ ಬೊಬ್ರು ವಾಹನ. ಈತ ಮಹಾಪರಾಕ್ರಮಿ ಸ್ವಾಮಿ. ಆ ಪರಾಕ್ರಮಕ್ಕೆ ಬೆದರಿದ ನಾವುಗಳೆಲ್ಲರೂ ಪ್ರತಿ ದಿವಸ ಸಾವಿರಾರು ಗಟ್ಟಲೆ ರತ್ನ ಮುತ್ತುಗಳು ತುಂಬಿದ ಬಂಡಿ ಬಂಡಿಗಳನ್ನು ತಂದು ಕಪ್ಪ ಕಾಣಿಕೆಯಾಗಿ ಒಪ್ಪಿಸುತ್ತಿದ್ದೇವೆ. ಸ್ವಾಮಿ, ಈತನ ಹೆಸರು ಬೊಬ್ರುವಾಹನ ಎಂದಿದ್ದರೂ ಲೋಕ ಈತನನ್ನು ವೀರ ಬೊಬ್ರುವಾಹನ ಎಂದು ಕರೆಯುತ್ತೆ. ಸ್ವಾಮಿ ಮತ್ತೊಬ್ಬರನ್ನು ಹೊಗಳುತ್ತಿರುವಾಗ ಇನ್ನೊಬ್ಬರಿಗೆ ಸಾಮಾನ್ಯವಾಗಿ ಮತ್ಸರ ಹುಟ್ಟುವುದು ಸಹಜ. ತ್ರಿಲೋಕ ವೀರನಾದ ಪಾರ್ಥನಿಗೆ ಸಿಟ್ಟಾಯಿತು. ಸಾ ಕುಮಾರ ಹಂಸಧ್ವಜ, ಸಾಮಾನ್ಯ ಮಣಿಪುರದಂತೆಂಬ ಈ ಸಣ್ಣ ರಾಜ್ಯಕ್ಕೆ ಒಡೆಯನಾದ ಬೊಬ್ರುವಾಹನನನ್ನು ನನ್ನೆದುರಿಗೆ ಕೊಂಡಾಡುತ್ತಿರುವೆಯ. ತ್ರಿಭುವನ ಮಲ್ಲನಾದ ನನ್ನೆದುರಿನಲ್ಲಿ ಈ ಸಾಮಾನ್ಯ ಕ್ಷುಲ್ಲಕ ಏನು ಮಾಡಬಲ್ಲ? ಸ್ವಾಮಿ, ಹಾಗಂದರಲ್ಲ, ನೋಡಬೇಕು ಏನಾಗುತ್ತೋ ಅನ್ನುವಾಗ ಕುದುರೆಯು ನಗರದೊಳಗಡೆ ಪ್ರವೇಶ ಮಾಡಿದ ಕೂಡಲೇ ಸೇವಕರಿಬ್ಬರು ಕಂಡರು. ಓಡೋಡಿ ಬಂದು ಒಬ್ಬ ಸೇವಕ ಹಿಡಿದ, ಅದರ ಹಣೆಯ ಮೇಲಿರುವುದನ್ನು ಓದಿದ, ಇನ್ನೊಬ್ಬರನ್ನು ಕರೆದ. ಓಹೋಣ, ಇದರ ಹಣೆ ಮೇಲೆ ಏನು ಬರೆದಿದೆ? ಈ ವಿಚಾರವನ್ನ ನಾನು ನಮ್ಮ ಒಡೆಯನಾದ ಬೊಬ್ರುವಾಹನಿಗೆ ತಿಳಿಸಿ ಬರ್ತೇನೆ. ಅದು ಕೊರಗಿದ್ರು ಈ ತುರಗವನ್ನು ಗಟ್ಟಿಯಾಗಿ ಹಿಡಿದಿರು ಎಂಬುದಾಗಿ ಒಪ್ಪಿಸಿ ದಡ ದಡ ದಡ ದಡದಲ್ಲಿ ಓಡಿ ತಾನು ಅರಮನೆ ಒಳಗಡೆಗೆ ಬರುತ್ತಿದ್ದಾನೆ. ಬೊಬ್ರುವಾಹನನ ಒಡ್ಡೂಲಗ ತುಂಬಿ ತುಳುಕಾಡುವ ಸಭೆ, ಪಳವ ನಕ್ಷತ್ರಗಳ ಮಧ್ಯದಲ್ಲಿ ಪ್ರಜ್ವಲಿಪ ಚಂದ್ರನಂತೆ ವಿಶಾಲ ಹೃದಯವುದನಾಗಿ, ನಡುನೆತ್ತಿಯಲ್ಲಿ ತಿದ್ದದ ತಿಲಕವನಿಟ್ಟವನಾಗಿ, ನಗು ನಗುತ ಹಿರಿಯರಿಗೆ ಕರಗಳನ್ನು ಜೋಡಿಸಿ ಎರಗುತಿಹನೋ ಎಂತೆಂಬ ರೀತಿಯಲ್ಲಿ ಮೆರೆಯುವ ಬೊಬ್ರುವಾಹನ ಸಭಾ ಮಧ್ಯದಲ್ಲಿ ನಿಂತಿರುವಾಗ ಓಡಿ ಬಂದ ಸೇವಕ ಓಡಿ ಬಂದು ನಮಸ್ಕಾರವನ್ನು ಮಾಡಿದ. ಒಡೆಯ, ಏನು ಸೇವಕ? ಒಡೆಯ

ಪಡೆಯ ಒಂದು ಕುದುರೆ ಬಂದಿದೆ. ಅದರ ಹಣೆಯ ಮೇಲೆ ಬಂಗಾರದ ಫಲಕವಿದೆ. ಅದರ ಹಿಂದೆಗಡೆ ಅಪಾರವಾದ ಸೈನ್ಯವಿದೆ. ಅದನ್ನು ಕಂಡು ಬೆರಗಾಗಿ ತಮ್ಮಲ್ಲಿ ಭಿನ್ನವಿಸಲು ಬಂದೆ. ಅದರ ಪಣೆಯಲ್ಲಿ ಏನು ಬರೆದಿದೆ, ಹಿರಿಯರಾದ ತಮಗರಿವಿಲ್ಲದ ರೀತಿಯಲ್ಲಿ ಏನಿದೆ ಸ್ವಾಮಿ, ತಾವೇ ತಿಳಿಯಬೇಕು. ಸಭಾಮಧ್ಯದ ವೀರ ಯೋಧನೋರ್ವನು ಬಂದು ಆ ಕುದುರೆಯ ಹಣೆಯ ಮೇಲೆ ಬರೆದಿರುವುದನ್ನು ಬಂದು ಬೊಬ್ರವಾಹನ ಬಳಿಗೆ ಬಿನ್ನವಿಸುತ್ತಿದ್ದಾನೆ. ಒಡೆಯ, ಅದರ ಹಣೆಯೊಳಗೆ ಹೀಗೆ ಬರೆದಿದೆ, ಇಂದು ಕುಲ ರಗ್ಗಳೆಯ ಧರ್ಮದನ ದೈವ ಯಾಗದ ಅಧ್ವರಮಿದು, ಧರೆಯೊಳಗೆ ಧೀರರಾರಾದ ನಿರ್ದೊಡೆ ತುರಗವಂ ಕಟ್ಟಿ ಸೆಣಸಲಹುದು, ಅಲ್ಲದಿರ್ದೊಡೆ ಶರಣೆಂದು ಮಡಿದು ಕಾಣಿಕೆಯೇ ನೀಯುವುದು. ಬೊಬ್ರವಾಹನ ಲಕ್ಕ, ಧೀರರಾರಾದ ನಿರ್ದೊಡೆ, ಈ ಪ್ರಶ್ನೆಯೂ ಬಹು ವಿಚಿತ್ರವಾಗಿದೆ. ಸಭಿಕರೇ, ಈಗೇನು ಮಾಡುವುದು, ದಯಮಾಡಿ ಅಪ್ಪಣೆಯನ್ನು ಕೊಡಿಸಿ. ಸಭಾಮಧ್ಯದಿಂದ ಒಬ್ಬ ಹಿರಿಯನೆದ್ದ, ಒಡೆಯ, ಲೋಕದಲ್ಲಿ ಸತ್ಯಕ್ಕೆ ಮತ್ತು ತತ್ವಕ್ಕೆ ನಿಜಗುಣಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕೇ ವಿನಃ ಅಹಂಕಾರಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡುವುದು ಧರ್ಮವಲ್ಲವಾದ್ದರಿಂದ ಕುದುರೆಯನ್ನು ಕದ್ದಾಕಿ ಯುದ್ಧ. ಅಯ್ಯ ಹಿರಿಯರೇ, ತಾವೇನಪ್ಪಣೆಯನ್ನು ಕೊಡಿಸುವಿರಿ. ಮತ್ತೊಬ್ಬ ಹಿರಿಯರೆದ್ದು ಹೇಳುತ್ತಿದ್ದಾರೆ, ಬೊಬ್ರವಾಹನ ಮಹಾರಾಜ, ಯಾವಾಗಲೂ ರಾಜಧರ್ಮ ಸಾರುತ್ತೆ, ನ್ಯಾಯಕ್ಕೆ ನ್ಯಾಯ, ಧರ್ಮಕ್ಕೆ ಧರ್ಮ, ಯುದ್ಧ ಎಂದು ಕೇಳಿದವರಿಗೆ ಯುದ್ಧವಾದ್ದರಿಂದ ಸಾರಬೇಕು ಕುದುರೆಯನ್ನು ಕಟ್ಟಿ ಯುದ್ಧ. ಮಹಾಮಂತ್ರಿ ಸುಬುದ್ಧಿ, ತಾವೇನಪ್ಪಳೆ ಕೊಡಿಸಿದ್ರಿ. ಹಿರಿಯರಾದ ಸುಬುದ್ಧಿ ಎಂದು ಹೇಳುತ್ತಿದ್ದಾನೆ, ಒಡೆಯ, ಬಂದಿರುವ ಆತನನ್ನು ನಾವು ಹೋದರೆ ಹೋಗಲಿ, ಯಾಗದ ಕುದುರೆ ಎಂದು ಬಿಟ್ಟರೆ ಅಲ್ಲಿರುವ ಜನರು ಆಡಿಕೊಳ್ಳುತ್ತಾರೆ, ಈ ನಾಡಾಳುವ ದೊರೆ ಹೇಡಿ ಎಂದು ನಮ್ಮನ್ನು ಆಡಿಕೊಂಡರೆ ಆಡಿಕೊಳ್ಳಲಿ.

0: ಬಿಡುವುದಾದರೆ ಮತ್ತೊಬ್ಬ ನನ್ನಬಹುದು, ಈ ರಾಜನನ್ನು ಹೆತ್ತ ತಂದೆ ತಾಯಿಗಳು ಇನ್ನೆಂಥ ನಿರ್ಭಾಗ್ಯರು ಎಂದು. ಒಡೆಯ, ನಾಡಿನ ಧರ್ಮದ ಹಿರಿಯರ ಎಲ್ಲರ ನೀತಿ ಸಂರಕ್ಷಣಾರ್ಥವಾಗಿ ತುರಗವನ್ನು ಕಟ್ಟಾಕಿ ಯುದ್ಧ. ಮಹಾರಾಜ ಪಕ್ಕದಲ್ಲಿ ತಿರುಗಿದ ದ್ವಾರಪಾಲಕ, ಸೇವಕ ಹೋಗು ಕುದುರೆಯನ್ನು ಕಟ್ಟಾಕಿ ಯುದ್ಧವನ್ನು ಸಾರು. ಆ ಸೇವಕ ಆನಂದದಿಂದ ಉತ್ಸಾಹದಿಂದ ಬಬ್ರುವಾಹನ ಮಹಾರಾಜನಿಗೆ ಜಯವಾಗಲಿ. ಬಬ್ರುವಾಹನ ಕೇಳಿದ, ಅಯ್ಯ ಈ ಉತ್ಸಾಹಕ್ಕೆ ಕಾರಣವೇನು? ಒಡೆಯ, ದಂಡನೋರ್ವನು ಬಂದು ಲೋಕದಲ್ಲಿ ಪ್ರಚಂಡ ತಾನೆಂದು ಸಾರುವಾಗ ನಿನ್ನ ಅನ್ನವನ್ನು ಉಂಡು ಬೆಳೆದಿರುವ ಮಾಂಸಖಂಡಗಳನ್ನು ಹೊತ್ತ ಈ ಭಂಡ ಪ್ರಚಂಡರಾಗಿರುವ ನಿನ್ನನ್ನು ಭಂಡನೆಂದರಿಸಿ ಷಂಡರೋರ್ವನನ್ನು ಪ್ರಚಂಡ ಎನ್ನುವುದಕ್ಕಿಂತಲೂ ಬಂದಿರುವ ಭಂಡರ ರುಂಡ ಗುಂಡಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರವು ರಂಡೆ ದೇವತೆಗಳಿಗೆ ರಕ್ತ ನೌತನವನ್ನು ಮಾಡಿಸುವ ಕಾಲ ಎಲ್ಲಿ ನೀನು ಯುದ್ಧ ಎಲ್ಲಿ ಎಂದು ತಪ್ಪಿಸುವೆಯೋ ಎಂದು ನಾನು ಭಯದಿಂದ ಕಾದಿದ್ದೆ. ಯುದ್ಧವೆಂದರೆ ಹಬ್ಬದ ಊಟವನ್ನು ಮಾಡಿದಂತಾಯಿತು. ಬರುವ ಆ ಶತ್ರುಗಳ ಎದೆಯ ಮೇಲೆ ಇರಿದ ಕಠಾರಿಯಿಂದ ಈ ಮಣಿಪುರದವರು ವೀರರು ಎಂದು ಸಾರಿ ಕಳುಹಿಸುವ ಕಾಲ ಯುದ್ಧ ಅಂತ ಸಾರಿ ಮಹಾರಾಜ ಹೇಳಿದ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಇಂದಿನ ರಾತ್ರಿ ಮಂತ್ರಾಲೋಚನ ಸಭೆಯನ್ನು ಮಾಡೋಣ ಎಂಬುದಾಗಿ ತಾನು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿರುವಾಗ ಸೇವಕಿ ಒಬ್ಬಳು ಓಡೋಡಿ ಬರುತ್ತಿದ್ದಾಳಂತೆ. ಎಲ್ಲಿಗೆ? ಅಂತಃಪುರದೊಳಗಡೆ ಪೂಜಾ ಮಂದಿರದಲ್ಲಿ ಕುಳಿತಿದ್ದಾಳೆ ತಾಯಿ ಚಿತ್ರಾಂಗದೆ, ಬಬ್ರುವಾಹನ ಮಹಾರಾಜನ ಮಾತೆ. ಸೇವಕಿ ಬಂದ, ಅಮ್ಮ ಅಮ್ಮ. ಈ ತಾಯಿ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಪೂಜೆಯನ್ನು ಮುಗಿಸಿ ಕಂಠರದ್ದು ತಿರುಗಿ, ಸೇವಕಿ ನೀನು ಬಂದ ಕಾರಣವೇನು?
1: ಅಮ್ಮ,
0: ಒಂದು ಅತ್ಯವಸರವಾದ ವಿಚಾರವನ್ನು ತಿಳಿಸಲು ಬಂದಿದ್ದೇನೆ.
1: ಏನು ಅತ್ಯವಸರವಾದ ವಿಚಾರ?
0: ತಾಯೇ, ಬಬ್ರುವಾಹನ ಮಹಾರಾಜರು ಯುದ್ಧಕ್ಕೆ ಹೊರಟಿದ್ದಾರೆ. ಚಿತ್ರಾಂಗದ ನಕ್ಕಳು, ನನ್ನ ಮಗ ಅರಸ ಆವಕಾಲದಲ್ಲಿ ಯುದ್ಧ ಮಾಡಬೇಕೆಂಬುದು ಅವನರಿವನೇ ವಿನಃ ನಾನು ಅದರ ಮಧ್ಯದಲ್ಲಿ ಪ್ರವೇಶ ಮಾಡುವ ಕಾರಣ?
1: ತಾಯಿ, ಕಾರಣ ಇಷ್ಟಿದೆ.
0: ಅವರೀಗ ಯುದ್ಧಕ್ಕೆ ಹೊರಟಿರುವ ವಿಚಾರವನ್ನು ಕೇಳು. ಯಾಗದ ಕುದುರೆ ಒಂದು ಬಂದಿದೆ. ಅದು ಬಂದಿರುವುದು ಹಸ್ತಿನಾಪುರದಿಂದ. ಯಾಗವನ್ನು ಮಾಡುತ್ತಿರುವ ಆತ ಧರ್ಮರಾಜ. ಈ ಯಾಗದ ತುರಗದ ಸಂರಕ್ಷಣಾರ್ಥವಾಗಿ ಬಂದಿರುವನು ದಶನಾಮದಿಂದರುವ ಅರ್ಜುನ. ಬಬ್ರುವಾಹನ ಮಹಾರಾಜರು ಯುದ್ಧಕ್ಕೆ ಹೋಗುತ್ತಿರುವುದು ಆ ಅರ್ಜುನ ಮಹಾರಾಜರ ಮೇಲೆ. ಕುಳಿತಿದ್ದ ಚಿತ್ರಾಂಗದಿ ಎಂದ ಆಶ್ಚರ್ಯದಿಂದ ತಿಳಿದಿಲ್ಲ. ಇಲ್ಲ, ನನ್ನ ಮಗ ಯುದ್ಧ ಮಾಡಲು ಹೊರಡಲು ಸಾಧ್ಯವಿಲ್ಲ. ಎಲ್ಲಿದ್ದಾನೆ ನನ್ನ ಮಗ? ಎಲ್ಲಿದ್ದಾನೆ ನನ್ನ ಮಗ?
1: ಅಮ್ಮ,
0: ನಾಳಿನ ಯುದ್ಧವನ್ನು ಮಾಡಲು ಇಂದು ಮಂತ್ರಾಲೋಚನ ಸಭೆಯಲ್ಲಿ ಕುಳಿತಿದ್ದಾರೆ. ಸಭಾಮಂದಿರದಲ್ಲಿ ಚಿತ್ರಾಂಗದೆಯು ದಿಕ್ಕೆಟ್ಟವಳಂತೆ ಎದ್ದು ಧಡಧಡನೆ ಧಾವಿಸಿ ಪೂಜಾ ಮಂದಿರದಿಂದ ಆ ಮಂತ್ರಾಲೋಚನ ಸಭೆಗೆ ಬರುತ್ತಿದ್ದರೆ ದ್ವಾರಪಾಲಕನೋರ್ವ ನೋಡಿದ. ಕೂಡಲೇ ತನ್ನ ಕೈಯೊಳ್ಳಿರುವ ಭರ್ಜಿಯನ್ನು ಹಿಂದಕ್ಕೆ ಸೆಳೆದವನಾಗಿ ಕೂಗಿ ಮತ್ತೊಬ್ಬರಿಗೆ ಹೇಳುತ್ತಿದ್ದಾನೆ, ಎಚ್ಚರಿಕೆ, ರಾಜಾಧಿರಾಜ ರಾಜ ಪರಮೇಶ್ವರ ಹರಿರಾಯರ ಗಂಡನಂತಿರುವಂಗೊಂಡ ಆಶೀರ್ವ ಸಂಸೇರಿದ ಧೀರ ಸುಕುಮಾರ ಗಂಭೀರ ಮಣಿಪುರವರಾದೀಶ್ವರ ಶ್ರೀ ಬಬ್ರುವಾಹನ ಮಹಾರಾಜರ ಮಾತ ಚಿತ್ರಾಂಗದಾದೀಶ್ವರ ಮಾಡುತ್ತಿರುವರು, ಎಚ್ಚರಿಕೆ, ಓಹೋ ಎಚ್ಚರಿಕೆ ಎಂದು ಎಚ್ಚರಿಕೆಯನ್ನು ಹೋಗುತ್ತಿದ್ದ. ಇದು ರಾಜರಿದ್ದ ಕಾಲ. ರಾಜ ಮಹಾರಾಜರ ಪಕ್ಕದ ತೆರಿಗೆ ಯಾರಲ್ಲಿ ಅಂದರೆ ಸಾವಿರ ಜನ, ಏನಪ್ಪಣೆ ಏನಪ್ಪಣೆ ಸ್ವಾಮಿ, ಮಹಾಸ್ವಾಮಿ ಏನಪ್ಪಣೆ ಅಂತಾರೆ. ಈಗ ಕರಿಕಥೆ ಮಾಡುವವರ ಪಕ್ಕದ ತೆರಿಗೆ ಯಾರಲ್ಲಿ ಅಂದರೆ ಯಾರು ಇಲ್ಲ ಇಲ್ಲಿ ಅನ್ನುವ ಮಟ್ಟಕ್ಕಾಗಿದೆ. ಇದಕ್ಕಾಗಿ ಹೇಳುತ್ತಾರೆ, ಕಾಲಾಯತಸ್ಮೈ ನಮಃ. ತಾಯಿ ಚಿತ್ರಾಂಗದೆ ಓಡೋಡಿ ಬರುತ್ತಿದ್ದಾಳೆ. ಓಡೋಡಿ ಬರುವಾಗ ಸೇವಕನೊಬ್ಬ ಬಂದ, ಮಹಾಪ್ರಭುಗಳಿಗೆ ದೇವ ಆಗಲಿ, ಬಬ್ರುವಾಹನ ತಿರುಗಿದ, ಏನದು? ಮಾತೆ, ಚಿತ್ರಾಂಗದೆಯವರು ಬರುತ್ತಿದ್ದಾರೆ. ನನ್ನ ತಾಯಿ ಬರುತ್ತಿರುವಳೆ, ನನ್ನನ್ನು ಕಾಡಲು ನನ್ನ ದೇವರು ಬರುತ್ತಿರುವನೆ. ಕಟ್ಟದೆ ತಾನೆದ್ದು ಸೇನಾಧಿಪತಿಗಳನ್ನ ಮಂತ್ರಿಗಳನ್ನ ದೂರವಿರಿಸಿ ತಾನೇ ಓಡೋಡಿ ಬಂದಿದ್ದೆ ತಾಯಿ ಪಾದಕ್ಕೆ. ಮಾತಾ ಎಂದು ಎರಡು ಕರಗಳನ್ನು ಜೋಡಿಸಿ ಪಾದಕ್ಕೆ ಎರಗಿ ನಮಸ್ಕರಿಸಿದನಂತೆ. ತಾಯಿ ಒಮ್ಮೆ ಕಣ್ಣನ್ನು ಮುಚ್ಚಿ ದೀರ್ಘಾಯುಷ್ಯಮಾನ್ ಭವ. ಕಣ್ಮುಚ್ಚಿದಾಗ ಆ ಕಣ್ ತುಂಬ ತುಂಬಿಕೊಂಡಿದ್ದ ಕಣ್ಬನಿಗಳೆಲ್ಲ ಎರಡು ಅಶ್ರುಧಾರೆಗಳು ಥಟ ಥಟದ ಕೈ ಮೇಲೆ ಬಿದ್ದಿದೆ. ಬಬ್ರುವಾಹನ ಆ ಕಣ್ಬನಿಗಳನ್ನು ಕಂಡು ತಲೆಗೆತ್ತಿದ, ಮಾತಾ ನಿನ್ನ ಕಣ್ಣಲ್ಲಿ ನೀರೆ. ಆರು ನಿನ್ನ ಮನವನೋ ಇಷ್ಟ ಘಾತುಕರವರ ಹೆಸರು ಒಂದಕ್ಷರವನ ಮೇಲೆನ್ನ ಮಾತ. ಮಾತೆಯ ಮನವನೋಯಿಸಿದ ಘಾತಕ ನಿಂತವರಾದರೂ ಸರಿಯೇ, ಪಿಡಿದವನೆಂದು ಧರಧರನೆ ಎಳೆತಂದು ನಿನ್ನಡಿದವರೆ ಈ ಧರೆಯೊಳಗೆ ಹುಟ್ಟಲಿಲ್ಲ ಅನಿಸಿಬಿಡುತ್ತೇನೆ. ಹೇಳು ಮಾತ, ಯಾರು?
1: ತಾಯಿ ಬಹು ದುಃಖದಲ್ಲಿ ಹೇಳ್ತಾಳೆ, ಗಂಧ
0: ಸಾಗರವ ಮತಿಸಿ ಅಮೃತವ ಬಯಸಿ ಕಾರ್ಕೋಟಕ ವಿಷ ಉಂಡಂತಾಯ್ತು ಮಗನೇ. ಸಮುದ್ರ ಮಥನವನ್ನು ಮಾಡಿ ಅಮೃತ ಬರುತ್ತೆ ಎಂದು ಕಾದರೆ ವಿಷ ಬಂದಂತಾಯ್ತಲ್ಲಪ್ಪ. ಬಬ್ರುವಾಹನ ಕೇಳಿದ, ಅಮ್ಮ ನನಗೆ ಅರಿವಾಗುತ್ತಿಲ್ಲ, ದಯಮಾಡಿ ಹೇಳಿ ತಾಯಿ ಏನಾಯಿತು?
1: ಬಾ, ಬೆಳ ತಿಂಗಳಿಗಾಗಿ ಕಾದ ಚಕೋ.

0: ಅಪ್ಪ, ಬೆಳೆದಿಂಗಳಿಗಾಗಿ ಕಾದಿದ್ದ ಚಕೋರ ಪಕ್ಷಿಗೆ ಅಮಾವಾಸ್ಯ ಕತ್ತಲಿ ಬರುತ್ತಂತಾಯ್ತಲ್ಲೋ. ಅಮ್ಮ, ಈ ಒಗಟನ್ನು ಹೇಳದೆ ದಯಮಾಡಿ ಅಪ್ಪಣೆಯನ್ನು ಕೊಡಿಸು, ಏನಾಗಿದೆ ಎಂಬುದನ್ನು ತಿಳಿಸು ತಾಯಿ. ಹಾಗಂದ ಕೂಡಲೇ ಈ ತಾಯಿ ಹೇಳುತ್ತಿದ್ದಾಳೆ, ಮಗನೇ, ಅಪ್ಪನನ್ನು ಕಂಡೊಡನೆ ತಪ್ಪದೇ ಎದ್ದೋಡಿ ಬಂದು ಅಪ್ಪನ ಪಾದವನ್ನು ತಬ್ಬುವ ಮಗನನ್ನು ಹೆರಬೇಕು ಎಂದು ನಾನು ಭಾವಿಸಿದರೆ, ಅಪ್ಪನನ್ನು ಕಂಡೊಡನೆ ತಪ್ಪದೇ ಅಪ್ಪನೊಡನೆ ಯುದ್ಧವನ್ನು ಮಾಡುವ ಬೆಪ್ಪನನ್ನು ಹೆತ್ತನಲ್ಲೋ. ಪಾದವನ್ನು ಹಿಡಿದಿದ್ದ ಬಬ್ರವಾಹನ, ಅಮ್ಮ, ಮಾ ತಂದೆಯೊಡನೆ ಯುದ್ಧಕ್ಕೆ ಹೋದ ಅವಿವೇಕಿ ಎಂದು ಸಾರುತ್ತಿರುವೆಯ ಅಮ್ಮ. ಹಾಗಲ್ಲವಮ್ಮ, ಅರಸುತನದ ಆಳ್ವಿಕೆಯಲ್ಲಿ ಕುಳಿತ ರಾಜನಾದ ನಾನು ಪ್ರಜಾಹಿತ ಚಿಂತನೆಯನ್ನು ಕೋರಿ ಸಭಾಮಧ್ಯದಲ್ಲಿ ಹಿರಿಯರ ಅನುಮತಿಯನ್ನು ಪಡೆದು ಕುದುರೆಯನ್ನು ಕಟ್ಟಿದನಲ್ಲದೆ ಮತ್ತಲ್ಲ. ಅಮ್ಮ, ನೀ ನೆಲದ ಗೆರೆಯನ್ನು ದಾಂಟುವನಲ್ಲ ಈ ಕುವರ, ಅಪ್ಪಣೆಯನ್ನು ಕೊಡಿಸು, ಏನಾಗಬೇಕು? ಕುಮಾರ, ಏನೂ ಇಲ್ಲ ಮಗನೆ, ನಾನು ಬಹುಕಾಲದಿಂದಲೂ ನಿನ್ನ ತಂದೆಯನ್ನು ಕಾಣಬೇಕೆಂದಿದ್ದೆ. ನಿನ್ನ ತಂದೆಯು ಮನೆ ಬಾಗಿಲಲ್ಲಿ ನಿಂತಾಗ ಮುತ್ತಿನಾರತಿಯ ಬೆಳಗಿ ಇದಿಗೋ ನಿನ್ನ ಕುಮಾರ ಎಂದು ನಿನ್ನನ್ನಾತನಿಗೆ ಒಪ್ಪಿಸಬೇಕೆಂಬ ಆನಂದದ ಕನಸನ್ನು ಕಾಣುತ್ತಿದ್ದೆ. ಈ ಪ್ರಸಂಗದಲ್ಲಿ ಮನ ಹೊಡೆದೂ ಆಗಲೇ ದುಃಖವಾವರಿಸಿತಲ್ಲೋ. ಬಬ್ರುವಾಹನ ಹೇಳಿದ, ಅಷ್ಟೇ ಮಾತಾ, ಬಿಡುವದರ ಚಿಂತೆಯನ್ನ, ಈಗಿಂದೀಗಲೇ ಹೋಗಿ ಆ ಜನಕನ ಪದಾರವಿಂದದಲ್ಲಿ ತಲೆಯನ್ನೊಟ್ಟಿ ಕ್ಷಮಾಪಣೆಯನ್ನು ಬೇಡಿ ಕರತಂದು ನನ್ನ ತಂದೆಯನ್ನು ನಿನ್ನೊಡನೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನಾನು ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು ಎಂದು ಸಾರುತ್ತೇನೆ ಎಂದು ಪಕ್ಕದಲ್ಲಿ ತೆರಿಗೆ, ಯಾರಲ್ಲಿ? ಸೇನಾಧಿಪತಿ. ಓಡಿ ಬಂದ ಸೇನಾಧಿಪತಿ, ಸ್ವಾಮಿ, ಏನು ನಾಳೆ ಏನೇನು ಸಿದ್ಧವಾಗಿದೆ? ಸ್ವಾಮಿ, ಸೈನ್ಯವೆಲ್ಲವೂ ಸಿದ್ಧವಾಗಿದೆ ಯುದ್ಧಕ್ಕಾಗಿ. ಇಲ್ಲ ಇಲ್ಲ, ನಾಳೆ ಯುದ್ಧವಿಲ್ಲ, ಎಲ್ಲವನ್ನು ಬದಲಾಯಿಸು. ನಾಳೆ ನನ್ನ ತಂದೆ ಬರುತ್ತಿದ್ದಾನೆ. ಯಾರು ಸ್ವಾಮಿ? ದಶರಾಮದಿಂದ ಬರುವ ಅರ್ಜುನ ನನ್ನ ತಂದೆ. ಆತನನ್ನು ಕರೆತರುತ್ತೇನೆ. ನಾಡಿನ ಉದ್ದ ಬಗಲದಲ್ಲಿಯೂ ಕೂಡ ಅಲಂಕಾರವಾಗಲಿ, ತಳಿರು ತೋರಣ ಚಪ್ಪರದಿಂದ ಅಲಂಕೃತವಾಗಲಿ, ನಾನು ನಾಡು ನಾಡುಗಳಿಂದ ಜಯಿಸಿ ತಂದಿರುವ ಪಚ್ಚೆ ಮರಗದ ಹವಳ ಪುಷ್ಪರಾಗ ಬಂಗಾರ ಬೆಳ್ಳಿಗಳಲ್ಲಿ ನವರತ್ನ ಮಣಿಗಳನ್ನು ತಂದು ನನ್ನ ತಂದೆಯ ಉದ್ದಕ್ಕೂ ಬಡ ಬ್ರಾಹ್ಮಣರಿಗೆಲ್ಲರಿಗೂ ಚೆಲ್ಲಿ ನಾಳೆ ಯುದ್ಧವಿಲ್ಲ, ಹಬ್ಬ, ನಾಡು ಹಬ್ಬ, ನನ್ನ ತಂದೆಯನ್ನು ಕರೆತರುವ ಹಬ್ಬ, ಎಲ್ಲರೂ ಸಿದ್ಧರಾಗಿರಿ ಎಂದಾಗ ಮಹಾನುಭಾವನ ಆಗಿರತಕ್ಕಂಥ ಬಬ್ರುವಾಹನ ದಿನ ಕಳೆದು ಮರುದಿನದಲ್ಲಿ ಆ ಶುಭೋದಯದ ಬೆಳದಿಂಗಳು ಕಳೆದು ಸೂರ್ಯೋದಯದ ಆ ತನ್ನ ಚಿಹ್ನೆಯನ್ನು ಕಂಡಡನೆಯೇ ಅಮಿತ ಪರಿವಾರ ಸಹಿತನಾಗಿ ಸಮಸ್ತ ಭೂಸುರದಿಂದೊಡಗೂಡಿದವನಾಗಿ ತನ್ನ ಸೇನಾ ಸಮೇತನಾಗಿ ನೇರವಾಗಿ ಬರುತ್ತಿದ್ದಾನೆ ರಣರಂಗದ ಕಡೆಗೆ. ಆ ರಣರಂಗದಲ್ಲಿ ಬರುತ್ತಿರುವಾಗ ಮಂಗಳ ವಾದ್ಯಗಳು, ವೇದ ಘೋಷವನ್ನು ಭೂರ್ಗರ್ಭ ವಿಪ್ರರು, ಮಂತ್ರವನ್ನು ಹೇಳುತ್ತಿರತಕ್ಕಂಥ ಅವರ ಸಂಗಡ ಸುವಾಸಿನಿಯರು ಇವರನ್ನೆಲ್ಲರನ್ನು ಕಂಡೊಡನೆಯೇ ದೂರದಿಂದಲೇ ಬರುವ ಸೈನ್ಯ ಸಮೂಹವನ್ನು ಕಂಡೊಡನೆ ಪಾರ್ಥ ಪಕ್ಕದಲ್ಲಿರುವ ಹಂಸಧ್ವಜನನ್ನು ಕೇಳಿದರಂತೆ. ಹಂಸಧ್ವಜ, ಇದೇನು ಆಶ್ಚರ್ಯ? ಕದನದಲ್ಲಿ ಕಲಿ ಎಂದು ಸಾರಿದ ಆ ಬಬ್ರುವಾಹನ ಯುದ್ಧಕ್ಕೆ ಬರುವಾಗ ಮದುವೆಗೆ ಬರುವಂತೆ ಮಂಗಳ ವಾದ್ಯಗಳ ಸಹಿತ ಬರುತ್ತಿರುವನಲ್ಲ. ಅದರ ಹಿಂಭಾಗದಲ್ಲಿ ನೋಡು, ಸೈನ್ಯ ಸಾಲದೆ ಪುರೋಹಿತರನ್ನೆಲ್ಲ ಯುದ್ಧಕ್ಕೆ ಕರೆತರುತ್ತಿದ್ದಾನೆ. ಓಹೋ, ಮತ್ತೊಂದು ವಿಶೇಷ, ಅವನ ಹಿಂಬದಿಯಲ್ಲಿ ಹೆಣ್ಣು ಮಕ್ಕಳೆಲ್ಲ ಬರುತ್ತಿದ್ದಾರೆ. ಇದೆಯೋ ಇವನ ವೀರತನ? ನೀನು ಸಾರಿದ ಆ ಧೀರ ವೀರ ಇವನೇಯೋ? ಹಂಸಧ್ವಜನ ಹೇಳಿದ, ಒಡೆಯ, ನನ್ನ ಮಾತಿನ ಕಡೆಗೆ ತಮ್ಮ ಗಮನ ಸ್ವಲ್ಪ ಇರಲಿ. ಆತನು ಸಾಮಾನ್ಯನಲ್ಲ. ಆತನ ಸೈನ್ಯ ಸಮೂಹವು ಬಾರಿಸಿದ ರಣಭೇರಿಯಲ್ಲಿ ಶತ್ರುಗಳ ಹೃದಯವು ಥರಥರನೆ ತಲ್ಲಡಿಸಿ ಹೋದದ್ದು ಉಂಟು. ಅದು ಬರುತ್ತಿದ್ದಾನೆ, ಆತನಾರುವುದನ್ನು ತಿಳಿದು ನೋಡೋಣ ಅನ್ನುವಾಗ ಸೈನ್ಯ ಸಹಿತನಾಗಿ ಬಂದಂಥ ಬಬ್ರುವಾಹನ ಹತ್ತಿರಕ್ಕೆ ಬಂದು ತನ್ನ ಸೈನ್ಯವನ್ನೆಲ್ಲವನ್ನು ನಿಲ್ಲಿಸಿ ಕರಗಳಿರುವ ಪುಷ್ಪವನ್ನು ಹಿಡಿದು ದೂರದಲ್ಲಿ ಸುತ್ತಲೂ ನೋಡಿದನಂತೆ. ಯಾವುದು ಕಪಿಧ್ವಜ ಎಂದು ಮಾರುತಿಯ ಧ್ವಜವಿರುವ ರಥವನ್ನು ಕಂಡು ತಾನು ಧಡಧಡನೆ ಧಾವಿಸಿ ಕರಗಳಲ್ಲಿ ಪುಷ್ಪವನ್ನು ಹಿಡಿದು ತನ್ನ ತಂದೆಯ ಬಳಿಗೆ ಬಂದವನಾಗಿ ದೂರದಲ್ಲಿ ನಿಂತು ತನ್ನ ತಂದೆಯನ್ನು ಎವೆ ಹಾಕದೆ ನೋಡುತ್ತಿದ್ದಾನೆ. ಆಹಾ, ಎಂತಹ ದಿವ್ಯ ರೂಪ, ಜಗದೇಕ ವೀರ, ಮಲ್ಲರಳು ಮಲ್ಲ, ಜಗದೇಕ ಮಲ್ಲ, ಮಲ್ಲರೆಲ್ಲರನ್ನು ಗೆಲ್ಲ ಬಲ್ಲ ಮಲ್ಲ. ಮಲ್ಲರೊಳಗೆ ಮಲ್ಲ, ಜಗದೇಕ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲ ಬಲ್ಲ ಮಲ್ಲ. ಇವನೆನ್ನ ತಂದೆ, ಲೋಕದಲ್ಲಿ ತಲೆ ಎತ್ತಿ ಇದ ನೋಡಿಲ್ಲದ ತಂದೆ ಎಂದು ಸಾರಲು ಇದು ಸದವಕಾಶ. ಚಿಕ್ಕಂದಿನಿಂದಲೂ ಕಾಣಬೇಕೆಂದಿದ್ದ ಈ ನನ್ನ ಮನದ ಬಯಕೆಯನ್ನ ಇಂದು ಆ ಪರಮಾತ್ಮ ನೆರವೇರಿಸಿದ ಎಂದ ಮೇಲೆ ನನ್ನ ಪುಣ್ಯಕ್ಕೆ ಎಡೆಯಿಲ್ಲ. ಆಹಾ, ಕರದಲ್ಲಿ ಬಿಡದಿರುವ ಆ ಗಾಂಧೀವದ ಖೀಮಿಯೇನು? ನೋಡುವ ನೋಟದ ಆ ಒಲಿಮೆ ಏನು? ಈ ಚೆಲುವು ತ್ರಿಭುವನದಲ್ಲಿ ಮತ್ತಾರಿಗೂ ಇಲ್ಲ ಎಂದ ಮೇಲೆ ಈತನ ಮಗನೆಂದು ಎನಿಸಿಕೊಳ್ಳಲು ನಾನೇ ಭಾಗ್ಯಶಾಲಿ ಎಂದು ಕರದೊಳಗೆ ಪಿಡಿದಿರುವ ಪುಷ್ಪಗಳ ಸಹಿತ ಧಡಧಡನೆ ರಥದ ಬಳಿಗೆ ಧಾವಿಸಿ ಬಂದು ತನ್ನ ತಂದೆಯ ಚರಣಾರವಿಂದದ ಮೇಲೆ ಪುಷ್ಪಗಳನ್ನು ಎರಚಿ ಭಕ್ತಿಯಿಂದ ನಮಸ್ಕರಿಸಿ ತಲೆಯನೆತ್ತಿ ತಂದೆಯನ್ನೇ ತಲೇಕ ಚಿತ್ತರಾಗಿ ನೋಡುತ್ತಿದ್ದಾನೆ ಬಬ್ರುವಾಹನ. ತಂದೆಯನ್ನೇ ಎವೆ ಹಾಕದೆ ನೋಡುತ್ತಿದ್ದ ಬಬ್ರುವಾಹನ ಕರಗಳನ್ನು ಜೋಡಿಸಿ ತಾತ ಎಂದ. ತಾತ ಎಂದರೆ ತಂದೆ ಎಂದರ್ಥ. ತಾತ ಎಂದೊಡನೆ ಅರ್ಜುನನು ಬಬ್ರುವಾಹನನ್ನು ವೀಕ್ಷಿಸಿ ಹೇಳುತ್ತಿದ್ದಾನೆ, ಯಾರು ನೀನು? ಯಾರು ಎಂದೊಡನೆ ಬಬ್ರುವಾಹನನ ದೇಹವು ಥರಥರನ್ನಿಗೆ ಹೋಯಿತು. ಎಲ್ಲರನ್ನೊಮ್ಮೆ ನೋಡುತ್ತಿದ್ದಾನೆ ಇದೇನು? ತಂದೆ ಎಂದೊಡನೆ ಯಾರು ಎಂದು ಸಂಬೋಧಿಸಿದನಲ್ಲ, ಆಹಾ ತಂದೆಗೆ ತಿಳಿಯದೇ ಇರಬಹುದೇನೋ ಎಂದು ಕರಗಳನ್ನು ಜೋಡಿಸಿ ತಾತ
1: ಕರವರೆಲ್ಲ ಮಡಿಪುರ ಕರಸ ನೆನುತ ಬೆಸರು ಬಬ್ರುವಾಹನ
0: ಮಣಿಪುರಕ್ಕೆ ಅರಸನೆಂದು ಕರೆಯುವರು ನನ್ನನ್ನ. ಹೆಸರು ಬಬ್ರುವಾಹನ. ತಾತ ನಾನಿನ್ನ ಜಾತ. ಕೂಡಲೇ ಈ ಅರ್ಜುನ ಹೇಳಿದ ಏನಂದೇ, ನೀನು ನನ್ನ ಮಗನೇ, ನನ್ನ ಮಗನೆಂದು ಹೇಳಿಕೊಳ್ಳಲು ಧೈರ್ಯವಾದರೂ ಹೇಗೆ ಪ್ರಾಪ್ತವಾಯಿತು ನಿನಗೆ? ಎಲ್ಲವೋ ತುರಗವನ್ನು ಕಟ್ಟಿ ಸೆಣಸಲಾಗದೆ ಪದಕರೆಗೆ ಕ್ಷಮಾಪಣೆಯನ್ನು ಕೇಳುತ್ತಿರುವ ನೀನು ನನ್ನ ಮಗನೇ, ನೀನು ರಾಜನೇ, ನಾಟಕದ ಪುಟಾಟಿಕೆಯ ಅರಸ ನೀನಲ್ಲ, ನಾಟಕದ ಪುಟಾಟಿಕೆಯ ಅರಸ ನೀನಲ್ಲ, ಛತ್ರ ಛಾಮರ ಗಣೇಕಿ ರಥ ಗಜ ತುರಗ ಪದಾತಿಗಳೇಕೆ. ನಾಟಕದಲ್ಲಿ ವೇಷವನ್ನು ಧರಿಸುವ ಅರಸರಂತೆ ಬಂದಿರುವ ನಿನಗೆ ಈ ಛತ್ರ ಛಾಮರಗಳೇಕೆ? ಅರಸನೆಂದು ಹೇಳಿಕೊಳ್ಳಲು ನಾಚಿಕೆ ಆಗುವುದಿಲ್ಲವೇ? ಸರಿ ದೂರ. ಕರಗಳನ್ನು ಜೋಡಿಸಿ ಬಬ್ರುವಾಹನ ವಿನಯದಿಂದ ಹೇಳುತ್ತಿದ್ದಾನೆ, ತಾತ ನೀನಾಡುವ ಮಾತನ್ನ ನಾನು ಸಿಟ್ಟಿನಿಂದ ಸ್ವೀಕರಿಸುತ್ತೇನೆ ಎಂದು ಭಾವಿಸಬೇಡ.

0: ತಾತ ಮನ್ನಿಸಪರಾಧವೆನುತ ಚರಣ ಕೆರಗಿದೆನು ತಾತ ಕರುಣೆಯನ್ನು ತೋರ ಕರುಣಾಪೂತ ಇಳೆಯದೇ ಕುದುರೆಯನ್ನು ಕಟ್ಟಿದ ಕಾರಣಕ್ಕಾಗಿ ಕ್ಷಮಾಪಣೆ ಹಿಡಿ ಕೇಳುತ್ತಿದ್ದೇನೆ ತಾತ ನನ್ನ ಅಪರಾಧವನ್ನು ಮನ್ನಿಸು
1: ಅರ್ಜುನ ಸಿಟ್ಟಿನಿಂದ ಹೇಳಿದೆಯಲ್ಲವೋ ಮಾತಿಗೆ ಮಾತಿಗೆ ತಾತ ತಂದೆ ತಂದೆ ಎಂದು ಹೇಳುತ್ತಿರುವನು ನೀನು ನನ್ನ ಮಗನಾಗಲು ಸಾಧ್ಯವೇ
0: ಅದು ಹೇಗೆ ಸಾಧ್ಯ ಅಸಂಭವ ಸಿಂಗದುದರದಲ್ಲಿ ಜಂಬು ಕವು ಜನಿಪುದೇ ಸಿಂಗದ ಉದರದಲ್ಲಿ ಜಂಬು ಕವು ಜನಿಪುದೇ ಹೆಂಬೇಡಿ ಬಂದಿನಿ ಮೇಲ ಸುತನೋರ್ವನೆಗೆ ವೀರ ಅಭಿಮನ್ಯು ಚಕ್ರಯೂಹದಲ್ಲಿ ಹರಣವನ್ನು ತೊರೆದ ತುರಗವನ್ನು ಕಟ್ಟಿ ಪೆದರಿ ಬಿಲ್ಗೆಲವ ಹೆಂಬೇಡಿ ಸರೆಗೆಲು ತನ್ನ ಪಾದದಿ ಒದಗೆಲಾಗ ನೀನು ನನ್ನ ಮಗನೇನು ಸಿಂಗದುದರದಲ್ಲಿ ಜಂಬು ಕವ ಜನಿಪುದೇ ಹೆಂಬೇಡಿ ಪೊಂದಿ ನೀನೆಲ ಸುಗನೋರ್ವನೆಯನೆಗೆ ವೀರ ಅಭಿಮನ್ಯು ಚಕ್ರಯೂಹದಲ್ಲಿ ಹರಣವನ್ನು ನೀಗಿದ ರಣಕ್ಕೆ ಹೆದರಿದ ಹೇಳಿ ಸರೆಗೆಂದು ಎಡಗಾಲಿನಿಂದ ಒದ್ದ
1: ಕೆಳಗುರುಳಿದ ಬೊಬ್ಬರು ವಾಹನ ಅಪಮಾನವನ್ನು ಸಹಿಸಿ ದುಗುಡದ ಮನದೊಳಗಡೆ ತಾನೇ ಯೋಚಿಸುತ್ತಿದ್ದಾನೆ ಯಾರು ಗೊತ್ತದ್ದು ನನ್ನ ತಂದೆಯಲ್ಲವೇ ಚಿಕ್ಕಂದಿನಲ್ಲಿ ಮಾಡುವ ಅಪರಾಧಗಳಿಗೆ ತಿದ್ದಿ ಹೀಗೆ ನಡೆಯಬೇಕೆಂದು ಹೇಳಿಕೊಡಬೇಕಾದ ತಂದೆ ಈ ಪ್ರೌಢಾವಸ್ಥೆಯಲ್ಲಿ ಬಂದು ತಿದ್ದುತ್ತಿದ್ದಾನೆ ಎಂದರೆ ತಂದೆ ಒದ್ದದ್ದಲ್ಲ ಅಪರಾಧವೇನು ಎಂದು ಮೆಲ್ಲನೆ ತಂದೆಯ ಬಳಿಗೆ ಬಂದು ಕರಗಳನ್ನು ಜೋಡಿಸಿ ತಾತ
0: ತಾತ ಕೇಳಲ್ಲ ಮಾದ ಮನೆ ಬಾಗಿಲಲ್ಲಿ ಮುತ್ತಿನ ರತಿಯ ಪಿಡಿಯುತ್ತ

ತಾತ ನಿನ್ನನ್ನು ಕರೆತರುವೆ ಎಂದರು ತ ಮಾತನ್ನು ಕೊಟ್ಟಿದ್ದೇನೆ ಎನ್ನ ತಾಯಿಗೆ ಮುತ್ತಿನ ಆರತಿಯ ಪಿಡಿದು ಕಾದಿರುವಳು ಮನೆ ಬಾಗಿಲಲ್ಲಿ ಕರುಣೆಯನ್ನು ತೋರು ತಾತ ದಯಮಾಡಿ ಬಾರೋ ಪಾರ್ಥ ಕೇಳಿದ ತಾಯಿ ಯಾರೋ ನಿನ್ನ ತಾಯಿ ಕೊಪ್ರವಾಹನ ಹೇಳುತ್ತಿದ್ದಾನೆ ತಂದೆ ಮರ್ತು ಹೋಯಿತೆ ಹಾಗಾದ್ರೆ ಸ್ವಲ್ಪ ಸ್ವಲ್ಪ ನೆನಪು ಮಾಡುತ್ತಿದ್ದೇನೆ ಕೇಳು ನೀನು ಜೈತ್ರ ಯಾತ್ರೆಗೋಸ್ಕರವಾಗಿ ಬಂದಾಗ ವಿವಾಹವಾದಿಯಲ್ಲ ಗಂಧರ್ವ ಕನ್ಯೆಯಾದ ಚಿತ್ರಾಂಗದೆ ಅವಳು ನನ್ನ ತಾಯಿ ಹೆತ್ತವಳು ಚಿತ್ರಾಂಗದ ಸಲಹಿದಲೆಲ್ಲ ಉಲೂಪಿದ ನನ್ನ ಹೆತ್ತ ತಾಯಿ ಚಿತ್ರಾಂಗದೆ ನನ್ನನ್ನು ಸಾಕಿ ಸಲಹಿ ಎಲ್ಲ ರೀತಿಯಲ್ಲೂ ಪೋಷಣೆಯನ್ನು ಮಾಡಿದವಳು ಉಲೂಪಿ ಅವರಿರುವರೂ ಕೂಡ ನಿನ್ನ ಪತ್ನಿಯರಲ್ಲವೇ ನನ್ನ ತಾಯಿ ಗಂಧರ್ವ ಕನ್ಯೆ ನನ್ನ ಆ ಉಲೂಪಿ ತಾಯಿಯು ನಾಗಲೋಕದ ನಾಗಕನ್ಯೆ ಅವರಿಬ್ಬರು ನಿನ್ನ ಪತ್ನಿಯರಲ್ಲವೇ ಪಾರ್ಥ ಗಹಿಗಹಿಸಿದಕ್ಕ ಏನಂದೆ ಚಿತ್ರಾಂಗದೆ ಚಿತ್ರಾಂಗದೆಯೋ ನಿನ್ನ ಮಾತ ಪಾದ ಹಿಡಿದಿರುವ ಆ ಬಬ್ರವಾಹನ ಕಣ್ಣು ಕೆರಳಿ ತಂದೆಯನ್ನೇ ನೋಡುತ್ತಿದ್ದಾನೆ ಬಾಯಿನಲ್ಲಿ ಇನ್ನಾವ ಅಪಶಬ್ದಗಳು ಹೊರಬರುವುದೋ ಎಂದು ಪಾರ್ಥ ಮುಂದುವರೆದ ಮಿಂಚಿನಂತಹ ಕೊಂಚಮತಿಯ ಮಾತುಗಳು ಹೊರಡಿತು ಪಾರ್ಥನ ಬಾಯಿನಲ್ಲಿ ಏನಂದೇ ನಿನ್ನ ತಾಯಿ ಚಿತ್ರಾಂಗದೆ ಅವಳಾರು ಬಲ್ಲೆಯ ಗಂಧರ್ವರ ಮನವೊಲಿಸುವ ನರ್ತಕಿಯಲ ನಿನ್ನ ಮಾತ ಗಂಧರ್ವರ ಒಲಿಸುವ ನರ್ತಕಿಯಲ ನಿನ್ನ ಮಾತ ಭಾವಿಸಲು ನರ್ತಕಿಯ ಸುತ ವಿವೇಚಿಸಲು ವೇಷಾಸುತ ಗಂಧರ್ವರ ಮನವೊಲಿಸುವ ನರ್ತಕಿಯಲ್ಲವೇ ನಿನ್ನ ತಾಯಿ ಆ ನರ್ತಕಿಯ ಮಗ ನೀನು ನನ್ನ ಮಗನಂದು ಹೇಳಬಹುದೇ ವಿಚಾರಿಸಿರೋಳಲು ನೀನು ವೇಷ್ಯಾಸುತ ಪಾದವನ್ನು ಹಿಡಿದಿರುವ ಬಬ್ರುವಾಹನ ಒಮ್ಮೆಗೆ ಸಿಟ್ಟಿನಿಂದ ಅಬ್ಬರಿಸಿದರಂತೆ ಪಾರ್ಥ ಮಾತ ಎನ್ನವಳ ವೇಷ್ಯ ಎಂದು ಜರಿದವನೇ ಜೀರ್ವಾಡಲಿದಕ್ಕೆ ಸಾಕ್ಷಿ ಇರಲಿ ಮಾದ ಎನ್ನವಳ ಜರಿದವನ ಶಿರವಂ ತರಿದು ಭಯಗುರುಳಿಸದಿದ್ದರೆ ಯಾವ ಚಿತ್ರಾಂಗದಯಿಸುತ್ತನೆ ಸಿದ್ಧರಾದ ಯುದ್ಧಕ್ಕೆ ಸೈನಿಕರೇ ತೆರಳಿ ಈ ಅಪಾರವಾದ ಐಶ್ವರ್ಯವನ್ನು ಮಣಿಪುರವನ್ನು ಸೇರಿಸಿ ಅಲ್ಲಿಂದ ಅಪಾರವಾದ ಸೈನ್ಯ ಬಲವನ್ನೆಲ್ಲವನ್ನು ತೆಗೆದುಕೊಂಡು ಬನ್ನಿ ಎಂದು ಹಿಂತಿರುಗಿ ತನ್ನ ಸಮಸ್ತ ಸೈನ್ಯವನ್ನೆಲ್ಲವನ್ನು ತಂದರಂತೆ ಇದನ್ನೆಲ್ಲವನ್ನು ನೋಡುತ್ತಿದ್ದ ಹಂಸಧ್ವಜ ಹೇಳಿದ ನಾರಾಯಣ ನಾರಾಯಣ ನಾರಾಯಣ ಇನ್ನಾಯಿತು ನಮ್ಮ ಕೆಲಸ ಆ ಮಹಾನುಭಾವನಾದ ಬಬ್ರವಾಹನನ್ನು ಸೆಣಸಾಡಲು ಸಾಧ್ಯವೇ ಅಲ್ಲ ಅಪ್ಪ ಅಂತ ಬಂದು ಕಾಲಿಗೆ ನಮಸ್ಕಾರ ಮಾಡಿದಾಗ ಬಾರೋ ಮಗನೇ ಅಂತ ತಬ್ಬಿದ್ರೆ ಇವರಪ್ಪನ ಮನೆ ಗಂಟೆಯನ್ನು ಹೋಗ್ತಿತ್ತು ಈಗ ಯುದ್ಧಕ್ಕಾಗಿ ನಮ್ಮನ್ನೆಲ್ಲರನ್ನು ಬಲಿ ಕೊಡುವುದಕ್ಕೆ ಸಿದ್ಧನಾದ್ರೆ ಅದೋ ಅದೋ ಬಂದ ಬಂದ ಅನ್ನುವಾಗ ಬಬ್ರವಾಹನ ರಥವೇರಿ ಬಂದನಂತೆ ಬಾ ಕಲಿಪಾರ್ಥನೇ ನಿನ್ನ ಪೌರುಷವೇನಿದೆ ಎಂಬುದನ್ನು ನೋಡಲೀಗ ಸದವಕಾಶವಾಗಿದೆಯಾದ್ದರಿಂದ ಬಾ ಅರ್ಜುನನೊಮ್ಮೆ ಕಣ್ಣನ್ನು ಕೆಕ್ಕರಿಸಿ ನೋಡುತ್ತ ಹೇಳಿದರೆ ಎಲವೋ ಕ್ಷುಲ್ಲಕ ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮರೇ ಮೊದಲಾದ ಮಹಾಪ್ರಭುಜಗಳನ್ನು ಸೆಣಸಾಡಿದ ಈ ಪಾತ್ರ ಸಮ್ಮುಖದಲ್ಲಿ ಕ್ಷುಲ್ಲಕ ಬಾಲಕನಾದ ನೀನೋರ್ವನು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯ ನೋಡು ಅನ್ನುವಾಗ ಪಕ್ಕದಲ್ಲೇ ಇದ್ದ ಸೈನಿಕರು ಒಬ್ಬೊಬ್ಬರಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ ಯುದ್ಧಕ್ಕೆ ಬರುವಾಗ ಒಬ್ಬರಲ್ಲದೆ ನೋಡಲು ಅಸಾಧ್ಯವಾಗುವುದರೊಳಗೆ ಅಪಾರವಾದ ಸೈನ್ಯ ಸೇರಿದೆ ಈ ಸೈನ್ಯವರ ಕಂಡು ಯುದ್ಧ ವರ್ಣನೆಯನ್ನ ಈ ರೀತಿ ಮಾಡುತ್ತಿದ್ದಾರೆ ಕಲಿಕಿತಾಪರಿ

ಆಶ್ಚರ್ಯವನ್ನು ಸೂಚಿಸುವಂತಹ ಯುದ್ಧ ಪ್ರಾರಂಭವಾದೊಡನೆ ದೇವತೆಗಳೆಲ್ಲರೂ ಸಹ ಆಶ್ಚರ್ಯವನ್ನು ತೋರುತ್ತಿದ್ದಾರೆ ಎಂದರೆ ಮಹಾನುಭಾವನಾದ ಒಬ್ಬರು ವಾಹನದಿಂದ ಕರೆದಿಂದ ಹೊರಟಂತಹ ಅಸ್ತ್ರಗಳನ್ನೊಂದು ಕೋಟಿ ಸಿರುಳು ಪ್ರಕಾಶವಾಗಿ ಧರ ಧರ ಧರ ಧರದ ಹೊರಡಿಸುತ್ತದೆ ಎಲ್ಲರನ್ನ. ಒಬ್ಬೊಬ್ಬರಾಗಿ ಎದುರಾದರು ಅನುಸಾಲ್ವ, ಹಂಸಧ್ವಜ, ಯವ್ವನಾಶ್ವ, ಅನಿರುದ್ಧ ಇವರನ್ನೆಲ್ಲರನ್ನು ಕೆಳಕ್ಕೆ ಕಳುಹಿದ ಮೇಲೆ ಅರ್ಜುನ ನೋಡಿದ ತನ್ನ ಕಡೆಯಲಾಗುತ್ತಿರತಕ್ಕಂತಹ ಅಪಜಯವನ್ನ, ಮಗನನ್ನು ಕರೆದನಂತೆ ಋಷಿಕೇತುವನ್ನ. ಕುಮಾರ, ಯುದ್ಧ ಪ್ರಾರಂಭಕ್ಕೆ ಮೊದಲೇ ನನ್ನ ಕಿರೀಟದ ಮೇಲೆ ಹದ್ದು ಒಂದು ಬಂದು ಕುಳಿತಾಗಲೇ ತಿಳಿದೆ ಇದು ಅಪಜಯದ ಸಂಕೇತ ಎಂದು. ಋಷಿಕೇತು, ಈಗ ನಮ್ಮ ವಂಶಕ್ಕೆ ಉಳಿದಿರುವನು ನೀನೊಬ್ಬನೇ, ಬೇಗ ಹಿಂತಿರುಗು ಗಜಪುರಕ್ಕೆ, ಹಸ್ತಿನಾಪುರಕ್ಕೆ ಹೋಗಿ ಧರ್ಮರಾಜನಿಗೆ ಭಿನ್ನವಿಸು ಇಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಸ್ಥಿತಿಯನ್ನ. ಋಷಿಕೇತ ಹೇಳಿದ, ಚಿಕ್ಕಪ್ಪ, ಚಿಕ್ಕ ತಂದೆಯನ್ನು ರಣರಂಗದಲ್ಲಿ ಒಬ್ಬನನ್ನಾಗಿ ಬಿಟ್ಟು ರಣರಂಗದಿಂದ ಓಡಿ ನಾನು ಊರನ್ನು ಸೇರಿದರೆಂದರೆ ಎನ್ನ ತಂದೆಯಾದ ದಾನಶೂರ ಕರ್ಣನ ಕೀರ್ತಿಗೆ ಕಳಂಕ ತಂದಂತಲ್ಲವೇ. ಇಲ್ಲ ಇಲ್ಲ, ಇದ ನೋಡು, ನಾನು ಹೋಗಿ ಅವನೊಂದೆ ಸೆಣಸಾಡುತ್ತೇನೆ ಎಂಬುದಾಗಿ ರಥವನೇರಿ ವೃಷಕೇತು ಬಬ್ರು ವಾಹನ ಸಮ್ಮುಖದಲ್ಲಿ ಬಂದು ನಿಂತಿದ್ದಾನೆ. ಆ ವೃಷಕೇತು ಬಬ್ರು ವಾಹನ ವೀರವರಿಗೂ ಸಹ ಯುದ್ಧವೆಂಬುದು ಅಮೋಘವಾಗಿ ನಡೆಯುತ್ತಿದ್ದರೆ ಬಹುಕಾಲ ಹೋರಾಡಿದಾಗ ಬಬ್ರು ವಾಹನ ಹೇಳುತ್ತಿದ್ದಾನೆ, ಅಯ್ಯ ನೀನು ನನಗೇನಾಗಬೇಕು ಗೊತ್ತೆ, ನಾನು ನಿನಗೇನಾಗಬೇಕು ಗೊತ್ತೇ, ನೀನು ನನಗೆ ನಮ್ಮ ದೊಡ್ಡಪ್ಪನ ಮಗ, ನಾನು ನಿನಗೆ ನಿಮ್ಮ ಚಿಕ್ಕಪ್ಪನ ಮಗ. ನಿಮ್ಮಪ್ಪ ನಮ್ಮಪ್ಪ ಸಮರದಲ್ಲಿ ಕೊಲ್ದ, ನಿಮ್ಮಪ್ಪ ಮಗ ನಿನ್ನಂ ಎನ್ನಪ್ಪ ಮಗ ಎನ್ನ ಮುಂಗಡಗೆ ತಂದ ಕೊಲ್ಲಲು ಕರ ತಂದ. ನಿಮ್ಮ ತಂದೆಯಾದ ದಾನಶೂರ ಕರ್ಣನನ್ನ ನನ್ನ ತಂದೆಯಾದ ಅರ್ಜುನ ಸಮರಾಂಗಣದಲ್ಲಿ ಸಂಹರಿಸಿ ಆ ಕರ್ಣನ ಮಗನಾದ ನಿನ್ನ ಅರ್ಜುನನ ಮಗನಾದ ನನ್ನ ಸಮ್ಮುಖದಲ್ಲಿ ತಂದು ನಿಲ್ಲಿಸಿದ್ದಾನೆ. ಕಾರಣ ನಾನು ನಿನ್ನನ್ನು ಕೊಂದೆ ಎಂದರೆ ಕೀರ್ತಿ ಉಳಿಯಲಿ ಎಂದು. ವೃಷಕೇತು, ನಿನಗೇನಾದರೂ ನಿಮ್ಮಪ್ಪನ ಮೇಲೆ ಅಭಿಮಾನವಿದ್ದರೆ ನನ್ನ ಸಂಗಡ ಸೇರು, ನಾವಿಬ್ಬರೂ ಸೇರಿ ಆ ಅರ್ಜುನನ್ನು ಹೊಡೆದಾಕ್ಬಿಡೋಣ. ವೃಷಕೇತು ನಗುತ್ತಾನೆ, ಯಾರ ಮಗನೆಂಬುದನ್ನು ಬಲ್ಲಯ್ಯ ನನ್ನನ್ನ? ಹೆತ್ತವಳು ಬಂದು ಇತ್ತಬಾ ಮಗನೇ ಎಂದು ಕರೆದಾಗ ಒಡಲು ಎನ್ನ ಒಡೆಯರಿಗೆ, ಹರಣ ಸಿರಿ ರಮಣನ ಚರಣಕ್ಕೆ, ಧನವು ದೀನ ಜನರಿಗೆ ಎಂದು ಸಾರಿ ಸಮರಾಂಗಣದಲ್ಲಿ ಹೋರಾಡಿ ಅಮರನಾಗಿ ಮೆರೆದ ದಾನಶೂರ ಕರ್ಣನ ಮಗನಾದ ನನ್ನನ್ನ ಈ ಒಳಸಂಚಿನ ಮಾತಿಗೆ ಒಳಪಡಿಸಲು ನೋಡುತ್ತಿರುವೆಯಾ? ನಿಲ್ಲ ಯುದ್ಧಕ್ಕೆ ಎಂದು ಘೋರ ಯುದ್ಧ ನಡೆಯುತ್ತಿದೆ. ಬಹುಕಾಲ ಯುದ್ಧ ನಡೆದಾಗ ಬಬ್ರು ವಾಹನ ತನ್ನ ಕರದಿಂದ ಶರವನ್ನು ತೆಗೆದು ಜಯ ಮಾತಾ ಧಮ್ಮನೆ ಹೊಡೆದನಂತೆ. ಆ ಬಾಣಕ್ಕೆ ಎದೆಕೊಟ್ಟು ವೃಷಕೇತು ನಾರಾಯಣ ಗೋವಿಂದ ಎಂದು ತಲೆಹಾರಿದೆ ಕೆಳಗುರುಳಿದ. ಓಡಿ ಬಂದ ಅರ್ಜುನ ಶೋಕದ ಕಣ್ಣೀರನ್ನು ಸುರಿಸುತ್ತಿದ್ದಾನೆ. ಮಗನೇ, ಅಭಿಮನ್ಯು ಹೋದ ಮೇಲೆ ನಿನ್ನನ್ನು ನೋಡಿ ಸಮಾಧಾನ ಪಡುತ್ತಿದ್ದ ನಾನು, ಈಗ ನಿನ್ನನ್ನು ಕಳೆದುಕೊಂಡು ಬಾಳುವುದಾದ್ರೆ ಹೇಗೆ? ವೃಷಕೇತು ನಾನು ಬಾಳುವುದು ಹೇಗೆ? ಕಂಡ ಬಬ್ರು ವಾಹನ ನಕ್ಕ, ಇದೆಯೋ ಕಲಿಪಾರ್ಥರ ಪರಾಕ್ರಮ. ಮುರಹರ ಮುಕ್ಕಣ್ಣನೊಡನೆ ಹೋರಾಡಿ ಪಾಶುಪದ ಅಸ್ತ್ರವನ್ನು ತಂದನೆಂದೆಂದೆಲ್ಲೆಯೂ ಸಾರಿದೆಯಲ್ಲ, ಇದೆಯೋ ನಿನ್ನ ಶೌರ್ಯ? ಏನಾಗಿತ್ತು ಸಮರಾಂಗಣದಲ್ಲಿ ತರಳರ ಕೊರಳನ್ನು ಕೊರೆಯುವಾಗ ಅವರ ತಂದೆ ತಾಯಿಗಳ ಕರುಳು ಈ ರೀತಿಯಾಗಿ ಅಳುತ್ತಿತ್ತೆಂಬುದಾಗಿ ಯೋಚಿಸಿದೆಯಾ? ಇಂದು ನಿನ್ನ ಕರುಳಿನ ತುಡಿಯೊಂದು ನೆರಕುರುಳಿದಾಗ ಅದಕ್ಕಾಗಿ ಕಣ್ಣೀರ ಕೆರೆವ ಹೇಳಿಯೇ ಬಾ ಯುದ್ಧರಂಗಕ್ಕೆ. ಮಾದೆಯನ್ನವಳ ವೇಷ ಎಂದು ಜನದವಳ ಬಾ ಯುದ್ಧರಂಗಕ್ಕೆ. ಸಿಂಗದುವರದಲ್ಲಿ ಜಂಬುಕವು ಜರಿಪುದೇ ಹೆಬ್ಬೇರಿ ಪೊಂದಿ ಎಂದನ್ನು ಸಾರಿದವನೇ, ಯಾಂ ಸಿಂಗದ ಬರೆಯೋ ಜಂಬುಕರ ಮರಿಗೆ ತೋರುವ ಅವಕಾಶವನ್ನು ನೀಡಲು ಬಾ ಯುದ್ಧಕ್ಕೆ ಎಂದಾಗ ಪಾರ್ಥ ಸಹಿಸಲಾರದೆ ಏಕಕಾಲದ ರಥವರೇರಿ ಬಬ್ರು ವಾಹನ ಎದುರಿನಲ್ಲಿ ಯುದ್ಧಕ್ಕೆ ಬಂದು ನಿಂತಿದ್ದಾನೆ. ತಂದೆ ಮಕ್ಕಳ ಯುದ್ಧ ಪ್ರಾರಂಭವಾಯಿತು. ಅಂಬರದಲ್ಲಿ ನಲಿ ವಸುರನು ಅನಂದದಲ್ಲಿ ಮತ್ತೆಂದು ಕಾಣದ ಕದನವಿದು ಎನ್ನುತ್ತ ನೋಡುತ್ತಿರೆ. ಇಂತಹ ಯುದ್ಧ ನೋಡಲು ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಂತೆ ಬಹುಕಾಲ ಹೋರಾಡಿದ ಮೇಲೆ ತಂದೆಯನು ನೋಡಿದ ಈ ಬಬ್ರು ವಾಹನ ತಾಯನ್ನು ಜರಿದವನಲ್ಲವೇ ಎಂದು ಬತ್ತಳಿಕೆಯಿಂದ ಮಹಾಸ್ತ್ರವನ್ನು ತೆಗೆದವನಾಗಿ ಆಕರಣಾಂತವಾಗಿ ಧನುಸಿನಲ್ಲಿ ಭೂರಿ ಅದನ್ನು ಸೆಳೆದು ಪಾರ್ಥನ ಶಿರಕ್ಕೆ ಗುರಿಯಿಟ್ಟು ಧರ್ಮನೆ ಹೊಡೆದಂತೆ. ವಿಧಿವಶಕ್ಕೆ ಸಿಕ್ಕಿದ ಪಾರ್ಥ, ಗಂಗಾದೇವಿಯ ಶಾಪಕ್ಕೆ ತುತ್ತಾಗಿದ್ದ ಪಾರ್ಥ, ಮತ್ತೇನು ತೋರದೆ ನಿಂತಿದ್ದಂತೆ ಆತನ ತಲೆಯು ಧರ್ಮನೆ ಹಾರಿದೆ. ಸಭೋಮಂಡಲವರೆಗೂ ಸಾರಿ ನೆಲಕುರುಳಿತಂತೆ. ಜಯಕಾರವನ್ನು ಮಾಡುತ್ತ ಬಬ್ರು ವಾಹನವು ನಾಡಿಗೆ ಹಿಂತಿರುಗಿದ. ಆರತಿಯ ತಟ್ಟೆಯನ್ನು ಹಿಡಿದಿದ್ದ ತಾಯಿ ಮಗನನ್ನು ನೋಡುವಾಗ ಪಕ್ಕದಲ್ಲಿದ್ದವರು ಹೇಳುತ್ತಿದ್ದಾರೆ, ಅಮ್ಮ ಪಾರ್ಥನನ್ನು ಜಯಿಸಿದ ವೀರ, ತ್ರಿಭುವನ ಮಲ್ಲನನ್ನು ಗೆದ್ದ ಮಲ್ಲ. ತಾಯಿ ಕೇಳಿದ ಏನಂದೆ, ನನ್ನ ಪತಿಯು ಇವನೊಡನೆ ಹೋರಾಡಿ ಪ್ರಾಣವನ್ನು ಬಿಟ್ಟರೆ
ನಾರಾಯಣ ಎಂದು ಕೈಯಲ್ಲಿದ್ದ ತಟ್ಟೆಯನ್ನು ಢಮ್ಮನೆ ಕೆಳಗೆ ಹಾಕಿದಳಂತೆ. ತಂಗಿಯಾದ ಉಲೂಪಿಯೊಡನೆ ಅರಮನೆಗೆ ಬಂದು ಪತಿಯು ಗುರುತಿಗಾಗಿ ಕೊಟ್ಟಿದ್ದ ದಾಳಿಂಬರೆ ಗಿಡವನ್ನು ಕಂಡು ಅದು ಬಾಡಿ ಹೋದ ಕಾರಣ ಏನೋ ಅನಾಹುತವಾಗಿದೆ ಎಂದು ಓಡೋಡಿ ಸಮರಾಂಗಣಕ್ಕೆ ಬಂದು ನೋಡುತ್ತಾಳೆ. ಅಲ್ಲಿ ರುಂಡವಿಲ್ಲದೆ ಬಿದ್ದಿರುವ ಪಾರ್ಥನನ್ನು ಕಂಡು ಎರಡು ಕೈಗಳಿಂದ ಆತನ ಪಾದವನ್ನು ತನಗಡೆ ಹಚ್ಚಿ ಗಳಗಳನೆ ಅಳುತ್ತಿದ್ದಾಳೆ. ಅಳುತಾ ಪಕ್ಕದಲ್ಲಿ ತಿರುಗಿ ತನ್ನ ಮಗನನ್ನು ಕುರಿತು ಹೇಳಿದರಂತೆ, ಸಾರ್ಥಕವಾಯಿತು ಮಗನು. ಎಷ್ಟು ಕಾಲದಿಂದ ನೀ ಮನದಲ್ಲಿ ಈ ಮಾತನ್ನು ಬಚ್ಚಿಟ್ಟಿದ್ದೆ? ನಾವು ಮುತ್ತೈದೆಯರಾಗಿ ಬಾಳುವುದು ನಿನಗೆ ಇಷ್ಟವಿಲ್ಲಬೇಕಂತ. ಮಗನೇ, ಒಂದು ಉಪಕಾರವನ್ನು ಮಾಡು. ಬೊಬ್ಬರು ವಾಹನ ಕೇಳಿದ ಏನು ಮಾತ ಕಂದ? ಆವ ಶರದಿಂದ ನಿನ್ನ ಪಿತನ ಶಿರವ ತರಿದೆಯೋ, ಮತ್ತಲೇ ಶರದಿಂ ನಂಬೀರ್ವದ ಶಿರವ ತರಿದು ಧರೆಯೊಳಗೆ ಮಾತಾ ಪಿತರ ಕೊಂದ ಧೀರನೆಲ್ದೆನಿಸಿ ಮೆರೆಯೋ. ತಂದೆ ತಾಯಿಗಳಿಬ್ಬರನ್ನು ಕೊಂದ ಧೀರ ಎಂಬ ಕೀರ್ತಿಗೆ ಭಾಜನನಾಗು ಮಗನೇ. ಬೊಬ್ಬರು ವಾಹನ ತಾಯಿ ಕಡೆ ತಿರುಗಿ ನೋಡಿ ಹೇಳುತ್ತಿದ್ದನಮ್ಮ, ನನ್ನ ತಂದೆ ಒಂದು ಮಾತನ್ನು ಕೇಳುವ ಆ ನಂತರದಲ್ಲಿ ನೀನು ನಿನ್ನಿಚ್ಛೆ ಬಂದಂತು. ಮಾತಾ, ಯಾರಿಗೂ ಬಾಗದಿದ್ದ ಈ ಶಿರವನ್ನು ತಂದು ಓಡೋಡಿ ಬಂದು ತಂದೆ ಎಂದು ಪಾದ ಕೆರೆಗೆ ನಮಸ್ಕರಿಸಿದರೆ ಎಲ್ಲರ ಎದುರಿನಲ್ಲಿ ಯಾರು ನೀನು ಎಂದು ಪ್ರಶ್ನಿಸಿದ. ಅಮ್ಮ, ಆ ಅಪಮಾನವನ್ನು ಮನದೊಳಗಡಗಿಸಿಕೊಂಡು ಮತ್ತೆ ಎದ್ದು, ತಂದೆ ನಾನು ನಿನ್ನ ಮಗ, ನಾನು ನಿನ್ನ ಕುಮಾರ, ನಾನು ಮಾಡಿದ ಅಪರಾಧವನ್ನು ಮನ್ನಿಸು ಎಂದು ಬೇಡಿದರೆ, ನೀನು ಮಗನೇನು? ನನ್ನ ಮಗನೆಂದರೆ ಅಭಿಮನ್ಯು ಓರ್ವನೇ, ಸಿಂಗ ಉದರದಲ್ಲಿ ಜಂಬುಕವು ಜರಿಪುದೇ, ಹೆಬ್ಬೇಡಿ ಪಂದಿ ನೀನೆಂದನ್ನ ಎಡಗಾಲಿನಿಂದೊದ್ದ. ಅಲ್ಲಿಗೂ ಸೈರಿಸಿ ಪದ ಕೆರಗಿ ಭಕ್ತಿಯಿಂದಲೇ ಬೇಡಿದೆ, ಅಪ್ಪ ಮನೆ ಬಾಗಿಲಲ್ಲಿ ಮಾತೆ ಕಾದಿರುವಳು, ಮುತ್ತಿನಾರತಿಯ ಪಡೆದು ಬಾ ಎಂದು. ಅಮ್ಮ, ಮಾತೆಯ ಮಾತ ಕೇಳಿದೊಡನೆ ಆಡಿದ ನುಡಿಯ ಕಿಡಿಯೊಂದು ಎನ್ನ ಹೃದಯವನ್ನೇ ದಹಿಸಲಾರಂಭಿಸಿತು. ಮಾತ ಆರು ನನಗೆ ತಾಯಿ, ತಂದೆ, ಗುರು, ದೈವ, ಸರ್ವಸ್ವ ಎಂದು ಭಾವಿಸಿರುವನು ಅಂತಹ ತಾಯನ್ನು ವೇಷ್ಯ ಎಂದು ಜರಿದೊಡನೆ ರೋಮ ರೋಮಗಳೆಂದು ಕುಳಿಯಲಾರಂಭಿಸಿತು. ಮಾತ ಮಾತ ಎನ್ನವನ ವೇಷ್ಯ ಎಂದು ಜರಿದವನ ಶಿರವನ್ನು ತರೆದು ಧರೆಗುರುಳಿಸುವನಾಗಿ ಶಬದವನ್ನು ತೊಟ್ಟೆ ಶರವೊಂದನ್ನು ಅಕ್ವಾಡಿಸಿ ತೊಡದೆ ಏಕ ಶರದಿಂದಲೇ ಶಿರವನ್ನು ತರಿಸಿದೆ. ಧನ ಧನವೇ ಹರಿವ ಆ ನೆತ್ತರನ್ನು ಕಂಡು ಆಗ ಮನದೊಳಗೆ ಮೂಡಿತು, ತಂದೆಯನ್ನು ಕೊಂದ ಪಾಪಿ ನಾನಲ್ಲದೆ? ಅಮ್ಮ, ನಾಳಿನ ಇತಿಹಾಸ ಬರೆಯುವರು ಇವನೇ ತಂದೆಯನ್ನು ಕೊಂದವನೆಂದು ಬೆರಳಿಟ್ಟು ತೋರುವ ಮುನ್ನ ಹೆತ್ತವ್ವ ನೀನು ಕಣ್ಣೀರು ಸುರಿಸಿ ಅಯ್ಯೋ ಪಾಪಿ ಎಂದೆಂದ ಶಪಿಸುವ ಮುನ್ನ ಇದನೋಡು, ಈಗಲೇ ಅಗ್ನಿ ಪ್ರವೇಶವನ್ನು ಮಾಡಿ ನನ್ನ ದೇಹವನ್ನ ಆ ಅಗ್ನಿಗಾಹುತಿಯನ್ನು ಮಾಡುತ್ತೇನೆ. ನಾರಾಯಣ ಮುಂದುಗ್ಗಿದನಂತೆ ಉರೂಪಿ ಓಡಿ ಬಂದು ಕೈ ಹಿಡಿದಿದ್ದಾನೆ. ಮಗನೇ, ತಾಳು ತಾಳು ತಾಳು, ನಾನು ನಾಗಕನ್ನಿಕೆ. ಪಾತಾಳ ಲೋಕದಲ್ಲಿ ನನ್ನ ತಂದೆಯಾದ ನಾಗರಾಜನಲ್ಲಿ ಜೀವ ಚಿಂತಾಮಣಿ ಇದೆಯಾದ್ದರಿಂದ ಅದನ್ನು ತರಿಸಿ ಎಲ್ಲರನ್ನು ಜೀವಂತರನ್ನಾಗಿ ಮಾಡೋಣ ಎಂದು ನಿಂತೆಡೆಯಲ್ಲೇ ಕೈಗಳನ್ನು ಜೋಡಿಸಿ ತನ್ನ ಆಪ್ತನೂ ಮತ್ತು ಬಹಳ ಪ್ರೀತಿಯಿಂದ ಈತನ ಚಿಕ್ಕಂದಿನಲ್ಲಿ ಸಾಕಿರತಕ್ಕಂಥ ಸೇವಕನಾದ ಪುಂಡರೀಕನನ್ನು, ಪುಂಡರೀಕ ಆ ನಾಗದೂತ ಪಾತಾಳದಿಂದ ಬಂದನಂತೆ. ಏನು ತಾಯಿ, ನನ್ನ ಪತಿಯ ಸ್ಥಿತಿಯು ಹೀಗಿರುವುದರಿಂದ ದಯಮಾಡಿ ಆ ಸುಧಾಮಣಿಯನ್ನು ತೆಗೆದುಕೊಂಡು ಬಾ. ಪುಂಡರೀಕ ಪಾತಾಳಕ್ಕೆ ಹೋದ. ನಾಗರಾಜನ ಬಳಿ ಕರಗಳನ್ನು ಜೋಡಿಸಿ ಭೂತರ ಮೇಲೆ ನಡೆದಿರುವ ರಣರಂಗದ ವಿವರಗಳನ್ನೆಲ್ಲವನ್ನು ಹೇಳಿ ಅಳಿಯಲು ಬದುಕಬೇಕಾಗಿರುವುದರಿಂದ ಸುಧಾಮಣಿಯನ್ನು ದಯಪಾಲಿಸು ಎಂದರೆ ಆ ನಾಗರಾಜ ಕೊಡಲು ಆತುರದಿಂದ ಹುಡುಕಾಡುತ್ತಿದ್ದರಂತೆ. ಅಲ್ಲೊಬ್ಬನಿದ್ದ ಧೃತರಾಷ್ಟ್ರ ಅನ್ನೋ ಮಂತ್ರಿ, ಸಾಧ್ಯವಿಲ್ಲ, ಮಾನವ ಲೋಕದ ಜನರು ಕೃತಜ್ಞರು, ಮಾಡಿದ ಉಪಕಾರವನ್ನು ಮರೆಯುವವರಾದ್ದರಿಂದ ಈ ಸುಧಾಮಣಿಯು ಭೂತಳವು ಸೇರಿದರೆ ಮತ್ತೆ ಹಿಂತಿರುಗಿ ಬರಲು ಸಾಧ್ಯವಿಲ್ಲ, ಆದ್ದರಿಂದ ಕಳಿಸಲಾಗುವುದಿಲ್ಲ. ಖಿನ್ನ ವದನನಾಗಿ ಪುಂಡರೀಕ ಹಿಂತಿರುಗಿ ಬಂದು ಉಲೂಪಿಯಲ್ಲಿ ಈ ಮಾತನ್ನು ಹೇಳಿದ. ಅಮ್ಮ, ನಿಮ್ಮ ತಂದೆ ಕೊಡಲು ಒಪ್ಪಿದರೂ ಅಲ್ಲೊಬ್ಬ ಪಾಪಿ ಧೃತರಾಷ್ಟ್ರ ಮಂತ್ರಿ ಕೊಡಲೀಸಲಿಲ್ಲಮ್ಮ. ತಾಯಿ ತಲೆ ತಗ್ಗಿಸಿದಳಂತೆ, ಇನ್ನು ನಾವು ಈ ಕ್ಷಿತಿಯೊಳಗೆ ಉತ್ತಮರಾಗಿ ಬಾಳಲು ಸಾಧ್ಯವಿಲ್ಲ ಅಂದಾಗ ಮಗ ಹೇಳಿದ ಮಾತ, ಪರಿಚಿಂತೆಯನ, ಪಾತಾಳವನ್ನು ಭೇದಿಸಿ ಎದುರಾಗಿ ಬರುವರನ್ನೆಲ್ಲರನ್ನೂ ಧೂಳೀಪಡದಂತೆ ಅವರನ್ನು ಕತ್ತರಿಸುವಂತೆ ಗೈದು ಆ ಸುಧಾವಳಿಯನ್ನು ತಂದು ಎನ್ನ ತಂದೆಯನ್ನು ಬದುಕಿಸದಿದ್ದೊಡೆ ಪೃಥ್ವಿಯೊಳಗೆ ಯಾಂ ಚಿತ್ರಾಂಗದೆಯ ಸುತನೇ ಮೇನ್ ಹರಿಕಿಂಗರನೆಂದು ಬೆರವ ಈ ಪಾರ್ಥನಂಶದಿಂದ ಜನಿಸಿದವನೇ, ನನಗನುಮತಿಯರ ಕೊಡು ಎಂದು ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಬತ್ತಲಕಿಯಿಂದ ಬಾರವನ್ನು ತೆಗೆದು ಧರೆಗೆ ಗುರಿಯಿಟ್ಟು ನಾರಾಯಣ ತೆರೆದು ಧರ್ಮನೆ ಹೊಡೆದರಂತೆ.
ಅದು ಸರ ಸರ ಸರ ಸರ ಸರಬೇಕು ಪಾತಾಳಕ್ಕೆ ದಾರಿ ಮಾಡಿದೆ. ಬಬ್ರುವಾಹನ ಸೈನ್ಯ ಸಮೇತನಾಗಿ ನೇರವಾಗಿ ಹೊರಟನಂತೆ ಪಾತಾಳಕ್ಕೆ. ಬರುತ್ತಿರುವ ಸಂದರ್ಭದಲ್ಲಿ ಈ ನಾಗಸೇವಕರು ಕಂಡು ಓಡೋಡಿ ಬಂದು ಹೇಳಿದರು, ಧೃತರಾಷ್ಟ್ರಪ್ಪ ಅದ ನೋಡು ಬಬ್ರುವಾಹನ ಬರ್ತಿದ್ದಾನೆ, ಆತ ಬರ್ತಿದ್ದಾನೆ. ಮಂತ್ರಿ ಹೇಳಿದ, ಹೋಗರು ಎಲ್ಲ ಸೇರ್ಕೊಂಡು ಅವನು ಕಚ್ಚಿಬಿಡಿ. ಸಾವಿರಾರು ಹಾವುಗಳು ಬರುತ್ತಿತ್ತು. ದೂರದಿಂದ ಕಂಡ ಬಬ್ರುವಾಹನ ನಕ್ಕ, ನೋಡೆಂಬುದಾಗಿ ಬತ್ತಲಕೆಯಿಂದ ಬಾಣವನ್ನು ತೆಗೆದು ಅಭಿಮಂತ್ರಿಸಿ ಕೃಷ್ಣ ಎಂದು ಢಮ್ಮನೆ ಹೊಡೆದನಂತೆ. ಆ ಮಂತ್ರಶಕ್ತಿಯಿಂದ ಗರುಡ ಪಕ್ಷಿಗಳು, ಮುಂಗೂಸಿಗಳು, ಕಟ್ಟಿರುವೆಗಳು, ಕೋಳಿಗಳು, ನವಿಲುಗಳೇ ಮೊದಲಾದ ಪ್ರಾಣಿಗಳು ಸೃಷ್ಟಿಯಾಯಿತು. ಈ ಬರುತ್ತಿರುವ ಪ್ರಾಣಿಯನ್ನು ಕಂಡು ಈ ಹಾವುಗಳೆಲ್ಲ ಮುಂದೆ ಹೋಗುತ್ತಿದ್ದವೆಲ್ಲ ದಡದಡದಂತೆ ಹಿಂದಿಕ್ಕಿರಿ. ಓಡಿ ಬಂದು ಧೃತರಾಷ್ಟ್ರ ಮೇಲೆ ದಡದಡದನ್ನು ಬಿದ್ದರು. ಧೃತರಾಷ್ಟ್ರ ನೋಡಿದ್ರೆ, ಯಾಕೋ ಸಾಯ್ತಾ ಇದ್ದೀರಾ? ಅವರಂದ್ರು ಸ್ವಲ್ಪ ಹೊತ್ತಿರು, ನೀನು ಸಾಯ್ತೀಯ, ಯಾಕೋ ಹಾಗಂತೀಯ. ಬಂದ ಯಾರು ಬಂದ? ಅದ ನೋಡು ಬಬ್ರುವಾಹನ ಬಂದ. ಬಬ್ರುವಾಹನ ಸಭೆಯೊಳಗೆ ಪ್ರವೇಶ ಮಾಡಿದ, ಯಾರಾ ಧೃತರಾಷ್ಟ್ರ? ಧೃತರಾಷ್ಟ್ರ ಎದ್ದೆ, ನಾನೇ ಮಂತ್ರಿ. ಬರಬೇಕು ಬರಬೇಕು ಚಿಕ್ಕ ಮಹಾರಾಜರು, ನಾವೇ ನಿಮ್ಮನ್ನು ಕರೆಸಬೇಕು ಅಂತಿದ್ವಿ, ನೀವೇ ಬಂದು ಬಿಟ್ರಲ್ಲ. ಅಯ್ಯೋ ಏನು ಆನಂದ, ಏನು ಬೇಕಾಗಿತ್ತು? ಆ ಜೀವ ಚಿಂತಾಮಣಿ, ಅಯ್ಯೋ ಹೇಳಿ ಕರೆಸಿದ್ರೆ ಕೊಟ್ಟು ಬಿಡ್ತಿದ್ವಲ್ಲ. ಚಿಂತೆ ಇಲ್ಲ, ಕೊಡಿ ಎಂಬುದಾಗಿ ಜೀವ ಚಿಂತಾಮಣಿಯನ್ನು ತೆಗೆದುಕೊಂಡಿದ್ದೆ. ಬಬ್ರುವಾಹನ ತಾನು ರಣರಂಗಕ್ಕೆ ಬರುತ್ತಿದ್ದರೆ ಹಸ್ತಿನಾಪುರಕ್ಕೆ ವಿಚಾರ ಮುಟ್ಟಿದಂತೆ ಅರ್ಜುನನು ಈ ರೀತಿಯಾಗಿ ರಣರಂಗದಲ್ಲಿ ಉರುಳಿರುವನು ಎಂದು. ಕೂಡಲೇ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ ಧರ್ಮರಾಜನನ್ನು, ಭೀಮನನ್ನು, ಕುಂತಿಯನ್ನು ಕರೆದುಕೊಂಡಿದ್ದೆ. ತಾನು ನೇರವಾಗಿ ಮಣಿಪುರದ ಕಡೆಗೆ ಬರ್ತಾ ಇದ್ದಾನೆ. ಬಂದು ಆ ರಣರಂಗದಲ್ಲಿ ಬಿದ್ದಿರುವನೆಲ್ಲರನ್ನು ನೋಡಿ ಕೃಷ್ಣ ನಾಟಕವಾಡಲಾರಂಭಿಸಿದ. ಪಾರ್ಥ, ನನ್ನನ್ನು ಬಿಟ್ಟು ಹೋದಿಯಪ್ಪ, ನನ್ನನ್ನು ಕಾಪಾಡು ಕಾಪಾಡು ಎಂದು ಕೇಳುತ್ತಿದ್ದವರು ಇನ್ನಾರು ನನ್ನನ್ನು ಆ ರೀತಿ ಕರೆಯುವರಿಲ್ಲವಲ್ಲ ಎಂದು ಚಿಂತೆ ಪಡುತ್ತಿರುವಾಗ ಭೀಮ ಕೈಯಲ್ಲಿ ಗದೆ ಹಿಡಿದ, ಯಾರು ಕೃಷ್ಣ ನನ್ನ ತಮ್ಮನ ತಲೆಯನ್ನು ತೆಗೆದವರು ಯಾರು ಹೇಳು, ಈಗಲೇ ಅವರ ತಲೆಯನ್ನು ತೆಗೆದು ಬಿಡುತ್ತೇನೆ. ಕೃಷ್ಣ ಹೇಳಿದ, ಅಯ್ಯ ಸದ್ಯ ಪಾರ್ಥ ಬದುಕೋದು ನೋಡು, ಎಂದರೆ ಇವನ ತಲೆಯನ್ನು ತೆಗೆದು ಅವನ ತಲೆಯನ್ನು ತೆಗೆದು ನಮಗಾದದ್ದಾದ್ರೆ ಏನೇ, ಏನು ಮಾಡುವುದು, ಈಗೇನು ಮಾಡುವುದು ಎನ್ನುತ್ತಿದ್ದರೆ ಬಬ್ರುವಾಹನ ಆ ಮಹಾನುಭಾವನಾದ ಪಾತಾಳ ಲೋಕೇಶ ನಾಗರಾಜನ ಸಹಿತವಾಗಿ ಸುಧಾಮಣಿಯೊಡನೆ ತಾನಿತ್ತ ಬರುತ್ತಿದ್ದಾನೆ. ಅಲ್ಲಿ ಧೃತರಾಷ್ಟ್ರನ ಮಕ್ಕಳಿಬ್ಬರಿದ್ರು. ಅವರ ತಂದೆ ನೋಡಿ ಹೇಳ್ತಾರಪ್ಪ, ನೀನೇನು ಭಯಪಡಬೇಡ, ಪಾರ್ಥ ಉಳಿಯಬಾರದು ಅಷ್ಟೇ ತಾನೆ. ಇದೋ ಎಂಬುದಾಗಿ ಬಬ್ರುವಾಹನ ಬರುವುದಕ್ಕೆ ಮುಂಚಿತವಾಗಿಯೇ ಬಂದು ರಣರಂಗದಿಂದ ಪಾರ್ಥನ ಶಿರವನ್ನು ಕದ್ದು ಪಾತಾಳದಲ್ಲಿ ಕಪಿಲ ಮಹರ್ಷಿಗಳ ಹಿಂದೆಗಡೆ ಹೋಗಿ ಅವತ್ತು ಕೂತಿದ್ದಾರೆ. ಬಬ್ರುವಾಹನ ನೇರವಾಗಿ ಬಂದರಂತೆ. ಬಂದಿದ್ದೇ ಕೃಷ್ಣನ ಪಾದಕ್ಕೆ ನಮಸ್ಕರಿಸಿ, ಕೃಷ್ಣ ಇರೋ ಜೀವ ಚಿಂತಾಮಣಿ, ಎಲ್ಲರನ್ನು ಜೀವಂತರನ್ನಾಗಿ ಮಾಡಿ ನನ್ನನ್ನು ಕಾಪಾಡು ಎಂದರೆ ಮಹಾನುಭಾವನಾದ ಕೃಷ್ಣ ಅದನ್ನ ಮೊದಲು ವೃಷಕೇತುವಿಗೂ, ಅನುಸಾಲ್ವರಿಗೂ, ಪ್ರದ್ಯುಮ್ನಿಗೂ, ಅನಿರುದ್ಧನಿಗೂ ಎಲ್ಲರನ್ನು ಸೋಟಿಸಿ ಅವರೆಲ್ಲರನ್ನೂ ಜೀವಂತರನ್ನಾಗಿ ಮಾಡಿದ ಮೇಲೆ ಪಾರ್ಥನ ಬಳಿಗೆ ಬಂದ. ಪಾರ್ಥನ ಶಿರವಿಲ್ಲ. ಬಬ್ರುವಾಹನ ಪಾದ ಹಿಡಿದ, ಹರಿಯೇ ಅರಿವಾಯಿತು ನನಗೆ, ನಿನ್ನನುಮತಿಗಿಲ್ಲದೆ ಜಗದಲ್ಲಾರು ಬಾಳಲಾರನು ಎನ್ನುವುದಕ್ಕೆ ಸ್ಥಿರವಾಯಿತು ಈ ಮಾತು, ನನ್ನ ತಂದೆಯನ್ನು ಉಳಿಸುವ ಭಾರ ನಿನ್ನದು ಎಂದು ಪಾದಕ್ಕೆ ನಮಸ್ಕಾರ ಮಾಡಿದ. ಕೃಷ್ಣ ತನ್ನ ಬೆರಳನ್ನು ಹೀಗೆಂದನಂತೆ. ಆ ಬೆರಳನ್ನು ಹೀಗನ್ನುವಾಗ ಆ ಮಹಾನುಭಾವನಾಗಿರ್ತಕ್ಕಂಥ ಕೃಷ್ಣನ ಚಕ್ರ ಭರ್ರನೆ ತಿರುಗಲಾರಂಭಿಸಿದೆ. ಚಕ್ರವೇ ಧರ್ಮವನ್ನು ಉದ್ಧಾರ ಮಾಡಲು ಅವತರಿಸಿದ ಚಕ್ರವೇ. ಹೋಗಿ ಬಾಬೇಗ ಧರ್ಮವ ಜಡಿಸಲು ಅವತರಿಸಿದ ಅಧರ್ಮಿಕ ಲೀಗ.

ಕೆಲಸ ಹರಿಜ ಬಲಿ ಮೇಲೆ ಪಡೆದ ಚಕ್ರವನ್ನು ಸದ ಸಲ ಪರಟುತ್ತ ನೇತನೆ ಕೊರಳಿತು ಬೇಗ ಬಾ ಎನ್ನುತ್ತ ಹರಿ ಆಜ್ಞೆಯನ್ನು ಪಡೆದ ಸುದರ್ಶನ ಚಕ್ರವು ನೇರವಾಗಿ ಪಾತಾಳಕ್ಕೆ ಬಂದಿದೆ. ಆ ಪಾತಾಳಕ್ಕೆ ಬರುವಾಗ ಕಪಿಲ ಮಹರ್ಷಿ ಹಿಂದುಗಡೆ ಈ ಧೃತರಾಷ್ಟ್ರನ ಮಕ್ಕಳಿಬ್ಬರು ತಲೆ ಹಿಡ್ಕೊಂಡು ಕೂತಿದ್ರು. ಇನ್ನು ಅರ್ಧದ ಬದುಕೋದೆಲ್ಲೋ ಒಪ್ಪ ಅಂದಲೋ ಏನೋ ಸರ ಸರ ಸರ ಅಂತ ಶಬ್ದ ಆಗ್ತಾ ಇದೆಯಲ್ಲೋ ಎಲ್ಲ ಶಬ್ದವಾಗ್ತಾ ಇದೆಯಲ್ಲೋ ಅನ್ನುವಾಗ ತಲೆ ಎತ್ತಿ ನೋಡುವುದರಲ್ಲಿ ಎದುರುಗಡೆಗೆ ಬರುತ್ತಿದ್ದಾರೆ ಸುದರ್ಶನ. ಓ ಅಂತ ನೇರವಾಗಿ ಬಂದು ಈ ದುರ್ಮಾರ್ಗಿಗಳಿಬ್ಬರ ತಲೆಯನ್ನು ಢಮ ಢಮ ಢಮನೆ ಹಾರಿಸಿ ಪಾರ್ಥನ ತಲೆಯನ್ನು ತೆಗೆದುಕೊಂಡಿದ್ದೆ. ಓಂತ ಓಂಕಾರವನ್ನು ಝೇಂಕರಿಸುತ್ತ ಬರುತ್ತಿದೆ. ಓಂಕಾರವನ್ನು ಝೇಂಕರಿಸುತ್ತಲಿ ರಣರಂಗಕ್ಕೆ ತಾನಾಗಮಿಸಲಾಗ ಹರಿಯು ಕರದಿ ನರನ ಶಿರವ ಪಿಡಿದು ಧರೆಗೆ ಎರಗಿಸಿದನು ಬೇಗ. ಆ ತಲೆಯನ್ನು ತಂದ ರುಂಡ ಗುಂಡೆಗಳನ್ನು ಒಂದಾಗಿ ಸೇರಿಸಿ ಒಮ್ಮೆ ಆ ಜೀವಸುಧಾಮಣಿಯನ್ನು ಮುಟ್ಟಿಸಿದನಂತೆ ರಕ್ತ ಕಲೆಗಳೆಲ್ಲವೂ ಗಂಧದಂತೆ ಮಾಯವಾಗಿದೆ. ಥಟ್ಟನ ಮೇಲೆ ಎದ್ದ ಅರ್ಜುನ, ಎಲ್ಲಿಯ ಹುಡುಗ? ಕೃಷ್ಣ ಕೈ ಹಿಡಿದ, ಸುಮ್ಮನೆ ನಿಂತ್ಕೊಳ್ಳಯ್ಯ, ಇಷ್ಟೊತ್ತು ನೆಮ್ಮದಿಯಾಗಿ ಮಲಗಿದ್ದೆ, ಎದ್ದಿದ್ದೆ ಆ ಹುಡುಗ ಎಲ್ಲಿ? ಅರ್ಜುನ ಹತ್ತಿರ ಬಂದು ಹೇಳ್ತಾನೆ, ಕೃಷ್ಣ ನ್ಯಾಯವಾಗಿ ಹುಡುಗನ ಕೈನಲ್ಲಿ ಸೋತೋದನಲ್ಲೋ, ಕೃಷ್ಣ ಮಗನ ಕೈನಲ್ಲಿ ಸೋತವನಾದನಲ್ಲೋ. ಕೃಷ್ಣ ನಕ್ಕು ಹೇಳಿದಪ್ಪ, ನೀನು ಒಬ್ಬನೇ ಅಲ್ಲ ಕಾಣೋ, ನಾನು ಸಹ. ಹೌದು ಕೃಷ್ಣ, ಹಿಂದೆ ತ್ರೇತಾಯುಗದಲ್ಲಿ ನಾನು ರಾವಣಾಗ ಅವತರಿಸಿದ್ದಾಗ ನನ್ನ ಮಕ್ಕಳಾದ ಕುಶಲವರಿಬ್ಬರ ಕೈಯಿಂದ ಸೋತುತ್ತಿದ್ದವನು ನಾನೇ ಅಲ್ಲವೇ? ಅಂದ ಮೇಲೆ ನಿನಗೆ ವಿಷಯ ತಿಳಿಯದು, ಕೇಳು. ತಂದೆಯನ್ನು ಮೀರಿಸುವ ಮಗನಾಗಬೇಕು, ಗುರುವನ್ನ ಮೀರಿಸುವ ಶಿಷ್ಯನಾಗಬೇಕು. ಅಂದರೆ ಯಾವ ವಿದ್ಯೆಯಲ್ಲಿ ಒಳ್ಳೆ ವಿದ್ಯೆಯಲ್ಲಿ? ಶಿಷ್ಯರು ಯಾವಾಗಲೂ ಗುರುಗಳನ್ನು ಮೀರಿಸುವುದು ಒಳ್ಳೆ ವಿದ್ಯೆಯಲ್ಲಿ ಇರಬೇಕೇ ವಿನಃ ಗುರುಗಳಿಗೆ ದುರಭ್ಯಾಸವಿದ್ದು ಅದನ್ನು ಮೀರಿಸುವಂತಹ ಶಿಷ್ಯರಾದರೆ ಆ ಗುರುವಿಗೆ ಅಪಕೀರ್ತಿ. ಅಯ್ಯ, ನಿನ್ನ ಮಗನೆಂಥವನು ಎಂದರೆ ದೇವಾದಿ ದೇವತೆಗಳೆಲ್ಲ ಕೊಂಡಾಡುವಂತಹ ಮಗನಾಗಿದ್ದಾನೆ, ಇತ್ತ ನೋಡು ಆ ನಿನ್ನ ಮಗನನ್ನ ಎಂದಾಗ ಅಪ್ಪಾ ಎಂದ. ಪಾರ್ಥನೂ ತನ್ನ ಎರಡು ಕರಗಳಿಂದ ಅವನನ್ನು ತಬ್ಬಿದನಂತೆ. ಆಗ ಬಬ್ರುವಾಹನ ಪದಕೆರೆಗೆ ಹೇಳುತ್ತಿದ್ದಾನೆ, ಅಪ್ಪ ನಾನು ತಂದೆಯನ್ನು ಕೊಂದ ದ್ರೋಹಿಯಾದ್ದರಿಂದ ನಾನು ಬೇಡ, ವಿಷ್ಣು ದ್ರೋಹಿಯಾದ ನಾನು ಈ ಧರೆಯೊಳಗೆ ಬಾಳುವುದು ಬೇಡ. ಇದೋ ನನ್ನ ನಾಡನ್ನೆಲ್ಲ ನಿನ್ನ ಪಾದಾರವಿಂದ ಕರ್ತಿಸಿದ್ದೇನೆ, ನನಗನುಮತಿಯನ್ನು ಕೊಟ್ಟರೆ ನಾನು ಹೋಗಿ ಹಿಮಾಲಯ ಪರ್ವತದಲ್ಲಿ ತಪವನಾಚರಿಸಿ ಹಾಗೆಯೇ ನನ್ನ ಈ ದೇಹ ತ್ಯಾಗ ಮಾಡುತ್ತೇನೆ. ಪಕ್ಕದಲ್ಲೇ ಇದ್ದ ಭೀಮಸೇನ ಓಡಿ ಬಂದಿದ್ದೆ, ತನ್ನ ತಮ್ಮನ ಮಗನನ್ನು ಬಾಚಿ ತಬ್ಬಿ, ಅಯ್ಯೋ ಹುಚ್ಚನೆ, ಏನು ಮಾತನಾಡುತ್ತಿರುವೆ? ನೋಡು, ಲೋಕದಲ್ಲಿ ಶ್ರೀ ಕೃಷ್ಣನ ಒಲಿವಿಗೆ ಪಾತ್ರರಾದವರು ಪಾಪಗಳನ್ನೆಲ್ಲವನ್ನು ಆತನ ನಾಮಸ್ಮರಣೆ ಮಾತ್ರದಿಂದಲೇ ಪರಿಹಾರ ಮಾಡಿಕೊಡುತ್ತಾರೆ. ನಾವು ಯುದ್ಧರಂಗದಲ್ಲಿ ಎಂಥೆಂಥ ಪ್ರಭುತಿಗಳೊಡನೆ ಹೋರಾಡಿ ಅವರನ್ನೆಲ್ಲರೂ ಸಂಹಾರ ಮಾಡಿದ್ದೆವು, ಆದರೆ ಹರಿಯು ತನ್ನ ಅನುಗ್ರಹದಿಂದ ನಮ್ಮನ್ನು ಪಾಪಮುಕ್ತರನ್ನಾಗಿ ಮಾಡಿ ಕ್ಷಿತಿಯೊಳಗೆ ಬಾಳುವಂತೆ ಮಾಡಿಲ್ಲವೆ. ನಡೆ ನಡೆ ಎಂದು ಕರೆತರುವಾಗ ಅಲ್ಲಿ ಪಕ್ಕದಲ್ಲಿರುವ ಸೈನಿಕರನ್ನೆಲ್ಲ ನೋಡಿ ಭೀಮ ನಗಿತ ಹೇಳ್ತಾನೆ, ನೋಡಿದ್ರ ನನ್ನ ತಮ್ಮನ ಮಗ ಎಂಥೆಂಥ ಏಟ್ ಹೊಡೆದ. ಪರಾಕ್ರಮಿಗಳೆಂದರೆ ಇಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯರಲ್ಲವೇ, ನಡೆಯಿರಿ ಎಂದಾಗ ಮಹಾನುಭಾವನಾದ ಬಬ್ರು ವಾಹನನು ಎಲ್ಲರನ್ನೂ ಕರೆತಂದು ತನ್ನ ರಾಜ್ಯದಲ್ಲಿ ಇರಿಸಿದ್ದಾನೆ. 5 ದಿವಸಗಳ ಕಾಲ ಅಲ್ಲಿ ಇದ್ದಂತಹ ಅರ್ಜುನ ಆ ರಾಜ್ಯದಲ್ಲಿ 5 ದಿವಸಗಳ ಸಂಭ್ರಮದ ಉತ್ಸವವನ್ನೆಲ್ಲವನ್ನು ಕಂಡು ಆನಂದ ಪರವಶನಾದ ಕೃಷ್ಣನು ಉಲೂಪಿ ಚಿತ್ರಾಂಗದೆಯರನ್ನು ಮತ್ತು ಅಲ್ಲಿ ಉಳಿದಿರತಕ್ಕಂಥ ಕುಂತಿ ಧರ್ಮರಾಜಾದಿಗಳನ್ನೆಲ್ಲರನ್ನು ಹಸ್ತಿನಾಪುರಕ್ಕೆ ಕಳುಹಿಸಿದ. ನಂತರದಲ್ಲಿ ತಾನು ಅಶ್ವತ್ಥ ರಕ್ಷಕನಾಗಿ ಪಾರ್ಥನದೊಡಗೂಡಿ ಮುಂದಕ್ಕೆ ಹೊರಟಿದ್ದಾನೆ. ಹಂಸಧ್ವಜ, ಋಷಿಕೇತು, ಅನಿರುದ್ಧ, ಸಾಂಭ ಇವರೇ ಮೊದಲಾದ ಸೈನಿಕರ ಸಂಗಡ ತನ್ನ ಮಗನಾಗಿರುವ ಬೊಬ್ರು ವಾಹನನನ್ನು ಕರೆದುಕೊಂಡು ಮುಂದೆ ತಾನು ಪ್ರಯಾಣವನ್ನು ಮಾಡಿದ್ದಾನೆ. ಎಲ್ಲೆಡೆಗಳಲ್ಲಿ ಸುತ್ತಾಡಿ ಅಶ್ವವು ಹಿಂತಿರುಗಿ ಹಸ್ತಿನಾಪುರಕ್ಕೆ ಬಂದು ಧರ್ಮರಾಜರ ಯಾಗವನ್ನ ನಿರ್ವಿಘ್ನವಾಗಿ ನೆರವೇರಿಸುತ್ತಿರುವಾಗ ಎಲ್ಲರೂ ಲೋಕದಲ್ಲಿ ಹೇಳಿದರಂತೆ, ತಾಯಿ ತಂದೆಗಳ ಸೇವೆಯನ್ನು ಮಾಡಿದ ಮಕ್ಕಳು ಲೋಕದಲ್ಲಿ ಪುಣ್ಯಾತ್ಮರು. ಅದಕ್ಕೆ ಕೀರ್ತನಾರಂಭದಲ್ಲಿ ಒಬ್ಬ ಹಿರಿಯ ಕವಿಗಳು ಸಾರಿದರು, ಜನ

ಯಾರು ತಾಯಿ ತಂದೆಗಳ ಸೇವೆಯನ್ನು ಮಾಡಿದರೋ ಅವರೇ ಪುಣ್ಯಾತ್ಮರು ಎಂದಾಗ ಈ ಕಥೆಯನ್ನು ಬರೆದ ಹಿರಿಯರ ನಿರೂಪಣೆಯನ್ನು ಮಾಡಿದರು. ಆರು ಈ ರೀತಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ ಚರಿತೆಯನ್ನು ಕೇಳುವರು, ಓದುವರು, ಪಠನಗೈವರು, ಅವರಿಗೆ ಅನಿತ ಸುಖಭೋಗಗಳು ಪ್ರಾಪ್ತವಾಗಲಿ ಎಂದು ವೀರ್ವಾಣರು ಹರಿಸಿದಂಥ ಈ ಬಬ್ರುವಾಹನ ಚರಿತ್ರೆಯನ್ನ ಕೇಳಿ ನಾವು ಧನ್ಯರಾದವು ಎಂದ ಮೇಲೆ ಸಮಸ್ತರಿಗೂ ಪರಮಾತ್ಮನು ಸಕಲ ವಿಧವಾದ ಸುಖ ಸಂಪದಗಳನ್ನು ನೀಡಲಿ ಎಂಬುದಾಗಿ ಎಲ್ಲರಿಗೂ ಮಂಗಳವನ್ನು ಕೋರುತ್ತಾ ದೇವಾದಿ ದೇವನಾಗಿರತಕ್ಕಂತಹ ಪರಮಾತ್ಮನಿಗೆ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ, ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ.

ಎನಿಸಿ ಮೆರೆದ ಶಿರಾಘವೇಂದ್ರ ಗುರು ರಾಯರಿಗೆ ಮಂಗಳವಾಗಲಿ ಸರ್ವರಿಗೆ. ದೇವ ದೇವ ಶಿವಿದಾತವ ನೆನೆಸಿದ ದೇವ ದೇವ ಶಿವಿದಾತವ ನೆನೆಸಿದ ಅನಿಲ ಭುವನ ಬ್ರಹ್ಮಾಂಡದಾಯ ಪರಿ ಪರಿಪಿತದಲ್ಲಿ ಮೆರೆಸಿದ ಕರೆಯೊಳು ತಾನಾಗಿ ನೆರೆದಿರುವ ಪರಿಶೀಗ ಮಂಗಳವಾಗಲಿ ಸರ್ವರಿಗೆ ಶುಭ ಮಂಗಳವಾಗಲಿ ಅನಿತರಿಗೆ ಮಂಗಳವಾಗಲಿ.

ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಭಜರೆ ಮಾನಸ ಗಣನಾಥಂ, ಕೆ ಆನಂದಮೋಹನ್ ಅವರ ರಚನೆ, ಹಾಡಿದ್ದಾರೆ ಕೆ ಗೋಪಿ ಮತ್ತು ಸಂಗಡಿಗರು.

ಸಿರಿವಂತನೆಂದು ಅಡಿಗಡಿಗೆ ಕೊಂಬುದು ಉಪಜೀವನದ ಪ್ರಸಾದ. ಚನ್ನಬಸವಣ್ಣ ಅವರ ವಚನ. ಗಾಯಕಿ ರೇಣುಕಾ ನಾಕೋಡ್.

0: ಆತ್ಮೀಯ ಕೇಳುಗರೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ನಾವು ಕೇಳೋಣ ಮಹಿಳೆ ಮತ್ತು ಕಾನೂನು. ಈ ವಿಷಯವಾಗಿ ವಕೀಲರಾದ ಶ್ರೀಮತಿ ಅಮೃತ ಕುಮಾರಿ ಅವರೊಂದಿಗೆ ಸಂದರ್ಶನ.
1: ಗೆಳತಿಯರೇ ನಮಸ್ಕಾರ. ಎಲ್ರಿಗೂ ಕಾನೂನಿನ ಜ್ಞಾನ ಇರಲೇಬೇಕಾಗುತ್ತೆ. ಮಹಿಳೆ ತನಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಹಾಗೂ ತನ್ನ ಹಕ್ಕುಗಳ ಬಗ್ಗೆ ಜವಾಬ್ದಾರಿಗಳ ಬಗ್ಗೆ ತಿಳ್ಕೊಂಡಿರಬೇಕು. ಅಗತ್ಯ ಬಿದ್ದರೆ ಕಾನೂನು ಸಲಹೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಕೂಡ ಅರ್ಥಿರಬೇಕು. ಇವತ್ತು ನಮ್ಮ ಜೊತೆ ಇದ್ದಾರೆ ವಕೀಲರಾದ ಅಮೃತ ಕುಮಾರಿ ಕೆ ಡಿ ಇವರು. ಕಾನೂನಿನ ಕೆಲವೊಂದು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡ್ತಾರೆ.

0: ನಮಸ್ಕಾರ ಅಮೃತ ಕುಮಾರಿ ಅವರಿಗೆ.
1: ನಮಸ್ಕಾರ,
0: ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಈಗ ನಿಮ್ಮ ಅನುಭವದಿಂದ ಹೇಳೋದಾದ್ರೆ, ಮಹಿಳೆಯರಲ್ಲಿ ಈ ಕಾನೂನಿನ ಜಾಗೃತಿ ಎಷ್ಟಿದೆ ಅಂತ ಹೇಳ್ತೀರಿ?
1: ಮಹಿಳೆಯರಲ್ಲಿ ಕಾನೂನಿನ ಜಾಗೃತಿ ಬಹಳ ಕಡಿಮೆನೆ ಇದೆ. ಯಾಕಂದ್ರೆ ಮಹಿಳೆಯರು ವಿದ್ಯಾವಂತರಾದರೂ ಕೂಡ ಆಕೆಗೆ ಯಾವ ರೀತಿ ಪಡ್ಕೊಳ್ಬೇಕು ಕಾನೂನಿನ ಸೌಲಭ್ಯವನ್ನು, ಹಾಗೂ ತಾನು ಯಾವ ರೀತಿ ಅದರ ಉಪಯೋಗವನ್ನ ಪಡ್ಕೊಳ್ಬೇಕಾಗ್ತದೆ ಅನ್ನೋ ಅರಿವು ಖಂಡಿತ ಇರೋದಿಲ್ಲ. ದುಡಿಯುವ ಮಹಿಳೆ ಇರಬಹುದು ಅಥವಾ ಕುಟುಂಬ ಪರಿಸರದಲ್ಲಿ ವಾಸಿಸುವ ಮಹಿಳೆ ಇರಬಹುದು, ಆಕೆಗೆ ಯಾವ ವಿಚಾರದ ಬಗ್ಗೆ ಅರಿವು ಬಹಳ ಕಡಿಮೆ ಅಂತಾನೆ ಹೇಳಬಹುದು.
0: ಅಂದ್ರೆ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ.
1: ಹೌದು, ಖಂಡಿತವಾಗಿ. ಈಗ ಕಾರ್ಖಾನೆಯಲ್ಲಿ ದುಡಿಯುವ ಮಹಿಳೆಯರನ್ನ ತಕೊಂಡ್ರೆ ಆಕೆಗೆ ಬಹಳಷ್ಟು ಸೌಲಭ್ಯಗಳು ಕೊಡಬೇಕಾಗತ್ತೆ. ಈಗ ಹೆಚ್ಚಿನ ಒಂದು 30ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಆಕೆಗೆ ಒಂದು ಚಿಕ್ಕ ಮಗು ಇರಬಹುದು, ಅಂತ ಸಂದರ್ಭದಲ್ಲಿ ಆ ಮಗುವನ್ನ ಕರ್ಕೊಂಡು ಹೋಗಿ ಆಕೆ ಜೊತೆಯಲ್ಲೇ ಇರಬೇಕಾಗತ್ತೆ. ಹಾಲು ಕುಡಿಯುವ ಮಗು ಇರಬಹುದು, ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಶಿಶುವಿಹಾರವನ್ನ ಒದಗಿಸಬೇಕಾಗತ್ತೆ. ಅದಲ್ಲದೆ ಪ್ರತ್ಯೇಕ ಶೌಚಾಲಯಗಳನ್ನ ಒದಗಿಸಬೇಕಾಗತ್ತೆ. ಹಾಗೂ ವಾರದಲ್ಲಿ ಆಕೆಗೆ 48 ಗಂಟೆಗಿಂತ ಹೆಚ್ಚು ಅವಧಿ ಕೆಲಸ ಮಾಡಿಸಬಾರ್ದು, ಅಂದ್ರೆ ಸತತ 5 ಗಂಟೆಗಳಿಗಿಂತ ಹೆಚ್ಚು ಅವಧಿಗೆ ಒಂದು ದಿನದಲ್ಲಿ ಮಾಡಿಸಬಾರ್ದು. ಆ ರೀತಿ ಮತ್ತೆ ಹೆರಿಗೆ ಸೌಲಭ್ಯಗಳು, ಅಂದ್ರೆ ಹೆರಿಗೆಗೆ ಮೊದಲು 6 ವಾರ, ನಂತರದ 6 ವಾರಗಳವರೆಗೆ ಆಕೆ ವೇತನ ಸಹಿತ ರಜೆಯನ್ನ ಪಡಿಬಹುದು. ಇಂಥ ಒಂದು ಸೌಲಭ್ಯಗಳಿವೆ ಅನ್ನೋ ಅರಿವು ಕೂಡ ಆಕೆಗೆ ಕೆಲವೊಮ್ಮೆ ಗೊತ್ತಿರೋದಿಲ್ಲ. ಹೆಚ್ಚು ಆಯಾಸ ಮಾಡಿಸುವಂತ ಕೆಲಸ ಕೂಡ ಗರ್ಭಿಣಿ ಇರಬಹುದು, ಅಥವಾ ಮಗು ಆದ ನಂತರ ಕೆಲಸ ಮಾಡಲು ಬರುವಂತ ಮಹಿಳೆಗೆ ಅಂತ ಶಾರೀರಿಕ ಆಯಾಸದ ಕೆಲಸವನ್ನ ಕೊಡಬಾರದು. ಹಾಗೇನೆ ಗರ್ಭಪಾತ ಆದ್ರೆ ಆ ಮಹಿಳೆಗೆ 6 ವಾರಗಳ ವೇತನ ಸಹಿತ ರಜೆಯನ್ನ ಕೊಡಬೇಕಾಗತ್ತೆ. ಮತ್ತೆ ಮಕ್ಕಳನ್ನ ಆಕೆ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಶಿಶುವಿಹಾರದಲ್ಲಿ ಇಟ್ಟಾಗ ಅಂತ ಮಗುವಿಗೆ ಹಾಲುಣಿಸುವುದಕ್ಕೋಸ್ಕರ ವಿರಾಮವನ್ನ ಕೊಡಬೇಕಾಗತ್ತೆ. ಅದಲ್ಲದೆ ಈಗ ಇದು ದುಡಿಯುವ ಮಹಿಳೆಯರ ವಿಚಾರವಾದ್ರೆ ಕೌಟುಂಬಿಕ ಪರಿಸರದಲ್ಲಿ ಆಕೆಯನ್ನ ಯಾವ ರೀತಿ ನೋಡ್ಕೊಳ್ಬೇಕು, ಏನೇನ್ ಸೌಲಭ್ಯಗಳು ಕೊಡಬೇಕು, ಹಾಗೂ ಅವಳ ಆಸ್ತಿ ಹಕ್ಕಿ ಏನಿದೆ, ಇದೆಲ್ಲ ಹೆಚ್ಚಿನ ವಿಚಾರವನ್ನ ಆಕೆ ಖಂಡಿತವಾಗಿ ತಿಳಿದುಕೊಡ್ಲೇಬೇಕಾಗತ್ತೆ. ಒಂದೊಂದಾಗಿ ವಿಚಾರವನ್ನ ನಾವು ತೆಗೆದುಕೊಳ್ಳೋದಾದ್ರೆ,
0: ಅಂದ್ರೆ ಅವಳು ಪ್ರಯತ್ನ ಪೂರ್ವಕವಾಗಿ ಆ ವಿಷಯಗಳ ಬಗ್ಗೆ ಅವಳು ತಿಳ್ಕೊಂಡಿರ್ಬೇಕು.
1: ಹೌದು, ಖಂಡಿತವಾಗಿ.
0: ಈಗ ನೀವು ಈಗಾಗ್ಲೇ ಹೇಳ್ತಾ ಇದ್ದೀರಿ ದುಡಿಯುವ ಮಹಿಳೆಯರ ಬಗ್ಗೆ. ಈಗ ಮಹಿಳೆ ಕೆಲವೊಮ್ಮೆ ದುಡಿಲಿಕ್ಕೆ ಹೋಗ್ತಾಳೆ, ಎಲ್ಲ ಸರಿ ಇದ್ರೆ ಸರಿ, ಇಲ್ಲ ಅಂದ್ರೆ ಕೆಲವೊಮ್ಮೆ ಆಕೆಗೆ ಲೈಂಗಿಕ ಕಿರುಕುಳ, ಈ ತೊಂದರೆಗೆ ಒಳಗಾಗ್ತಾಳೆ ಅವಳು ದುಡಿಲಿಕ್ಕೆ ಹೋಗುವ ಒಂದು ಪರಿಸರದಲ್ಲಿ. ಆಗ ಏನ್ ಮಾಡಬೇಕಾಗುತ್ತೆ? ಈ ಲೈಂಗಿಕ ಕಿರುಕುಳ ಕಾನೂನಿನ ದೃಷ್ಟಿಯಲ್ಲಿ ಏನು ಅಂತ ಹೇಳ್ತೀರಾ?
1: ಲೈಂಗಿಕ ಕಿರುಕುಳ ಅಂದ್ರೆ ನೋಡಿ, ಅದು ಮಹಿಳೆ ಮೇಲಾಗುವ ಒಂದು ಅತ್ಯಾಚಾರ ಅಂತಾನೆ ಹೇಳ್ಬೋದು ನಾವು. ಅದ್ ನೋಡ್ಲಿಕ್ಕೆ ಸೌಮ್ಯವಾಗಿ ಕಾಣಿಸುತ್ತೆ, ಹೊರಗಡೆಯ ಜನಕ್ಕೆ ಸೌಮ್ಯ ರೂಪದ್ದಿರ್ಬೋದು, ಆದ್ರೆ ಆ ಮಹಿಳೆ ಅನುಭವಿಸುವ ಮಾನಸಿಕ ಹಿಂಸೆ ಇರಬಹುದು, ಆಕೆ ಮೇಲೆ ನಡೆಯುವಂತ ಶೋಷಣೆ, ತೀವ್ರತರವಾದ ಮಾನಸಿಕ ಆಘಾತ ಆಕೆಗೆ ಆಗತ್ತೆ. ಇದರಿಂದಾಗಿ
0: ಯಾವುದನ್ನ ಈಗ ನಾವು ಕಿರುಕುಳ ಅಂತ ಹೇಳ್ಬಹುದು
1: ಅಂದ್ರೆ, ಸುಪ್ರೀಂ ಕೋರ್ಟ್ ಇದಕ್ಕೊಂದು ಗೈಡ್ ಲೈನ್ಸ್ ಕೊಟ್ಟಿದೆ, ಅದಕ್ಕೆ ಆದ ಒಂದು ಸಪರೇಟ್ ಕಾನೂನು ಇಲ್ಲ. ಆದ್ರೆ ಕೆಲವೊಂದು ವಿಚಾರಗಳನ್ನ ಲೈಂಗಿಕ ಕಿರುಕುಳ ಅಂತ ಕರೀತಾರೆ. ಅದೇನಂದ್ರೆ ಈಗ ಅನವಶ್ಯಕವಾಗಿ ದೈಹಿಕ ಸ್ಪರ್ಶ ಮಾಡುವಂತದ್ದು, ಲೈಂಗಿಕ ಒಲವಿಗಾಗಿ ಒತ್ತಾಯ ಮತ್ತೆ ಬೇಡಿಕೆ ಇಡುವಂತದ್ದು, ಅಥವಾ ಲೈಂಗಿಕ ಛಾಯೆ ಇರುವಂತ ಟೀಕೆಗಳನ್ನ ಮಾಡುವಂತದ್ದು, ಒಬ್ಬ ಪುರುಷ ಮಹಿಳೆ ಮೇಲೆ ಮಾಡುವಂತದ್ದು, ಇವೆಲ್ಲ ಅಶ್ಲೀಲ ವಿಷಯವನ್ನೊಳಗೊಂಡ ಸಾಹಿತ್ಯವನ್ನ ತೋರಿಸುವಂತದ್ದು, ಆಕೆಗೆ ಬೇರೆ ಯಾವುದೇ ವಿಧದ ಲೈಂಗಿಕ ಸ್ವರೂಪದ ನಡತೆಯನ್ನ ಆತ ಮಹಿಳೆ ಮೇಲೆ ಮಾಡುವಂತದ್ದು. ಅಂದ್ರೆ ಉದಾಹರಣೆ ಸಹಿತ ಹೇಳೋದಾದ್ರೆ, ಒಂದು ಕೆಲಸದ ನೆಪದಲ್ಲಿ ಆತ ಅನಾವಶ್ಯಕವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಆ ಮಹಿಳೆಯನ್ನ ಆಕೆಯ ದೇಹ ಸ್ಪರ್ಶ ಮಾಡುವಂತದ್ದು, ಕೈ ಹಿಡಿಯೋದು, ಮತ್ತೊಂದು ಮಾಡುವಂತದ್ದು, ಇದು ಲೈಂಗಿಕ
0: ಕಿರುಕುಳ ಕೊಡ್ಲಿಕ್ಕೆ ಸಾಧ್ಯ.
1: ಹೌದು ಹೌದು, ಮಹಿಳೆಗೆ ಕಾನೂನಿನ ಪ್ರಕಾರ ಏನೇನು ರಜೆ ಇರ್ಬೋದು, ವೇತನ ಇರ್ಬೋದು ಅಥವಾ ಬಡ್ತಿ, ಇವುಗಳನ್ನೆಲ್ಲ ಮುಂದೆ ಇಟ್ಕೊಂಡು ಆಕೆಗೆ ನೀನು ನನ್ಗೆ ಲೈಂಗಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳುವಂತ ಒಂದು ಆಕೆಯನ್ನ ಒತ್ತಾಯ ಮಾಡ್ಕೊಳ್ಳೋದು ಅಥವಾ ಕೇಳ್ಕೊಳ್ಳೋದು, ಇದೆಲ್ಲ ಲೈಂಗಿಕ ಕಿರುಕುಳ ಆಗುತ್ತೆ. ಹಾಗೇನೆ ಆಕೆ ಹಾಕೊಂಡಿರುವ ಬಟ್ಟೆ ಇರ್ಬೋದು, ಆಭರಣ ಇರ್ಬೋದು ಅಥವಾ ವೇಷಭೂಷಣ ಏನೇ ಇರ್ಬೋದು, ಆಕೆಯ ಅಂಗಾಂಗಗಳ ಬಗ್ಗೆ ಅಶ್ಲೀಲವಾಗಿ ಅಥವಾ ಲೈಂಗಿಕ ಅರ್ಥ ಬರುವ ಹಾಗೆ ಮಾತಾಡುವಂತದ್ದಿರಬಹುದು, ಮತ್ತೆ ಆಕೆ ಕೆಲಸ ಮಾಡುವ ಸ್ಥಳದಲ್ಲಿ ಅಶ್ಲೀಲ ಚಿತ್ರಗಳನ್ನ ಇಡುವಂತದ್ದು, ಇಟ್ಬಿಟ್ಟು ಅದರ ಮೇಲೆ ಕಮೆಂಟ್ಸ್ ಮಾಡುವಂತದ್ದು, ಹಾಗೆ ಅಶ್ಲೀಲ ಹಾಸ್ಯ ಚಟಾಕಿ ಮಾಡುವಂತದ್ದು, ಇವೆಲ್ಲ ಲೈಂಗಿಕ ಕಿರುಕುಳ ಅನಿಸ್ಕೊಳ್ಳುತ್ತೆ.
0: ಆಗ ಮಹಿಳೆ ಏನ್ ಮಾಡಬೇಕಾಗುತ್ತೆ?
1: ಮಹಿಳೆ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳಬಹುದು. ಅಂದ್ರೆ ಲೈಂಗಿಕ ಕಿರುಕುಳವನ್ನ ಆಕೆ ಕೆಲಸದ ಸ್ಥಳದಲ್ಲಿ ನಡೀತಾ ಇದ್ರೆ ಆಕೆ ದೂರು ಕೊಡಬಹುದು. ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿಯ ಹಿರಿಯ ಅಧಿಕಾರಿ ಇರಬಹುದು ಅಥವಾ ಫ್ಯಾಕ್ಟರಿ ಏನಾದ್ರೂ ಇದ್ರೆ ಅದರ ಯಜಮಾನನಿಗಿರಬಹುದು, ಆಕೆ ದೂರನ್ನ ಸಲ್ಲಿಸಬಹುದು. ಆ ದೂರು ಸಲ್ಲಿಸಿದ ನಂತರ ಒಂದು ಮಹಿಳೆಯೇ ವರ್ಗಾವಣೆ ತಕೊಂಡು ಹೋಗ್ಬೋದು, ಇಲ್ಲ ಯಾರು ಕಿರುಕುಳ ಕೊಟ್ರು ಆ ವ್ಯಕ್ತಿಯನ್ನ ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ಕೇಳ್ಕೊಳ್ಬಹುದು. ಮತ್ತೆ ಮೇಲಧಿಕಾರಿಗಳು ಆತನ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸುವಂತೆ ಆಕೆ ಕೇಳ್ಕೊಳ್ಬಹುದು. ಅದಲ್ಲದೆ ಮಹಿಳೆ ಮತ್ತು ಆಕೆಯ ಸಾಕ್ಷಿದಾರರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ಆಕೆ ಕೇಳ್ಕೊಳ್ಬಹುದು. ಹಿರಿಯ ಅಧಿಕಾರಿಗಳನ್ನ ಅಥವಾ ಆ ಸಂಸ್ಥೆಯ ಯಜಮಾನನ್ನ ಕೇಳ್ಬಹುದು. ಖಾಸಗಿ ಸಂಸ್ಥೆಯಲ್ಲಿ ಅಥವಾ ಸರ್ಕಾರಿ ವಲಯದಲ್ಲೂ ಕೂಡ ಈ ರೀತಿ ಪ್ರತಿಕೂಲ ವಾತಾವರಣ ಇರೋದಿಲ್ಲ ಅಂತ ಹೇಳಿ ಮಹಿಳೆಗೆ ಎಶೂರೆನ್ಸ್ ಕೊಡುವಂತ ಕೆಲಸ ಕೂಡ ಮಾಡಲೇಬೇಕಾಗತ್ತೆ.
0: ಈಗ ದುಡಿಯುವ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಈ ಕಿರುಕುಳವನ್ನ ನಾವು ಮನೆ ಮಟ್ಟದಲ್ಲೂ ನೋಡ್ತೇವೆ. ಯಾವುದನ್ನ ನಾವು ಕೌಟುಂಬಿಕ ದೌರ್ಜನ್ಯ ಅಂತ ಕರಿಬಹುದು?
1: ಹೊರಗೆ ನಡೆಯುವಂತ ದೌರ್ಜನ್ಯ ಕೆಲಮಟ್ಟಿಗಾದ್ರೂ ಸಹಿಸಿಕೊಳ್ಬಹುದೇನೋ, ಆದ್ರೆ ಮನೆಯೊಳಗೆ ನಡೆಯುವಂತ ಮಹಿಳೆ ಅನುಭವಿಸುವಂತ ಮಾನಸಿಕ ಹಿಂಸೆ ಏನಿದೆ, ನೋವೇನಿದೆ, ಶೋಷಣೆ ಏನಿದೆ, ಅದು ಬಹಳಷ್ಟು ಆಘಾತಕಾರಿ ಅಂತಾನೆ ಹೇಳ್ಬೋದು. ಇದನ್ನ ಇಂಥ ಭಯಂಕರವಾದ ನೋವನ್ನ ಮಹಿಳೆ ಬಹಳಷ್ಟು ವರ್ಷಗಳಿಂದ ಸಹಿಸಿಕೊಂಡು ಬಂದಿದ್ದಾಳೆ. ಹೊರಗಡೆ ಜನರ ಜೊತೆ ಅದನ್ನ ಹೇಳ್ಕೊಳ್ಳಲಾಗದೇ ಇರುವಷ್ಟು ಸಂಕಟ ಅನುಭವಿಸ್ತಿರ್ತಾಳೆ. ಹಿಂದಿನ ಕಾಲದಲ್ಲಿ ಏನೋ ಬಹಳಷ್ಟು ಜನ ಸಹಿಸಿಕೊಂಡು ಬಂದಿದ್ದಾರೆ, ಆದ್ರೆ ಇತ್ತೀಚೆಗಿನ ದಿನಗಳಲ್ಲಿ ಅದು ಪ್ರಕಟವಾಗ್ತಾ ಇದೆ. ಆದ್ರಿಂದ ಈ ರೀತಿ ಆಗ್ತಾ ಇದೆಯಲ್ಲ ಅಂತ 2005 ಇದಕ್ಕೆ ಒಂದು ದೌರ್ಜನ್ಯ ಕಾಯ್ದೆ ತಡೆ ಅಂತ ಹೇಳುವ ಒಂದು ಕಾಯ್ದೆ ಬಂದಿದೆ 2005. ಅದು ಮಹಿಳೆಗೆ ತಾನು ವಾಸ ಮಾಡುವ ಮನೆಯೊಳಗೆ ಕೊಡುವಂತ ಹಿಂಸೆ ಆಗ್ಬಾರ್ದು ಅಂತ ಹೇಳುವ ಕಾರಣಕ್ಕೆ
0: ಮಾನಸಿಕ ಹಾಗೂ ದೈಹಿಕ ಹಿಂಸೆ,
1: ಹೌದು, ಅದಕ್ಕೋಸ್ಕರ ಇಂತ ಒಂದು ಕಾನೂನನ್ನ ತಂದಿದ್ದಾರೆ. ಅಂದ್ರೆ ಈಗ ಮಹಿಳೆ ತನ್ನ ಇಷ್ಟದಂತೆ ಕೆಲವೊಂದು ಸಂದರ್ಭದಲ್ಲಿ ನಡ್ಕೊಳ್ಬಹುದು. ಅಂದ್ರೆ ಈಗ ಒಬ್ಳು ಹೆಣ್ಮಗಳಿರ್ಬೋದು ಮನೆಯವರ ವಿರುದ್ಧ ಕಟ್ಕೊಂಡು ತಾನು ಮದುವೆ ಆಗುವಂತದ್ದು, ತನ್ನ ಇಷ್ಟ ಬಂದವನನ್ನ ಮದುವೆ ಆಗುವಂತ ಸಂದರ್ಭ ಇರಬಹುದು, ಜಾತಿ ಮೀರಿ ಆಕೆ ಹೋಗ್ತಾಳೆ, ಆಗ ಬೇರೆ ಜಾತಿಯವನನ್ನ ಮದುವೆ ಆದ್ರು ಅಂತ ಹೇಳಿ ಮರ್ಯಾದೆ ಹತ್ಯೆಗಳನ್ನು ನೀವು ಬಹಳಷ್ಟು ಕೇಳಿರಬಹುದು. ಅಂತ ಸಂದರ್ಭದಲ್ಲಿ ಅವರು ತಮ್ಮ ಕುಟುಂಬದ ಗೌರವವನ್ನಷ್ಟೇ ಯೋಚನೆ ಮಾಡ್ತಾರೆ, ತಮ್ಮ ಹೆಣ್ಣು ಮಗಳ ಬಗ್ಗೆ ಯೋಚನೆ ಮಾಡುವುದಿಲ್ಲ. ಹೀಗೆ ಬಹಳಷ್ಟು ಕಾರಣಗಳಿಂದ ಕುಟುಂಬದೊಳಗೆ ಕಲಹಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಬಹುದು. ಅಂದ್ರೆ ಈಗ ಪುರುಷ ತನ್ನ ಜೊತೆ ವಾಸ ಮಾಡುವ ಹೆಂಡತಿ ಇರ್ಬೋದು, ಮಹಿಳಾ ಸದಸ್ಯೆ ಒಟ್ಟಿನಲ್ಲಿ ಹೇಳೋದಾದ್ರೆ ಅವಳ ಜೀವಕ್ಕಿರ್ಬೋದು, ದೇಹಕ್ಕಿರ್ಬೋದು, ಮಾನಸಿಕವಾಗಿ ಅಥವಾ ದೈಹಿಕವಾಗಿ, ಲೈಂಗಿಕವಾಗಿ, ಬಾಯಿ ಮಾತಿನಿಂದ, ಈ ಭಾವನಾತ್ಮಕವಾಗಿ ಕೊಡುವ ತೊಂದರೆನೇ ಕೌಟುಂಬಿಕ ದೌರ್ಜನ್ಯ ಅಂತ ಹೇಳ್ಬಹುದು. ದೈಹಿಕವಾಗಿ ಹೊಡೆಯೋದು, ಕಚ್ಚೋದು, ಗಾಯಗೊಳಿಸೋದು, ಲೈಂಗಿಕವಾಗಿ ಆಕೆಯ ಗೌರವಕ್ಕೆ ಚುಕ್ಕಿ ಬರುವ ಅಂತ ನಡೆ ನಡ್ಕೊಳ್ಳೋದು, ಆಕೆಯನ್ನ ಅವಮಾನ ಮಾಡೋದಿರಬಹುದು, ಮತ್ತೆ ಆಕೆಯನ್ನ ಹೆಸರಿಡಿದು ಕರೆದು ಬೈಯುವಂತದ್ದು, ಅಗೌರವ ತೋರಿಸುವಂತದ್ದು, ಮಕ್ಳಿಲ್ಲ ಅಂತೇಳಿ ಹಂಗ್ಸೋದು, ಗಂಡು ಮಕ್ಳಿಲ್ಲ ಅಂತೇಳಿ ಹಂಗ್ಸುವಂತದ್ದು, ಮತ್ತೆ ಆಕೆ ಏನಾದ್ರೂ ಹಣಕಾಸು ಬರುವಂತ ವ್ಯವಸ್ಥೆ, ಈಗ ಸಂಬಳ ತೆಗೆದುಕೊಳ್ಳುವಂತ ಮಹಿಳೆ ಇದ್ರೆ ಅವಳ ಹಣವನ್ನೆಲ್ಲ ಪೂರ್ತಿ ತಾನೇ ದುರ್ಬಳಕೆ ಮಾಡಿಕೊಂಡು ಖರ್ಚು ಮಾಡುವಂತದ್ದು, ಆಕೆಗೆ ಯಾವುದೇ ಸೌಲಭ್ಯವನ್ನ ಕೊಡದೇ ಇರುವಂತದ್ದು, ಮತ್ತೆ ಕೆಲಸಕ್ಕೆ ಹೋಗಬಾರದು ಅಂತ ಹೇಳಿ ತಡೆ ಹಿಡಿಯೋದು, ಇದೆಲ್ಲ ಕೌಟುಂಬಿಕ ದೌರ್ಜನ್ಯ ಬರುತ್ತೆ.
0: ಆಗ ಮಹಿಳೆ ಏನ್ ಮಾಡಬೇಕಾಗುತ್ತೆ?
1: ಇಂತ ಸಂದರ್ಭದಲ್ಲಿ ಮಹಿಳೆ ದೂರನ್ನ ಕೊಡಬೇಕಾಗತ್ತೆ. ಅಂದ್ರೆ ತನ್ನ ಹತ್ತಿರದ ಸಂರಕ್ಷಣಾ ಅಧಿಕಾರಿಗಳು ಅಂತ ಇರ್ತಾರೆ, ಅವರಿಗೆ ದೂರನ್ನ ಕೊಡಬೇಕಾಗತ್ತೆ, ಅಥವಾ ಸೇವಾ ಸಂಸ್ಥೆಗಳಲ್ಲಿ ಹೇಳ್ಕೊಳ್ಬಹುದು. ಅವರು ಇದನ್ನ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ತಾರೆ. ಸಂರಕ್ಷಣಾ ಅಧಿಕಾರಿಗಳು ಅಂದ್ರೆ ಇವರೆಲ್ಲ ಹೆಚ್ಚಾಗಿ ಮಹಿಳೆಯರೇ ಆಗಿರ್ತಾರೆ. ಅಂದ್ರೆ ಈ ದೌರ್ಜನ್ಯದಿಂದ ಮಹಿಳೆಯನ್ನ ಕಾಪಾಡುವುದಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಇದೆ, ಅದರ ಜಿಲ್ಲಾ ಉಪನಿರ್ದೇಶಕರು ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಈ ಕಾಯ್ದೆ ಪ್ರಕಾರ ಅವರನ್ನ ಸಂರಕ್ಷಣಾ ಅಧಿಕಾರಿಗಳು ಅಂತ ಮಾಡಿರ್ತಾರೆ. ಇವರನ್ನ ಸರ್ಕಾರ ನೇಮಕ ಮಾಡಿರುತ್ತೆ. ಹೆಚ್ಚಾಗಿ ಮಹಿಳೆಯರೇ ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ದೌರ್ಜನ್ಯ ಎಲ್ಲಿಯಾದ್ರೂ ನಡೀತು ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಒಂದು ಪಕ್ಷ ಅವ್ರು ಯಾರೇ ಇರಬಹುದು,
0: ಸ್ನೇಹಿತರ ಮಹಿಳೆಯ ಸ್ನೇಹಿತರು, ನೆರೆಹೊರೆಯವರಿರ್ಬೋದು,
1: ಅವರ ಮನೆಯೊಳಗಿರೋರಿರ್ಬೋದು, ಹೊರಗಿನವರಿರ್ಬೋದು, ಯಾರಾದ್ರೂ ತಕ್ಷಣ ಇದನ್ನ ಅಂತ ಸಂರಕ್ಷಣಾಧಿಕಾರಿಗಳಿಗೆ ಹೋಗಿ ದೂರನ್ನ ಸಲ್ಲಿಸಬಹುದು. ಈ ಸಂರಕ್ಷಣಾಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳದಂತ ದೂರನ್ನ ಅವ್ರ ಬಾಯಿ ಮಾತಲ್ಲಿ ಹೇಳಿದ್ರೆ ಅದನ್ನ ಬರವಣಿಗೆಯಲ್ಲಿ ಬರ್ಕೊಂಡು ಆ ದೂರು ಕೊಟ್ಟವರ ಸಹಿಯನ್ನ ತೆಗೆದುಕೊಂಡು ಅವರಿಗೆ ಒಂದು ಉಚಿತವಾಗಿ ಅವರು ಒಂದು ಪ್ರತಿಯನ್ನ ಅದರ ನಕಲನ್ನ ಕೊಡಬೇಕಾಗತ್ತೆ. ಅದರ ಆಧಾರದ ಮೇಲೆ ಈ ಸಂರಕ್ಷಣಾಧಿಕಾರಿಗಳು ಏನ್ ಮಾಡ್ತಾರೆ, ಈ ವಿಚಾರದ ಬಗ್ಗೆ ಏನೇನು ದೌರ್ಜನ್ಯಗಳು ನಡೆದಿದೆ ಅದನ್ನ ಒಂದು ಪಟ್ಟಿ ಮಾಡಿ ಆ ಪಟ್ಟಿಯನ್ನ ನ್ಯಾಯಾಧೀಶರ ಮುಂದೆ ಸಲ್ಲಿಸಬೇಕಾಗತ್ತೆ. ಹಾಗೆ ಅಂತ ನಕಲನ್ನ ಅವರು ಪೊಲೀಸ್ ಠಾಣೆಗೂ ಕೊಡ್ತಾರೆ, ಅದಲ್ಲದೆ ಸೇವಾ ಸಂಸ್ಥೆಗೂ ಕೂಡ ಕೊಡುವಂತ ವ್ಯವಸ್ಥೆ ಮಾಡಬೇಕಾಗತ್ತೆ. ಈ ಕೆಲಸ ಎಲ್ಲ ಸಂರಕ್ಷಣಾಧಿಕಾರಿಗಳಿಗೆ ಜವಾಬ್ದಾರಿಯನ್ನ ಸರ್ಕಾರವೇ ವಹಿಸಿದೆ. ಈ ಸಂರಕ್ಷಣಾಧಿಕಾರಿಗಳ ಗಮನಕ್ಕೆ ಬರದೆ ಸೇವಾ ಸಂಸ್ಥೆಗಳಿರ್ತವಲ್ಲ ಅಂತವ್ರ ಗಮನಕ್ಕೆ ಬಂದಾಗ ಅವರು ಈ ರೀತಿಯ ರಿಪೋರ್ಟ್ ಅನ್ನ ಡೈರೆಕ್ಟ್ ಆಗಿ ಮ್ಯಾಜಿಸ್ಟ್ರೇಟ್ ಬಳಿ ಕೊಡಬಹುದು, ಇಲ್ಲ ಇಂತಹ ಸಂರಕ್ಷಣಾಧಿಕಾರಿಗಳಿಗೆ ಕೂಡ ಆ ರಿಪೋರ್ಟ್ ಅನ್ನು ಅವರು ಸಲ್ಲಿಸಬಹುದು. ಈ ಸಂರಕ್ಷಣಾಧಿಕಾರಿಗಳು ಈ ನೊಂದ ಮಹಿಳೆಗೆ ಹೋಗಿ ಕಾನೂನಿನಲ್ಲಿ ಏನೇನು ಸೌಲಭ್ಯಗಳು, ಏನೇನು ಸವಲತ್ತುಗಳು ಸರ್ಕಾರದಿಂದ ಸಿಗುತ್ತವೆ ಅಂತ ಹೇಳೋದನ್ನ ಆಕೆಗೆ ಅವರು ತಿಳಿ ಹೇಳಬೇಕಾಗತ್ತೆ, ತಿಳಿಸ್ಕೊಡ್ಬೇಕಾಗತ್ತೆ. ಈಗ ಕೌಟುಂಬಿಕ ದೌರ್ಜನ್ಯದಿಂದ ಒಂದ್ ಮಹಿಳೆ ಗಾಯಗೊಂಡಿದ್ರೆ ಆಕೆಗೆ ವೈದ್ಯಕೀಯ ನೆರವು ಕೊಡುವಂತದ್ದು, ವೈದ್ಯಕೀಯ ಚಿಕಿತ್ಸೆ ಕೊಡಿಸಬೇಕು, ಹಾಗೆ ಮನೆಯಿಂದ ಹೊರಹಾಕಿದ್ರೆ ಆಕೆಗೆ ಒಂದು ನೆಲೆ ಮಾಡಿಕೊಡ್ಬೇಕು, ಅದಲ್ಲದೆ ನ್ಯಾಯಾಲಯದಿಂದ ಸೂಕ್ತ ಆದೇಶಗಳನ್ನು ಪಡೆಯುವುದಕ್ಕೋಸ್ಕರ ಅರ್ಜಿಯನ್ನ ಅವರೇ ಸ್ವತಃ ಹಾಕಿ ಆಕೆಗೆ ಎಲ್ಲ ಅನುಕೂಲವನ್ನ ಮಾಡಿಕೊಡಬೇಕಾಗುತ್ತೆ. ಅದಲ್ಲದೆ ಉಚಿತ ಕಾನೂನಿನ ಮಾಹಿತಿಯನ್ನ ಕೂಡ ತಿಳಿಸಬೇಕಾಗತ್ತೆ. ಈಗ ವೈದ್ಯಕೀಯ ಚಿಕಿತ್ಸೆ ಕೊಟ್ಟು ಅದರ ರಿಪೋರ್ಟ್ ಅನ್ನ ಈ ಸಂರಕ್ಷಣಾಧಿಕಾರಿಗಳು ಆ ಮ್ಯಾಜಿಸ್ಟ್ರೇಟ್ಗೆ ಅಂದ್ರೆ ನ್ಯಾಯಾಧೀಶರಿಗೆ ತಲುಪಿಸಬೇಕು, ಹಾಗೂ ಪೊಲೀಸ್ ಸ್ಟೇಷನ್ಗೆ ಕೂಡ ಇದನ್ನ ಸಲ್ಲಿಸಬೇಕಾಗತ್ತೆ. ಆ ನಂತರ ನ್ಯಾಯಾಲಯದಿಂದ ಅವರು ಏನ್ ಆದೇಶ ಪಡ್ಕೊಂಡಿರ್ತಾರೆ, ಕೆಲವೊಂದು ಆದೇಶಗಳಿವೆ ಆಕೆ ಸಂಬಂಧಪಟ್ಟ ಹಾಗೆ, ಅಂತ ಆದೇಶವನ್ನ ಸರಿಯಾಗಿ ಇದು ಜಾರಿಯಾಗಿದೆಯೋ ಇಲ್ವೋ ಅಂತ ಕೂಡ ನೋಡ್ಕೊಳ್ಬೇಕಾಗತ್ತೆ. ಇವೆಲ್ಲ ಸಂರಕ್ಷಣಾಧಿಕಾರಿಗಳ ಜವಾಬ್ದಾರಿಯಾಗಿರ್ತದೆ. ಏನೇನು ಆದೇಶ ಪಡಿಬಹುದು ಅಂತ ಹೇಳಿದ್ರೆ ಆಕೆಗೆ ರಕ್ಷಣಾ ಆದೇಶವನ್ನ ಪಡ್ಕೊಳ್ಬಹುದು, ಅಂದ್ರೆ ಈಗ ಯಾವುದೇ ವ್ಯಕ್ತಿ ಆಕೆಗೆ ಏನ್ ತೊಂದರೆ ಮಾಡ್ತಾ ಇದ್ರು, ಆ ತೊಂದರೆ ಇನ್ನು ಮುಂದೆ ಆಗದ ಹಾಗೆ, ದೌರ್ಜನ್ಯ ಮಾಡಲಿಕ್ಕೆ ಸಹಾಯ ಮಾಡಿದ್ರು ಅಂತವ್ರು ಸಹಾಯ ಮಾಡದ ಹಾಗೆ ದೌರ್ಜನ್ಯವನ್ನ ತಡೆಗಟ್ಟುವಂತೆ ರಕ್ಷಣಾ ಆದೇಶವನ್ನ ಪಡೆದುಕೊಳ್ಬಹುದು. ಮತ್ತೆ ಆಕೆಗೆ ವಾಸ ಮಾಡಲಿಕ್ಕೆ ಈಗ ಬೇರೆ ದಾರಿಯೇ ಇಲ್ಲ, ಗಂಡನ ಮನೆಯೊಳಗೆ ವಾಸ ಮಾಡಬೇಕು, ಆತನ ಮನೆಯವರು ಬಿಡ್ಲಿಕ್ಕಿಲ್ಲ, ಅಂತ ಸಂದರ್ಭದಲ್ಲಿ ಮನೆಯೊಳಗೆ ವಾಸ ಮಾಡಬೇಕು ಅಂತ ಹೇಳುವ ವಾಸದ ಮನೆಯ ಹಕ್ಕಿನ ಆದೇಶವನ್ನ ಕೂಡ ತೆಗೆದುಕೊಳ್ಬಹುದು. ಹಣಕಾಸಿನ ಪರಿಹಾರ, ಈಗ ವೈದ್ಯಕೀಯ ವೆಚ್ಚ ಏನೇನಾಗಿದೆ ಆ ವೆಚ್ಚವನ್ನ ಭರಿಸುವಂತ ಒಂದು ಆದೇಶವನ್ನು ಕೂಡ ಪಡೆದುಕೊಳ್ಬಹುದು. ಮಕ್ಕಳ ಕಸ್ಟಡಿ ಬಗ್ಗೆ, ಮಕ್ಕಳು ಯಾರ ಜೊತೆ ಇರಬೇಕು, ಈಕೆ ಜೊತೆ ಇರಬೇಕು ಅಂತ ಇವಳು ಕೇಳ್ಕೊಂಡಾಗ ಅವರ ಮಕ್ಕಳ ಅಭಿರಕ್ಷೆಯ ಆದೇಶವನ್ನ, ಕಸ್ಟಡಿ ಆದೇಶವನ್ನು ಕೂಡ ಪಡೆದುಕೊಳ್ಬಹುದು. ಇವೆಲ್ಲ
2: ಸಂರಕ್ಷಣಾಧಿಕಾರಿಗಳು ಮಾಡಬಹುದು. ಆದ್ರೆ ಈ ದೌರ್ಜನ್ಯ ಯಾರು ನಡೆಸಿರ್ತಾರೆ ಅವರ ವಿರುದ್ಧ ಯಾವ ರೀತಿಯ ಕ್ರಮ ಇದೆ?
1: ಹೌದು, ಇದು ಕೌಟುಂಬಿಕ ದೌರ್ಜನ್ಯದಲ್ಲಿ ಬಹಳ ಶೀಘ್ರವಾಗಿ ಪರಿಹಾರ ಸಿಗುತ್ತೆ. ಮ್ಯಾಜಿಸ್ಟ್ರೇಟ್ಗೆ, ನ್ಯಾಯಾಧೀಶರಿಗೆ ದೂರು ತಲುಪಿದ ತಕ್ಷಣವೇ ಎರಡು ದಿನದ ಒಳಗೆ ಪ್ರತಿವಾದಿ ಯಾರಿರ್ತಾನೆ ಆತನನ್ನ ಎರಡು ದಿನದ ಒಳಗೆ ಆತನಿಗೆ ನೋಟಿಸ್ ಜಾರಿಯಾಗುವಂತೆ ಸಂರಕ್ಷಣಾಧಿಕಾರಿಯೇ ಆತನಿಗೆ ನೋಟಿಸ್ ಅನ್ನ ಜಾರಿ ಮಾಡಬೇಕು. ಎರಡು ದಿನದೊಳಗೆ ಅದು ಆತನನ್ನ ತಲುಪಬೇಕು. ಆಮೇಲೆ ಮೊದಲ ವಿಚಾರಣೆ ಏನ್ ನಡೀತದೆ, ಆ ವಿಚಾರಣೆ ನಡೆದು 60 ದಿನದೊಳಗೆ ಇದು ಶೀಘ್ರವಾಗಿ ಮುಗಿಯುವಂತೆ ನೋಡ್ಕೊಳ್ಬೇಕು. ಹಾಗೆ ನ್ಯಾಯಾಲಯದ ಆದೇಶದಂತೆ ಮಧ್ಯದಲ್ಲಿ ಕೌನ್ಸಿಲಿಂಗ್ ಆದೇಶ ನೀಡಿದಾಗ ಮಹಿಳೆಗೆ ಅಥವಾ ಆ ಪುರುಷನಿಗೆ ದೌರ್ಜನ್ಯ ಏನ್ ನಡೆದಿದೆ ಅದು ಕೌನ್ಸಿಲಿಂಗ್ ಆಗ್ಲೇಬೇಕಾಗುತ್ತೆ. ಅದರಲ್ಲಿ ಮಹಿಳಾ ಕೌನ್ಸಿಲರ್ಗಳೇ ಇರ್ತಾರೆ, ಅವರ ಮುಂದೆ ಇವೆಲ್ಲ ವಿಚಾರಣೆ ಬಂದ ನಂತರ ಇತ್ಯರ್ಥ ಆಗದಿದ್ರೆ ನಂತರ ಕೋರ್ಟ್ನಲ್ಲಿ ಅದು 60 ದಿನಗಳ ಒಳಗೆ ಇತ್ಯರ್ಥ ಆಗ್ಬೇಕಾಗುತ್ತೆ.
2: ಈಗ ನಾವು ಬಹಳಷ್ಟು ಮಕ್ಕಳ ಮೇಲೆ ಆಗುವ ಲೈಂಗಿಕ ದೌರ್ಜನ್ಯದ ಬಗ್ಗೆ ಕೇಳ್ತಾ ಇದ್ದೀವಿ, ಇದರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
1: ಮಕ್ಕಳ ಬಗ್ಗೆ ಬಹಳಷ್ಟು ಅತ್ಯಾಚಾರಗಳಿರ್ಬೋದು, ಲೈಂಗಿಕ ದೌರ್ಜನ್ಯ ನಡೀತಾ ಇದೆ. ಸ್ಕೂಲ್ಗಳಲ್ಲಿ ಇರ್ಬೋದು, ಹೊರಗಡೆ ಇರ್ಬಹುದು, ಶಾಲೆಗಳಲ್ಲಿ ನಡೆಯುವಂತ ದೌರ್ಜನ್ಯ ಬಹಳಷ್ಟು ನೋವು ತರುವಂತ ವಿಚಾರ. ಶಿಕ್ಷಕರೇ ಮಕ್ಕಳ ಮೇಲೆ ಅತ್ಯಾಚಾರವೆಸಗುವಂತದ್ದು, ಇಂಥ ಒಂದು ಹೀನ ಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದೆ ಅಂದ್ರೆ ಬಹಳಷ್ಟು ನೋವಾಗುವಂತ ವಿಚಾರ. ಇಂಥ ಒಂದು ಅಪರಾಧ ನಡೀಬಾರದು ಅಂತ ಹೇಳಿ ಮಕ್ಕಳನ್ನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನ ಸಂರಕ್ಷಣೆ ಮಾಡುವಂತ ಒಂದು ಅಧಿನಿಯಮ 2012ರಲ್ಲಿ ಜಾರಿಗೆ ಬಂತು, ಈ ಮಕ್ಕಳ ಮೇಲಾಗುವ ದೌರ್ಜನ್ಯವನ್ನ ತಡೆಯೋದಕ್ಕೋಸ್ಕರ. ಇದರಲ್ಲಿ ಏನು ಪ್ರಕರಣಗಳು ದಾಖಲಾಗುತ್ತವೆ ಅದನ್ನ ಪೊಲೀಸರು ವಿಶೇಷ ನ್ಯಾಯಾಲಯಕ್ಕೆ, ಮಕ್ಕಳ ಕಲ್ಯಾಣ ಮಂಡಳಿಗೆ ವರದಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೋಸ್ಕರ ಒಂದು ವಿಶೇಷ ಕೋರ್ಟ್ ಅನ್ನ ಮಾಡಿರ್ತಾರೆ, ಅಂತಲ್ಲಿಗೆ ಇದು ರಿಪೋರ್ಟ್ ಹೋಗ್ಬೇಕಾಗತ್ತೆ. ಅಲ್ಲಿ ಸಾಕ್ಷಿಗಳನ್ನ ವಿಚಾರಣೆ ಮಾಡುವಾಗ, ಮ್ಯಾಜಿಸ್ಟ್ರೇಟ್ ಅವರು ದಾಖಲಿಸಿಕೊಳ್ಳುವಾಗ ಆಪಾದಿತ ಏನಿರ್ತಾನೆ ವ್ಯಕ್ತಿ, ಲೈಂಗಿಕ ದೌರ್ಜನ್ಯ ಎಸಗಿದಂತ ವ್ಯಕ್ತಿ, ಆತನ ವಕೀಲರು ಆ ಸಂದರ್ಭದಲ್ಲಿ ಹಾಜರಿರಬಾರದು. ಅದಕ್ಕಾಗಿ ಬಹಳಷ್ಟು ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪಿಸಲಾಗಿದೆ. ಇಂತಹ ಶೋಷಣೆಗೆ ಒಳಪಟ್ಟ ಮಗುವಿಗೆ ಸಾಕಷ್ಟು ಪರಿಹಾರ ಮತ್ತು ಮಧ್ಯಂತರ ಪರಿಹಾರ ಕೊಡಲು ಈ ನಿಯಮದಲ್ಲಿ ಹೇಳಲಾಗಿದೆ. ಬಹಳಷ್ಟು ಅವಕಾಶಗಳು ಕೂಡ ಇದೆ. ಇಂಥ ದೌರ್ಜನ್ಯಕ್ಕೆ ಒಳಗಾದ ಮಗುವಿನ ಹೇಳಿಕೆಯನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಮಹಿಳಾ ಪೊಲೀಸ್ ಅಧಿಕಾರಿಯೇ ದಾಖಲಿಸಿಕೊಳ್ಬೇಕಾಗತ್ತೆ. ಹಾಗೇನೆ ಮಗುವಿನ ವೈದ್ಯಕೀಯ ಪರೀಕ್ಷೆ ಕೂಡ ಇಲ್ಲಿ ಬಹಳಷ್ಟು ಮುಖ್ಯ. ಅಂತ ಪರೀಕ್ಷೆಯನ್ನ ಮಹಿಳಾ ವೈದ್ಯರೇ ಪೋಷಕರೆದುರು ಮಾಡಬೇಕಾಗತ್ತೆ. ಈ ದೌರ್ಜನ್ಯಕ್ಕೊಳಗಾದ ಮಗುವಿನ ಬಗ್ಗೆ ಯಾರಿಗೂ ಬಹಿರಂಗವಾಗಿ ವಿಚಾರವನ್ನ ಹೇಳಬಾರದು. ಈ ದೂರು ಏನು ದಾಖಲಾಗಿದೆ ಆ ಪ್ರತಿನ ದಾಖಲಿಸಿಕೊಂಡ ಪೊಲೀಸ್ ಮಹಿಳಾ ಅಧಿಕಾರಿ ಒಂದು ಪ್ರತಿಯನ್ನ ಮಗುವಿಗೆ ಮತ್ತು ಮಗುವಿನ ಪಾಲಕರಿಗೆ ಕೊಡಬೇಕಾಗತ್ತೆ. ಮಗು ಅಂತ ಹೇಳಬೇಕಾದ್ರೆ 18 ವರ್ಷ ವಯಸ್ಸಿನ ಒಳಗಿನವರನ್ನ ಮಕ್ಕಳು ಅಂತ ಹೇಳಬಹುದು. ಹಾಗೆ ಈ ತನಿಖೆ ಏನಿದೆ, ಈ ಪ್ರಥಮ ಮಾಹಿತಿ ಏನ್ ಸಿಕ್ಕಿದೆ, ವರದಿ ಸಿಕ್ಕಿದ

0: ದಿನದಿಂದ 3 ತಿಂಗಳ ಒಳಗಾಗಿ ತನಿಖೆ ಮುಗಿಸಬೇಕಾಗತ್ತೆ. ಹಾಗೂ ಈ ಅಪರಾಧ ಏನು ನಡೆದಿರುತ್ತೆ ಅದು 24 ಗಂಟೆ ಒಳಗೆ ಮಕ್ಕಳ ವಿಶೇಷ ಪೊಲೀಸ್ ಸ್ಟೇಷನ್ಗೆ ಈ ವಿಚಾರದ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಇಲ್ಲ ಅಂದ್ರೆ 24 ಗಂಟೆ ಒಳಗೆ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಥವಾ ವಿಶೇಷ ನ್ಯಾಯಾಲಯಕ್ಕೆ ಆ ಮಗುವನ್ನ ಹಾಜರ್ಪಡಿಸಿ ಮಗುವನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಬೇಕು. ತಕ್ಷಣವೇ ಆ ಮಗುವನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆ ಮಹಿಳಾ ವೈದ್ಯರೇ ಆಕೆಯನ್ನ ಪರೀಕ್ಷೆ ಮಾಡಬೇಕು, ಅದು ತಂದೆ ತಾಯಿಯ ಸಮ್ಮುಖದಲ್ಲಿ. ಈ ವಿಚಾರವನ್ನ, ಈ ಸೂಕ್ಷ್ಮವಾದ ವಿಚಾರವನ್ನ ಯಾರೂ ವರದಿ ಮಾಡುವ ಹಾಗಿಲ್ಲ, ಅದರ ಫೋಟೋ ಹಾಕುವ ಹಾಗಿಲ್ಲ, ಫೋಟೋ ತೆಗೆಯುವ ಹಾಗಿಲ್ಲ, ಪಬ್ಲಿಕ್ ಅಲ್ಲಿ ಹಾಕುವ ಹಾಗಿಲ್ಲ. ಇಂಥ ದೌರ್ಜನ್ಯಗಳು ನಡೆದಾಗ ಮಧ್ಯಂತರ ಪರಿಹಾರವನ್ನ ಕೊಡಬಹುದು ಅಂತ ಕಾನೂನು ಹೇಳುತ್ತೆ.
1: ಇದಕ್ಕೆ ತೀವ್ರವಾದ ಶಿಕ್ಷೆ ಕೂಡ ಇದೆ ಅಲ್ವೇ?
0: ಹೌದು, ಖಂಡಿತವಾಗಿ. ಯಾವುದೇ ಮಗುವನ್ನ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಚೋದನೆ ಮಾಡಿದ್ರೆ, ಬರೀ ಪ್ರಚೋದನೆ ಮಾಡಿದ್ರೆ ಸಾಕು, ಆಗ 7 ವರ್ಷಕ್ಕೆ ಕಡಿಮೆ ಇಲ್ಲದಂತೆ ಅಜೀವ ಕಾರಾಗೃಹ ವಾಸ ಪ್ಲಸ್ ದಂಡ ಇಷ್ಟನ್ನು ವಿಧಿಸಬಹುದಾಗಿದೆ. ಹಾಗೇನೆ ಬಲವಂತವಾಗಿ ಲೈಂಗಿಕ ಹಲ್ಲೆ ದೌರ್ಜನ್ಯ ಮಾಡಿದ್ರೆ 10 ವರ್ಷಕ್ಕೆ ಕಡಿಮೆ ಆಗದಂತೆ ಜೀವಾವಧಿ ಶಿಕ್ಷೆಗೆ ವಿಸ್ತರಿಸಬಹುದಾದಂತ ಕಠಿಣ ಶಿಕ್ಷೆಯನ್ನ ವಿಧಿಸಬಹುದು. ಮಗುವಿನ ದೇಹವನ್ನ ಲೈಂಗಿಕವಾಗಿ ಮುಟ್ಟುವಂತೆ ಪ್ರೇರೇಪಣೆ ಮಾಡುವುದು ಇಂತಹ ದೌರ್ಜನ್ಯ ಎಸಗಿದಾಗ 3 ವರ್ಷಕ್ಕೆ ಕಡಿಮೆ ಇಲ್ಲದಂತೆ ಕಾರಾಗೃಹವಾಸ ಮತ್ತೆ ದಂಡವನ್ನ ವಿಧಿಸಬಹುದು. ಮತ್ತೆ ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ ನಡೆದಿದ್ರೆ ಮಗುವಿನ ಮೇಲೆ 5 ವರ್ಷಕ್ಕೆ ಕಡಿಮೆ ಇಲ್ಲದಂತೆ ವಿಸ್ತರಿಸಬಹುದಾದ ಕಠಿಣ ಶಿಕ್ಷೆ ಮತ್ತು ದಂಡವನ್ನ ಕೊಡಬಹುದಾಗಿದೆ.
1: ಮತ್ತೀಗ ಮಹಿಳೆ ಲೈಂಗಿಕ ದೌರ್ಜನ್ಯಕ್ಕೆ ಅತ್ಯಾಚಾರಕ್ಕೆ ಒಳಗಾದಾಗ ತಕ್ಷಣಕ್ಕೆ ಅವಳು ಏನ್ ಮಾಡಬೇಕಾಗತ್ತೆ?
0: ಅದು ಪುರುಷ ಮಹಿಳೆ ಮೇಲೆ ಬಲವಂತವಾಗಿ ತನ್ನ ದೈಹಿಕ ಸಂಪರ್ಕ ಮಾಡುವುದನ್ನ ಅತ್ಯಾಚಾರ ಅಂತ ಕರೀತಾರೆ. ಅವಳು ಮನಸ್ಸಿಗೆ ಇಷ್ಟ ಇರ್ಲಿ ಇಲ್ಲದೇ ಇರ್ಲಿ, ಅವಳು ಒಪ್ಪಿಗೆ ಇರ್ಲಿ ಇಲ್ಲದೇ ಇರ್ಲಿ, ಜೀವ ಭಯ ಒಡ್ಡಿ ಮಾಡುವಂತದ್ದು ಹಾಗೂ ಆಕೆ ಸಮ್ಮತಿ ಇದ್ರೂ ಕೂಡ ಆ ಸಮ್ಮತಿಯನ್ನ ಬಲವಂತವಾಗಿ ಪಡ್ಕೊಳ್ಳುವಂತದ್ದು ಅಂದ್ರೆ ಇನ್ನೊಬ್ಬರ ಜೀವ ಬೆದರಿಕೆ, ಆಕೆ ಗಂಡನನ್ನೋ ಮಕ್ಕಳನ್ನೋ ತಂದೆ ತಾಯಿಯನ್ನೋ ಅವರನ್ನ ಕೊಲೆ ಮಾಡ್ತೇವೋ ಮತ್ತೆ ಜೀವ ಭಯ ಹುಟ್ಟಿಸಿ ಆಕೆಗೆ ಬಲವಂತವಾಗಿ ಒಂದು ದೈಹಿಕ ಸಂಪರ್ಕ ಹೊಂದುವಂತದ್ದು ಅತ್ಯಾಚಾರ ಅಂತ ಅನಿಸ್ಕೊಳ್ಳಿ.
1: ಯಾವುದೋ ಒಂದು ಆಮಿಷ ತೋರಿಸಿ ಅತ್ಯಾಚಾರ ಎಸಗುದು ಅದು ಕೂಡ ಶಿಕ್ಷಾರ್ಹ.
0: ಹೌದು, ಈಗ ಕೆಲವೊಮ್ಮೆ ಈಗ ಒಂದು ಮಹಿಳೆ ಇರ್ಬೋದು, ಆಕೆಯನ್ನ ನಾನೇ ನಿನ್ ಗಂಡ ಅಂತ ಹೇಳಿ ಒಪ್ಪಿಸಿ ನಂಬಿಕೆ ಬರುವ ಹಾಗೆ ನಡ್ಕೊಂಡು ಅತ್ಯಾಚಾರ ಮಾಡುವಂತಿರ್ಬಹುದು. ಹಾಗೆ ಅಮಲ್ ಬರುವ ಪದಾರ್ಥ ಕೊಟ್ಟು ಆಗ ಆಕೆಗೆ ನಾನು ಯಾವ ವಿಚಾರಕ್ಕಾಗಿ ಒಪ್ಪಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳುವ ಒಂದು ಪರಿಜ್ಞಾನ ಇರೋದಿಲ್ಲ, ಅದರ ಪರಿಣಾಮ ಏನಾಗುತ್ತೆ ಅಂತ ಕೂಡ ಆಕೆಗೆ ತಿಳಿದಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಅತ್ಯಾಚಾರ ನಡೆದಿದ್ರೆ ಮತ್ತೆ ಆಕೆ ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ರೆ ಇದೆಲ್ಲ ಅತ್ಯಾಚಾರ ಅನ್ನಿಸ್ಕೊಳ್ಳುತ್ತೆ. ಹಾಗೇನೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಹಿಳೆಯೊಂದಿಗೆ ಆಕೆ ಸಮ್ಮತಿ ಕೊಟ್ಟಿರಬಹುದು, ಅಂತ ಸಂದರ್ಭದಲ್ಲಿ